0: ಕುಂದಾಪ್ರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನಾನು ಡಾಕ್ಟರ್ ಎಚ್ ಎಸ್ ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ. ಅದನ್ನು ಕೇಳ್ತಾ ಇರಿ, ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟಿರತಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ಬ್ಯಾಸಿ ತಿಂಗಳ ಜಕ್ಣಿ, ಸ್ವಾಣಿ ತಿಂಗಳ ಅಜ್ಜಿ, ಕೊಚ್ಚಕ್ಕಿ ಕೂಳಿಗೆ ಚಟ್ಲಿ ಹಾಕದ್ ಬಜ್ಜಿ.
0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
3: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ, ಭಂಡಾರ್ಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರದಲ್ಲಿ ನಾನು ಆರ್ಜೆ ಜ್ಯೋತಿ ನಿಮ್ಮೊಟ್ಟಿಗೆ ಇವತ್ತಿನ ಕುಂದಾಪುರ ಮಾತುಕತೆಯಲ್ಲಿ. ಹೌದು, ಇವತ್ತಿನ ಕುಂದಾಪುರ ಮಾತುಕತೆಯಲ್ಲಿ ಎಂತ ಹರಟೆ! ಇದು ಸಾಮಾನ್ಯ ಹರಟೆ ಅಲ್ಲ, ನಮ್ಮ ಪ್ರತಿಯೊಬ್ಬ ಕುಂದಾಪುರ ಕನ್ನಡಿಗರು ಕೇಳಲೇಬೇಕಾದಂತಹ ಹರಟೆ. ಯಾಕಂತ ಕೇಂದ್ರೆ, ಮಳೆ ಬತ್ತಿಲ್ಲ ಅಬ್ಯೋ ಇನ್ನೊಂದು ವರ್ಷ ಅಂದ್ರೆ ಈ ವರ್ಷ ಅಕೇರಿಗೆ ಅಕೇರಿಗೆಲ್ಲ ಬೇಡ, ಮೋಸ್ಟ್ಲಿ ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿಯೇ ನೀರಿರುತ್ತೋ ಇಲ್ಲಿಯೋ ಹಿಂಗೆ ಮಳೆ ನಿಂತ್ರೆ, ಮಳೆ ಬರ್ದೇ ಇದ್ರೆ ಬ್ಯಾಸಾಯ ಅಂತೂ ಕೇಳ್ಬೇಡಿ. ಸಾಗೋಳಿ ಮಾಡೋದೇ ಕಷ್ಟದಾಗೆ, ಗದ್ದೆಗೆ ನೀರಿಲ್ಲ.

0: ಏ ದೇವ್ರ, ಈ ಸಲ ಬ್ಯಾಳಿ ಅಂತ ಆತೋ, ಅಕ್ಕಿ ತಕಂ ಕಾತೋ ಇಲ್ಲಿಯೋ, ತರಕಾರಿ ತಕಂ ಕಾತೋ ಇಲ್ಲಿಯೋ, ನೀರಿನ ಕಾತಿ ಅಂತ ಆತೋ. ನಿಜವಾಗ್ಲೂ ಇದ್ರ ಬಗ್ಗೆ ಕನ್ಸರ್ನ್ ಇರೋರಿಗೆ ಟೆನ್ಷನ್ ಅಂತೂ ಆಯೇ ಆತ್. ನಂಗೆ ಇವತ್ತೊಂದು ಇದ್ರೆ ಸಾಕು, ನಾಳೆ ಕಾಂಬಂಬರಿಗಲ್ಲ. ಇದ ನನ್ನ ನಾಳೆಯ ಬಗ್ಗೆ ಯೋಚನೆ ಇರೋರಿಗೆ ಈ ಮಳೆ ಬರ್ತಾ ಇಲ್ಲ ಅನ್ನುವಂಥದ್ದು ಬಹಳಷ್ಟು ಟೆನ್ಷನ್ ಮಾಡ್ತಿದ್ದೆ, ನನಗಂತೂ ನಿಜವಾಗ್ಲೂ ಮಾಡ್ತಿತ್ತ. ಹಾಂಗಾಗಿ ಇವತ್ತು ನಮ್ಮ ರೇಡಿಯೋ ಕುಂದಾಪುರದ ಕುಂದಾಪುರ ಮಾತುಕತೆಯಲ್ಲಿ ನಮ್ಮ ಕುಂದಾಪುರದವರೇ ಆಗಿರೋರೊಬ್ರು, ಇವರು ಆಕ್ಚುಲಿ ದೊಡ್ಡ ಜಿಯಾಲಜಿಸ್ಟ್, ಸೀನಿಯರ್ ಜಿಯಾಲಜಿಸ್ಟ್, ಜಿಯಾಲಜಿಸ್ಟ್ಗೆ ಹಿರಿಯ ಜಿಯಾಲಜಿಸ್ಟ್ಗೆ ಭೂವಿಜ್ಞಾನಿ ಅಂತ. ಇವರು ಹಿರಿಯ ಭೂವಿಜ್ಞಾನಿ ಅಂತರ್ಜಲ ನಿರ್ದೇಶನಾಲಯ ಉಡುಪಿ ರಜತಾದ್ರಿಯಲ್ಲಿ, ಅಂದ್ರೆ ಡಿಸ್ಟ್ರಿಕ್ಟ್ ಗ್ರೌಂಡ್ ವಾಟರ್ ಡೈರೆಕ್ಟೊರೇಟ್ ಅಲ್ಲಿ ಉಡುಪಿನಲ್ಲಿ ಇವರು ಸೀನಿಯರ್ ಜಿಯಾಲಜಿಸ್ಟ್ ಆಗಿ ಕೆಲಸ ಮಾಡ್ತಾ ಇರೋರು. ನಂಬದಿಯರೇ ಅಂದ್ರೆ ನಮ್ಮೂರವರೇ ಡಾಕ್ಟರ್ ಎಂ ದಿನಕರ್ ಶೆಟ್ಟಿ ಅವರಿದ್ದಾರೆ. ಇವರೊಟ್ಟಿಗೆ ಇವತ್ತು ನಾವು ಮಳೆ, ನೀರು, ಅಂತರ್ಜಲ ಇದ್ರ ಬಗ್ಗೆ ಮಾತಾಡಿಕೆ, ಈ ವಿಷಯ ಒಂದು ತಿಳ್ಕೊಳಕೆ, ಯಾಕನ್ಕೇಂದ್ರೆ ಇರುವ ನೀರನ್ನಾದ್ರೂ ನಾವು ಸಂರಕ್ಷಿಸಿ ಇಟ್ಕೊಳ್ಳೋದು ಹೆಂಗೆ. ಈಗ ಮಳೆಗೆ ಬರ್ಲಪ್ಪ, ಮಳೆ ನಮ್ಗೇನ್ ತೋರ್ಸುಕತ್ತ, ಮೋಡ ಬಿತ್ತನೆ ಅಂತೆಲ್ಲ ಹೇಳ್ತಾರೆ, ಇದೆಲ್ಲ ನಮ ಕೂಕಣಿಲ್ ಮಾಡೋಕತ್ತ? ಖಂಡಿತವಾಗ್ಲೂ ಇಲ್ಲ. ಪ್ರಕೃತಿ ಕೊಟ್ರೆ ಕೊಟ್ಟಿಲ್ಲ ಅಂದ್ರೆ ಪ್ರಕೃತಿಯೊಟ್ಟಿ ಬದುಕುದ ಹೆಂಗ ಎಂಬುದನ್ನ ನಾವೀಗ ಕಲಿಯಬೇಕಾಗಿರೋ ಅನಿವಾರ್ಯತೆ. ಅದಕ್ಕಾಗಿ ನಮ್ಮೊಟ್ಟಿಗೆ ಡಾಕ್ಟರ್ ಎಂ ದಿನಕರ್ ಶೆಟ್ಟಿ ಅವರು, ಸೀನಿಯರ್ ಜಿಯಾಲಜಿಸ್ಟ್ ಜೊತೆ ಮಾತಾಡುವ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ತೆ ಮೇಡಮ್.
0: ಹೆಂಗಿದ್ರಿ ಸರ್, ಹುಷಾರಿದ್ರಿಯಾ? ನಂಗೆ ಖುಷಿ ಅದೇ ಅಂತ ಅನ್ಕೇಂದ್ರೆ, ಮೊನ್ನೆ ನಿಮ್ಮೊಟ್ಟಿಗೆ ಮಾತಾಡೋತಿಗೆ ನೀವು ಬರೀ ಜಿಯಾಲಜಿಸ್ಟ್ ಮಾತ್ರ ಅಲ್ಲ, ಈವನ್ ಅಗ್ರಿಕಲ್ಚರಿಸ್ಟ್ ಅಂತ, ಕೃಷಿ ಮಾಡ್ತೀರಿ, ಆ ಮಣ್ಣಿನ ಬಗ್ಗೆ ಪ್ರೀತಿ ನಿಮ್ಗೆ ಎಷ್ಟಿದೆ ಅಂತ, ಅದಕ್ಕೆ ನೀವು ಜಿಯಾಲಜಿಸ್ಟ್ ಆದ ಸರ್?
1: ಇಲ್ಲ ಮೇಡಮ್, ಆಕ್ಚುಲಿ ನಮ್ಮ ಸ್ಟ್ರೆಸ್ ಮೇನ್ ರಿಲೀಸ್ ಮಾಡ್ಲಿಕ್ಕೆ ಕೃಷಿ ಅನ್ನೋದು ಬಹಳ ಉತ್ತಮ ಅಂತಕೊಂಡಿದ್ದೆ.
0: ಒತ್ತಡ ರಿಲೀಸ್ ಮಾಡೋಕೆ, ಈ ಕೆಲಸದ ಒತ್ತಡ ಏದೇವ್ರ ಸಾಕಾಯಿ ಹೋಗಿರುತ್ತ ಅಲ್ಲ. ಜಿಯಾಲಜಿ ಅಂಡ್ ಅಗ್ರಿಕಲ್ಚರ್ ಎರಡು ತುಂಬಾ ಹತ್ರ ಅಲ್ಲ
1: ಸರ್? ಡೆಫಿನೆಟ್ಲಿ ಹತ್ರ ಮೇಡಮ್.
0: ನೀವು ಭೂ ವಿಜ್ಞಾನಿಗಳು, ಭೂಮಿಯೊಟ್ಟಿಗೆ ಇರೋರು, ಜೊತೆಗೆ ಕೃಷಿನ ಸೇರ್ಕೊಂಡ್ರೆ ನಿಮ್ಮ ವಿಜ್ಞಾನ ಅಲ್ಲೂ ಕೂಡ ಅಪ್ಲೈ ಆಗ್ತಾ ಅನ್ಸುತ್ತೆ.
1: ಖಂಡಿತ ಅಪ್ಲೈ ಆಗತ್ತೆ. ಹೇಗೆ ಕಡಿದ್ರೆ ನಾವು ಅಂತರ್ಜಲದ ಬಗ್ಗೆ, ನೀರನ್ನ ಹೇಗೆ ಬಳಕೆ ಮಾಡಬೇಕು, ಕೃಷಿಯಲ್ಲಿ ಹೇಗೆ ಬಳಕೆ ಮಾಡಬೇಕು, ಅದನ್ನ ಸಂರಕ್ಷಿಸುವುದು ಹೇಗೆ ಅನ್ನೋದು ನಾವು ಕೃಷಿ ಮಾಡಿದ್ರೆ ಮಾತ್ರ, ಪ್ರಾಕ್ಟಿಕಲಿ ಮಾಡಿದ್ರೆ ಮಾತ್ರ ಗೊತ್ತಾಗತ್ತೆ ನಮಗೆ.
0: ನಾವು ಗೆದ್ದಿ ಗಿಳಿದು ಮೈ ಕೈ ಕೆಸರು ಮಾಡ್ಕೊಂಡು ಮಣ್ಣು ಮಾಡ್ಕೊಂಡು ಗೊಬ್ಬರ ಮಾಡ್ಕೊಂಡು ಮಾಡಿದಾಗ ನೀರನ್ನ ಹೆಂಗ್ ಬಳಕೆ ಮಾಡಬಹುದು ಅಂಡ್ ನೀರನ್ನ ಹೆಂಗೆ ಸಂರಕ್ಷಿಸಬಹುದು ಅನ್ನೋದು ಗೊತ್ತಾಗ್ತದೆ. ಕರೆಕ್ಟ್ ಆಗಿ ಹೇಳಿದ್ರಿ ಸರ್. ಈಗ ಫುಲ್ ತಲೆಬಿಸಿ ಆಯ್ತು, ಎಂತ ಕೇಂದ್ರ ಮಳೆ ಸಮ ಬತ್ತಿಲ್ಲ, ಎಂತಕ್ ಮಳೆ ಬತ್ತಿಲ್ಲ ಅದನ್ನೆಲ್ಲ ಈಗ ಡಿಸ್ಕಸ್ ಮಾಡುವಂತದ್ ವಿಷಯ ಅಲ್ಲ ಇವತ್ತು, ಆ ಟಾಪಿಕ್ ಅಲ್ಲ. ಈ ಮಳೆ ಬತ್ತಿಲ್ಲ ಆದ್ರೆ ಮಳೆ ಬರ್ದೆ ನೀರಿಲ್ಲ, ನೀರ ಇಲ್ದಿದ್ದಂಗಾದ್ರೆ ನಾವ್ ಹೆಂಗ್ ಬದುಕೋದು, ಈಗ ಇರುವ ನೀರನ್ನ ನಾವ್ ಹೆಂಗೆ ಸಂರಕ್ಷಿಸೋದು? ಫಸ್ಟ್ ಆಫ್ ಆಲ್ ನಂಗೊಂದು ಹೇಳಿ ಸರ್, ನಮ್ಮ ಕರಾವಳಿಯಲ್ಲಿ, ನಮ್ಮ ಕುಂದಾಪುರದಲ್ಲಿ, ಇನ್ ಸ್ಪೆಷಲ್ ನಮ್ಮ ಕುಂದಾಪುರದಲ್ಲಿ ಈ ಮಳೆ ಎಷ್ಟು ಮಟ್ಟದಲ್ಲಿ ಬತ್ತತ್ತು, ನಮ್ಮ ಅಂತರ್ಜಲ ಮಟ್ಟ ಹೆಂಗಿತ್ತು ರೈಟ್ ನಾವ್ ಫಾರ್ 2025 ಅಥವಾ 2026 ಹೆಂಗಿತ್ತು ಅದೊಂಚೂರು ಹೇಳಿ ಬಿಡಿ ಕಾಂಬ.
1: ಇದಕ್ಕಿಂತ ಮೊದಲು ನೀರ್ ಹೇಗಾಯ್ತು ಅನ್ನೋದ್ರ ಬಗ್ಗೆ ಒಂದ್ ಸ್ವಲ್ಪ ಹಿನ್ನೆಲೆ.
0: ಸರ್ ಹೇಳಿ ಸರ್.
1: ಆಕ್ಚುಲಿ ಭೂ ವಿಜ್ಞಾನಿಗಳ ಅಂದಾಜಿನಂತೆ ಸಾಧಾರಣ 460 ಕೋಟಿ ವರ್ಷಗಳ ಹಿಂದೆ ನಮ್ಮ ಭೂಮಿಯ ಉಗಮಾಯಿತು. ಭೂಮಿ ಹುಟ್ಟುವಾಗ ಅದು ಕೆಂಪು ಗಂಟದಂತಿತ್ತು, ಅದರಿಂದ ಉತ್ಪತ್ತಿಯಾದಂತ ಅದು ತಣ್ಣಗಾಗ್ತಾ ಹೋಗಿ ಅದರಿಂದ ವಾಯುಗಳು ಹೊರ ಬಂದವು. ಅದರಲ್ಲಿ ಹೈಡ್ರೋಜನ್ ಮತ್ತು ಆಕ್ಸಿಜನ್ ತಮಗರಿಯದ ರೀತಿಯಲ್ಲಿ ಸಂಯೋಜನೆಯಾಗಿ ನಮಗೆ ನೀರು ಆಯಿತು ಅಂತ ಹೇಳುವ ಒಂದು 300 ಕೋಟಿ ವರ್ಷಗಳನ್ನೇ ನೀರು ನಮಗೆ ಜನನವಾಯಿತು.
0: H2O
1: H2+O2 ತಮಗರಿಯದ ರೀತಿಯಲ್ಲಿ ಜಾಯಿನ್ ಆಗಿ H2O ಆಗಿದೆ ಅಂತ. ಹಾಗಾಗಿ ನಾವು ನೀರು ನಮಗೆ ಪ್ರಕೃತಿ ನೀಡಿದ ವರ ಅಥವಾ ಕೊಡುಗೆ ಅಂತ ಹೇಳ್ತಾರೆ ಅಂತ ಹೇಳಿದ್ರೆ ನಾನು ಭಾವಿಸಿದ್ದೇನೆ.
0: ಅದು ವರನೇ ಸರ್. ಒಂದು ಗಳಿಗೆ ನೀರಿಲ್ದಿರೋ ಬದುಕು ಕತ್ತ ಸಾಧ್ಯವ? ಪ್ರಕೃತಿಯು ನಮ್ಗಷ್ಟು ಉಚಿತವಾಗಿ ಕೊಟ್ಟಿರುವಂತ ನೀರು, ಅದು ನಮ್ಮ ಕರಾವಳಿಯಲ್ಲಿ ನೀರಿಗೆ ಯಾವ ಕೊರತೆ ಇಲ್ಲಲ್ಲ ಸರ್. ಯಾವ ತೋಡ, ಯಾವ ಕೆರೆ, ಯಾವ ಹೊಳೆ, ಯಾವ ಸಮುದ್ರ, ಅಷ್ಟು ದೊಡ್ಡ ಸಮುದ್ರ ತುಂಬಿಕೊಂಡಿಪ್ಪು ನೀರು, ಎಲ್ಲಿ ಕಂಡ್ರು ನೀರೇ ನಮ್ಗೆ ಹೇಳಿ ಸರ್ ನೀವು.
1: ಮತ್ತೆ ನೀರಿನ ಹಂಚಿಕೆ ಭೂಮಿಯಲ್ಲಿ ಹೇಗಿದೆ ಅಂತ ಕೇಳಿದ್ರೆ, ಫಾರ್ ಎಕ್ಸಾಂಪಲ್ ಇದು ಭೂಮಿಯ ಮುಕ್ಕಾಲು ಭಾಗ ಆವರಿಸಲ್ಪಟ್ಟಿರುವುದು ನೀರಿಂದ. ಹಾಗಂತೇಳಿ ನಮಗೆ ಎಲ್ಲ ನೀರನ್ನ ಯೂಸ್ ಮಾಡ್ಲಿಕ್ಕೆ ಆಗುದಿಲ್ಲ. ಅದರಲ್ಲಿ 97% ನೀರು ಉಪ್ಪು ನೀರಿಂದ ಆವರಿಸಲ್ಪಟ್ಟಿದೆ, ಕೇವಲ 3% ಸವಿ ನೀರು. ಈ 3% ಸಹ 2% ಮಂಜುಗಡ್ಡೆ ರೂಪದಲ್ಲಿ, ಅದು ನಮಗೆ ಬಳಸಲಿಕ್ಕೆ ಆಗುದಿಲ್ಲ, ದೂರ ಪ್ರದೇಶದಲ್ಲಿದೆ. ಓನ್ಲಿ 1% ನೀರು ನದಿಗಳಲ್ಲಿ, ಕೆರೆಗಳಲ್ಲಿ, ಅಂತರ್ಜಲದಲ್ಲಿ ಹಂಚಿ ಹೋಗಿದೆ. ಇದು ಈಗ 1% ಅಂತ ಹೇಳ್ದಾವಾಗ ನಮ್ಗೆ ಗೊತ್ತಾಗುತ್ತೆ ಇದ್ರ ಅಮೂಲ್ಯತೆ ಎಷ್ಟಿದೆ ಅಂತ ಹೇಳುವಂತದ್ದು.
0: ಯಾವ ಅಡ್ಜಿಗೆ ಬಂದು ನಾವು ನಿಂತ್ಕೊಂಡಿತ್ತು
1: ಹೊರಗೆ, ಬಹಳ ಸರಳವಾಗಿ ಹೇಳ್ಬೇಕಂತೇಳಿ ಹೇಳಿದ್ರೆ, 1 ಲೀಟರ್ ಬಾಟ್ಲಿಯ 1 ಚಮಚದಷ್ಟು ನೀರನ್ನ ನಾವು ನಮ್ಮ ನಾನಾ ಉದ್ದೇಶಗಳಾದಂತ ಕೃಷಿಗೆ, ಕುಡಿಲಿಕ್ಕೆ, ಕೈಗಾರಿಕೆಗಳಿಗೆ, ಬುದ್ಧಿಜೀವಿಗಳಾದ ನಾವು ಮನಬಂದಂತೆ ಬಳಸ್ತಾ ಇರೋದ್ರಿಂದ, ಯಥೇಚ್ಛವಾಗಿ ಮಳೆಯಾಗುವಂತ ಈ ಪ್ರದೇಶದಲ್ಲೂ ಸಹ ಕುಡಿಯುವ ನೀರಿಗೆ ಹಾಹಾಕಾರ ಪಡುವಂತ ಪರಿಸ್ಥಿತಿ ಬಂದೋದಾಗಿದೆ.
0: ನಿಜವಾಗ್ಲು ಅದೊಂದು ವಿಪರ್ಯಾಸನೇ ಸರಿ ಸರ್. ವರ್ಷಕ್ಕೆ ನಮ್ಮಲ್ಲಿ, ನಮ್ಮ ಕರಾವಳಿಯಲ್ಲಿ ಅಥವಾ ನಮ್ಮ ಕುಂದಾಪುರದಲ್ಲಿ ಎಷ್ಟು ಮಳೆ ಆಗ್ತಾಳೆ? 4,500
1: ವಾಡಿಕೆ ಮಳೆ ಆಗ್ತದೆ. 4,000 ಈಗ ಸಾಮಾನ್ಯ ಜನರಿಗೆ 4,500 mm ಅಂದ್ರೆ ಹೇಳಿದ್ರೆ ಗೊತ್ತಾಗೋದಿಲ್ಲ ಅದು ಹೇಗೆ ಕೇಳಿದ್ರೆ, ನಮ್ಮಲ್ಲಿ ಬಿದ್ದಂತ ಮಳೆ ನೀರನ್ನ ಒಂದು ಸ್ವಲ್ಪನೂ ಇಂಗ್ಲಿಕ್ ಬಿಡದೇ ಇದ್ರೆ, ಒಂದು ಸ್ವಲ್ಪನೂ ಆವಿಯಾಗ್ಲಿಕ್ ಬಿಡದೇ ಇದ್ರೆ, ಒಂದು ಸ್ವಲ್ಪನೂ ಹರಿದೋಗ್ಲಿಕ್ ಬಿಡದೇ ಇದ್ರೆ 4.5 meter ದಪ್ಪದ ಮಳೆ ಬೀಳ್ತದೆ ನಮ್ಮಲ್ಲಿ. 4.5 meter ದಪ್ಪ ಅಂದ್ರೆ ಆಲ್ಮೋಸ್ಟ್ ಸದನ ಎಷ್ಟು ಅಡಿ, ಒಂದು ಮೀಟರ್ ಅಂದ್ರೆ 3.33
0: ಕರೆಕ್ಟ್
1: ಎಸ್ ಇಂಟು
0: 12-15 feet ತನಕ
1: 15 feet ಇಷ್ಟು ಮಳೆ ಬಿದ್ರೂ ಸಹ ನಮ್ಗೆ ಅದರಲ್ಲಿ ಆ ಬಿದ್ದಂತ ಮಳೆಯಲ್ಲಿ 8-10% ಮಾತ್ರ ಭೂಮಿಗೆ ಇಂಗುವಂತದ್ದು.
0: ಅಲ್ಲ ಸರ್, ನೀವು 15 feet ತನಕ ಮಳೆನ ನಾನು ಜಸ್ಟ್ ಕಲ್ಪಿಸಿಕೊಂಡೀಗ ಅಷ್ಟಪ್ಪ ಮಳೆಯಲ್ಲ ನನ್ ಕಣಗಿದ್ರೆ 5 feet ಮೂರ್ ಸಲ ಮುಳುಗಿ ಹತ್ತ ಅಲ್ದಾ. ಸೊ ಅಂತ ಅಷ್ಟು ಹೈಟ್ ಅಲ್ಲಿ ಇರುತ್ತೋ ಅಷ್ಟು ನೀರನ್ನ ನಾವು ಇಂಗ್ಸು ಕಾಯಿರೆ. ನೀವ್ ಹೇಳ್ತಿದ್ರೆ 8%
1: ಎಷ್ಟು 8-10% ನೀರು ನ್ಯಾಚುರಲಿ ಭೂಮಿಗೆ ಇಂಗುವಂತದ್ದು,
0: ನ್ಯಾಚುರಲ್
1: ಈಗ ಆಲ್ಮೋಸ್ಟ್ ನಾವು ತಕೊಂಡ್ರೆ ಮ್ಯಾಕ್ಸಿಮಮ್ ಜನ ನ್ಯಾಚುರಲ್ ಇಂಗುವ ನೀರನ್ನೇ ಬಳಸ್ತಾ ಇದ್ದಾರೆ ಬಿಟ್ಟದ್ದಿದ್ರೆ ನೀರು ಇಂಗಿಸುವ ಸಂಖ್ಯೆ ಕಮ್ಮಿ ಆಗಿದೆ. ನಮ್ಮ ನೀರು ಜಲಕ್ಷಾಮಕ್ಕೆ ಮೇಜರ್ ಕಾರಣ ಏನ್ ಕೇಳಿದ್ರೆ ನೀರಿನ ಬಳಕೆ ಮತ್ತು ಪೂರೈಕೆ ನಡುವಿನ ಅಗಾಧ ವ್ಯತ್ಯಾಸ.
0: ಬಳಕೆ ಮತ್ತು ಪೂರೈಕೆ
1: ಅಂತ ಹೇಳಿದ್ರೆ ನಾವು ಮರುಪೂರ್ಣ ಮಾಡದೇ ಇರುವಂತದ್ದು, ಬಳಕೆ ಅನ್ನುವಂಥದ್ದು ನಾವು ಇದಕ್ಕೆಲ್ಲ ಬಳಸ್ತಾ ಇರುವಂತದ್ದು.
0: ನಮ್ಮಲ್ಲಿ ಬರೀ ಬಳಸೋದು ಮಾತ್ರ ಸರ್, ಮರುಪೂರಣ ರೀಚಾರ್ಜ್ ಅದನ್ನ ಇಂಗಿಸೋದು ಈ ಮಾತೇ ನಮ್ಗೆ ಗೊತ್ತಿಲ್ಲ.
1: ಅದೊಂದು ವಿಚಾರ. ಇನ್ನು ಇತರೆ ಕಾರಣಗಳು ಯಾವ್ದು ಕೇಳಿದ್ರೆ, ಫಾರ್ ಎಕ್ಸಾಂಪಲ್ ನಮ್ಗೆ ನೋಡಿ ನೀರು ಇಂಗಿಸುವ ಬಗ್ಗೆ ಅಸಡ್ಡೆ, ಯುವ ಜನಾಂಗಕ್ಕೆ ಕೃಷಿ ಬಗ್ಗೆ ಆಸಕ್ತಿ ಇಲ್ಲದೆ ಇರುವಂತದ್ದು. ಕೃಷಿ ಯಾಕೆ ಕೇಳಿದ್ರೆ ಮೊದಲು ನಾವು ಕೃಷಿ ಮಾಡ್ತಾ ಇತ್ತು, ಕೃಷಿ ಮಾಡ್ತಾ ಇರುವಾಗ ನಮ್ಗೆ ಕುಡಿಯೋ ನೀರಿನ ಸಮಸ್ಯೆ ಗೊತ್ತೇ ಇಲ್ಲ, ಕೃಷಿ ಲಾಭದಾಯಕ ಅಲ್ಲ ಅಂತೇಳಿ ಹೇಳಿ ನಾವು ಯಾವಾಗ ಬಿಟ್ಟೆವು, ಕೃಷಿಯೂ ಹೋಯ್ತು ಕುಡಿಯೋ ನೀರು ಇಲ್ಲ.
0: ಇದು ಯಾವ ತರ ಯಾವ ಕನೆಕ್ಷನ್ ಇದು, ಎಲ್ಲಿಂದ ಕನೆಕ್ಷನ್ ಅದೊಂಚೂರು ಹೇಳಿ. ಕೃಷಿಗೂ ಮತ್ತೆ ಕುಡಿಯುವ ನೀರು ಅಥವಾ ನಾವು ಬಳಸಬಹುದಾದ ನೀರನ್ನ ಉಳಿಸ್ಕೊಂಬಕ್ಕೆ ಯಾವ ತರ ಕನೆಕ್ಷನ್?
1: ಎಸ್ ಎಸ್, ಕೃಷಿಗೆ ಮತ್ತೆ ನಮ್ಗೆ ಇದು ಬಳಸ್ಕೊಳ್ಳೋದು ಹೇಗೆ ಕೇಳಿದ್ರೆ, ಈಗ ನಾವು ಮೊದಲು ಕೃಷಿ ಮಾಡ್ತಾ ಇದ್ದೇವೆ ಮೇಡಮ್. ಆಕ್ಚುಲಿ ನಮ್ಮ ಈ ಭಾಗದಲ್ಲಿ ತುಂಬಾ ಕೃಷಿ ಆಗ್ತದೆ,
0: ಎಲ್ಲರೂ ಕೃಷಿಕರೇ ಇದ್ದಾರೆ.
1: ಎಲ್ಲ ಕೃಷಿಗೂ ಯಾರು ಪ್ರತಿಯೊಬ್ಬನು ಒಂದಾರ್ಧ ಅದರ್ ವೇಲಿ ಅವನ ಬೇಸಿಕ್ ಬಂದಿರೋದು ಕೃಷಿ.
0: ನಾವೆಲ್ಲರೂ ಕೃಷಿಕರ ಮಕ್ಕಳೇ,
1: ಕೃಷಿಕರ ಮಕ್ಕಳೇ. ಒಂದು ಇವಾಗ ಅವನ ಮನೆಯಲ್ಲಿ ಭೂಮಿ ಇಲ್ಲದೆ ಇದ್ದಿದ್ರು ಬೇರೆ ಬೇರೆ ದೊಡ್ಡಕ್ಕ ಅಥವಾ ಯಾವ್ದಾದ್ರು ಒಂದು ರೀತಿಯಲ್ಲಿ ಕನೆಕ್ಷನ್ ಹೇಗೆ ಹೋಗ್ತಾ ಇತ್ತು.
0: ಹೌದು,
1: ನಾವು ಈಗಿನ ಯಾವುದು
0: ಟ್ರೆಂಡ್
1: ಈಗಿನ ಟ್ರೆಂಡಿಗೋಸ್ಕರ ಒಂದು ಕೃಷಿ ಲಾಭದಾಯಕ ಅಲ್ಲ ಅಂತ ಹೇಳ್ಕೊಂಡು ಬಿಟ್ಬಿಟ್ಟೆವು. ಇವನ್ನು ಫಸ್ಟ್ ಗೆ ಏನಾಯ್ತು, ಮಕ್ಕಿಗದ್ದೆಗಳನ್ನ ಬಿಟ್ಟೆವು, ಈಗ ಬಯಲುಗದ್ದೆನೂ ಬಿಡ್ತಾ ಇದ್ದೇವೆ. ಇವನ್ ಸುಗ್ಗಿ ಮಾಡುವಾಗ ನಾವು ನಾರ್ಮಲಿ ಇಲ್ಲಿ ಏನಾಗುತ್ತೆ, ನಮ್ಮ ತೋಡ್ಗಳಿರ್ತಿದ್ದವು, ತೋಡ್ಗಳಿಗೆ ತುಂಬಾ ಕಟ್ಟುಗಳನ್ನ ಹಾಕ್ತಾ ಇದ್ದಾವೆ. ಕಟ್ಟುಗಳನ್ನ ಹಾಕ್ತಾ ಇರೋದ್ರಿಂದ ಅದು ಗದ್ದೆಯಲ್ಲಿ ನೀರು ನಿಂತ್ಕೊಳ್ಳೋದ್ರಿಂದ ನ್ಯಾಚುರಲಿ ಕೃಷಿಯೂ ಆಗ್ತಾ ಇತ್ತು, ಪ್ಲಸ್ ನಮ್ಮ ಬಾವಿಗಳಿಗೆ ನೀರಿನ ಕೊರತೆ ಆಗ್ತಾ ಇಲ್ಲ.
0: ಎಕ್ಸಾಕ್ಟ್ಲಿ, ಅಲ್ಲಿ ನೀರಿಂಗ್ತಾ ಇತ್ತು.
1: ಈಗ ಏನಾಗಿದೆ, ಆ ಕಟ್ ಹಾಕೋದಕ್ಕೆ ಇದು ಮಾಡಿದೆ, ಈಗ ಸಾಗುವಳಿ ಮಾಡೋದಿಲ್ಲಲ್ಲ, ಯಾಕೆ ನಾವು ಕಟ್ಟಾಕ್ಬೇಕು ಅಂತ ಮನೋಸ್ಥಿತಿ. ಅದು ಆ ಕಟ್ಟಾಗದೇ ಇರೋದ್ರಿಂದ ಕೃಷಿನೂ ಇಲ್ಲ, ಕುಡಿಯುವ ನೀರಿಗೂ ಪ್ರಾಬ್ಲಮ್ ಆಗಿದೆ. ಅದೊಂದು. ಮತ್ತೊಂದು ಫಾರ್ ಎಕ್ಸಾಂಪಲ್, ಈಗ ನೀವು ನಮ್ದು ಬೆಟ್ಟ ಜಾಗದಲ್ಲಿ ಅಂತ ಹೇಳಿದ್ರೆ ಹೆಚ್ಚಿನ ಈ ಕಡೆಗಳಲ್ಲಿ ಮದಗಗಳಿದ್ದವು. ಈ ಮದಗಗಳು ಎಲ್ಲಿದ್ದಾವ ಅಂತೇಳಿ ಗೊತ್ತಿಲ್ಲ ಯಾರಿಗೂ.
0: ಹೌದು,
1: ಈ ಆಕ್ಚುಲಿ ನಾವು ಇಲ್ಲಿರುವಂತ ಬೀಳುವಂತ ಮಳೆ ನೀರನ್ನ ನಾವು ಸಮರ್ಪಕ ಒಂದು ಅಸಮರ್ಪಕವಾಗಿ ನೀರಿನ ನಿರ್ವಹಣೆಯನ್ನ ನಾವು ಸಮರ್ಪಕ ಮಾಡ್ಕೊಳ್ತಾ ಇಲ್ಲ. ಅಸಮರ್ಪಕವಾಗಿ ಮಳೆ ನೀರನ್ನ ಇಂಗಿಸ್ಲಿಕ್ಕೆ ಅಥವಾ ಯಾವುದೇ ರೀತಿಯಲ್ಲಿ ನಾವು ಒತ್ತು ಕೊಡದೆ ಇರುವಂತದ್ದು. ಮತ್ತೊಂದು, ಉಚಿತ ವಿದ್ಯುತ್ ಸಹ ಮಾರಕವಾಗಿ ಬಿಟ್ಟಿದೆ. ಆಕ್ಚುಲಿ ಮನುಷ್ಯನಿಗೆ ಯಾವುದೇ ಇದರಲ್ಲಿ ಉಚಿತ ಅಂತ ಬಂದಾವಾಗ ಅದಕ್ಕೆ ನಾವು ಬೆಲೆ ಕೊಡುವುದಿಲ್ಲ.
0: ಇದು ಹೆಂಗ್ ಮಾರಕ?
1: ಹೇಗೆ ಕೇಳಿದ್ರೆ, ನಾವು ಫ್ರೀ ಕರೆಂಟ್ ಅಲ್ಲ, ಕರೆ ಇದು ಆನ್ ಮಾಡೋದು ಬಿಟ್ಟು ಕೂತ್ಕೊಂಡು ಬಿಡುದು ಅನ್ನೆಸರಿ.
0: ಹೊರ ವೈಲಿ
1: ಒಂದು ಈ ಒಂದು ಕರೆಂಟು ವೇಸ್ಟ್, ನೀರು ವೇಸ್ಟ್, ಪ್ಲಸ್ ಬೆಳೆನೂ ಹಾಳಾಗ್ತದೆ. ಅದನ್ನು ತಿಳ್ಕೊಳ್ಳೋದಿಲ್ಲ.
0: ಅನವಶ್ಯಕ ನೀರು
1: ಇದೆಲ್ಲ ಆಕ್ಚುಲಿ ನಮ್ಗೆ ಇದು ಯಾವ್ದು ಇತರ ಕಾರಣಗಳು, ನಮ್ಮ ಜಲಕ್ಷಾಮಕ್ಕೆ ಇತರ ಕಾರಣಗಳು. ಆಕ್ಚುಲಿ
0: ನೀವ್ ಹೇಳ್ರಿ ಕಾಣಿ ಸರ್, ಮದ್ಗ ಅಂತ ಹೇಳಿದ್ರಿ, ಕೆರೆ ಅಂತ ಇತ್ತು ಮೊದ್ಲೆಲ್ಲ ಕಡೆ. ಕೆರಿ ಒಂದು 4 ಒಂದು ಕೆರೆ ಇರ್ತೆ ಇತ್ತು. ಆ ಕೊಡು ಒಬ್ರಿಗೆ, ಈ ಕೊಡು ಒಬ್ರಿಗೆ, ಈ ಕೊಡು ಒಬ್ರಿಗೆ, ಮತ್ತೊಂದ್ ಕೊಡು ಒಬ್ರಿಗೆ, ಇದು ಕೆರೆಯ ಇದು. ಈಗ ಕೆರಿನೆಲ್ಲ ಒತ್ತುವರಿ ಮಾಡ್ಕೊಂಡು ಅಲ್ಲೆಲ್ಲ ಮನೆಯೋ ಮತ್ತೆಂತೋ ತೋಟವೋ ಮಾಡ್ಕೊಂಡಿರ, ಅದು ಒಂದಾಯ್ತು. ಇನ್ನೊಂದು, ಕ್ಯಾರಿ ಇದ್ರು ಅದು ಹಾಳು ಬಿದ್ದಿತ್ತು, ಯಾರು ಅದ್ರ ಮೂಸುಕೋ ಹತ್ತಿಲ್ಲ. ಮೊದ್ಲೆಲ್ಲ ನಂಗೆ ಅಜ್ಜಿ ಮನೆಯಲ್ಲಿ ನಮ್ಗೆ ಬೇಸಿಗೆ ರಜೆಯಲ್ಲಿ ಕೆಲಸ ಅಂತ ಕೇಂದ್ರೆ ಕ್ಯಾರಿ ಇದಕ್ಕೆ ಕೆಸರು ಎತ್ತಿ ಮೇಲೆ ಹಾಕ್ಬೇಕು, ಇಲ್ಲ ಇದಕ್ಕೆ ಮರಣ ಕಟ್ಟಿಗೆಲ್ಲ ಹಾಕಕ್ಕ. ಕೆರೆ ಕ್ಲೀನ್ ಆಗ್ತ ಅದ್ರ ಎಲ್ಲಾ ಮನೆಯವರು ಒಟ್ಟಾಗಿ ಮಾಡ್ಕ, ಅದೊಂಥರ ಸಾಮಾಜಿಕವಾಗಿ ಒಂದು ಜವಾಬ್ದಾರಿ ಇದ್ದಂಗೆ. ಈಗ ಅಂತ ಕೆರೆಗಳನ್ನ ಮೂಸೋರೇ ಇಲ್ಲ, ಅಂದ್ರೆ ಅದ್ ಹತ್ರ ವಾಪರೇ ಇಲ್ಲ. ಮೊನ್ನೆ ನನ್ ಮಗಳಿಗೆ ಹೇಳ್ತಾ ಇದ್ದೆ, ಮಾಯದಂತ ಮಳೆ ಬಂತಣ್ಣ ಮದಗಾದ ಕೆರೆಗೆ. ಅದು ಎಕ್ಸ್ಪ್ಲೇನ್ ಮಾಡ್ಕೀಗ ಅರ್ಥ ಎಂತ ಅಂತ. ಈ ಮದಗ ಅಂದ್ರೆ ಎಂತ? ಮದಗ ಅಂದ್ರೆ ನಮ್ಮ ಮಗ್ಗೆ ಗೊತ್ತೇ ಇಲ್ಲ. ನಮ್ಗೂ ಈಗ ಮದಗ ಕಾಂಬಕ್ಕೆ ಎಲ್ಲಿತ್ತು? ನಾವು ಸಹ ಹುಡ್ತಾ ಬೆಳೀತಾ ಮದಗ ನಾನ್ ಎಲ್ಲಿ ಕಂಡಿದ್ ನಂಗೆ ಸಹ ನೆನಪಿಲ್ಲ. ನಂಗೊಂದು ಕಲ್ಪನೆ ಇದೆ, ಮದಗ ಅಂದ್ರೆ ಇಷ್ಟು ದೊಡ್ಡದಾಗಿರೋ ಕೆರೆ ಅಂತ. ಈ ಮದಗಗಳೆಲ್ಲ ಈಗ ಒತ್ತುವರಿ
1: ಒತ್ತುವರಿ ಅನ್ನೋದಕ್ಕಿಂತ ಮೇಡಮ್ ಅಲ್ಲಿ ಏನಾಗಿದೆ, ಡೀಸಿಲ್ಟ್ ಆಗಿ ಮದಗವೇ ಅಂತ ಹೇಳೋದು ನಾರ್ಮಲ್ ಲ್ಯಾಂಡ್ ಟೈಪ್ ಆಗ್ಬಿಟ್ಟಿದೆ.
0: ಕರೆಕ್ಟ್ ಲ್ಯಾಂಡ್. ಹೌದು.
1: ಈಗ ನಮ್ಗೆ ಇಲ್ಲಿ ನಾವೇನ್ ದೊಡ್ಡ ವಿಶೇಷ ಮಾಡ್ಲಿಕ್ಕೆ ಏನು ಇಲ್ಲ. ಈಗ ಇಲ್ಲಿ ಜಿಯಾಲಜಿಸ್ಟಿನ ಅಗತ್ಯ ಇಲ್ಲ, ಯಾರು ಇಲ್ಲ. ಈಗ ಫಾರ್ ಎಕ್ಸಾಂಪಲ್ ಫಿಶರ್ ಮ್ಯಾನ್ ಆದ ಆಕ್ಟಿವಿಟೀಸ್ ಗೆ ಅವರು ಆಫೀಸರ್ ಬರೋದಕ್ಕಿಂತ ಲೋಕಲ್ ಫಿಶರ್ ಮ್ಯಾನ್ ಇರುವಷ್ಟು ನಾಲೆಜ್, ಪ್ರಾಕ್ಟಿಕಲ್ ನಾಲೆಜ್ ಇವರಿಗೆ ಇರೋದಿಲ್ಲ.
0: ಎಕ್ಸಾಕ್ಟ್ಲಿ.
1: ಅದೇ ತರ ಇಲ್ಲಿ ಕೃಷಿಕರಿಗೆ ನಮ್ ಬೇರೆ ಎಲ್ಲಿ ಕೇಳಲಿಕ್ಕೆ ಹೋಗೋದು ಬೇಡ. ಈಗ ಇರೋ ನಮ್ಮಲ್ಲಿ ಏನ್ ದೊಡ್ಡ ಸಮಸ್ಯೆ ಏನ್ ಕೇಳಿದ್ರೆ, ನಮ್ಮಲ್ಲಿ ಯೋಜನೆಗಳೆಲ್ಲ ಚೆನ್ನಾಗಿದ್ದಾವೆ, ನಿರ್ವಹಣೆ ವೀಕ್. ನಿರ್ವಹಣೆ ಇಲ್ಲ, ಒಂದು ಬಸ್ ಸ್ಟ್ಯಾಂಡ್ ಆಗ್ತದೆ, ಅದಕ್ಕೆ ನಿರ್ವಹಣೆ ಇರೋದಿಲ್ಲ. ಅದಕ್ಕಿಂತ ಬಸ್ ಸ್ಟ್ಯಾಂಡ್ ಹೋಗ್ಲಿ, ಇದನ್ನ ಮತ್ತೊಂದು ಕಟ್ಟಬಹುದು, ಬಟ್ ಜನ ತಿಳಿದುಕೊಂಡಿಲ್ಲ ನೀರಿಗೆ ನೀರೇ ಪರ್ಯಾಯ.
0: ಎಸ್, ದರ್ ಇಸ್ ನೋ ಸಬ್ಸ್ಟಿಟ್ಯೂಟ್.
1: ಈಗ ನಾನು ಇಲ್ಲಿಗೆ ಬರುವಾಗ ನಡ್ಕೊಂಡು ಬರಬಹುದು, ಕಾರಲ್ಲೂ ಬರಬಹುದು, ಹೇಗೆ ಬರಬಹುದು, ಬಟ್ ಈ ನೀರಿಗೆ ಏನಾದರೂ ಸಬ್ಸ್ಟಿಟ್ಯೂಟ್ ಇದ್ದಿದ್ರೆ ಅದು ಮಳೆ.
0: ಕರೆಕ್ಟ್.
1: ಈ ಮಳೆಯನ್ನ ನಾವು ಸಮರ್ಪಕವಾಗಿ ಉಳಿಸ್ಕೋ ಇದು ಮಾಡ್ಕೊಂಡಿಲ್ಲ ಅಂತೇಳಿ ಹೇಳಿದ್ರೆ, ಆಕ್ಚುಲಿ ನಮ್ಮಷ್ಟು ನನಗೆ ಒಂದೊಂದ್ಸಲ ಬಹಳ ಬೇಜಾರಾಗೋದು. ನಾವು ಪ್ರಜ್ಞಾವಂತರೂ ಹೌದು, ಬುದ್ಧಿವಂತರೂ ಹೌದು, ಆದ್ರೆ ನಮ್ಗೆ ಅಂತರ್ಜಲದ ಬಗ್ಗೆ, ನೀರಿನ ವಿಷಯದಲ್ಲಿ ನಾವು ನಮ್ಮ ಬುದ್ಧಿ ಸಾಲವು ಅಥವಾ ಯಾಕೆ ಹಿಂಗ್ ಮಾಡ್ತಾ ಇದ್ದೇವೆ?
0: ಅಲ್ಲ ಸರ್, ಅದು ಅಸಡ್ಡೆ, ಇಟ್ ಈಸ್ ಕಾಲ್ಡ್ ಆಸ್ ನೆಗ್ಲಿಜೆನ್ಸಿ. ಯಾಕೆಂದ್ರೆ ಎಲ್ಲಿ ತನಕ ಬಿಸಿ ಮುಟ್ಟೋದಿಲ್ವೋ ಅಲ್ಲಿ ತನಕ ನಮ್ಗೆ ಅದ್ರದ್ದು ಇಂಪಾರ್ಟೆನ್ಸ್ ಗೊತ್ತಾಗೋದಿಲ್ಲ. ವೆರಿ ಸಿಂಪಲ್, ನಾನು ಇದೇ ಊರಂಗಿದ್ದವಳು ಕರಾವಳಿಯಲ್ಲಿ, ನಮ್ದು ಅದೇ 4,500 ಮಿಲಿಮೀಟರ್ ಮಳೆ ಕಂಡವ್ರು. ಎಲ್ಲಿ ಕಂಡ್ರು ನೀರು? ನಮ್ಗೆಲ್ಲ ನೀರಿನ ಕೊರತೆ ಇಲ್ಲ, ಆಯ್ತಾ. ಆದ್ರೆ ಬಾಂಬೆಗೆ ಹೋದಾಗ ನಂಗೆ ಅರ್ಥ ಆಯ್ತು, 8 ಗಂಟೆಗಲ್ಲೂ ನೀರು ಬರಲ ಅಂದ್ರೆ, ಒಂದಿನ ಅವ ನೀರು ಬಿಡ್ಲ ಅಂದ್ರೆ ಟಾಯ್ಲೆಟ್ಗೆ ಹೋಗಕ್ಕೂ ಯೋಚನೆ ಮಾಡ್ಬೇಕು, ಸ್ನಾನ ಮಾಡೋಕ್ಕೂ ಯೋಚನೆ ಮಾಡ್ಬೇಕು. ಟೆನ್ಷನ್ ಅಂತ ಕೇಂದ್ರೆ ನೀರ್ ಬರ್ತಿಲ್ಲಮ್ರು, ಅದೇ ಒಂದ್ ದೊಡ್ಡ ಟೆನ್ಷನ್. ನೀರಿಲ್ಲ ಅಂದ್ರೆ ಎಂತ ಅಂಬುದೊಂದು ಆ ಇಂಪಾರ್ಟೆನ್ಸ್ ಇತ್ತಲ್ಲ. ನೀರು ಬರ್ದೇ ಇದ್ದಾಗ, ನೀರು ಸಿಕ್ಕದೇ ಇದ್ದಾಗ ಗೊತ್ತಾಯ್ತು
1: ನಮ್ಮಲ್ಲಿ ಯಾವುದೇ ವಸ್ತುವಿನ ವ್ಯಾಲ್ಯೂ ನಮಗೆ ಅದು ಇಲ್ದಿದ್ದಾವಾಗ. ಆಕ್ಚುಲಿ ನೀರನ್ನ ನಮ್ದು ಒಟ್ಟು ಮರಣ ಹೊಂದುವ ಸಂಖ್ಯೆನು ತಕೊಂಡ್ರೆ ಮೇಡಮ್, ಆಕ್ಚುಲಿ ನೀರಿನ ಸಮಸ್ಯೆಯಿಂದಾಗಿ ಸಾಯುವ ಸಂಖ್ಯೆನೇ ಜಾಸ್ತಿ ಆಕ್ಚುಲಿ.
0: ಹೌದಾ?
1: ನೀರಿನ ಸಮಸ್ಯೆಯಿಂದಾಗಿ ಓವರ್ಆಲ್ ನಿಮ್ಗೆ ಮರಣ ಹೊಂದುವರ ಸ್ಟಾಟಿಸ್ಟಿಕ್ ತಗೊಂಡ್ರೆ ನಿಮ್ಗೆ ಪ್ರಪಂಚದಲ್ಲಿ ಒಂದೀಗ ನೀರಿನ ಸಮಸ್ಯೆಯಿಂದ ಸಾಯುವ ಸಂಖ್ಯೆ,
0: ಆರೋಗ್ಯಕರ ನೀರಿಲ್ಲ.
1: ಹೌದು, ಆರೋಗ್ಯಕರ ನೀರಿಲ್ಲದೆ ಕೆಲವೊಂದ್ ಕಡೆ ಇಲ್ಲದೆ ಇರುವಂತಹದ್ದು ಟೋಟಲ್. ಇದು ಆಕ್ಚುಲಿ ವಿಶ್ವಸಂಸ್ಥೆ ಒಂದು ಇದರಿಂದ ತಗೊಂಡ ಅಂಕಿಅಂಶದ ಇದ್ರ ಪ್ರಕಾರ ಆಕ್ಚುಲಿ ನೀರಿನ ಸಮಸ್ಯೆ. ಮತ್ತೊಂದು, ನಮ್ಗೆ ಆಕ್ಚುಲಿ ನೀರು ಇಲ್ಲದೆ ಇದ್ದಾವಾಗ ಫಸ್ಟ್ ಬಾಧಿತರಾಗುವುದು ಮಕ್ಕಳು, ಮಹಿಳೆಯರು.
0: ನಿಜ, ಒಪ್ತೆ ನಾನು.
1: ಮತ್ತೆ ನೀರಿನ ಸಮಸ್ಯೆ ಏನನ್ನೋದು ನೀವು ಹೇಳಿದಾಗ ನಮ್ಗೆ ಯಾಕೆ ಗೊತ್ತಿಲ್ಲ ಅಂತ ಕೇಳಿದ್ರೆ, ನನ್ನ ಜಾಯ್ನ್ ಆದ ನಾನು ಇದರಲ್ಲಿ, ನಾನು ಕೋಲಾರಕ್ಕೆ ಹೋಗಿದ್ದೆ. ಅಲ್ಲಿ 1900 ಇಸ್ವಿಯಲ್ಲಿ ನಮ್ಮ ಕೋಸ್ಟಲ್ ಅಲ್ಲಿ ಹೇಗಿತ್ತು ಅದೇ ತರ ಬಾವಿಗಳಿದ್ದವಂತಲ್ಲಿ.
0: 1900 ಇಸ್ವಿಯಲ್ಲಿ
1: ಅದೇ ತರ ಇತ್ತು. ಆಕ್ಚುಲಿ ಜಾಸ್ತಿ ಕೆರೆಗಳು ಇರುವುದು ಇದೆಲ್ಲ ಅಲ್ಲೇ ಇತ್ತು,
0: ಕೋಲಾರದಲ್ಲೇ
1: ಇತ್ತು. ಬಟ್ ಅಲ್ಲಿ ಏನಾಗಿದೆ, ಈಗ 1700 ಫೀಟ್ ವರೆಗೆ ಹೋಗ್ತಿದೆ, ಫ್ಲೋರೈಡ್ ಕಂಟೆಂಟ್ ಇದೆ. ಅಲ್ಲಿಯ ಪರಿಸ್ಥಿತಿ ಹೇಗೆ ಅಂತ ಕೇಳಿದ್ರೆ, ಅಲ್ಲಿಯ ಗಂಡು ಮಕ್ಕಳನ್ನು ಹೆಣ್ಣು ಮಕ್ಕಳನ್ನು ಬೇರೆಯವ್ರು ಮದುವೆ ಮಾಡ್ಕೊಂಡು ಹೋಗ್ಲಿಕ್ಕೆ ಒಪ್ಪುದಿಲ್ಲ.
0: ಎಸ್, ಇದು ನಾನು ತುಂಬಾ ಕಡೆ ಇಂತಹ ಕಥೆಗಳನ್ನ ಕೇಳಿದ್ದೀನಿ. ನೀರಿಲ್ಲ ಅಂದ್ರೆ ಹೆಣ್ಣು ಕೊಡುದಿಲ್ಲ.
1: ಅಲ್ಲ, ಆ ವಿಷಯ ಅಲ್ಲ, ಹೇಗೆ ಕೇಳಿದ್ರೆ ಫ್ಲೋರೈಡ್ ಕಂಟೆಂಟ್ ಇದೆ. ಆಕ್ಚುಲಿ ಫ್ಲೋರೈಡ್ ಕಂಟೆಂಟ್ ಇರೋದ್ರಿಂದ ಅದರಲ್ಲಿ ಫಸ್ಟ್ಗೆ ಏನಾಗುತ್ತೆ, ಹಲ್ಲಿಗೆ ಅಟ್ಯಾಕ್ ಆಗುತ್ತೆ, ಎಲ್ಲೋ ವಯಸ್ಸಲ್ಲಿ ಹಲ್ಲು ಬರುತ್ತದೆ, ಫ್ಲೋರೋಸಿಸ್ ಅನ್ನುವ ಕಾಯಿಲೆ ಬರ್ತದೆ. ಆಕ್ಚುಲಿ ಕಡೆಗೆ ಕಾಲುವೆ ಬೆಂಡ್ ಆಗುತ್ತೆ, ಹದಿಹರೆಯದವರು ಏಜಾದವರಾಗೆ ಕಾಣ್ತಾರೆ.
0: ಓ,
1: ಇದು ದೊಡ್ಡ ಸಮಸ್ಯೆ. ಆಕ್ಚುಲಿ ನಾವು ಸ್ವರ್ಗದಲ್ಲಿದ್ದೇವೆ, ನಮ್ಗೆ ಏನಾಗಿದೆ, ನಮ್ಗೆ ನೀರಿನ ವ್ಯಾಲ್ಯೂ ಗೊತ್ತಿಲ್ಲ. ಇದು ಆಕ್ಚುಲಿ ನಮ್ಗೆ ಎಲ್ಲಿನೋ ಅನ್ನುವಂತದ್ದು ನಮ್ಗೆ ಪಾಠ ಕಲ್ಸಿಕ್ ಬಂದಿದ್ದು ಅಂತ ಹೇಳ್ತೇನೆ ನನಗೆ ಡೆಫಿನೆಟ್.
0: ಆದ್ರೆ ಅರ್ಥ ಆಗ್ತಾ ನಂಗೆ ಅನ್ಸೋದು ಸರ್, ಎರಡು ವಿಷಯದಲ್ಲಿ ನಾವು ತುಂಬಾ ಎಡವಿದ್ದೇವೆ ಅಂತ, ಅಂಡ್ ಎಡವುತ್ತಾನೆ ಇದ್ದೇವೆ. ಒಂದು, ನಮ್ಗೆ ಮರ ಗಿಡಗಳನ್ನ ಉಳಿಸ್ಕೊಳ್ಳಕ್ ಆಗ್ಲಿಲ್ಲ. ಬೆಳೆಸೋದ್ ಬಿಡಿ, ಅದ್ ನಮ್ ಹಣಿ ಬರ್ದಂಗಿಲ್ಲೇನೋ, ಅಟ್ ಲೀಸ್ಟ್ ಇರೋ ಹಾಡಿಗಳನ್ನು ನಾವು ಉಳಿಸ್ಕೋತಿಲ್ಲ. ಎಲ್ಲ ಕಟ್ ಮಾಡಿ ಪ್ಲಾಟ್ ಮಾಡು ಸೇಲ್ ಮಾಡು, ಪ್ಲಾಟ್ ಮಾಡು ಸೇಲ್ ಮಾಡು, ದುಡ್ಡೇ ಮಾಡುದಂತ. ಆಯ್ತಾ, ಒಂದು ಅಲ್ಲಿ ಎಡವಿದ್ವಿ ನಾವು. ಓಕೆ, ಅದು ಆಯ್ತಪ್ಪ, ಅದು ಹಂಗೋಯ್ತು. ಈಗ ಜಾಗ ಎಲ್ಲ ಎಲ್ಲಿ ಗಿಡ ನೆಡುದು, ಅದನ್ನ ಸಾಕುದು ಯಾರು, ಈ ಪ್ರಶ್ನೆಗಳು ಹೋಗ್ಲಿ. ಇರೋ ನೀರನ್ನ ಬಳಸ್ಕೊಳ್ಳುವಂತಹ ಒಂದು ಅಂತಃಪ್ರಜ್ಞೆ ನಮ್ಗಿದ್ಯಾ?
1: ಇಲ್ಲೋ ಇಲ್ಲ.
0: ಅದ್ರ ಬೆಲೆ ಗೊತ್ತಿದ್ಯಾ? ಬಳಸೋವಾಗ ಹಿಂಗ್ ಆನ್ ಮಾಡ್ರಾಯ್ತು ಸರ್, ಲೈಫ್ ಈಸಿ ಮಾಡ್ಬಿಟ್ಟಿದ್ದಾನೆ ದೇವ್ರು. ಸ್ವಿಚ್ ಆನ್ ಮಾಡಿದ ಕೂಡಲೇ ನಿಮ್ಗೆ ಸೀದಾ ಬಾಮಿಯಿಂದ ಟ್ಯಾಂಕ್ ನೀರು ಹೊತ್ತು, ಇಲ್ಲ ನೊಳ್ಳಿ ತಿರ್ಸ್ರು ಕೂಡ ನೊಳ್ಳೆ ಬತ್ತು ಮತ್ತೆ ಅಂತಕ್ಕೆ ತಲೆಬಿಸಿ.
1: ಮೇಡಮ್, ನಿಮ್ ಮಾತಿಗೆ ನಾನು ನಡ್ಬಂದೆ.
0: ಹಾ,
1: ನಮ್ಗೆ ಇವಾಗಲೂ ಇಷ್ಟ ಹೇಳ್ತಾರಲ್ಲ, ಅಥವಾ ಎಲ್ಲೂ ನೀರಿಲ್ಲ ಅಂತ ಹೇಳ್ತಾರಲ್ಲ, ಈವಾಗಲೂ ನಾವು ಬಾವಿಯಿಂದ ಸೇದಿ ತೆಗೆಯುವುದರ ನೀರು ನಮ್ ನೀರಿನ ಸಮಸ್ಯೆ ಇಲ್ಲ.
0: ಎಕ್ಸಾಕ್ಟ್ಲಿ, ಕರೆಕ್ಟ್ ಆಗಿ ಹೇಳಿದ್ರಿ ನೀವು.
1: ನಮಗೆ ಯಾವುದೇ ಒಂದು ಈಸಿಯಾಗಿ ಸಿಕ್ಕಿದಾವಾಗ ಅದ್ರ ವ್ಯಾಲ್ಯೂ ಗೊತ್ತಿರುವುದಿಲ್ಲ. ಈಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಹೋಗ್ತೇನೋ, 5-6 ರೂಪಾಯಲ್ಲಿ ನಾನು ಪ್ರತಿ ವರ್ಷ ತಗೊಂಡ್ ಬಂದು ಇಷ್ಟು ಗಿಡ ನೆಡ್ತೇನೆ. ನಾನು ಯಾಕೆ ಕೇಳಿದ್ರೆ, ಎಷ್ಟೋ ಜನ ನಾನು ಕೆಲವೊಂದು ಇದರಲ್ಲಿ ಹೇಳಬೇಕೋ ಬೇಡೋ ನನಗೆ ಗೊತ್ತಿಲ್ಲ, ಅವರು ಮನಸ್ಪೂರ್ವಕವಾಗಿ, ಈಗ ನೀವು ಆಸಕ್ತಿಯಿಂದ ಮಾಡೋದು ಬೇರೆ, ಏನೋ ಒಂದು ಶೋಕಿಗೆ ಮಾಡೋದು ಬೇರೆ. ಆಕ್ಚುಲಿ ನಿಮಗೆ ಆಸಕ್ತಿಯಿಂದ ಮಾಡಿದಾಗ ಅದರಲ್ಲಿ ಸಿಗುವಂತ ಖುಷಿ ಇತ್ತಲ್ಲ, ನಿಮ್ಗೆ ಅಲ್ಲಿ
0: ಸಿಗುವುದಿಲ್ಲ. ಹೌದು,
1: ಅದಕ್ಕೆ ನಾನು ಕೃಷಿನ ಯಾಕೆ ಕೇಳಿದ್ರೆ, ನಾಳೆ ನನಗೆ ಜಾಬ್ ಇಲ್ಲ ಅಂದ್ರೂ ನಾನು ಹೆದರ್ಕೊಳ್ಳೋದಿಲ್ಲ. ನಮಗೆ ಕೃಷಿಯಲ್ಲಿ ಹೋಗಿ ಬಂದು ಬೇಕಾದ್ರೆ ಅರ್ಧ ಗಂಟೆ ಇವನ್ನು ನನಗೆ ಈಗ ಬರುವಾಗ ನಾನು ನಿಮ್ಗೆ ಇದನ್ನು ಸಹ ಮೊನ್ನೆ ಮಾತಾಡುವಾಗ ಹೇಳಿದೆ, ನನಗೆ ಈಗ ಲೇಬರ್ ಪ್ರಾಬ್ಲಮ್ ಮೇಡಮ್, ಲೇಬರ್ ಏನು ಕೆಲಸ ಮಾಡೋದಿಲ್ಲ. ನಾನು ಬರುವಾಗ ಒಬ್ಬ ಕೆಲಸ ಮಾಡ್ತಾ ಇದ್ದಾನೆ, ನಾನೇ ಸರ್ಕಲ್ ಅಲ್ಲಿ ನೋಡಿ ಬಂದೆ, ಎಷ್ಟೋ ಜನ ಮಲಗಿದ್ದಾರೆ. ನಾನು ಅವ್ರಿಗೆ ಇದೇ ಮಾತನ್ನ ಅಂತ ಹೇಳಿದ್ದೆ, ನೋಡಿ ನಮ್ಮ ಈಗಿರುವಂತ ಯಂಗ್ಸ್ಟರ್ಸ್ ಎಲ್ಲಾದ್ರೂ ಈ ಕೆಲಸಗಳಿಗೆ ಅಥವಾ ಇದಕ್ಕೆಲ್ಲಾದ್ರೂ ಬಂದ್ರೆ ಅಂತ ಹೇಳಿದ್ರೆ ನೀವು ಬೀದಿ ಪಾಲಾಗಬೇಕಾಗತ್ತೆ. ನಾನು ಹೇಳುದು ಪ್ರತಿಯೊಬ್ಬನು ಮಾಡುದು, ನಾನು ಎಷ್ಟು ಸಂಬಳ ತಗೊಳ್ತಾ ಇದ್ದೇನೆ, ನನಗೆ ಖುಷಿಯಾಗುವ ಲೆಕ್ಕದಲ್ಲಾದ್ರೂ ಕೆಲಸ ಮಾಡ್ಬೇಕಂದ್ರೆ ನನ್ನ ಇದು.
0: ನಿಮ್ ಕಣಗಿದ್ದರು ಒಂದ 80 ಜನ 100 ರಂಗೆ 20 ಜನ ಬಿಡಿ, ಆದಷ್ಟು ಈ ಕೃಷಿ ಒಂದು ಕೃಷಿ ಇವತ್ತಂತೂ ಆತಿತಿ, ಯಾರಿಗೂ ಅದ್ರ ಮೇಲೆ ಆಸಕ್ತಿ ಇಲ್ಲ, ನಾಳೆ ಉಂಬುದೆ ಅಂತ ಅಂಬ ಚಿಂತೆನೂ ಇಲ್ಲ, ಒಂದು ಅದಾತಿತ್ತು. ಇನ್ನೊಂದು ನೀರಿನ ಬಗ್ಗೆ ಕಾಳಜಿಯೇ ಇಲ್ಲ. ಸರ್, ಈಗ ನಾವು ಈ ಹೊತ್ತಲ್ಲಿ ಈ ಮಳೆ ತುಂಬಾ ಕಡಿಮೆ, ನಿನ್ನೇನೋ ಒಂದ್ ಸ್ವಲ್ಪ ಜಾಸ್ತಿ ಮಳೆ ಬಂತು, ಅಡ್ಡಿಲಂಬಂಗ್ ಮಳೆ ಬಂತು, ಮಳೆಗಾಲ ಅಂಬ ಫೀಲ್ ಒಂಚೂರು ಬಂತು, ಇವತ್ ಅಗೇನ್ ದರ್ ಇಸ್ ನೋ ಮಳೆ, ಮತ್ತೆ ಸೆಕೆ ಆಗ್ತಿದೆ, ಎಷ್ಟೊತ್ತಿ ಮಳೆ ಬತ್ತಿ ಅಂತ ಗೊತ್ತಿಲ್ಲ. ಈ ಸಂದರ್ಭದಲ್ಲಿ ನಾವೀಗ ಇರೋ ನೀರನ್ನ ಬಳಸ್ಕೊಳ್ಳೋದೆ ಬಳಸ್ಕೊಳ್ತಾ ಇದ್ದೀವಿ, ಉಳಿಸೋದು ನಾಟ್ ಜಸ್ಟ್ ಫಾರ್ ಅಸ್, ಇಟ್ ಇಸ್ ಫಾರ್ ದ ನೆಕ್ಸ್ಟ್ ಕಮಿಂಗ್ ಜನರೇಷನ್ ಆಲ್ಸೋ. ಹೆಂಗೆ, ಎಂತ ಮಾಡ್ಲಕ್ಕ, ಹೆಂಗ್ ಮಾಡ್ಲಕ್ಕ?
1: ಈಗ ಅದ್ ಹೇಗೆ ಅಂತ ಕೇಳಿದ್ರೆ ಮೇಡಮ್, ನಮ್ಗೆ ಯಾವ್ದಕ್ಕೂ ಒಂದ್ ಲೆಕ್ಕ ಬೇಕು. ಈಗ ಸಮುದ್ರಕ್ಕೆ ಕಲ್ಲು ಹಾಕೋದಿಗೆ ಒಂದ್ ಲೆಕ್ಕ ಬೇಕು. ಈಗ 1 ಚದರ ಮೀಟರ್ ಅಲ್ಲಿ 1 ಮಿಲಿಮೀಟರ್ ಮಳೆ ಬಿದ್ರೆ 1 ಲೀಟರ್ ನೀರ್ ಸಂಗ್ರಹ ಆಗತ್ತೆ. ಒಂದು ಚದರ ಮೀಟರ್ ಅಲ್ಲಿ 1 ಮಿಲಿಮೀಟರ್ ಮಳೆ ಬಿದ್ರೆ 1 ಲೀಟರ್ ನೀರ್ ಸಂಗ್ರಹ ಆಗತ್ತೆ.
0: ಬರೀ 1 ಲೀಟರ್,
1: 1 ಲೀಟರ್, 1 ಚದರ ಮೀಟರ್ ಹೇಳಿದ್ದ.
0: ಅದೇ ನಾನು ಹೇಳಿದ್ದು.
1: ಈಗ ನೋಡಿ, ಇಲ್ಲಿ ಫಾರ್ ಎಕ್ಸಾಂಪಲ್ ನಮ್ದೊಂದು ಚಿಕ್ಕ ಸಂಸಾರ ಅಂತ ನೆನ್ಸ್ಕೊಳ್ಳಿ. ಒಂದು ಚಿಕ್ಕ ಸಂಸಾರ ಅಂದ್ರೆ ಗಂಡ ಹೆಂಡತಿ 2 ಮಕ್ಕಳು. ಬೇಡ ಒಬ್ಬರನ್ನ ಎಡಿಷನ್ ಆಗಿ ತಗೊಳ್ಳಿ, ಯಾರೋ ನೆಂಟರು ಬರ್ತಾರೆ, ಅಥವಾ ನಮ್ಗೆ ವರ್ಷಕ್ಕೆ ಇರುವಂತಹದ್ದು 365 ದಿವಸ. ನಮಗೆ ಇಲ್ಲಿ ಬೀಳುವಂತ ಮಳೆ 4,500 ಮಿಲಿಮೀಟರ್ ಮಳೆ, ವಾಡಿಕೆ ಮಳೆ. ಬಟ್ ಲಾಸ್ಟ್ ಇಯರ್ ಜಾಸ್ತಿ ಬಿತ್ತು, 1 ವರ್ಷ ಕಮ್ಮಿ ಆಗತ್ತೆ. ನಾನು ಈ ಒಂದು ಚಿಕ್ಕ ಸಂಸಾರಕ್ಕೆ ಲೆಕ್ಕಾಚಾರದಲ್ಲಿ ಹೇಳುವಂತದ್ದಾದ್ರೆ, ನಿಮಗೆ ಒಬ್ರಿಗೆ 100 ಲೀಟರ್ ಅಂತೇಳಿ ಆಗಿದ್ರೆ, ಒಂದು ಮನೆಯಲ್ಲಿ 4 ಜನ ಅಲ್ಲ 5 ಜನ ಅಂತ ತಗೊಳ್ಳುವ, ವರ್ಷಕ್ಕೆ ಅವರಿಗೆ ಅವಶ್ಯಕತೆ ಇರುವುದು ನೀರಿಂದು 2 ಲಕ್ಷ ಲೀಟರ್ ನೀರು
0: ಒಬ್ಬೊಬ್ಬರಿಗೆ
1: ಅಲ್ಲ, ಇಡೀ ಮನೆಗೆ ಸಾಕಾಗುವಂತದ್ದು 100 ಲೀಟರ್ ಪರ್ ಪರ್ಸನ್, 100 ಲೀಟರ್ ಪರ್ ಡೇ ಅಂತೇಳಿ ತಗೊಂಡಿದ್ರು, 2 ಲಕ್ಷ ಲೀಟರ್ ನೀರು ಬೇಕಾಗತ್ತೆ ಆ ಮನೆಗೆ ಬೇಕಾಗುವಂತದ್ದು. ಈಗ ನಮ್ಮಲ್ಲಿ ಈಗ ಬೀಳುವಂತ ಮಳೆ 4,500 ಬೇಡ, 3,000 ಅಂತ ತಗೊಳ್ಳಿ. ಅದರಲ್ಲೂ 90% ಸ್ಟಾರ್ಟಿಂಗ್ ಬೀಳುದು ಎಂಡಿಂಗ್ ಬೀಳುದು ಇದು ಮಾಡಿ 3,000 ಮಿಲಿಮೀಟರ್ ಮಳೆ. ಇದನ್ನ 100 ಸ್ಕ್ವೇರ್ ಮೀಟರ್ ಇರುವಂತ ಯಾವುದು ರೂಫ್ ಟಾಪ್ ಇರುವವರು ಸಂಗ್ರಹ ಮಾಡಿದ್ರೆ 2,70,000 ಲೀಟರ್ ನೀರನ್ನ ಸಂಗ್ರಹ ಮಾಡಬಹುದು. 100 ಸ್ಕ್ವೇರ್ ಮೀಟರ್ ಅಂದ್ರೆ 1,000 ಸ್ಕ್ವೇರ್ ಫೀಟ್ ಸಮಥಿಂಗ್ ಬರುತ್ತೆ ಆಕ್ಚುಲಿ. ಅಷ್ಟು ಸ್ಕ್ವೇರ್ ಫೀಟ್ ಇರುವಂತ ಮನೆಯವರು ಈ ಬರೇ ಒಂದು ಟ್ಯಾಂಕ್ ಅಲ್ಲಿ ಸ್ಟೋರ್ ಮಾಡಿದ್ರು. ಈಗ ಫಾರ್ ಎಕ್ಸಾಂಪಲ್ ಆ ಜಾಗದಲ್ಲಿ ಏನಾಗತ್ತೆ, ಒಂದು ಪ್ರದೇಶದ ನೀರಿನ ಲಭ್ಯತೆ ಮತ್ತೆ ಪ್ರಮಾಣ ಒಂದು ಪ್ರಮುಖವಾಗಿ 3 ರೀಸನ್ ಇಂದ ಹೊಂದ್ಕೊಂಡಿದೆ. ಒಂದು ಅಲ್ಲಿಯ ಮಳೆ, ಹವಾಗುಣ, ಒಂದೇ ಶಿಲಾರಚನೆ. ಈ ಶಿಲಾರಚನೆ ಇರೋದ್ರಿಂದ ಈಗ ನಾನು ಇಲ್ಲಿದ್ದು ಶಿಲಾರಚನೆ ಹೇಳಲೇಬೇಕಾಗತ್ತೆ ಮೇಡಮ್.
0: ಹೇಳಿ ಸರ್, ತುಂಬಾ ಇಂಪಾರ್ಟೆಂಟ್.
1: ನಿಮಗೆ ಜಿಯಾಲಜಿಸ್ಟ್ ನಾನು ಹೇಳಲಿಲ್ಲ ಅಂದ್ರೆ ತಪ್ಪಾಗತ್ತೆ.
0: ನಾವು ಕೇಳಲೇಬೇಕಿದು.
1: ಈಗ ಏನ್ ಕೇಳಿದ್ರೆ, ಇಲ್ಲಿ ನಮ್ದು ಕೋಸ್ಟಲ್ ಬೆಟ್ ಅಲ್ಲಿ ಲ್ಯಾಟ್ರೈಟ್ ಇರೋದು. ಲ್ಯಾಟ್ರೈಟ್ ಅಂತ ಹೇಳಿ ಇಡೋದು ಇಂಗ್ಲಿಷ್ ಅಲ್ಲಿ ನಾವು ಮುರಕಲ್ ಇರುತ್ತೆ. ಈ ಮುರಕಲ್ಲಿನ ಒಂದು ವಿಶೇಷ ಗುಣ ಏನ್ ಕೇಳಿದ್ರೆ, ಇಟ್ಸ್ ಎ ಹೈ ಪೋರಸ್ ಅಂಡ್ ಹೈ ಪರ್ಮಿಯಬಲ್. ಎಷ್ಟು ಕ್ವಿಕ್ ನೀರನ್ನ ಹೀರ್ಕೊಳ್ತದೋ ಅಷ್ಟೇ ಕ್ವಿಕ್ ನೀರನ್ನ ಬಿಡ್ತದೆ. ಇದು ಒಳ್ಳೇದು ಇದೆ, ಕೆಟ್ಟದ್ದು ಇದೆ. ಇದು ಏನಾಗುತ್ತೆ, ಮಳೆ ಬಂದಾಗ ಕ್ವಿಕ್ ಆಗಿ ಇರ್ಕೊಳ್ತದೆ. ಅದೇ 2 ದಿನ ಮಳೆ ಇಲ್ಲ ಅಂದಾಗ ನಿಮ್ಗೆ ಗೊತ್ತಾಗುತ್ತೆ, ನಿಮ್ ಬಾವಿಯೆಲ್ಲ ಸಡನ್ 1 ಮೀಟರ್ 1 ಫೀಟ್ ಇಳಿದು ಹೋಗುತ್ತೆ. ಇದನ್ನ ನಮ್ಗೆ ಸರಿ ಮಾಡ್ಲಿಕ್ಕೆ ಆಗುದಿಲ್ಲ. ಒಂದು ಸೆಕೆಂಡ್ ಥಿಂಗ್, ಲಿಥೋಲಿಕ್ಲೆ ಅಂತ ಇದೆ. ಲಿಥೋಲಿಕ್ಲೆ ಅಂದ್ರೆ ನಮ್ಮ ಆಡು ಭಾಷೆಯಲ್ಲಿ ಹೇಳಿದ್ರೆ ಶೇಡಿ ಮಣ್ಣು. ಈ ಶೇಡಿ ಮಣ್ಣಲ್ಲಿ ಏನಾಗುತ್ತೆ, ಇದು ನೀರನ್ನ ಇನ್ಫಿಲ್ಟ್ರೇಟ್ ಮಾಡ್ಕೊಳ್ಳೋದು ಕಮ್ಮಿ, ಬಿಟ್ಕೊಡೋದು ಕಮ್ಮಿ. ಹೀಗಿರೋದ್ರಿಂದ ಭೂಮಿಗೆ ಆತರ ಪ್ರದೇಶ ಇದ್ದಲ್ಲಿ ನೀರು ಇಂಗುದೂ ಇಲ್ಲ. ಮತ್ತೆ ನಮ್ಮ ಹಾರ್ಡ್ ರಾಕ್ ಅಲ್ಲಿ ಪೆನಿಸ್ಯುಲಾರ್ ನೈಸ್ ಅಂತ ಹೇಳ್ತೇವೆ, ಫಿನಿಶುಲರ್ ನೈಸ್ನ ಕೆಲವೊಂದು ಮ್ಯಾಸ್ಯೂರ್ ಆಗಿರೋದ್ರಿಂದ ಅದರಲ್ಲಿ ಪೋರ್ ಸ್ಪೇಸ್ ಕಮ್ಮಿ ಇರ್ತದೆ. ಪೋರ್ ಸ್ಪೇಸ್ ಕಮ್ಮಿ ಇರುವಾಗ ಅದಕ್ಕೆ ಇನ್ಫಿಲ್ಟ್ರೇಟ್ ಆಗೋದಿಲ್ಲ. ಕೆಲವೊಂದು ಪ್ಲೇಸ್ ಅಲ್ಲಿ ನಿಮಗೆ ಎಷ್ಟು ಡ್ರಿಲ್ ಮಾಡಿದ್ರು ಬೋರ್ ಫೇಲ್ ಆಗ್ತದೆ,
0: ನೀರೇ ಸಿಕ್ಕುದಿಲ್ಲ,
1: ನೀರು ಸಿಕ್ಕುದಿಲ್ಲ, ಅದರಲ್ಲಿ ಫ್ರಾಕ್ಚರ್ಸ್ ಇಲ್ಲದೇ ಇರುವುದಿಲ್ಲ, ನೀರೇ ಸಿಕ್ಕುದಿಲ್ಲ. ಇನ್ನೊಂದು ನಮ್ದು ಇಲ್ಲಿಯ ಭೌಗೋಳಿಕ ಲಕ್ಷಣ ಆಗಿದೆ ಗಿಡಂದ್ರೆ ಹೈ ಗ್ರೇಡಿಯಂಟ್.
0: ಹಂಗಂದ್ರೆ
1: ಹೈ ಗ್ರೇಡಿಯಂಟ್ ಅಂದ್ರೆ ನಮ್ದು ಅಂಡ್ಯುಲೇಟರಿ ಟೈರನ್ ಹೀಗೆ ಹೀಗೆ ನಮ್ಗೆ ಹೀಗೆ ಭೂಮಿ ಇದ್ದಿರ ನೀರಿಂಗುತ್ತೆ. ನಮ್ಮ ನೀರಿನ ಸೂತ್ರನೇ ಏನ್ ಕೇಳಿದ್ರೆ ನಿಮ್ಗೆ, ಓಡುವ ನೀರನ್ನ ಚಲಿಸುವಂತೆ ಮಾಡುದು, ಚಲಿಸುವ ನೀರನ್ನ ತೆವಳುವಂತೆ, ತೆವಳುವ ನೀರನ್ನ ನಿಲ್ಲುವಂತೆ, ನಿಂತ ನೀರನ್ನ ಹಿಂಗಸುವಂತೆ ಮಾಡುದು. ಇದಕ್ಕೆ ಏನಾಗತ್ತೆ, ನಮ್ಮ ಇಲ್ಲಿಯ ಈ ನಮ್ಮ ಜಿಯೋಗ್ರಫಿಗೆ ಇಲ್ಲಿಯೇ ಬೀಳುವ ಮಳೆ ಪೂರಕ ಅಲ್ಲ, ಸ್ವಲ್ಪ ಮಟ್ಟಿ ಮಾರಕನೂ ಹೌದು. ಹೇಗೆ ಮಾರಕ ಅಂತ ಕೇಳ್ಬೋದು. ನಮಗೆ ಎರಡು ಮಳೆ ಬರ್ತದೆ, ಮುಂಗಾರು ಮಳೆ ಮತ್ತೆ ಹಿಂಗಾರು ಮಳೆ ಅಂತ. ಮುಂಗಾರು ಮಳೆಯಲ್ಲಿ ಒಂದು 75-80% ರೈನ್ಫಾಲ್ ಆಗ್ತದೆ, ಅದೇ ಹಿಂಗಾರು ಮಳೆಯಲ್ಲಿ ಮತ್ತುಳಿದ ಭಾಗ ಆಗ್ತದೆ.
0: ಸೊ ಹಿಂಗಾರು ಮಳೆ ಸೆಪ್ಟೆಂಬರ್ ಇಂದ,
1: ಹೌದು ಸೆಪ್ಟೆಂಬರ್. ಏನು ಇದ್ರ ನಂತರ ನಾವು ತಗೊಂಡ್ರೆ ಎರಡು ಭಾಗ ಮಾಡಿದ್ರೆ, ಈಗ ಇದು ಫಾರ್ ಎಕ್ಸಾಂಪಲ್ ಸೌತ್ ಈಸ್ಟ್ ಮಾನ್ಸೂನ್, ನಾರ್ತ್ ಈಸ್ಟ್ ಮಾನ್ಸೂನ್, ಅದನ್ನ ತಗೊಂಡದಿದ್ರೆ ನಮ್ಮಲ್ಲಿ ಏನಾಗತ್ತೆ, ಇಲ್ಲಿ ಇಂಟೆನ್ಸಿಟಿ ಆಫ್ ರೈನ್ಫಾಲ್ ಜಾಸ್ತಿ ಇದ್ದಾವಾಗ, ನಾನು ಹೇಳಿದ್ನಲ್ಲ ನಿಮ್ಗೆ ಜಲಚಕ್ರದ ಅಂದ್ರೆ ನಮ್ಗೆ ಭೂಮಿಗೆ ಮಳೆ ಬಿದ್ದಾವಾಗ ನ್ಯಾಚುರಲಿ ರೀಚಾರ್ಜ್ ಆಗುವಂತಹದ್ದು 8-10%, ಮಿಕ್ಕುಳದೆಲ್ಲ ಸಮುದ್ರಕ್ಕೆ ಸಮುದ್ರಕ್ಕೆ ಹೋಗ್ತದೆ. ನಮ್ಗೆ ಇಲ್ಲಿ ಏನು ಇಂಟೆನ್ಸಿಟಿ ಆಫ್ ರೈನ್ಫಾಲ್ ಇಂಪಾರ್ಟೆಂಟ್ ಅಲ್ಲ, ಫ್ರೀಕ್ವೆನ್ಸಿ ಆಫ್ ರೈನ್ಫಾಲ್ ಇಂಪಾರ್ಟೆಂಟ್. ನಮಗೆ ಮಳೆಯ ದಿನಗಳ ಸಂಖ್ಯೆ ಜಾಸ್ತಿ ಆಗಬೇಕು. ನೀವು ಹೇಳಿದ್ರಿ ಮೇಡ ಸರ್ ಮಳೆ ನಿನ್ನೆ ಬಂತು ಇವತ್ತಿಲ್ಲ, ಅದು ದೊಡ್ಡ ಸಮಸ್ಯೆ ಅಲ್ಲ. ನಮಗೆ ಹೀಗೆ ದಿವಸಕ್ಕೆ ಒಂದೆರಡು ಮಳೆ ಬಂತು, ಮೊನ್ನೆ ಏನಾಯ್ತು ಒಂದು 3-4 ದಿವಸ ಮಳೆ ಬರಲಿಲ್ಲ.
0: ಕರೆಕ್ಟ್.
1: ಆ ಪರಿಸ್ಥಿತಿ ಆಗ್ಬಾರ್ದು ನಮ್ಗೆ. ನಮಗೆ ಹೀಗೆ ಬರ್ತಾ ಇದ್ದಿದ್ರೆ ನಿಮ್ಗೆ ಇಲ್ಲೂ ನೀರಿನ ಸಮಸ್ಯೆ ಆಗ್ತಾ ಇಲ್ಲ. ನಮ್ಗೆ ಹಿಂಗಾರು ಚೆನ್ನಾಗಿ ಯಾವಾಗ ಆಗತ್ತೆ ನೋಡಿ, ನೀವು ಯಾವುದೇ ಸ್ಟಾಟಿಸ್ಟಿಕ್ ತಗೊಂಡು ನೋಡಿದ್ರೆ ನಮ್ಗೆ ಮುಂಗಾರು ಮಳೆ ಚೆನ್ನಾಗಾಗಿಲ್ಲ, ಹಿಂಗಾರು ಮಳೆ ಚೆನ್ನಾಗಾಯ್ತು ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಜನವರಿ ಫೆಬ್ರವರಿ ಮಾರ್ಚ್ ಇತರೆಲ್ಲ ಮೇಲೆ ಮಳೆ ಬಂತು ಅಂತ ಹೇಳಿದ್ರೆ ನಮ್ಗೆ ನೀರಿನ ಸಮಸ್ಯೆ ಆಗುದಿಲ್ಲ. ಆಕ್ಚುಲಿ ಇದಕ್ಕೆ ಹೋಗಿದ್ದೇನೆ ಕೇಳಿ, ನಾವೀಗ ಫಸ್ಟಿಗೆ ಬಾವಿ ಮಾಡ್ತೇವೆ,

0: ಅವ್ರ ಮಂಡೆಗೆ ಇಲ್ಲಿ ಸಿಕ್ದಿರಾ ಆ ಮೂಲೆಗೆ ಸಿಕ್ಕುವೇನೋ ಅಂತ. ಅಲ್ಲು ತೆಗ್ದ್ರು, ಅಲ್ಲು ನೀರ್ ಸಿಕ್ಲ. ಅವ್ರ ಮಂಡೆಗೆ ಅಂತ ಇಲ್ಲಿ ಸಿಕ್ಲಲ್ಲ, ಆ ಇನ್ನೊಂದ್ ಮೂಲ ಇತ್ತಲ್ಲ ಅಲ್ಲಿ ತೆಗಿತಿ ಅಂತ. ಅಲ್ಲು ತೆಗ್ದ್ರು, ಅಲ್ಲು ನೀರ್ ಸಿಕ್ಲ. ಅಲ್ಲದೆ ನಮ್ ಊರ್ ಮೂರ್ ಬೋದೆ ತೆಗ್ದಿ ಮಾರ್ರೆ ಬೋರು, ಎಲ್ಲೂ ನೀರ್ ಸಿಕ್ಲ ಅಂತ ಹೇಳ್ಕೊಂಡು. ಫಸ್ಟ್ ಥಿಂಗ್ ನನ್ಗೆ ಡೌಟ್ ಆಗೋದು ಎಂತ ಗೊತ್ತಾ ಸರ್, ನಮ್ಮ ಕರಾವಳಿ, ನಾನೀಗ ಕುಂದಾಪುರ ಮೇನ್ ಇಟ್ಕೊಂಡಿದ್ದೆ, ಇವನ್ ಬ್ರಹ್ಮಾವರ ಉಡುಪಿ ಕೂಡ, ಈ ಏರಿಯಾದಲ್ಲಿ ಬೋರ್ವೆಲ್ಗಳು ಬೇಕಾ, ನಮ್ಮ ಏರಿಯಾಕ್ಕೆ ಬೋರ್ವೆಲ್ ಬೇಕಾ, ಇದು ನನ್ನ ಮೊದಲ ಪ್ರಶ್ನೆ. ಇನ್ನೊಂದು, ಸರ್ಕಾರದ ಬೋರ್ವೆಲ್ ತೆಗ್ಸೋಕೆ ಎಂತದ್ದು ಫ್ರೀ ಆಗಿ ಅಂತೆಲ್ಲ ಸಿಗುದು ಸಬ್ಸಿಡಿ ತರ ಯೋಜನೆ ಬಂತು, ಅದು ಬಂದದ್ದೇ ಇಲ್ಲಿನರೆಲ್ಲ ಅಡ್ಡ ಬಿದ್ದು ಬೋರ್ವೆಲ್ ತೆಗದ್ದೇ ತೆಗದ್. ಇದು ನಮ್ಮಲ್ಲಿಗೆ ಬೇಕಿತ್ತಾ? ಯಾಕೆಂದ್ರೆ ಅಂತರ್ಜಲ ಮಟ್ಟ ನಾನು ನನ್ನ ಮಟ್ಟಿಗೆ ಚಿಕ್ಕದಾಗಿ ತಿಳ್ಕೊಂಡಿರೋ ಮಟ್ಟಿಗೆ ತುಂಬಾ ತುಂಬಾ ತುಂಬಾ ಎಳ್ಕಂದು ಬೋರ್ವೆಲ್ ಬಾವಿಗಿಂತ ಜಾಸ್ತಿ. ಇದು ಹೌದಾ ಸರ್?
1: ಇಲ್ಲ, ಆಗಿಲ್ಲ ಮೇಡಮ್. ಆಕ್ಚುಲಿ ಏನಾಗತ್ತೆ ಕೇಳಿದ್ರೆ ನಿಮ್ಗೆ, ನಾವ್ ಯಾವಾಗ ಬೋರಿಗೆ ಹೋಗ್ತೇವೆ ಅಂತ ಹೇಳುವಂತದ್ದು, ಫಾರ್ ಎಕ್ಸಾಂಪಲ್ ಒಂದು 50-60 ಫೀಟ್ ವರೆಗೆ ನಾವು ಬಾವಿನ ಮಾಡಬಹುದು, ಅದಕ್ಕಿಂತ ಜಾಸ್ತಿ ನಂತರ ಬಾವಿ ಮಾಡುವಾಗುವುದಿಲ್ಲ. ಅದು ಒಂದು ಈಗಿನ ಪರಿಸ್ಥಿತಿಯಲ್ಲಿ ನಾವ್ ಯಾಕೆ ಬೋರಿಗೆ ಹೋಗ್ತಾ ಇದ್ದೇವೆ ಅಂತ ಕೇಳಿದ್ರೆ, ಒಂದು ಎಕ್ಸ್ಪೆಂಡಿಚರ್ ವಯಸ್ಸು ಕಮ್ಮಿ ಆಗತ್ತೆ, ಇದ್ರಲ್ಲಿ ಒಂದು 5-6 ಲಕ್ಷ ಖರ್ಚಾದ್ರೆ
0: ಬೋರ್ವೆಲ್ ಎಷ್ಟ್ರಲ್ಲಿ ಆಗ್ತದೆ ಸರ್?
1: ಅಂದ್ರೆ ಅರ್ಧ ಇದ್ರಲ್ಲಿ ಆಗುತ್ತೆ
0: ಬೋರ್ವೆಲ್,
1: ನಿಮಗೆ 4-5 ಗಂಟೆಗಳ ರಿಸಲ್ಟ್ ಬಂದ್ಬಿಡುತ್ತೆ. ಇಲ್ಲಿ ಲೇಬರ್ಸ್ ಇಂದ ಇದರಿಂದ ಮಾಡ್ಲಿಕ್ಕೂ ಆಗುದಿಲ್ಲ. ಯೂಸ್ವಲಿ ನಾವು ಬಾವಿ ಮಾಡುವಂತದ್ದು ಸಾಧಾರಣ ಒಂದು ಏಪ್ರಿಲ್ ಮೇ ಅಲ್ಲಿ, ಆವಾಗಲೂ ಮಾಡುದು ಜನ ಸಿಗುದಿಲ್ಲ, ಈ ತರ ಸಮಸ್ಯೆಗಳು. ಮತ್ತೆ ಒಂದ್ಸಲ ನಿಮ್ಗೆ ಚಿಕ್ಕ ಜಾಗ ಇರುವವರು ಬೋರ್ವೆಲ್ ಮಾಡಿದವಾಗ ಸ್ಪೇಸ್ ಉಳಿಯುತ್ತದೆ, ಸ್ಪೇಸ್ ಉಳಿಯುತ್ತೆ. ಮತ್ತೆ ನಮ್ಗೆ ಇಲ್ಲಿ ಒಂದು ಸಾಮಾನ್ಯವಾಗಿ ನಮ್ಗೆ ಬರುವ ಕಂಪ್ಲೇಂಟ್ ಅಲ್ಲಿ ಮೇಡಮ್, ಆಕ್ಚುಲಿ ಅವ್ನು ಬೋರ್ ಮಾಡ್ತಾನೆ, ಅವ್ನು ಬಾವಿ ನೀರು ಹೋಗ್ತಾನೆ.
0: ಹೌದು,
1: ಇದೊಂದು
0: ಅವ್ರ ಬೋರಿಂದ ನಮ್ಮ ಅಂತರ್ಜಲ ಮಟ್ಟ ಕಡಿಮೆ ಆಯ್ತು, ನಮ್ ಬಾವಿ ನೀರ್ ಕುಸಿತ್ತು. ಅದ್ ಹೌದಾ?
1: ಈಗ ಮೇಡಮ್ ಏನಾಗತ್ತೆ, ನಮ್ಮಲ್ಲಿ 2 ಅಕ್ವಿಫರ್ ಬರ್ತಾರೆ. 2 ಅಕ್ವಿಫರ್ ಈಗ ಹೇಗೆ ಕೇಳಿದ್ರೆ, ಈಗ ನಮ್ಗೆ ಜಲಚಕ್ರದ ಮೂಲಕ ಒಂದು 8-9% ಭೂಮಿಗೆ ನೀರ್ ಹಿಡಿತದೆ ಹೇಳಿದೆ ನಾನು. 8-9% ಭೂಮಿಗೆ ನೀರ್ ಹಿಡಿದಾವಾಗ ಮಣ್ಣಿನ ಕಣಗಳ ನಡುವೆ ಶೇಖರಣೆ ಆಗಿರುವಂತ ನೀರನ್ನು ತೆರೆದ ಜಲಚರ ಅಥವಾ ಅನ್ಕನ್ಫೈನ್ಡ್ ಅಕ್ವಿಫರ್ ಅಂತ ಹೇಳ್ತೇವೆ. ಅದೇ ಶಿಲಾಪದರುಗಳಲ್ಲಿ ಸಂಗ್ರಹವಾಗುವ ನೀರಿಗೆ ಕನ್ಫೈನ್ಡ್ ಅಕ್ವಿಫರ್ ಅಂತ ಹೇಳ್ತೇವೆ. ನಾವೇನೀಗ ಬೋರ್ವೆಲ್ ಏನ್ ಮಾಡ್ತಾ ಇರ್ತೇವೆ, ಅಪ್ ಟು ರಾಕ್ ಹೋಗಿ 1 ಫೀಟ್ ವರೆಗೆ ಆ ಕೇಸಿಂಗ್ ಪೈಪ್ ಅಂತ ಹಾಕ್ತೇವೆ. ತಾವು ನೋಡಿರ್ಬೋದು, ಕೇಸಿಂಗ್ ಪೈಪ್ಗೆ ಹೋಲ್ ಇರುವುದಿಲ್ಲ. ಹೋಲ್ ಇಲ್ಲದೆ ಇರುವುದ್ರಿಂದ ಇವರು ತೆಗೆಯೋದಿಂತ ಸಾಧ್ಯತೆಗಳು ಬಹಳ ಕಡಿಮೆ ಇರ್ತದೆ. ಆಕ್ಚುಲಿ ಈಗ ಬಾವಿ ಅವನು ಬೋರ್ ಮಾಡಿದ್ರಿಂದ ನನ್ನ ಬಾವಿ ನೀರ್ ಹೋಯ್ತು ಅಂತ ಹೇಳುದು, ಒಂದು ಜಾಗದಲ್ಲಿ ಬೋರಿಗೆ ನೀರ್ ಬರ್ಬೋದು, ಬಾವಿಗೆ ನೀರ್ ಬರುದಿಲ್ಲ. ಒಂದು ಜಾಗದಲ್ಲಿ ಬಾವಿಗೆ ನೀರ್ ಬರುದು, ಬೋರಿಗೆ ಬರುದಿಲ್ಲ. ಒಂದ್ ಜಾಗದಲ್ಲಿ ಎರಡಕ್ಕೂ ಬರ್ತದೆ. ಅವ ಎಷ್ಟು ಕ್ವಾಂಟಮ್ ಆಫ್ ವಾಟರ್ ತೆಗಿತಾನೆ ಅನ್ನೋದು ದೊಡ್ಡ ಇಂಪಾರ್ಟೆಂಟ್. ಆಕ್ಚುಲಿ ಇನ್ ಕೇಸ್ ಆ ಬೋರ್ವೆಲ್ ಮಾಡಿ ಅದರಲ್ಲಿ ನೀರ್ ಚೆನ್ನಾಗಿ ಬಂತಂದ್ರೆ, ಇದಕ್ಕೆ ಏನ್ ಮಾಡ್ಬೇಕಂದ್ರೆ ಪ್ರತಿಯೊಬ್ಬರು ರೀಚಾರ್ಜ್ ಮಾಡ್ಬೇಕು ಮೇಡಮ್. ನಮ್ಮಲ್ಲಿ ಏನ್ ಮಾಡ್ತಾರೆ ಕೇಳಿದ್ರೆ, ನಮ್ಗೆ ತಕೊಂಡ್ ಮಾತ್ರ ಗೊತ್ತು, ನೀವು ಹೇಳ್ದೆ ಕೊಡು ಗೊತ್ತು.
0: ಇದು ಒಂದು ಬಿಲೀಫ್ ಏನು ಅಂದ್ರೆ, ನಿಮ್ಮ ಮನೆ ಪಕ್ಕದಲ್ಲಿ, ನಿಮ್ ಮನೆಗೆ ಬಾವಿ ಪಕ್ಕದಲ್ಲಿ ಬೋರ್
1: ಮೇಡಮ್, ಮನೆಯಲ್ಲಿ ಬಾವಿನೂ ಇದೆ, ಬೋರು ಇದೆ. ನನ್ನ ಇದರಲ್ಲಿ ನಾನು ಎರಡು ನಾನು ಆಲ್ಮೋಸ್ಟ್ ನನ್ನ ಬೋರ್ಗಳು, ಈವನ್ ಫಾರ್ ಎಕ್ಸಾಂಪಲ್ ನನ್ನ ಏಲ್ಕುಂದ ಇಲ್ಲಿದೆ, ಇದ್ರಲ್ಲ ಬಾವಿ ಪಕ್ಕ ಅಷ್ಟೇ, ಎಲ್ಲಿ ಬಾವಿ ಪಕ್ಕಕ್ಕಿಲ್ಲ. ನನ್ನ ನಾನೊಂದು ಜಾಗ ತಕೊಂಡಿದ್ದೆ, ಇದರಲ್ಲಿ ಬಾವಿ ಪಕ್ಕಕ್ಕೆ ಬೋರ್ ಇದೆ. ಬಟ್ ನಾನು ಬಾವಿ ಪಕ್ಕ ಬೋರ್ ಪಕ್ಕಕ್ಕೆ ಬಾವಿ ಮಾಡಿದ್ದೇನೆ. ಯಾಕೆ ಕೇಳಿದ್ರೆ, ಅಲ್ಲಿ ಚೆನ್ನಾಗಿ ರೀಚಾರ್ಜ್ ಮಾಡ್ಲಿಕ್ಕೆ ಆಗದಿದ್ರು ಈ ನೆರೆಯಲ್ಲಿ ಹೋಗಿ ರೀಚಾರ್ಜ್ ಆಗಿ ಅಂತ. ಬಟ್ ಏನಾಗುತ್ತೆ, ನಮ್ಮಲ್ಲಿ ಪ್ರತಿಯೊಬ್ಬರು ಮಾಡಿದವರು ರೀಚಾರ್ಜ್ಗೆ ಒತ್ತು ಕೊಡ್ತಾ ಇಲ್ಲ. ಇದೇ ದೊಡ್ಡ ಸಮಸ್ಯೆ ನಮ್ಗೆ. ನಮಗೆ ನೋಡಿ, ಅದರಲ್ಲಿ ನೀರ್ ಬಂತಂತ ಹೇಳಿದ್ರೆ ಅದೊಂದು ಕಿಟಕಿ ಇದ್ದಾಗೆ ನಮ್ಗೆ. ಆಕ್ಚುಲಿ ಇಲ್ಲಿ ನೀರ್ ರೀಚಾರ್ಜ್ ಆಗ್ತದೆ ಅಂತ ಅರ್ಥ. ನಿಮ್ಗೆ ಡ್ರೈ ಬೋರ್ವೆಲ್ಗೆ ರೀಚಾರ್ಜ್ ಮಾಡ್ಲಿಕ್ಕೆ ಬರುದಿಲ್ಲ,
0: ಆಗುದಿಲ್ಲ. ಬೋರ್ವೆಲ್ಗೆ ರೀಚಾರ್ಜ್ ಮಾಡಿ ಉಪಯೋಗ ಇಲ್ಲ,
1: ಉಪಯೋಗ ಇಲ್ಲ. ಯಾವ್ದು ನೀರ್ ತಗೊಳ್ತದೆ ನಮ್ಗೆ ಟೆಸ್ಟ್ ಮಾಡ್ಲಿಕ್ಕೆ ಬಹಳ ಸುಲಭ. ಈಗ ಫಾರ್ ಎಕ್ಸಾಂಪಲ್ ಕೆಲವೊಂದು ಡ್ರೈ ಜಾಯಿಂಟ್ಸ್ ಅಂತ ಹೇಳ್ತಾರೆ, ನಮಗೆ ಬೋರ್ವೆಲ್ ಅಲ್ಲಿ ಅದ ನೀರ್ ತಗೊಳ್ತಂದ್ ನೆನ್ಸ್ಕೊಳ್ಳಿ, ಆ ತರ ಬೋರ್ವೆಲ್ ಮಾತ್ರ ರೀಚಾರ್ಜ್ ಮಾಡ್ಬೇಕು. ಇಲ್ಲೇ ಸುಮ್ಮನೆ ಫಾರ್ ಎಕ್ಸಾಂಪಲ್ ಹೈ ಎಲಿವೇಶನ್ ಅಲ್ಲಿ ಇದ್ದು ಅಲ್ಲಿ ಒಂದು ಚೂರು ನೀರ್ ಹೋಗದೆ ಕೆಲವರು ರೀಚಾರ್ಜ್ ಮಾಡ್ತಾರೆ. ಇದು ಅನ್ಸೈಂಟಿಫಿಕ್. ಆಕ್ಚುಲಿ ಆ ತರ ಮೂಮೆಂಟ್ ಅಲ್ಲಿ ಟೆಕ್ನಿಕಲ್ ಪರ್ಸನ್ ಕನ್ಸಲ್ಟ್ ಮಾಡುವಂತದ್ದು ಉತ್ತಮ.
0: ಈಗ ಇಲ್ಲಿ ನನ್ ಪ್ರಶ್ನೆ ಇದೆ ಏನಂದ್ರೆ, ಈಗ ಒಬ್ರದ್ದು ಬಾವಿ ಎತ್ತರದಾಗಿತ್ತು, ಅವ್ರ ಮನೆ ಜಾಗ ಎತ್ತರ, ಒಬ್ರದ್ದು ಅದ್ರ
1: ಕೆಳಗಿಪ್ಪದೆ.
0: ಇವ್ರ ತಲೆಯಲ್ಲಿ ಎಂತ ಕೇಂದ್ರ, ಇವ್ರದ್ ಬಾವಿದ ನೀರೆಲ್ಲ ಹೊರ್ಕೊಂಡು ಆ ಕೆಳಗಿದ್ದ ಬಾವಿಗೆ ನೀರ್ ಹತ್ತ, ಅವ್ರಿಗೆ ನೀರ್ ಜಾಸ್ತಿ, ನಮ್ದು ಬೇಗ ಕುಸಿತ್ತ, ಬೇಸಿಗೆ ಬಂದಂಗೆ ಆ ಕೆರಿ ಬಂದಂಗೆ ನಮ್ಮದು ನೀರಿನ ಮಟ್ಟ ಕೆಳಗೆ ಹೋತ್ತ. ಇದು ಹೌದಾ?
1: ಆ ಸಾಧ್ಯತೆಗಳನ್ನು ಬಹಳ ಕಮ್ಮಿ ಮೇಡಮ್. ಆಕ್ಚುಲಿ ಇವ್ರದ್ದೊಂದು ಹೇಗೆ ಹೇಳ್ತಾರೆ, ಈಗ ನಾನು ಎಷ್ಟು ನಮಗೆ ಈ ತರದ ನಾರ್ಮಲ್ ಕಂಪ್ಲೇಂಟ್ ಗಳು ಬರ್ತವೆ. ಒಂದು ನೀವು ಹೇಳ್ದಾಗೆ ಬಾವಿ ಪಕ್ಕದಲ್ಲಿ ಬೋರ್ವೆಲ್ ಮಾಡಿದಾಗ ನಮ್ ನೀರ್ ಪೂರ್ತಿ ಹೋಗುತ್ತೆ ಅಂತ. ಈಗ ಇವ್ರದ್ದು ನೀರ್ ಅಂತ ಹೇಳ್ಕೊಂಡು ಇವ್ರ ಹೆಂಗ್ ಹೇಳ್ತಾರೆ ಹೇಳಿ?
0: ಇದು ಜಸ್ಟ್ ಅಸಂಪ್ಷನ್ ಅಷ್ಟೇ.
1: ಈಗ ಆ ನೀರು

0: ತಜ್ಞರು ಅಂತ. ಪ್ರತಿಯೊಬ್ಬರು ಏನ್ ಪ್ರಕೃತಿ ನಮ್ಮನ್ನ ಎಷ್ಟು ಚೆನ್ನಾಗಿ ಮಾಡಿ ಇಟ್ಕೊಂಡಿದೆ ಅಂತ ಕೇಳಿದ್ರು ಮೇಡಮ್. ಒಂದು ಈ ಊರಲ್ಲಿ ಎಷ್ಟು ನೀರಿನ ಇದು, ಫಾರ್ ಎಕ್ಸಾಂಪಲ್ ಮದಕ್ಕೆ ಅಥವಾ ನೀರು ಸೋರ್ಸ್ ಇದೆ. ಈಗ ನಮ್ಗೆ ನದಿ ಆಗ್ಬೇಕಿದ್ರೆ ಏನೇಳಿ, ಅಲ್ಲಿ ಒಂದು ಗುಡ್ಡ ಇರಬೇಕು. ಗುಡ್ಡ ಇಲ್ದಿದ್ರೆ ನದಿ ಆಗ್ತದ? ನಾವೇನ್ ಮಾಡ್ತೇವೆ, ನಮ್ಮ ದುರಾಸೆಗೋಸ್ಕರ ಗುಡ್ಡ ತೆಗಿತೇವೆ, ಅಲ್ಲಿ ಇದನ್ನ ನಾವು ಡಿಸ್ಟರ್ಬ್ ಮಾಡ್ತೇವೆ. ಈಗ ನಾನು ಬೇಕಾದ ಲೇಔಟ್ ಮಾಡ್ಲಿ, ನಾನು ಅಭಿವೃದ್ಧಿ ಆಗಬಾರ್ದು ಅಂತ ನಾನು ಯಾವಾಗಲೂ ಇದು ಅಲ್ಲ, ಅಭಿವೃದ್ಧಿ ವಿರೋಧಿನೂ ಅಲ್ಲ ನಾನು, ಅಭಿವೃದ್ಧಿ ಅವನತಿಗೆ ಕಾರಣ ಆಗಬಾರ್ದು ಅನ್ನೋದೇ ನನ್ನ ಮೇನ್ ಇದೆ.
1: ಬಟ್
0: ನನ್ನಿಂದ ಆಗಬಾರ್ದು ಅಂತ
1: ನಂಗೆ ಅರ್ಥ ಆಯ್ತು. ಬಟ್ ಆದ್ರೆ ನಾವು ಆ ಮೂಲಗಳನ್ನ ಅರ್ಥ ಮಾಡ್ಕೊಳ್ಳಲ್ಲ ಅನ್ನೋದು.
0: ಈಗ ಫಾರ್ ಎಕ್ಸಾಂಪಲ್ ಒಂದು ಲೇಔಟ್ ಮಾಡ್ತಾರೆ, ಅಲ್ಲಿ ಚೆನ್ನಾಗಿರುವ ಬಾವಿ ಇರ್ತದೆ, ಆ ಬಾವಿನ ಅವ್ರು ಉಳಿಸ್ಕೊಳ್ಬೇಕು. ಅದನ್ನ ಅಟ್ ಲೀಸ್ಟ್ ನೋಡಿ, ಅಷ್ಟು ದೊಡ್ಡ ಬಿಲ್ಡಿಂಗ್ ಆದವಾಗ ಅದಕ್ಕೆ ರೀಚಾರ್ಜು, ಅಲ್ಲಿ ಯಾರು ಪಕ್ಕಕ್ಕೆ ಬೇಕಾದ ಒಂದು ಬೋರ್ವೆಲ್ ಹಾಕೊಳ್ಳಿ, ಇದ್ ಮಾಡ್ಲಿ.
1: ಅಲ್ಲಿ ಇಷ್ಟೆಲ್ಲ ಅಂಬತ್ತಿಗೆ ಇನ್ನೊಂದು ನೆನಪಾಯ್ತು ನಂಗೆ. ಈಗ ನಮ್ಮ ಉಡುಪಿ ಜಿಲ್ಲೆಯಿಂದ ಕೂಡ ಮಳೆ ನೀರು ಕೊಯ್ಲು ಮಾಡಿಸ್ಲೇಬೇಕು ಹೊಸ ಮನೆಗೆ ಹೊಸ ಬಿಲ್ಡಿಂಗ್ ಗೆ ಅಂತೆಲ್ಲ ಒಂದಿದೆ. ನಿಮ್ಗಿಲ್ಲ ಅಂದ್ರೆ ಡೋರ್ ನಂಬರ್ ಸಿಗಲ್ಲ, ಲೈಸೆನ್ಸ್ ಸಿಗಲ್ಲ ಅಂತೆಲ್ಲ ಹೇಳ್ಕೊಂಡು. ಬಟ್ ನಮ್ಗೆ ಗೊತ್ತಿರೋ ಹಾಗೆ ಎಷ್ಟು ಜನ ಅದನ್ನ ಮಾಡಿಸ್ತಿದ್ದಾರೆ?
0: ಯಾರು ಮಾಡ್ತಾರೆ, ಮೇನ್ ಬಹಳ ಕಮ್ಮಿ.
1: ಯಾಕೆ ಅದಷ್ಟು ಇಫೆಕ್ಟಿವ್ ಆಗಿ ಇಂಪ್ಲಿಮೆಂಟ್ ಆತಿಲ್ಲ?
0: ಅಲ್ಲ ಮೇಡಮ್, ನಾನು ಹೇಳುದು ಈಗ ಗಂಟೆ ಕಟ್ಟೋರು, ಈಗ ನೋಡಿ ಈಗ ಯಾವ್ದೀಗ ಇದು ಒಂದು ಸಮುದಾಯದ ಸಂಪತ್ತು, ನೀರು ಅನ್ನುವಂಥದ್ದು ಸಮುದಾಯದ ಸಂಪತ್ತು. ಇದಕ್ಕೆ ಫಾರ್ ಎಕ್ಸಾಂಪಲ್ ಯಾರೇ ಒಬ್ಬ ಅಧಿಕಾರಿ ಅಲ್ಲ, ಬರೇ ಸಾರ್ವಜನಿಕರಲ್ಲ, ಯಾರೊಬ್ಬ ರಾಜಕಾರಣಿ ಅಂತಲ್ಲ, ಇದಕ್ಕೆ ಅವರಿಗೆ ಅವ್ರದೇ ಆದ ಆಸಕ್ತಿ ಬೇಕು,
1: ವೈಯಕ್ತಿಕ ಆಸಕ್ತಿ,
0: ವೈಯಕ್ತಿಕ ಆಸಕ್ತಿ. ಈಗ ನೋಡಿ, ನಮ್ಗೆ ನಮ್ ಕುಂದಾ ಪ್ರಕರಣದಲ್ಲಿ ಇದು ಗಾದೆ ಇತ್ತು, ಹೊಡೋನಿಗೆ ಕೂತ್ಮಣಿ ಸಾಕಂತ. ಇಚ್ಛಾಶಕ್ತಿಯ ಕೊರತೆ ಇದೆ ನಮ್ಗೆ, ನಮ್ಗೆ ಇಚ್ಛೆ ಇದ್ದಿದ್ರೆ, ನಮ್ ಮಾಡ್ಬೇಕನ್ನೋ ಇದ್ದಿದ್ರೆ, ನೀವು ಅದ್ ಹೇಳಿದ್ನಲ್ಲ, ನೀವು ಖುಷಿಯಿಂದ ಮಾಡಿ, ಅದರಲ್ಲಿ ಸಿಗುವಂತ ರಿಸಲ್ಟು ಮತ್ತೆ ಆ ಖುಷಿ ಇತ್ತಲ್ಲ ನಿಮ್ಗೆ, ಅದು ಹಣದಿಂದ ತಗೊಂಡ್ ಬರ್ಲಿಕ್ಕಾಗಲ್ಲ. ನಮ್ಮಲ್ಲಿ ಒಂದು ಮತ್ತೊಂದು ಇದಿದೆ, ಜನಕ್ಕೆ ಹಣ ಆಗ್ಬಿಟ್ಟಿದೆ, ನಾವು ಹಣದಿಂದ ಎಲ್ಲವನ್ನೂ ಪರ್ಚೇಸ್ ಮಾಡಿ ಬಿಡಬಹುದು ಅನ್ನುವಂಥದ್ದು ಒಂದು ಮನೋಸ್ಥಿತಿಗೆ ಬಂದ್ಬಿಟ್ಟಿದೆ. ಇದು ಆಕ್ಚುಲಿ ದುರಂತ ಅಂತ ಅನ್ಸ್ತದೆ.
1: ದುಡ್ಡು ಕೊಟ್ಟರೆ ನಂಗೆ ಸಿಗುತ್ತೆ, ಇಲ್ಲಿ
0: ಅವ ಏನೋ ಹೇಳ್ತಾ ಇದ್ದಾನೆ, ಅವನ್ ಇದ್ ಮಾಡ್ಬೇಕಂದ್ರೆ ನಾನು ಬೇರೆ ಆಂಗಲ್ ಅಲ್ಲಿ ಅವನ್ ಇದ್ ಮಾಡ್ತೇನೆ ಅಂತ. ಆ ಕಳಕಳಿ, ಆ ನೈತಿಕತೆ, ಅದೆಲ್ಲ ಬಹಳ ದೂರಕ್ಕೆ ಹೋಗ್ಬೇಕು.
1: ಅಲ್ಲ, ಮೊನ್ನೆ ಒಬ್ರು ನಂಗೆ ಅದೇ ಹೇಳ್ತಾ ಇದ್ರು ಸರ್, ಅವ್ರು ಕುಡಿಯೋ ನೀರ್ ಇಲ್ಲಿದಲ್ಲಂಬ್ರ, ಇಲ್ಲಿ ಬಾಮಿದಲ್ಲಿ ಅಲ್ಲಂಬ್ರ, ಡೆಲ್ಲಿಂದ ತಂದದ ನೀರ್ ಅಂಬ್ರಪ್ಪ ಕುಡುಕೆ ಹತ್ತು ವರ್ಷಪ್ಪ ದುಡ್ಡಿತ್ತ ಅಲ್ಲಿ ತೋರ್ಸ್ಕೊ ಕುಡುದಂಬ್ರು ಸರ್. ನಾನ್ ಅನ್ಕೊಂಡೆ ಇದರಷ್ಟು ಅಮೃತ ಇನ್ನೆಲ್ಲಿದೆ, ಇದನ್ನ ಲೈಕ್ ಮಾಡಿ ಇಟ್ಕೊಂಡ್ರೆ ಇದಕ್ಕಿಂತ ಇನ್ಯಾವ್ದು ಬೇಕು?
0: ನೂರಕ್ಕೆ ನೂರು ಮೇಡಮ್, ನೂರಕ್ಕೆ ನೂರು. ನಮಗೆ ನೋಡಿ, ನೀವೇ ಕುಡಿದ್ ನೋಡಿ, ಇಲ್ಲಿ ಅಥವಾ ನೀವು ಹಾಡಿ ಸೈಡಿಂದ ಅಥವಾ ಫಾರ್ ಎಕ್ಸಾಂಪಲ್ ಗುಡ್ಡ ಸೈಡಿಂದ ನೀರನ್ನು ಕುಡಿದ್ರೆ ಅದರಲ್ಲಿ ಸಿಗುವಂತದ ಇದು, ನಾವೆಲ್ಲಾ ಕಸ್ಕೊಳ್ತಾ ಇದ್ದೇವೆ. ನಮ್ಮ ಈಗಿನ ಇದಕ್ಕೆ ನಾನು ಸ್ವಲ್ಪ ಡೈವರ್ಟ್ ಆಗ್ತಾ ಇದ್ದೇನೆ, ನನಗೆ ಗೊತ್ತಿಲ್ಲ,
1: ಚೂರು ಡೈವರ್ಟ್ ಆಗ್ತಿದ್ದ. ಆದ್ರೆ ಇದು ಕೂಡ ನೀರಿಗೆ ಸಂಬಂಧಪಟ್ಟಿರೋದ್ರಿಂದ ನಾವು ಮಾತಾಡ್ತೀವಿ.
0: ಈಗ ಯಾಕೆ ಹೇಳ್ತಾ ಇದ್ದೇನೆ ನೋಡಿ, ಈಗ ನಾವು ಪೇರೆಂಟ್ಸ್ ಆದವರು ಸಹ, ನಾನೀಗ ಬರುವಾಗಲೂ ಒಂದು ನೋಡಿದೆ, ಮೊದ್ಲು ನಾವೆಲ್ಲ ಸರ್ಕಾರಿ ಶಾಲೆಗೆ ಹೋದವರು, ಆ ಮಕ್ಕಳ ಕೈಯಲ್ಲೇ ಬ್ಯಾಗ್ ಕೊಡ್ತಿತ್ತು. ಈಗ ಯಾರು ಪೇರೆಂಟ್ಸ್ ಮಕ್ಕಳ ಕೈಯಲ್ಲಿ ಬ್ಯಾಗ್ ಕೊಡುದಿಲ್ಲ, ಇವ್ರ ಎತ್ಕೊಂಡ್ರೆ ಶಾಲೆಯವ್ರಿಗೆ ಬಿಡುದು, ಇವ್ರ ಎತ್ಕೊಂಡ್ರೆ ರಿಕ್ಷಾ. ಆ ಅಲ್ಲಿಯೂ ಸಹ ಸರ್ಕಾರಿ ಶಾಲೆ ಅನ್ನೋದು ಆ ಇದ್ನ ಕಾನ್ಸೆಪ್ಟ್ ಅನ್ನೇ ಕೊಂದು ಬಿಡ್ತಾರಲ್ಲ ಇವ್ರು ಅಂತ ನನ್ಗೆ ಗೊತ್ತು ಅಂತಾರೆ ಬೇಸರ. ಆಕ್ಚುಲಿ
1: ನಿಜ ಅದ್ರೊಟ್ಟಿ ನೀವು ಹಂಗಂದ್ಕೊಳ್ಳಿ ನೆನಪಾಯ್ತು. ಇನ್ನೊಂದು ನೀರು, ಶುದ್ಧ ನೀರು ಯಾವ್ದು ನಮ್ ಬಾಮಿದಲ್ದೆ ಇಲ್ಲಿ ಅಕ್ವಾ ಗಾರ್ಡ್ ಹಾಕಿ ಅದು 24 times ಫಿಲ್ಟರ್ ಆಗಿ ಪ್ಯೂರಿಫೈ ಆಗಿ ಬರುತ್ತಲ್ಲ, ಅದು ಪರಿಶುದ್ಧವಾದ ನೀರು. ನೀವು ಇಷ್ಟು ಬ್ಯೂಟಿಫುಲ್ ಆಗಿ ಕಾಣ್ಲಿಕ್ಕೆ ಈಗ ಹೇಮಾಮಾರಿ ನೀವು ಬಂದು ಹೇಳುದಲ್ಲ ಇತ್ತು ಕಾಣೆ, ಅಂತದೆಲ್ಲ ಬಂದಾಗ ಆ ನೀರು ಪರಿಶುದ್ಧ, ನಮ್ಮ ಬಾಮಿ ನೀರು ಪರಿಶುದ್ಧ ಅಲ್ಲ ಅಲ್ದ?
0: ಇಲ್ಲ ಇಲ್ಲ ಮೇಡಮ್, ಆಕ್ಚುಲಿ ಏನ್ ಯಾಕಂದ್ರೆ ನಾನು ಈ ಮಾತನ್ನ ನಿಮ್ಗೆ ಹೇಳಲಿಕ್ಕೆ, ನಾನು ಲಾಭ ಮೊನ್ನೆನೂ ನಿಮ್ ಮಾತಾಡುವಾಗ ಹೇಳಿದ್ದೆ, ನಾನು ಆಕ್ಚುಲಿ ನಾನು 1 ತಿಂಗಳು ನೆದರ್ಲೆಂಡ್ ನಲ್ಲಿದ್ದೇನೆ, ಅಲ್ಲ ಡೈರೆಕ್ಟ್ ನಳ್ಳಿ ನೀರನ್ನೇ ಕುಡುದು. ನನ್ನ ಅಣ್ಣ ಯು ಕೆ ಅಲ್ಲಿ ಪಕ್ಕಕ್ಕೆ ಇರೋದು ದೊಡ್ಡ, ಅವನಿಗೆ ಕೇಳಿದೆ, ನನ್ಗೆ ಗೊತ್ತಿಲ್ಲ ಅಲ್ಲ ಆಕ್ಚುಲಿ ಈ ನೀರು ಕುಡಿಲಕ್ಕ
1: ಡೌಟ್
0: ಹೌದು ಇಲ್ಲ ನೀನು ಹೊರಗಡೆ ಬಾಟ್ಲಿ ತಗೊಂಡ್ ಬಂದದ್ದು ನೀರ್ಗಿಂತ ಇದು ಒಳ್ಳೇದು ಅಲ್ಲ. ನಾನೂರ 500 ರೂಪಾಯಿ ಕೊಟ್ಟರು, ಒಂದು ಯೂರೋ ಪ್ರಕಾರ 400-500 ರೂಪಾಯಿ ಕೊಡಬೇಕು, ನೀನ್ ಅಳ್ಳ ನೀರು ಫ್ರೀಯಾಗಿ ಅಂತ. ನಮ್ಗೆ ಇಂಡಿಯಾ ಭಾರತ ಇದ್ರದ್ದು ಬಗ್ಗೆ ಏನಂತ ಗೊತ್ತಾಗಿದ್ದು ನಾನು ಹೊರಗೆ ಹೋದ್ಮೇಲೆ ಅದೇ. ಬಟ್ ನಾನಿಲ್ಲೇ ಕೂತ್ಕೊಂಡು ಹೇಳ್ತಿದ್ರೆ ಜನ ನಂಬುದಿಲ್ಲ. ನಮ್ಗೆ ಏನಾಗಿದೆ, ನಮ್ಗೆ ವಿದೇಶಿ ವ್ಯಾಮೋಹ ಬಂದ್ಬಿಟ್ಟಿದೆ, ನಾವು ಬೇರೆಯವರಿಗೋಸ್ಕರ ಬದುಕ್ತಾ ಇದ್ದೇವೆ.
1: ಅಲ್ಲ ಸರ್, ಮತ್ ನಮ್ ನೀರಿನ ಬೆಲೆ ಗೊತ್ತಿಲ್ಲ, ಬೆಲೆ ಗೊತ್ತಾ ತೇಗಳಿಗೆ ಗೊತ್ತಿತ್ತ? ಈ ಸ್ಪೆಷಲಿ ಬೇಸಿಗೆಯಲ್ಲಿ ಹೊರಗೆ ಟೂರ್ ಹೋಯ್ಕ್ ಸರ್, ಟೂರ್ ಹೋದಾಗ ನನ್ನ ಅನುಭವ ಕೂಡ, ಆ ಟೂರಿಗೆ ಹೋದಾಗೆ ನೀರಿಲ್ಲ ನೀವು ಎಲ್ಲಿ ಹೊರ ಬದುಕುಕತ್ತ ಇಲ್ಲ. ಆ ಬಾಟ್ಲ್ ಬಾಟ್ಲ್ ಕ್ಯಾನಿಗೆ ನಾವು ದುಡ್ಡು ಹಾಕದ್ ಕಾಣೆ, ನೀವು ಕೂಕೊಂಡು ಲೆಕ್ಕ ಹಾಕ್ರೆ ನಿಮ್ಮ ಫ್ಲೈಟ್ ಚಾರ್ಜ್ ಅಷ್ಟು ಆಲ್ಮೋಸ್ಟ್ ನೀವು ನೀರಿಗೆ ಕೊಟ್ಟಿರ್ತ್ರಿ.
0: ಇದು ಇಲ್ಲೇ ಒಂದು ಮೇಡಮ್, ನನಗೊಂದು ವಾಟ್ಸ್ಆಪ್ ಅಲ್ಲಿ ಒಂದು ಸಂದೇಶ ನೆನಪಾಗ್ತಾ ಇದೆ. ಏನ್ ಕೇಳಿದ್ರೆ, ಈ ನಾವು ನಮ್ಮ ಅಜ್ಜ ಇದೆಲ್ಲ ನೀರಿನ ಯಥೇಷ್ಟತೆಯನ್ನ ನದಿಗಳಲ್ಲಿ ನೋಡ್ತಾ ಇದ್ರು. ನಮ್ ತಂದೆ ಕಾಲಕ್ಕೆ ಬಂದಾವಾಗ ಅದು ಬಾವಿಗೆ ಬಂತು, ನಾವು ಬಂದಾವಾಗ ಏನ್ ಬಂತು, ನಳ್ಳಿಗಳಲ್ಲಿ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಈಗ ನಮ್ಮ ಮಕ್ಕಳ ಕಾಲದಲ್ಲಿ ಬಾಟ್ಲು, ಎ ಟಿ ಎಮ್. ನಾವು ಇದೇ ತರ ನೀರಿನ ಬಗ್ಗೆ ಇದೇ ತರ ತಾಸಾರ ಮಾಡ್ತಾ ಹೋದ್ರೆ ಕ್ಯಾಪ್ಸೂಲ್ಗಳಲ್ಲಿ ಜೆಸ್ಟ್ ಕಣ್ಣೀರಲ್ಲಿ ನೋಡುವಂತ ಪರಿಸ್ಥಿತಿ ಬರುತ್ತೆ. ಇದು ಆಕ್ಚುಲಿ ನಮಗೆ ನಿಜವಾಗ್ಲೂ ನಾವು ಸ್ವರ್ಗದಲ್ಲಿ ಇದ್ದೇವೆ. ಯಾಕೆ ಕೇಳಿದ್ರೆ ನೀರಿಗೆ ಮೂಲ ಅಂತೇಳಿ ಹೇಳುವಂತಹದ್ದು ಬೇರೆ ಯಾವುದಿಲ್ಲ, ನೀರನ್ನು ಸೃಷ್ಟಿಸಲಾಗದ ನೈಸರ್ಗಿಕ ಸಂಪತ್ತು. ನಮಗೆ ಇಲ್ಲಿ ಮಳೆ ಇಷ್ಟು ಚೆನ್ನಾಗಿ ಬಿಡ್ತದೆ, ನಾನು ನಿಮಗೆ ಒಂದು ಚಿಕ್ಕ ಲೆಕ್ಕ ಹೇಳಿದ್ದೆ, ಈ ಲೆಕ್ಕದಲ್ಲಿ ನಮಗೆ ಇಷ್ಟು ನೀರನ್ನು ನಮಗೆ ಯಾವ ಆ್ಯಂಗಲ್ ನೋಡಿ ಕೆಲವರು ಹೇಳ್ಬೋದು ನಂಗೆ ಜಾಗ ಇಲ್ಲ ಅಂತ, ಒಂದು ಎರಡು ಸಸಿ ನಡಲಿ ಅದು ನೀರಿನ ಫಿಲ್ಟ್ರೇಟಿಂಗ್ ಹೆಲ್ಪ್ ಮಾಡುತ್ತೆ. ಒನ್ ಆರ್ ದ ಅದರ್ ವೇ ನಾನು ಹೇಳೋದು, ಈಗ ನಾನು 4 ಲೋಟ ನೀರು ಕುಡಿದೆ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಒಂದು 2 ಲೋಟ ನೀರನ್ನಾದ್ರೂ ನಾನು ಭೂಮಿ ಕೊಟ್ಟದ್ದಿದ್ರೆ, ಒನ್ ಆರ್ ದ ಅದರ್ ವೇ ಕೊಟ್ಟದ್ದಿದ್ರೆ ನಾವು ನಮಗೆ ಸಮಸ್ಯೆ
1: ಭೂಮಿಯಲ್ಲಿ ಬದುಕಲು ಯೋಗ್ಯ ನೀನು ಅಂತ.
0: ಹೌದು 100% ಮೇಡಮ್. ಈಗ ಏನಾಗುತ್ತೆ, ಮೊದಲು ಕೊಡೆನ ನಾವು ಹಿಂಗೆ ಇಟ್ಕೊಂಡೋಗಿ ಮೈ ಮೇಲೆ ನೀರು ಇಳಬಾರ್ದಂತ, ಈಗ ಕೆಲವೊಂದು ಘೋಷವಾಕ್ಯದಲ್ಲಿ ನಾವು ಕೊಡೆನ ಉಲ್ಟಾ ಇಡ್ತೇವೆ ನೋಡಿ. ಕ್ಯಾಚ್ ದ ರೈನ್ ವೇರ್ ಇಟ್ ಫಾಲ್ಸ್. ನಾವು ಏನ್ ಮಾಡಬೇಕು, ಥಿಂಕ್ ಗ್ಲೋಬಲಿ ಆಕ್ಟ್ ಲೋಕಲಿ.
1: ಸೊ ಈಗ ಎಂತೆಲ್ಲ ಮಾಡ್ಲಕ್ಕೆ, ಇದನ್ನೊಂದ್ಸಲ ಸ್ವಲ್ಪ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಹೇಳ್ರೆ ನಮ್ ಜನ ಈಗ ಕೇನ್ ತಿಪ್ಪಾರ, ಆಯ್ತಪ್ಪ ಇದು ನಾನು ಮಾಡ್ತೆ ಅಂಬತಾರ ಇದ್ರೆ ಮಾಡ್ಲಕ್ಕಂತ.
0: ಓಕೆ ಮೇಡಮ್, ನನಗೆ ಏನಾಗುತ್ತೆ ನೀರಿನ ಸಂರಕ್ಷಣೆ ಬಗ್ಗೆ ಒಂದು 6 ಸೂತ್ರಗಳನ್ನು ಹೇಳ್ತೇನೆ. ಈಗ ಫಾರ್ ಎಕ್ಸಾಂಪಲ್ ರೆಡ್ಯೂಸ್ ಯೂಸೇಜ್. ರೆಡ್ಯೂಸ್ ಅಂದ್ರೆ ಮಿತ ಬಳಕೆ ಮಾಡಬೇಕು. ನಮ್ಗೆ ನೀರನ್ನ ನಮ್ಗೆ ಕೋಸ್ಟಲ್ನವರಿಗಂತೂ ಎಸ್ಪೆಷಲ್ ನನಗೆ ಕೋಸ್ಟಲ್ ಬಗ್ಗೆ ಮಾತಾಡೋದಾದ್ರೆ, ನಮ್ಗೆ ಮಳೆಗಾಲದಲ್ಲಿ ಬೇರೆ ಟೈಮಲ್ಲಿ ಎಷ್ಟು ಬೇಕಾದ್ರೂ ನೀರು ಯೂಸ್ ಮಾಡಬಹುದು, ಯಾಕೆಂದ್ರೆ ತನ್ನಿಂದ ತಾನೇ ಹರಿದೋಗ್ತದೆ. ನೀರಿನ ಬಳಕೆಯಲ್ಲಿ ಸ್ವಾತಂತ್ರ್ಯ ಇರಲಿ, ಆದರೆ ಸ್ವೇಚ್ಛೆ ಬೇಡ ಅಂತ ಒಂದು ತಂದಿದ್ದು. ಅವಶ್ಯಕತೆ ಇದ್ದಷ್ಟೇ ನೀರನ್ನ ಮಿತವಾಗಿ ಬಳಸೋದು. ಫಾರ್ ಎಕ್ಸಾಂಪಲ್ ಹೇಗೆ ಕೇಳಿದ್ರೆ, ಈಗ ಒಂದು ಹೋಟ್ಲಿಗೆ ಹೋಗ್ತೀರಿ ನೀವು, ಒಂದು 4 ಲೋಟ ನೀರು, ನಾವು 4 ಜನ ಕೂತ್ಕೊಂಡು ಹೋಗಿ 4 ಲೋಟ ನೀರು ತಗೊಂಡು ಬಂದು ಕೊಡ್ತಾರೆ. ನಮ್ಗೆ ಬೇಡವಾ
1: ತಗೊಂಡು
0: ಪ್ಲೀಸ್ ತಗೊಂಡು ಹೋಗು ಅಂತೇಳಿ ಹೇಳಿದ್ರೆ ಅವ ಇನ್ನೊಬ್ಬನಿಗೆ ಕೊಡ್ತಾನೆ, ಆ ಆ್ಯಂಗಲಲ್ಲೂ ಸೇವ್ ಮಾಡ್ಬೋದು. ಈಗ ಕೃಷಿಯಲ್ಲೂ ನೋಡಿ, ಈಗ ಈ ಸಲ ಎಲ್ನೋ ಇಯರ್ ಇದೆ, ಎಲ್ನೋ ಇಯರ್ ಇರೋದ್ರಿಂದ ಇರಲಿ ಬಿಡ್ಲಿ, ನಾನು ನನ್ನ ಬೇರೆಯವ್ರು ಮಾಡ್ತಾರೋ ಬಿಡ್ತಾರೋ ನಾನು ನನ್ನ ಕೆಲಸವನ್ನು ಮಾಡ್ತೇನೆ. ತುಂತುರು ನೀರಾವರಿಗೆ ಅಥವಾ ಹನಿ ನೀರಾವರಿಗೆ ಈ ಥರದ ಬೆಳಿಗ್ಗೆ ಮತ್ತು ಸಂಜೆ ಹೊತ್ತಲ್ಲಿ ನೀರನ್ನು ಬಿಡುವಂಥದ್ದು ಕೃಷಿಗೆ. ಮತ್ತು ನಾನು ಒಂದು ಬೋರ್ವೆಲ್ಲಿದ್ದು ಇಲ್ಲಿಯೂ ಹೇಳಬೇಕಂತೇಳಿ ಹೇಳಿದ್ರೆ, ಬೋರ್ವೆಲ್ ಚೆನ್ನಾಗಿ ನೀರು ಬಂತಂದ್ರೆ 24 ಗಂಟೆ ನೀರು ಹಾರಿಸೋದು. ನಾಳೆಗೆ ಆ ಬೋರ್ವೆಲ್ಲೇ ಫೇಲ್ ಆಗುತ್ತೆ ಆ್ಯಕ್ಚುಲಿ, ಅಲ್ಲಿ ಅಕ್ಕಿಫರ್ನ ನಾವು ಇದು ಮಾಡಿ ತೆಗೆದುಬಿಡ್ತೇವೆ. ನನಗೇನಾಗಿದೆ, ನಾವು ಈವಾಗ್ಲೂ ನಾನು ಹೇಳ್ತೇನಲ್ಲ ಎತ್ತಿ ತೆಗೆಯೋ ಕಾನ್ಸೆಪ್ಟು, ಅಥವಾ ಇವನ್ನ ನಾನು ಹೇಳಬೇಕು ಬೇಡುವ ರೈತರು ನನ್ನ ಮೇಲೆ ಬೇಸರ ಮಾಡ್ಕೊಳ್ತಾರೋ ಏನೋ ನನ್ಗೆ ಗೊತ್ತಿಲ್ಲ, ಆ ಉಚಿತ ವಿದ್ಯುತ್ ಅನ್ನುವಂತಹದ್ದು ಮರಕು ಆಗಿದೆ ಆಕ್ಚುಲಿ. ಎಷ್ಟೋ ಜನ
1: ಉಚಿತ ವಿದ್ಯುತ್, ಉಚಿತ ನೀರು, ಈ ಪಂಚಾಯತ್ ಉಚಿತ
0: ಯಾವುದೇ ಇರಲಿ ಮೇಡಮ್, ನಮ್ಗೆ ಉಚಿತ ಅಂತ ಬಂದಾಗ ನಾವು ಫಾರ್ ಎಕ್ಸಾಂಪಲ್ ನಾನು ಸ್ವಲ್ಪ ಪ್ರತಿ ವರ್ಷ ಈ ಇದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ ಸಸಿ ತಗೊಂಡೋಗಿ ಒಂದು ಕಡೆ ಹಾಕುವಂತ, ನಾನು ತೋರಿಸ್ಕೊಳ್ತಾ ಇಲ್ಲ, ನನ್ನ ಇದರಲ್ಲಿ ಹಾಕ್ತೇನೆ ಎಲ್ಲಾ ಫ್ರೂಟ್ ಗಿಡಗಳನ್ನು, ಈ ಹಸಿನ ಇದ್ರದ್ದು ಅದ್ರದ್ದು ಇದ್ರದ್ದು. ಒಂದು ವರ್ಷ ಇನ್ನೂ 1-2 ರೂಪಾಯಿ ಜಾಸ್ತಿ ಮಾಡಿದ್ರು ಆಕ್ಚುಲಿ. ಅವರ ಕೊಟ್ಟೆ ಮಾಡಿ ಇದು ಮಾಡ್ಲಿಕ್ಕೆ ಕಳಿಸಿದ್ರೆ ಅವ್ರಿಗೆ ಏನೂ ಪೂರೈಸೋದಿಲ್ಲ, 11 ಜನ ತಗೊಂಡೋಗಿಲ್ಲ ಅಂತ, ಮತ್ತು ವಾಪಸ್ ಕಮ್ಮಿ ಮಾಡಿದ್ರು. ನಿಮ್ಗೆ ಪುಕ್ಕಟೆ ಅಂತ ಬರ್ಲಿ, ನಮ್ಗೆ ಅದ್ರದ್ದು ವ್ಯಾಲ್ಯೂನೇ ಗೊತ್ತಾಗೋದಿಲ್ಲ ಆಕ್ಚುಲಿ. ಅದೊಂದು ಇನ್ನ ಯಾವುದು ಕೃಷಿಗೆ ಬೆಳಿಗ್ಗೆ ಮತ್ತೆ ಸಂಜೆ ಹೋಟ್ಲಲ್ಲಿ ಸಂಜೆ ಇದ್ರ ಹೊತ್ತಲ್ಲಿ ನೀರು ಇದ್ ಮಾಡುವಂತದ್ದು. ರೀಯೂಸ್ ಇದು ಹೇಗೆ ಕೇಳಿದ್ರೆ ಮೇಡಮ್, ನಮ್ಮ ನಂಗೆ ಹಿಂದಿನವ್ರದ್ದು ನಾನು ತುಂಬಾ ಲೈಕ್ ಮಾಡ್ತೇನೆ ಕೆಲವೊಂದು, ಅವ್ರ ಪರಿಕಲ್ಪನೆ ಎಷ್ಟು ಚೆನ್ನಾಗಿದೆ ಅಂತೇಳಿ ಹೇಳಿದ್ರೆ ನೋಡಿ, ಒಂದು ಪಾತ್ರ ತೊಳಿತಾರೆ, ಪಾತ್ರ ತೊಳೆಯುವಾಗ ಒಂದು ಗಿಡದ ಹತ್ರ ಹೋಗಿ ತೊಳಿತಾರೆ, ತಿಳ್ಕೊಂಡ ನಾವು ಮಾಡ್ತೇವೆ ಆ ಕೆಲಸ.
1: ಕರೆಕ್ಟ್.
0: ಈಗ ಹಳ್ಳಿಯ ಪಾಪ ಎಷ್ಟು ಬಂದ್ರು ಎಷ್ಟು ಕೆಲಸ, ನಮ್ಮ ತಾಯಿಯೆಲ್ಲ 6-8 ಮಕ್ಕಳಿದ್ರು, ಈಗ 1-2 ಮಕ್ಕಳಿದ್ದವ್ರು. ಈಗ ಯಾರು ಬಂದ್ರು ಅಂತೇಳಿ ಹೇಳಿದ್ರೆ ಒಂದು ಬಕೆಟ್ ನೀರನ್ನ ಯಾವ್ದಾದ್ರು ಗಿಡದ ಹತ್ರ ತಗೊಂಡೋಗಿ ಇಡ್ತಿದ್ರು. ಈ ಕಾನ್ಸೆಪ್ಟ್ ಅನ್ನ ನಾವು ಈಗಲೂ ಮಾಡಬಹುದಲ್ಲ,
1: ಮರಣಕಟ್ಟೆಗೆ ಕೈಕಾಲ್ ತೊಳೆದು,
0: ಮರಣಕಟ್ಟೆಗೆ ಕೈಕಾಲ್ ತೊಳೆದು, ಬೂದಿ ಹಾಕಿ ಪಾತ್ರ ತೊಳೆದು,
1: ಈವನ್ ಮೀಸುದು ಕೂಡ ಮಕ್ಕಳನ್ನ ಮರಿಗಳನ್ನ ಎಲ್ಲ
0: ಒಂದೊಂದು ಸಪರೇಟ್ ಗಿಡಗಳನ್ನ ಇರ್ತಿದ್ದು, ಅದಕ್ಕೆ ಸಪರೇಟ್ ಆಗಿ ನೀರು ಇರುವಂತ ಅವಶ್ಯಕತೆ ಇಲ್ಲ ಆಕ್ಚುಲಿ. ಈಗ ನೋಡಿ ಡಿಟರ್ಜೆಂಟ್ ಅಂತೇಳಿ ಈ ಕಾನ್ಸೆಪ್ಟ್ ಎಲ್ಲ ಈಗೀಗ ಬಂತು, ಮೊದಲು ನಿಮಗೂ ಗೊತ್ತಿರಬಹುದು ಬಟ್ಟೆ ಹೋಗಿ ಅಟ್ಲಕಾಯಿ ಅಂತ ಇತ್ತಿತ್ತು, ಬೂದಿ ಹಾಕಿ ಪಾತ್ರ ತೊಳಿತಿದ್ರು.
1: ಹೌದು,
0: ಈಗ ಇತ್ತ ಕಾನ್ಸೆಪ್ಟ್
1: ಬೂದಿ ಅಂಡ್ ಸಗಣಿ, ಅದೆಂತದ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಕೊಂಡು.
0: ಹೌದು, ಈವನ್ ಆ ಸಗಣಿ ಹೇಳಿದ್ರೆ ಪ್ರತಿಯೊಂದು ಪರಿಕಲ್ಪನೆ ಹಿಂದಿನವ್ರದ್ದು ಎಷ್ಟು ಚೆನ್ನಾಗಿತ್ತು.
1: ಮತ್ತೆ ಇನ್ನು ನಂಗೆ ನೆನಪಿದೆ ಸರ್, ನಮ್ಮ ಶಾಣಕ್ಕೆ 20ಗೆ ನಮ್ಗೆ ಪಾತ್ರ ತೊಳಕೆ ಈ ಮಾಡ್ ಇರುತ್ತಲ್ಲ, ಮಾಡಲ್ಲಿ ನೀರು ಬೀಳುತ್ತಲ್ಲ ಅಂದ್ರೆ ಅದು ನಮ್ದು ಓಲಿ ತೆಂಗಿನ ಗರಿಯಲ್ಲಿ ಮಾಡದಲ್ಲ, ಆ ಓಲಿಯಿಂದ ನೀರು ಬರುತ್ತಲ್ಲ ಅದಕ್ಕೆ ಬಕೆಟ್ ಹಿಡಿದು ಅದು ಒಳ್ಳೆ ನೀರು, ಮಳೆ ಅಷ್ಟು ಬರ್ತಾ ಇರುತ್ತಲ್ಲ ಒಳ್ಳೆ ನೀರು, ಅದರಲ್ಲೇ ಪಾತ್ರ ತೊಳೆಯೋದು.
0: ಇವನ್ ಮಳೆ ನೀರಷ್ಟು ಪ್ಯೂರ್ ವಾಟರ್ ಬೇರೆ ಯಾವ್ದು, ಮಳೆ ನೀರಷ್ಟು ಪ್ಯೂರ್ ವಾಟರ್ ಇತ್ತಲ್ಲ ನಿಮ್ಗೆ ಬೇರೆ ಯಾವ್ದು ಅಲ್ವೇ ಅಲ್ಲ. ಇನ್ನೊಂದು ರೀಸೈಕಲ್. ರೀಸೈಕಲ್ ಅಂತ ಹೇಳಿದ್ರೆ ಯೂಸ್ ಮಾಡಿದ್ರೆ ವಾಟರ್, ಫಾರ್ ಎಕ್ಸಾಂಪಲ್ ದೊಡ್ಡ ಫ್ಲಾಟ್ಗಳಲ್ಲಿ ತುಂಬಾ ಇದುಗಳಿರ್ತವೆ. ಈ ಒಂದು ಜಪಾನ್ನಲ್ಲಿ ಕಾಮನ್ ಟ್ರೆಂಡ್ ಇದೆ. ಹೇಗೆ ಕೇಳಿದ್ರೆ ಫ್ಲಶ್ ಇದು ಹ್ಯಾಂಡ್ ವಾಶ್ ಮಾಡೋದು, ಫ್ಲಶ್ ಟ್ಯಾಂಕ್ ಹ್ಯಾಂಡ್ ವಾಶ್ ಮೇಲ್ಗಡೆ ಫ್ಲಶ್ ಟ್ಯಾಂಕ್ ಕೆಳಗಡೆ ವೇಸ್ಟ್ ಆಗ್ಬಾರ್ದು, ವೇಸ್ಟ್ ಆಗ್ಬಾರ್ದು ಅಂತ ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿದೆ. ಈಗ ಫಾರ್ ಎಕ್ಸಾಂಪಲ್ ಈಗ ನಾವು ಎಸ್ ಟಿ ಪಿ ಇಂದ ಈ ತರ ಟ್ರೀಟ್ ಮಾಡಿದ ವಾಟರ್ನ ಫ್ಲೋರ್ ವಾಶಿಗೂ ಅಥವಾ ಗಾರ್ಡನ್ಗೂ ಅಥವಾ ವೆಹಿಕಲ್ಗೂ ಈ ತರದಲ್ಲಿ ನಾವು ಸೇವ್ ಮಾಡಬಹುದು. ಆಕ್ಚುಲಿ ಇನ್ನೊಂದು ಏನ್ ಕೇಳಿದ್ರೆ ರೆಡ್ಯೂಸ್ ಪೊಲ್ಯೂಷನ್, ಇದು ಸಹ ಬಹಳ ಮುಖ್ಯ ಮೇಡಮ್. ಹಿಂದಿನವ್ರು ಎಷ್ಟು ನೋಡಿ, ನಾವು ಗದ್ದೆಗಳಿಗೆ ಇದು ಮಾಡ್ತಾ ಇದ್ರು, ಯಾರಿಗಾರು ಗೊತ್ತ ನಾನು ಹಿಡಿದು ಟೊಮಟೊ ಒಂದು ತರಕಾರಿ ಬಿಟ್ಟು ಬೇರೆ ಯಾವ್ದಾದ್ರು ತರಕಾರಿ ತರ್ತಾ ಇದ್ರ ಯಾರು ಜನ?
1: ಖಂಡಿತ ಇರ್ಲಿಲ್ಲ,
0: ಬಹಳ ಕಮ್ಮಿ. ಎಲ್ಲೂ ಇವನ್ನ ಇದ್ರ ದಿನದಲ್ಲಿ ಅಥವಾ ಇದ್ರಲ್ಲಿ ಮಾತ್ರ ಏನೋ ಬಟಾಟಿಯೋ ಅಥವಾ ಬೇರೆ ಅಂತ ಯಾವ್ದೊಂದು ಹಬ್ಬ ಹರಿದಿನಗಳಲ್ಲಿ ತರ್ತಾ ಇದ್ರು ಬಿಟ್ರೆ, ಮತ್ತೆ ಮ್ಯಾಕ್ಸಿಮಮ್ ತರಕಾರಿಗಳನ್ನ ಮನೆಯಲ್ಲೇ ಬೆಳ್ತಾ ಇದ್ರು. ಹಟ್ಟಿ ಗೊಬ್ಬರನ ಯೂಸ್ ಮಾಡ್ತಾ ಇದ್ರು, ಸುಡ್ಮಣ್ಣು ಹಾಕ್ತಾ ಇದ್ರು, ಬೂದಿ ಹಾಕ್ತಾ ಇದ್ರು, ದರ್ಲಿ ಹಾಕ್ತಾ ಇದ್ರು. ಎಲ್ಲೋ ಇವನ್ ಎಲ್ಲೋ ಒಂದ್ ಚೀಲ ಸುಪಲನು ಒಂದ್ ಚೀಲನೋ ಯೂರಿಯಾ ತಗೊಂಡು ಬಂದ್ರೆ ದೊಡ್ಡದವ್ರದ್ದು. ಆಕ್ಚುಲಿ ಈಗ ಇವನ್ ಯಾವ್ದು ತರಕಾರಿನೂ ಆಗುದಿಲ್ಲ, ಬಟ್ ನಾವು ಅದಕ್ಕೆ ಮಾರು ಹೋಗ್ಬಿಟ್ಟಿದ್ದೇವೆ. ಈ ಆಂಗಲ್ ಅಲ್ಲಿ ಏನಾಗುತ್ತೆ, ನಮ್ದು 1% ನೀರು ಇರುವುದಲ್ಲ, ಈ 1% ನೀರಿಗೋಸ್ಕರ ರೆಡ್ಯೂಸ್ ಪೊಲ್ಯೂಷನ್ ಅಲ್ಲಿ ನಾವು ಇದನ್ನು
1: ಸೊ ನಾವು ತರಕಾರಿ ಎಲ್ಲ ಮನೆಯಲ್ಲೇ ಬೆಳೆಯೋದ್ರಿಂದ ನೀರು ಹಿಡಿದಿಟ್ಕೊಳತ್ತ ಅಥವಾ ಹೆಂಗ?
0: ಡೆಫಿನೆಟ್ಲಿ ಮೇಡಮ್, ಯಾವುದೇ ಒಂದು ಗಿಡ ಮಾಡ್ಲಿ ಯಾವುದೇ ಇದು ಮಾಡ್ಲಿ ಗಿಡ ಹಾಕುದ್ರಿಂದ ಅಲ್ಲಿ ನೀರು ಇನ್ಫಿಲ್ಟ್ರೇಷನ್ಗೂ ಹೆಲ್ಪ್ ಮಾಡುತ್ತೆ. ಒಂದು ನಮ್ಮ ಈಗ ನಾವು ತರಕಾರಿ ಬೆಳೆದ್ಕೊಂಡು ತಿನ್ನೋದ್ರಿಂದ ನಾನು ನಿಮ್ಗೆ ಕೇಳಿದೆ, ಆಕ್ಚುಲಿ ನಮ್ಮ ಈಗ ಆಹಾರವೇ ಔಷಧಿ ಆಗಬೇಕು ಬಿಟ್ರೆ ನಮ್ಮ ಔಷಧಿ ಆಹಾರ ಆಗಬಾರ್ದು.
1: ಕರೆಕ್ಟ್, ಸರಿಯಾಗಿ ಹೇಳಿದ್ರಿ ಸರ್ ನೀವು. ಇದೊಂದು ಇವತ್ತು ಔಷಧಿಯ ಆಹಾರ,
0: ನಮ್ಮ ಆಹಾರ ಏನ್ ಕೇಳಿದ್ರೆ ನಮ್ಮ ಔಷಧಿ ಆಹಾರ ಹಾಗಾಗಬಾರ್ದು ಅನ್ನೋದು ಇದು. ಮತ್ತೆ ರೀಚಾರ್ಜ್, ರೀಚಾರ್ಜ್ ಬಗ್ಗೆ ನಾನು ಹೇಳಿದ್ದೇನೆ. ಆಕ್ಚುಲಿ ಏನ್ ಕೇಳಿದ್ರೆ, 1 mm ಮಳೆ ಒಂದು ಚದರ ಮೀಟರ್ ಬಿದ್ರೆ ಒಂದು ಇದ್ರೆ, ಅದೇ ಲೆಕ್ಕದಲ್ಲಿ ಒಂದು ಚಿಕ್ಕ ಸಂಸಾರಕ್ಕೆ ನಮಗೆ ಬೇಕಿರುವುದು 2 lakh liters ನೀರು. ಬರೇ ನಮಗಿಲ್ಲ ಬೀಳುವ ಮರೆಯ 90% ತಗೊಂಡಿದ್ರು, 70,000 liters ಪ್ರತಿಯೊಂದು ಮನೆಯಿಂದ ಸೇವ್ ಮಾಡಬಹುದು. ಬೇರೆ ಏನು ಮಾಡುದು ಬೇಡ, ರೂಫ್ ವಾಟರ್ ಹಾರ್ವೆಸ್ಟಿಂಗ್ ಮಾಡಿದಾಗ
1: ಅಷ್ಟೇ.
0: ಈಗ ಬರೇ ನಲ್ಲಿ ಅವರಿಗೆ ಓಕೆ, ಕೆಲವರು ಹೇಳ್ಬೋದು ನನಗೆ ರೂಫ್ ವಾಟರ್ ಹಾರ್ವೆಸ್ಟಿಂಗ್ ಮಾಡೋದು, 4 ಸಸಿ ನಡಲಿ. ಈಗ ಎಷ್ಟೋ ಮನೆಯಲ್ಲಿ ಇಂಟರ್ಲಾಕ್ ಹಾಕಿರ್ತಾರೆ, ಇಂಟರ್ಲಾಕರ್ ಸಮ್ ಎಕ್ಸ್ಟೆಂಟ್ ಅಲ್ಲಿ ರೀಚಾರ್ಜ್ ಆಗುತ್ತೆ, ಸೀದಾ ಕಾಂಕ್ರೀಟ್ ಹಾಕಿರ್ತಾರೆ, ಮಳೆಗಾಲದಲ್ಲಿ ಪೈಪ್ ತೆಗೆದು ಚರಂಡಿ ಕೊಡ್ತಾರೆ, ಚರಂಡಿಯು ಕಾಂಕ್ರೀಟು,
1: ಎಲ್ಲೂ ಹಿಂಗೋದಿಲ್ಲ ನೀರು,
0: ಎಲ್ಲೂ ನೀರು ಹಿಂಗ್ಲೇ ಇದೆ. ಏನಾಗಿದೆ? ಇಲ್ಲ ಸರ್, ನಮ್ಗೆ ಮತ್ತೊಂದು ಕಂಪ್ಲೇಂಟ್ ಬರೋದಿತ್ತು ಸರ್, ಅವ್ರು ಬೋರ್ವೆಲ್ ಮಾಡಬಾರ್ದು. ಯಾಕೆ? ನಮ್ದಿಲ್ಲ, ನಾವು ಇದನ್ನ ಮಾಡ್ಕೊಂಡಿದ್ದೇವೆ, ನಮ್ದು ಬಾವಿ ನೀರು ಹೋಗ್ತದೆ. ಈಗ ನೋಡಿ, ಒಂದಿಷ್ಟು ದೊಡ್ಡ ಏರಿಯಾ ನ್ಯಾಚುರಲಿ ತನ್ನಂತಾನು ರೀಚಾರ್ಜ್ ಮಾಡ್ಕೊಳ್ತಾ ಇರ್ತವೆ. ಒಂದು ಮನೆ ಇರುವ ಜಾಗದಲ್ಲಿ 10 ಬಂದಿರ್ತದೆ, ಅಲ್ಲೊಂದಿಷ್ಟು ಜನ ಜಾಗಿ ಆಗಿದೆ, ಅಷ್ಟೊತ್ತಿಗೆ ಅದು ಶೇರ್ ಆಗಿ ಹೋಗಲೇಬೇಕಲ್ಲ. ಇದು ಪ್ರತಿಯೊಬ್ಬರು ನಾನು ತಪ್ಪು ಮಾಡ್ತಾ ಇದ್ದೇನೆ, ನಾವು ಇಲ್ಲಿ ಬಂದಿದ್ದೇವೆ ಅಂತ ಹೇಳಿದ್ರೆ ಅವರು ರೀಚಾರ್ಜಿಗೆ ಒತ್ತು ಕೊಡ್ಬೇಕು. ಆಕ್ಚುಲಿ ರೀಚಾರ್ಜಿಗೆ ಒತ್ತು ಕೊಟ್ಟಿಲ್ಲ. ಕೃಷಿ ಈಗ ನೋಡಿ, ಕೃಷಿ ಮಾಡೋದ್ರಿಂದನು ಸಹ ಈ ಕೃಷಿ ಮಾಡೋದ್ರ ಬಗ್ಗೆ ಯಂಗ್ಸ್ಟರ್ಸ್ ನಾನು ಹೇಳುದು, ಕೃಷಿ ಬಗ್ಗೆ ಒಲವು ತೋರಿಸಿದ್ರೆ ಗ್ಯಾರಂಟಿ ಇದನ್ನ ಚೇಂಜ್ ಮಾಡಬಹುದು ನಾವು,
1: ಈ ಸಮಸ್ಯೆಗಳನ್ನ ಬದಲಾಯಿಸಬಹುದು.
0: ಡೆಫಿನೆಟ್ಲಿ ಡೆಫಿನೆಟ್ಲಿ ಮಾಡಬಹುದು. ಆಕ್ಚುಲಿ ಒಂದು ಈಗ ಎಷ್ಟೋ ಜನ ನಾನು ನೋಡಿದ್ದೇನೆ ಮೇಡಮ್, ನನಗೆ ಫಾರ್ ಎಕ್ಸಾಂಪಲ್ ಉತ್ತರ ಕನ್ನಡ ಎಡಿಷನಲ್ ಚಾರ್ಜ್ ಇರೋದನ್ನ ಸಾಧಾರಣ ಇಬ್ರು ಇಂಜಿನಿಯರ್ ಇರೋದು, ಕೆಲವೊಬ್ರು ಒಂದು ಯಂಗ್ ಜನರೇಷನ್ಸ್ ಸ್ವಲ್ಪ ಕೃಷಿ ಹತ್ತ ಬರ್ತಾ ಇದ್ದಾರೆ, ಬೇರೆ ಬೇರೆ ಫ್ರೂಟ್ಗಳನ್ನ ಬೇರೆ ಬೇರೆ ಜಾಗ ತಗೊಂಡು ಇದು ಮಾಡುವಂತದ್ದು ಅದು ಬರಲೇಬೇಕು. ಆಕ್ಚುಲಿ ಆಗ ಬಂದಾವಾಗ ಮಾತ್ರ ಏನಾದ್ರು ಕ್ರಾಂತಿ ಆದಿತ್ತು. ಆಕ್ಚುಲಿ ನಮ್ಗೆ ನಾವೇ ಮಾಡ್ಕೊಂಡ ಪ್ರಮಾದ ಅನ್ಸುತ್ತೆ. ಯಾಕೆ ಕೇಳಿದ್ರೆ, ನಮ್ಗೆ ಇಷ್ಟು ಚೆನ್ನಾಗಿ ಮಳೆ ಬೀಳೋದ್ರಿಂದ, ಮಳೆ ಇಲ್ಲದೇ ಇದ್ದಿದ್ರೆ ನಮ್ಗೆ, ಯಾಕೆಂದ್ರೆ ನೀರಿಗೆ ಸೋರ್ಸ್ ಅನ್ನುವಂಥದ್ದು ಮಳೆ.
1: ಕೆಲವ್ದು ಒಪ್ಪಕ್ ಸರ್ ಅಂದ್ರೆ, ಕೆಲವ್ರದ್ದು ಹಳಿ ಬದಿ ಮನೆ ಎಲ್ಲ ಇರುತ್ತಲ್ಲ, ಅವ್ರಿಗೆ ಒಂಚೂರು ಉಪ್ಪು ನೀರು ಒಗ್ಗರ್ ನೀರು ಅದೆಲ್ಲ ಮಿಕ್ಸ್ ಇರುತ್ತೆ, ಅದೆಲ್ಲ ಸ್ವಲ್ಪ ಕುಡಿಲಿಕ್ಕೆ ಒಂಚೂರು ಪ್ರಾಬ್ಲಮ್ ಕೆಲವರು ಹಳಿ ಬದಿ ಹೆಂಗಿಪ್ಪರಿಗೆ. ಅದು ಬಿಟ್ರೆ ಮತ್ತೆ ಕುಡಿಯುವ ನೀರಿನ ಸಮಸ್ಯೆ ಇಲ್ಲ, ಮತ್ತೆ ಬಳಕೆ ನೀರಿಗಂತೂ ಸಮಸ್ಯೆಯೇ ಇಲ್ಲ.
0: ಸಮಸ್ಯೆನೇ ಇಲ್ಲ ಮೇಡಮ್, ನಾವು ಕ್ರಿಯೇಟ್ ಮಾಡ್ಕೊಂಡಿದ್ದು. ಈಗ ನೋಡಿ, ಒಂದೊಂದ್ಸಲ ಏನ್ ಮಾಡ್ತೇವೆ, ಇವನ್ ಬಾವಿ ಪಕ್ಕದಲ್ಲಿ ಪಿಟ್ಟುಗಳನ್ನ ತೆಗಿತೇವೆ. ಇದೊಂದು ಕಾಮನ್ ಸೆನ್ಸ್ ಯೂಸ್ ಮಾಡಿಕೊಂಡು ಇದು ಮಾಡಬೇಕು, ನಾವಲ್ಲಿ ಮಾಡಬೇಕಾ ಅಥವಾ ಇದರಿಂದ ಬೇರೆಯವ್ರಿಗೆ ತೊಂದರೆ ಆಗ್ತದೆ? ನಾವು ಇನ್ನೊಬ್ಬರ ಬಗ್ಗೆ ದೊಡ್ಡ ದೊಡ್ಡ ಕೆಲಸಗಳನ್ನು ಮಾಡಬೇಕಂತ ನಾನು ಹೇಳ್ತಾ ಇಲ್ಲ. ಪ್ರತಿಯೊಂದು ಈಗ ಫಾರ್ ಎಕ್ಸಾಂಪಲ್ ನಮ್ಮ ಪಕ್ಕದಲ್ಲೇ ಒಂದು ರೋಡ್ ಮಾಡಿರ್ತಾರೆ, ರೋಡ್ ಮಾಡಿಕೊಂಡು ಮಳೆಗಾಲದಲ್ಲಿ ನೀರು ಬಂದು ತೊಯ್ದು ಹೋಗ್ತಾ ಇರ್ತದೆ ಅಂತ ನಮ್ಮ ಕಣ್ಣೆದ್ರೆ ನೋಡ್ತಾ ಇರ್ತೇವೆ ನಾವು. ಏನೋ ಎಲ್ಲೋ ಒಂದು ಫೋಟೋ ತಗೊಳ್ಳಿಕ್ಕೆ ಹೋಗ್ಕೊಂಡು ನಾವು ಅಲ್ಲಿ ನಿಂತ್ಕೊಂಡು ಇದು ಮಾಡೋದಕ್ಕಿಂತ ಒಂದು 1/2 hour ಅದಕ್ಕೆ ಸ್ಪೆಂಡ್ ಮಾಡಿದ್ರೆ, ಈಗಿನ ಯಂಗ್ಸ್ಟರ್ಸ್ಗಳು ಇದ್ರಗಳು ಅಲ್ಲಿ ಆ ರೋಡ್ಗಳನ್ನ ಚರಂಡಿ ಬಿಡಿಸಿ ಕೊಟ್ಟದಿದ್ರೆ, ಅಥವಾ ಸರ್ಕಾರ ಬರಬೇಕು ಅಥವಾ ಇದು ಬರಬೇಕು, ಅವರೇ ಬರಬೇಕು ಇವರೇ ಬರಬೇಕು ಅನ್ನೋದು ಕಾಯೋದಕ್ಕಿಂತ, ನಾನು ಹೇಳುದು ನಾವು ಮಾಡುವ ಕೆಲಸ ಇನ್ನೊಬ್ಬರಿಗೆ ಬೇಷನ್ಸೋದಕ್ಕಿಂತ ನಮಗೆ ತೃಪ್ತಿ ಸಿಕ್ಕಿದ್ರೆ ಸಾಕು.
1: ಕರೆಕ್ಟ್.
0: ಆ ಕಳಕಳಿ ಬಂದದಿದ್ರೆ ನಮ್ಗೆ ಆಕ್ಚುಲಿ ಸಮಸ್ಯೆ ಇಲ್ಲ.
1: ಅಲ್ಲ, ನಾ ಮೊನ್ನೆ ಒಬ್ಬ ರಿಲೇಟಿವ್ ಮನೆಗೆ ಹೋಯ್ದೆ, ಅವ್ರ ಮನೆ ಬಾಮಿ ಎಲ್ಲ ಹುಡುಕ್ತಿದ್ದೆ, ಬಾಮಿ ಇಲ್ಲ, ನಳ್ಳಿತ್ತು. ಜಲ್ ಜೀವನ್ ಮಿಷನ್ ಅದೊಂದು ಹಾಕೊಂಡಿತ್ತಲ್ಲ, ನನ್ ಕೇಂದ್ರೆ ನಿಮ್ಮ ಕುಡಿಯೋ ನೀರು ಎಲ್ಲಿಂದ, ನಿಮ್ಗೆ ಬಳಸೋ ನೀರು ಕುಡಿಯೋ ನೀರು ಎಲ್ಲ ಪಂಚಾಯತ್ ನೀರು, ಬಾವಿ ಇಲ್ಲೇ ಅಥವಾ ಯಾವ್ದು ಇಲ್ಲೇ ನಿಮ್ ಬೇರೆ ನೀರಿನ ಮೂಲ ಇಲ್ಲ, ಜಾಗ ಇತ್ತು ಇಲ್ಲ, ಪಂಚಾಯತ್ ನೀರು ಬತ್ತಲ್ಲ ಮತ್ತೆಂತಕ್ಕೆ. ಯಾಕೆಂದ್ರೆ ಒಂದಿನ ಪಂಚಾಯತ್ ನೀರು ಬತ್ತಿಲ್ಲ, ಆಗ ಹಂಗಲಾತಿಲ್ಲೇ ಅಂತಂದ್ರು. ಹಂಗಾರೆ ಎಂತ ಮಾಡ್ತಾರೆ, ಅಟ್ ಲೀಸ್ಟ್ ನಮ್ಗೊಂದು ನೀರಿನ ಸ್ವಾತಂತ್ರ್ಯ ಅಂತ ಇರ್ಕಲ್ದ ಸರ್.
0: ಅಲ್ಲ ಅದ್ ಹೇಳಿದ್ ಮೇಡಮ್, ಅಷ್ಟೊತ್ತಿಗೆ ಏನ್ ಕೇಳಿದ್ರು ಕೂಡ, ಮತ್ತೆ ಕೇಳಿದ್ರೆ ಏನ್ ಹೇಳ್ತಾರೆ, ನಾವೇನ್ ಟ್ಯಾಕ್ಸ್ ಕಟ್ಟುದಿಲ್ಲ,
1: ಗವರ್ಮೆಂಟ್ ಅವ್ರು ಕೊಡ್ಲಿ,
0: ಈಗ ಗವರ್ಮೆಂಟ್ ಅವ್ರು ಕೊಡ್ಲಿ, ಅವ್ರು ಕೊಡ್ಬೇಕು ಬದ್ಧತೆ. ನಾಳೆ ಭೂಮಿಯಲ್ಲೇ ನೀರಿಲ್ಲ ಅಂತ ಹೇಳಿದ್ರೆ ಗವರ್ಮೆಂಟ್ ಇಲ್ಲಿ ಕೊಡ್ತದೆ?
1: ಕರೆಕ್ಟ್.
0: ದುಡ್ಡಿನಿಂದ ಟ್ಯಾಕ್ಸಿನಿಂದ ನಾವು ನೀರನ್ನ ತಗೊಂಡ್ ಬರ್ಲಿಕ್ಕೆ ಆಗುದಿಲ್ಲ. ನಮ್ಮ ಸಮಸ್ಯೆಗೆ ನಾವೇ ಇದನ್ನ ಪರಿಹಾರ ಕಂಡ್ಕೊಳ್ಬೇಕೇ ವಿನ ನಾವು ಇನ್ನೊಬ್ಬರಿಗೋಸ್ಕರ ಕಾಯಿ. ನಮ್ ಪ್ರಕೃತಿ ಈಗ ನೋಡಿ, ನೀರು ಕೊಟ್ಟಿದ್ದು ಪ್ರಕೃತಿ, ಈಗ ಏನೀಗ ನಾವು ನೀರು ಬಳಸ್ತಾ ಇದ್ದೇವೆ, ಇದರಲ್ಲಿ ನಮ್ಮ ಪಾತ್ರ ಏನು ಇಲ್ಲ, ಏನೂ ಇಲ್ಲ, ನಮ್ಮ ಪಾತ್ರ ಏನು ಇಲ್ಲ. ಅದೇ ನೀರು ಕೊಟ್ಟಿದೆ, ನ್ಯಾಚುರಲ್ ಇರುವ ನೀರನ್ನ ನಾವೇ ತೆಗೆದು ಇಡ್ತೇವೆ. ನಮ್ ಸಮಸ್ಯೆ ಆದಾಗ ಮಾತ್ರ ನಾವು ಕೂಗಾಡ್ತೇವೆ
1: ಅಷ್ಟೇ,
0: ಅಷ್ಟೇ ಮಾಡ್ತಾ ಇರೋದು ಬಿಟ್ಟದಿದ್ರೆ. ಇನ್ನೊಂದು ಮೇಡಮ್, ರೆಸ್ಪೆಕ್ಟ್ ವಾಟರ್. ಇದು ಯಾಕೆ ಕೇಳಿದ್ರೆ, ರೆಸ್ಪೆಕ್ಟ್ ವಾಟರ್ ನಾನು ಹೇಳಲೇಬೇಕು. ನೀರಿನಿಂದ ನಾವು ಚಹಾ ಮಾಡ್ತೇವೆ,
1: ನಿಜ,
0: ಕಾಫಿ ಮಾಡ್ತೇವೆ, ತಂಪು ಪಾನೀಯ ಮಾಡ್ತೇವೆ, ಇದು ಯಾವುದ್ರಿಂದ ನೀರನ್ನ ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಅದ್ಯಾವ್ದನ್ನ ಚೆಲ್ಲಿದ್ರೆ ನಾವು ಬೇರೆಯವನ್ನ ಶಿಕ್ಷಿಸ್ತೇವೆ, ದಂಡಿಸ್ತೇವೆ. ಅದು ನೀರು ಚೆಲ್ಲಿದ ಅಂತೇಳಿ ಹೇಳ್ಕೊಂಡು ಅಲ್ಲಿ ಗಲೀಜಾಯ್ತು ಅಂತೇಳಿ ಜೋರ್ ಮಾಡಿರ್ಬಹುದು, ಬಿಟ್ರೆ
1: ನೀರೆಂತಕ್ಕೆ ಚಲ್ದೆ
0: ಅಂತೇಳಿ ಯಾರು ಇದ್ ಮಾಡಿದ್ದಿತ್ತ?
1: ಖಂಡಿತ ಇಲ್ಲಪ್ಪ, ಅಸಡ್ಡೆ.
0: ಇಷ್ಟು ನಾವು ನೀರಿನ ಬಗ್ಗೆ. ಮತ್ತೆ ಫಾರ್ ಎಕ್ಸಾಂಪಲ್, ಯಾವ್ದಾದ್ರು ಒಂದು, ನಾವು ವಿದ್ಯಾವಂತರೇ, ವಿದ್ಯಾವಂತರಕ್ಕಿಂತಲೂ ಯಾವ್ದೋ ಒಂದು ಬಾವಿ ಮಾಡಿದ್ರೆ ಯಾರು ಆಚೀಚಿ ಕಾಣಲ್ಲ, ಒಂದು ಕಸ ತೆಗೆದು ಹಾಕೋದಿಲ್ಲ. ಇದರಿಂದ ಹೊರಗೆ ಬರಬೇಕು ಅಂತ ಹೇಳುವಂತದ್ದ, ಇದರಿಂದ ಹೊರಗೆ ಬರದೇ ಇದ್ರೆ ಈಗ ನಮ್ಮ ಯಂಗ್ ಜನರೇಷನ್, ಈವನ್ ಯಂಗ್ ಜನರೇಷನ್ ಅನ್ನೋದಕ್ಕಿಂತನೂ ಸ್ವಲ್ಪ ಓಲ್ಡ್, ನಮ್ಮ ಅಜ್ಜಿ ಕಂಡಾಗಿದ್ದವರು ಸಹ ನಮ್ಮಿದಕ್ಕೆ ಖುಷಿಯಾಗಿ ನಮ್ಗೆ ಹೇಳೋಕಾಗದೆ, ನಾವು ಹೇಳಿದ್ರೆ ಅವ್ರು ಏನೋ ಬೇಜಾರು ಮಾಡ್ಕಂತಾರೆ ಅಂತ ಹೇಳಿ ಅವ್ರು ನಮ್ಗೆ ಅಡ್ಜಸ್ಟ್ ಆಗ್ತಾ ಇದ್ದಾರೆ. ಅದು ತಪ್ಪು ಅಂತ ಹೇಳ್ತಾ ಇದ್ದು. ಮೊದಲು ನೋಡಿ, ನಾವು ಒಂದು ಮನೆಯಲ್ಲಿರುವಾಗ ಹಿರಿಯವರು ನಮ್ಗೆ ತಪ್ಪಿತ್ತಂದ್ರೆ ತಪ್ಪಿತ್ತಂದ ಹೇಳ್ಕೊಂಡೆ ಅವರು ಅದನ್ನ ಸರಿ ಆಗೋಲ್ಲರಿಗೆ ಬಿಡ್ತಾ ಇಲ್ಲ ಇತ್ತು, ಅವರು ಈಗ ನಮ್ಗೆ ಅಡ್ಜಸ್ಟ್ ಆಗ್ತಾ ಇದ್ದಾರೆ. ಅದು ಒಂಥರ ಮರಕ ಅನ್ಸುತ್ತೆ ನಂಗೆ. ಆಕ್ಚುಲಿ ನಾವು ನಮ್ಮ ಪೇರೆಂಟ್ಸ್ಗೆ ಗೌರವ ಕೊಟ್ರೆ, ನಾವು ನಮ್ಮ ನೀರಿಗೆ ಗೌರವ ಕೊಟ್ರೆ, ನಾವು ನಮ್ಮ ಜಲಕ್ಕೆ ಗೌರವ ಕೊಟ್ರೆ ನಮ್ಮ ಮಕ್ಕಳು ಕೊಡ್ತಾರೆ. ನಾವು ಕೊಡದಿದ್ದರೆ ಅವ ನಮ್ಮ ಮಕ್ಳು ಹಾಕಿ ಕೊಡ್ತಾರೆ ಹೇಳಿ.
1: ಎಕ್ಸಾಕ್ಟ್ಲಿ. ಈಗ ನೀರಿನ ಅಸಡ್ಡೆ ಅಂದ್ರಲ್ಲ ಸರ್, ಅದೊಂದು ಹೇಳೋದ್ರೆ ನಂಗೆ ನೆನಪಾಯ್ತು. ಮನೆ ಕಟ್ತ್ರಿ, ಈಗ ನಂಬದಿಂಗೆ ನಂಬದಿ ಮನೆ ಕಾಣ್ಕ ಅರಮನೆ, ಅದನ್ನ ನಾವು ಪುಣೆ ಮುಂಬೈ ಹೋದಾಗ ಅದಕ್ಕೆಲ್ಲ ಅರಮನೆ ಅಂತಿದ್ರೆ ಅದು ಒಂದ್ ಎರಡು ಬೆಡ್ರೂಮ್ ಇದ. ನಾ ಹೇಳೋದು ನೀವು ನಂಬದಿ ಬನ್ನಿ ಕಾಣಿ, ಅರಮನೆ ನಮ್ಮಲ್ಲಿ ಇಪ್ಪದಂತ. ಒಬ್ರೊಬ್ರು ಮನೆಗೆ ಇಬ್ರೆ ಇಪ್ಪದ ಇಲ್ಲ ಒಬ್ರು ಇಪ್ಪದ, ಅದಕ್ಕೆ ಅಂತ ಅರಮನೆ ಕಟ್ಟಿ ಇಂಟೀರಿಯರ್ ಹಾಂಗಂಬ್ರು ಬಾಮಿ ಹಿಂಗಂಬ್ರು ಮತ್ತೊಂದು ಹಾಂಗಂಬ್ರೆಲ್ಲ ಮಾಡಿದವ್ರು ಎಲ್ಲೂ ನೀರಿಗಾಗಿ ಎಂಥದ್ದು ಮಾಡುದಿಲ್ಲ ಸರ್. ಕೋಟಿ ಗಟ್ಟಲೆ ಖರ್ಚು ಮಾಡಿ ಮನೆ ಮಾಡಿದಾರ, ಒಂದು 50,000 ಈಗ ಪೈಪಿಂಗ್ ಎಲ್ಲ ಮಾಡ್ಕೊಂಡು ಅಷ್ಟೊತ್ತಿಗೆ ಒಂದು ನೀರಿಗೋಸ್ಕರ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡುವ ಎಂಥದ್ದು ಮಾಡುದಿಲ್ಲ. ನಾನು ಕೇಂಬುದು ನೀವು ಅಷ್ಟಪ್ಪ ಮಾಡಿದ್ರೆ ನಾಳೆ ಕುಡುಕು ನೀರು ನಿಮ್ ಬ್ಯಾಡ್ದ? ಆ ಬಾಮೆ ನೀರಿಲ್ಲ ನಿಮ್ಗೆ ಇಪ್ಪಕ್ಕಾಗ್ತ ಈ ಮನೆಗೆ. ನೀವು ನೀರಿ ದುಡ್ಡು ಹಾಕೋಕೆ ಇನ್ವೆಸ್ಟ್ಮೆಂಟ್ ಫಾರ್ ದ ಫ್ಯೂಚರ್ ಅಂತ ಯಾಕೆ ಯೋಚನೆ ಮಾಡಲ್ಲ? ಮಾತೇಣೆ ಸುಮ್ಮನೆ ನೀರಿಗೆಲ್ಲ ದುಡ್ಡು ಖರ್ಚು ಮಾಡ್ತಾರ? ಇದು ನೀರಿಗೆಲ್ಲ ದುಡ್ಡು ಖರ್ಚು ಮಾಡ್ತಾರ? ನೀರು ಇರುತ್ತಪ್ಪ ಭೂಮಿನ ಬತ ಅದೇವ್ರು ಕೊಟ್ಟಂಗಿರತ್ ಅಂತ ಹೇಳೋರು ಯಾಕೆ ಇವತ್ ನಾನೊಂದು ಇಷ್ಟು ಏನೋ ಖರ್ಚು ಮಾಡಿ ಏನೋ ಒಂದ್ ಮಳೆ ನೀರ್ಕೊ ನಂಗೆ ಮಾಡ್ಕೊಂಡ್ ಬತ್ತಿಲ್ಲ ಯಾರೋ ಮಾಡಿ ಕೊಡ್ತಾರೆ ಮಾಡಿಸ್ಕೊಂಡ್ರೆ ಇದು ನಂಗೆ ಒಳ್ಳೇದು. ಅದೇನ್ ಸರ್ ಲೆಕ್ಕಾಚಾರ ಹಾಕ್ತಾರೆ ಅಂದ್ರೆ ನೀರಿಗೆ ಬೆಲೆ ಇಲ್ಲ. ಒಂದಿನ ಮಾತ್ರ ಬೆಲೆ ಗೊತ್ತಾಗ್ತಲ್ಲ, ಅದು ಮಾತ್ರ ಭೀಕರ. ಅದು
0: 100% ಮೇಡಮ್, 100%. ಆಕ್ಚುಲಿ ನಮ್ಗೆ ಅದ ಹೇಳಿದ್ನಲ್ಲ, ನಾವು ಭೂಮಿ ತಾಯಿ ಅಂತೇವೆ, ಪ್ರಕೃತಿ ಇದಂತೇಳಿ ಹೇಳ್ತೇವೆ. ನಾವು ನಮ್ಮಿಗಿನ ಯಂಗ್ ಜನರೇಷನ್ ಪ್ರಕೃತಿ ಜೊತೆ ಮಕ್ಕಳನ್ನ ಬಿಡ್ತಾ ಇಲ್ಲ. ಎಷ್ಟೋ ಮಕ್ಕಳಿಗೆ ಮರ್ಕೋಕೆ ಗೊತ್ತಿಲ್ಲ ಮೇಡಮ್, ನಗ್ಲಿಕ್ಕೆ ಗೊತ್ತಿಲ್ಲ. ಈಗ ನೋಡಿ ಎಷ್ಟು ಒಳ್ಳೇದಿದೆಯೋ ಅಷ್ಟೇ ಕೆಟ್ಟದಿದೆ. ನಾವು ನೀವು ಶಾಲೆಗೆ ಹೋಗುವಾಗ ಯಾವುದೇ ಒಂದು ಶಬ್ದಕ್ಕೆ ಮೀನಿಂಗ್ ನೋಡ್ಬೇಕಿದ್ರೆ ಯಾರೋ ಮನೆಯಲ್ಲಿ ಡಿಕ್ಷನರಿಯೋ ಯಾರ್ದೇನಿತ್ತೋ ಅಂತೇಳಿ ನೋಡ್ಬೇಕಿತ್ತು. ಈಗ ಫಿಂಗರ್ ಟಿಪ್ ಅಲ್ಲಿ ನಿಮ್ಗೆ ಬರ್ತದೆ, ಮತ್ತೆ ಅದು ಬಂದಿದ್ದೇ ಪ್ರಾಬ್ಲಮ್ ಅಂತೇಳಿ ಅದು ನೋಡ್ಕೊಂಡು ಹೋಗ್ಲಿಕ್ಕೂ ಟೈಮ್ ಇಲ್ಲ. ನಾವು ಆ ಮಟ್ಟಕ್ಕೆ ಬಂದ್ಬಿಟ್ಟಿದ್ದೇವೆ. ಆಕ್ಚುಲಿ ನಾನು ಇದನ್ನು ಮಾತಾಡ್ತ ಈಗ ನೋಡಿ, ನಮ್ಮ ತಂದೆ ತಾಯಿಗಳಿಗೆ ನಮ್ಗೇನ್ ಜಾಬ್ ಆಗತ್ತಾ ಏನಾಗತ್ತಾ ಅಂತೇಳಿ ಅವ್ರು ಏನು ಚಿಂತೆ ತಗೊಂಡವ್ರಲ್ಲ.
1: ನಿಜ,
0: ನಮ್ಗೆ ಪೆಟ್ಟು ಸಹ ಕೊಟ್ಟು ನಮ್ನ ಸಾಕದವ್ರು, ಬಟ್ ಅವ್ರನ್ನ ನಾವು ಬಹಳ ಪ್ರೀತಿಯಿಂದ ಕಾಣ್ತೇವೆ. ನಾವು ನಮ್ಮ ಮಕ್ಕಳನ್ನ ಏನ್ ಮಾಡ್ತೇವೆ, ಒಂದು ಪೆಟ್ಟು ಹೊಡೆಯುವುದಿಲ್ಲ ಅವ್ರಿಗೆ, ಏನು ಇದಾಗ್ಬೇಕು ಭಯ ಅನ್ನೋದೇ ಇಲ್ಲಲ್ಲ ಮೇಡಮ್. ನಮ್ಮ ಇವಾಗಲೂ ನೀವು ನಮ್ಮ ಸಾಧಾರಣ ಒಂದು ಹೈಸ್ಕೂಲ್ ಟೀಚರ್ಸಿಗೆ ನಾವು ಈಗ ಎದುರು ಸಿಕ್ಕ ಅಂತಾರೆ, ಹೀಗೆ ಸ್ವಲ್ಪ ಇದ್ ಮಾಡ್ಕೊಂಡು ಹೋಗ್ತೇವೆ ನಾವು. ಈಗಲೂ ಭಯ ಇದೆ, ಆ ಭಯ ಹೋಗಿದೆ. ನಾನು ಹೇಳುದು, ನನಗೆ ಈಗಲೂ ನನ್ನ ತಾಯಿ ಹೇಳಿದ್ದೊಂದು ಮಾತು ನೆನಪು ಬರೋದು, ನೀನು ಯಾರಿಗೆ ಹೆದರದಿರು ತೊಂದ್ರೆ ಇಲ್ಲ ಮಗ, ನಿನ್ನ ನೆರಳಿಗಾದ್ರೂ ನೀನು ಹೆದರು ಅಂತ. ನಾವು ಏನು ದೊಡ್ಡ ದೊಡ್ಡದ್ವಿ ಏನು ಮಾಡುವಂಥದ್ದು ಬೇಡ ಮೇಡಮ್. ನಾವು ಇನ್ನೊಬ್ರಿಗೆ ತೊಂದರೆ ಮಾಡಿದೆ, ನಮ್ಮನ್ನು ನಾವು ನೋಡಿಕೊಂಡು, ಎರಡನೇ ನಮ್ಮ ಪೇರೆಂಟ್ಸ್ ನೋಡಿ, ಮೂರನೇ ನಮ್ಮ ಸಮಾಜಕ್ಕೆ ಹೋಗಲಿ, ಈ ಕೆಲಸನ ಪ್ರತಿಯೊಬ್ಬ ಮಾಡಿದರೆ ಏನೂ ಸಮಸ್ಯೆ ಇಲ್ಲ. ನೀರಿನ ವಿಚಾರ ಅಂತಲ್ಲ, ಪ್ರತಿಯೊಂದು ವಿಚಾರದಲ್ಲೂ ನಾನು ಹೇಳ್ತಾ ಇರುವಂಥದ್ದು ಇದು ಮಾಡ್ತಾ ಇಲ್ಲ. ನಾವು ನಮಗೇನು ಬೇಕೇಳಿ, ಕೆಲವೊಂದು ವಿಚಾರ ಹೇಳ್ಬೋದು, ಬಟ್ ನಮಗೆ ಬೇಕೇ ಇಲ್ಲ. ನಮಗೆ ಒಂಥರ ಅವನು ಹೊರಗಿದ್ದ ಅಂತ ಹೇಳಿದ್ರು ಕೂಡ ಅವನ ಒಂದು ನೋಡುವ ರೀತಿಯೇ ಬೇಡಿ. ಕೃಷಿಕ ಅಂತ ಹೇಳಿದ್ರೆ ಅವನು ಬಹಳ ಸಸಾರ.
1: ಕೃಷಿಕನಿಗೆ ಅಯ್ಯೋ, ಕೃಷಿಕ ಗೆದ್ದಿ ಕೆಲಸ ಮಾಡುದ ಹೆಣ್ಣು ಸಿಕ್ಕೋದಿಲ್ಲ.
0: ಅಲ್ಲಲ್ಲ, ಆಕ್ಚುಲಿ ಎಷ್ಟು ಜನ ಅದು ಯಾಕೋ, ಇವನ್ ಒಬ್ಬ ಇಂಜಿನಿಯರ್ ಓದ್ದವನು ಬೆಂಗಳೂರಲ್ಲಿ ಎಷ್ಟು ಪರದಾಡ್ತಾ ಇದ್ದಾನೆ ಇದರಲ್ಲಿ ಹೊರಗಡೆ ಅಂತ ನೋಡಿದ್ರೆ, ನಾನು ಹೇಳೋದು ಯಂಗ್ಸ್ಟರ್ಸ್ ಅಲ್ಲಿ ಹೋಗಿ ಒದ್ಕೊಂಡು ಸುಮ್ಮನೆ ಇದು ಮಾಡೋದಕ್ಕಿಂತ ಒಂದು ಇಷ್ಟು ಗುಂಪು ಕಟ್ಕೊಂಡು ನಾವು ಇದನ್ನ ಇದು ಮಾಡ್ತೇವೆ ಅಂತ ಅದೆಲ್ಲ ಹಾಕುವ ಎಫರ್ಟ್ಸ್ ನ ಒಂದು 10% ಬೇರೆ ಕಡೆ ಅವ್ರು ಹಾಕಿದ್ರೆ ಗ್ಯಾರಂಟಿ ಅಚೀವ್ ಮಾಡ್ತಾರೆ.
1: ಸೊ ಹಾಂಗಾಗಿ ನೀರಿಗಾಗಿ ಒಂಚೂರಾದ್ರೂ ಮನಸ್ಸು ಮಾಡಿ ಅಂತ. ಅಲ್ಲ, ಈಗ ಮಳಿ ಹೆಂಗ್ ಬರ್ತಿತ್ತು ನಿಜವಾಗ್ಲೂ ಚಿಂತೆ ಆಗುವಂತ ವಿಷಯ. ಸೊ ಇರೋ ನೀರನ್ನ ನಾವು ಹೆಂಗೆ ಸೇವ್ ಮಾಡ್ಕೊಳ್ಬಹುದು? ಯಾರು ನೀರ್ ಕೊಡುದಿಲ್ಲ, ನಾಳೆ ಒಂದಿನ ಬರ್ತಿತ್ತು ಯಾರ ಹತ್ರ ನೀರ್ ಇಲ್ಲ ಕೊಡುಕೆ. ಸೊ ನೀರೇ ಕೊಡುದಿಲ್ಲ ಅಂತ ಸ್ಥಿತಿಯಲ್ಲಿ ನಾವು ತಂದುಕೊಳ್ಳದೆ, ಆ ಸ್ಥಿತಿ ತಂದುಕೊಳ್ಳದೆ ಒಂದ್ ಒಳ್ಳೆ ರೀತಿಯಲ್ಲಿ ಈಗೇನು ಸ್ವರ್ಗದಲ್ಲಿ ಇದ್ದೀವಿ ಅಂತ ಸರ್ ಆಗಿಂದ ಹೇಳ್ತಾ ಇದ್ರಲ್ಲ, ಆತರ ಸ್ವರ್ಗದಲ್ಲೇ ನಾವ್ ಇರ್ಕಂದ್ರೆ ಆ ನೀರನ್ನ ನಾವ್ ಹೆಂಗ್ ಸೇವ್ ಮಾಡ್ಬೇಕು? ಪರ್ಸನಲ್ ಆಗಿ ನಾನು ಏನ್ ಮಾಡಬಹುದು? ವೈಯಕ್ತಿಕವಾಗಿ ನಾನು ನೀರನ್ನ ಹೆಂಗ್ ಎಷ್ಟು ಸೇವ್ ಮಾಡಬಹುದು? ಸ್ನಾನಕ್ ನಾನು ಮೂರ್ ಬಕೆಟ್ ಹಾಕೊಂಡು ಹೊಯ್ಕೊಂಡು ಮೀತ ಇದ್ರೆ ನಂಗೆ ಒಂದ್ ಬಕೆಟ್ ನಿಲ್ಸುಕಾತ ಸ್ನಾನ ಖಂಡಿತ ಆತ. ಆ ಪಾತ್ರೆ ತೊಳೆಯೋದು, ಬಟ್ಟೆ ತೊಳೆಯೋದು, ಇದೆಲ್ಲದ್ರಲ್ಲಿ ನಾನು ಎಲ್ಲೆಲ್ಲ ನೀರನ್ನ ಸೇವ್ ಮಾಡಬಹುದು? ಮಕ್ಳಿಗೆ ನೀರ್ ಬಗ್ಗೆ ಎಂತ ಎಜುಕೇಶನ್ ನಾನು ಕೊಡಬಹುದು? ಇದು ವೆರಿ ಇಂಪಾರ್ಟೆಂಟ್. ಅಟ್ಲೀಸ್ಟ್ ಸರ್ ಅಲ್ಲಿ ಎರಡು ಗಿಡ ನೆಡಿಯಲ್ಲ, ಎರಡು ಮರನಾದ್ರು ಬೆಳೆಸಿಯಲ್ಲ. ಸೊ ಅದು ಮಾಡ್ಕೊಂಡ್ರೆ ನಾನು ಎಂತ ಮಾಡ್ಬೋದು? ಕೃಷಿ ಮಾಡೋಕತ್ತ ಅದನ್ ಕಂಬ ರೀಚಾರ್ಜ್ ಮಾಡೋದು, ಜಲ ಮರುಪೂರಣ. ನಮ್ಮನೆಗೆ ಬಾವಿ ಇತ್ತು, ಬೋರ್ವೆಲ್ ಇತ್ತು, ಇಲ್ಲ ಇಂಗು ಗುಂಡಿ ಮಾಡ್ತೇವೆ ನಾವು. ಸೊ ಏನಾದ್ರೂ ಒಂದು ಸಣ್ಣ ಸ್ಟೆಪ್ ತಗೊಂಡ್ರೆ ಈ ನೀರು ಬೇರೆಯವರಿಗಲ್ಲ, ನಮಗೋಸ್ಕರ ನಾವು ಉಳಿಸ್ಕೊಂಬುದು.
0: ಆಕ್ಚುಲಿ ನಮ್ಮ ಈ ನೆಲ, ಜಲ, ಗಾಳಿ ನಮ್ಗೆ ಪ್ರಕೃತಿ ಸಿಕ್ಕಿದ್ ಮೇಡಮ್ ಸಾಲ ರೂಪದಲ್ಲಿ. ಆಕ್ಚುಲಿ ನಾವು ನಮ್ಮ ಮಕ್ಕಳಿಗೆ ಆಸ್ತಿ ಮಾಡೋದು ಬೇಡ, ಇದು ನಮಗೆ ಸಾಲ. ಯೂಸ್ವಲಿ ಸಾಲ ಅಂತ ಬಂದವಾಗ ನಾವು ಬಡ್ಡಿ ಕೊಡಬೇಕಾಗತ್ತೆ, ಇದು ಬಡ್ಡಿ ಬೇಡ. ಅಟ್ಲೀಸ್ಟ್ ಅದೇ ಸ್ಥಿತಿಯಲ್ಲಾದ್ರೂ ನಾವು ಇದು ಕೊಟ್ಟರೆ ಅದೇ ದಡ್ಡು ಕೊಡುಗೆ. ಅಸಲು ಹಾಗೆ ವಾಪಸ್ ಮಾಡ್ರೆ ಅದೇ ದಡ್ಡು ಕೊಡುಗೆ, ಬೇರೆ ಏನು ಮಾಡುವಂತ ಅವಶ್ಯಕತೆ ಇಲ್ಲ.
1: ಆಯ್ಲಿ ಸರ್, ತುಂಬಾ ಖುಷಿ ಆಯ್ತು ನೀವು ಎಷ್ಟು ಬ್ಯುಸಿ ಆದ್ರೂ ನನ್ನೊಂದು ಕರೆದಾಗ, ಸರ್ ಬನ್ನಿ ಸರ್ ಒಂಚೂರು ನೀರ್ ಬಗ್ಗೆ ಮಾತಾಡು ಅಂದಾಗ ನೀವು ಟೈಮ್ ಮಾಡ್ಕೊಂಡು ಬಂದ್ರೆ ನನ್ನ ಫೇವ್ರೆಟ್ ಟಾಪಿಕ್, ನನ್ನ ಮನಸ್ಸಿಗೆ ತುಂಬಾ ತುಂಬಾ ಹತ್ರ. ನಾಳೆ ನೀರಿಗೋಸ್ಕರ ಎಂತರು ಮಾಡ್ಕೊ, ಎಂತರು ನೀರ್ ಇದಕ್ಕೆ ನಮ್ಮ ಭೂಮಿ ಮೇಲೆ ಅನ್ನೋ ಒಂದು ತುಡಿತ ನಂಗಂತೂ ವೈಯಕ್ತಿಕವಾಗಿ ತುಂಬಾ ಇದೆ ಸರ್. ಹಂಗಾಗಿ ನಾನು ಈ ಕಾನ್ವರ್ಸೇಷನ್ ಅಲ್ಲಿ ತುಂಬಾ ಸ್ವಲ್ಪ ಜಾಸ್ತಿ ಇನ್ವಾಲ್ವ್ ಆದೆ ಅನ್ಸುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ತನಕ ಬಂದು ನಮ್ಮ ಜೊತೆ ಮಾತಾಡಿದವರು. ಪ್ರಿಯ ಕೇಳುಗರೆ, ಡಾಕ್ಟರ್ ಎಂ ದಿನಕರ್ ಶೆಟ್ಟಿ ಅವರು, ಹಿರಿಯ ಭೂವಿಜ್ಞಾನಿಗಳು, ಅಂತರ್ಜಲ ನಿರ್ದೇಶನಾಲಯ ಉಡುಪಿ ಜಿಲ್ಲೆ ರಜತಾದ್ರಿ. ಥ್ಯಾಂಕ್ ಯು ಸೋ ಮಚ್ ಸರ್.
0: ಮೇಡಮ್ ನನಗೆ ಇಲ್ಲಿ ಬಂದು, ನಾನು ಇಲ್ಲಿ ಹಳೆ ವಿದ್ಯಾರ್ಥಿ.
1: ಹಾ, ಇದನ್ನ ನಾವು ಹೇಳಲ್ಲ, ಭಂಡಾರಕರ್ಸ್ ಕಾಲೇಜಿನ ಹಳೆ ವಿದ್ಯಾರ್ಥಿ ಅಂತ. ಓಕೆ, ಥ್ಯಾಂಕ್ ಯು.
0: ಯಾಕೆ ಹೇಳಿದ್ರು ಮೇಡಮ್, ನಂಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮಗೂ ಹಾಗೂ ತಮ್ಮ ತಂಡದವರಿಗೆ ಅನಂತ ಧನ್ಯವಾದವನ್ನು ನೀಡ್ತೇನೆ.
1: ತುಂಬಾ ಖುಷಿ ಆಯ್ತು ಸರ್, ನಮ್ಮ ಕಾಲೇಜಿನ ಹಳೆ ವಿದ್ಯಾರ್ಥಿಯನ್ನು ನೋಡಿಯು, ಜಿಯೋಲಜಿಸ್ಟ್ ಭೂ ವಿಜ್ಞಾನಿಯನ್ನು ನೋಡಿ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಪ್ರಿಯ ಕೇಳುಗ್ರೆ, ಇಷ್ಟು ಕೇಂದ್ರೆ ಈಚೆಗೆ ಮೇಕೆ ನಾಚಿಕೆ ಮೇ ಬಿಡಬೇಡಿ. ದಯವಿಟ್ಟು ಬೇಡ್ಕಂತೋ ಏನಂದ್ರೆ, ನೀರನ್ನು ಉಳಿಸೋಕೆ ನಮ್ಮಿಂದ ನಿಮ್ಮಿಂದ ಎಷ್ಟು ಸಣ್ಣ ಮಟ್ಟಕ್ಕೆ ಹತ್ಕಣಿ, ದಯವಿಟ್ಟು ಮಾಡಿ ಮತ್ತೆ ಮಕ್ಕಳಿಗೆ ನೀರಿನ ಬಗ್ಗೆ ಅರಿವನ್ನ ಮೂಡಿಸಿ. ಫಸ್ಟ್ ನಾವು ತಕೊಂಡ್ಕ ಮತ್ತೆ ಮಕ್ಕಳಿಗೆ ಮೂಡಿಸ್ಕೊ. ನೀರು ಇವತ್ತು ಉಳಿಸ್ರೆ ನಮ್ಮ ಮಕ್ಕಳು ಮರಿ ಮಕ್ಕಳು ಎಲ್ಲ ಒಳ್ಳೆ ರೀತಿಯಲ್ಲಿ ಇರ್ತರು. ಸರಿ ಹಂಗಾರೆ ಹೋಯ್ ಬತ್ತೋ. ಕೇಂತಾರಿ ರೇಡಿಯೋ ಕುಂದಾಪುರ 89.6 FM, ಇದು ಭಂಡಾರ್ ಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಮತ್ಸಿಕ್ವಕ
2: ಮತ್ತೆಂತ ಅಲ್ದೆ ಬದುಕು ಹೆಂಗೆ ಇರ್ಲಿ, ಸರ್ತಿರ್ಲಿ, ವಾರಿ ಇರ್ಲಿ, ಮ್ಯಾಲೆ ಇರ್ಲಿ, ಕೌಂಚೆ ಬಿದ್ದಿರ್ಲಿ, ಆದ್ರ ನಾವ್ ಮಾತ್ರ ರೇಡಿಯೋ ಕುಂದಪ್ಪ ಕೇಂತಿಪ್ಪಕ್ಕ.
3: ರೇಡಿಯೋ ಕುಂದಪ್ಪ 89.6 FM, ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ಪ್ರಿಯ ಕೇಳುಗ್ರೆ, ಈಗ ಡಾಕ್ಟರ್ ಮೇಧಾ ಹೆಗ್ಡೆ ಅವರಿಂದ ಭಾವಗೀತೆ.

0: ನಮ್ಮೂರು ಕಾಂಬುಕ್ ಚಂದ, ನಿನ್ನೆದ್ ಮೀನ್ ಗಸಿ ತಿಂಬುಕ್ ಚಂದ, ಕಟ್ಲೆ ಬದೆಗೆ ಕೂಕಂಕೆ ಚಂದ, ಹಂಗೆ ಕೇಂಬುಕೆ ನಮ್ ರೇಡಿಯೋ ಕುಂದಾಪುರ್ನೆ ಚಂದ.
1: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.

0: 99.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ಆ ಬದಿ ಉತ್ತರ ಕನ್ನಡ, ಈ ಬದಿ ದಕ್ಷಿಣ ಕನ್ನಡ, ಮಧ್ಯ ನಮ್ ಕೊಂಗಾಟದ ಕುಂದಾಪುರ ಕನ್ನಡ.
0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.

ಕದನ. ಅದೊಂದು ಭಾರತದ ಇತಿಹಾಸದಲ್ಲಿ ಮರೆಯಲಾಗದ ಯುದ್ಧ. ಭಾರತ ಪಾಕಿಸ್ತಾನಗಳ ನಡುವೆ ನಡೆದ ನಾಲ್ಕನೆಯ ಯುದ್ಧ. ಉಭಯ ದೇಶಗಳ ನಡುವೆ ಸುಧಾರಿಸಲಾರದಷ್ಟು ಸಂಬಂಧ ಹಳಸಿದೆ ಎನ್ನುವುದಕ್ಕೆ ಈ ಯುದ್ಧಗಳೇ ನಿದರ್ಶನ. ಮುಂದಿನ ಜನಾಂಗ ನಮ್ಮ ಚರಿತ್ರೆಯ ಪುಟಗಳನ್ನು ತಿರುವಿ ಈ ಯುದ್ಧದ ವಿವರಗಳನ್ನು ತಿಳಿದುಕೊಳ್ಳಲು ಆಸಕ್ತಿ ತೋರಬಹುದು. ಏಕೆಂದರೆ ಈ ಯುದ್ಧ ಅಷ್ಟು ರೋಚಕವಾಗಿತ್ತು. ಕಾರ್ಗಿಲ್ ಈ ಹಿಂದೆ ಒಂದು ಜಿಲ್ಲಾ ಕೇಂದ್ರದ ಹೆಸರಾಗಿ ಉಳಿದಿತ್ತು ಅಷ್ಟೇ. ದೇಶವಾಸಿಗಳಿಗೆ ಆ ಹೆಸರು ಅಷ್ಟೇನು ಪರಿಚಿತವಾಗಿರಲಿಲ್ಲ. ಆದ್ರೆ ಈಗ ಕಾರ್ಗಿಲ್ ಎಂದ ಕೂಡಲೇ ದೇಶವಾಸಿಗಳ ನರನಾಡಿಗಳಲ್ಲಿ ಅದೇನೋ ಅವ್ಯಕ್ತ ಭಾವನೆಗಳ ಸಂಚಾರವಾಗುತ್ತದೆ. ಹಲವು ತೆರನಾದ ಭಾವನೆಗಳು ಉಕ್ಕಿ ಹರಿಯುತ್ತವೆ. ವಂಚನೆ, ಉದ್ವಿಗ್ನತೆ, ಕೋಪ, ದುಃಖ, ನಿರ್ಧಾರ, ಸಾಹಸ, ಪರಾಕ್ರಮ, ವಿಜಯ, ಸಂಭ್ರಮ, ಹೀಗೆ ಹತ್ತು ಹಲವು ಭಾವನೆಗಳು ಅನುರಣಿಸುತ್ತವೆ. ಮೇ 8ರಿಂದ ಜುಲೈ 14ರವರೆಗಿನ ಆ 74 ದಿನಗಳು ದೇಶಾದ್ಯಂತ ಪೂರ್ತಿ ಕಾರ್ಗಿಲ್ ಯುದ್ಧದ್ದೇ ಸುದ್ದಿ. ಮಾಧ್ಯಮಗಳಲ್ಲಿ, ಟಿವಿ ಚಾನೆಲ್ಗಳಲ್ಲಿ ಯುದ್ಧದ ಸುದ್ದಿಗಳಿಗೆ ಆದ್ಯತೆ. ಏನಾಯಿತು ಈ ಕಾರ್ಗಿಲ್ನಲ್ಲಿ? ಇದರಲ್ಲಿ ಪಾಕ್ ಶತ್ರುಗಳೆಷ್ಟು ಮಂದಿ ಸತ್ತರು? ಭಾರತೀಯ ಸೇನೆ ಹೊಸದಾಗಿ ಯಾವ ಪ್ರದೇಶ ವಶಪಡಿಸಿಕೊಂಡಿತು ಎಂಬ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಜೊತೆಗೆ ಹೋರಾಟದಲ್ಲಿ ಹುತಾತ್ಮರಾದ ಯೋಧರ ಸುದ್ದಿ ಕೇಳಿ ಕಣ್ಣೀರು ಮಿಡಿದವರೆಷ್ಟೋ. ಯುದ್ಧ ಮುಗಿಯುವವರೆಗೆ ದೇಶ ತನ್ನೆಲ್ಲ ಮಾಮೂಲು ಸಮಸ್ಯೆಗಳನ್ನು ಬದಿಗಿಟ್ಟು ಕಾರ್ಗಿಲ್ ಕದನದ ಸುದ್ದಿಗಳಿಗಾಗಿ ಕಣ್ಣು ಕಿವಿ ತೆರೆದು ಕುಳಿತಿದ್ದಂತೂ ನಿಜ. ಹಿಂದೆಂದು ಕಾಣದಂತಹ ಏಕತೆ ಈ ಯುದ್ಧದ ಸಂದರ್ಭದಲ್ಲಿ ಕಂಡುಬಂತು. ಇದೇನು ನಾವಾಗಿ ಬಯಸಿದ ಯುದ್ಧವಲ್ಲ. ಕಾಲು ಕೆರೆದು ಜಗಳ ತೆಗೆದು ನಾವಾಗಿ ಯುದ್ಧವನ್ನು ಮೈಮೇಲೆ ಎಳೆದುಕೊಂಡಿದ್ದೂ ಅಲ್ಲ. ನಿಜವಾಗಿ ಹೇಳುವುದಾದರೆ, ಲಾಹೋರ್ಗೆ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಬಸ್ ಯಾತ್ರೆ ಕೈಗೊಂಡ ಬಳಿಕ ಉಭಯ ದೇಶಗಳ ನಡುವೆ ಹೊಸದೊಂದು ಭಾಯಿ ಭಾಯಿ ಶಕೆಯೇ ಆರಂಭವಾಗಬಹುದೆಂದು ಭಾವಿಸಲಾಗಿತ್ತು. ಜಂಗ್ನ ಹೋನೆ ದೆಂಗೆ ಅಂದ್ರೆ ಯುದ್ಧ ಆಗ್ಲಿಕ್ಕೆ ಬಿಡೋದಿಲ್ಲ ಎಂದು ವಾಜಪೇಯಿ ಅವರು ಫೆಬ್ರವರಿ 21ರಂದು ಲಾಹೋರ್ನಲ್ಲಿ ಪ್ರಧಾನಿ ನವಾಜ್ ಷರೀಫ್ ಭೇಟಿಯ ಬಳಿಕ ಘೋಷಿಸಿದ್ದರು. ಅದರಂತೆಯೇ ಅವರು ನಡೆದುಕೊಂಡರು. ಆದರೆ ಆಗಿದ್ದೇ ಬೇರೆ. ಇಡೀ ಜಗತ್ತೇ ಬದಲಾವಣೆಯ ಹಾದಿ ತುಳಿಯುತ್ತಿದ್ದರೂ ಪಾಕಿಸ್ತಾನ ಮಾತ್ರ ಭಾರತದ ವಿರುದ್ಧದ ತನ್ನ ದ್ವೇಷ ಭಾವನೆ ತೊರೆಯಲಿಲ್ಲ. ಆಕ್ರಮಣಕಾರಿ ಪ್ರವೃತ್ತಿಯನ್ನು ಅದು ಮರೆಯಲಿಲ್ಲ. ವಾಜಪೇಯಿ ತೋರಿದ ಸ್ನೇಹ ಹಸ್ತಕ್ಕೆ ಕೈಚಾಚಿ ಕುಲುಕಿದ ಪಾಕಿಸ್ತಾನ ಭಾರತದ ಬೆನ್ನಿಗೆ ಚೂರಿ ಹಾಕಿತು. ಅತ್ತ ಲಾಹೋರ್ನಲ್ಲಿ ನವಾಜ್ ಷರೀಫ್ ವಾಜಪೇಯಿ ಅವರ ಕೈ ಕುಲುಕುತ್ತಿರುವಾಗ ಇತ್ತ ಕಾರ್ಗಿಲ್, ಬಟಾಲಿಕ್, ದ್ರಾಸ್, ಮುಷ್ಕೋ ಕಣಿವೆ ಯುದ್ಧಕ್ಕೂ ಗಡಿ ನಿಯಂತ್ರಣ ರೇಖೆ ಅತಿಕ್ರಮಿಸಿ ಪಾಕ್ ಸೈನಿಕರು, ಮುಜಾಹಿದ್ದೀನ್ ಬಾಡಿಗೆ ಬಂಟರು ಅಡಗುದಾಣ ರಚಿಸಿಕೊಳ್ಳತೊಡಗಿದ್ದರು. ಯುದ್ಧಕ್ಕೆ ಸಿದ್ಧತೆ ಸಾಗಿತ್ತು. ಭಾರತದ ಸ್ನೇಹಕ್ಕೆ ಪಾಕ್ ನೀಡಿದ ಬೆಲೆ ಇದು. ಭಾರತ ಮಾನಸಿಕವಾಗಿ ಯುದ್ಧಕ್ಕೆ ಖಂಡಿತ ಸಿದ್ಧವಾಗಿರಲಿಲ್ಲ. ಅತಿಕ್ರಮಣಕಾರಿಗಳು ಗಡಿ ನಿಯಂತ್ರಣ ರೇಖೆ ದಾಟಿ ನಮ್ಮ ಸೇನೆಯ ಮೇಲೆ ದಾಳಿ ನಡೆಸಿದಾಗ ಇಡೀ ದೇಶವೇ ಆಘಾತಗೊಂಡಿತು. ಅನಿರೀಕ್ಷಿತ ದಾಳಿಗೆ ನಮ್ಮ ಕೆಲವು ಸೈನಿಕರು ಪ್ರಾರಂಭದಲ್ಲಿ ಬಲಿಯಾದರು. ಆದರೆ ಅನಂತರ ನಡೆದದ್ದೇ ಬೇರೆ. ಮೈ ಕೊಡವೆ ಮೇಲೆದ್ದ ನಮ್ಮ ಸೈನ್ಯ ಶತ್ರುಗಳನ್ನು ಸದೆಬಡಿದು ಗಡಿಯಾಚೆ ತೊಲಗಿಸುವವರೆಗೂ ವಿಶ್ರಮಿಸಲಿಲ್ಲ. ಸೀಮಿತ ಯುದ್ಧೋಪಕರಣ, ಪ್ರತಿಕೂಲ ಹವೆ, ಪಾಕ್ ವೈರಿ ಪಡೆಯ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳು ಯಾವುದಕ್ಕೂ ನಮ್ಮ ಯೋಧರು ಹೆದರಿ ಕಂಗೆಡಲಿಲ್ಲ. ಕೊರೆಯುವ ವಿಪರೀತ ಚಳಿಯಲ್ಲಿಯೂ ಒಂದಿಂಚು ಹುಲ್ಲು ಬೆಳೆಯದ ಪ್ರದೇಶದಲ್ಲಿ ನಮ್ಮ ಯೋಧರು ಅವಿರತವಾಗಿ ಶತ್ರು ಪಡೆಯ ವಿರುದ್ಧ ಸೆಣಸಿದರು. ಕೊನೆಗೂ ಜಯಲಕ್ಷ್ಮಿ ಒಲಿದಿದ್ದು ನಮಗೆ. ಸಾಧನಗಳ ಕೊರತೆಗಳು ನಮ್ಮ ವೀರ ಯೋಧರನ್ನು ಕಾಡಲಿಲ್ಲ. ಧೈರ್ಯ, ಪರಾಕ್ರಮ, ದೃಢ ನಿರ್ಧಾರಗಳೇ ಅವರ ಪ್ರಬಲ ಅಸ್ತ್ರಗಳಾದವು. ಆ ಅಸ್ತ್ರಗಳ ಮುಂದೆ ಪಾಕಿಗಳ ಬೇಳೆ ಬೇಯಲಿಲ್ಲ. ಬಹುಶಃ ಜಗತ್ತಿನಲ್ಲೇ ಇದೊಂದು ಕಠಿಣತಮ ಯುದ್ಧ ಆಗಿರಬಹುದು. ದುರ್ಗಮ ಪರ್ವತದೆತ್ತರವನ್ನು ಕಷ್ಟಪಟ್ಟು ಏರಿ ಹೋರಾಡಿದ ನಮ್ಮ ಇನ್ಫೆಂಟ್ರಿಗೆ ವಿಶ್ರಾಂತಿ ಎಂಬುದೇ ಇರಲಿಲ್ಲ. ಕೆಲವು ಬಾರಿ ಇಡೀ ರಾತ್ರಿ ಯುದ್ಧ ಮಾಡಬೇಕಾಗಿ ಬಂದರೆ ಇನ್ನು ಕೆಲವು ಸಲ 36 ಗಂಟೆಗಳ ಕಾಲ ಅವಿರತವಾಗಿ ಶತ್ರು ಪಡೆಯೊಂದಿಗೆ ಸೆಣಸಿದ ಸಂದರ್ಭಗಳೂ ಉಂಟು. ಭೂ ಸೈನ್ಯದ ಜೊತೆ ಆರ್ಟಿಲರಿ ಹಾಗೂ ವಾಯುದಳ ಕೂಡ ಹೋರಾಡಿತು.
ಸೇನೆಯ ವೈದ್ಯಾಧಿಕಾರಿಗಳು ಅಸುರಕ್ಷಿತ ಬಂಕರ್ಗಳಲ್ಲಿ ಗಾಯಗೊಂಡು ಕುಸಿದು ಬಿದ್ದಿದ್ದ 584 ಹೆಚ್ಚು ಯೋಧರ ಶುಶ್ರೂಷೆಯಲ್ಲಿ ಹಗಲಿರುಳು ಶ್ರಮಿಸಿದರು. ಭಾರತ ಸೇನೆ ಇದುವರೆಗೆ ಕಂಡ ಅತ್ಯಂತ ಕಠಿಣ ಯುದ್ಧ ಇದಾಗಿತ್ತು. ಈ ಯುದ್ಧದಲ್ಲಿ ಒಂದೋ ಹೋರಾಡಬೇಕಿತ್ತು, ಇಲ್ಲವೇ ಹೋರಾಡುತ್ತಾ ಮಡಿಯಬೇಕಾಗಿತ್ತು. ಬೇರೆ ಅವಕಾಶವೇ ಅಲ್ಲಿರಲಿಲ್ಲ. ಹಿಮ್ಮೆಟ್ಟುವ ಸಾಧ್ಯತೆಯಂತೂ ಇರಲೇ ಇಲ್ಲ. ಜುಲೈ 14 ವಿಜಯ್ ಕಾರ್ಯಾಚರಣೆ ಯಶಸ್ವಿಯಾಗಿ ಮುಗಿದಾಗ ನಮ್ಮ ತ್ರಿವರ್ಣ ಧ್ವಜ ರಕ್ತದಲ್ಲಿ ಸಂಪೂರ್ಣ ತೊಯ್ದು ಕೆಂಪಾಗಿತ್ತು.

0: ಜುಲೈ 26 ಕಾರ್ಗಿಲ್ ವಿಜಯ ದಿವಸ. ದೇಶಕ್ಕಾಗಿ ತಮ್ಮ ಪ್ರಾಣವನ್ನೇ ಬಲಿದಾನ ಮಾಡಿದ ವ್ಯಕ್ತಿಗಳ ಕಥೆಗಳು ಈಗ ರೇಡಿಯೋ ಕುಂದಾಪುರದ ಈ ಬಾನುಲಿ ನಾಟಕದ ಮೂಲಕ ನಿಮ್ಮ ಮುಂದೆ.
1: ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಕಾರ್ಗಿಲ್ ಪರ್ವತಗಳು ಯುದ್ಧದ ಜ್ವಾಲೆಯಲ್ಲಿ ಹೊತ್ತಿ ಉರಿಯುತ್ತಿದ್ದವು. ದೇಶದ ರಕ್ಷಣೆಗಾಗಿ ಅನೇಕ ಯುವಕರು ತಮ್ಮ ಜೀವವನ್ನೇ ಅರ್ಪಿಸಿದರು. ಅದರಲ್ಲಿ ಒಬ್ಬರು ಕ್ಯಾಪ್ಟನ್ ಹನೀಫ್ ಉದ್ದೀನ್. ಕೇವಲ 25 ವರ್ಷದ ಈ ಯುವ ಅಧಿಕಾರಿ ತನ್ನ ಬದುಕಿನ ಪ್ರತಿ ಕ್ಷಣವನ್ನು ದೇಶಕ್ಕಾಗಿ ಮೀಸಲಿಟ್ಟರು. ಹನೀಫ್ ಅವರಿಗೆ 7 ವರ್ಷ ವಯಸ್ಸಾಗಿದ್ದಾಗಲೇ ತಂದೆ ನಿಧನರಾದರು. ತಾಯಿಯೇ ಅವರ ಬದುಕಿನ ಆಧಾರವಾದರು.
2: ಹನೀಫ್ ಮಗನೇ, ಜೀವನದಲ್ಲಿ ಎಷ್ಟೇ ಕಷ್ಟ ಬಂದರೂ ಧೈರ್ಯ ಕಳೆದುಕೊಳ್ಳಬಾರದು.
3: ಅಮ್ಮ, ನಾನು ದೊಡ್ಡವನಾಗಿ ನಿಮಗೆ ಹೆಮ್ಮೆ ತರುತ್ತೇನೆ.
2: ನನಗೆ ಗೊತ್ತು ಮಗನೇ, ನೀನು ಒಳ್ಳೆ ಮನುಷ್ಯನಾಗುತ್ತೀಯ.
1: ದೆಹಲಿ ನಗರದ ಶಿವಾಜಿ ಕಾಲೇಜಿನಲ್ಲಿ ಹನೀಫ್ ಶಿಕ್ಷಣ ಪಡೆದರು. ಕಂಪ್ಯೂಟರ್ ಶಿಕ್ಷಣದಲ್ಲಿಯೂ ಆಸಕ್ತಿ ಹೊಂದಿದ್ದರು. ಸಂಗೀತವು ಅವರ ಜೀವಾಳವಾಗಿತ್ತು.
3: ಹನೀಫ್, ನಿನಗೆ ಕಂಪ್ಯೂಟರ್ ಕ್ಷೇತ್ರದಲ್ಲಿ ದೊಡ್ಡ ಭವಿಷ್ಯ ಇದೆ.
4: ಹೌದು ತೌಸಿಫ್, ಆದರೆ ದೇಶ ಸೇವೆ ಮಾಡುವ ಆಸೆ ನನ್ನ ಮನಸ್ಸನ್ನು ಬಿಡುತ್ತಿಲ್ಲ.
3: ಅಂದರೆ ಸೇನೆಗೆ ಸೇರುತ್ತೀಯ?
4: ದೇಶ ಕರೆಯುತ್ತಿದ್ದರೆ ಹೋಗಲೇಬೇಕು ತೌಸಿಫ್.
1: ಹನೀಫ್ ಅವರ ಅಣ್ಣ ಸಮೀರ್ ಬರೆದ ಒಂದು ಹಾಡನ್ನು ಅವರು ಆಗಾಗ ಗುನುಗುತ್ತಿದ್ದರು. ಆ ಹಾಡಿನ ಅರ್ಥ, ಜೀವನದ ಸಂಪೂರ್ಣ ಸತ್ಯ ಒಂದು ಕ್ಷಣದಲ್ಲಿದೆ, ಆ ಕ್ಷಣವನ್ನು ಬದುಕಿಬಿಡಿ, ನಾಳೆಯನ್ನು ಯಾರೂ ಕಂಡಿಲ್ಲ.
5: ಏಕ್ ಪಲ್ ಮೇ ಹೇ ಸತ್ ಸಾರಿ ಜಿಂದಗಿ ಕಾ, ಇಸ್ ಪಲ್ ಮೇ ಜೀ ಲೋ ಯಾರೋ ಯಹಾ ಕಲ್ ಕಿಸ್ನೇ ದೇಖಾ.
1: ಹನೀಫ್ ಭಾರತೀಯ ಸೇನಾ ಅಕಾಡೆಮಿಗೆ ಸೇರಿದರು. ಕಠಿಣ ತರಬೇತಿಯ ನಂತರ ಅಧಿಕಾರಿ ಆದರು.
3: ಕೆಡೆಟ್ ಹನೀಫ್ ಉದ್ದೀನ್.
6: ಎಸ್ ಸರ್.
3: ದೇಶ ಮೊದಲು, ನಂತರ ಉಳಿದದ್ದು.
6: ಸರ್, ಐ ಶಾಲ್ ಸರ್ವ್ ದ ನೇಷನ್ ವಿತ್ ಆಲ್ ಮೈ ಸ್ಟ್ರೆಂತ್.
1: ಕಾರ್ಗಿಲ್ ಯುದ್ಧ ಆರಂಭವಾಯಿತು. ಹಿಮಚ್ಛಾದಿತ ಪರ್ವತಗಳಲ್ಲಿ ಹನೀಫ್ ಮತ್ತು ಅವರ ತಂಡ ಶತ್ರುಗಳನ್ನು ಎದುರಿಸುತ್ತಿದ್ದರು.
3: ಸರ್, ಶತ್ರುಗಳು ಮೇಲ್ಭಾಗದಲ್ಲಿ ಅಡಗಿದ್ದಾರೆ.
6: ಹಿಂದೆ ಸರಿಯುವ ಪ್ರಶ್ನೆಯೇ ಇಲ್ಲ, ಮುಂದಕ್ಕೆ ಸಾಗೋಣ. ಜೈ ಹಿಂದ್, ಮುಂದೆ ಬನ್ನಿ.
1: ದೇಶದ ರಕ್ಷಣೆಗೆ ಹೋರಾಡುತ್ತಿದ್ದಾಗ ಹನೀಫ್ ಶತ್ರುಗಳ ಗುಂಡಿಗೆ ಬಲಿಯಾದರು. ಆದರೆ ಅವರ ಶೌರ್ಯವನ್ನು ಶತ್ರುಗಳು ಮರೆತಿಲ್ಲ. ಕ್ರೂರವಾಗಿ ಅವರ ದೇಹವನ್ನು ಹಾನಿಗೊಳಿಸಲಾಯಿತು. ಅನೇಕ ದಿನಗಳ ನಂತರ ಅವರ ಪಾರ್ಥಿವ ಶರೀರ ಪತ್ತೆಯಾಯಿತು.
2: ನನ್ನ ಮಗ ಮರಳಿ ಬಂದಿದ್ದಾನೆ, ಆದರೆ ತ್ರಿವರ್ಣ ಧ್ವಜದಲ್ಲಿ ಹೊತ್ಕೊಂಡು. ನನಗೆ ದುಃಖವಿದೆ, ಆದರೆ ಅದಕ್ಕಿಂತ ಹೆಚ್ಚಿನ ಹೆಮ್ಮೆ ಇದೆ.
1: ಒಬ್ಬ ತಾಯಿಯ ಕಣ್ಣೀರು ಒಂದು ದೇಶದ ಹೆಮ್ಮೆ ಆಯಿತು.

0: ಕಾರ್ಗಿಲ್ ಯುದ್ಧದ ವೀರ ಮರಣೆಯ ಕತೆ ಕೇಳಿ.
1: ಪ್ರಿಯ ಜಲಜ, ನಾನು ಊರಿನಿಂದ ಬಂದ ಮೇಲೆ ನನಗೆ ಕಾಗದ ಬರೆಯಲು ಆಗ್ಲೇ ಇಲ್ಲ. ಬೇಜಾರ್ ಮಾಡಬೇಡ, ನಾನು ನಾಳೆ ಒಂದು ವಿಚಿತ್ರವಾದ ಅಪಾಯ ಭರಿತ ಸ್ಥಳಕ್ಕೆ ಹೋಗುತ್ತಿದ್ದೇನೆ. ಮುಂದೇನಾಗ್ತದೋ ನನಗೂ ತಿಳಿದಿಲ್ಲ, ಆದರೆ ದೇಶದ ಕರ್ತವ್ಯ ನನ್ನನ್ನು ಕರೆಯುತ್ತಿದೆ. ನೀನು ಧೈರ್ಯದಿಂದಿರು, ನನ್ನ ಪ್ರೀತಿ ಮತ್ತು ಆಶೀರ್ವಾದ ಸದಾ ನಿನ್ನೊಂದಿಗಿದೆ.
2: ಜೂನ್ 2ಕ್ಕೆ ಬರೆದ ಆ ಪತ್ರ ತನ್ನ ಪತ್ನಿ ಜಲಜಾಲ ಕೈ ಸೇರುವ ವೇಳೆಗೆ ಇನ್ನೊಂದು ವಾಹನವು ಅವರ ಮನೆಯ ಮುಂದೆ ಬಂದು ನಿಂತಿತ್ತು. ಪತ್ರ ಬಂದ ದಿನವೇ ಅವರ ಪಾರ್ಥಿವ ಶರೀರವು ಮನೆಗೆ ತಲುಪಿತ್ತು.
3: ವಿಶ್ವನಾಥನ್ ಅವರ ಪತ್ರ ಬಂದಿದೆಯೇ?
4: ಮೇಡಮ್, ಪತ್ರ, ನಾವು ನಿಮ್ಗೊಂದು ಸುದ್ದಿ ಹೇಳಬೇಕಾಗಿದೆ.
2: ತೊಲೋಲಿಂಗ್ ಪರ್ವತದಲ್ಲಿ ವಿಶ್ವನಾಥನ್ ಅವರ ಮೂವರು ಆತ್ಮೀಯ ಸ್ನೇಹಿತರು ಹುತಾತ್ಮರಾಗಿದ್ದರು. ಅವರ ಮೃತದೇಹಗಳನ್ನು ಕೆಳಗೆ ತರುವುದು ತನ್ನ ಕರ್ತವ್ಯ ಎಂದು ಅವರು ನಿರ್ಧರಿಸಿದರು.
1: ನಮ್ಮ ಸ್ನೇಹಿತರು ಅಲ್ಲಿ ಉಳಿಯಬಾರದು, ಯಾವ ಬೆಲೆ ಕೊಟ್ಟಾದರೂ ಸರಿ ನಾವು ಅವರನ್ನು ಹಿಂದಕ್ಕೆ ಕರೆತರುತ್ತೇವೆ. ಸರ್, ಶತ್ರುಗಳು ಎತ್ತರದ ಬಂಕರ್ ನಲ್ಲಿ ಇದ್ದಾರೆ, ಅದಕ್ಕಾಗಿ ನಾವು ಹಿಂದೆ ಸರಿಯುವ ಮಾತೇ ಇಲ್ಲ, ಮುಂದೆ ಸಾಗೋಣ.
2: 18 ಗ್ರನೇಡಿಯರ್ಸ್ ಪಡೆಯೊಂದಿಗೆ ವಿಶ್ವನಾಥನ್ ಮುನ್ನಡೆದರು. ಪರ್ವತದ ಮೇಲಿಂದ ಶತ್ರುಗಳು LMG ಯಂತ್ರಗನ್ನಿಂದ ಗುಂಡಿನ ಮಳೆ ಸುರಿಸುತ್ತಿದ್ದರು.
1: ಸರ್, ಮೊದಲ ಬಂಕರ್ ನಮ್ಮ ನಿಯಂತ್ರಣಕ್ಕೆ ಬಂದಿದೆ, ಎರಡನೆಯ ಬಂಕರ್ ಕೂಡ ವಶವಾಗಿದೆ, ಮೂರನೆಯ ಬಂಕರ್ ಕೂಡ ನಮ್ಮದೇ ಸರ್.
4: ಸರ್, ಸರ್, ನಿಮ್ಮ ತೊಡೆಗೆ ಗುಂಡು ತಗಲಿದೆ.
5: ನನಗೆ ಗುಂಡು ತಾಗಿತೆಂದು ನೀವು ನನ್ನ ಬಗ್ಗೆ ಚಿಂತಿಸಬೇಡಿ, ಮುಂದೆ ಸಾಗಿರಿ, ಮುಂದೆ ಸಾಗಿರಿ. ಭಾರತ್ ಮಾತಾ ಕಿ ಜೈ.
2: ತೀವ್ರವಾಗಿ ಗಾಯಗೊಂಡ ವಿಶ್ವನಾಥನ್ ಅವರನ್ನು ಶ್ರೀನಗರದ ಸೇನಾ ಆಸ್ಪತ್ರೆಗೆ ಕರೆ

0: ಸರ್, ಸರ್ ಧೈರ್ಯವಾಗಿರಿ ಸರ್, ನಿಮಗೇನು ಆಗಲ್ಲ ಸರ್.
1: ಇದು ನನ್ನ ದೇಶ, ನನ್ನ ಸೈನಿಕ.
2: ಲೆಫ್ಟಿನೆಂಟ್ ಕರ್ನಲ್ ಆರ್ ವಿಶ್ವನಾಥನ್ ಅವರು ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಿದರು. ಆಸ್ಪತ್ರೆ ತಲುಪುವ ಮುನ್ನವೇ ಆ ವೀರ ಹೃದಯದ ಬರಿತ ನಿಂತಿತ್ತು.
3: ಕೊಚ್ಚಿನಲ್ಲಿ ವಿದ್ಯಾರ್ಥಿಯಾಗಿದ್ದಾಗಲೇ ವಿಶ್ವನಾಥನ್ ವಿಭಿನ್ನನಾಗಿದ್ದ. ಅವನಲ್ಲಿ ಅಪಾರ ಶಿಸ್ತು, ಸಮರ್ಪಣೆ ಮತ್ತು ದೇಶಪ್ರೇಮ ಇತ್ತು. ಅವನು ದೊಡ್ಡ ಸಾಧನೆ ಮಾಡುತ್ತಾನೆಂದು ನಮಗೆ ಶಾಲೆಯಲ್ಲಿದ್ದಾಗಲೇ ಗೊತ್ತಿತ್ತು.
4: ನನ್ನ ಮಗ ಮರಳಿ ಬಂದ, ಆದ್ರೆ ಮಾತನಾಡಲಿಲ್ಲ. ಅವನು ಧರಿಸಿದ್ದ ರಕ್ತದ ಕಲೆಗಳಿದ್ದ ಸಮವಸ್ತ್ರವನ್ನು ನಾನು ಸಂಗ್ರಹಿಸಿ ಇಟ್ಟುಕೊಳ್ಳುತ್ತೇನೆ. ಅದು ಕೇವಲ ಯೂನಿಫಾರ್ಮ್ ಅಲ್ಲ, ಅದು ನನ್ನ ಮಗನ ತ್ಯಾಗದ ಸಂಕೇತ.
2: ಕರ್ತವ್ಯಕ್ಕಾಗಿ ಜೀವವನ್ನೇ ಅರ್ಪಿಸಿದ ಲೆಫ್ಟಿನೆಂಟ್ ಕರ್ನಲ್ ಆರ್ ವಿಶ್ವನಾಥನ್ ಅವರಂತಹ ವೀರರು ಇರುವವರೆಗೂ ಭಾರತ ಸುರಕ್ಷಿತವಾಗಿರುತ್ತದೆ. ಅವರು ಬರೆದ ಕೊನೆಯ ಪತ್ರದ ಪದಗಳು ಇಂದಿಗೂ ನಮ್ಮ ಹೃದಯದಲ್ಲಿ ಪ್ರತಿಧ್ವನಿಸುತ್ತದೆ. ದೇಶ ಮೊದಲು, ಉಳಿದದ್ದು ನಂತರ. ಬನ್ನಿ, ಈ ಅಮರ ಯೋಧನಿಗೆ ನಮ್ಮ ನಮನವನ್ನು ಸಲ್ಲಿಸೋಣ. ವಂದೇ ಮಾತರಂ, ಜೈ ಹಿಂದ್, ಜೈ ಭಾರತ್. ಗ್ರೆನೇಡಿಯರ್ ಯೋಗೇಂದ್ರ ಸಿಂಗ್ ಯಾದವ್ ಅವರು ಕಾರ್ಗಿಲ್ ಯುದ್ಧದ ಅತ್ಯಂತ ಪ್ರಸಿದ್ಧ ವೀರರಲ್ಲಿ ಒಬ್ಬರು. 1999 ಕಾರ್ಗಿಲ್ ಯುದ್ಧದಲ್ಲಿ ಟೈಗರ್ ಹಿಲ್ ಅನ್ನು ವಶಪಡಿಸಿಕೊಳ್ಳುವ ಕಾರ್ಯಾಚರಣೆಯಲ್ಲಿ ಅವರು ತೋರಿದ ಅಪ್ರತಿಮ ಶೌರ್ಯಕ್ಕಾಗಿ ಭಾರತದ ಅತ್ಯುನ್ನತ ಸೈನಿಕ ಪ್ರಶಸ್ತಿಯಾದ ಪರಮವೀರ ಚಕ್ರವನ್ನು ಪಡೆದರು. ಅವರು ಈ ಪ್ರಶಸ್ತಿಯನ್ನು ಪಡೆದ ಅತ್ಯಂತ ಕಿರಿಯ ಯೋಧರಲ್ಲಿ ಒಬ್ಬರು. ಗ್ರೆನೇಡಿಯರ್ ಯೋಗೇಂದ್ರ ಸಿಂಗ್ ಯಾದವ್ ಅವರು 10 ಮೇ 1980 ಉತ್ತರ ಪ್ರದೇಶದ ಬುಲಂದ್ ಶಹರ್ ಜಿಲ್ಲೆಯಲ್ಲಿ ಜನಿಸಿದರು. ಅವರು 18 ಗ್ರೆನೇಡಿಯರ್ಸ್ ರೆಜಿಮೆಂಟ್ನಲ್ಲಿ ಕರ್ತವ್ಯ ನಿರ್ವಹಿಸಿದ್ದರು. 1999 ಜುಲೈ 3-4 ರಾತ್ರಿ ಟೈಗರ್ ಹಿಲ್ ಮೇಲಿನ ಶತ್ರುಗಳ ಬಂಕರ್ಗಳನ್ನು ವಶಪಡಿಸಿಕೊಳ್ಳುವ ಜವಾಬ್ದಾರಿಯನ್ನು ಅವರ ಘಟಕಕ್ಕೆ ನೀಡಲಾಯಿತು. ಹಿಮದಿಂದ ಆವೃತವಾದ ನೇರವಾದ ಬಂಡೆಗಲ್ಲನ್ನು ಏರಿ ಮೇಲಕ್ಕೆ ಹೋಗುವ ಅಪಾಯಕಾರಿ ಕಾರ್ಯದಲ್ಲಿ ಯೋಗೇಂದ್ರ ಸಿಂಗ್ ಯಾದವ್ ಸ್ವಯಂ ಪ್ರೇರಿತರಾಗಿ ಮುಂಚೂಣಿಯಲ್ಲಿ ನಿಂತರು. ಶತ್ರುಗಳ ತೀವ್ರ ಗುಂಡಿನ ದಾಳಿಯಿಂದ ಗಾಯಗೊಂಡರೂ ಕೂಡ ಅವರು ಹಿಂತಿರುಗಲಿಲ್ಲ. ಮೇಲಕ್ಕೆ ಏರಿ ಶತ್ರುಗಳ ಬಂಕರ್ ಮೇಲೆ ದಾಳಿ ನಡೆಸಿ ತಮ್ಮ ಸಹಯೋಧರಿಗೆ ದಾರಿ ಮಾಡಿಕೊಟ್ಟರು. ಅವರ ಧೈರ್ಯದಿಂದ ಟೈಗರ್ ಹಿಲ್ ವಶಪಡಿಸಿಕೊಳ್ಳುವ ಕಾರ್ಯ ಉತ್ತಮವಾಗಿ ನಡೆಯಿತು. ಯುದ್ಧದಲ್ಲಿ ಗಂಭೀರವಾಗಿ ಗಾಯಗೊಂಡಿದ್ದರೂ ಅವರು ಬದುಕುಳಿದರು ಮತ್ತು ನಂತರ ಪರಮವೀರ ಚಕ್ರ ಪ್ರಶಸ್ತಿಯನ್ನು ಸ್ವೀಕರಿಸಿದರು. ಅವರು ಪರಮವೀರ ಚಕ್ರದ ಜೀವಂತ ಪುರಸ್ಕೃತರಲ್ಲಿ ಒಬ್ಬರಾಗಿದ್ದಾರೆ.
5: ಲೆಫ್ಟಿನೆಂಟ್ ಮನೋಜ್ ಕುಮಾರ್ ಪಾಂಡೆ. ಮನೋಜ್ ಕುಮಾರ್ ಪಾಂಡೆ ಅವರು ಕಾರ್ಗಿಲ್ ಯುದ್ಧದ ಅಮರ ವೀರರಲ್ಲಿ ಒಬ್ಬರು. ಭಾರತೀಯ ಸೇನೆಯ 11ನೇ ಗೋರ್ಖಾ ರೈಫಲ್ಸ್ ಪಡೆಯ ಅಧಿಕಾರಿಯಾಗಿದ್ದ ಅವರು 1999 ಕಾರ್ಗಿಲ್ ಯುದ್ಧದಲ್ಲಿ ಅಸಾಧಾರಣ ಶೌರ್ಯ ಪ್ರದರ್ಶಿಸಿ ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಿದರು. ಅವರ ಸಾಹಸಕ್ಕಾಗಿ ಭಾರತದ ಅತ್ಯುನ್ನತ ಸೈನಿಕ ಗೌರವವಾದ ಪರಮವೀರ ಚಕ್ರವನ್ನು ಮರಣೋತ್ತರವಾಗಿ ನೀಡಲಾಯಿತು. ಇವರ ಜನನ ಜೂನ್ 25, 1975 ಉತ್ತರ ಪ್ರದೇಶದ ಸೀತಾಪುರ್ ಜಿಲ್ಲೆಯಲ್ಲಿ ಆಯಿತು. ಸೇನಾ ಸೇರ್ಪಡೆ 1997 ಭಾರತೀಯ ಸೇನೆಗೆ ಅಧಿಕಾರಿಯಾಗಿ ಸೇರಲ್ಪಟ್ಟರು. ಅವರು ಬಾಲ್ಯದಿಂದಲೇ ದೇಶ ಸೇವೆಯ ಕನಸು ಕಂಡಿದ್ದರು. ತಮ್ಮ SSB ಸಂದರ್ಶನದಲ್ಲಿ ನಾನು ಪರಮವೀರ ಚಕ್ರ ಗೆಲ್ಲಲು ಸೇನೆಗೆ ಸೇರಲು ಬಯಸುತ್ತೇನೆ ಎಂದು ಹೇಳಿದ್ದರು. ಕಾರ್ಗಿಲ್ ಯುದ್ಧದಲ್ಲಿನ ಸಾಹಸ ಹೀಗಿದೆ. 1999 ಜುಲೈ 2 ಮತ್ತು ಜುಲೈ 3 ರಾತ್ರಿ ಬಟಾಲಿಕ್ ವಲಯದ ಕಾಲುಬಾರ್ ಪ್ರದೇಶದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಮನೋಜ್ ಪಾಂಡೆ ತಮ್ಮ ಪಡೆಯನ್ನು ಮುನ್ನಡೆಸಿದರು. ಶತ್ರುಗಳ ಬಂಕರ್ಗಳ ಮೇಲೆ ದಾಳಿ ನಡೆಸಿ ಅನೇಕ ಸ್ಥಾನಗಳನ್ನು ವಶಪಡಿಸಿಕೊಂಡರು. ಗಂಭೀರವಾಗಿ ಗಾಯಗೊಂಡಿದ್ದರೂ ಹೋರಾಟ ಮುಂದುವರಿಸಿ ತಮ್ಮ ಸೈನಿಕರಿಗೆ ಪ್ರೇರಣೆ ನೀಡಿದರು. ಕೊನೆಗೆ ಯುದ್ಧ ಭೂಮಿಯಲ್ಲೇ ವೀರ ಮರಣ ಹೊಂದಿದರು. ಅವರ ಸಾಹಸದಿಂದ ಭಾರತೀಯ ಸೇನೆಗೆ ಮಹತ್ವದ ವಿಜಯ ದೊರೆಯಿತು. ಇಫ್ ಡೆತ್ ಸ್ಟ್ರೈಕ್ಸ್ ಬಿಫೋರ್ ಐ ಪ್ರೂವ್ ಮೈ ಬ್ಲಡ್, ಐ ಸ್ವೇರ್ ಐ ವಿಲ್ ಕಿಲ್ ಡೆತ್. ಅವರ ಈ ಮಾತು ಅವರ ನಿರ್ಭಯತೆ, ದೇಶಭಕ್ತಿ ಮತ್ತು ಹೋರಾಟದ ಮನೋಭಾವವನ್ನು ಪ್ರತಿಬಿಂಬಿಸುತ್ತದೆ. ಜೈ ಹಿಂದ್.
2: 1999 ಕಾರ್ಗಿಲ್ ಸಮುದ್ರ ಮಟ್ಟದಿಂದ ಸಾವಿರಾರು ಅಡಿ ಎತ್ತರದ ಹಿಮ ಪರ್ವತಗಳು, ಉಸಿರಾಡುವುದೇ ಕಷ್ಟವಾಗುವಂತಹ ಪರಿಸ್ಥಿತಿ. ಆದರೂ ಭಾರತೀಯ ಸೈನಿಕರು ಅಲ್ಲಿ ನಿಂತಿದ್ದರು ದೇಶದ ಗಡಿಯನ್ನು ಕಾಯಲು.
1: ಇಂದು ಜೈಪ್ರಕಾಶ್ನ ಕಾಗದ ಬರ್ಬೋದೇನೋ, ಅಪ್ಪ ಬಂದ್ಮೇಲೆ ನನಗೆ ಹೊಸ ಪುಸ್ತಕ ತರ್ತೀನಿ ಅಂತ ಹೇಳಿದ್ದಾರೆ.
0: ನನ್ ಮಗ ಗಡಿಯಲ್ಲಿದ್ರು ನಮ್ಮನ್ನೇ ನೆನ್ಸ್ಕೊಳ್ತಾನೆ. ಓಹ್, ನನ್ ಮಗನ ಕಾಗದ ಬಂದಿದೆ. ಏನ್ ಬರ್ತಿದ್ದಾನೆ? ಓಹ್, ಪ್ರಿಯ ಅಮ್ಮ ಅಪ್ಪ, ನಾನು ಚೆನ್ನಾಗಿದ್ದೇನೆ. ಇಲ್ಲಿ ಹಿಮ, ಗಾಳಿ ಮತ್ತು ಕಲ್ಲುಗಳ ನಡುವೆಯೂ ನಮ್ಮ ಮನಸ್ಸು ಮಾತ್ರ ಭಾರತದ ತ್ರಿವರ್ಣ ಧ್ವಜದ ಕಡೆಗೆ ನೋಡುತ್ತದೆ. ನಮ್ಮ ಬಗ್ಗೆ ಚಿಂತಿಸಬೇಡಿ, ಹಾಗಂತ ಬರ್ತಿದ್ದಾನೆ.
6: ಓ, ನನ್ನ ಮಗ ಎಷ್ಟು ಧೈರ್ಯಶಾಲಿ.
7: ರೇಡಿಯೋ ಕುಂದಾಪುರ ಸುದ್ದಿಗೆ ಸ್ವಾಗತ. ಕಾರ್ಗಿಲ್ ಪ್ರದೇಶದಲ್ಲಿ ಅತಿಕ್ರಮಣ ನಡೆದಿದೆ. ಭಾರತೀಯ ಸೇನೆ ಆಪರೇಷನ್ ವಿಜಯ್ ಆರಂಭಿಸಿದೆ.
0: ಸೈನಿಕರೇ, ನಮ್ಮ ಗುರಿ ಟೈಗರ್ ಹಿಲ್. ಏನೇ ಆಗ್ಲಿ, ಹಿಂಜರಿಯುವ ಪ್ರಶ್ನೆ ಇಲ್ಲ.
2: ಕಾರ್ಗಿಲ್ ಯುದ್ಧದ ಅತ್ಯಂತ ಪ್ರಸಿದ್ಧ ವೀರರಲ್ಲಿ ಒಬ್ಬರು ಕ್ಯಾಪ್ಟನ್ ವಿಕ್ರಮ್ ಬಾತ್ರಾ.
0: ಯೇ ದಿಲ್ ಮಾಂಗೇ ಮೋರ್,
2: ಈ ಮಾತು ಭಾರತೀಯ ಯುವ ಜನತೆಗೆ ಧೈರ್ಯದ ಸಂಕೇತವಾಯಿತು. ಅತಿ ಕಠಿಣ ಶಿಖರವನ್ನು ಏರುತ್ತಿದ್ದಾಗ ಅನೇಕ ಗಾಯಗಳಾದರೂ ಯೋಗೇಂದ್ರ ಸಿಂಗ್ ಯಾದವ್ ಹೋರಾಟವನ್ನು ಮುಂದುವರಿಸಿದರು. ಕ್ಯಾಪ್ಟನ್ ವಿಕ್ರಮ್ ಬಾತ್ರಾ ಅವರು ಕಾರ್ಗಿಲ್ ಯುದ್ಧದ ಅಮರ ವೀರರಲ್ಲಿ ಒಬ್ಬರು. ಅವರು ಭಾರತದ ಅತ್ಯುನ್ನತ ಸೈನಿಕ ಶೌರ್ಯ ಪ್ರಶಸ್ತಿಯಾದ ಪರಂ ವೀರ ಚಕ್ರ ಅನ್ನು ಮರಣೋತ್ತರವಾಗಿ ಪಡೆದರು. ಕಾರ್ಗಿಲ್ ಯುದ್ಧದಲ್ಲಿ ಅವರ ಅಸಾಮಾನ್ಯ ಸಾಹಸ ಮತ್ತು ದೇಶಭಕ್ತಿ ಅವರನ್ನು ಭಾರತದ ಯುವಕರಿಗೆ ಆದರ್ಶ ವ್ಯಕ್ತಿಯನ್ನಾಗಿ ಮಾಡಿದೆ. ಅವರ ಜನನ 9 ಸೆಪ್ಟೆಂಬರ್ 1974 ಪಲಂಪುರ್ ಹಿಮಾಚಲ ಪ್ರದೇಶದಲ್ಲಿ ಆಯಿತು. ಅವರು 1997 ಭಾರತೀಯ ಸೇನೆಯ 13 ಜಮ್ಮು ಮತ್ತು ಕಾಶ್ಮೀರ ರೈಫಲ್ ಪಡೆಯ ಅಧಿಕಾರಿಯಾಗಿ ನೇಮಕಗೊಂಡರು. ಕಾರ್ಗಿಲ್ ಯುದ್ಧದ ವೇಳೆ 5,140 ಮತ್ತು 4,875 ಎಂಬ ಅತ್ಯಂತ ಪ್ರಮುಖ ಶಿಖರಗಳನ್ನು ವಶಪಡಿಸಿಕೊಳ್ಳುವ ಕಾರ್ಯಾಚರಣೆಯಲ್ಲಿ ಅವರು ಮುಂಚೂಣಿಯಲ್ಲಿದ್ದರು. ಶತ್ರುಗಳ ತೀವ್ರ ಪ್ರತಿರೋಧದ ನಡುವೆಯೂ ತಮ್ಮ ಸೈನಿಕರನ್ನು ಮುನ್ನಡೆಸಿ ವಿಜಯ ಸಾಧಿಸಿದರು. 5,140 ವಶಪಡಿಸಿಕೊಂಡ ನಂತರ ಅವರು ರೇಡಿಯೋದ ಮೂಲಕ ಹೇಳಿದ ಯೇ ದಿಲ್ ಮಾಂಗೇ ಮೋರ್ ಎಂಬ ಮಾತು ಕಾರ್ಗಿಲ್ ಯುದ್ಧದ ಸಂಕೇತ ವಾಕ್ಯವಾಗಿ ಪ್ರಸಿದ್ಧವಾಯಿತು. 1999 ಜುಲೈ 7 4,875 ಪ್ರದೇಶದಲ್ಲಿ ನಡೆದ ಕದನದಲ್ಲಿ ಅವರು ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿದರು. ಅವರ ಶೌರ್ಯ ಮತ್ತು ತ್ಯಾಗಕ್ಕಾಗಿ ಅವರಿಗೆ ಮರಣೋತ್ತರವಾಗಿ ಪರಂ ವೀರ ಚಕ್ರ ಪ್ರಶಸ್ತಿ ನೀಡಲಾಯಿತು.
8: ಜೈ ಹಿಂದ್.
7: ಶಹೀದ್. 1999 ಮೇ ತಿಂಗಳು ಹಿಮಾಲಯದ ಎತ್ತರದ ಶಿಖರಗಳಲ್ಲಿ ಭಾರತದ ಗಡಿಯನ್ನು ಕಾಪಾಡುತ್ತಿದ್ದ ಯೋಧರ ಮೇಲೆ ಒಂದು ದೊಡ್ಡ ಸವಾಲು ಎದುರಾಯಿತು. ಕಾರ್ಗಿಲ್ ಪ್ರದೇಶದಲ್ಲಿ ಶತ್ರುಗಳು ಅತಿಕ್ರಮಣ ಮಾಡಿದ್ದರು. ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟು ದೇಶದ ಗೌರವವನ್ನು ಉಳಿಸಿದ ವೀರ ಯೋಧರ ಸ್ಮರಣಾರ್ಥ ಇಂದು ನಾವು ಕಾರ್ಗಿಲ್ ವಿಜಯೋತ್ಸವವನ್ನು ಆಚರಿಸುತ್ತಿದ್ದೇವೆ.
9: ರವಿಯಿಂದ ಪತ್ರ ಬಂದಿದ್ಯಾ?
0: ಹೌದು, ನಿನ್ನೆ ಬಂದಿತ್ತು. ಅವನು ಕ್ಷೇಮವಾಗಿದ್ದಾನೆ.
6: ಅಪ್ಪ ಅಪ್ಪ, ಅಣ್ಣ ಯಾವಾಗ ಮನೆಗೆ ಬರ್ತಾನೆ?
0: ಪತ್ರದಲ್ಲಿ ಹೀಗಿದೆ ನೋಡು. ಅಮ್ಮ ಅಪ್ಪ, ನಾನು ದೇಶದ ಗಡಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದೇನೆ. ನಿಮ್ಮ ಆಶೀರ್ವಾದವೇ ನನ್ನ ಶಕ್ತಿ.
9: ದೇವರು ಅವನನ್ನು ಕಾಪಾಡಲಿ.
7: ಇದು ಆಕಾಶವಾಣಿ. ಕಾರ್ಗಿಲ್ ಪ್ರದೇಶದಲ್ಲಿ ಶತ್ರುಗಳ ಅತಿಕ್ರಮಣ ಪತ್ತೆಯಾಗಿದೆ. ಭಾರತೀಯ ಸೇನೆ ಆಪರೇಷನ್ ವಿಜಯ್ ಆರಂಭಿಸಿದೆ.
6: ಅಯ್ಯಯ್ಯೋ, ನಮ್ಮ ರವಿ ಅಲ್ಲೇ ಇರಬಹುದಲ್ವಾ?
0: ಚಿಂತಿಸಬೇಡ, ನಮ್ಮ ಮಗ ಧೈರ್ಯಶಾಲಿ. ಸೈನಿಕರೇ, ನಮ್ಮ ದೇಶದ ಗೌರವ ನಿಮ್ಮ ಕೈಯಲ್ಲಿ. ನಾವು ಈ ಶಿಖರವನ್ನು ಮರಳಿ ವಶಪಡಿಸಿಕೊಳ್ಳಲೇಬೇಕು. ಜೈ ಹಿಂದ್ ಸರ್. ನಾವು ಹಿಂದೆ ಸರಿಯುವುದಿಲ್ಲ
10: ಸರ್. ದೇಶಕ್ಕಾಗಿ ಪ್ರಾಣ ಕೊಡಲು ನಾವು ಸಿದ್ಧ.
0: ಮುಂದೆ ಸಾಗಿರಿ, ಕವರ್ ತೆಗೆದುಕೊಳ್ಳಿ, ಮುಂದೆ ಸಾಗಿರಿ.
10: ಸರ್, ನಾವು ಶಿಖರದ ಸಮೀಪದಲ್ಲಿದ್ದೇವೆ.
0: ಭಾರತದ ಧ್ವಜ ಹಾರಿಸೋಣ. ಸೈನಿಕರೇ, ನಾವು ಜಯ ಗಳಿಸಿದ್ದೇವೆ. ಭಾರತ್ ಮಾತಾ ಕಿ ಜೈ. ಜೈ ಹಿಂದ್.
7: ಇದೀಗ ಬಂದ ವಿಶೇಷ ಸುದ್ದಿ.
5: ಜುಲೈ 26 1999 ಭಾರತೀಯ ಸೇನೆ ಕಾರ್ಗಿಲ್ ಯುದ್ಧದಲ್ಲಿ ಐತಿಹಾಸಿಕ ವಿಜಯ ಸಾಧಿಸಿದೆ. ದೇಶಾದ್ಯಂತ ಸಂಭ್ರಮಾಚರಣೆ ನಡೆಯುತ್ತಿದೆ. ಈ ವಿಜಯದ ಹಿಂದೆ ಅನೇಕ ಯೋಧರ ತ್ಯಾಗ ಅಡಗಿದೆ. ಅವರ ಶೌರ್ಯ, ಧೈರ್ಯ ಮತ್ತು ದೇಶ ಪ್ರೇಮ ಎಂದೆಂದಿಗೂ ನಮ್ಮ ಹೃದಯಗಳಲ್ಲಿ ಜೀವಂತವಾಗಿರುತ್ತದೆ. ಇಂತಹ ವೀರರನ್ನು ಹೆತ್ತ ಭಾರತ ಮಾತೆಗೆ ನಮ್ಮ ದೊಡ್ಡ ನಮಸ್ಕಾರ. ಅವರ ತ್ಯಾಗವನ್ನು ನಾವು ಎಂದಿಗೂ ಮರೆಯಲಾರೆವು. ಅವರ ಆದರ್ಶಗಳನ್ನು ನಾವು ಅನುಸರಿಸೋಣ. ಕಾರ್ಗಿಲ್ ವಿಜಯೋತ್ಸವವು ಕೇವಲ ಒಂದು ಜಯದ ನೆನಪು ಮಾತ್ರವಲ್ಲ, ಅದು ದೇಶಭಕ್ತಿ, ತ್ಯಾಗ ಮತ್ತು ಕರ್ತವ್ಯದ ಸಂಕೇತವಾಗಿದೆ. ನಮ್ಮ ವೀರ ಯೋಧರಿಗೆ ಗೌರವ ಸಲ್ಲಿಸುತ್ತಾ ಎಲ್ಲರೂ ಒಟ್ಟಾಗಿ ಹೇಳೋಣ,
8: ಜೈ ಹಿಂದ್, ವಂದೇ ಮಾತರಂ.
2: ಟೈಗರ್ ಹಿಲ್ಸ್, ತೊಲೋಲಿಂಗ್ ಹಿಮ ಪರ್ವತಗಳು, ಸಿಖ್ಖರು, ಪಂಜಾಬಿಗಳು, ಗೂರ್ಖರು, ಬಿಹಾರಿಗಳು, ನಾಗಾಗಳು, ಬಂಗಾಳಿಗಳು, ಮಲಯಾಳಿಗಳು, ಮರಾಠರು, ಜಾಟರು, ಕನ್ನಡಿಗರು, ತಮಿಳರು, ಹೀಗೆ ಎಲ್ಲರ ರಕ್ತದಿಂದ ತೊಯ್ದಿವೆ. ಈ ರಕ್ತದ ಕಲೆಗಳ ಮೇಲೆ ಮತ್ತೆ ಚಳಿಗಾಲದಲ್ಲಿ ಹಿಮ ಹರಡಿಕೊಳ್ಳಲಿದೆ. ಆದರೆ ಅವರೆಲ್ಲರ ತ್ಯಾಗ, ಬಲಿದಾನಗಳು ಎಂದಿಗೂ ಅಳಿಯಲಾರವು. ಭಾರತಕ್ಕೆ ಅದೆಂತಹ ಅದಮ್ಯ ಶಕ್ತಿ ಇದೆ ಎಂದು ಚರಿತ್ರೆ ಓದಿದ ಮುಂದಿನ ಪೀಳಿಗೆ ಖಂಡಿತ ಆಶ್ಚರ್ಯಚಕಿತವಾಗದೇ ಇರದು. ಭಾರತದ ಆತ್ಮಶಕ್ತಿ ಸುಪ್ತವಾಗಿರಬಹುದು, ಆದರೆ ಸಮಯ ಬಂದಾಗ ಅದು ಜಾಗೃತವಾಗಿ ಇಡೀ ದೇಶವನ್ನು ಬಡಿದಬ್ಬಿಸಬಲ್ಲದೆಂಬುದಕ್ಕೆ ಕಾರ್ಗಿಲ್ ಕದನ ಒಂದು ಜ್ವಲಂತ ಸಾಕ್ಷಿ. ನಾಗಾಲ್ಯಾಂಡ್ನ ಕೊಹಿಮಾದಲ್ಲಿ ಅರ್ಧ ಶತಮಾನದ ಹಿಂದೆ ಸ್ಥಾಪಿಸಲಾದ ಒಂದು ಪ್ರತಿಮೆ ಇದೆ. ಯುದ್ಧದಲ್ಲಿ ಹೋರಾಡಿ ಕೆಳಗೆ ಕುಸಿಯುತ್ತಿರುವ ಯೋಧನೊಬ್ಬನ ಪ್ರತಿಮೆಯದು. ಅದರ ಕೆಳಗೊಂದು ವಾಕ್ಯ: ನೀವು ಮನೆಗೆ ಹೋದಾಗ ಮನೆಯಲ್ಲಿದ್ದವರಿಗೆ ಹೇಳಿ, ನಿಮ್ಮ ನಾಳೆಗಳಿಗಾಗಿ ನಾವು ನಮ್ಮ ಈ ದಿನಗಳನ್ನು ತ್ಯಾಗ ಮಾಡಿದ್ದೇವೆ. ಈ ಕೆತ್ತನೆ ಈಗ ಮಳೆಗೆ ತೊಯ್ದು ಚಳಿ ಗಾಳಿಗೆ ತುಯ್ದು ಮಸುಕಾಗಿದೆ. ಬರೆಹ ಮಸುಕಾದರೇನು? ತಾಯ್ನಾಡಿನ ರಕ್ಷಣೆಗಾಗಿ ಹೋರಾಡುತ್ತಿರುವ ಯೋಧರ ವೀರಗಾಥೆ ಇಂದಿಗೂ ಅಕ್ಷರಶಃ ಈ ಮಾತನ್ನು ಮತ್ತೆ ನೆನಪಿಸುತ್ತಿದೆ. ಕಾರ್ಗಿಲ್ ಕದನ ಭೂಮಿಯಿಂದ ಹೆಣವಾಗಿ ಹುಟ್ಟೂರಿಗೆ ಪೆಟ್ಟಿಗೆಯಲ್ಲಿ ಬಂದ ಪ್ರತಿಯೊಬ್ಬ ಯೋಧರು ನಮ್ಮೆಲ್ಲರ ನಾಳೆಗಳಿಗಾಗಿ ತಮ್ಮ ಈ ದಿನಗಳನ್ನು ಬಲಿದಾನ ಮಾಡಿದ್ದಾರೆ. ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ ಮಾಧ್ಯಮಗಳಲ್ಲಿ, ಟಿವಿ ಚಾನೆಲ್ಗಳಲ್ಲಿ ಜಾಹೀರಾತೊಂದು ತೇಲಿ ಬರುತ್ತಿದ್ದುದು ನಿಮಗೆ ನೆನಪಿರಬಹುದು. ದೇ ಡಿಂಟ್ ಗೋ ಡೌನ್ ಫೈಟಿಂಗ್ ಫಾರ್ ದೇಯರ್ ಲೈಫ್ಸ್ ಇನ್ ಕಾರ್ಗಿಲ್, ಬಟ್ ಫಾರ್ ಅವರ್ಸ್. ಅದರ ಹಿಂದೆಯೇ ಇನ್ನೊಂದು ವಾಕ್ಯ ತೇಲಿ ಬರುತ್ತಿತ್ತು: ದೇ ಡೈ ಫಾರ್ ಅ ಸ್ಟ್ರೇಂಜರ್ ಅಂಡ್ ದಟ್ ಸ್ಟ್ರೇಂಜರ್ ಇಸ್ ಯು. ನಿಜ, ಕಾರ್ಗಿಲ್ ಕದನದಲ್ಲಿ 406 ಹೆಚ್ಚು ವೀರ ಯೋಧರು ನಮಗಾಗಿ, ರಾಷ್ಟ್ರಕ್ಕಾಗಿ ಪ್ರಾಣಾರ್ಪಣೆ ಮಾಡಿದ್ದಾರೆ. ಈಗಲೂ ಹುತಾತ್ಮರಾಗುತ್ತಲೇ ಇದ್ದಾರೆ. 18,000 ಅಡಿ ಎತ್ತರಕ್ಕೆ ತಲುಪಿ ವೈರಿ ಪಡೆಯನ್ನು ಚೆಂಡಾಡುವುದು ಅಷ್ಟು ಸುಲಭವೇನಲ್ಲ. ಭಾರತೀಯ ಸೈನ್ಯ ಇದುವರೆಗೆ ಕಾದಾಡಿದ ಕದನಗಳಲ್ಲಿ ಕಾರ್ಗಿಲ್ ಸಮರ ಅತ್ಯಂತ ಕಠಿಣವಾದುದು. 1955 ಹಾಗೂ 1971 ರಲ್ಲಿದ್ದಂತೆ

0: ಕೇಳುಗರೆ, ರೇಡಿಯೋ ಕುಂದಾಪುರದಲ್ಲಿ ಕಾರ್ಗಿಲ್ ವಿಜಯ ದಿವಸದ ವಿಶೇಷ ಬಾನುಲಿ ನಾಟಕವನ್ನ ಕೇಳಿದಿರಿ. ಇದರಲ್ಲಿ ಪಾತ್ರ ವಹಿಸಿದವರು ಸಿಂಚನಾ, ಕೀರ್ತಿ, ಸಮೀಕ್ಷಾ, ಶ್ವೇತಾ, ಶ್ರಾವ್ಯ, ಧನುಷ್, ಲಂಕೇಶ್, ಅನ್ವಿತಾ, ಸತ್ಯನ್, ಮೀನಾಕ್ಷಿ ಎನ್ಎಸ್, ಜ್ಯೋತಿ ಸಾಲಿಗ್ರಾಮ. ಈ ಬಾನುಲಿ ನಾಟಕದ ನಿರ್ದೇಶಕರು ಮೀನಾಕ್ಷಿ ಎನ್ಎಸ್, ಭಂಡಾರ್ಕಾರ್ಸ್ ಕಾಲೇಜಿನ ಇಂಗ್ಲಿಷ್ ಪ್ರಾಧ್ಯಾಪಕರು. ಕಾರ್ಯಕ್ರಮ ನಿರ್ಮಾಣ ಜ್ಯೋತಿ ಸಾಲಿಗ್ರಾಮ. ಕೇಂತಾ ಇರಿ ರೇಡಿಯೋ ಕುಂದಾಪುರ 89.6 ಎಫ್ಎಂ. ಇದು ಭಂಡಾರ್ಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ.
1: ಆ ಬದಿ ಉತ್ತರ ಕನ್ನಡ, ಈ ಬದಿ ದಕ್ಷಿಣ ಕನ್ನಡ, ಮಧ್ಯ ನಮ್ ಕೊಂಗಾಟದ ಕುಂದಾಪುರ ಕನ್ನಡ.
2: ರೇಡಿಯೋ ಕುಂದಾಪುರ 89.6 ಎಫ್ಎಂ, ಕುಂದ ಕಂಠಗಳ ಪ್ರಕೃತಿಯ ಸ್ವರ.
3: ಲಕ್ಷ್ಮಣ, ಎಂತ ಗಡ ಮರ್ತಿದ್ಯಾ? ಎಂತೈತ್ ಗಡ ಅಬ್ಬಿ ಎಂಬ ಕೂಳಾಕ್ಲಿಲ್ಲ, ಅಪ್ಪಾಯಿ ಕರ್ಚಿ ದುಡ್ಡು ಕೊಡ್ಲಿ.
4: ಅದಲ್ಲ ಮಗ, ನನ್ನ ಹೆಣ್ಣನ್ ಬಿಟ್ಟಿಗೆ ಹೋಯ್ತು ಮಗ.
3: ಈಗಂತ ಹೆಣ್ ಬಿಟ್ಟಿಗೆ ಹೋಯ್ತಾ? ಈಗಳಿನ ಹೆಣ್ಗಳೇ ಅಷ್ಟಿಯಾ, ಅವಳಿಗೆ ಬೇಕಾ ತೈಸು ಕೊಡ್ದ್ರೆ ಬಿಟ್ಟಿಗೆ ಹೋದಾಳ. ಅವಳಂತೂ ಕೇಂದ್ರಳ, ನೀನ್ ಅದನ್ನ ತೈಸು ಕೊಡ್ಲ, ಅದಕ್ಕೆ ಹೆಣ್ ಬಿಟ್ಟಿಗೆ ಹೋಯ್ತು.
4: ಮಗ, ಅವಳಿಗೋಸ್ಕರ ನಾ ಎಂತೆಲ್ಲ ಮಾಡಿದೆ ಗೊತ್ತಾ? ಅವಳು ಕೆಫೆಗೆ ಹೋಗಿ ಕ್ಯಾಪಿಚಿನ ತೆಗಿಸಿ ಕೊಡಂದಾಳ. ನಾನು ಬಾಯಿ ಹೆಣ್ ಕಿಮ್ಚಿ ಜ್ಯೂಸ್ ಮಾಡಿ ಕೊಟ್ಟೆ. ಅವಳು ಹೀಲ್ಸ್ ಮೆಟ್ಟು ಬೇಕನ್ನೇಳಿ ಹೇಳ್ದಾಳ. ನಾನು ಕುಂದಾಪುರ ಸಂತೆಗೆ 150 ರೂಪಾಯಿ ಜೋಡಿ ಮೆಟ್ ತ್ಯಾಕ್ಸಿ ಕೊಟ್ಟೆ. ಅವಳು ಡೈರಿ ಮಿಲ್ಕ್ ಇಟ್ಟಿಗೆ ಹಿಂಡಾಳ. ನಾನು 8 ಅಣಿ ಕಚ್ಚೆ ಮ್ಯಾಂಗೋ ತ್ಯಾಕ್ಸಿ ಕೊಟ್ಟೆ. ಇಷ್ಟೆಲ್ಲ ಮಾಡಿಯು ಅವಳು ನನ್ ಬಿಟ್ಟಿಗೆ ಅಪ್ಪು ಸರಿಯ ಮಗ.
3: ಏ ಲಕ್ಷ್ಮಣ, ನಿಂಗ್ ಒಂದ್ ಮಾತು ಹೇಳ್ತಿ ಕೇಳ. ಮಳೆಗಾಲದ ಬಿಸಿಲು ನಂಬಿ ಚಡ್ಡಿ ಒಣಸಿ ಚಡ್ಡಿ ಚಂಡಿ ಯಾರ ತಪ್ಪು ಮಾಡಿದಲ್ಲ ಮಗ. ಆ ಬಿಸಿಲು ನಂಬಿ ಚಡ್ಡಿ ಒಣಸ್ದನ.
4: ಏ ಬೊಬ್ಬರ್ಯಾ,
0: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 ಎಫ್ಎಂ. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ, ನಿಮ್ಮೊಟ್ಟಿಗೆ ಪ್ರಿಯ ಮನಸ್ಸೆ. ಪ್ರಿಯ ಮನಸ್ಸೆಯ ಇವತ್ತಿನ ಸಂಚಿಕೆಯಲ್ಲಿ ಮೊನ್ನೆ ಹಿಂದಿನ ಸಂಚಿಕೆ ಕಾರ್ಯಕ್ರಮವನ್ನೇ ಮುಂದುವರಿಸ್ತಾ ಇತ್ತ. ಅನ್ಕಂಡೀಷನಲ್ ಲವ್ ಇರುತ್ತಾ? ಇದರ ಬಗ್ಗೆ ಎಲ್ಲ ನಮ್ಮ ಕುಂದಾಪುರದ ಪ್ರಸಿದ್ಧ ಆಪ್ತ ಸಮಾಲೋಚಕಿಯಾಗಿರುವಂತಹ ಸ್ವರ್ಣ ಕುಂದಾಪುರ ಅವರು ಮಾತಾಡಿದ್ರು. ಈಗ ನಮ್ಮೊಟ್ಟಿಗೆ ಅವರೇ ಇದ್ದಾರೆ. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
5: ನಮಸ್ಕಾರ.
0: ಹೆಂಗಿದ್ರಿ?
5: ಸೂಪರ್.
0: ಕೆಮ್ಮೆಲ್ಲ ಅಡ್ಡಿಲ್ಲ ಈಗ?
5: ಸ್ವಲ್ಪ ಸ್ವಲ್ಪ.
0: ಓಕೆ, ಈಗ ಅನ್ಕಂಡೀಷನಲ್ ಲವ್ ಬಗ್ಗೆ ನಾವು ಕಳೆ ಸಂಚಿಕೆಯಲ್ಲಿ ಮಾತಾಡ್ತಾ ಇದ್ವಿ. ಅದರಲ್ಲಿ ಕಾರ್ಯಕ್ರಮ ಮುಗಿಸುವತ್ತಿಗೆ ಮೂರು ಮಾಪನ ಇದೆ ಮೆಜರ್ಮೆಂಟ್ ಮಾಡೋಕತ್ ಮೂರು ತರದಲ್ಲಿ ಅಂತ ಹೇಳಿ ನಾವಲ್ಲಿಗೆ ಮುಗಿಸಿ ಬಿಡ್ತ. ಅದು ಎಂತ ನಲಿ ಗೊತ್ತಿಲ್ಲ ಈಗ. ಅನ್ಕಂಡೀಷನಲ್ ಲವ್ ನ ಮಾಪನ ಮಾಡೋದು ಹೆಂಗಂತ ಹೇಳ್ಬೋದಾ ಮೇಡಮ್?
5: ಖಂಡಿತವಾಗ್ಲು. ಈಗ ನಾವು ನಮ್ಮ ಬದುಕಿನಲ್ಲಿ ನಮ್ ಲೈಫ್ ಅಲ್ಲಿ ಯಾರ್ ಇರ್ಬೇಕು ಮತ್ತೆ ಯಾರಿಗೆ ನಾವು ಎಷ್ಟು ಜಾಗ ಕೊಡ್ಬೇಕು ಅಂತ ನಿರ್ಧರಿಸೋದಕ್ಕೆ ನಾವೀಗ ಅಪ್ತ ಸಮಾಲೋಚನೆಯಲ್ಲಿ ಮೂರು ಮಾಪನಗಳನ್ನ ಬಳಸ್ತೇವೆ. ಅದ್ರ ಬಗ್ಗೆನೆ ಕಳೆದ ಸಲ ಹೇಳಿದ್ವಿ. ಯಾವುದು ಅಂತ ಹೇಳಿ ನಾವು ನೋಡಿದ್ರೆ ರೇಡಿಯೋ ಕೇಳ್ತಾ ಇರುವಂತಹ ಎಲ್ಲ ಶ್ರೋತೃಗಳು ಕೂಡ ಅದನ್ನ ಅವ್ರ ಬದುಕಲ್ಲಿಗೆ ಅನ್ವಯಿಸಿ ನೋಡ್ಬೋದು. ಈಗ ನಾವೀಗ ಯಾರು ರಿಲೇಶನ್ಶಿಪ್ ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ಕಳೆದ ವಾರ ನಾವು ಹೇಳಿದ್ವಿ ಇದು ಆಲ್ಮೋಸ್ಟ್ 95% ಫ್ರೆಂಡ್ಶಿಪ್ ಗೆ ಅನ್ವಯ ಆಗುತ್ತೆ ಅಂತ. ಅನ್ಕಂಡೀಷನಲ್ ಆಗಿರುವಂತದ್ದು ಆ ಒಂದು ರಿಲೇಶನ್ಶಿಪ್ ಜಾಸ್ತಿ ಅಂತ, ಜಾಸ್ತಿ ಪರ್ಸೆಂಟೇಜ್ ಆ ಒಂದು ಸಂಬಂಧದಲ್ಲಿ ಇರುತ್ತೆ ಅಂತೇಳಿ. ಆಗ ನೀವು ಅವ್ರ ಮುಂದೆ ಅಳಬಹುದಾ ಇದನ್ನ ನಾವು ಕೇಳ್ಕೊಳ್ಬೇಕು ಪ್ರತಿಯೊಬ್ರು ಕೂಡ. ಈಗ ನನ್ಗೆ ಯಾರೋ ಒಂದ್ ಫ್ರೆಂಡ್ ಇದಾರೆ, ಅವ್ರ ಮುಂದೆ ನಾವು ಅಳಬಹುದಾ ಅಥವಾ ಅವ್ರ ಮುಂದೆ ನಾವು ನಮ್ಮ ಸೋಲನ್ನ ಒಪ್ಕೊಳ್ಬಹುದಾ? ಈಗ ನನ್ನ ಹತ್ರ 1 ಪೈಸಾ ದುಡ್ಡಿಲ್ಲ ಅಥವಾ ನನ್ಗೆ ತುಂಬಾ ಹೆದರಿಕೆ ಆಗ್ತದೆ ಅಥವಾ ನಾನೇನೋ ಒಂದ್ ತಪ್ಪು ಮಾಡಿದೆ, ಇನ್ನೇನೋ ಒಂದನ್ನ ನಾವು ಯಾವುದೇ ಮುಜುಗರ ಇಲ್ಲದೆ ಅವ್ರ ಹತ್ರ ನಾವು ಹೇಳ್ಬಹುದಾ ಇದನ್ನ ನಾವು ನಮ್ಗೆ ನಾವು ಕೇಳ್ಕೊಳ್ಬೇಕು. ಆಮೇಲೆ ಈಗ ಒಂದ್ ವೇಳೆ ಹೇಳ್ತು ಅಂತ ಇಟ್ಕೊಳ್ಳಿ, ಹೇಳ್ದಾಗ ಅವರು ನಮ್ಮನ್ ಕೀಳಾಗಿ ನೋಡೋದಿಲ್ಲ ಅನ್ನುವಂತ ನಂಬಿಕೆ ನಮಗಿದೆಯಾ?
0: ಎಸ್.
5: ನಾವು ಅವ್ರ ಮುಂದೆ ಸೋತಾಗ, ಅವ್ರ ಮುಂದೆ ತಪ್ಪು ಮಾಡಿದೇವೆ ಅಂತ ಹೇಳಿ ಹೇಳ್ದಾಗ, ಈ ತರ ಎಲ್ಲ ಮಾಡಿದಾಗ ಅವ್ರು ನಮ್ಮನ್ನ ಕೀಳಾಗಿ ನೋಡೋದಿಲ್ಲ ಅನ್ನುವಂತಹ ನಂಬಿಕೆ ನಮಗಿದೆಯಾ?
0: ಅವ್ರು ನಮ್ಮನ್ನ ಅರ್ಥ ಮಾಡ್ಕೊಳ್ತಾರ ಅನ್ನೋ ನಂಬಿಕೆ,
5: ನಮ್ಮನ್ನ ಅರ್ಥ ಮಾಡ್ಕೊಳ್ತಾರ ಅಥವಾ ನೀನ್ ಇಂತ ದೊಡ್ಡ ತಪ್ಪು ಮಾಡಿದೆ ಅಥವಾ ಶಾ ನೀನ್ ಇಂತವಳ ಅಥವಾ ನೀನ್ ಇಂತವನ ಅಂತ ಹೇಳಿ ಆಮೇಲೆ ನಮ್ ಫ್ರೆಂಡ್ಶಿಪ್ ಅನ್ನ ಕಟ್ ಮಾಡ್ತಾರ ಅಥವಾ ಏನೋ ಇನ್ ಹೇಳಿ ಅವಾಯ್ಡ್ ಮಾಡ್ಲಿಕ್ಕೆ ಶುರು ಮಾಡ್ತಾರ? ಈ ತರದ ಇದನ್ನ ಅಂದ್ರೆ ಎಲ್ಲಿ ನಮ್ಮ ದೌರ್ಬಲ್ಯಗಳಿಗೆ ಗೌರವ ಸಿಗುತ್ತೋ ಅದು ನಿಜವಾದ ಸ್ನೇಹ ಅಂತ. ನಾವೀಗ ಇಬ್ರು ಫ್ರೆಂಡ್ಸ್,

0: ನಾನೇನೋ ಒಂದ್ ತಪ್ಪು ಮಾಡಿ ನಾನು ನಿಮ್ಮ ಹತ್ರ ಅದನ್ನ ಹೇಳ್ಕೊಂಡಾಗ್ಲೂ ಕೂಡ ನೀವು ಅದೇ ಫ್ರೆಂಡ್ಶಿಪ್ ಅನ್ನ ಮುಂದುವರಿಸ್ತೀರಾ? ವಶ್ಯೇ, ಇವ್ರು ಇಂಥವ್ರ, ನಾನು ಹಾಗೆ ಅನ್ಕೊಂಡೇ ಇರ್ಲಿಲ್ಲಲ್ಲ, ಒಳ್ಳೆಯವರು ಅಂತ ಫ್ರೆಂಡ್ಶಿಪ್ ಮಾಡಿದ್ನಲ್ಲ ಅಂತ ಹೇಳಿ ಮರುದಿನದಿಂದ ಅವಾಯ್ಡ್ ಮಾಡ್ಲಿಕ್ಕೆ ಶುರು ಮಾಡ್ತೀರಾ, ಫ್ರೆಂಡ್ಶಿಪ್ ಕಟ್ ಮಾಡ್ತೀರಾ. ಅದು ನಿಜವಾದ ಫ್ರೆಂಡ್ಶಿಪ್ ಹೌದಾ ಅಲ್ವಾ ಅನ್ನೋದನ್ನ ನಿರ್ಧಾರ ಮಾಡತ್ತೆ. ಇನ್ನೊಂದು, ಈಗ ಯಾವ್ದೋ ಒಂದ್ ಫ್ರೆಂಡ್ಗೆ ನೀವು ಇವತ್ತು ಬರ್ತೇನಂತ ಹೇಳಿರ್ತೀರಾ, ನೀವು ಅವರಿಗೆ ಇಲ್ಲ ಇವತ್ ನನಗ್ ಬರ್ಲಿಕ್ ಆಗುದಿಲ್ಲ ಅಂತ ಹೇಳಿದಾಗ ಅವರು ಸಿಟ್ಟು ಮಾಡ್ಕೊಳ್ಳದೆ ನಿಮ್ಮನ್ ಅರ್ಥ ಮಾಡ್ಕೊಳ್ತಾರೋ, ಅಥವಾ ನೀವ್ ಇಲ್ಲ ಅಂತ ಹೇಳದ ತಕ್ಷಣ ಸಿಟ್ಟು ಮಾಡ್ಕೊಂಡು ಬ್ಲಾಕ್ ಮೇಲ್ ಮಾಡೋದು, ಇಮೋಷನಲ್ ಬ್ಲಾಕ್ ಮೇಲ್, ನೀನು ಬರ್ತೀಯ ಅಂತ ಹೇಳಿ ನಾನು ಏನೇನೋ ಕೆಲಸಗಳನ್ನೆಲ್ಲ ಇದು ಮಾಡಿದೆ, ಯಾರ್ಯಾರಿಗೋ ಏನೇನೋ ಹೇಳಿದ್ದೆ, ಏನೇನೋ ರೆಡಿ ಮಾಡ್ಕೊಂಡಿದ್ದೆ, ಇನ್ನೇನೋ ಹೇಳಿ ನಿಮ್ಗೆ ಇಮೋಷನಲ್ಲಿ ನಿಮ್ಗೆ ಬ್ಲಾಕ್ ಮೇಲ್ ಅಂದ್ರೆ ಅದೇ ಆ ತರದ ಡೈಲಾಗ್ಸ್ ಗಳನ್ನೆಲ್ಲ ಹೇಳಿ ನಿಮ್ಮನ್ನ ಡೌನ್ ಮಾಡ್ಲಿಕ್ಕೆ ನೋಡ್ತಾರ, ಇದು ಕೂಡ ಇನ್ನೊಂದು ಮಾಪನ. ನಿಜವಾಗ್ಲು ಅರ್ಥ ಮಾಡ್ಕೊಳ್ತಾರ, ಯಾವ್ದು ಈಗ ಬರ್ತೇನೆ ಅಂತ ಹೇಳಿದ್ದು ಒಂದೇ, ಇದು ಒಂದು ಉದಾಹರಣೆಗೆ ನಾನು ಕೊಟ್ಟಿದ್ದು. ಆತರ ಏನಾದ್ರೂ ಒಂದ್ ಪ್ರಾಮಿಸ್ ಮಾಡಿದಾಗ ಅದನ್ನ ನೀವು ಬ್ರೇಕ್ ಮಾಡಿದ್ರೆ ಅವರದ್ದು ರಿಯಾಕ್ಷನ್ ಹೇಗಿರತ್ತೆ, ಅದು ಕೂಡ ಒಂದ್ ಮಾಪನ. ಇನ್ನೊಂದು, ಲಾಯಲ್ಟಿ ಇನ್ ಅಬ್ಸೆನ್ಸ್ ಅಂತ. ಈಗ ಕೆಲವರು ನಾನು ನೋಡಿದ್ದೇನೆ, ನನ್ನ ಗಮನಕ್ಕೆ ಬಹಳಷ್ಟು ಸಲ ಬಂದಿದ್ದಿದೆ ಬೇರೆ ಫ್ರೆಂಡ್ಗಳದ್ದು, ಅವರು ಎದುರುಗಡೆಯಿಂದ ಒಂಥರ ಇರ್ತಾರೆ, ಹಿಂದಿಂದ ಇನ್ನೊಂದರ ಇರ್ತಾರೆ. ಎದುರುಗಡೆಯಿಂದ ತುಂಬಾ ಒಳ್ಳೆ ಕ್ಲೋಸ್ ಫ್ರೆಂಡ್ಸ್ ತರ ಇರ್ತಾರೆ, ಒಬ್ರು ಆ ಕಡೆ ಹೋದ ತಕ್ಷಣ ಅವ್ರ ಬಗ್ಗೆ ಏನೋ ಹೇಳೋದು, ಅವ್ರನ್ನ ದೂರೋದು, ಅಥವಾ ಅವ್ರ ಬಗ್ಗೆ ಇನ್ನೇನೋ ಚಾಡಿ ಹೇಳೋದು, ಈ ತರದ್ದೇನಾದ್ರೂ ಒಂದ್ ಇದಿರತ್ತೆ. ಇದು ತುಂಬಾ ಮುಖ್ಯವಾದಂತಹ ಒಂದು ಮಾಪನ ಅಂತ ಹೇಳ್ಬೋದು. ಈಗ ನಿಮ್ಮ ಫ್ರೆಂಡ್ ನೀವ್ ಇಲ್ದೇ ಇದ್ದಾಗ ನಿಮ್ಮ ಬಗ್ಗೆ ಮೂರನೆಯವರು ಯಾರೋ ನಿಮ್ ಬಗ್ಗೆ ತಪ್ಪು ಮಾತನಾಡ್ತಾ ಇರುವಾಗ ನಿಮ್ ಪರವಾಗಿ ನಿಂತು ಇಲ್ಲ ಅವಳ್ ಅಂತವಳಲ್ಲ, ಅವಳ ಬಗ್ಗೆ ಹೀಗ್ ಮಾತಾಡ್ಬೇಡ ನೀನು, ಏನ್ ಹೇಳ್ತಾರೆ ಗಟ್ಸ್ ಇಂದ ಮಾತಾಡ್ತಾರಲ್ಲ, ಅವರು ನಿಮ್ಮ ನಿಜವಾದ ಕಾವಲುಗಾರ ಅಥವಾ ನಿಮ್ಮ ನಿಜವಾದ ಫ್ರೆಂಡ್ ಅಂತ ಹೇಳಿ ಹೇಳ್ಬೋದು. ನಿಮ್ ಎದುರುಗಡೆ ಹೊಗಳಿ ನಿಮ್ ಬೆನ್ ಹಿಂದೆ ನಗುವವರು ನಿಜವಾದ ಫ್ರೆಂಡ್ಸ್ ಗಳಾಗೋದಕ್ಕೆ ಸಾಧ್ಯನಾ?
1: ಸಾಧ್ಯ ಇಲ್ಲ.
0: ಇಲ್ಲ. ಆವಾಗ ಎಷ್ಟೋ ಜನ ನನ್ನ ಹತ್ರನೇ ಕೌನ್ಸಿಲಿಂಗ್ ಬಂದಾಗ ಮಕ್ಕಳಲ್ಲಿ ಸಾಧಾರಣ ಕಾಮನ್ ಆಗಿ ನಿಮ್ಗೆ ನೋಡ್ಲಿಕ್ಕೆ ಸಿಗತ್ತೆ, ಈ ಚಾಡಿ ಹೇಳೋದು ಅಥವಾ ಹಿಂದ್ಗಡೆ ಇನ್ನೊಂದರ ಇದ್ ಮಾಡೋದು, ಎದುರುಗಡೆ ಒಂಥರ ಬಿಹೇವ್ ಮಾಡೋದು, ಈ ತರದ್ದೆಲ್ಲ ಈಗಿನ ನೀವು ಹೈಸ್ಕೂಲ್ ಪ್ರೈಮರಿ ಮಕ್ಕಳಿಂದಾನೇ ಶುರು ಆಗುತ್ತೆ ಕಂಪ್ಲೇಂಟ್ಗಳು. ನಾನು ಒಳ್ಳೆ ಫ್ರೆಂಡು ಅಂತ ಅನ್ಕೊಂಡಿದ್ದೆ, ಬಟ್ ಅವಳು ನನ್ ಬಗ್ಗೆ ಅವಳ ಹತ್ರ ಈ ತರ ಎಲ್ಲ ಹೇಳ್ತಾ ಇದ್ದದ್ದೆಲ್ಲ, ಈ ತರ ಫ್ರೆಂಡ್ಶಿಪ್ಗಳು ಎಲ್ಲ ಇರುತ್ತೆ. ಅಂದ್ರೆ ನಿಜವಾದ ಸ್ನೇಹ ತುಂಬಾ ಅಪರೂಪ ಆಗಿದೆ, ಬಾಲ್ಯದಲ್ಲೇ ಅಪರೂಪ ಆಗ್ತಾ ಇದೆ ಅನ್ನೋದು ಇದು ನಮ್ಗೆ ಒಂದು ವಾರ್ನಿಂಗ್ ಸೈನ್ ಅಂತ ನಾವು ಹೇಳ್ಬೋದು.
1: ಓಕೆ, ಅದು ಅನ್ಕಂಡೀಷನಲ್ ಅಲ್ವಾ ಹೌದು ಅನ್ನೋದಕ್ಕೆ ಅದು ಒಂದು ಮಾಪನ ಅಂತೀರ ನೀವು?
0: ಹೌದು, ಖಂಡಿತವಾಗ್ಲು. ಈಗ ಮುಖ್ಯ ಪ್ರಶ್ನೆ ಇನ್ನೊಂದ್ ಮಗ್ಲನ್ ನಾವು ನೋಡೋದಾದ್ರೆ, ನಮ್ಗೆ ಕೆಲ್ಸಕ್ಕೆ ಬರುವ ಸ್ನೇಹಿತರು ಬೇಡ, ಕಷ್ಟಕ್ಕೆ ಬರುವವರೇ ಬೇಕು ಅಂತ ಹೇಳುವಾಗ, ನಾವೀಗ ಪ್ರಾಕ್ಟಿಕಲ್ ವರ್ಲ್ಡ್ ಅನ್ನ ಸಂಪೂರ್ಣವಾಗಿ ಮರೀಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಕೆಲ್ಸಕ್ಕೆ ಬರುವ ಸ್ನೇಹಿತರು ಬೇಕಲ್ವಾ ಬದುಕಿನಲ್ಲಿ? ಈಗ ನಮ್ಗೆ ಪ್ರೋಗ್ರೆಸ್ ಬೇಕು, ಜಾಬ್ ಬೇಕು, ಸಾಮಾಜಿಕ ಈಗ ಸಂಪರ್ಕಗಳು ಬೇಕು, ಅದಕ್ಕಾಗಿ ನಮ್ಗೆ ಕೆಲ್ಸಕ್ಕೆ ಬರುವಂತಹ ಒಂದಿಷ್ಟು ಪರಿಚಯಸ್ಥರು ಬೇಕೇ ಬೇಕು. ಹೌದು, ಆದ್ರೆ ತಪ್ಪಾಗೋದು ಎಲ್ಲಿ ಅಂತ ಹೇಳಿದ್ರೆ, ನಾವು ಆ ಪರಿಚಯಸ್ಥರನ್ನ ನಮ್ಮ ಆತ್ಮೀಯ ಸ್ನೇಹಿತರು ಅಂತ ಹೇಳಿ ಭ್ರಮಿಸಿದಾಗ. ಈಗ ಕೆಲ್ಸಕ್ಕೆ ಬರುವವರು ಅಂದ್ರೆ ನಮ್ಮ ಸಾಮಾಜಿಕ ವಲಯದ ಈಗ ಪ್ರೊಫೆಷನಲ್ ನೆಟ್ವರ್ಕ್ ಇರುತ್ತೆ, ಒಂದು ಭಾಗ ಆಗಿರ್ತಾರೆ ಅವರು. ವ್ಯವಹಾರಿಕವಾಗಿ ನಾವು ಗೌರವಯುತವಾಗಿ ಇರ್ಬೇಕು ಅವ್ರ ಹತ್ರ, ಅಲ್ಲಿ ಅಪೇಕ್ಷೆ ಮತ್ತೆ ಲಾಭಗಳು ಪರಸ್ಪರ ಪೂರಕವಾಗಿರುತ್ತವೆ. ಅದನ್ನ ನಾವು ಸ್ನೇಹ ಅಂತ ಹೇಳಿ ಕರೆದು ಭಾವನಾತ್ಮಕವಾಗಿ ಹೂಡಿಕೆ ಮಾಡಬಾರ್ದು ಅಲ್ಲಿ ಅಲ್ವಾ? ಕಷ್ಟಕ್ಕೆ ಬರುವವರು ಅಂತ ಹೇಳಿದ್ರೆ ನಮ್ಮ ಭಾವನಾತ್ಮಕ ವಲಯ ಅಂದ್ರೆ ಕೋರ್ ಸರ್ಕಲ್ ನ ಭಾಗ ಆಗಿರ್ತಾರೆ ಅವರು. ಇವರು ತುಂಬಾ ಜನ ಇರೋದಿಲ್ಲ ನಮ್ಮ ಬದುಕಿನಲ್ಲಿ, ಒಂದಿಬ್ರು, ಎರಡೋ, ಮೂರೋ ಅಥವಾ ಹೀಗೆ ಒಂದ್ ಐದಾರು ಜನ ಮ್ಯಾಕ್ಸಿಮಮ್ ಇರ್ಬೋದು ಅಷ್ಟೇ. ಇವರುಗಳು ನಮ್ಮ ಮಾನಸಿಕ ಆರೋಗ್ಯದ ರಕ್ಷಾ ಕವಚ ಆಗಿರ್ತಾರೆ. ಎಂತಹ ಸಮಸ್ಯೆಗಳು ಬಂದ್ರೂ ಕೂಡ ನಾವು ಇವ್ರ ಹತ್ರ ಹೇಳ್ಕೊಳ್ಬಹುದು. ಇವ್ರು ಯಾವತ್ತು ನಮ್ಮನ್ ಕೀಳಾಗಿ ಕಾಣೋದಿಲ್ಲ, ಅಥವಾ ನಮ್ಮನ್ ಬ್ಲಾಕ್ ಮೇಲ್ ಮಾಡೋದಿಲ್ಲ ಇಮೋಷನಲಿ, ಅಥವಾ ಇನ್ನೊಬ್ಬರ ಎದುರುಗಡೆ ನಮ್ಮನ್ನ ದೂರೋದಿಲ್ಲ. ಎಲ್ಲಾ ಕಡೆಯಿಂದನೂ ನಮ್ಗೆ ಸಪೋರ್ಟಿವ್, ನಾವು ಎದುರಿಗಿರುವಾಗ್ಲೂ ಇಲ್ಲದೆ ಇರುವಾಗ್ಲೂ ನಮ್ಮ ಸಪೋರ್ಟಿಗೆ ಇವ್ರು ಇದ್ದೇ ಇರ್ತಾರೆ, ನಮ್ಮ ಪರವಾಗಿ ಇರ್ತಾರೆ ಇವರು. ಇಂಥವ್ರು ನಮ್ಮ ಮಾನಸಿಕ ಆರೋಗ್ಯದ ರಕ್ಷಾ ಕವಚ ಅಂತ ನಾವು ಹೇಳ್ಬೋದು. ಯಾಕಂದ್ರೆ ಎಷ್ಟೋ ಸಲ ನಾನು ಉದಾಹರಣೆ ಕೊಡೋದಿದೆ, ಈಗ ಒಂದು ಬಲೂನ್ಗೆ ಗಾಳಿ ತುಂಬಿಸಿ ತುಂಬಿಸಿ ತುಂಬಿಸಿ ನಾವು ತುಂಬಿಸ್ತಾನೆ ಇದ್ರೆ ಏನಾಗುತ್ತೆ, ಒಂದ್ ಹಂತಕ್ಕೆ ಅದು ಒಡೆದು ಹೋಗುತ್ತೆ ಅಲ್ವಾ? ಹಾಗೆ ನಮ್ಮ ಮನಸ್ಸುಗಳಿಗೆ ಪ್ರತಿ ದಿನ ಒಂದಿಷ್ಟು ಬೇಸರ ಆಗತ್ತೆ, ಕೆಲವೊಮ್ಮೆ ಸಿಟ್ಟಾಗತ್ತೆ, ಅವಮಾನಗಳಾಗತ್ತೆ, ಈ ತರದ ಎಲ್ಲಾ ಭಾವನೆಗಳನ್ನ ನಾವು ಒಳಗಡೆನೆ ತುಂಬಿಸಿ ತುಂಬಿಸಿ ತುಂಬಿಸಿ ಇಟ್ಟಾಗ ಮನಸ್ಸು ಅನ್ನೋದು ಒಂದಿನ ಒಡೆದು ಹೋಗುತ್ತೆ. ಮಾನಸಿಕ ಆರೋಗ್ಯ ಅದು ಆಯ್ತಾ. ಅದಕ್ಕೆ ನಾವು ಏನ್ ಹೇಳೋದು ಅಂದ್ರೆ, ಆವಾಗವಾಗ ನಮ್ಮ ಮನಸ್ಸಿನ ನೋವುಗಳನ್ನ ಭಾವನೆಗಳನ್ನ, ಅದು ಸಿಟ್ಟು ಬಂದಿರ್ಬೋದು, ಬೇಸರ ಆಗಿದ್ದಿರ್ಬೋದು, ನೋವು ಆಗಿದ್ದಿರ್ಬೋದು, ಸಂತೋಷ ಕೂಡ ಇರ್ಬೋದು, ಅದನ್ನ ನಾವು ಇನ್ನೊಬ್ಬರ ಹತ್ರ ಹಂಚಿಕೊಳ್ತಾ ಹೋಗ್ಬೇಕು. ನಮ್ಮ ಮನಸ್ಸಿನಿಂದ ಅದು ಹೊರಗಡೆ ಹೋಗ್ಬೇಕು. ಆವಾಗ ಮಾನಸಿಕ ಆರೋಗ್ಯ ಚೆನ್ನಾಗಿರುತ್ತೆ. ಅದು ಯಾವಾಗ ಸಾಧ್ಯ? ಯಾವಾಗ ಸಾಧ್ಯ ಅಂದ್ರೆ ಅದನ್ನ ಹಂಚಿಕೊಳ್ಳಿಕ್ಕೆ ನಮಗೆ ಅಂತಹ ಒಳ್ಳೆಯ ಸ್ನೇಹಿತ ಇದ್ದಾಗ ಅಲ್ವಾ. ಅದಕ್ಕೋಸ್ಕರನೇ ನಾವು ಇವರನ್ನ ಮಾನಸಿಕ ಆರೋಗ್ಯದ ಕವಚ ಅಂತ ಹೇಳಿ ಹೇಳ್ತೀವಿ. ನಾವೀಗ ತುಂಬಾ ಜನರು ದೊಡ್ಡ ತಪ್ಪು ಮಾಡೋದು ಏನಂತ ಹೇಳಿದ್ರೆ, ಈ ನೂರಾರು ಜನ ವ್ಯಾವಹಾರಿಕ ಸ್ನೇಹಿತರು ನಮ್ಗೆ ಇರ್ತಾರೆ, ಅವ್ರ ನಡುವೆನೆ ನಾವು ಬದುಕುದ್ ಅಲ್ವಾ. ಆದ್ರೆ ಅವರಿಂದ ನಾವು ಅನ್ಕಂಡೀಷನಲ್ ಲವ್ ನಿರೀಕ್ಷಿಸ್ತಿದ್ದೇವಲ್ಲ, ಅದಕ್ಕೆ ನಾವು ಹೇಳೋದು ವ್ಯಾಪಾರದ ಅಂಗಡಿಗೆ ಹೋಗಿ ಪ್ರೀತಿನ ಹುಡುಕಿದ್ರೆ ಸಿಗೋದ್ ಸಾಧ್ಯನಾ ಅಲ್ವಾ. ಈ ವ್ಯಾವಹಾರಿಕ ಪರಿಚಯಸ್ಥರನ್ನ ನಾವು ಫ್ರೆಂಡ್ಸ್ ಅಂತ ಹೇಳಿ ಭ್ರಮಿಸಿ ಅವರಿಂದ ನಾವು ಅನ್ಕಂಡೀಷನಲ್ ಲವ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತೀವಿ. ಆವಾಗ ಏನಾಗುತ್ತೆ, ಅದು ಸಿಗೋದಿಲ್ಲ, ಅದು ಸಿಗದೆ ಇದ್ದಾಗ ನೋವಾಗ. ಈಗಿನ ಒಂದು ಡಿಜಿಟಲ್ ಯುಗ ಏನು ಇದೆ, ಇದರಲ್ಲಿ ಒಂದು ಹೊಸ ಮಾನಸಿಕ ಕಾಯಿಲೆ ಶುರುವಾಗಿದೆ. ಇದಕ್ಕೆ ನಾವು ಕ್ರೌಡೆಡ್ ಲೋನ್ಲಿನೆಸ್ ಅಥವಾ ಜನರ ನಡುವೆ ಕೂಡ ಕಾಡುವಂತ ಒಂಟಿತನ, ಸುತ್ತ ಜನ ಇದ್ದಾರೆ ಆದ್ರೆ ಅವರಿಗೆ ಒಂಟಿತನ ಒಳಗಡೆಯಿಂದ ಫೀಲ್ ಆಗ್ತಾನೆ ಇರುತ್ತೆ. ನನ್ಗೆ ಯಾರು ಇಲ್ಲ ಅಂತ ಪಾರ್ಟಿಯಲ್ಲಿ ಇರ್ತಾರೆ, ಪಾರ್ಟಿ ಮಾಡ್ತಾ ಇರ್ತಾರೆ, 10 ಜನರ ಜೊತೆ ನಗಾಡ್ತಾ ಇರ್ತಾರೆ ಅವರು, ಆದ್ರೆ ಒಳಗಡೆ ಮಾತ್ರ ತೀವ್ರವಾದಂತಹ ಒಂಟಿತನ, ಶೂನ್ಯತೆ ಅಂತ ನಾವು ಹೇಳ್ತೀವಿ ಆ ತರ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ, ಆ ಪಾರ್ಟಿ ಮಾಡ್ತಾ ಇದಾರೆ 10 ಜನರ ಜೊತೆಗೆ ನಗಾಡ್ತಾ ಇದಾರೆ, ಆದ್ರೆ ಇವರ ಒಳಗಿನ ನೋವು, ಇವರ ಒಳಗಿನ ತುಮುಲ ಆ 10 ಜನರಿಗೆ ಕೂಡ ಗೊತ್ತಿರೋದಿಲ್ಲ. ಯಾರು ಈಗ ನೀವೇ ಒಂದ್ ಕಡೆ ಹೋಗ್ತೀರಾ, ನಿಮ್ ಮನ್ಸಲ್ಲಿ ಇರೋದನ್ನೆಲ್ಲ ಹೇಳ್ಕೊಳ್ಳೋದಕ್ಕಾಗತ್ತೆ ಎಲ್ಲರ ಹತ್ರನು. ಎಲ್ಲಾ ಪರಿಚಯಸ್ಥರು ತುಂಬಾ ಕ್ಲೋಸ್ ಅಂತ ಅವ್ ಅನ್ಕೊಂಡ್ರು ಕೂಡ ಎಲ್ಲರ ಹತ್ರ ಮನ್ಸನ್ನ ಬಿಚ್ಚಿಡೋದಕ್ ಸಾಧ್ಯನಾ?
1: ಖಂಡಿತವಾಗ್ಲೂ ಇಲ್ಲ,
0: ಇಲ್ಲ. ಹಾಗಾಗಿ ಏನಾಗಿದೆ ಅಂತ ಹೇಳಿದ್ರೆ, ಇವತ್ತು ಈ ತರ ಒಂದು ನಿಜವಾದ ಸ್ನೇಹ ಅಪರೂಪವಾಗುತ್ತಿರುವಂತಹ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಕೂಡ ಜನರ ಜೊತೆಗಿರ್ತಾರೆ, ಆದ್ರೆ ಮಾನಸಿಕವಾಗಿ ಒಂಟಿ ಅಂತ ಹೇಳಿ ಫೀಲ್ ಮಾಡ್ಕೊಳ್ತಾ ಇರ್ತಾರೆ. ಯಾರು ಇಲ್ಲ, ನನಗ್ ತುಂಬಾ ನೋವಿದೆ, ಬಟ್ ಈ ತರ ನೋವನ್ನ ನಾನ್ ಯಾರ ಹತ್ರ ಹಂಚ್ಕೊಳ್ಳಿ, ಹಂಚ್ಕೊಂಡ್ರೆ ಅವರು ನನ್ ಬಗ್ಗೆ ಇಲ್ಲ ಸಲ್ಲದನ್ನ ಹರಡ್ಬಹುದು ನನ್ ಬಗ್ಗೆ, ಅಥವಾ ಇವ್ರು ನನ್ನನ್ನ ಫ್ರೆಂಡ್ಶಿಪ್ ಇಂದನೇ ದೂರ ಇಡಬಹುದು, ಮಾತಾಡೋದನ್ನ ನಿಲ್ಲಿಸ್ಬಹುದು. ಈ ತರದ ಭಯಗಳು ಕಾಡ್ತಾ ಇರುತ್ತೆ ಹೊರತು, ಪರವಾಗಿಲ್ಲ ನನ್ ಮನ್ಸಲ್ಲಿ ಏನಿದೆ ಇವ್ರ ಹತ್ರ ನಾನ್ ಹೇಳ್ಕೊಳ್ಬಹುದು ಅನ್ನುವಂತಹ ಸ್ನೇಹ ಅಥವಾ ಸಂಬಂಧಗಳು ಇವತ್ತು ತುಂಬಾ ಬೆರಳೆಣಿಕೆಯ ಜನರಿಗೆ ಮಾತ್ರ ಸಿಗುತ್ತೆ. ಮ್ಯಾಕ್ಸಿಮಮ್ ಜನರಿಗೆ ಇದು ಸಿಗೋದೇ ಇಲ್ಲ.
1: ಎಸ್,
0: ಈ ಕ್ರೌಡೆಡ್ ಲೋನ್ಲಿನೆಸ್ ಅನ್ನುವಂಥದ್ದು ಜಾಸ್ತಿ ಇವತ್ತು
1: ನಿಜ.
0: ಈ ಸೋಷಿಯಲ್ ಮೀಡಿಯಾದಲ್ಲಿ ಆನ್ಲೈನ್ ಅಲ್ಲಿ ಸಾವಿರಾರು ಫಾಲೋವರ್ಸ್, ಸಾವಿರಾರು ಪರಿಚಯದವರು ಚಾಟಿಂಗ್ ಬೇಕಾದಷ್ಟು ಮಾಡ್ತಾ ಇರ್ತಾರೆ ಪ್ರತಿದಿನ, ಆದ್ರೂ ಕೂಡ ಲೋನ್ಲಿನೆಸ್ ಅನ್ನೋದು ಕಾಡ್ತಾನೆ ಇರುತ್ತೆ. ಎಷ್ಟೇ ಹೇಳಿದ್ರು ಕೂಡ ಒಳಗಿನ ಭಾವನೆಗಳನ್ನ ಮುಕ್ತವಾಗಿ ಹಂಚ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಈಗ ಇತ್ತೀಚಿನ ಒಂದಿಷ್ಟು ಕೌನ್ಸಿಲಿಂಗ್ ಗೆ ಬಂದಂತ ಕೇಸ್ಗಳನ್ನ ಆಧರಿಸಿ ನಾನು ಹೇಳೋದಾದ್ರೆ, ಇವತ್ತು ಹೆಚ್ಚಿನವರು ಅನಾನಿಮಸ್ ಆಗಿ ಚಾಟ್ ಮಾಡ್ತಾರೆ. ಅಂದ್ರೆ ಯಾರು ಅಂತ ಹೇಳ್ಕೊಳ್ಳೋದಕ್ಕೆ ಇವ್ರಿಗೆ ಭಯ, ಹೇಳ್ಕೊಂಡ್ರೆ ನಾಳೆ ಅವ್ರು ನನ್ ಬಗ್ಗೆ ಎಲ್ಲ ಹರಡ್ಬಿಟ್ರೆ ಅಂದ್ರೆ ನಂಬಿಕೆ ಇಲ್ಲ.
1: ಅಲ್ಲಿ ಇನ್ನೊಂದು ನಂಬಿಕೆ ಇಲ್ಲ ಮಾತ್ರ ಅಲ್ಲ, ಕೆಲವ್ರಿಗೆ ತುಂಬಾ ಹೈಡ್ ಮಾಡ್ಲಿಕ್ಕಿರುತ್ತೆ, ಅವ್ರ ಸತ್ಯ ಅವ್ರದ್ದು ರೂಪ ಹೇಳೋದು ತೋರಿಸೋದು ಬೇಕಿರಲ್ಲ.
0: ಹೌದು,
1: ಅಂಥವ್ರೇ ಈ ತರ ಹೈಡ್ ಮಾಡೋದು. ಸಿ, ನೀವು ಒಂದು ಸಂಬಂಧದಲ್ಲಿ, ಅದು ಆನ್ಲೈನ್ ರಿಲೇಶನ್ಶಿಪ್ ಇರ್ಬೋದು ಅಥವಾ ಯಾವುದೇ ಹೀಗೆ ಡೈರೆಕ್ಟ್ 1-to-1 ಇರ್ಬೋದು, ನೀವು ಆನೆಸ್ಟ್ ಆಗಿದ್ದಾಗ ಯಾವ್ದನ್ನು ಮುಚ್ಚಿಡುವಂತ ಅವಶ್ಯಕತೆನೆ ಇರೋದಿಲ್ಲ ಅಲ್ವಾ? ಬಟ್ ಯಾವಾಗ ಮುಚ್ಚಿಡ್ತೀವಂದ್ರೆ ಅಲ್ಲಿ ಏನೋ ಇದೆ ಅದಕ್ಕೆ ಮುಚ್ಚಿಡ್ತೀವಿ, ಅವ್ರು ಆನೆಸ್ಟ್ ಆಗಿಲ್ಲ ಅದಕ್ಕೆ ಮುಚ್ಚಿಡ್ತಾರೆ.
0: ಹೌದು.
1: ಸೊ ನೀವು
0: ಮಕ್ಕಳುಗಳು ಕೊಡುವಂತ ರೀಸನ್ ಹೇಗಿರುತ್ತೆ ಅಂತ ಹೇಳಿದ್ರೆ, ನಾನ್ ಯಾರು ಅಂತ ಹೇಳಿ ಗೊತ್ತಾದ್ರೆ ಅವರು ನನ್ ಬಗ್ಗೆ ನನ್ನ ಹತ್ರ ಚಾಟ್ ಮಾಡ್ತಿರೋದು ಅಥವಾ ನಾನೇನ್ ಅವ್ರ ಹತ್ರ ಶೇರ್ ಮಾಡ್ಕೊಳ್ತೇನೆ ಎಲ್ಲ ಮುಕ್ತವಾಗಿ ಅದನ್ನೆಲ್ಲ ಅವ್ರು ಹರಡ್ತಾರೆ. ನನಗೆ ಶೇರ್ ಮಾಡೋದು ಮಾತ್ರ, ನನ್ ಮನಸ್ಸಿಂದ ಹೊರಗೆ ಹೋಗ್ಬೇಕು, ಶೇರ್ ಮಾಡ್ಕೊಳ್ಳೋಕೆ ಒಬ್ರು ಬೇಕು, ಆದ್ರೆ ನನ್ ಐಡೆಂಟಿಟಿ ಹೇಳಿದ್ರೆ ಅದು ಸ್ಪ್ರೆಡ್ ಮಾಡ್ಬೋದು ಅವರು ಅಂತ ಇವರು ನಮಗೆ ಅದೇ ಭಯ ಅಂತ ಹೇಳಿ ಮಕ್ಕಳುಗಳು ಹೇಳ್ತಾರೆ. ನಿಜ ಕೂಡ ಆಗಿರ್ಬೋದು ಅಥವಾ ನೀವು ಹೇಳ್ದಾಗೆ ಆ ಕಾರಣ ಕೂಡ ಸತ್ಯ ಆಗಿರ್ಬೋದು. ಯಾಕಂದ್ರೆ ಅಟ್ ಎ ಟೈಮ್ ಕೆಲವರು 10 ಜನರ ಜೊತೆ ಚಾಟ್ ಮಾಡ್ತಿರ್ತಾರೆ. ಈಗ ಅದು ಗೊತ್ತಾದಾಗ ಅವರಿಗೆ, ಆ ಕಡೆ ಅವರಿಗೆ ಅದು ಗೊತ್ತಾದಾಗ ಅವರು ಅಬ್ವಿಯಸ್ಲಿ ಇವರನ್ನ ಕಟ್ ಮಾಡ್ತಾರೆ ಇವರ ಫ್ರೆಂಡ್ಶಿಪ್. ಅದಕ್ಕೋಸ್ಕರ ಭಯದಿಂದ ಅವರು ಆತರ ಮಕ್ಕಳು ಆತರ ಮಾಡಬಹುದು. ಆದ್ರೆ ಇದು ದೊಡ್ಡವರಲ್ಲಿ ಕೂಡ ಈಗ ಕಾಮನ್ ಆಗಿದೆ. ಅನಾನಿಮಸ್ ಆಗಿ ಚಾಟ್ ಮಾಡ್ತಾ ಇರ್ತಾರೆ ಎಲ್ಲಿಯೋ ಯಾವ್ದೋ ಆಪ್ಗಳಲ್ಲಿ, ಡೇಟಿಂಗ್ ಸೈಟ್ಗಳಲ್ಲಿ, ಅಲ್ಲಿ ಇಲ್ಲಿ ಸುಮಾರೆಲ್ಲ ನೋಡ್ಲಿಕ್ಕೆ ಈಗ ಸಿಗುತ್ತೆ. ಯೂತ್ಸ್, ದೊಡ್ಡವರು, ಈಗಂತೂ ಮಧ್ಯ ವಯಸ್ಕರು ಎಲ್ಲರೂ ಈ ಜಾಲದಲ್ಲಿ ಬೀಳ್ತಾರೆ.
1: ನನಗೇನ್ ಅನ್ಸೋದ್ ಗೊತ್ತಾ, ಈ ಆನ್ಲೈನ್ ಚಾಟಿಂಗ್ ಅಥವಾ ಆನ್ಲೈನ್ ಫ್ರೆಂಡ್ಶಿಪ್ ಆರ್ ಆನ್ಲೈನ್ ರಿಲೇಶನ್ಶಿಪ್, ಅದ್ರಲ್ಲಿ ಎಲ್ಲರೂ ಹೆಚ್ಚಾಗಿ ಒಂದು 99% ಟ್ರಾನ್ಸ್ಪರೆನ್ಸಿ ಇರೋದೇ ಇಲ್ಲ ಅಂತ.
0: ಹೌದು, ಖಂಡಿತವಾಗಿ.
1: ಇವರೆಲ್ಲೋ ಕೂತ್ಕೊಂಡಿರ್ತಾರೆ, ಅವರೆಲ್ಲೋ ಕೂತ್ಕೊಂಡಿರ್ತಾರೆ, ಇವ್ರಿಗೆ ಅವ್ರ ಬಗ್ಗೆ ನಿಜ ಗೊತ್ತಿರಲ್ಲ, ಅವ್ರಿಗೆ ಇವ್ರ ಬಗ್ಗೆ ಗೊತ್ತಿರಲ್ಲ, ಅಥವಾ ಅವರು ಟೈಮ್ ಪಾಸಿಗೋ ಅಥವಾ ಇನ್ನೊಂದ್ ಯಾವ್ದೋ ಉದ್ದೇಶ ಇಟ್ಕೊಂಡೇ ಚಾಟಿಂಗ್ ಬಂದಿರ್ತಾರೆ.
0: ಖಂಡಿತವಾಗ್ಲು.
1: ಸೊ ಹಾಗಾಗಿ ಅವರ
0: ಜನ್ಯೂನ್ ಅಂತ ಹೇಳಿ ಸಿಗೋದು ನಿಮ್ಗೆ 1.1% ಎಲ್ಲಾದ್ರೂ ಸಿಗ್ಬಹುದು, ಬಿಟ್ರೆ ಮತ್ತೆ 99.9% ಈ ತರದ ಫೇಕ್ ರಿಲೇಶನ್ಶಿಪ್ ಗಳು, ಫ್ರೆಂಡ್ಶಿಪ್ ಗಳು ಇವೇ ಇರೋದು ಇದ್ರಲ್ಲಿ.
1: ಮತ್ತಿನ್ನೊಂದು, ಈ ತರ ಆನೆಸ್ಟ್ ಆಗಿರೋರು, ಜೆನ್ಯೂನ್ ಆಗಿರೋರೆಲ್ಲ, ಮತ್ತೆ ಸಂಬಂಧಗಳಲ್ಲಿ ಸ್ಪೆಷಲಿ ಜೆನ್ಯೂನ್ ಆಗಿರೋರು ಈ ತರ ಆನ್ಲೈನ್ ಚಾಟಿಂಗ್ ಅಲ್ಲೆಲ್ಲ ಸಂಬಂಧಗಳು ಮಾಡ್ಕೊಳಕ್ ಹೋಗಲ್ಲ ಅವರು.
0: ಹೌದು,
1: ಅವರು ಯಾರ ಜೊತೆಲಿ ಇರ್ತಾರೆ ಅವ್ರ ಜೊತೆನೆ ಫ್ರೆಂಡ್ಶಿಪ್ ಇಲ್ಲ ಏನೋ ಒಂದ್ ಸಂಬಂಧ ಏನೇ ಇದ್ರು ಹಂಗೆ ಜೊತೆಲಿರೋರು ನೋಡಿದವ್ರ ಜೊತೆನೆ ಇಟ್ಕೊಳಕ್ ಇಷ್ಟ ಪಡ್ತಾರೆ. ನೀವು ಬೇಕಿದ್ರೆ ನೋಡಿ, ಅಂತವ್ರ ಇದ್ರ ಸುದ್ದಿಗೆಲ್ಲ ಹಾತಿಲ್ಲ, ನಂಗ್ ಬೇಡಪ್ಪ ಅಂತ ಹೇಳ್ಬಿಡ್ತಾರ ಅವರು.
0: ಹೌದು.
1: ಸೊ ಹಾಗಾಗಿ ಈ ತರ ಆನ್ಲೈನ್ ಚಾಟಿಂಗ್ ಆನ್ಲೈನ್ ಸಂಬಂಧನ ಹುಡ್ಕೊಂಡು ಹೋಗೋರು ಫಸ್ಟ್ ದೇ ಶುಡ್ ನೋ ದಟ್ ನಾನ್ ಏನ್ ಮಾತಾಡ್ತಿದ್ದೇನೋ ಆ ವ್ಯಕ್ತಿ 99% ಸರಿ ಇರ್ಲಿಕ್ಕಿಲ್ಲ ಅನ್ನೋದು ತಲೆಯಲ್ಲಿ ಇರ್ಬೇಕು.
0: ಆದ್ರೆ ಈಗಿನ ಒಂದು ಯೂತ್ ಗಳಲ್ಲಿ ಹೇಗಿರುತ್ತೆ ಅಂತ ಹೇಳಿದ್ರೆ, ಪ್ರತಿಯೊಬ್ಬರಲ್ಲಿಯೂ ಕೂಡ ಆ ಕಡೆಯಿಂದ ಯಾರೋ ಒಂದು ಪ್ರೀತಿಯಿಂದ ಒಂದು 4 ಮೆಸೇಜ್ ಮಾಡಿದ್ರು ಅಂತ ಹೇಳಿದ ತಕ್ಷಣ ಅವ್ರು ತುಂಬಾ ಒಳ್ಳೆಯವರು ಅನ್ನುವ ಕಲ್ಪನೆ ಬೆಳೀತಾ ಹೋಗುತ್ತೆ. ಇದು ಬೆಳೆದು ಎಷ್ಟು ದೊಡ್ಡ ಹೆಮ್ಮರ ಆಗುತ್ತೆ ಅಂತ ಹೇಳಿದ್ರೆ, ಅವ್ರು ಸರಿ ಇಲ್ಲ ಅಂತ ಹೇಳಿ ಗೊತ್ತಾದ ಮೇಲೂ ಕೂಡ ಅವರಿಂದ ದೂರ ಇರೋದಕ್ಕೆ ಇವರಿಗಾಗಲ್ಲ. ಆ ರೀತಿಯ ಅಡಿಕ್ಷನ್ಗೆ ಹೊರಟೋಗ್ಬಿಟ್ಟಿರುತ್ತೆ ಆ ರಿಲೇಶನ್ಶಿಪ್ ಅನ್ನೋದು. ಇವತ್ತು ನೋಡಿ ಎಷ್ಟೋ ಜನ ಆನ್ಲೈನ್ ಈ ತರ ಒಂದು ಫ್ರೆಂಡ್ಶಿಪ್ ಇದ್ ಮಾಡ್ಕೊಂಡು ತುಂಬಾ ಚಿಕ್ಕ ಚಿಕ್ಕ ಹುಡುಗಿಯರು, ಮಧ್ಯ ವಯಸ್ಕರು, ಮದುವೆ ಆಗಿರೋರು, 3-4 ಜನ ಮಕ್ಕಳಿರೋರು, ಎಂತೆಂತ ದೊಡ್ಡ ದೊಡ್ಡ ಅಂಕಲ್ಗಳ ಜೊತೆಗೆಲ್ಲ ಇವರು ರಿಲೇಶನ್ಶಿಪ್ ಅನ್ನ ಬೆಳೆಸ್ಕೊಳ್ತಾ ಇದ್ದಾರೆ. ಎಷ್ಟೋ ಚಾಟಿಂಗ್ ಅಲ್ಲಿ ಅವರು ಅಡಿಕ್ಷನ್ ಆಗಿರ್ತಾರೆ ಅಂತ ಹೇಳಿದ್ರೆ, ಆಮೇಲೆ ನಿಜ ವಿಷಯ ಗೊತ್ತಾದ ಮೇಲೂ ಕೂಡ ಅವರನ್ನ ಕ್ಷಮಿಸಿ ಅವ್ರ ಜೊತೆಗೇನೆ ಅದೇ ಇದನ್ನ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗ್ತಾರೆ. ಅವ್ರು ಅವರಿಗೆ ಮುಂದಿನ ಪರಿಣಾಮ ಅಥವಾ ಅದರಿಂದ ನನಗಾಗುವಂತಹ ನಷ್ಟಗಳು, ಅದು ಬರೀ ಶಾರೀರಿಕ ನಷ್ಟ ಮಾತ್ರ ಅಲ್ಲ, ಮಾನಸಿಕ ನಷ್ಟಗಳ ಬಗ್ಗೆ ಕೂಡ ಅವರು ಲೆಕ್ಕ ಹಾಕೋದೇ ಇಲ್ಲ. ತೀರಾ ವಿಪರೀತಕ್ಕೆ ಹೋಗಿ ಯಾವುದೋ ಕೊಲೆ ನಡೆದು ಕೇಸ್ ಆಗಿ ಅಂತದೆಲ್ಲ ಆಗುವವರೆಗೂ ಹೆಚ್ಚಿನವರ ಗಮನಕ್ಕೂ ಕೂಡ ಬರೋದಿಲ್ಲ. ಗಮನಕ್ಕೆ ಅಂತ ನಾನು ಹೊರಗಡೆಯವರ ಗಮನಕ್ಕೆ ಅನ್ನೋದಕ್ಕಿಂತನೂ ಮನೆಯಲ್ಲಿ ಇರುವಂತ ತಂದೆ ತಾಯಿಗಳ ಗಮನಕ್ಕೆ ಕೂಡ ಬಂದಿರೋದಿಲ್ಲ. ತೀರಾ ಎಕ್ಸ್ಟ್ರೀಮ್ ವರೆಗೆ ಹೋಗುವವರೆಗೂ ಕೂಡ ಗಮನಕ್ಕೆ ಬರೋದಿಲ್ಲ. ಆ ರೀತಿ ಮೈಂಟೈನ್ ಮಾಡ್ತಾ ಇರ್ತಾರೆ ಮಕ್ಕಳು. ಈಗ ಪ್ರತಿಯೊಬ್ಬ, ನಾನು ಯಾವಾಗ್ಲೂ ಹೇಳೋದು, ಈ ಚಿಕ್ಕ ಚಿಕ್ಕ ಮಕ್ಕಳಿಗೆ ಈ ಹದಿಹರೆಯದಲ್ಲಿ ಈ ಹಾರ್ಮೋನ್ ಬದಲಾವಣೆ ಆಗುವಂತಹ ಕಾಲ, ಆಕರ್ಷಣೆ ಬೆಳೆಯುವಂತ ಕಾಲ, ಅಟೆನ್ಷನ್ ಸೀಕಿಂಗ್, ಅಟೆನ್ಷನ್ ಏನು, ಈ ಭಾವನಾತ್ಮಕ ಹಸಿವು ಅಂತ ನಾವು ಹೇಳ್ತೀವಿ, ಗಮನದ ಹಸಿವು, ಇದೆಲ್ಲ ಜಾಸ್ತಿ ಇರುವಂತಹ ಸಮಯದಲ್ಲಿ ನಾವು ಮಕ್ಕಳಿಗೆ ಗಮನವನ್ನೇ ಕೊಡೋದಿಲ್ಲ ಮಕ್ಕಳ ಬಗ್ಗೆ. ನೋಡಿ, ಈ ಮೆಡಿಕಲ್ ಓದ್ತಾ ಇರುವಂತ, ಇಂಜಿನಿಯರಿಂಗ್ ಓದ್ತಾ ಇರುವಂತ ಹುಡುಗಿಯರು ಇವತ್ತು ಯಾವುದೋ ಬಸ್ ಡ್ರೈವರ್, ಕಂಡಕ್ಟರ್, ಯಾವುದೋ ಗ್ಯಾರೇಜ್ನ ಲವ್ ಯಾಕೆ ಮಾಡಿ ಓಡೋಗ್ತಾರೆ?
1: ಹೌದು ಹೌದು.
0: ಅಂತ ಹೇಳಿದ್ರೆ ಈ ಹದಿಹರೆಯದಲ್ಲಿ ಸುಮಾರು ಒಂದು 10-18-20 ವರ್ಷದ ವರೆಗಿನ ಮಕ್ಕಳಿಗೆ ಭಾವನಾತ್ಮಕ ಹಸಿವು ತುಂಬಾ ಇರುತ್ತೆ. ಯಾರಾದ್ರೂ ನನ್ಗೆ ಬೇಕು, ನನ್ಗೆ ಅಟೆನ್ಷನ್ ಕೊಡ್ಬೇಕು, ನಾನು ಹೇಳಿದ್ದನ್ನೆಲ್ಲ ಕೇಳ್ಬೇಕು, ನನ್ನ ಬಗ್ಗೆನೆ ಗಮನ ಕೊಡ್ಬೇಕು, ನನ್ ಕೇರ್ ತೋರಿಸ್ಬೇಕು, ಪ್ರೀತಿ ತೋರಿಸ್ಬೇಕು. ಇದು ಈ ಊರು ಆ ಊರು ಅಲ್ಲಿಯವರು ಇಲ್ಲಿಯವರು ಅನ್ನೋದು ಏನು ಇಲ್ಲ ಇದ್ರಲ್ಲಿ. ಇಲ್ಲಿ ಪ್ರತಿಯೊಂದು 10-18-20 ವರ್ಷದ ಒಳಗಿನ ಮಕ್ಕಳಿಗೆ ಅಟೆನ್ಷನ್ ಅನ್ನುವಂಥದ್ದು ಬೇಕಾಗೇ ಇರುತ್ತೆ. ಆದ್ರೆ ನಾವ್ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ಪೇರೆಂಟ್ಸ್ ತುಂಬಾ ಮಕ್ಕಳು ಚಿಕ್ಕವರು ಇರ್ಬೇಕಾದ್ರೆ ನಾವು ಅವರನ್ನ ಎತ್ತಿ ಮುದ್ದಾಡೋದು, ಆಟ ಆಡೋದು, ಸಮಯ ಕೊಡೋದು, ಓದಿಸೋದು ಎಲ್ಲವನ್ನು ಮಾಡ್ತೀವಿ. ಆ ಮಗು 1-2 ಕ್ಲಾಸ್, 3 ಕ್ಲಾಸಿಗೆ ಬಂದ ತಕ್ಷಣ ನಾವು ಆ ಮಗು ಗಮನ ಕೊಡೋದನ್ನೇ ನಾವು ನಿಲ್ಲಿಸ್ಬಿಡ್ತೀವಿ. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಮಗುವಿಗೆ ಯಾರೋ ಒಬ್ರು ಬೇಕು. ಅದು ಬೆಳೀತಾ ಬೆಳೀತಾ ಹದಿಹರೆಯಕ್ಕೆ ಬರುವಾಗಂತೂ ಪೀಕ್ ಲೆವೆಲ್ ಅಲ್ಲಿ ಇರುತ್ತೆ, ಗಮನ ಬೇಕು ಅವರಿಗೆ. ಆಗ ಈ ಟ್ರಾವೆಲಿಂಗ್ ಮಾಡುವಾಗ ಬಸ್ ಅಲ್ಲಿರುವಂತ ಡ್ರೈವರ್ಸ್, ಕಂಡಕ್ಟರ್ಸ್ ಇವರಿಗೆ ತುಂಬಾ ಗಮನವನ್ನ ಕೊಡ್ತಾರೆ. ನಾನು ಇತ್ತೀಚೆಗಷ್ಟೇ ಒಂದು ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದಾಗ ಒಂದು ಕಾಲೇಜಿನ ಹುಡುಗಿ ತುಂಬಾ ಬೇಜಾರಲ್ಲಿ ಕೂತ್ಕೊಂಡಿದ್ಲು. ಆ ಬಸ್ಸಿನ ಡ್ರೈವರ್ ಹೇಳ್ತಾ ಇದ್ದ, ಅವನ್ ಯಂಗ್ ಹುಡುಗ, ಅವನ್ ಹೇಳ್ತಾ ಇದ್ದ ಅವಳ ಹತ್ರ, ನಿನ್ಗೆ ಯಾಕೆ ನೀನ್ ಇವತ್ತು ಬೇಜಾರಲ್ಲಿ ಇದೀಯಾ, ನಿನ್ಗೆ ಯಾರಾದ್ರೂ ಬೈದ್ರ ಇವತ್ತು, ನಿನ್ಗೆ ಯಾರಾದ್ರೂ ತೊಂದ್ರೆ ಕೊಟ್ರ ನೋಡು, ನಿನ್ಗೆ ಯಾರಾದ್ರೂ ಬೈದ್ರೆ, ನಿನ್ಗೇನಾದ್ರೂ ಮಾಡಿದ್ರೆ ನನ್ಗೆ ಹೇಳು, ಏನೋ ನಾನ್ ನೋಡ್ಕೋತೀನಿ ಅಂತ ಹೇಳ್ತಾ ಇದ್ದ. ಸೊ ಮಕ್ಳಿಗ್ ಬೇಕಾಗಿರೋದೇನು, ಅದೇ ನಮ್ಗೆ ಯಾರಾದ್ರೂ ತೊಂದ್ರೆ ಕೊಡೋರಿದ್ರೆ ಅದನ್ನ ದೂರ ಮಾಡೋರು, ನಮ್ಗೆ ಕಂಫರ್ಟ್ ಮಾಡೋರು, ನಮ್ಮನ್ ಪ್ರೀತಿಸೋರು, ನಮ್ಗ್ ಕೇರ್ ತೋರಿಸೋರು, ಊಟ ಮಾಡಿದ್ಯಾ, ತಿಂಡಿ ತಿಂದ್ಯಾ, ನಿಂಗೇನ್ ಬೇಕು, ಈ ತರ ಕೇಳೋರು ನಮ್ಗೆ ಬೇಕು. ಯಾವಾಗ ಈ ತಂದೆ ತಾಯಿಗಳು ಅದನ್ನ ತೋರಿಸೋದಿಲ್ಲ, ಆವಾಗ ಹೊರಗಡೆಯವ್ರು ಯಾರು ತೋರಿಸ್ತಾರೆ, ಆ ಅವರ ಎಷ್ಟು ಓದಿದ್ದಾರೆ, ಅವ್ರ ಯಾವ ಜಾತಿ, ಅವ್ರ ಹತ್ರ ಎಷ್ಟು ದುಡ್ಡಿದೆ, ಅವರಿಗೂ ನಮ್ಗೂ ಮ್ಯಾಚ್ ಆಗತ್ತ, ಅದ್ ಯಾವುದನ್ನು ನೋಡಲ್ಲ, ಅದ್ ಯಾವುದನ್ನು ನೋಡುವಂತಹ ಪ್ರಾಯನೇ ಅಲ್ಲ ಅದು. ಅದಕ್ಕೋಸ್ಕರ ಇಂತಹ ಕೇಸ್ಗಳು ತುಂಬಾ ಕಾಮನ್ ಆಗಿ ನೋಡ್ಲಿಕ್ಕೆ ಸಿಗುತ್ತೆ. ಯಾರ ಮನೆಯ ಮಕ್ಕಳಿಗೆ ಅವರ ತಂದೆ ತಾಯಿಗಳು 10 ವರ್ಷದಿಂದ ಒಂದು 20 ವರ್ಷದವರೆಗೆ ಗಮನ ಕೊಡೋದಿಲ್ವೋ ಅಂತಹ ಮಕ್ಕಳು ಇಂತಹ ಒಂದು ಬಲೆಯಲ್ಲಿ ಬೀಳ್ತಾರೆ. ಹಾಗಾಗಿ ಮಕ್ಕಳಿಗೆ ಆ ಒಂದು ಸಮಯದಲ್ಲಿ ನಾವು ತುಂಬಾ ಅಟೆನ್ಷನ್ ಕೊಡ್ಬೇಕು ಅಂತ ಹೇಳಿ ಮನಃಶಾಸ್ತ್ರ ಹೇಳ. ಈಗ ಮತ್ತೆ ನಾವು ಹೇಳ್ತಾ ಇದ್ವಿ ಎಲ್ಲ ಸ್ನೇಹ ಈಗಿನ ಕಾಲದಲ್ಲಿ ತುಂಬಾ ಕಷ್ಟ, ಅನ್ಕಂಡೀಷನಲ್ ಲವ್ ಇರೋದು ಸ್ನೇಹದಲ್ಲಿ ಸಂಬಂಧಗಳಲ್ಲಿ ಅಂತ ಹೇಳಿ. ಅದಕ್ಕೆ ಕಾರಣ ಕೂಡ ನಾವು ಸಮಯ ಕೊಡದೆ ಇರೋದೆ. ನಾವು ಚಾಟ್ ಏನೋ ಮಾಡ್ತೀವಿ, ಚಾಟ್ ಮಾಡೋವಾಗ ಆಕ್ಸಿಟೋಸಿನ್ ಅನ್ನುವಂತಹ ಒಂದು ಹಾರ್ಮೋನ್ ಏನಿದೆ, ನಾವು ಅದಕ್ಕೆ ಬಾಂಧವ್ಯದ ಹಾರ್ಮೋನ್ ಅಂತ ನಾವು ಮೊದಲೇ ಅದನ್ನು ಸುಮಾರು ಡಿಸ್ಕಸ್ ಮಾಡಿದ್ವಿ. ಸೋಷಿಯಲ್ ಸ್ಕಿಲ್ಸ್, ಯಾರವಾಗ ನಾವು ಎದುರುಗಡೆ ಒಬ್ಬ ವ್ಯಕ್ತಿಯ ಎದುರುಗಡೆ ಕೂತು ಕೈಯನ್ನು ಕೈಯಲ್ಲಿ ಹಿಡ್ಕೊಂಡು ಅಥವಾ ಐ ಕಾಂಟ್ಯಾಕ್ಟ್, ಕಣ್ಣರಲ್ಲಿ ಕಣ್ಣಿಟ್ಟು ನೋಡ್ತಾ ಒಂದು ಟಚ್, ಹಗ್ಗು ಅಥವಾ ಇನ್ನೇನೋ ಒಂದು ಶಾರೀರಿಕವಾದಂತಹ ಒಂದು ಸಂಬಂಧಗಳು ಅಂತ ಹೇಳಿದ್ರೆ ಕೈ ಹಿಡ್ಕೊಳ್ಳೋದು, ಒಂದು ಹಗ್ ಮಾಡೋದು, ಟಚ್ ಅಂತ ಹೇಳ್ತೀವಿ ಅದು ನೇವರಿಕೆ, ಒಂದು ವಾತ್ಸಲ್ಯ, ಮಮತೆ, ಪ್ರೀತಿ, ಇದೆಲ್ಲದರ ಒಂದು ಟಚ್ ಪ್ರತಿಯೊಬ್ಬನಿಗೆ ಕೂಡ ಬೇಕಾಗಿರುತ್ತೆ. ಆ ಒಂದು ಟಚ್ ಆತರ ಮಾಡಿದಾಗ, ಕಣ್ಣಲ್ಲಿ ಕಣ್ಣಿಟ್ಟು ಮಾತನಾಡಿದಾಗ, ಕೈ ಹಿಡಿದು ಆತ್ಮೀಯತೆಯಿಂದ ಮಾತನಾಡಿದಾಗ, ಬೆನ್ನು ನೇವರಿಸ್ತಾ ಮಾತನಾಡಿದಾಗ, ಈ ಆಕ್ಸಿಟೋಸಿನ್ ಅನ್ನುವಂತಹ ಹಾರ್ಮೋನ್ ಏನಿದೆ ಅದು ಜಾಸ್ತಿ ಬಿಡುಗಡೆಯಾಗತ್ತೆ. ಅದು ಬಾಂಧವ್ಯದ ಹಾರ್ಮೋನ್. ಅದ್ರಿಂದ ಏನಾಗುತ್ತೆ ಅಂದ್ರೆ ನಮ್ಮಲ್ಲಿ ಇಮೋಷನಲ್ ಬಾಂಡಿಂಗ್ ಇರುತ್ತೆ. ಈಗಿನ ಫ್ರೆಂಡ್ಶಿಪ್ ಗಳೆಲ್ಲ ಹೇಗಿರುತ್ತೆ ಹೇಳಿ, ಆಲ್ಮೋಸ್ಟ್ ಎಲ್ಲ ಆನ್ಲೈನ್, ಫೋನ್ ನಲ್ಲಿ ಮಾತಾಡೋದು, ಫೋನ್ ನಲ್ಲಿ ಚಾಟ್ ಮಾಡೋದು, ಎದುರುಗಡೆ ಕೂತು ಕಣ್ಣಲ್ಲಿ ಕಣ್ಣಿಟ್ಟು. ಎದುರುಗಡೆ ಕೂತ್ರು ಕೂಡ ನಾನು ಕಳೆದ ಸಂಚಿಕೆಯಲ್ಲಿ ಹೇಳ್ದಾಗೆ ಎದುರುಗಡೆ ಇಬ್ರು ಕೂತ್ಕೊಂಡು ಮಾತಾಡ್ತಿರ್ತಾರೆ, ಹೌದು, ಆದ್ರೆ ಇಬ್ರು ಕೈಯಲ್ಲೂ ಮೊಬೈಲ್ ಇರುತ್ತೆ. ಒಂದ್ ಆ ಕಡೆಯಿಂದ ಒಂದ್ ಏನೋ ಯಾರದೋ ಮೆಸೇಜ್ ಬರುತ್ತೆ, ಅದಕ್ಕೆ ರಿಪ್ಲೈ ಮಾಡ್ಬೇಕು. ಇವಳು ಏನೋ ಹೇಳ್ತಿದ್ದಾಳೆ, ಅದ್ ಅಲ್ಲಿಗೆ ಅಲ್ಲೇ ನಿಂತಿರುತ್ತೆ, ಅದು ಇವಳು ತಲೆ ಈ ಪಕ್ಕದಲ್ಲಿ ಇದ್ದವಳು ತಲೆಗೂ ಹೋಗಿರಲ್ಲ ಅದು. ಅವಳು ಇನ್ಯಾರಿಗೂ ಮೆಸೇಜ್ ರಿಪ್ಲೈ ಕೊಡೋದ್ರಲ್ಲಿ ಬಿಸಿ ಇರ್ತಾಳೆ. ಅಥವಾ ಇನ್ನೇನೋ ತುಂಬಾ ಇಂಪಾರ್ಟೆಂಟ್, ನನ್ ಫ್ರೆಂಡ್ ಸಿಕ್ಕಿದಾಳಪ್ಪ ಶೇರ್ ಮಾಡ್ಕೊಳ್ಬೇಕು ಅಂತ ಹೇಳೋ ಅಷ್ಟ್ರಲ್ಲಿ ಅವಳಿಗೆ ಯಾವ್ದು ಕಾಲ್ ಬರುತ್ತೆ, ಅವಳು ಅದ್ರಲ್ಲಿ ಬಿಸಿ ಆಗ್ತಾಳೆ. ಅವಳ ಮೂಡ್ ಎಲ್ಲ ಆ ಕಡೆ ಹೋಗಿರುತ್ತೆ, ಇವಳದನ್ನ ಕೇಳೋ ಅಷ್ಟು ಪೇಷನ್ಸ್ ಅವಳ ಹತ್ರ ಇರೋದಿಲ್ಲ. ಅಥವಾ ಒಂದು ಸ್ವಲ್ಪ 2 ನಿಮಿಷದ ನಂತರ ಹೇಳುವಂತಹ ಮನಸ್ಥಿತಿಯಲ್ಲಿ ಕೂಡ ಅವಳು ಇರೋದಿಲ್ಲ. ಈ ತರದ ಕಾನ್ಸಿಕ್ವೆನ್ಸಸ್ ಬಂದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಫ್ರೆಂಡ್ಶಿಪ್ ಗೆ ಅರ್ಥ ಕಡಿಮೆ ಆಗ್ತಾ ಹೋಗುತ್ತೆ. ಜೊತೆಯಾಗಿದ್ರು ಕೂಡ ಮಾನಸಿಕವಾಗಿ ಎಲ್ಲೋ ದೂರ ದೂರ ದೂರ. ಈ ಕೃತಕ ಸಂಪರ್ಕ ಅಂತ ಹೇಳುವಂತದ್ದು ಒಂದು ಕ್ಷಣಿಕ ಸಂತೋಷವನ್ನ ನೀಡಬಹುದೇ ಹೊರತು ಆತ್ಮತೃಪ್ತಿಯನ್ನ ನೀಡೋದಿಲ್ಲ. ಕೆಲವೊಮ್ಮೆ ನೀವು ನೋಡಿ, ಯಾವುದೋ ಫ್ರೆಂಡ್ ಅನ್ನ ಮೀಟ್ ಮಾಡೋದಕ್ಕೇನೋ ಹೋಗ್ತೀರಾ, ಬಂದ ಮೇಲೂ ಕೂಡ ಆ ಫ್ರೆಂಡ್ ಅನ್ನ ಮೀಟ್ ಮಾಡಿದಂತ ತೃಪ್ತಿ ಇರೋದಿಲ್ಲ ನಿಮಗೆ.
1: ಕರೆಕ್ಟ್.
0: ಯಾಕೆ ಅಂದ್ರೆ ನೀವು ಮನಸ್ಫೂರ್ತಿಯಾಗಿ ಅವರ ಹತ್ರ ಮಾತಾಡಿ ಇರೋದಿಲ್ಲ, ಕುತ್ಕೊಂಡು ಮಾತಾಡೋದಿಲ್ಲ ಅನ್ನೋದಕ್ಕಿಂತನೂ ಅದಕ್ಕೆ ನಿಮ್ಗೆ ಅವಕಾಶ ಸಿಕ್ಕಿರೋದಿಲ್ಲ. ಅಂತ ಸಮಯದಲ್ಲಿ ಮೀಟ್ ಮಾಡಿದ್ರು ಕೂಡ ಯಾಕೋ ಅಷ್ಟೊಂದು ಒಳ್ಳೆ ಫೀಲ್ ಆಗ್ತಾ ಇಲ್ವಲ್ಲ ಅಂತ ಹೇಳಿ ಅನಿಸುತ್ತೆ ಅವಾಗ. ಅದಕ್ಕೆ ಈಗ ಯಾರೇ ಒಬ್ರೇ ಲೈಫ್ ಅಲ್ಲಿ ನಿಮ್ದು ಸ್ನೇಹಿತರು ಇದ್ದರೂ ಕೂಡ ಅವರ ಮುಂದೆ ಯಾವುದೇ ಮುಖವಾಡ ಇಲ್ಲದೆ ನಾನು ಮಾತನಾಡಬಹುದು ಅಂತ ಅನ್ಸಿದ್ರೆ, ನನ್ನ ಸೋಲುಗಳನ್ನ ನಾನು ಹೆಮ್ಮೆಯಿಂದ ಅವ್ರ ಹತ್ರ ಹಂಚ್ಕೊಳ್ಳೋದಕ್ಕೆ ಸಾಧ್ಯವಾಗೋದಾದ್ರೆ, ಜಗತ್ತಿನಲ್ಲಿ ಅತ್ಯಂತ ಶ್ರೀಮಂತ ವ್ಯಕ್ತಿ ನಾವೇ. ಯಾಕೆ ಅಂದ್ರೆ ಇವತ್ತಿನ ದಿನಗಳಲ್ಲಿ ನಿಷ್ಕಲ್ಮಶ ಸ್ನೇಹ ಅನ್ನುವಂಥದ್ದು ಸಿಗೋದು 40 ರೂಪಾಯಿ ಸಿಗೋದಕ್ಕಿಂತ ಕೂಡ ದುರ್ಲಭ ಅಂತ ಹೇಳಿ ಹೇಳ್ತೇವೆ ಅಲ್ವಾ. ಈಗ ಇಂತಹ ಒಂದು ಕೆಲವೊಮ್ಮೆ ಈ ಸ್ವಲ್ಪ ಒಂದು ಮಿಡ್ಲ್ ಏಜ್ಡ್ ಒಂದಿಷ್ಟು ಜನರ ಹತ್ರ ಈಗ ಕೇಳಿದಾಗ, ಓ ಕಾಲೇಜಿಗೆ ಹೋಗುವಾಗ ನನ್ಗೆ ಒಳ್ಳೆ ಫ್ರೆಂಡ್ ಇದ್ದ, ಏನ್ ಬೇಕಾದ್ರೂ ಶೇರ್ ಮಾಡ್ಕೋಬಹುದಿತ್ತು, ನನ್ ಕಾಲೇಜಲ್ಲಿ ನನ್ಗೊಂದ್ ತುಂಬಾ ಕ್ಲೋಸ್ ಫ್ರೆಂಡ್ ಇದ್ಲು, ಎಷ್ಟು ಪ್ರಾಣಕ್ಕೆ ಪ್ರಾಣ ಕೊಡುವಂತ ಸ್ನೇಹಿತೆ ಇದ್ಲು. ಬಟ್ ಈಗ ನನ್ ಮದ್ವೆ ಆಗಿ ಬಂದ ಮೇಲೆ ನನ್ ಕಾಂಟ್ಯಾಕ್ಟೇ ಇಲ್ಲ. ಅಥವಾ ನಾವು ಏನೋ ಒಂದ್ ಬಿಸ್ನೆಸ್ ಅಲ್ಲಿ ಸ್ವಲ್ಪ ಆಚೆಚೆ ಆಗಿ ಅವನಿಗೂ ನನಗೂ ಈಗ ಆಗೋದೇ ಇಲ್ಲ ಅನ್ನುವಂತಹ ಗಂಡಸರು ಇರ್ಬೋದು. ಎಷ್ಟೋ ಜನರು ಈ ತರದ ಹಿಂದೆ ಇತ್ತು, ಆದ್ರೆ ಈಗ ಇಲ್ಲ. ಈ ತರದ ವಿಷಯಗಳನ್ನ ಹೇಳೋದನ್ನ ನಾನ್ ಕೇಳಿದ್ದೇನೆ. ಈಗ ಹಾಗಾದ್ರೆ ಇದು ನಿಜವಾದ ಸ್ನೇಹ ಆಗಿತ್ತು, ಒಂದು ಕಾಲದಲ್ಲಿ ನಿಜವಾದ ಸ್ನೇಹ ಆಗಿತ್ತು, ಏನೋ ಒಂದು ಕಾರಣಾಂತರದಿಂದ ಅದನ್ನೀಗ ಒಂದು ಸಣ್ಣ ಪುಟ್ಟ ಮನಸ್ತಾಪ ಇರ್ಬೋದು, ಸಣ್ಣದ್ ಯಾವುದೋ ಒಂದು ತಪ್ಪು ಕಲ್ಪನೆ ಇರ್ಬೋದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಂದನೋ ಅಥವಾ ಮದ್ವೆ ಆಗಿದ್ದೀವಿ ಅಂತನೋ ಇನ್ನೇನೋ ಒಂದು ಕಾರಣದಿಂದ ಅದು ದೂರ ಆಗಿದ್ರೆ ಅದನ್ನ ಮರಳಿ ಮತ್ತೆ ಪಡ್ಕೊಳ್ಬೇಕು ಅಂತ ಹೇಳಿ ತುಂಬಾ ಜನ ಬಯಸ್ತಾರೆ. ಆ ಹಳೆಯ ನನ್ನ ಪ್ರಾಣ ಸ್ನೇಹಿತೆ ಮದ್ವೆ ಆಗಿ ಅವಳೆಲ್ಲೋ ಇದ್ದಾಳೆ, ನಾನೆಲ್ಲೋ ಮದ್ವೆ ಆಗಿದ್ದೀನಿ, ಬಟ್ ಈಗ ನನ್ಗೆ ಅವಳನ್ನ ಮತ್ತೆ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂತ ಅನ್ಸ್ತಾ ಇದೆ. ಆದ್ರೆ ಯಾವುದೋ ಒಂದು ಸಣ್ಣ ಇದಕ್ಕೆ ನನ್ಗೋಳಿಗೂ ಬೇಜಾರಾಗಿತ್ತು. ಅಥವಾ ನನಗೊಬ್ಬ ಸ್ನೇಹಿತ ಇದ್ದ ಕಾಲೇಜಲ್ಲಿ, ನಾನು ಅವನು ಸೇರ್ಕೊಂಡು ಎಷ್ಟೆಲ್ಲ ಇದ್ ಮಾಡ್ತಾ ಇದ್ವಿ, ಬಟ್ ಈಗ ನಂದು ಅವನು ಬಿಸ್ನೆಸ್ ಸೇಮ್, ಈಗ ಬಿಸ್ನೆಸ್ ರೈವಲ್ರಿ ಆಗಿದೆ. ಏನೋ ಒಂದ್ ಸಣ್ಣ ಕಾರಣಕ್ಕೆ ನಾನೇನೋ ಒಂದ್ ಮಾತು ಹೇಳಿದೆ, ಅವನು ತುಂಬಾ ಬೇಜಾರ್ ಮಾಡ್ಕೊಂಡು ದೂರ ಆಗ್ಬಿಟ್ಟ. ಬಟ್ ಈಗ ಮತ್ತೆ ನಾವು ಅದೇ ಒಳ್ಳೆಯ ಫ್ರೆಂಡ್ಸ್ ಆಗಿರ್ಬೇಕು ಅಂತ ನನ್ಗೆ ಅನಿಸ್ತಾ ಇದೆ ಅಂತ ಹೇಳಿ ಎಲ್ಲ ಆದಾಗ, ನಮ್ಮಲ್ಲಿರುವಂತಹ ಈಗೋ ಅಹಂಕಾರವನ್ನ ಬದಿಗಿಟ್ಟು ಮತ್ತೆ ಹಳೆಯ ನಿಷ್ಕಲ್ಮಶ ಸ್ನೇಹದ ದಿನಗಳಿಗೆ ಮರಳೋದ್ ಹೇಗೆ? ಅಥವಾ ಇನ್ನೂ ಒಂದೇನಂದ್ರೆ, ನಮ್ಮ ಮಕ್ಕಳಲ್ಲಿ ಈ ನೈಜವಾದಂತಹ ಸ್ನೇಹ ಇವತ್ತು ತುಂಬಾ ಕಡಿಮೆ ಆಗ್ತಾ ಇದೆ. ಆ ಮಕ್ಕಳಲ್ಲಿ ನಿಜವಾದ ಸ್ನೇಹದ ಮೌಲ್ಯವನ್ನ ನಾವು ಕಲಿಸೋದ್ ಹೇಗೆ ಅಂತ ಈಗ ಒಂದ್ ಸ್ವಲ್ಪ ನಾವು ತಿಳ್ಕೊಳ್ಳೋಣ.
1: ಎಸ್ ಹೇಳಿ.
0: ಈಗ ಕೆಲವ್ರು ಈಗ ಹೇಳ್ತಾರೆ, ನನ್ಗೆ ಹಿಂದೆ ಒಂದು ಪ್ರಾಣ ಸ್ನೇಹಿತ ಇದ್ದ, ಏನೋ ಒಂದ್ ಸಣ್ಣ ತಪ್ಪು ತಿಳುವಳಿಕೆಯಿಂದ ನಾವು ವರ್ಷಗಳಿಂದ ಮಾತಾಡಿಲ್ಲ, ಈಗ ಇವತ್ ನಮ್ಮಿಬ್ರ ಹತ್ರನು ದುಡ್ಡಿದೆ, ಅಂತಸ್ತಿದೆ, ಆದ್ರೆ ಆ ಹಳೆ ಗೆಳೆಯನಿಲ್ಲ ಅಂತ ಹೇಳುವಂತ ನೋವು ಕಾಡ್ತಾ ಇದೆ. ಹಾಗಾದ್ರೆ ಇದನ್ನ ನಾನ್ ಹೇಗೆ ಇದ್ ಮಾಡ್ಲಿ? ಇದನ್ನ ಹಾಗಾದ್ರೆ ನಿಲ್ಸಿದ್ಯಾವ್ದು? ಇದನ್ನ ನಿಲ್ಸಿದ್ದು ನಮ್ ಅಹಂಕಾರ, ನಮ್ದೊಂದ್ ಸಣ್ಣ ಈಗೋ ಅಲ್ವಾ. ಅವನೇ ಮೊದ್ಲು ಫೋನ್ ಮಾಡ್ಲಿ, ನಾನ್ ಯಾಕೆ ಮಾಡ್ಬೇಕು? ಅವಳಿಗೆ ಅಷ್ಟೊಂದು ಕೊಬ್ಬಿದ್ರೆ ನಂಗೇನ್ ಬೇಕಾಗಿದ್ಯಾ? ಈ ತರದೆಲ್ಲ ಇರುತ್ತೆ. ನಾವು ಒಂದು ನೆನ್ಪಿಟ್ಕೊಳ್ಬೇಕು, ಸ್ನೇಹ ಅಥವಾ ಯಾವುದೇ ಒಂದು ರಿಲೇಶನ್ಶಿಪ್ ಅಲ್ಲಿ ಯಾರು ಮೊದಲು ಮಾತಾಡ್ಕೊಂಡ್ ಬರ್ತಾರೆ ಅಥವಾ ಸೋಲ್ಕೊಳ್ತಾರೆ ಅವ್ರು ಸೋತಿದ್ದಾರೆ ಅಂತ ಹೇಳಿ ಅರ್ಥ ಅಲ್ಲ. ಬದಲಿಗೆ ಅವರಿಗೆ ತನ್ನ ಈಗೋಗಿಂತ, ತನ್ನ ಅಹಂಕಾರಕ್ಕಿಂತ ಆ ಸ್ನೇಹ ದೊಡ್ಡದು ಅಂತ ಹೇಳಿ ಅರ್ಥ.
1: ಕರೆಕ್ಟ್.
0: ಮನಃಶಾಸ್ತ್ರದಲ್ಲಿ ಒಂದ್ ಮಾತಿದೆ, ಇನ್ ರಿಲೇಶನ್ಶಿಪ್ ಬೀಯಿಂಗ್ ಕನೆಕ್ಟೆಡ್ ಈಸ್ ಮೋರ್ ಇಂಪಾರ್ಟೆಂಟ್ ದೆನ್ ಬೀಯಿಂಗ್ ರೈಟ್ ಅಂತ. ಅಂದ್ರೆ ಸಂಬಂಧಗಳಲ್ಲಿ ಗೆಲ್ಲೋದಕ್ಕಿಂತ ಸಂಬಂಧ ಉಳಿಸ್ಕೊಳ್ಳೋದು ಮುಖ್ಯ ಅಲ್ವಾ. ಹಾಗೆ ನಮ್ ಬದುಕಿನಲ್ಲೂ ಯಾವ್ದೋ ಒಂದ್ ಸಣ್ಣ ಜಗಳಕ್ಕೆ ಇಡೀ ಸ್ನೇಹವನ್ನೇ ನಾವು ಬಲಿ ಕೊಟ್ಟಿದ್ರೆ ಆ ಅಹಂಕಾರದ ಗೋಡೆನ್ ಒಡೆದು ಹಾಕಿ ನಾವು ಮತ್ತೆ ಅವರನ್ನ ಸೇರ್ಕೋಬೇಕು. ಇವತ್ತು ಅದಕ್ಕೆ ನಾನೊಂದು ಮೂರು ಸೂತ್ರಗಳನ್ನ ನಾನ್ ಹೇಳ್ತೇನೆ, ಹೇಗ್ ಪಡ್ಕೊಳ್ಳೋದು. ಯಾರಿಗಾದ್ರೂ, ತುಂಬಾ ಜನರು ಇದಾರೆ, ಯಾರಿಗಾದ್ರೂ ಅಂತ ಹೇಳಿಲ್ಲ, ಆಲ್ಮೋಸ್ಟ್ ನಾನೊಂದು ಸೈಕಾಲಜಿ ಮಾಡುವಾಗ, ಸರ್ವೆ ಮಾಡುವಾಗ ಸುಮಾರು ವಿಷಯಗಳ ಬಗ್ಗೆ ಒಂದ್ ನೂರಾರು ಜನರಿಗೆ ಸರ್ವೆ ಮಾಡಿದ್ದೆ. ಅದು ನನ್ಗೆ ನೆನಪಾಗ್ತಿದೆ, ಎಷ್ಟೋ ಜನ ಅದ್ರಲ್ಲಿ ಈ ಹಿರಿಯ ನಾಗರಿಕರನ್ನ, ಮಧ್ಯ ವಯಸ್ಕರನ್ನ ನಾನ್ ಮಾತಾಡಿಸಿದಾಗ ಎಷ್ಟೋ ವಿಷಯಗಳು ನನ್ ಗಮನಕ್ಕೆ ಬಂದಿತ್ತು. ತುಂಬಾ ನನ್ಗೆ ಅದು ಹೆಲ್ಪ್ ಆಗಿದೆ ಎಷ್ಟೋ ಕಡೆ ಸೆಷನ್ ತಗೊಳ್ಳುವಾಗೆಲ್ಲ. ಅವರು ಹೇಳಿದ್ದಿದೆ, ನನ್ಗೆ ಹಳೆ ಸ್ನೇಹಿತರು ಇದ್ರು, ತುಂಬಾ ಒಳ್ಳೆ ಫ್ರೆಂಡ್ಶಿಪ್ ಇತ್ತು, ನಿಷ್ಕಲ್ಮಶವಾದಂತಹ ಫ್ರೆಂಡ್ಶಿಪ್ ಆಗಿತ್ತು, ಯಾವ್ದೋ ಒಂದ್ ಕಾರಣಕ್ಕೆ ಇದಾಗಿದೆ, ಈಗ ಮತ್ತೆ ನಮ್ಗೆ ಅವ್ರ ಹತ್ರ ಮಾತಾಡ್ಬೇಕು ಅನಿಸ್ತಿದೆ ಅಂತ ಹೇಳಿ ತುಂಬಾ ಜನ ಹೇಳಿದವರಿವ. ಹಾಗಾದ್ರೆ ಅದನ್ನ ನಾವು ಮತ್ತೆ ಮರಳಿ ಪಡಿಬೇಕು ಅಂತ ಹೇಳಿದ್ರೆ ಏನೇನ್ ಮಾಡಬಹುದು ಅಂತ ಹೇಳಿದ್ರೆ, ಮೊದಲನೇದಾಗಿ ನಾವು ಅವರಿಗೆ ಯಾವ್ದೋ ಒಂದು ವಾಟ್ಸಪ್ ಅಲ್ಲಿ ಒಂದು ಶುಭಾಶಯ ಕಳ್ಸೋದು, ಇನ್ಸ್ಟಾಗ್ರಾಮಿಗೆ ಏನೋ ಕಮೆಂಟ್ ಹಾಕೋದು, ಅಥವಾ ಒಂದು ಫೋನ್ ಮಾಡಿ ನಾವು ಮಾತಾಡೋದು ಮಾಡಬಾರ್ದು. ಮೊದಲನೇದಾಗಿ ನಾವು ಈ ಡಿಜಿಟಲ್ ಏನಿದೆಯಲ್ಲ ಇದನ್ನ ಬದಿಗೆ ಬಿಸಾಕಿ ಭೌತಿಕವಾಗಿ ಅವರನ್ನ ಭೇಟಿಯಾಗಬೇಕು, ಅವರನ್ನ ಹೋಗಿ ಮೀಟ್ ಮಾಡಿ ಮಾತಾಡ್ಬೇಕು. ಆಮೇಲೆ ಒಂದ್ಸಲ ಇದ್ ಮಾಡಿದ್ಮೇಲೆ ಆ ಒಂದು ಸಂಬಂಧ ಮತ್ತೆ ಹಾಗೆ ಚೆನ್ನಾಗಿದೆ, ಒಳ್ಳೆ ಫ್ರೆಂಡ್ಸ್ ಆಗಿದ್ದೀವಿ ಮತ್ತೆ ಅಂತ ಹೇಳಿದಾಗ, ತಿಂಗ್ಳಿಗೆ ಒಮ್ಮೆ ಆದ್ರೂ ಕೂಡ ಈ ಫೋನ್ ಗೀನು ಎಲ್ಲ ಬದಿಗಿಟ್ಟು ಅವರನ್ನ ಮುಖಾಮುಖಿ ಕುಳಿತು ನೋಡಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಮಾತನಾಡ್ಬೇಕು. ಆ ಒಂದು ಸಮಯದಲ್ಲಿ ನಮ್ಮ ಮೊಬೈಲ್ ಅನ್ನ ಸೈಲೆಂಟ್ ಹಾಕಿಟ್ಟಿರ್ಬೇಕು. ಯಾಕೆ ಅಂತ ಹೇಳಿದ್ರೆ ಆ ಫಿಸಿಕಲ್ ಪ್ರೆಸೆನ್ಸ್ ಇದೆಯಲ್ಲ ಅದು ನೀಡುವಂತಹ ಒಂದು ಸೆಕ್ಯೂರಿಟಿ ಫೀಲಿಂಗ್, ಸೆಕ್ಯೂರ್ ಫೀಲಿಂಗ್ ಮತ್ತೆ ನೆಮ್ಮದಿಯನ್ನ ಯಾವುದೇ ಒಂದು ಇಮೋಜಿಯಿಂದ ನೀಡ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಇನ್ನೊಂದು ಏನಂದ್ರೆ ಎರಡನೇ ಸೂತ್ರ, ಬದಲಾವಣೆಯನ್ನ ನಾವು ಒಪ್ಕೊಳ್ಬೇಕು. ಈಗ ಕಾಲೇಜು ದಿನಗಳಲ್ಲಿದ್ದಂತ ಸ್ನೇಹಿತ ಇವತ್ ಮದುವೆಯಾಗಿ ಅವನಿಗೆ ಜವಾಬ್ದಾರಿಗಳು ಬಂದು ಬದಲಾಗಿದ್ದಾನೆ ಕೆಲವೊಂದ್ಸಲ ಅಲ್ವಾ. ಅವನು ಮೊದಲೊಂಥರ ಈಗ ಇಲ್ಲ ಅಂತ ನಾವು ದೂಷಿಸಬಾರ್ದು. ಯಾಕಂದ್ರೆ ಮನುಷ್ಯ ಪರಿಸ್ಥಿತಿಗೆ ತಕ್ಕಂತೆ ಬದಲಾಗ್ತಾ ಹೋಗ್ತಾನೆ. ಅವನಿಗೀಗ ಹೊಸ ಜವಾಬ್ದಾರಿಗಳು ಬಂದಿದೆ, ಅದನ್ನೆಲ್ಲ ನಾವು ಅರ್ಥ ಮಾಡಿಕೊಂಡು ಆ ಬದಲಾವಣೆಯ ನಡುವೆಯೂ ಕೂಡ ನಾವು ಅವರಿಗೆ ನಮ್ಮ ಹೆಗಲನ್ನ ನೀಡಬೇಕು. ಏನಾದ್ರೂ ಸಮಸ್ಯೆಗಳಿದ್ರೆ ನಾನಿದ್ದೀನಿ ಅನ್ನುವಂಥದ್ದು. ಇನ್ನೊಂದು, ಯಾವುದೇ ಅಪೇಕ್ಷೆ ಇಲ್ಲದೆ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಇರೋದನ್ನ ಕಲಿಬೇಕು. ಜಾಯ್ ಆಫ್ ಗಿವಿಂಗ್ ಅಂತ, ಕೊಡೋದ್ರಲ್ಲಿ ಸಂತೋಷ ಪಡ್ಬೇಕೇ ಹೊರತು ನಮ್ಗೆ ಪಡ್ಕೊಳ್ಳೋದ್ರಲ್ಲಿ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರಬಾರ್ದು. ಯಾವಾಗ್ಲೂ ಅವನ್ ನನ್ಗೇನ್ ಮಾಡ್ದ ಅಂತ ಹೇಳಿ ಲೆಕ್ಕ ಹಾಕದೆ ಒಮ್ಮೆ ಆದ್ರೂ ಯಾವುದೇ ನಿರೀಕ್ಷೆ ಇಲ್ಲದೆ ಕೇವಲ ಪ್ರೀತಿಯಿಂದ ನಮ್ಮ ಸ್ನೇಹಿತರಿಗೆ ಒಂದು ಸಹಾಯ ಮಾಡಿ ನೋಡ್ಬೇಕು. ಯಾವಾಗ ನಾವು ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಪ್ರೀತಿಯನ್ನ ಕೊಡ್ಲಿಕ್ಕೆ ಶುರು ಮಾಡ್ತೇವೋ ಆವಾಗ ನಮ್ಮ ಸುತ್ತ ಆರ್ಟಿಫಿಷಿಯಲ್ ಜನರು ಏನು, ಕೃತಕ ಜನರೆಲ್ಲ ಏನು, ಸಂಬಂಧಗಳೆಲ್ಲ ಏನಿದೆ ಅದೆಲ್ಲ ದೂರಾಗಿ ನೈಜವಾದಂತಹ ರಿಯಲ್ ಫ್ರೆಂಡ್ಸ್, ರಿಯಲ್ ರಿಲೇಶನ್ಶಿಪ್ ಇರೋವಂಥವ್ರು ಮಾತ್ರ ಉಳ್ಕೊಳ್ತಾರೆ ನಮ್ ಸುತ್ತಮುತ್ತ ಅಲ್ವಾ. ಸೊ ನಾವು ಬರೀ ನಮ್ ಬಗ್ಗೆ ಯೋಚನೆ ಮಾಡಿದ್ರೆ ಸಾಲದು, ನಮ್ ಮನೇಲಿ ಬೆಳಿತಿರುವಂತಹ ನಮ್ ಮಕ್ಕಳನ್ನು ಗಮನಿಸ್ಬೇಕು. ಇವತ್ತಿನ ಮಕ್ಕಳು ಒಂದ್ ಸ್ವಲ್ಪ ಟೈಮ್ ಸಿಕ್ಕಿದ್ರೆ ಗೇಮ್ಸ್ ಆಡ್ತಾ ಕುತ್ಕೊಳ್ತಾರೆ, ಅಥವಾ ಮೊಬೈಲ್ ಅಲ್ಲಿ, ಅಥವಾ ಆನ್ಲೈನ್ ಕ್ಲಾಸ್ ಇರ್ಬೋದು, ಅಥವಾ ಇನ್ನೇನೋ ಒಂದು ಮೊಬೈಲ್ ಅಲ್ಲಿ ರೀಲ್ಸ್ ನೋಡೋದಿರ್ಬೋದು, ಏನೋ ಒಂದು ಮಾಡ್ತಾ ಇರ್ತಾರೆ, ಚಾಟಿಂಗ್ ಮಾಡ್ತಾ ಇರ್ತಾರೆ. ಇದು ಮಕ್ಕಳ ಹತ್ರ ಯಾರ್ಯಾರ ಹತ್ರ ಚಾಟಿಂಗ್ ಮಾಡ್ಕೊಳ್ತಿರ್ತಾರೆ. ಆದ್ರೆ ಅವರಿಗೆ ಶೇರಿಂಗ್ ಅಂದ್ರೆ ಹಂಚ್ಕೊಳ್ಳೋದಂದ್ರೆ ಏನು, ಕೇರಿಂಗ್ ಕಾಳಜಿ ಮಾಡೋದಂದ್ರೆ ಏನು ಅಂತ ಅನ್ನೋದೇ ಗೊತ್ತಾಗ್ತಾ ಇಲ್ಲ, ಗೊತ್ತಿಲ್ಲ ಹೆಚ್ಚಿನವರಿಗೆ. ಕೆಲವರಿಗೆ ಮಕ್ಕಳು 100ಕ್ಕೆ 100 ಮಾರ್ಕ್ಸ್ ತಗೊಳ್ಬೇಕು, ಅದ್ ಹೇಗ್ ತಗೊಳ್ಳೋದು ಅಂತ ಹೇಳಿ ಎಲ್ಲ ಕಲಿಸ್ಕೊಡ್ತಾರೆ. ಕೆಲವ್ರು ಬೇಕಾದ್ರೆ ಅವರು ಪಾಠ ಮಾಡ್ತಾರೆ, ಮತ್ತೆ ಟ್ಯೂಷನ್ ಗೆ ಹಾಕ್ತಾರೆ, ಎಲ್ಲವನ್ನ ಕಲಿಸ್ಕೊಡ್ಬಹುದು. 100ಕ್ಕೆ 100 ಮಾರ್ಕ್ ತಗೊಳ್ಳೋದು ಹೇಗೆ ಅಂತ ಕಲಿಸ್ಕೊಟ್ರು ಕೂಡ ಒಬ್ಬ ಒಳ್ಳೆಯ ಫ್ರೆಂಡ್ ಆಗೋದು ಹೇಗೆ ಅಂತ ಹೇಳಿ ನಾವು ಕಲಿಸ್ತಾ ಇದ್ದೇವೆ ಇವತ್ತು ನಮ್ಮ ಮಕ್ಕಳಿಗೆ.
1: ಎಸ್ ಸ್ವರ್ಣ ಮೇಡಮ್, ಆಕ್ಚುಲಿ ಇಂದಿನ ದಿನದಲ್ಲಿ ಇದನ್ನೆಲ್ಲ ಕಲಿಸೋದು ಬಹಳ ಮುಖ್ಯ ಇದೆ. ಇದ್ರ ಬಗ್ಗೆ ನಾವು ಡೀಟೇಲ್ ಆಗಿ ಮುಂದಿನ ಸಂಚಿಕೆಯಲ್ಲಿ ಮಾತಾಡೋಣವಾ?
0: ಎಸ್ ಖಂಡಿತವಾಗ್ಲು.
1: ಮಕ್ಕಳಿಗೆ ನಾವು ಸ್ನೇಹ ಅಥವಾ ಸಂಬಂಧಗಳಲ್ಲಿ ಹೇಗಿರ್ಬೇಕು ಅನ್ನೋದನ್ನು ಇವತ್ ಕಲಿಸ್ಬೇಕು. ಯಾಕೆಂದ್ರೆ ಅವರು ನೋಡಿ ಕಲಿಯುವಂತ ವಾತಾವರಣ ಇಲ್ಲ, ಈಗ ಹೇಳಿ ಕೇಳಿಯೇ ಕಲಿಬೇಕು ಅವ್ರು ಅಲ್ಲ.
0: ಹೌದು
1: ಸರಿ, ಹಾಗಿದ್ರೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು ಸೋ ಮಚ್ ಸ್ವರ್ಣ ಕುಂದಾಪುರ ಮೇಡಮ್ ಅವ್ರಿಗೆ.
0: ನಿಮ್ಗೂ ಕೂಡ ಧನ್ಯವಾದಗಳು.
1: ಕೇಳುಗ್ರೆ, ನಾವ್ ಹಂಗಾರೆ ಒಯ್ಬತ್ತೋ ಪ್ರಿಯ ಮನಸ್ಸಿಯ ಮುಂದಿನ ಸಂಚಿಕೆಯನ್ನ ಮತ್ತದೆ ಮಂಗಳವಾರ ಸಾಯಂಕಾಲ 6 ಗಂಟೆಗೆ ಕೇಳಿ ಮತ್ ಸಿಗ್ತಾವ್. ಕೇಂತಾರಿ ರೇಡಿಯೋ ಕುಂದಾಪುರ 89.6 FM, ಇದು ಭಂಡಾರಕಾಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಕಾಯ್ತಾ ಇರಿ.
2: ಬ್ಯಾಸಿ ತಿಂಗ್ಳೆ ಜಕ್ಣಿ, ಸ್ವಾಣಿ ತಿಂಗ್ಳಲ್ ಅಜ್ಜಿ, ಕೊಚ್ಚಕ್ಕಿ ಕೂಳಿಗೆ ಚಟ್ಲಿ ಹಾಕದ್ ಬಜ್ಜಿ.
3: ಕುಂದಾಪುರ 89.6 FM, ಕುಂದ ಕಂಠಗಳ ಪ್ರಕೃತಿಯ ಸ್ವರ.

0: 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನಾನು ಡಾಕ್ಟರ್ ಎಚ್ ಎಸ್ ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ. ಅದನ್ನು ಕೇಳ್ತಾ ಇರಿ, ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟದಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ ಜೆ ಜ್ಯೋತಿ, ನಿಮ್ಮೊಟ್ಟಿಗೆ ಸಮುದಾಯ ಬಾನುಲಿ ಕೇಂದ್ರ ಭಂಡಾರಕರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು. ಇದರಲ್ಲಿ ನಾವು ಇವತ್ತು ಮಾತಾಡ್ತಾ ಇರೋದು ಯೋಗ ಡೇ, ಯೋಗ ದಿನ, ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ. ಜೂನ್ 21 ತಾರೀಕು ಇವತ್ತು ಬಹಳ ಸ್ಪೆಷಲ್ ಡೇ. ಸೊ ಎಷ್ಟು ವರ್ಷಗಳಿಂದ ಅನ್ನೋದನ್ನ ನಾನು ಮರ್ತಿದ್ದೀನಿ. 12 ವರ್ಷಗಳಿಂದ ಆಚರಿಸಲ್ಪಡುತ್ತಿರುವ ವಿಶ್ವ ಯೋಗ ದಿನ ಇವತ್ತು. ಆ ಯೋಗನ ಮಾಡೋ ಯೋಗ ಪ್ರತಿ ವರ್ಷ ನಮ್ ಬತ್ತ, ಆದ್ರೆ ಎಂತಂದ್ರೆ ಒಂದಿನ ಮಾಡಿ ಬಿಡುತ್ತೆ ಒಂದು, ಆದ್ರೆ ಒಂದಿನ ಮಾಡಿ ಬಿಡೋಕಾಗ, ಯಾಕಂದ್ರೆ ಈ ವರ್ಷದ ಥೀಮೇ ತುಂಬಾ ಸ್ಪೆಷಲ್ ಆಗಿದೆ. ಅದೆಲ್ಲ ಎಂತ ಅಂದಳಿ ಕೇಂಬಕ್ಕೆ ನಮ್ಮೊಟ್ಟಿಗೆ ಹೇಳುಕೆ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆಯುಷ್ ಇಲಾಖೆ, ಕುಂದಾಪುರ ತಾಲೂಕು ಆಯುಷ್ ಆಸ್ಪತ್ರೆ ಇವರೆಲ್ಲ ಒಟ್ಟಿಗೆ ಮಾಡ್ತಾ ಇರೋ ವಿಶೇಷ ಯೋಗ ದಿನಾಚರಣೆ. ಅದರ ಬಗ್ಗೆ ಮಾತಾಡೋಕೆ ನಮ್ಮ ಆಯುಷ್ ಇಲಾಖೆ ಕುಂದಾಪುರ, ಕುಂದಾಪುರ ತಾಲೂಕು ಆಯುಷ್ ಆಸ್ಪತ್ರೆಯ ವೈದ್ಯಾಧಿಕಾರಿಯಾಗಿರುವ ಡಾಕ್ಟರ್ ಶಿಲ್ಪಾ ಕೆ ಅವರಿದ್ದಾರೆ. ಡಾಕ್ಟರ್ ನಮಸ್ಕಾರ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ಕಾರ ಮೇಡಮ್.
2: ಪ್ರತಿ ಸಲದಂತೆ ಈ ಸಲವು ಯೋಗ ದಿನಾಚರಣೆ ದಿನ ವಿಶೇಷ ಅತಿಥಿ ನೀವೇ. ಈ ಸಲ ನಂಗೆ ಖುಷಿಯಾದ ಅಂತ ಕೇಳಿ ನಾನು ಹೇಳಿದೆ, ನಾವು ಒಂದಿನ ಮಾಡುತ್ತೆ ಯೋಗ, ಇವತ್ತೊಂದು ಯೋಗ ಡೇ ಅಂತ ಹೇಳ್ಕೊಂಡು ಎಲ್ಲರೂ ಒಂದು ಬಿಳಿ ಅಂಗಿ, ಬಿಳಿ ಪ್ಯಾಂಟ್ ಎಲ್ಲ ಹಾಕೊಂಡ ಲಾಯಕ್ ಮಾಡಿ ಒಂದು ಯೋಗ ಮಾಡುದು. ಆದ್ರೆ ಪ್ರತಿ ದಿನ ಮಾಡೋಕ್ ಹೋತಿಲ್ಲ, ಒಂದ್ 4 ದಿನ ಮಾಡಿದ ಮೇಲೆ ಎಂದು ಕಾರಣ ಬತ್ತದ್ ನಿಂತು ಹೊತ್ತ, ಮತ್ತೊಂದು ಕಾರಣ ಬತ್ತ ನಿಂತು ಹೊತ್ತ, ಮತ್ತೊಂದು 2 ದಿನ ಬತ್ತ, ಕಡೆಗೆ ಒಂದ್ ಸ್ವಲ್ಪ ತಡವತ್ತಿಗೆ ಅದು ನೆನಪು ಇರುತ್ತೆ. ಈ ತರ ಎಲ್ಲ ಆಪದು ಇತ್ತು ನಮ್ಮಲ್ಲಿ ಜಾಸ್ತಿಯಾಗಿ. ಆದ್ರೆ ವಿಶೇಷವಾಗಿ ಈ ಸಲದ ಥೀಮ್ ಇದೆಯಲ್ಲ, ವಿಶ್ವ ಯೋಗ ದಿನದ ಥೀಮ್ ಅನ್ನೋದು ನಮ್ಮಂತವರಿಗೆ ಈಗ ಒಂದಿನ ಬಿಟ್ಟು 4 ದಿನ ಮಾಡದೇ ಇರೋರಿಗೆ ತುಂಬಾ ಸೂಕ್ತವಾಗಿರೋ ಥೀಮ್ ಅದು. ಆ ಥೀಮ್ ಒಂದ್ಸಲ ಹೇಳಿಬಿಡಿ ಡಾಕ್ಟ್ರೆ.
3: ಖಂಡಿತವಾಗಿ. ಮೊದಲನೇದಾಗಿ ಕೇಳುಗರೆಲ್ಲರಿಗೂ ಕೂಡ ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳು. ಪ್ರತಿ ವರ್ಷ ಒಂದು ಥೀಮ್ನ ಮೂಲಕ ಯೋಗ ದಿನಾಚರಣೆಯನ್ನು ನಾವು ಆಚರಣೆ ಮಾಡ್ತೇವೆ. ಈ ವರ್ಷದ ಥೀಮ್ ಏನಂದ್ರೆ ಯೋಗ ಫಾರ್ ಹೆಲ್ದಿ ಏಜಿಂಗ್, ಅಂದ್ರೆ ಕನ್ನಡದಲ್ಲಿ ಹೇಳಬೇಕಂತಾದ್ರೆ ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಅನ್ನುವಂಥದ್ದು. ಯಾಕಂದ್ರೆ ನೋಡಿ, 65-70 ವರ್ಷಕ್ಕೆ ಪ್ರಾಯಕ್ಕೆ ಬರುವಂತಹ ಕಾಯಿಲೆಗಳು ಒಂದೇ ಕೂಡಲೇ ಬರುವಂತಹ ಸಮಸ್ಯೆಗಳು ಅಲ್ಲ. ಅವೆಲ್ಲವೂ ಕೂಡ ನಮ್ಮ ಏನು 30-35 ಅಥವಾ 20-25 ವಯಸ್ಸಿನಲ್ಲಿ ನಾವು ಮಾಡುವಂತಹ ತಪ್ಪುಗಳು, ಅಂದ್ರೆ ನಮ್ಮ ಜೀವನ ಶೈಲಿಯ ತಪ್ಪುಗಳಿರ್ಬೋದು, ಆಹಾರ ಕ್ರಮದ ತಪ್ಪುಗಳಿರ್ಬೋದು, ಅಥವಾ ಯಾವುದೇ ದೈಹಿಕ ಚಟುವಟಿಕೆ, ವ್ಯಾಯಾಮಗಳು, ಯೋಗಗಳು, ಇದ್ಯಾವುದು ಮಾಡದೆ ಇರೋದ್ರಿಂದ ಜಡತ್ವದ ನಮ್ಮ ದಿನಚರ್ಯದಿಂದಾಗಿ ಬರುವಂತಹ ಈ ಕೆಲವೊಂದು ಕಾಯಿಲೆಗಳೇನಿರ್ತದೆ ಅವುಗಳು 60-75 ವರ್ಷಕ್ಕೆಲ್ಲ ಅತೀವವಾಗಿ ಕಾಣಿಸ್ಕೊಳ್ತದೆ. ಹಾಗಾಗಿ ನಾವೇನ್ ಹೇಳ್ತೇವೆ, ಇಂದಿನಿಂದಲೇ, ಇವತ್ತಿನಿಂದಲೇ ಯೋಗ ಶುರು ಮಾಡಿ ಪ್ರತಿನಿತ್ಯ ನಿಮ್ಮ ಸಮಯದ ದಿನದ 24 ಗಂಟೆಯ ಸಮಯದಲ್ಲಿ ಕನಿಷ್ಠ ಒಂದು 1/2 ಗಂಟೆ ಆದರೂ ಯೋಗ, ಪ್ರಾಣಾಯಾಮ, ಧ್ಯಾನದಂತ ಅಭ್ಯಾಸಕ್ಕೆ ಮೀಸಲಿಡಿ. ಇದು ಇವಾಗಿಂದನೇ ನೀವು ಶುರು ಮಾಡಿದ್ರೆ ಯಾವಾಗ ನೀವು ಮಧ್ಯವಯಸ್ಕರು ಅಥವಾ ಹಿರಿಯ ವಯಸ್ಕರ ತನಕ್ಕೆ ಬರುವಾಗ ಅವಾಗ ಕಾಣಿಸ್ಕೊಳ್ಳುವಂತಹ ಸಮಸ್ಯೆಗಳು, ಆರೋಗ್ಯ ಸಮಸ್ಯೆಗಳನ್ನು ಆದಷ್ಟು ಹತೋಟಿಯಲ್ಲಿ ಇಟ್ಕೊಳ್ಬಹುದು, ಮತ್ತೆ ಅಂತಹ ಸಮಸ್ಯೆಗಳು ನಮಗೆ ತೀರಾ ಬಾಧಿಸುವುದಿಲ್ಲ.
2: ನಿಜವಾದ ಮಾತಿದು. ಇದು ನನ್ನ ವೈಯಕ್ತಿಕ ಅನುಭವ ಕೂಡ. ನಾನು ಯೋಗ ಮಾಡಿದ ದಿನ 1 ಗಂಟೆ ಯೋಗ ಮಾಡಿದ್ರೆ ಅವತ್ತಿನ ದಿನದ ಫ್ಲೆಕ್ಸಿಬಿಲಿಟಿಯೇ ಬೇರೆ. ಯಾವ ನೋವು ಇರೋದಿಲ್ಲ, ಯಾವ ತರದ್ದು ನಂಗೆ ಅಲ್ಲಿ ನೋಯ್ತಿದೆ, ಇಲ್ಲಿ ನೋಯ್ತಿದೆ, ಮತ್ತೊಂದ್ ತರ ಆಗ್ತಿದೆ, ನನ್ನ ಬಾಡಿ ತುಂಬಾ ಫ್ಲೆಕ್ಸಿಬಲ್ ಅನಿಸ್ತಾ ಇರತ್ತೆ. ಏ, ಎಷ್ಟು ಚೆನ್ನಾಗಿದೆಯಲ್ಲ ಇವತ್ತಿನ ದಿನ, ಮನಸ್ಸು ತುಂಬಾ ಹಗುರ ಅನಿಸ್ತಾ ಇರತ್ತೆ. ಯಾಕೆಂದ್ರೆ ಧ್ಯಾನ, ಪ್ರಾಣಾಯಾಮ ಇದು ಕೂಡ ಯೋಗದ ಒಂದು
3: ಭಾಗವಾಗಿ.
2: ಆ 1 ಗಂಟೆ ಯೋಗದಲ್ಲಿ ಅದು ಆಗೋದ್ರಿಂದ ಆ ದಿನ ಇಡೀ ನಾವು ತುಂಬಾ ಉತ್ಸಾಹ, ಉಲ್ಲಾಸ ಇದರಲ್ಲಿರುತ್ತೆ. ಅಂದ್ರೆ ಆ ಯೋಗದ ಇಫೆಕ್ಟ್ ಎಷ್ಟು ಇರುತ್ತೆ ಕಾಣಿ. ಅದು ಒಂದಿನ ಮಾಡೋದಕ್ಕೆ ಇನ್ನೊಂದು 8 ದಿನಕ್ಕೆ ಮತ್ತೆಂತರ ಬಂತು, ಓ ಇವತ್ತು ಆತಿಲ್ಲ ಮಾರೆ, ಶೇ ಟೈಮ್ ಇಲ್ಲ ಮಾರೆ, ಮತ್ತೊಂದು ಮರೆ, ಮಗದೊಂದು ಮರೆ, ಹಿಂಗೆ 100 ಕಾರಣಗಳನ್ನ ಹೇಳ್ಕೊಂಡ ಯೋಗ ಮಾಡೋದನ್ನ ಪೋಸ್ಟ್ಪೋನ್ ಮಾಡ್ತಾ ಇರತ್ತೆ. ನೀವು ಹೇಳಿದ್ರೆ ಈಗ ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಅಂತ ಹೇಳ್ತಾರೆ. ವೃದ್ಧಾಪ್ಯ ಬಂದ ಮೇಲೆ ಯೋಗ ಮಾಡುವುದಲ್ಲ, ವೃದ್ಧಾಪ್ಯ ಎಲ್ರಿಗೂ ಬಂದೇ ಬರುತ್ತೆ. ಸೊ ಹಾಗಾಗಿ ಅದು ಆರೋಗ್ಯಕರವಾಗ್ಲಿಕ್ಕೆ ಇವತ್ತೇ
3: ಯೋಗ ಶುರು ಮಾಡ್ಬೇಕು ಖಂಡಿತವಾಗಿ. ಯಾಕಂದ್ರೆ ವೃದ್ಧಾಪ್ಯ ಅನ್ನುವಂಥದ್ದು ಕಾಯಿಲೆ ಅಲ್ಲ, ವೃದ್ಧಾಪ್ಯ ಅನ್ನುವಂಥದ್ದು ನೀವು ಹೇಳಿದಾಗೆ ಮೇಡಮ್, ಎಲ್ಲರಿಗೂ ಕೂಡ ವೃದ್ಧಾಪ್ಯ ಸಹಜ ಪ್ರಕ್ರಿಯೆ, ದೇಹದ ಒಂದು ಸಹಜ ಪ್ರಕ್ರಿಯೆ. ವೃದ್ಧಾಪ್ಯ ಮನಸ್ಸಿಗೆ ಕೂಡ ಬರ್ತದೆ, ದೇಹಕ್ಕೆ ಮಾತ್ರ ಅಲ್ಲ ಮನಸ್ಸಿಗೂ ಕೂಡ ವೃದ್ಧಾಪ್ಯ ಬರ್ತದೆ. ಯಾಕಂದ್ರೆ ಒಂದು ಪ್ರಾಯದ ನಂತರ ಮನಸ್ಸಲ್ಲೂ ಕೂಡ ಆ ಉಲ್ಲಾಸತನಗಳು ಕಡಿಮೆ ಆಗ್ತದೆ. ಹಾಗಾಗಿ ನಾವೇನ್ ಹೇಳ್ತೇವೆ, ಸ್ವಲ್ಪ ಪ್ರಾಣಾಯಾಮ ಧ್ಯಾನದ ಅಭ್ಯಾಸ ನಮ್ಮ ದೇಹದ ಸ್ಥಿತಿಯನ್ನ ಹೇಗೆ ಆಸನಗಳು ಕಾಪಾಡಿಕೊಳ್ಳುತ್ತದೆ, ಈ ಪ್ರಾಣಾಯಾಮ ಧ್ಯಾನ ಅನ್ನುವಂಥದ್ದು ನಮ್ಮ ಮನಸ್ಸಿನ ಸ್ಥಿತಿಯನ್ನ ಕಾಪಾಡಿಕೊಳ್ಳುತ್ತದೆ. ಹಾಗಾಗಿ ಎರಡೂ ಅಭ್ಯಾಸವನ್ನ ಖಂಡಿತವಾಗಿ ನಾವು ನಿಯಮಿತವಾಗಿ ಮಾಡಲೇಬೇಕು. ಇನ್ನೊಂದೇನು ಹೇಳಬೇಕಂದ್ರೆ, ಈಗ ಉದಾಹರಣೆಯಾಗಿ ಹೇಳೋದಾದ್ರೆ, ನಾವು ಈಗಿನ ಮಕ್ಕಳಿಗೆ ಇವಾಗನೇ ಅವರಿಗೆ ಯಾಕೆ ನಾವು ಶಾಲೆಗೆ ಹಾಕಿ ಶಿಕ್ಷಣಗಳನ್ನ ಕೊಡ್ತೇವೆ, ಮುಂದೆ ಡಾಕ್ಟ್ರು ಇಂಜಿನಿಯರು ಟೀಚರ್ ಅಥವಾ ಯಾವುದಾದ್ರೂ ಒಂದು ವೃತ್ತಿಯನ್ನ ಅವ್ರು ಆರಿಸ್ಕೊಳ್ಬೇಕಾದ್ರೆ ಈಗಲಿಂದನೇ ಶಿಕ್ಷಣ ಅಗತ್ಯ. ಅದೇ ರೀತಿ ಮುಂದೆ ನಮ್ಮ ಆರೋಗ್ಯಕ್ಕೋಸ್ಕರ ಈಗಿನಿಂದಲೇ ನಾವು ಆ ಪರಿಪಾಠವನ್ನ ಮಾಡಿಕೊಂಡ್ರೆ ಮಾತ್ರ ಆರೋಗ್ಯ ಕಾಪಾಡಿಕೊಳ್ಳಿಕ್ಕೆ ಸಾಧ್ಯ.
4: ನಾನು ಒಂದು ತುಂಬಾ ಅಬ್ಸರ್ವ್ ಮಾಡಿದ್ದು, ಮತ್ತೆ ನಾನು ತುಂಬಾ ಯೋಚನೆ ಮಾಡಿದ್ದು ನೋಡಿ, ನಮ್ಮ ಮಕ್ಕಳನ್ನ ಯಾವ ಶಾಲೆಗೆ ಹಾಕ್ಬೇಕು, ಅವ್ರು CBSE ಹೋಗ್ಬೇಕಾ, ICSE ಹೋಗ್ಬೇಕಾ, ಸ್ಟೇಟ್ ಸಿಲೆಬಸ್ ಹೋಗ್ಬೇಕಾ, ಗೌರ್ಮೆಂಟ್ ಶಾಲೆಗೆ ಹೋಗ್ಬೇಕಾ, ಇಂಗ್ಲಿಷ್ ಮೀಡಿಯಂ ಹೋಗ್ಬೇಕಾ, ಇಂಗ್ಲಿಷ್ ಮೀಡಿಯಂ ಆದ್ರೆ ಯಾವ ತರದ ಶಾಲೆಗೆ ಹೋಗ್ಬೇಕು, ಇಂಥದ್ನೆಲ್ಲ ಸಿಕ್ಕಾಪಟ್ಟೆ ಯೋಚನೆ ಮಾಡ್ತೀವಿ ಆಸ್ ಪೇರೆಂಟ್ಸ್. ಆದ್ರೆ ಅದೇ ನಾವು ನಾಳೆ ನನ್ ಮಗು ಆರೋಗ್ಯಕರವಾಗಬೇಕಾದ್ರೆ ಆ ಮಗುಗೆ ಧ್ಯಾನ ಕಲಿಸ್ಬೇಕಾ, ಯೋಗ ಕಲಿಸ್ಬೇಕಾ, ಇದನ್ನೆಲ್ಲ ನಾನು ಡೈಲಿ ಪ್ರಾಕ್ಟೀಸ್ ಮಾಡ್ಬೇಕಾ, ಅಂಡ್ ಆ ಮಗು ಎಷ್ಟು ವರ್ಷದಿಂದ ಶುರು ಮಾಡಿದ್ರೆ ಒಳ್ಳೇದು, ಅಂಡ್ ಪ್ರತಿದಿನ ಮಾಡಿದ್ರೆ ಎಷ್ಟು ಒಳ್ಳೇದು, ನನ್ನ ಮಗುಗೆ ಆಕ್ಚುಲಿ ಬೇಕಾಗಿರೋದು ಯಾವುದು, ಶಾಲೆ ಎಷ್ಟು ದುಡ್ಡಿಗೆ ನಾನು ಸೇರಿಸ್ತೀನಿ ಅನ್ನೋದಾ, ಅಥವಾ ಆ ಮಗುವಿಗೆ ಧ್ಯಾನ ಯೋಗ ಹೇಳ್ಕೊಡ್ಬೇಕಾಗಿರೋದನ್ನ.
3: ಖಂಡಿತವಾಗಿ ಖಂಡಿತವಾಗಿ
4: ಶಿಕ್ಷಣದಲ್ಲಿ ಯಾವ ತರದ ಮಗು, ನನ್ನ ಮಗುಗೆ ರ್ಯಾಂಕ್ ಬಂದಿದೆ ಅನ್ನೋದು ಖುಷಿಯೇ, ಆದ್ರೆ ನನ್ನ ಮಗು ಎಷ್ಟು ಆರೋಗ್ಯವಾಗಿದೆ ಅನ್ನೋದು ಕೂಡ ಅಷ್ಟೇ.
3: ಖಂಡಿತವಾಗಿ ಖಂಡಿತವಾಗಿ ಇತ್ತೀಚಿನ ದಿನಗಳಲ್ಲಿ ನೀವು ನೋಡ್ತಾ ಇದ್ರೆ ತೀರಾ ಸಣ್ಣ ಪ್ರಾಯದಲ್ಲೂ ಕಾಯಿಲೆಗಳು ಕಾಣಿಸ್ಕೊಳ್ತಾ ಇದೆ. ಹಾಗಾಗಿ ತಂದೆ ತಾಯಿಯರಲ್ಲಿ ಆ ಒಂದು ಕಳವಳಿ ಅನ್ನುವಂಥದ್ದು ಖಂಡಿತವಾಗಿ ಇದ್ದಿರ್ತದೆ. ಹಾಗಾಗಿ ಶಿಕ್ಷಣ ಎನ್ನುವ ಒಂದು ವಿಷಯ ಬಂದಾಗ ತಂದೆ ತಾಯಿಂದಿರು ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀರಿ ಈಗ ನೀವು ಹೇಳಿದ ಹಾಗೆ ಮೇಡಮ್. ಅದೇ ರೀತಿ ನಮ್ಮ ಆರೋಗ್ಯ ಅಂತ ಬಂದಾಗ ಎಳವೆಯಲ್ಲಿರುವ ಮಕ್ಕಳಿಗೆ ಈಗಿಂದನೇ ನಾವು ಅದನ್ನು ಪರಿಪಾಠ ಮಾಡಿದರೆ ಮಾತ್ರ ಅವರು ಅದನ್ನು ರೂಢಿಗೊಳಿಸ್ಕೊಳ್ತಾರೆ, ಮತ್ತೆ ಅವರ ಆರೋಗ್ಯ ಉತ್ತಮವಾಗಲಿಕ್ಕೆ ಖಂಡಿತ ಅದು ಸಹಕಾರಿಯಾಗುತ್ತೆ.
4: ಎಷ್ಟೇ ವಯಸ್ಸಿನಿಂದ ಯೋಗ ಕಲಿಬೇಕು ಅಂತ
3: ಖಂಡಿತ ಇದ್ರ ಬಗ್ಗೆ ಹೇಳಬೇಕಾದ್ರೆ, ಸಾಮಾನ್ಯವಾಗಿ ಮಕ್ಕಳಲ್ಲಿ ಸಾಧಾರಣವಾಗಿ 8-10 ವರ್ಷ ಪ್ರಾಯದ ಮಕ್ಕಳು ಸರ್ವೇ ಸಾಮಾನ್ಯವಾಗಿ ಯೋಗ ಆಸನಗಳನ್ನು ಮಾಡಬಹುದು. 5ನೇ ವಯಸ್ಸಿನಿಂದನೇ ಮಕ್ಕಳು ಸಣ್ಣ ಪುಟ್ಟ ಅಂದ್ರೆ ಶಿಥಿಲೀಕರಣ, ಯೋಗದಲ್ಲಿ ನಾವು ಶಿಥಿಲೀಕರಣ ವ್ಯಾಯಾಮ ಅಂತ ಹೇಳ್ತೇವೆ, ಲೂಸ್ನಿಂಗ್ ಎಕ್ಸಸೈಸಸ್. ಯೋಗಾಸನ ಮಾಡೋ ಮುಂಚೆ ನಮ್ಮ ದೇಹದ ಜಡಿಲತೆಗಳನ್ನ ಸ್ಟಿಫ್ನೆಸ್ ಅನ್ನ ಕಡಿಮೆ ಮಾಡ್ಕೊಳ್ಬೇಕು. ಸೊ ಆ ಸ್ಟಿಫ್ನೆಸ್ ಕಡಿಮೆ ಮಾಡಿಕೊಂಡು ಫ್ಲೆಕ್ಸಿಬಿಲಿಟಿ ಜಾಸ್ತಿ ಬರಬೇಕಂತಾದ್ರೆ ನಾವು ಈ ಶಿಥಿಲೀಕರಣ ವ್ಯಾಯಾಮ ಲೂಸ್ನಿಂಗ್ ಎಕ್ಸಸೈಸಸ್ ಅನ್ನ ಮಾಡ್ಕೊಳ್ಬೇಕು. ಇದನ್ನ ನಾವು ಸುಲಭವಾಗಿ ಮಕ್ಕಳಿಗೆ ಹೇಳ್ಕೊಡ್ಬಹುದು. 5ನೇ ವರ್ಷದ ಪ್ರಾಯದಿಂದನೇ ಮಕ್ಕಳಿಗೆ ಸಣ್ಣ ಪುಟ್ಟ ಎಕ್ಸಸೈಸ್ ಗಳನ್ನ ಹೇಳ್ಕೊಳ್ಬಹುದು. ನಂತರ 8-10 ಪ್ರಾಯ ಬರುವಾಗ ಆ ಮಕ್ಕಳಿಗೆ ಸ್ವಲ್ಪ ತಿಳುವಳಿಕೆ ಹೆಚ್ಚಾಗ್ತದೆ. ಅಂತ ಸಮಯದಲ್ಲಿ ನಾವು ಯೋಗಾಭ್ಯಾಸದ ಆಸನಗಳನ್ನ ಹೇಳ್ಕೊಡ್ಬಹುದು. ಅದರ ಜೊತೆ ಜೊತೆಗೆ ಪ್ರಾಣಾಯಾಮದ ಅಭ್ಯಾಸಗಳು, ಮೆಡಿಟೇಷನ್ ಅಭ್ಯಾಸಗಳು, ಇದು ಈಗಿನ ಮಕ್ಕಳಿಗೆ ಅತಿ ಮುಖ್ಯವಾಗಿರೋದು. ಯಾಕಂದ್ರೆ ಸಣ್ಣ ಪುಟ್ಟ ವಿಷಯಕ್ಕೂ ಮಕ್ಕಳು ತೀರಾ ಬೇಗ ಆತಂಕಕ್ಕೆ ಒಳಗಾಗ್ತಾರೆ, ಆಘಾತಕ್ಕೆ ಒಳಗಾಗ್ತಾರೆ, ಅಥವಾ ಮೊಬೈಲ್ ನೋಡ್ಬಿಡಿ ಅಂತ ಹೇಳಿದ್ದು ಆ ಒಂದು ಕಾರಣಕ್ಕೇನೆ ಮಕ್ಕಳು ಆತ್ಮಹತ್ಯೆಗಳನ್ನ ಮಾಡ್ಕೊಳ್ಳುವಂಥದ್ದು. ಯಾಕಂದ್ರೆ ಮಕ್ಕಳ ಮನಸ್ಸಿಗೆ ಅಷ್ಟು ದುರ್ಬಲ ಆಗ್ತಾ ಇದೆ. ಈ ಸೋಷಿಯಲ್ ಮೀಡಿಯಾ ಇರ್ಬೋದು, ಸೋಷಿಯಲ್ ಮೀಡಿಯಾ ಒಳ್ಳೇದು ಹೌದು ಕೆಟ್ಟದು ಹೌದು, ಅದನ್ನ ಹೇಗೆ ಮಕ್ಕಳು ಬಳಸ್ತಾರೆ ಅನ್ನೋದನ್ನ ಪೇರೆಂಟ್ಸ್ಗಳು ಜಾಸ್ತಿ ಗಮನ ಹರಿಸಲಿಕ್ಕೆ ಆಗುವುದಿಲ್ಲ. ಅವರ ವೃತ್ತಿಯ ಸಮಸ್ಯೆಯಿಂದಾಗಿ ಅಥವಾ ಅವರ ಏನು ಬಿಸಿ ಸ್ಕೆಡ್ಯೂಲ್ ಇಂದಾಗಿ ಎಲ್ಲವನ್ನೂ ಕೂಡ ತಂದೆ ತಾಯಿಂದರಿಗೆ ನೋಡ್ಲಿಕ್ಕೆ ಆಗುದಿಲ್ಲ. ಹಾಗಿರುವಾಗ ಈ ಪ್ರಾಣಾಯಾಮ ಧ್ಯಾನದ ಅಭ್ಯಾಸಗಳು ಮಕ್ಕಳ ಮನಸ್ಸನ್ನ ಖಂಡಿತವಾಗಿ ಸದೃಢಗೊಳಿಸಲಿಕ್ಕೆ ಸಹಕಾರಿಯಾಗುತ್ತೆ. ಮತ್ತೆ ಮಕ್ಕಳಿಗೆ ಆದಷ್ಟು ಸ್ವಯಂ ಅಭಿಪ್ರಾಯಗಳನ್ನ ರೂಢಿಸ್ಕೊಳ್ಳಿಕ್ಕೆ ಅಥವಾ ಸ್ವಯಂ ಯಾವುದೇ ಒಂದು ನಿರ್ಧಾರಗಳನ್ನ ಮಾಡ್ಕೊಳ್ಳಿಕ್ಕೆ ಕೂಡ ಅಷ್ಟು ಅವರಲ್ಲಿ ಗಟ್ಟಿತನ ಅಥವಾ ಅಷ್ಟು ಮಾನಸಿಕ ಸದೃಢತೆ ಬರಲಿಕ್ಕೆ ಪ್ರಾಣಾಯಾಮ ಖಂಡಿತ ಸಹಕಾರಿಯಾಗುತ್ತೆ.
4: ವೆರಿ ಟ್ರೂ, ವೆರಿ ಟ್ರೂ. ಈಗ ಇದೆಲ್ಲ ಗೊತ್ತಾಗ್ತದೆ ಯಾರಿಗೆ ಗೊತ್ತಿತ್ತ, ಯಾರು ಮಾಡಿರ್ಕಾಣಿ ಅವರಿಗೆ. ಯೂಶ್ವಲಿ ನಮ್ಮಲ್ಲೊಂದು ನಂಬಿಕೆ ಇದೆ ಎಂತಂದ್ರೆ, ಯೋಗ ಹೆಗಳಿಗೆ ಮಾಡ್ಕ, ಧ್ಯಾನ ಹೆಗಳಿಗೆ ಮಾಡ್ಕ, ಪ್ರಾಣಾಯಾಮ ಹೆಗಳಿಗೆ ಮಾಡ್ಕೆ ಅಂದ್ರ ವಯಸ್ಸಾಯ್ಕ.
3: ಹೌದು,
4: ಒಂದ್ 40 ಮೇಲೆ ಕೈಕಾಲ್ ಗೆಂಟಲ್ ನೋವು ಶುರು ಆಗ್ತಲ್ಲ, ಅಷ್ಟೊತ್ತಿಗೆ ಶುರು ಮಾಡ್ರಿ ಸಾಕು. ಒಂದ್ 56 ಮೇಲೆ ಶುರು ಮಾಡ್ರು ಭಾರಿ ಒಳ್ಳೇದು, 66 ಮೇಲೆ ಎಂತಾರು ಒಂದ್ ಮಾಡ್ಕೆ, ಅವ್ರ ಮತ್ತೆ ಒಂದ್ ಕೆಲ್ಸ ಅದನ್ನ ಮಾಡ್ಲಿ. ಈ ತರದೊಂದು ಮೆಂಟಾಲಿಟಿ ಎಲ್ಲರಲ್ಲೂ ಇದೆ. ಆಕ್ಚುಲಿ ಯೋಗ, ಧ್ಯಾನ, ಪ್ರಾಣಾಯಾಮ, ಇವು ಮೂರು ನೀವು ಹೇಳ್ದಂಗೆ ಒಂದು ಮಗು 8 ವಯಸ್ಸಿನಿಂದ ಶುರು ಮಾಡಿದ್ರೆ ಭಾರಿ ಒಳ್ಳೇದು. ನನಗೆ ಯಾವಾಗಲೂ ಅನಿಸೋದು, ನಮ್ಮ ಶಾಲೆಗಳಲ್ಲಿ ಈಗ ಇಂಗ್ಲೀಷ್ ಮೀಡಿಯಂ ಅಥವಾ ಯಾವುದೇ ಮೀಡಿಯಂ ತಗೊಂಡ್ರು ಅದುಂಟು, ನಮ್ಮಲ್ಲಿ ಕಂಪ್ಯೂಟರ್ ಕಲಿಕೆ ಉಂಟು, ಮತ್ತೊಂದುಂಟು, ಮಗದೊಂದುಂಟು, ಎಲ್ಲ ಹೇಳಿಕೊಡ್ತಾರೆ, ಎಲ್ಲ ಹೇಳಿಕೊಡ್ಲಿ ಯಾವುದೇ ಶಾಲೆ ಆದರೂ, ಯಾವುದೇ ಮೀಡಿಯಂ ಆದರೂ. ಬಟ್ ನಂದು ಒಂದು ರಿಕ್ವೆಸ್ಟ್ ಅಂತಂದ್ರೆ, ಆ ಶಾಲೆಗಳಲ್ಲಿ ಪ್ರತಿದಿನ ಕಂಪಲ್ಸರಿ ಒಂದು 1/2 ಗಂಟೆ ನೀವು ಇದಕ್ಕೆ ಇಡಿ ಅಂತ.
3: ಖಂಡಿತವಾಗಿ ಖಂಡಿತ.
4: ಯಾಕೆಂದ್ರೆ ಮನೆಯಲ್ಲಿ ನಾವು ಹೇಳಿದ್ದನ್ನ ಯೋಗ ಮಾಡು ಮಗ ಅಂತ ನನ್ನ ಮಗನಿಗೆ ಹೇಳಿದ್ರೆ ಆ ಮಗು ಕೇಳುದಿಲ್ಲ. ಶಾಲೆಯಲ್ಲಿ ಮಗ ಯೋಗ ಮಾಡು ಅಂದ್ರೆ ಮಾಡುತ್ತೆ, ಧ್ಯಾನ ಮಾಡು ಅಂದ್ರೆ ಶಾಲೆಯಲ್ಲಿ ಟೀಚರ್ ಹೇಳಿದ್ದಾರೆ ನಂಗೆ ಧ್ಯಾನ ಮಾಡ್ಲಿಕ್ಕೆ ಅಂತ, ಮನೇಲಿ ಬಂದು ಕೂತ್ಕೊಳ್ಳುತ್ತೆ ಆ ಮಗು. ನಾನು ಕೂತ್ಕೊಂಡಿದ್ದೇನೆ ಧ್ಯಾನ ಮಾಡು ಮಗ ಅಂದ್ರೆ ಅದು ಬರುದಿಲ್ಲ, ಅಮ್ಮ ನೀನೇ ಎದ್ದು ಬಂದು ನಟಿಗೆ ಆಟ ಆಡು ಅಂತ ಹೇಳ್ತದೆ. ಅಂದ್ರೆ ಶಾಲೆ ಮಾತದಕ್ಕೆ ತುಂಬಾ ಇಫೆಕ್ಟಿವ್ ಆಗಿರುತ್ತೆ ಆ ಮಗು.
3: ಮಕ್ಕಳಿಗೆ ಶಾಲಾ ಹಂತದಲ್ಲಿ ಅಧ್ಯಾಪಕರು ಅಥವಾ ಏನು ಯೋಗ ತರಬೇತಿದಾರರು ಆ ಶಾಲಾ ಹಂತದಲ್ಲೇ ಮಕ್ಕಳಿಗೆ ಆ ಪರಿಪಾಠವನ್ನ ಮಾಡಿದ್ರೆ ಖಂಡಿತವಾಗಿ ಮಕ್ಕಳು ಕೇಳ್ತಾರೆ. ಮತ್ತೆ ಈಗ ಇತ್ತೀಚಿನ ಒಂದು 2-3 ವರ್ಷಗಳಲ್ಲಿ ನಾವು ನೋಡಿದ ಹಾಗೆ ಸರ್ಕಾರಿ ಶಾಲಾ ಹಂತಗಳಲ್ಲಿ ಈಗಾಗಲೇ ಶುರು ಮಾಡಿದ್ದಾರೆ, ಕನಿಷ್ಠ ವಾರದಲ್ಲಿ ಒಂದು ತರಗತಿ ಅಥವಾ ದಿನದಲ್ಲಿ ಒಂದು ಅರ್ಧ ಗಂಟೆ ಹೀಗೆ ಶುರು ಮಾಡಿದ್ದಾರೆ
4: ಮಕ್ಕಳಿಗೆ. ಯಾಕೆಂದ್ರೆ ಇವು ಇದೆಯಲ್ಲ ಈ ಯೋಗ ಧ್ಯಾನ ಪ್ರಾಣಾಯಾಮ ಇದಿತ್ತಲ್ಲ, ಯೋಗ ಧ್ಯಾನ ಪ್ರಾಣಾಯಾಮ ಒಂದು ಸಲ ಅಭ್ಯಾಸ ಆದ್ರೆ ಅದಿಲ್ಲದೆ ನಿದ್ದೆ ಬರಲ್ಲ.
3: ಹೌದು,
4: ಅಡಿಕ್ಷನ್ ಆಗ್ಬೇಕು ಬೇರೆದಕ್ಕಲ್ಲ. ಯೋಗ ಧ್ಯಾನ ಪ್ರಾಣಾಯಾಮ ಒಂದು ಸಲ ನೀವು ಅಭ್ಯಾಸ ಮಾಡಿದ್ರೆ ನಿಮ್ಗದು ಒಂದಿನ ಮಿಸ್ ಆಯ್ತು ಅಂದ್ರೆ ಏನೋ ಮಿಸ್ಸಿಂಗ್ ಮಿಸ್ಸಿಂಗ್. ಆ ಅಭ್ಯಾಸ ನಾವು ಮಕ್ಳಿಗೆ ಸಣ್ಣ ವಯಸ್ಸಿನಲ್ಲೇ ಅದನ್ನ ಅಭ್ಯಾಸ ಮಾಡ್ತಿದ್ರೆ ಆ ಮಗು ನಾಳೆ ಎಂತಾದ್ರೂ ಅದನ್ನ ಬಿಡುದಿಲ್ಲ
3: ಖಂಡಿತವಾಗಿ.
4: ಮತ್ತೆ ಆ ಮಗುವಿನ ಏಜಿಂಗ್ ಹೆಲ್ದಿ ಆಗಿರುತ್ತೆ. ಇವತ್ತು ನಾವು ಮಕ್ಕಳಿಗೆ ಕೊಡ್ತಾ ಇರೋ ಆಹಾರ ಅದ್ರ ಮೇಲೆ ನಮ್ಮ ಕಂಟ್ರೋಲ್ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಜಂಕ್ ಫುಡ್ ಕೊಡಬಾರ್ದು ಅಂತ ಹೇಳಿ ಮನೆ ಫುಡ್ ಕೊಡ್ಬಹುದು, ಬಟ್ ಮನೇಲೂ ಏನ್ ಮನೇಲಿ ಬೆಳಿತೀವ ನಾವು?
3: ಹೌದು ಖಂಡಿತ,
4: ಅಂಗಡಿಯಲ್ಲಿ ತಾನೇ ಕೊಡುದು.
3: ಮಾಡುವಂತಹ ಆಹಾರ ಪದಾರ್ಥಗಳಲ್ಲಿಯೂ ಕೂಡ ನಾವು ತರುವಂತಹ ವಸ್ತುಗಳು ನಾವು ಹೊರಗಡೆ ಪೇಟೆಯಿಂದ ಖರೀದಿ ಮಾಡಿರೋ ವಸ್ತುಗಳೇ ಆಗ್ತದೆ. ಅಲ್ಲಿಯೂ ಕೂಡ ರಾಸಾಯನಿಕ ಗೊಬ್ಬರಗಳು, ಕೆಮಿಕಲ್ ಫರ್ಟಿಲೈಸೇಷನ್ಸ್ ಹಾಕಿರುವಂತದ್ದು ಅಥವಾ ಪ್ರಿಸರ್ವೇಟಿವ್ ಇರುವ ಹಣ್ಣು ತರಕಾರಿಗಳು ಯಾವುದೋ ಬೇರೆ ಊರಿಂದ ಈಗ ಬೇರೆ ದೇಶದ ಹಣ್ಣುಗಳೆಲ್ಲ ನಮ್ಮ ಭಾರತದ ಮಾರುಕಟ್ಟೆಗೆ ಲಗ್ಗೆ ಇಟ್ಟಿದೆ. ಅದೆಲ್ಲವೂ ಕೂಡ ತಾಜಾವಾಗಿರ್ಬೇಕಂದ್ರೆ ಖಂಡಿತವಾಗಿ ಅದಕ್ಕೆ ನಾನಾ ರೀತಿಯ ಕೆಮಿಕಲ್ಗಳನ್ನು ಹಾಕಿರ್ತಾರೆ. ಮತ್ತೆ ಈಗ ಹಣ್ಣುಗಳನ್ನು ಆದಷ್ಟು ಬೇಗ ಹಣ್ಣು ಮಾಡಲಿಕ್ಕೆ ಕೂಡ ಏನು ಕೆಮಿಕಲ್ಗಳನ್ನ ಬಳಸ್ತಾ ಇದ್ದಾರೆ. ಸೊ ಹಾಗಾಗಿ ಕೂಡ ನಾವು ತಿನ್ನುವ ಆಹಾರಗಳಲ್ಲಿ ಖಂಡಿತವಾಗಿ ರಾಸಾಯನಿಕ ಅಂಶಗಳು ಸೇರ್ಕೊಂಡಿದೆ.
4: ಹಾಗಾಗಿ ಅದ್ರ ಮೇಲೆ ನಮ್ಗಷ್ಟು ಕಂಟ್ರೋಲ್ ಇಲ್ಲ. ಅಟ್ ಲೀಸ್ಟ್ ಆರೋಗ್ಯದ ಈ ವಿಷಯಗಳಲ್ಲಿ ನಾವು ಇದನ್ನ ಅಳವಡಿಸುವ ಮೂಲಕ ಜೀವನದಲ್ಲಿ ಆದಷ್ಟು ಕಂಟ್ರೋಲ್ ಮಾಡಬಹುದು ಅಂತ.
3: ಮತ್ತೆ ಅಲ್ಲದಿದ್ರೂ ಕೂಡ ಈಗ ಮಕ್ಕಳಿಗೆ ನಾವು ಯೋಗದ ಮೇಲೆ ಜಾಸ್ತಿ ಒಲವನ್ನ ಮೂಡಿಸಲಿಕ್ಕೆ ಇನ್ನೊಂದು ಕಾರಣನೂ ಇದೆ, ಬಲವಾದ ಕಾರಣ. ಯಾಕೆಂದ್ರೆ ಇನ್ನು ಮುಂದಿನ ವರ್ಷಗಳಲ್ಲಿ ಯೋಗವನ್ನ ಒಂದು ಸ್ಪೋರ್ಟ್ ಆಗಿ ಕೂಡ ಮಾಡುವ ಸಾಧ್ಯತೆಗಳು ಹೆಚ್ಚಾಗಿದೆ. ಆ ಹಂತಗಳು ಕೂಡ ನಡೀತಾ ಇದೆ ಈಗ ಸರ್ಕಾರದ ಮಟ್ಟದಲ್ಲಿ. ಅಷ್ಟು ಮಾತ್ರ ಅಲ್ಲದೆ ಯೋಗವನ್ನ ಇನ್ನೂ ಸಹ ಈಗ ಆಲ್ರೆಡಿ ವಿಶ್ವಮಾನ್ಯತೆ ಯೋಗಕ್ಕೆ ಸಿಕ್ಕಿದೆ. 2014 ಏನು ನಮ್ಮ ದೇಶದ ಪ್ರಧಾನಿಯವರಾದ ನರೇಂದ್ರ ಮೋದಿಯವರು ಒಂದು ಕರಡನ್ನ ವಿಶ್ವಸಂಸ್ಥೆಯ ಮುಂದಿಟ್ಟು 2015 ಅದು ಅನುಮೋದನೆಯಾಗಿ ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರಗಳೆಲ್ಲವೂ ಕೂಡ ಯೋಗಕ್ಕೆ ವಿಶ್ವಮಾನ್ಯತೆಯನ್ನು ನೀಡುವ ಒಂದು ಅನುಮೋದನೆಗೆ ಒಪ್ಪಿ 2015 ಇವತ್ತಿನವರೆಗೆ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಿಸಿಕೊಂಡು ಬಂದಿದ್ದೇವೆ. ಇದರೊಟ್ಟಿಗೆ ಮುಂದಿನ ಹಂತವಾಗಿ ಈಗ ಏನು ನಡೀತಾ ಇದೆ ಅಂದ್ರೆ ಯೋಗವನ್ನು ಒಂದು ಸ್ಪೋರ್ಟ್ ಆಗಿ ಅಂದ್ರೆ ಮುಂದೆ ಇನ್ನು ಯೋಗವನ್ನ ಕಾಮನ್ವೆಲ್ತ್ ಅಥವಾ ಒಲಿಂಪಿಕ್ಸ್ ಅಲ್ಲೂ ಕೂಡ ಒಂದು ಸ್ಪೋರ್ಟ್ ಆಗಿ ಯೋಗವನ್ನು ಕೂಡ ಒಂದು ಕರಿಯರ್ ಆಗಿ ಮುಂದೆ ಮಾಡುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ಹಾಗಾಗಿ ಆರೋಗ್ಯದ ಜೊತೆ ಜೊತೆಗೆ ಇದೊಂದು ಮುಂದೆ ಒಂದು ಕರಿಯರ್ ಆಗಿಯೂ ಕೂಡ ಇದು ಹೊರಹೊಮ್ಮಲಿಕ್ಕಿದೆ. ಹಾಗಾಗಿ ಮಕ್ಕಳು ಈಗಿಂದನೇ ಯೋಗವನ್ನ ಅಭ್ಯಾಸ ಮಾಡುವುದು ಆರೋಗ್ಯ ದೃಷ್ಟಿಯಿಂದನೂ ಮುಂದೆ ಅವರ ಕರಿಯರ್ ದೃಷ್ಟಿಯಿಂದ ಕೂಡ ಅದು ತುಂಬಾನೇ ಒಳ್ಳೆಯದು.
4: ಆಕ್ಚುಲಿ ಯೋಗನ ಕರಿಯರ್ ಆಗಿ ತಗೊಂಡವರು, ಫಾರ್ ಎಕ್ಸಾಂಪಲ್ ನಾನು ಮಾಸ್ ಕಮ್ಯುನಿಕೇಶನ್ ಜರ್ನಲಿಸಂ ಮಾಡುವಾಗ ಯೋಗವನ್ನ ಪೋಸ್ಟ್ ಗ್ರಾಜುಯೇಷನ್ ಅಲ್ಲಿ ಓದ್ತಾ ಇರೋರು ಇದ್ರು, ಅವ್ರಿಗೆಲ್ಲ ಎಷ್ಟು ಡಿಮಾಂಡ್ ಇತ್ತು ಗೊತ್ತಾ? ಅಬ್ರಾಡ್ ಎಲ್ಲ ಅಬ್ರಾಡ್ ಅಲ್ಲಿ ಸೆಟ್ಲ್ ಆಗಿದ್ದಾರೆ. ಕರಿಯರ್ ವೈಸ್ ನೋಡಿದ್ರೆ ಕೂಡ ಯೋಗ ಟಾಪ್ ಅಲ್ಲಿ ಇದೆ, ನಮ್ಗದ್ರ ಬೆಲೆ ಗೊತ್ತಿರಲಿಲ್ಲ. ಸೊ ಎಲ್ಲಾ ಕಡೆ ಅವ್ರಿಗೆ ಎಷ್ಟು ಡಿಮಾಂಡ್, ಅವ್ರು ಎಷ್ಟು ಪ್ಯಾಕೇಜ್, ಅವ್ರು ಎಷ್ಟು ಫಾರಿನ್ ಟೂರ್ಸ್ ಅಂದ್ರೆ ಟೂರ್ಸ್ ಇನ್ ದ ಸೆನ್ಸ್ ಬೇರೆ ಬೇರೆ ಕಡೆ ಹೋಗಿ ಯೋಗ ತರಬೇತಿ ಯೋಗ ಕ್ಲಾಸ್ಗಳನ್ನ ಕೊಡೋದು. ಅಂಡ್ ಏನು ಬೇಡಪ್ಪ, ನಾನು ಎಲ್ಲಿಗೂ ಹೋಗಲ್ಲ, ಮನೇಲೆ ಕುತ್ಕೊಂಡು ಹೇಳ್ಕೊಡ್ತೀನಿ ಅಂದ್ರೆ ಆನ್ಲೈನ್ ಕ್ಲಾಸಸ್ಗೆ ಎಷ್ಟು ಡಿಮಾಂಡ್ ಇದೆ ಈಗ. ಮೊದಲಿನ ತರ ಇಲ್ಲೇ ನಿಮ್ಮ ಹತ್ರನೇ ಬರ್ಬೇಕಾಗಿಲ್ಲ, ಆನ್ಲೈನ್ ಕ್ಲಾಸಸ್ ಅಲ್ಲಿ ಯೋಗ ನಾನ್ ಮಾಡುದು ಆನ್ಲೈನ್ ಅಲ್ಲಿ ನೋಡ್ಕೊಂಡು ಯೋಗನ. ಸೊ ಸಿ ಇಷ್ಟೊಂದು ಡಿಮಾಂಡ್ ಗಳಿರುವಂತ, ಇಷ್ಟೊಂದು ಕರಿಯರ್ ಇರುವಂತ ಒಂದು ಬೃಹತ್ ಮಹಾನ್ ವಿದ್ಯೆ ಇದು. ಸೊ ಇದನ್ನ ನಾವು ಕಲಿತಿದ್ರೆ ಹೇಗೆ? ಅಂಡ್ ಅದು ನಮ್ಮದೇ ದೇಶದ್ದು, ನಮ್ಗದ್ರ ಬೆಲೆ ಗೊತ್ತಿರಲಿಲ್ಲ.
3: ಖಂಡಿತವಾಗಿ ವಿಶ್ವಕ್ಕೆ ಯೋಗ ಅನ್ನುವಂಥದ್ದು ಭಾರತ ನೀಡಿದಂತ ಅತ್ಯಮೂಲ್ಯ ಕೊಡುಗೆ. ಖಂಡಿತವಾಗಿ
4: ನಮ್ಗದ್ರ ಬೆಲೆ ಗೊತ್ತಿರಲಿಲ್ಲ, ಅದಂದ್ರೆ ಹಿತ್ತಲ ಗಿಡ ಮದ್ದಲ್ಲ ಅಂತ ಹೇಳ್ತಾರಲ್ಲ, ಹಾಗಾಗಿ ಅದ್ರ ತರ ಅದ್ರ ಮೇಲೆ ಒಂದ್ ದೊಡ್ಡ ನೆಗ್ಲೆಕ್ಟ್ ಇತ್ತು. ಬಟ್ ಇವಾಗ ಎಲ್ಲರದು ಕಣ್ಣು ತೆರೀತಾ ಇದೆ. ನನಗನ್ಸೋದು ಈಗ ಹೇಗೆ ಇಂಟರ್ನ್ಯಾಷನಲ್ ಯೋಗ ಡೇ ಅಂತ ಮಾಡಿದ್ದಾರೆ, ಅದೇ ತರ ಎಲ್ಲಾ ಸ್ಕೂಲಲ್ಲೂ, ಗವರ್ಮೆಂಟ್ ಸ್ಕೂಲು, ಪ್ರೈವೇಟ್ ಸ್ಕೂಲು, ಯಾವುದೇ CBSE ಸ್ಟೇಟ್, ಯಾವುದೇ ಸಿಲೆಬಸ್ ಏನೇ ಇಟ್ಕೊಳ್ಳಿ ನೀವು, ಬಟ್ ಕಂಪಲ್ಸರಿ ಯೋಗಾನ ಇಟ್ಕೊಳ್ಳಬೇಕು ಪ್ರತಿದಿನ ಅನ್ನೋದನ್ನ ಕಂಪಲ್ಷನ್ ಮಾಡಿದ್ರೆ ಬಹಳ ಒಳ್ಳೇದಿತ್ತು. ಅಂದ್ರೆ ಸರ್ಕಾರದ ಮಟ್ಟದಲ್ಲೂ ಕೂಡ ಇದು ಕಂಪಲ್ಷನ್ ಆಗ್ಬೇಕು, ಬಿಕಾಸ್ ಇವತ್ತಿನ ಮಕ್ಕಳು ನಾಳಿನ ಪ್ರಜೆಗಳು ಅಂತ ಹೇಳ್ತಾರೆ. ಆದ್ರೆ ಇವತ್ತಿನ ಮಕ್ಕಳು ಹೆಲ್ದಿಯಾಗಿರ್ಲಿಲ್ಲ ಅಂದ್ರೆ ನಾಳಿನ ಪ್ರಜೆಗಳು ಹೆಂಗಿರ್ತಾರೆ?
3: ಸತ್ಯವಾಗಿ ಹೌದು.
4: ಇಷ್ಟು ಚಿಕ್ಕ ಚಿಕ್ಕ ವಯಸ್ಸಿಗೆ ಮಕ್ಕಳು ಅಂತಂತ ಮಾರಕ ಕಾಯಿಲೆಗಳು ಬರ್ತಾ ಇದ್ದಾವೆ ಅಂದ್ರೆ ಅವರ ಇಮ್ಯುನಿಟಿ ಲೆವೆಲ್ ಹೆಂಗಿದೆ?
3: ಹೌದು, ನಿಜ.
4: ಅಂಡ್ ಮೆಂಟಲಿ ದೇ ಆರ್ ಸೋ ಸ್ಟ್ರೆಸ್ಡ್, ಸಣ್ಣ ಸಣ್ಣ ವಿಷಯಗಳನ್ನ ಅವ್ರು ಆಕ್ಸೆಪ್ಟ್ ಮಾಡೋಕ್ಕಾಗಲ್ಲ. ಈಗಲೇ ಅವ್ರಿಗೆ ಆ ಕಾಯಿಲೆ ಈ ಕಾಯಿಲೆ ಅಂತ ಅದಂತ ಇದಂತ ಅನ್ನೋದು ನೂರೆಂಟು ಹೆಸರುಗಳನ್ನ ಹೇಳ್ತಾರಲ್ಲ, ಮೋಸ್ಟ್ಲಿ ಅವರು ಮೆಡಿಟೇಷನ್, ಪ್ರಾಣಾಯಾಮ, ಯೋಗ ಮಾಡಿದ್ರೆ ಇದೆಲ್ಲದರಿಂದ ದೂರ ಇರ್ತಾರೆ. ದೇ ವಿಲ್ ಬಿ ವೆರಿ ಇಂಡಿಪೆಂಡೆಂಟ್ ಅಂಡ್ ದೇ ವಿಲ್ ಬಿ ವೆರಿ ಕಾನ್ಫಿಡೆಂಟ್. ಮತ್ತೆ ಅವ್ರಿಗೆ ಕ್ಲಿಯರ್ ಕಟ್ ಗೋಲ್ ಇರುತ್ತೆ, ನಾನು ಏನ್ ಮಾಡ್ಬೇಕು ಅಂತ. ಈಗಿನ ಮಕ್ಕಳು ಚಿಕ್ಕ ಚಿಕ್ಕ ವಯಸ್ಸಲ್ಲಿ ಮಾದಕ ವ್ಯಸನ ಅಂತೆ, ಸೋಷಿಯಲ್ ಮೀಡಿಯಾಕ್ಕೆ ಅಡಿಕ್ಷನ್ ಅಂತೆ, ಮೊಬೈಲ್ ಅಡಿಕ್ಷನ್, ಇದೆಲ್ಲಾನು ಇದೆ. ಬಟ್ ಇದೆಲ್ಲದರಿಂದ ದೂರ ಮಾಡಕ್ ಇದೊಂದು ಬೆಸ್ಟ್ ಔಷಧ.
3: ಖಂಡಿತವಾಗಿ ಖಂಡಿತವಾಗಿ ನೀವು ಹೇಳಿದಾಗೆ ಇವಾಗ ಏನು ಮಧ್ಯವಯಸ್ಕರಲ್ಲಿ ಅಥವಾ ಹಿರಿಯರಲ್ಲಿ ಕಾಣಿಸ್ಕೊಳ್ಳುವಂತಹ ಮಾನಸಿಕ ಬಾಧೆಗಳಿಗೆ ಸೈಕಾಲಜಿ ಕನ್ಸಲ್ಟೇಷನ್ ಅನ್ನೋಂಥದ್ದು ನಡೀತಾ ಇತ್ತು. ಇವಾಗ ಚೈಲ್ಡ್ ಸೈಕಾಲಜಿಸ್ಟ್ ಕೂಡ ಬಂದಿದ್ದಾರೆ, ಯಾಕಂದ್ರೆ ಮಕ್ಕಳ ಮನಸ್ಥಿತಿ ಇವಾಗ ತೀರಾ ದುರ್ಬಲವಾಗ್ತಾ ಇದೆ. ನೀವು ಹೇಳಿದಾಗ ಅದು ಆಲ್ರೆಡಿ ಗೆಟ್ಟಿದೆ, ಹೌದು ನಿಜಕ್ಕೂ. ಹಾಗಾಗಿ ಯೋಗಾಭ್ಯಾಸ ಅನ್ನುವಂಥದ್ದು ಖಂಡಿತವಾಗಿ ಮಕ್ಕಳ ಮಾನಸಿಕ ಸದೃಢತೆಗೆ ಖಂಡಿತವಾಗಿ ಸಹಕಾರಿಯಾಗುತ್ತೆ. ಅಷ್ಟು ಮಾತ್ರ ಅಲ್ಲದೆ ನೋಡಿ, ಮಕ್ಕಳಲ್ಲಿ ನೀವು ಆವಾಗಲೇ ಹೇಳಿದಾಗೆ ಮಾದಕ ವಸ್ತುಗಳಿಗೆ ವ್ಯಸನರಾಗಿ ಬಿಡ್ತಾರೆ, ಅವರಲ್ಲಿ ತಿಳುವಳಿಕೆಗಳು ಕಡಿಮೆ ಇರ್ತದೆ. ಯಾರು ಈ ಯೋಗ ಪ್ರಾಣಾಯಾಮ ಅಭ್ಯಾಸವನ್ನು ಮಾಡ್ತಾರೆ, ಯೋಗದಲ್ಲಿ ಅಷ್ಟಾಂಗ ಯೋಗ ಅಂತ ಒಂದು ವಿಭಾಗ ಇದೆ. ಆ ಅಷ್ಟಾಂಗ ಯೋಗದಲ್ಲಿ ಯಮ, ನಿಯಮ, ಪ್ರತ್ಯಾಹಾರ, ಪ್ರಾಣಾಯಾಮ, ಧಾರಣ, ಧ್ಯಾನ, ಸಮಾಧಿ, ಹೀಗೆ ಒಂದು 8 ವಿಭಾಗಗಳಿದೆ. ಎಲ್ಲರಿಗೂ ಗೊತ್ತಿರುವ ಹಾಗೆ ಯೋಗ ಅಂದ್ರೆ ಬರೀ ಆಸನ ಅಂತ. ಯೋಗ ಅಂದ್ರೆ ಬರೀ ಆಸನ ಮಾತ್ರ ಅಲ್ಲ, ಯೋಗದಲ್ಲಿ ಇವಿಷ್ಟು ವಿಭಾಗಗಳಿದೆ. ಅದರಲ್ಲಿ ಯಮ ನಿಯಮ ಅಂದ್ರೆ ಸೆಲ್ಫ್ ಡಿಸಿಪ್ಲಿನ್ ಅಥವಾ ಈ ಸಿವಿಕ್ ಸೆನ್ಸ್ ಅನ್ನುವಂಥದ್ದು, ಸೆಲ್ಫ್ ಡಿಸಿಪ್ಲಿನ್. ನೀವು ಆವಾಗಲೇ ಹೇಳಿದಾಗೆ ಇಂದಿನ ಮಕ್ಕಳೇ ಮುಂದಿನ ಭಾರತದ ಭವಿಷ್ಯದ ಪೀಳಿಗೆಗಳು, ಪ್ರಜೆಗಳು. ಹಾಗಿರುವಾಗ ಆ ಮಕ್ಕಳಲ್ಲಿ ಆ ಸೆಲ್ಫ್ ಡಿಸಿಪ್ಲಿನ್ ಅನ್ನುವಂಥದ್ದು, ಅದು ಶಿಕ್ಷಣದ ಬಗ್ಗೆನೇ ಆಗಿರಲಿ ಅಥವಾ ಆರೋಗ್ಯದ ಬಗ್ಗೆನೇ ಆಗಿರಲಿ, ಸೆಲ್ಫ್ ಡಿಸಿಪ್ಲಿನ್ ಅನ್ನುವಂಥದ್ದು ರೋಡ್ ಸೈಡಿನ ಆಹಾರ ನೋಡಿದ ಕೂಡಲೇ ಆಕರ್ಷಿತರಾಗಿರಬಾರ್ದು. ನಾವು ಅದಕ್ಕೆ ಸೆಲ್ಫ್ ಡಿಸಿಪ್ಲಿನ್ ಇಲ್ಲ, ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅನ್ನುವಂದು ಚಿಂತನೆ ಮಕ್ಕಳಲ್ಲಿ ಬರಬೇಕಂದ್ರೆ, ಆ ಚಿಂತನೆ ಬರಬೇಕಂದ್ರೆ ಖಂಡಿತವಾಗಿ ಅವರಲ್ಲಿ ಪ್ರಾಣಾಯಾಮ ಧ್ಯಾನ ಮಾಡುವಂತಹ ಬುದ್ಧಿಶಕ್ತಿ ಇರಬೇಕು. ಆ ಪ್ರಾಣಾಯಾಮ ಧ್ಯಾನ ಮಾಡಿದಾಗ ಆಗುವಂತಹ ಏನು ಬದಲಾವಣೆಗಳಿದೆ, ಅದರಿಂದಾಗಿ ಆ ಮಕ್ಕಳಲ್ಲಿ ಸೆಲ್ಫ್ ಡಿಸಿಪ್ಲಿನ್ಗಳು ಕಾಣಿಸ್ಕೊಳ್ತದೆ. ಹಾಗಾಗಿ ಖಂಡಿತವಾಗಿ ಯೋಗದಲ್ಲಿ ಬರೀ ಆಸನ ಮಾತ್ರ ಮಾಡಬೇಡಿ, ಉಳಿದೆಲ್ಲವೂ ಏನು 8 ವಿಭಾಗಗಳಿದೆ ನಾನು ಹೇಳಿದೆನಲ್ಲ, ಅದನ್ನೆಲ್ಲ ಅಭ್ಯಾಸ ಮಾಡಿದರೆ ಖಂಡಿತವಾಗಿ ಮಕ್ಕಳಲ್ಲಿ ಒಂದು ಶಿಸ್ತಿನ ಪರಿಪಾಠ ಅನ್ನುವಂಥದ್ದು ಸಾಧ್ಯ ಆಗ್ತದೆ.
4: ಅದು ಆಕ್ಚುಲಿ ಮಕ್ಕಳು ಶುರು ಮಾಡಿದ್ರೆ ಉಂಟಲ್ಲ, ಅವ್ರಿಗೆ ತುಂಬಾ ಏಜ್ ಇದೆ. ಮತ್ತೆ ಒಂದ್ ಮಗು 10 ವರ್ಷಕ್ಕೆ ಶುರು ಮಾಡ್ತು ಅಂದ್ರೆ ಸರಾಸರಿ ಆಯುಸ್ 60 ಆದ್ರೆ ಇನ್ನು 50 ವರ್ಷದ ಆ ಮಗು ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಯೋಗನ. ಸೊ ನೀವ್ ಹೇಳಿದಂಗೆ ಒಂದೊಂದು ಒಂದೊಂದು ಒಂದೊಂದು ಹಂತ ಏರಿ ಆ ಮಗು ಅಂತ ಎಲ್ಲ ಹಂತಗಳನ್ನ ಏರ್ಕೊಂಡು ಬರ್ಬೋದು. ಇನ್ನೊಂದು, ಅವರು ಗೋಲ್ ಫೋಕಸ್ಡ್ ಆಗಿರ್ತಾರೆ, ಅವ್ರ ಕಾನ್ಸಂಟ್ರೇಷನ್ ಲೆವೆಲ್ ತುಂಬಾ ಒಳ್ಳೇದಿರುತ್ತೆ, ನಾನು ಏನ್ ಮಾಡ್ಬೇಕು ಅನ್ನೋದು ಕ್ಲಿಯರ್ ಕಟ್ ಇರುತ್ತೆ ಅವ್ರಿಗೆ. ಈಗಿನ ಮಕ್ಳು ಎಷ್ಟು ಗೊಂದಲದಲ್ಲಿ ಇದ್ದಿರ್ತಾರಂದ್ರೆ, ಅವರು ಡಿಗ್ರಿಯನ್ನ ಮುಗಿಸಿ ಗ್ರಾಜುಯೇಷನ್ ಮುಗಿಸಿದವರು ಮುಂದೆ ಎಂತ ಮಾಡುದು ಅಂತ ನಿಂತ್ಕೊಂಡು ಯೋಚನೆ ಮಾಡ್ತಾರೆ. ಅಂತ ಗೊಂದಲದಿರೋ ಮಕ್ಕಳು ಈ ತರದೊಂದು ಪ್ರಾಕ್ಟೀಸ್ ಬಂದ್ರೆ ನಿಜವಾಗ್ಲೂ ತುಂಬಾ ಹೆಲ್ಪ್ ಆಗುತ್ತೆ.
3: ಖಂಡಿತವಾಗಿ,
4: ಮೆಂಟಲ್ ಎಬಿಲಿಟಿ, ಮೆಂಟಲ್ ಸ್ಟೆಬಿಲಿಟಿ ಎರಡೂ ಸರಿಯಾಗುತ್ತೆ.
3: ಹೌದು, ನಾನು ನಿಮ್ಗೆ ಈಗ ಒಂದು ಉದಾಹರಣೆ ಹೇಳ್ಬೇಕಂದ್ರೆ, ಒಂದು ವಾರದ ಹಿಂದೆ ನೀವು ನೋಡಿರ್ಬೋದು ಮೇಡಮ್, ಪೇಪರ್ ನಲ್ಲಿ ಬಂದಿತ್ತು, ಎನರ್ಜಿ ಡ್ರಿಂಕ್ ಅನ್ನ ಕುಡಿದಂತ ಒಂದು 18 ವರ್ಷದ ಹುಡುಗ ಕಿಡ್ನಿ ವೈಫಲ್ಯದಿಂದಾಗಿ ಅವನು ಅಸುನಿಗ್ತಾನೆ. 18 ವರ್ಷದ ಹುಡುಗ ಅಷ್ಟೇ, ಸಾಧಾರಣ ಪದವಿ ಹುಡುಗ ಇರಬಹುದು. ಆ ಹುಡುಗನ ತಲೆಯಲ್ಲಿ ಏನಿಟ್ಟುಕೊಂಡು ಆ ಒಂದು ಎನರ್ಜಿ ಡ್ರಿಂಕ್ ಸ್ಟಿಂಗ್ ಅಂತ ಹೇಳಿ ಎನರ್ಜಿ ಡ್ರಿಂಕ್ ಗಳೆಲ್ಲ ಬರ್ತದೆ, ಅಥವಾ ರೆಡ್ ಬುಲ್ಗಳು ತೆರೆ ಎನರ್ಜಿ ಡ್ರಿಂಕ್ ಗಳೆಲ್ಲ, ಅದೆಲ್ಲ ಯುವ ಜನತೆಯನ್ನ ಮಕ್ಕಳನ್ನ ಆಕರ್ಷಿಸಲಿಕ್ಕೆ ಇರುವಂತಹ ಡ್ರಿಂಕ್ ಗಳೇ ಆಗಿದೆ. ಸೊ ಅಂತ ಡ್ರಿಂಕ್ ನ ಕುಡಿಯುವ ಮನಸ್ಥಿತಿ ಮಕ್ಕಳಿಗೆ ಯಾಕೆ ಬಂದಿದೆ ಅಂದ್ರೆ, ಎನರ್ಜಿ ಲೆವೆಲ್ ಬೇಕು ನಮ್ಗೆ. ನಾವು ಸ್ಕೂಲಲ್ಲಿ ಅಥವಾ ಕಾಲೇಜಲ್ಲಿ ಮುಂದೆ ಬರಬೇಕು, ಪಠ್ಯದಲ್ಲಿ ಮುಂದಿರ್ಬೇಕು, ಅಥವಾ ನಮ್ಮ ಗೋಲ್ ಅನ್ನ ರೀಚ್ ಆಗ್ಬೇಕಂದ್ರೆ ನಮ್ಗೆ ಎನರ್ಜಿ ಲೆವೆಲ್ ಬೇಕಂತ ಹೇಳಿ ಯಾವುದೋ ಬಾಹ್ಯ ರಾಸಾಯನಿಕ ವಸ್ತುಗಳನ್ನ ನಾವು ದೇಹಕ್ಕೆ ತಗೊಳ್ತಾ ಇದ್ದೇವೆ. ಅದ್ರ ಬದಲಾಗಿ ಯೋಗ ಮಾಡೋದ್ರಿಂದ ಖಂಡಿತವಾಗಿ ಫ್ಲೆಕ್ಸಿಬಿಲಿಟಿಯು ಚೆನ್ನಾಗಿರ್ತದೆ, ಪ್ರಾಣಾಯಾಮ ಧ್ಯಾನ ಮಾಡೋದ್ರಿಂದ ನೀವು ಇಡೀ ದಿನ ಉಲ್ಲಾಸದಂದಿರ್ತೀರ, ಎನರ್ಜೆಟಿಕ್ ಆಗಿರ್ತೀರಾ, ಯಾವುದೇ ಆಯಾಸ ಇರುವುದಿಲ್ಲ. ಎಷ್ಟೇ ನೀವು ಪಠ್ಯದಲ್ಲಿ ತಲ್ಲೀನರಾಗಿದ್ರೂ ಕೂಡ ಸಂಜೆವರೆಗೂ ನೀವು ಒಂದು ನಿಮ್ಮ ದೇಹ ಹಾಗೂ ಮನಸ್ಸು ಉಲ್ಲಾಸದಿಂದಿರಲಿಕ್ಕೆ ಈ ಪ್ರಾಣಾಯಾಮ ಖಂಡಿತ ಸಹಕಾರಿಯಾಗುತ್ತೆ. ಈ ಹೊರಗಿನ ರಾಸಾಯನಿಕಗಳನ್ನು ಕುಡಿದು ಆರೋಗ್ಯ ಎಲ್ಲ ಹಾಳು ಮಾಡ್ಕೊಳ್ಳೋ ಬದಲು ಅದು ಆರೋಗ್ಯ ಹಾಳು ಮಾಡೋದಕ್ಕಿಂತ ಹೆಚ್ಚಾಗಿ ಅದು ಆರೋಗ್ಯಕ್ಕೆ ಮಾರಕವಾಗಿದೆ. ಕಳೆದ ಒಂದು ವಾರದ ಹಿಂದೆ ಓದಿದಂತ ಆ ಸಂಗತಿ ನನಗೆ ತೀರಾ ಕಳವಳಕಾರಿ ಸಂಗತಿ. ಯಾಕಂದ್ರೆ ಮಕ್ಕಳೀಗ ಬೇಗ ಆಕರ್ಷಿತರಾಗ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ, ಈ ಇನ್ಫ್ಲುಯೆನ್ಸರ್ಸ್ ಏನು ಹೇಳಿದ್ರು ಖಂಡಿತವಾಗಿ ಮಕ್ಕಳು ಆಕರ್ಷಿತರಾಗ್ತಾರೆ. ಹಾಗಾಗಿ ಎಲ್ಲೋ ನಾವು ಮಕ್ಕಳಿಗೆ ಸರಿಯಾದ ಮಾಹಿತಿಯನ್ನ ನೀಡುವುದು ತೀರಾ ಕಷ್ಟಕರ ಆಗ್ತಾ ಇದೆ. ಹಾಗಾಗಿ ಇಂತಹ ರೇಡಿಯೋ ಮೂಲಕ, ನ್ಯೂಸ್ ಮೂಲಕ, ಅಥವಾ ಈ ಟಿವಿ ಮಾಧ್ಯಮಗಳ ಮೂಲಕ, ಸೋಷಿಯಲ್ ಮೀಡಿಯಾ ಮೂಲಕ ಕೂಡ ಖಂಡಿತವಾಗಿ ನಾವು ಹೆಚ್ಚೆಚ್ಚು ಮಕ್ಕಳಿಗೆ ಇಂತಹ ಕಾರ್ಯಕ್ರಮಗಳನ್ನು ನೀಡುವುದ್ರ ಮೂಲಕ ಖಂಡಿತವಾಗಿ ಈ ಒಂದು ವಿಷಯವನ್ನು ಅವರಿಗೆ ತಿಳಿಸ್ಕೊಡ್ಬಹುದು.
4: ಆಯ್ತು. ಈಗ ಜೂನ್ 21 ಪ್ರತಿ ವರ್ಷ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಾಗಿ ಆಚರಿಸಲ್ಪಡುವುದು, ಈ ಜೂನ್ 21 ವಿಶೇಷತೆಯನ್ನ ಒಂದ್ಸಲ ಹೇಳಕ್ಕ?
3: ಖಂಡಿತವಾಗಿ. ಯಾಕೆ ಜೂನ್ 21 ತಾರೀಕೆ ಯೋಗ ದಿನಾಚರಣೆಯನ್ನು ಆಚರಣೆ ಮಾಡ್ತೇವೆ ಅಂದ್ರೆ, ಪ್ರತಿ ವರ್ಷದಲ್ಲಿ ನೀವು ನೋಡಿದ್ರೆ ಸೂರ್ಯನ ಪಥ ಅನ್ನುವಂಥದ್ದು ಉತ್ತರಾಯಣದಿಂದ ದಕ್ಷಿಣಾಯನದ ಕಡೆಗೆ ಸೂರ್ಯನ ಪಥ ಬದಲಾವಣೆ ಆಗ್ತದೆ. ಈ ಪಥ ಬದಲಾವಣೆ ಆಗುವ ಸಮಯದಲ್ಲಿ ಆ ಒಂದು ದಿನ ಜೂನ್ 21 ದಿನ ಅನ್ನುವಂಥದ್ದು, ಆ ದಿನದಲ್ಲಿ ಸೂರ್ಯನ ಈ ಪಥ ಬದಲಾವಣೆಯ ಸಂದರ್ಭದಲ್ಲಿ ಹಗಲು ಅನ್ನುವಂಥದ್ದು ಸುದೀರ್ಘವಾಗಿರ್ತದೆ. ಯಾವಾಗಲೂ ಯೋಗಾಭ್ಯಾಸಕ್ಕೆ ಸೂರ್ಯನ ಕಿರಣಗಳು, ನೀವು ಕೇಳಿರ್ಬೋದು ಸೂರ್ಯ ನಮಸ್ಕಾರ, ಹೆಚ್ಚಿನ ಈ ಅಭ್ಯಾಸಗಳೆಲ್ಲ ಬೆಳಿಗ್ಗೆನೇ ನೀವು ಮಾಡಿ ಅಂತ ಹೇಳ್ತೇವೆ. ಸೂರ್ಯನ ಬಿಸಿಲಿರುವಾಗಲೇ ಮಾಡಿ. ಯೋಗದ ಜೊತೆ ಜೊತೆಗೆ ವಿಟಮಿನ್ ಡಿ ಕೂಡ ನಿಮಗೆ ಹೇರಳವಾಗಿ ಸಿಗ್ತದೆ, ನಿಮ್ಮ ಆರೋಗ್ಯಕ್ಕೆ ಅದು ಒಂದು ಪ್ಲಸ್ ಪಾಯಿಂಟ್. ಹಾಗಾಗಿ ಈ ಸೂರ್ಯನ ಪಥ ಬದಲಾವಣೆ ಆಗುವ ದಿನದಂದು ಸೂರ್ಯ ಅಧಿಕವಾಗಿ ಅಂದ್ರೆ ಹಗಲು ದೀರ್ಘವಾಗಿರ್ತದೆ. ಈ ಒಂದು ದಿನ ತುಂಬಾ ಪ್ರಾಶಸ್ತ್ಯವಾದ ದಿನ, ಆಧ್ಯಾತ್ಮಿಕವಾಗಿ ನೋಡಿದ್ರು ಕೂಡ ಯೋಗಕ್ಕೆ ಪ್ರಾಶಸ್ತ್ಯವಾದ ದಿನ. ಹಾಗಾಗಿಯೇ ಈ ದಿನದಂದೇ ಜೂನ್ 21 ನಾವು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಣೆ ಮಾಡಬೇಕಂತ ಹೇಳಿ ಪ್ರಧಾನಿಯವರು ಒಂದು ಮಂಡನೆಯನ್ನು ಸಲ್ಲಿಸ್ತಾರೆ. ಮತ್ತೆ ಈ ದಿನಕ್ಕೆ ಇನ್ನೊಂದೇನು ಹೇಳ್ತಾರೆ ಅಂದ್ರೆ, ಬೇಸಿಗೆ ಅಯನ ಸಂಕ್ರಾಂತಿ ಅಂತ ಸಹ ಕರೀತಾರೆ ಈ ದಿನವನ್ನ. ಯಾಕಂದ್ರೆ ಈ ದಿನ ಸುದೀರ್ಘವಾದ ಹಗಲಿರುವ ಕಾರಣ, ಸುದೀರ್ಘವಾಗಿ ಹಗಲಿದ್ದಾಗ ಯೋಗದಂತಹ ಅಭ್ಯಾಸಗಳಿಗೆ ಒಂದು ಪ್ರತಿಕೂಲ ವಾತಾವರಣ ಅದು. ಹಾಗಾಗಿ ಈ ದಿನ ಅಭ್ಯಾಸವನ್ನ ಮಾಡಿ
4: ಯೋಗದಕ್ಕೆ
3: ಅನುಕೂಲ ವಾತಾವರಣ. ಹಾಗಾಗಿ ಖಂಡಿತವಾಗಿ ಈ ದಿನದಂದೇ ಯೋಗ ಮಾಡಬೇಕಂತ ಹೇಳಿ ಒಂದು ನಿರ್ಧಾರಿತವಾಗಿರುತ್ತದೆ.
4: ಓಕೆ, ಇದಕ್ಕೀಗ ಈ ಸಲ ಜಿಲ್ಲಾಡಳಿತ ಅಥವಾ ನಮ್ಮ ತಾಲೂಕು ಆಡಳಿತ ಏನೆಲ್ಲ ಮಾಡ್ತಾ ಇದ್ದಾರೆ ಈಗ ಯೋಗ ದಿನಾಚರಣೆ ಅಂಗವಾಗಿ?
3: ಈ ಸಂದರ್ಭದಲ್ಲಿ ಅಂತಾರಾಷ್ಟ್ರೀಯ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಸಂದರ್ಭದಲ್ಲಿ ಜಿಲ್ಲಾ ಆಯುಷ್ ಇಲಾಖೆ ವತಿಯಿಂದ ಜೂನ್ 21 ತಾರೀಕಿನಂದು ದೊಡ್ಡ ಹಂತದ ಯೋಗ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ನಮ್ಮ ಮಾನ್ಯ ಜಿಲ್ಲಾ ಅಧಿಕಾರಿಯವರು, ಜಿಲ್ಲಾ ಪಂಚಾಯತ್ ಸಿಇಒ ಅವರು, ನಮ್ಮ ಶಾಸಕರು ಅಥವಾ ಪೊಲೀಸ್ ಇಲಾಖೆಯವರು, ಕ್ರೀಡಾ ಇಲಾಖೆಯವರು, ವಿದ್ಯಾರ್ಥಿ ನಿಲಯದ ಮಕ್ಕಳೆಲ್ಲರೂ ಸೇರಿ ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅದರ ಜೊತೆ ಜೊತೆಗೆ ಜೂನ್ 21 ಮುಂಚಿತವಾಗಿ ಪೂರ್ವಭಾವಿ ಕಾರ್ಯಕ್ರಮಗಳು, IDY ಪೂರ್ವಭಾವಿ ಕಾರ್ಯಕ್ರಮಗಳು ಅಂತ ನಾವು ಹಮ್ಮಿಕೊಂಡಿದ್ದೇವೆ. ಇದನ್ನು ನಾವು ಆದಷ್ಟು ಈ ವಿದ್ಯಾರ್ಥಿ ನಿಲಯ, ಹಿಂದುಳಿದ ವರ್ಗಗಳ, ಸಮಾಜ ಕಲ್ಯಾಣ ಇಲಾಖೆಗಳ ವರ್ಗಗಳ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗಳ ಸಹಯೋಗದೊಂದಿಗೆ ನಾವು ಈ ಕಾರ್ಯಕ್ರಮಗಳನ್ನು NSS ವಿದ್ಯಾರ್ಥಿಗಳಿಗೆ, ತದನಂತರ ಪದವಿ ವಿದ್ಯಾರ್ಥಿಗಳಿಗೆ, ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ, ಹಾಗೂ ಈ ವರ್ಷದ ಥೀಮ್ ಏನಿದೆ, ಯೋಗ ಫಾರ್ ಹೆಲ್ದಿ ಏಜಿಂಗ್. ಹಾಗಾಗಿ ಕೆಲವೊಂದು ಆಯ್ದ ವೃದ್ಧಾಶ್ರಮಗಳಲ್ಲಿಯೂ ಕೂಡ ನಾವು ವೃದ್ಧರಿಗೆ ಕೂಡ ಈ ಯೋಗಾಭ್ಯಾಸಗಳನ್ನು ಹೇಳಿಕೊಡುವುದರ ಮೂಲಕ ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಮತ್ತೆ ಬಹುಮುಖ್ಯವಾಗಿ ನಮ್ಮ ದೇಶದ ಬೆನ್ನೆಲುಬು ಮಹಿಳೆಯರು, ಮಹಿಳೆಯರಿಗಾಗಿಯೂ ಕೂಡ ನಾವು ಮಹಿಳಾ ನಿಲಯಗಳಲ್ಲಿ, ಹೆಣ್ಣು ಮಕ್ಕಳ ಹಾಸ್ಟೆಲ್ಗಳಲ್ಲಿಯೂ ಕೂಡ ಯೋಗ ಕಾರ್ಯಕ್ರಮಗಳನ್ನು ಈಗಾಗಲೇ ಪೂರ್ವಭಾವಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾ ಇದ್ದೇವೆ.
4: ವೆರಿ ನೈಸ್. ಎಲ್ಲರಿಗೂ ಯೋಗ ತಲುಪಲಿ, ಯೋಗ ಅವರ ಬದುಕಾಗಲಿ, ಆಗ ಯೋಗದಿಂದ ಬದುಕುವ ಯೋಗ ಎಲ್ಲರದಾಗುತ್ತೆ ಅಂತ.
3: ಖಂಡಿತವಾಗಿ.
4: ಅದು ಯೋಗ ಕಲಿಯೋದು ಕೂಡ ಒಂದು ಯೋಗ. ಯೋಗ ಎಲ್ರಿಗೂ ಒಲಿಯೋದಿಲ್ಲ, ಅದು ಅಂದ್ರೆ ಮನಸ್ಸು ಮಾಡುದಿಲ್ಲ, ಮನಸ್ಸು ಮಾಡ್ರೆ ಎಲ್ರಿಗೂ ಒಲಿಯುತ್ತೆ, ಬಟ್ ಅದಕ್ಕೂ ಒಂದು ಯೋಗ ಬೇಕು ಅಂತೇಳಿ ಹೇಳಿ. ಅದು ಬಿಟ್ಟು ಬೇರೆ ಏನೆಲ್ಲ ಈ ಸಲ ಅದು ಈಗ ಆರೋಗ್ಯ ವೃದ್ಧಾಪ್ಯಕ್ಕಾಗಿ,
3: ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ,
4: ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಎಂತ ಇತ್ತು ಈಗ ಥೀಮ್ ಇಟ್ಕೊಂಡ. ಸೊ ಅದೊಂದು ಒಳ್ಳೆ ಥೀಮ್ ಈ ಸಲ ಅವ್ರು ಇಟ್ಕೊಂಡಿದ್ದು. ಸೊ ತುಂಬಾ ಲೇಟ್ ಆಯಾದ್ರೂ ಒಳ್ಳೆ ಥೀಮ್ ಅವರು ಆಯ್ಕೆ ಮಾಡ್ಕೊಂಡ್ರೆ, ಯಾಕಂದ್ರೆ ಇದನ್ನ ಪ್ರತಿಯೊಬ್ಬರು ಅರ್ಥ ಮಾಡ್ಕೊಂಡ್ರೆ ಯೋಗ ಅವರದ್ದು ಜೀವನದ ಒಂದು ಭಾಗ ಆಯ್ತು ಅಂತ ಹೇಳ್ಕೊಂಡು. ಸೊ ಒಂದು ಸಿಂಪಲ್ ಯೋಗಗಳನ್ನ ಮನೆಯಲ್ಲೇ ನಾವು ಮಾಡುದ, ಕೆಲವೊಂದು ಟಿಪ್ಸ್ ಒಂಚೂರು ಕೊಟ್ಟು ಬಿಡಿ ಕಂಬ.
3: ಖಂಡಿತವಾಗಿ. ಸರ್ವೇ ಸಾಮಾನ್ಯವಾಗಿ ಹೆಚ್ಚಿನವರು ನನ್ನಲ್ಲಿ ಕೇಳ್ತಾರೆ, ಎಷ್ಟೊತ್ತಿಗೆ ಯೋಗಾಭ್ಯಾಸವನ್ನು ಮಾಡ್ಕೊಳ್ಬೇಕು, ಯಾವಾಗ ಮಾಡಬೇಕು, ಎಷ್ಟು ಸಮಯ ಮಾಡಬೇಕು, ನಮಗೆ ಈ ತರ ಸಮಸ್ಯೆ ಇದ್ರೆ ನಾವು ಜನರಲ್ ಕ್ಲಾಸ್ ಅಲ್ಲಿ ನಾವು ಭಾಗವಹಿಸಬಹುದಾ ಅಂತೆಲ್ಲ ಕ್ವಶನ್ ಗಳನ್ನ ಕೇಳ್ತಾರೆ. ಸೊ ಅಂತಹ ಸಂಶಯಗಳಿಗೆ ಉತ್ತರವಾಗಿ ನಾನು ಇವತ್ತು ಈ ರೇಡಿಯೋ ಕಾರ್ಯಕ್ರಮದ ಮೂಲಕ ತಿಳಿಸ್ಲಿಕ್ಕೆ ಬಯಸ್ತೇನೆ. ಮೊದಲನೇದಾಗಿ ಬೆಳಿಗ್ಗೆ ಎದ್ದ ಕೂಡಲೇ ಯೋಗಾಭ್ಯಾಸವನ್ನ ಮಾಡಬೇಕು. ನಾವು ಹೇಗೆ ಬೆಳಿಗ್ಗೆಯ ಉಪಹಾರವನ್ನ ಬ್ರೇಕ್ ದ ಫಾಸ್ಟಿಂಗ್, ಬೆಳಿಗ್ಗೆಯ ಉಪಹಾರ ಅನ್ನುವಂಥದ್ದು ಬ್ರೈನ್ ಫುಡ್, ತಿನ್ನಲೇಬೇಕು. ಅದೇ ರೀತಿ ಯೋಗವನ್ನ ಕೂಡ ಬೆಳಿಗ್ಗೆನೇ ಅಭ್ಯಾಸ ಮಾಡಿದ್ರೆ ಬಾರಿ ಒಳ್ಳೆಯದು. ಸೂರ್ಯೋದಯ ಹಾಗೂ ಸೂರ್ಯಾಸ್ತದ ಸಮಯದಲ್ಲಿಯೂ ಸಹ ಮಾಡಬಹುದು. ನಿಮ್ಮ ವೃತ್ತಿಯಲ್ಲಿ ಸಮಸ್ಯೆಗಳಿದ್ರೆ ಅಂದ್ರೆ ಬೇಗ ಕೆಲಸಕ್ಕೆ ಹೋಗ್ಬೇಕು ಅಂತಹ ಸಮಸ್ಯೆಗಳೆಲ್ಲ ಇದ್ದಾಗ, ಅಥವಾ ಶಾಲೆಯಲ್ಲಿ ಸ್ವಲ್ಪ ಬೇಗ ಹೊರಡಬೇಕು, ದೂರದ ಮಕ್ಕಳು ಬೇಗ ಶಾಲೆ ಬಸ್ ಬರುತ್ತೆ, ಹಾಗೇನಾದ್ರೂ ಇದ್ದಾಗ ಸಂಜೆ ಆದ್ರೂ ಕನಿಷ್ಠ ಮಾಡ್ಕೊಳ್ಬಹುದು ಸೂರ್ಯಾಸ್ತದ ವೇಳೆಯಲ್ಲಿ.
4: ಟೈಮಿಂಗ್ ಹೇಗೆ, ಬೆಳಿಗ್ಗೆ ಆದ್ರೆ ಎಷ್ಟು ತಿನ್ನುವಳಿಗೆ, ಸಂಜೆ ಆದ್ರೆ ಎಷ್ಟು ತಿನ್ನುವಳಿಗೆ?
3: ಖಂಡಿತವಾಗಿ ಬೆಳಿಗ್ಗೆ ಆದ್ರೆ ಸರ್ವೇ ಸಾಮಾನ್ಯವಾಗಿ ಬ್ರಾಹ್ಮೀ ಮುಹೂರ್ತದಲ್ಲಿ ಮಾಡಬೇಕು ಅನ್ನುವಂಥದ್ದೊಂದು ಒಂದು ಪರಿಪಾಠವಿದೆ ನಮ್ಮ ಯೋಗ ಪುಸ್ತಕಗಳಲ್ಲಿ. ಯೋಗ ಗುರುಗಳು ಪತಂಜಲಿ ಮಹರ್ಷಿಯವರು ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡಬೇಕು ಅಂತ ಇದೆ. ಬ್ರಾಹ್ಮಿ ಮುಹೂರ್ತ ಅನ್ನುವಂಥದ್ದು ಸರ್ವೇ ಸಾಮಾನ್ಯವಾಗಿ 4:30 to 5:30 ಹಾಗೆ ಶುರುವಾಗ್ತದೆ. ಅಷ್ಟೊತ್ತಿಗೆ ಆದರೂ ಹೇಳಲಿಕ್ಕಾಗದೇ ಇದ್ರೆ ಕನಿಷ್ಠ ಒಂದು 6 ಗಂಟೆ ಸಮಯಕ್ಕಾದರೂ 6 ಗಂಟೆಯಿಂದ 7 ಗಂಟೆವರೆಗೆ 1 ತಾಸಿನವರೆಗೆ ಅಥವಾ 45 ನಿಮಿಷದವರೆಗೆ ಮಾಡಬಹುದು. ಬೆಳಿಗ್ಗೆ ಎದ್ದು ಕೂಡಲೇ ಮಲಮೂತ್ರವನ್ನು ವಿಸರ್ಜನೆ ಮಾಡಿ 1 ಲೋಟ ಬಿಸಿ ನೀರನ್ನು ಕುಡಿದು ತದನಂತರ ಯೋಗಾಭ್ಯಾಸವನ್ನು ಶುರು ಮಾಡಬೇಕು. ಸರಳವಾದ ಶಿಥಿಲೀಕರಣ ವ್ಯಾಯಾಮ ಲೂಸ್ನಿಂಗ್ ಎಕ್ಸಸೈಸ್ಗಳಿಂದ ಶುರು ಮಾಡಬಹುದು. ತಲೆಯಿಂದ ಕಾಲುಗಳವರೆಗೆ ಜಾಯಿಂಟ್ಸ್ ಎಕ್ಸಸೈಸ್ಗಳನ್ನು ಮಾಡಿಕೊಳ್ಬಹುದು. ತದನಂತರ ಸಿಂಪಲ್ ಆದ ಯೋಗಾಭ್ಯಾಸಗಳು, ನಿಂತುಕೊಂಡು ಮಾಡುವಂತಹ ವೃಕ್ಷಾಸನ ಇರಬಹುದು, ಅದು ನೀವು ಆವಾಗಲೇ ಹೇಳಿದಾಗೆ ಕಾನ್ಸಂಟ್ರೇಷನ್ ಫೋಕಸ್ ಅನ್ನು ಹೆಚ್ಚು ಮಾಡುತ್ತದೆ ಯುವ ಜನತೆಯಲ್ಲಿ. ಹಾಗೆ ನಮ್ಮ ಈ ವೃತ್ತಿ ಮಾಡುವಂತಹ ನಮ್ಮ ನಿಮ್ಮಲ್ಲಿ

0: ಹೊಟ್ಟೆಯನ್ನು ಕವಚಿ ಮಾಡುವಂತಹ ಪವನ ಮುಕ್ತಾಸನದ ಅಭ್ಯಾಸ ಅದನ್ನು ಮಾಡಬಹುದು. ಹಾಗೆಯೇ ಮಹಿಳೆಯರಲ್ಲಿ ಕಾಣಿಸಿಕೊಳ್ಳುವಂತಹ ಮುಟ್ಟಿನ ಸಮಸ್ಯೆಗಳಿಗೆ ಬಾಧೆಗಳಿಗೆ ಈ ತಿತಿಲಿಯಾಸನ ಅಥವಾ ಬದ್ಧಕೋನಾಸನ ಎರಡೂ ಕಾಲುಗಳ ಪಾದಗಳನ್ನು ಜೋಡಿಸಿ ಪದ್ಮಾಸನದ ರೀತಿಯಲ್ಲಿ ಕುಳಿತುಕೊಂಡು ಮಾಡುವಂತಹ ಸರಳ ಸುಲಭವಾದ ಆಸನಗಳನ್ನು ಮಾಡಿಕೊಳ್ಬಹುದು. ಇದರ ಜೊತೆಗೆ ಸುಲಭವಾಗಿ ಮಾಡಿಕೊಳ್ಳುವಂತಹ ನಾಡಿಶೋಧನ ಪ್ರಾಣಾಯಾಮ, ಮೂಗಿನ ಪ್ರಾಣಾಯಾಮ, ಮುದ್ರವನ್ನು ಧರಿಸಿ ಕೂಡ ಮಾಡಬಹುದು ಅಥವಾ ಮುದ್ರೆ ಇಲ್ಲದೆ ಕೈಬೆರಳುಗಳ ಸಹಾಯದಿಂದ ಸಹ ಮಾಡಬಹುದು. ಮತ್ತೆ ಓಂಕಾರದ ಬೀಜ ಮಂತ್ರ, ಓಂಕಾರ ಅನ್ನುವಂಥದ್ದು ಯೂನಿವರ್ಸಲ್ ಚಾಂಟಿಂಗ್, ಇದು ಯಾವುದೇ ಒಂದು ಧರ್ಮಕ್ಕೆ ಸೀಮಿತವಾದ ಮಂತ್ರ ಅಲ್ಲ, ಇಟ್ಸ್ ಅ ಯೂನಿವರ್ಸಲ್ ಚಾಂಟಿಂಗ್, ಶಾಂತಿ ಮಂತ್ರ ಓಂಕಾರ ಅನ್ನುವಂಥದ್ದು. ಈ ಓಂಕಾರದ ಬೀಜ ಮಂತ್ರವಾದ ಅಕಾರ ಊಕಾರ ಮಕಾರ ಅನ್ನುವಂಥದ್ದು ಬೀಜ ಮಂತ್ರವಾಗಿದೆ. ಇದನ್ನು ಪಠಿಸುವ ಮೂಲಕ ಕಣ್ಗಳನ್ನು ಮುಚ್ಚಿ ಚಿನ್ಮುದ್ರೆ ಧರಿಸಿ ಧ್ಯಾನ ಮುದ್ರೆಯನ್ನು ಧರಿಸಿ ಪಠಿಸುವುದರ ಮೂಲಕ ಒಂದು ಸಣ್ಣದಾದ ಮೆಡಿಟೇಷನ್ ಧ್ಯಾನವನ್ನು ಸಹ ಮಾಡಬಹುದು. ಆ ಮಂತ್ರಗಳನ್ನು ನಾವು ಪಠಿಸುವಾಗ ಹೊರಹೊಮ್ಮುವಂಥ ತರಂಗಗಳು, ವೈಬ್ರೇಷನ್ಸ್ ಅನ್ನುವಂಥದ್ದು ಖಂಡಿತವಾಗಿ ನಿಮ್ಮ ಮನಸ್ಸನ್ನು ಪ್ರಶಾಂತಗೊಳಿಸುತ್ತದೆ. ಇದೊಂದು ಸಣ್ಣ ಧ್ಯಾನದ ಅಭ್ಯಾಸ, ಇದನ್ನು ಮಾಡ್ಕೊಳ್ಬಹುದು. ಇವಿಷ್ಟು ಮಾಡುವಾಗ ಖಂಡಿತವಾಗಿ 45 ನಿಮಿಷ ಅಂತೂ ಆಗೇ ಆಗುತ್ತೆ. ಹಾಗಾಗಿ ಇದನ್ನ ಮಾಡ್ಕೊಳ್ಬಹುದು. ತದನಂತರ ಸಂಜೆ ಸಮಯದ ಅಭಾವವಿದ್ದಲ್ಲಿ ಸಂಜೆ ಸೂರ್ಯಾಸ್ತದ ಸಮಯದಲ್ಲಿ
1: 10 ಗಂಟೆ ಒಳಗೆ ಮಾಡಬೇಕು, ಆಮೇಲೆ ಮಾಡಬಾರದು ಅಂತಾರೆ ಬೆಳಿಗ್ಗೆ?
0: ಖಂಡಿತವಾಗಿ ಹೌದು, 10 ಗಂಟೆ ಒಳಗಾದ್ರೂ ಮಾಡ್ಕೊಳ್ಬೇಕು. ಯಾಕಂದ್ರೆ ಯೋಗ ಮಾಡುವಾಗ ಖಾಲಿ ಹೊಟ್ಟೆಯಲ್ಲಿ ಮಾಡಬೇಕು, ಅದೇ ಹಾಗೆ ಯೋಗ ಮಾಡಿದ ನಂತರ ಕೂಡ 1 ಗಂಟೆಯ ನಂತರ, ಕನಿಷ್ಠ 1 ಗಂಟೆಯ ನಂತರ ತೀರಾ ಹೆಚ್ಚಾದ ಆಹಾರಗಳನ್ನು ತೆಗೆದುಕೊಳ್ಬಾರ್ದು. ಲಘು ಉಪಹಾರ ಮಾಡಿದ್ರೆ ಸಾಕು, ತೀರಾ ಎಣ್ಣೆ ಪದಾರ್ಥಗಳನ್ನ ಅಥವಾ ಹೆವಿ ಬ್ರೇಕ್ಫಾಸ್ಟ್ ಅನ್ನ ತಗೊಳ್ಬಾರ್ದು. ಹಾಗಾಗಿ ಕನಿಷ್ಠ 10 ಗಂಟೆ ಒಳಗಡೆ ಮಾಡಿಕೊಂಡ್ರೆ ಒಳ್ಳೆಯದು. ಅದೇ ರೀತಿ ಸಂಜೆ ಕೂಡ ಸೂರ್ಯಾಸ್ತದ ಸಮಯದಲ್ಲಿ 5-6 ಗಂಟೆ, ಯಾಕಂದ್ರೆ ಮಧ್ಯಾಹ್ನ ಹೇಗೂ 12-1 ಗಂಟೆ ಒಳಗೆ ಊಟ ಆಗಿದ್ರೆ ಕನಿಷ್ಠ 3 ಗಂಟೆಯ ನಂತರ, ಒಂದು ನಾವು ಯಾವುದೇ ಆಹಾರವನ್ನ ತಿಂದರೆ ಆ ಆಹಾರ ಜೀರ್ಣವಾಗಲಿಕ್ಕೆ ಕನಿಷ್ಠ 3 ಗಂಟೆ ಸಮಯ ಬೇಕಾಗ್ತದೆ. ಹಾಗಾಗಿ ನಾವು ಕನಿಷ್ಠ 1-5 ಗಂಟೆ 6 ಗಂಟೆ ಹಾಗೆ ಸಂಜೆ ಸಮಯದಲ್ಲಿ ಮಾಡ್ಕೊಳ್ಬಹುದು. ಸಂಜೆ ಸಮಯದಲ್ಲಿ ನೋಡಿ, ಯೋಗದಲ್ಲಿಯೂ ಕೂಡ ಬೆಳಿಗ್ಗೆ ನೀವು ಮಾಡೋದಾದ್ರೆ ಸೂರ್ಯ ನಮಸ್ಕಾರ ಮಾಡಿ, ಸಂಜೆ ನೀವು ಮಾಡೋದಾದ್ರೆ ಚಂದ್ರ ನಮಸ್ಕಾರ ಮಾಡಿ. ಯೋಗದಲ್ಲೂ ಕೂಡ ಚಂದ್ರ ನಮಸ್ಕಾರ ಅನ್ನುವಂಥ ಒಂದು ಅಭ್ಯಾಸ ಇದೆ, ಇದು ಹೆಚ್ಚಿನವರಿಗೆ ತಿಳಿದಿಲ್ಲ.
1: ನನಗೆ ಗೊತ್ತಿಲ್ಲ.
0: ಖಂಡಿತವಾಗಿ ಚಂದ್ರ ನಮಸ್ಕಾರ ಅನ್ನುವಂತಹ ಒಂದು 14 ಸುತ್ತಿನ ಅಭ್ಯಾಸವಿದೆ, ಅದನ್ನ ಸಹ ಮಾಡ್ಕೊಳ್ಬಹುದು. ಸೂರ್ಯ ನಮಸ್ಕಾರದ ಹಾಗೆ ಚಂದ್ರ ನಮಸ್ಕಾರವು ಕೂಡ ಒಂದು 14 ಸ್ಟೆಪ್ ಇದೆ ಅದರಲ್ಲಿ. ಅದನ್ನ ಸಂಜೆ ಸಮಯದಲ್ಲಿ ಮಾಡಿದ್ರೆ ತೀರಾ ಒಳ್ಳೆಯದು. ಯಾರಿಗೆಲ್ಲ ನಿದ್ರಾಹೀನತೆ ಸಮಸ್ಯೆ ಇದೆ, ನಿದ್ರಾಹೀನತೆ ಇನ್ಸೋಮ್ನಿಯ ಸಮಸ್ಯೆ ಇದೆ, ಅಥವಾ ಕೆಲವು ಮಕ್ಕಳು ಸಂಜೆ ಜಾಸ್ತಿ ಓದಲಿಕ್ಕೆ ಇಷ್ಟಪಡ್ತಾರೆ, ಸ್ವಂತವರು ಕಾನ್ಸಂಟ್ರೇಷನ್ ಅನ್ನು ಹೆಚ್ಚು ಮಾಡ್ಕೊಳ್ಳಿಕ್ಕೆ ಕೂಡ ಈ ಅಭ್ಯಾಸವನ್ನು ಮಾಡ್ಕೊಳ್ಬಹುದು.
1: ಚಂದ್ರ ನಮಸ್ಕಾರ ಹೆಂಗೆ, ಸೂರ್ಯ ನಮಸ್ಕಾರ ತರನೇ ಇರುತ್ತಾ?
0: ಖಂಡಿತವಾಗಿ ಹಾಗೆ ಇರ್ತದೆ. ಅದರಲ್ಲೂ ಕೂಡ ಸೂರ್ಯ ನಮಸ್ಕಾರದಲ್ಲಿ ಹೇಗೆ ಸ್ಟೆಪ್ ಇದೆ, ಹಂತ ಹಂತವಾಗಿ ನಾವು ಹೇಗೆ ಮಾಡ್ತೇವೆ, 12 ಹಂತ, ಇದರಲ್ಲಿ 14 ಹಂತ, ಒಂದೆರಡು ಹಂತ ಜಾಸ್ತಿ ಇದೆ. ಹೌದು,
1: ಇದೊಂದು ಹೊಸ ಇನ್ಫಾರ್ಮೇಶನ್. ಓಕೆ, ಅದನ್ನೀಗ ಹುಡುಕಾಯ್ತು ಹ್ಯಾಂಗಿಂದ ಚಂದ್ರ ನಮಸ್ಕಾರ. ಅದ್ರ ಜೊತೆಗೆ ಈಗ ರಾತ್ರಿ 8 ಗಂಟೆ ಒಳಗೆ ಮುಗಿಸ್ಕೋರು, ಸಾಯಂಕಾಲ ಶುರು ಮಾಡ್ರಿ,
0: ಕನಿಷ್ಠ 1-8 ಗಂಟೆ ಒಳಗೆಲ್ಲ ಯೋಗಾಭ್ಯಾಸವನ್ನ ಮುಗಿಸಿ. ಮತ್ತೆ ನಾನು ಆಗ್ಲೇ ಹೇಳಿದಾಗ ನಿದ್ರಾಹೀನತೆ ಸಮಸ್ಯೆಗಳೇನಾದ್ರೂ ಇದ್ರೆ ಮಲಗುವ ಸಮಯದಲ್ಲಿ, ಒಂದು ಕನಿಷ್ಠ 10 ಗಂಟೆ ಹಾಗೆ ಮಲಗುವ ಸಮಯದಲ್ಲಿ ಬ್ರಾಹ್ಮರಿ ಪ್ರಾಣಾಯಾಮವನ್ನ ಮಾಡಬಹುದು.
1: ಬ್ರಾಹ್ಮರಿ ಪ್ರಾಣಾಯಾಮ ಅಂದ್ರೆ ಕೆಮ್ಮಿ
0: ಎರಡು ಕಿವಿಯಿಂದ
1: ಮುಚ್ಚಿಕೊಂಡು
0: ಮುಚ್ಚಿ ಮಾಡುವಂತಹ ಮಕಾರವನ್ನ ಹೇಳಿ ಮಾಡುವಂತಹ ಪ್ರಾಣಾಯಾಮ, ಅಂಗಳಕ್ಕೆ ತಾಗಿಸಿ ಮಾಡುವಂತಹ ಪ್ರಾಣಾಯಾಮ, ಅದನ್ನ ಸಹ ಷಣ್ಮುಗಿ ಮುದ್ರ ಹಾಕಿ ಅಥವಾ ಹೀಗೆ ನೀವು ಹೇಳಿದಾಗೆ ಕಿವಿಯನ್ನು ಮುಚ್ಚಿ ಮಾಡುವಂತಹ ಅಭ್ಯಾಸ.
1: ಅದು ಷಣ್ಮುಗಿಯ ಶಾಂಭವಿಯ,
0: ಶಾಂಭವಿ ಮುದ್ರೆ ಷಣ್ಮುಖಿ ಮುದ್ರೆ ಎರಡನ್ನು ಕೂಡ ಹಾಕಿ ಮಾಡಬಹುದು. ಮುದ್ರ ಹೆಚ್ಚಿನವರಿಗೆ ಅಭ್ಯಾಸ ಗೊತ್ತಿಲ್ಲದೆ ಇದ್ರೆ ನೀವು ಮುದ್ರ ಹಾಕುವ ಅವಶ್ಯಕತೆ ಇರುವುದಿಲ್ಲ. ಮುದ್ರೆ ಗೊತ್ತಿದ್ದವರು ಖಂಡಿತ ಮುದ್ರೆಯನ್ನು ಹಾಕಿ ಮಾಡ್ಬೇಕು, ಯಾಕಂದ್ರೆ ಮುದ್ರಾ ಯೋಗ ಅನ್ನುವಂಥದ್ದೇ ಯೋಗದಲ್ಲೊಂದಿದೆ, ಅದು ಸಹ ತುಂಬಾನೇ ಒಳ್ಳೇದು ಆರೋಗ್ಯಕ್ಕೆ. ಹಾಗಾಗಿ ಈಗ ನಮ್ಗೆ ವಾಂತಿ ಏನಾದ್ರೂ ಬರುತ್ತೆ, ಟ್ರಾವೆಲ್ ಸಿಕ್ನೆಸ್, ಮೋಷನ್ ಸಿಕ್ನೆಸ್ ಇದ್ರೆ ನಿಮ್ಮ ಹೆಬ್ಬೆರಳು ಹಾಗೂ ತೋರ್ಬೆರಳಿನ ಮಧ್ಯದ ಭಾಗದ ಜಾಗವನ್ನ ಸ್ವಲ್ಪ ಹೀಗೆ ಒತ್ತಿ ಹಿಡಿದ್ರೆ ಆಯ್ತು, ಒಂದು 5 ನಿಮಿಷಗಳ ಕಾಲ, ಅಥವಾ ನಿಮ್ಮ ಮೂಗಿನ ಕೆಳಗೆ ಮೇಲ್ತುಟಿಯ ಮೇಲೆ ಒಂದು ಸ್ವಲ್ಪ ಹೀಗೆ ಒತ್ತಿ ಹಿಡಿದ್ರೆ ಆಯ್ತು. ಇದನ್ನ ನಾವು ರಿಫ್ಲೆಕ್ಸಾಲಜಿ ಅಂತೇವೆ. ಈ ರಿಫ್ಲೆಕ್ಸಾಲಜಿ ಮಾಡುವಾಗ ನಮ್ಮ ಕೈ ಬೆರಳೆಗಳೇ ಬೇಕು. ನೋಡಿ, ಇದನ್ನೆಲ್ಲ ಈಗ ಪಾಶ್ಚಾತ್ಯರು ಹೇಳ್ತಾ ಇದ್ದಾರೆ ರಿಫ್ಲೆಕ್ಸಾಲಜಿ ಅದು ಇದು ಅಂತ, ಆದ್ರೆ ನಮ್ಮ ಯೋಗ, ನಮ್ಮ ಪರಂಪರೆಯ, ನಮ್ಮ ವಿಶ್ವಕ್ಕೆ ನೀಡಿದ ಯೋಗ ಅನ್ನುವಂಥದ್ದು ಅವಾಗಲೇ ಹಿಂದಿನ ಕಾಲದಲ್ಲೇ ಹೇಳಿದೆ. ಇದೆಲ್ಲವೂ ಮುದ್ರಾ ಯೋಗದಲ್ಲಿ ಇದೆಲ್ಲವೂ ಇದೆ, ಇದರೆಲ್ಲದರ ಉಲ್ಲೇಖ ಇದೆ. ಹಾಗಾಗಿ ಇದನ್ನ, ಈ ಅಭ್ಯಾಸವನ್ನ ಕನಿಷ್ಠ 8 ಗಂಟೆ ಒಳಗೆ ಯೋಗಾಭ್ಯಾಸವನ್ನ ಮುಗಿಸಬೇಕು. ಆಸನಗಳನ್ನ ನೀವು ಹೇಳಿದಾಗೆ ಬ್ರಾಹ್ಮರಿ ಪ್ರಾಣಾಯಾಮವನ್ನ ರಾತ್ರಿ 1-5 ನಿಮಿಷಗಳ ಕಾಲ ಮಾಡ್ಕೊಳ್ಬಹುದು.
1: ಈ ಮಲ್ಕೊಂಡು ಕೆಲವರೆಲ್ಲ ಬೆಡ್ ಮೇಲೆ ಯೋಗ ಮಾಡ್ತಾರೆ, ಅಂದ್ರೆ ಅವ್ರಿಗೆ ಕೆಳಗೆ ಇಳುಕಾತಿಲ್ಲ, ಹಂಗೆಲ್ಲ ಮಾಡ್ರೆ ಅಡ್ಡಿಲ್ಲ?
0: ಮಾಡಬಹುದು. ನೀವು ಅವಾಗಲೇ ಹೇಳಿದ ಹಾಗೆ ಇವಾಗಲಿಂದನೇ ನೀವು ಯೋಗಾಭ್ಯಾಸ ಮಾಡಿದರೆ ವಯಸ್ಕರತನದಲ್ಲಿ ಆ ಪರಿಸ್ಥಿತಿ ಬರೋದಿಲ್ಲ. ಆದರೆ ಹೌದು, ಖಂಡಿತವಾಗಿ ಯೋಗಾಭ್ಯಾಸವನ್ನು ಆದಷ್ಟು ಭೂಮಟ್ಟದಲ್ಲಿ ಮಾಡಿದ್ರೇ ತುಂಬಾನೇ ಒಳ್ಳೆಯದು. ಯಾಕಂದ್ರೆ ಭೂಮಿಯಲ್ಲಿರುವ ಆ ಪಾಸಿಟಿವ್ ಎನರ್ಜಿ ಅನ್ನುವಂಥದ್ದು, ಅದಕ್ಕೆ ನೋಡಿ ಯೋಗದಲ್ಲಿ ನಾವು ಕೊನೆಯದಾಗಿ ಯೋಗಾಭ್ಯಾಸ ಆದಮೇಲೆ ಭೂ ನಮನ ಅಂತ ಒಂದು ಮಾಡ್ತೇವೆ, ಸರಿನಾ? ಆ ಭೂಮಿಯಲ್ಲಿರುವ ಪಾಸಿಟಿವಿಟಿ, ಆ ವೈಬ್ರೇಷನ್ ಅನ್ನು ನಾವು ತೆಗೆದುಕೊಳ್ಬೇಕು.

0: ಅನ್ನೋದ ಒಂದು ಕಾರಣ, ಅದು ಕೂಡ ಒಂದು ಸೈಂಟಿಫಿಕ್ ರೀಸನ್ ಇದೆ ಅದಕ್ಕೂ ಕೂಡ. ಸೊ ಹಾಗಾಗಿ ನೆಲಮಟ್ಟದಲ್ಲಿ ಮಾಡಿದ್ರೆ ಒಳ್ಳೇದು ಚಾಪೆ ಅಥವಾ ಯೋಗ ಮ್ಯಾಟ್ ಅನ್ನು ಹಾಕಿ, ಆಗದೇ ಇದ್ರೆ ಬೆಡ್ ಮೇಲೆ ಮಾಡಬಹುದು. ಮತ್ತೆ ಯೋಗದಲ್ಲಿಯೂ ಸಹ ಯೋಗ ನಿದ್ರಾ ಅನ್ನೋ ಒಂದು ಅಭ್ಯಾಸ ಇದೆ, ಯೋಗ ನಿದ್ರಾ ಅಭ್ಯಾಸ. ನಿದ್ರಾ ಅಂದ ಕೂಡಲೇ ಮಲಗುವುದಂತಲ್ಲ, ನಿದ್ರಾ ಸ್ಥಿತಿಗೆ ಹೋಗುವಂಥದ್ದು. ಆದ್ರೆ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅನ್ನುವಂಥದ್ದು ಎಚ್ಚರ ಇರಬೇಕು, ಇರುವಂತಹ ಒಂದು ಅಭ್ಯಾಸವೇ ಯೋಗ ನಿದ್ರಾ ಅಭ್ಯಾಸ. ಈ ಅಭ್ಯಾಸ ಮಾಡುವುದರಿಂದ ಸಂಪೂರ್ಣ ದೇಹದ ಎಂಟೈರ್ ಬಾಡಿ ರಿಲ್ಯಾಕ್ಸೇಷನ್ಗೆ ಈ ಅಭ್ಯಾಸ ಸಹಕಾರಿಯಾಗಿದೆ. ಇದನ್ನು ನಾವು ಹೆಚ್ಚಾಗಿ ಎಲ್ಲಿ ಕಾಣ್ತೇವೆ ಅಂದ್ರೆ, ಈ ಮಲ್ಟಿನ್ಯಾಷನಲ್ ಕಂಪನಿಗಳಲ್ಲಿ ತುಂಬಾ ಸ್ಟ್ರೆಸ್ ಔಟ್ಬಸ್ಟ್ ಆಗುತ್ತೆ, ಅಲ್ಲೆಲ್ಲ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಅಥವಾ ಸ್ಟ್ರೆಸ್ ಮ್ಯಾನೇಜರ್ಸ್ ಅಂತಾನೆ ಇರ್ತಾರೆ, ಅವರು ಈ ಯೋಗ ನಿದ್ರಾ ಅಭ್ಯಾಸವನ್ನ ಅಲ್ಲಿ ಹೆಚ್ಚಾಗಿ ಉಪಯೋಗಿಸ್ತಾ ಇದ್ದಾರೆ. ಮತ್ತೆ ಈ ಸ್ಪೋರ್ಟ್ಸ್ ಮೆಡಿಸಿನ್ ಅಲ್ಲಿ ಕೂಡ ಈ ಕ್ರೀಡೆಯಲ್ಲಿ ಅಥ್ಲೆಟ್ಸ್ ಇರ್ಬೋದು, ತುಂಬಾ ಸ್ಟ್ರೆಸ್ ಪ್ರೆಷರ್ ಇರ್ತದೆ ಅವರಿಗೆ. ಸೊ ಅಂತ ಸಮಯದಲ್ಲೂ ಅವರು ಈ ಯೋಗ ನಿದ್ರಾ ಅಭ್ಯಾಸವನ್ನ ಅಭ್ಯಾಸ ಮಾಡ್ತಾ ಇದ್ದಾರೆ ಈಗಾಗಲೇ.
1: ಈಗ ಹೆಣ್ಮಕ್ಳು ಪೀರಿಯಡ್ಸ್ ಆದಾಗ ಎಷ್ಟು ದಿನ ಯೋಗ ಮಾಡೋಕ್ಕಾಗ?
0: ಖಂಡಿತವಾಗಿ ಇದೊಂದು ಈ ಸಂಶಯ ಅನ್ನುವಂಥದ್ದು ಹೆಚ್ಚಿನ ಹೆಣ್ಮಕ್ಳಲ್ಲೂ ಇದೆ, ತಾಯಂದಿರಲ್ಲೂ ಇದೆ. ಮುಟ್ಟಿನ 5 ದಿನದಲ್ಲಿ ಖಂಡಿತವಾಗಿ ಯೋಗಾಭ್ಯಾಸ ಮಾಡಬಾರದು. ಯಾಕಂದ್ರೆ ಯೋಗಾಭ್ಯಾಸದಲ್ಲಿ ಕಾಲನ್ನ ಮೇಲ್ಗೊಳಿಸಿ ಮಾಡುವಂತಹ ಆಸನಗಳೆಲ್ಲ ಸಾಮಾನ್ಯವಾಗಿ ಇರ್ತದೆ, ಹಾಗಾಗಿ ರಕ್ತ ಹಿಮ್ಮುಖವಾಗಿ ಚಲಿಸುವ ಸಾಧ್ಯತೆಗಳು ಮತ್ತೆ ಡಿಸ್ಕಂಫರ್ಟ್ ಅವರಿಗೆ ಕೂಡ ಅನುಕೂಲ ಆಗುವುದಿಲ್ಲ ಮಾಡುವಾಗ. ಹಾಗಾಗಿ ಮುಟ್ಟಿನ 5 ದಿನದ ಸಂದರ್ಭದಲ್ಲಿ ಮಾಡಬಾರದು. ಅಥವಾ ಕೆಲವು ಹೆಣ್ಣು ಮಕ್ಕಳಿಗೆ 6-7 ದಿನ ಕೂಡ ಮುಟ್ಟು ಆಗ್ತದೆ. ಹಾಗಾಗಿ ನಾವೇನ್ ಹೇಳ್ತೇವೆ ಅಂದ್ರೆ, ರಕ್ತಸ್ರಾವ ಆಗುವವರೆಗೆ ನೀವು ಯೋಗಾಭ್ಯಾಸವನ್ನ ಮಾಡಬೇಡಿ. ರಕ್ತಸ್ರಾವ ಆಗುವುದು ಸಂಪೂರ್ಣ ನಿಂತ ನಂತರವೇ ಯೋಗಾಭ್ಯಾಸ ಮಾಡಿ.
1: ಈಗ ನೀರು ಕುಡಿದು ಯೋಗ ಮಾಡ್ತಾ ಮಧ್ಯೆ ಮಧ್ಯೆ ನೀರು ಕುಡಿಲಕ್ಕ?
0: ಈ ಒಂದು ವಿಷಯ ಅನ್ನುವಂಥದ್ದು ಆಕ್ಚುಲಿ ಯಾವುದೇ ಅಭ್ಯಾಸ ಮಾಡುವಾಗ ಮಧ್ಯೆ ಮಧ್ಯೆ ಸ್ವಲ್ಪ ನೀರನ್ನು ಕುಡಿಬಾರದು. ಅಭ್ಯಾಸ ಮಾಡುವ ಮುಂಚೆ ನಾನು ಆವಾಗಲೇ ಹೇಳಿದೆ, ಅಭ್ಯಾಸ ಬೆಳಿಗ್ಗೆ ಎದ್ದ ಕೂಡಲೇ ಒಂದು ಲೋಟ ಬಿಸಿ ನೀರು ಕುಡಿದು ಯೋಗಾಭ್ಯಾಸವನ್ನು ಶುರು ಮಾಡಬೇಕು. ಆದ್ರೆ ಯೋಗದಲ್ಲಿಯೂ ಕೂಡ ನಾವು ಹಠ ಯೋಗ ಅಂತ ಹೇಳ್ತೇವೆ, ಇಟ್ಸ್ ಅ ವೆರಿ ಸ್ಟ್ರಾಂಗ್ ಫಾರ್ಮ್ ಆಫ್ ಯೋಗ. ಅಂದ್ರೆ ನಾವು ಯೋಗವನ್ನ ಈಗ ಇತ್ತೀಚಿನ ವರ್ಷಗಳಲ್ಲಿ ಆಸ್ಪತ್ರೆಗಳಲ್ಲಿ ಥೆರಪಿಟಿಕ್ ಆಗಿ ಬಳಸ್ಕೊಳ್ತೇವೆ. ಈಗ ಒಬೆಸಿಟಿ ಅಂತಾನೆ ತೆಗೆದುಕೊಳ್ಳೋಣ, ಅತಿಯಾದ ಬೊಜ್ಜುತನ, ಇದು ಕೂಡ ಈಗ ಹೃದಯ ಸಂಬಂಧದಂತಹ ಸಮಸ್ಯೆಗಳಿಗೆ ತೀರಾ ಕಾರಣ ಒಬೆಸಿಟಿಯೇ. ಒಬೆಸಿಟಿ ಇಸ್ ದ ರೂಟ್ ಕಾಸ್ ಆಫ್ ಆಲ್ ದ ಡಿಸೀಸ್ ಅಂತ ಹೇಳ್ತೇವೆ, ಎಲ್ಲಾ ಕಾಯಿಲೆಗಳಿಗೆ ಒಬೆಸಿಟಿ ಮೂಲ. ಹಾಗಾಗಿ ಈಗ ಹೆಚ್ಚಿನವರು ಒಬೆಸಿಟಿಯನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ಯೋಗದ ಕಡೆ ಆಕರ್ಷಿತರಾಗ್ತಾ ಇದ್ದಾರೆ, ಜಿಮ್ ಮಾತ್ರ ಅಲ್ಲ ಯೋಗದ ಕಡೆಯೂ ಆಕರ್ಷಿತರಾಗ್ತಾ ಇದ್ದಾರೆ. ಸೊ ಅಂತ ಸಂದರ್ಭದಲ್ಲಿ ನಾವು ಸೂರ್ಯ ನಮಸ್ಕಾರವನ್ನ ಸರ್ವೇ ಸಾಮಾನ್ಯ ಒಂದು 30-40 ರೌಂಡ್ಸ್ ಮಾಡ್ಲಿಕ್ಕೆ ಹೇಳ್ತೇವೆ, ಆಗ ಖಂಡಿತವಾಗಿ ದೇಹದಿಂದ ಸಾಕಷ್ಟು ಪ್ರಮಾಣದ ಬೆವರು ಇಳಿತದೆ. ಸೊ ಅಂತ ಸಮಯದಲ್ಲಿ ಇಂಟರ್ವಲ್ಸ್ ಅಲ್ಲಿ ನಾವು ಸ್ವಲ್ಪ ಸಿಪ್ ವೈಸ್ ಸಿಪ್ ವಾರ್ಮ್ ವಾಟರ್ ನ ಕುಡಿಬಹುದು, ತಣ್ಣೀರಲ್ಲ, ಹದ ಉಗುರು ಬೆಚ್ಚಗಿನ ನೀರನ್ನ ಅಂತ ಸಂದರ್ಭದಲ್ಲಿ ಕುಡಿಬಹುದು.
1: ಚೂರ್ಚೂರೇ ಕುಡು,
0: ಚೂರ್ಚೂರೇ
1: ಕುಡಿದು. ಓಕೆ, ತುಂಬಾ ಲೈಕ್ ಎಕ್ಸ್ಪ್ಲೈನ್ ಮಾಡಿ ಡಾಕ್ಟರ್. ವಿಶ್ವ ಯೋಗ ದಿನಾಚರಣೆ ಇಂದು ಜೂನ್ 21.
0: ಇನ್ನೊಂದು ನಿಮ್ಗೆ ಹೇಳಬೇಕು, ಇದು ನಮ್ಮ ಯೋಗದಲ್ಲಿ ಶಂಕ, ನೀವೀಗ ಕೇಳಿದ್ರಲ್ಲ ನೀರು ಕುಡಿದು ಯೋಗ ಮಾಡಬಹುದಂತ, ಹೌದು. ಇದರಲ್ಲಿ ಇನ್ನೊಂದಿದೆ ಏನಂದ್ರೆ, ಯೋಗಾಭ್ಯಾಸ ಅಲ್ಲ, ಶಂಕ ಪ್ರಕ್ಷಾಲನ ಅನ್ನುವಂಥದ್ದೊಂದು ಅಭ್ಯಾಸ ಇದೆ. ಈಗ ನೀವು ಕೇಳಿರ್ಬೋದು ಹೆಚ್ಚಿನವರಿಗೆ ಕಾನ್ಸ್ಟಿಪೇಷನ್, ಬೆಳಿಗ್ಗೆ ಎದ್ದ ಕೂಡಲೇ ಕಾಫಿ ಟೀ ಕುಡಿದ್ರೆ ಮಾತ್ರ ಯೋಗ ಇದು ಮೋಷನ್ ಅಥವಾ
1: ಮಲವಿಸರ್ಜನೆ
0: ಆಗ್ತದೆ ಅಂತ ಹೇಳ್ತಾರೆ. ಅದು ಆಕ್ಚುಲಿ ಒಳ್ಳೆ ಅಭ್ಯಾಸ ಅಲ್ಲ. ನಮ್ಮ ಯೋಗದಲ್ಲಿನೇ ಒಂದು ಅಭ್ಯಾಸ ಇದೆ, ಅದೇನಂದ್ರೆ ಶಂಕ ಪ್ರಕ್ಷಾಲನ. ಶಂಕ ಪ್ರಕ್ಷಾಲನ ಅಂದ್ರೆ ಹದವಾದ ಬಿಸಿ ನೀರಿಗೆ ವಾರ್ಮ್ ವಾಟರಿಗೆ ಸ್ವಲ್ಪ ಕಲ್ಲುಪ್ಪನ್ನು ಹಾಕಿ, ಒಂದು 1/2 ಚಮಚದಷ್ಟು ಕಲ್ಲುಪ್ಪನ್ನು ಹಾಕಿ ಒಂದಿಷ್ಟು ತರನಾದ ಯೋಗಾಭ್ಯಾಸವನ್ನು ಮಲಾಸನದಲ್ಲಿ ನೀವು ಕೇಳಿರ್ಬೋದು, ನಮ್ಮ ಇಂಡಿಯನ್ ಟಾಯ್ಲೆಟ್ ಅಲ್ಲಿ ನಾವು ಹೇಗೆ ಕುತ್ಕೊಳ್ತೇವೆ ಅದನ್ನ ಯೋಗದಲ್ಲಿ ಮಲಾಸನ ಅಂತ ಹೇಳ್ತೇವೆ ನಾವು. ಆ ಮಲಾಸನದಲ್ಲಿ ಸ್ಕ್ವಾಟಿಂಗ್ ಪೊಸಿಷನ್, ಆ ಪೊಸಿಷನ್ ಅಲ್ಲಿ ಕೂತು ಒಂದೊಂದು ಲೋಟ ಬಿಸಿ ನೀರನ್ನು ಕುಡಿದು ಮಾಡುವಂತಹ ಮಲಾಸನ ಮಾಡೋದ್ರಿಂದ ಏನಾಗ್ತದೆ, ಖಂಡಿತವಾಗಿ ಮಲಬದ್ಧತೆ ಸಮಸ್ಯೆ ಪರಿಹಾರ ಆಗ್ತದೆ. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದ್ರೆ, ನೀವು ಕೇಳಿದ್ರಲ್ಲ ಯೋಗ ಮಾಡುವಾಗ ನೀರು ಕುಡಿಬಹುದಾ ಅಂತ, ಇದು ಒಂದಿದೆ ಶಂಕ ಪ್ರಕ್ಷಾಲನ ಅನ್ನುವಂಥ ಒಂದು ಕ್ರಿಯೆಯೇ ಇದೆ ಯೋಗದಲ್ಲಿ. ನಾವು ಹೇಗೆ ಯೋಗದಲ್ಲಿ ಜಲನೇತಿ ಸೂತ್ರನೇತಿ ಅಂತ ಹೇಗೆ ನಾವು ಮೂಗಿನ ಶುದ್ಧಿಗಳು ಗಂಟಲಿನ ಶುದ್ಧಿಗಳು, ನಾನಾಗಲೇ ಹೇಳಿದೆ ನಿಮಗೆ ಮೇಡಮ್ ಮಾತಾಡ್ತಾ, ಯೋಗ ಅನ್ನುವಂಥದ್ದು ಬರೀ ಆಸನ ಮಾತ್ರ ಅಲ್ಲ, ಯೋಗವನ್ನು ನಾವು ಕ್ರಿಯೆಯಾಗಿ ಕೂಡ ಬಳಸ್ಬೋದು. ನೀವು ನೋಡಿರ್ಬೋದು ಕಪಾಲ್ಭಾತಿ ಕ್ರಿಯಾ, ಜಲನೇತಿ ಕ್ರಿಯಾ, ಮೂಗನ ಶುದ್ಧಿ, ಗಂಟಲನ ಶುದ್ಧಿ. ನಾವೇನ್ ಮಾಡ್ತೇವೆ, ಸರ್ವೇ ಸಾಮಾನ್ಯವಾಗಿ ಮುಖ ತೊಳ್ಕೊಂಡು ಬರ್ತೇವೆ, ಬಾಹ್ಯವಾಗಿ ನಾವು ಸ್ವಚ್ಛತೆಯನ್ನು ಮಾಡ್ಕೊಳ್ತೇವೆ, ಕ್ಲೀನ್ ಮಾಡ್ಕೊಳ್ತೇವೆ, ಹೌದು. ಆದರೆ ಅಂತರ್ ಸ್ವಚ್ಛತೆ, ಈ ಮೂಗಿನ ಆರೋಗ್ಯ, ಗಂಟಲಿನ ಆರೋಗ್ಯ, ಯಾವುದೇ ವೈರಾಣುಗಳಿರ್ಬೋದು ಬ್ಯಾಕ್ಟೀರಿಯಾಗಳಿರ್ಬೋದು ಮೂಗು ಹಾಗೂ ಬಾಯಿಯ ಮೂಲಕವೇ ನಮ್ಮ ಶ್ವಾಸಕೋಶವನ್ನು ತಲುಪಿ ಕಾಯಿಲೆಯನ್ನು ಉಂಟು ಮಾಡ್ತದೆ. ಹಾಗಿರುವಾಗ ನಾವೇನ್ ಮಾಡ್ಬೋದು ಅಂದ್ರೆ, ಯೋಗದಲ್ಲಿ ಜಲನೇತಿ ಸೂತ್ರನೇತಿ ಅಭ್ಯಾಸಗಳಿದೆ, ನೀರಿನ ಮೂಲಕ ಮಾಡುವಂತಹ ಅಭ್ಯಾಸಗಳು. ಇದನ್ನ ನುರಿತ ವೈದ್ಯರು, ಯೋಗವನ್ನ ಕಲಿತಂತ ನುರಿತ ವೈದ್ಯರು ಹಾಗೂ ನುರಿತ ಯೋಗ ತರಬೇತಿದಾರರ ಮೂಲಕವೇ ಮಾಡಬೇಕಾಗಿ ನಾನು ನಮ್ಮ ಕೇಳುಗರಲ್ಲಿ ಕೊನೆಯದಾಗಿ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೀನಿ.
1: ತುಂಬಾ ಒಳ್ಳೆ ಮಾಹಿತಿ. ಕೊಟ್ರೆ ಡಾಕ್ಟ್ರೆ ಭಾರಿ ಖುಷಿ ಆಯ್ತು. ಯಾಕಂದ್ರೆ ಇವೆಲ್ಲ ನಮ್ಗೆ ದಿನನಿತ್ಯಕ್ಕೆ ದಿನದ ಬದುಕಿಗೆ ಬೇಕಾಪಂತದ್ದು ಅಂತ ಮಾಹಿತಿಯನ್ನ ವಿಶ್ವ ಯೋಗ ದಿನಾಚರಣೆ ಇವತ್ತು June 21 ನಮ್ಗೆಲ್ಲ ಕೊಟ್ರಿ ಪ್ರಿಯ ಕೇಳಿದ್ರೆ. ಇಷ್ಟ ತನಕ ನಾವು ಕೇಂದ್ರದ ಮಾತು ಯಾರದ್ ಕೇಂದ್ರೆ ಡಾಕ್ಟರ್ ಶಿಲ್ಪಾ ಕೆ, ಆಯುಷ್ ತಾಲೂಕು ಆಸ್ಪತ್ರೆಯ ವೈದ್ಯಾಧಿಕಾರಿಯಾಗಿರುವಂತಹ ಶಿಲ್ಪಾ ಮೇಡಮ್ ಅವ್ರ ಹತ್ರ. ಸೊ ಮೇಡಮ್ ಥ್ಯಾಂಕ್ ಯು ಸೋ ಮಚ್, ನಿಮ್ಗೂ ಕೂಡ ವಿಶ್ವ ಯೋಗ ದಿನಾಚರಣೆಯ ಶುಭಾಶಯಗಳು.
0: ಥ್ಯಾಂಕ್ ಯು ಮೇಡಮ್, ಧನ್ಯವಾದಗಳು ಎಲ್ಲರಿಗೂ.
1: ಸೊ ಕೇಳಿದ್ರೆ ಮತ್ತೆಂತ ಮಾಡೋದು ಬೇಡ, ನೀವು ಯೋಗ ಒಂದು ಮಾಡಿ ಸಾಕು. ಯೋಗ ಮಾಡ್ರೆ ಇಡೀ ಜೀವಮಾನ ಆರೋಗ್ಯದಿಂದ ಬದುಕಬಹುದು ಅಲ್ದಾ?
0: ಖಂಡಿತ,
1: ಬದುಕಿದಷ್ಟು ದಿನ ಆರೋಗ್ಯ ಅಂತೂ ಇರುತ್ತೆ.
0: ಯೋಗ ಬಲ್ಲವನಿಗೆ ರೋಗವಿಲ್ಲ.
1: ಯಸ್, ಬರೀ ಉಂಬುದಲ್ಲ, ಯೋಗ ಬಲ್ಲವನಿಗೆ ರೋಗವಿಲ್ಲ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟ್ರೆ.
0: ಥ್ಯಾಂಕ್ ಯು ಮೇಡಮ್.
1: ಓಕೆ, ಪ್ರತಿ ವರ್ಷದ ಈ ವರ್ಷದ ಪ್ರತಿ ದಿನವೂ ವಿಶ್ವ ಯೋಗ ದಿನಾಚರಣೆ ಆಗಿರಲಿ, ದಿನದ 1 ಗಂಟೆಯಾದ್ರೂ ಇದು ನಂಗೂ ಅಪ್ಲೈ ಆಯ್ತು. ಥ್ಯಾಂಕ್ ಯು. ಮತ್ತೆ ಸಿಕ್ವ ಕೇಂತ ಇದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ, ಭಂಡಾರಕಾರ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಕೇಂತ ಇರಿ, ನೀವು ಕೇಂತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ, ಭಂಡಾರಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ನಾನು ಆರ್ಜೆ ಜ್ಯೋತಿ, ನಿಮ್ಮೊಟ್ಟಿಗೆ ಕುಂದಾಪುರ ಮಾತುಕತೆಯಲ್ಲಿ. ಹೌದು, ಇವತ್ತು ಕುಂದಾಪುರ ಮಾತುಕತೆಯಲ್ಲಿ ಕುಂದಾಪುರದಂಗೆ ಹೊಟ್ಸುಕೆ ನಮ್ಮೊಟ್ಟಿಗೆ ಯಾರಿದ್ರಂತ ಕೇಂದ್ರೆ, ಇವರು ಆಕ್ಚುಲಿ ನಮ್ಮೂರು ಸೊಸೆ, ಆದ್ರೆ ಬಂದದ್ದು ಮಂಗಳೂರಿಂದ. ಮಂಗಳೂರಿಂದ ಬಂದವರು ಕುಂದಾಪುರ ಅಂದ್ರೆ ಅಣಿಗುಡ್ಡಿ ಕುಂಬಾಶಿ ಒಕ್ಕವಾಡಿಗೆ ಬಂದ ಮೇಲೆ ಅಲ್ಲಿಯ ನಮ್ಮದೇ ಕುಂದಾಪುರ ಕನ್ನಡವನ್ನ ಈಗ ಆಲ್ಮೋಸ್ಟ್ ಅರ್ಧ ಕುಡ್ದಿರ, ತುಂಬಾ ಲೈಕ್ ಮಾತಾಡ್ತಾರೆ. ನಾನು ಅದೇ ಮಾತಾಡ್ದೆ ಮೊನ್ನೆ ಅವ್ರಿಗೆ ಕೇಳಿ, ಹೊಯ್ ನೀವ್ ಇದೇ ಬುದ್ಧಿಯರ ಅಂತ ಕೇಳಿ. ಅಲ್ಲ ಮರ್ರೆ, ನಮ್ದು ಪರಂಗಿಪೇಟೆ, ಆಚೆ ಮಂಗಳೂರು ಅಂದ್ರೆ ಅಲ್ಲಿಂದ ಇಲ್ಲಿಗೆ ಬಂದು ಮತ್ತೆ ಗಾಳಿ ಬೀಸಿ ಆಯ್ತಲ್ಲ, ನೀರು ಕುಡ್ದಾಯ್ತಲ್ಲ, ಮುನ್ನೆಂತ ಅಂತ ಹೇಳ್ಕೊಂಡ ಕುಂದಾಪುರ ಕನ್ನಡತಿ ಆಗಿರುವವರು ನಮ್ಮೊಟ್ಟಿಗೆ ಅಕ್ಷತಾ ಗಿರೀಶ್ ಐತಾಳ್. ಬರೀ ಭಾಷೆ ಮಾತ್ರ ಅಲ್ಲದೆ ಅದರೊಟ್ಟಿಗೆ ಸಾಹಿತ್ಯ, ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನೊಂದಿಗೆ ಇವರ ಸಂಬಂಧ, ರೋಟರಿ ಕ್ಲಬ್ ಅದರೊಟ್ಟಿಗೂ ಸಮಾಜ ಸೇವೆ ಎಂತದೇ ಇರಲಿ, ಸಾಹಿತ್ಯ ಕಲಾ ಸೇವೆ ಏನೇ ಇರಲಿ, ಇವರು ಅಕ್ಷತಾ ಗಿರೀಶ್ ಐತಾಳ್ ನಿರೂಪಣೆ ಇದ್ರು. ಅವ್ರ ಒಳ್ಳೆ ಭಾಷೆಯಿಂದ ಒಳ್ಳೆ ಮಾತಿನಿಂದ ಅವರ ಉಪಸ್ಥಿತಿಯಂತೂ ಇದ್ದೇ ಇರುತ್ತೆ. ನಮ್ಮ ಕುಂದಾಪುರದವರಿಗೆ ತುಂಬಾ ಚಿರಪರಿಚಿತ ಮುಖ ಅಕ್ಷತಾ ಗಿರೀಶ್ ಐತಾಳ್ ಅವರು. ನಮಸ್ಕಾರ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ಕಾರ,
1: ಹೆಂಗಿದ್ರಿ, ಹುಷಾರಿದ್ರ್ಯಾ?
2: ಸೂಪರ್ ಇದ್ದೆ, ಲಾಯಕ್ ಇದ್ದೆ, ಖುಷಿ ಆದಂದ್ರೆ ಭಾರಿ ಚಂದ. ನನ್ ಬಗ್ಗೆ ಹೇಳಿರಿ, ಥ್ಯಾಂಕ್ ಯು ಸೋ ಮಚ್. ನಿಮ್ಗೆ
1: ನಿಮ್ ಬಗ್ಗೆ ಹೇಳಕ್ಕೆ ಮಾರ್ರೆ, ಇದ್ರ ಮೇಲೆ ಹೇಳಿದಿರ ಅಂತ. ಅದ್ರಲ್ಲಿ ಇನ್ನೊಂದು ವಿಷಯ ಹೇಳ ಅಂತಂದ್ರೆ, ನಂಗೆ ಅಕ್ಷತಾ ಯಾಕೆ ಖುಷಿ ಆದ್ರೆ, ಫಸ್ಟ್ ಲುಕ್ ಅಲ್ಲಿ ಅಂದ್ರೆ ಅವರನ್ನ ಸಿಂಗರಿಸಿಕೊಳ್ಳುವ ರೀತಿಗೆ, ಸೊ ಬ್ಯೂಟಿಫುಲ್ಲಿ ಅವರು ಸಿಂಗಾರ ಮಾಡ್ಕಂತ್ರ. ಬಹುಶಃ ಎಲ್ಲ ಹೆಣ್ಮಕ್ಳು ಇವರಿಂದ ಸ್ವಲ್ಪ ಸ್ವಲ್ಪ ಇನ್ಸ್ಪಿರೇಷನ್ ತಗೊಂಡ್ರೆ ಎಲ್ಲರೂ ಅಷ್ಟೇ ಚಂದದಲ್ಲಿ ಹೆಚ್ಚು ತಕಂತಿಲ್ಲ, ನಾವು ಮನಸ್ಸು ಮಾಡ್ಕಷ್ಟೇ, ನಂಗೆ ಪುರ್ಸೋತಿಲ್ಲ ಅಂಬುದಲ್ಲ, ನಾವು ಮನಸ್ಸು ಮಾಡ್ಬೇಕು
2: ನಂಗೆ ಅಂತ ಹೇಳಿ ನಾನೊಂದಿಷ್ಟು ಟೈಮ್ ಕೊಟ್ಟೆ ಅಂತ ಆದ್ರೆ ನಂಗೆ ಸಿಂಗಾರ ಮಾಡ್ಕೊಂಬಕ್ಕೆ ಟೈಮ್ ಸಿಗತ್ತಂತ. ನಾನು ಎಂತ ಮಾಡ್ತೆ ಅಂತ ಹೇಳಿ, ನಾನೊಂದು ಹೆಂಗಸಾಯಿ ಅಥವಾ ನಾನೊಂದು ಹುಡುಗಿಯಾಯಿ, ನನ್ನಕ್ಕಿಂತ ಜಾಸ್ತಿ ಬೇರೆಯವರಿಗೆ ನಾವು ಸಮಯ ಕೊಡೋಕೆ ಶುರು ಮಾಡ್ತೇವೆ. ಯಾವಾಗ ಅದನ್ನು ಜಾಸ್ತಿ ಆತ ಹೋಗ್ತಲ್ಲ, ಅಷ್ಟೊತ್ತಿಗೆ ನಮ್ಮ ಮೇಲಿದ್ದ ನಮ್ಮ ಕನ್ಸರ್ನ್ಗಳು, ನಮ್ಮ ಮೇಲೆ ನಮ್ಮ ಸೌಂದರ್ಯದ ಒಂದು
1: ಕಾಳಜಿ,
2: ಹಾ, ಅದು ಕಮ್ಮಿ ಆತ ಹೋತ. ಒಮ್ಮೆ ನಾವು ನಂಗೆ ಅನಿಸುವಂಥದ್ದು, ದಿವಸಕ್ಕೆ ಒಂದ್ಸಲ ನಾವು ಕನ್ನಡಿ ಮುಂದೆ ಇತ್ಕೊಂಡು ನನಗೆ ನಾನು ಚಂದ ಅಂತ ಹೇಳ್ಕೊಳಕ್ಕೆ, ನಾನು ಸೀರೆ ಉಟ್ಟ ಮೇಲೆ ವಾವ್ ತುಂಬಾ ಚಂದ ಕಾಣ್ತಿದ್ದೆ ಮರೇತಿ ನೀನ ಅಂತ ಹೇಳಿ ನನಗೆ ನಾನು ಹೇಳ್ಕೊಂಡೆ ಅಂದ್ರೆ, ನಾವು ಬೇರೆಯವರಿಂದ ಎಕ್ಸ್ಪೆಕ್ಟೇಷನ್ ಮಾಡೋದೆಲ್ಲದೂ ಕೂಡ ಸ್ಟಾಪ್ ಆಗುತ್ತೆ ಅಂತ. ನನ್ನ ಫೀಲಿಂಗ್ಸ್,
1: ನಿಮ್ಮ ಫೀಲಿಂಗ್ ಸತ್ಯವಾದ ಫೀಲಿಂಗ್ ಇದೆ. ಅದರೊಟ್ಟಿಗೆ ನಮಗ್ ನಾವು ನಾನೇ ಚಂದ ಅಂತ ಕನ್ನಡಿ ಮುಂದೆ ಎಷ್ಟೊತ್ತಿಗೆ ಹೇಳ್ಕಂತಲ್ಲ, ಆ ಫೀಲಿಂಗ್ ಬೇರೆಯವರಿಗೂ ಪಾಸ್ ಆತ್. ಬೇರೆಯವರು ಕೂಡ ನಾವೇನ್ ಫೀಲ್ ಮಾಡ್ತೈತೆ ನಾನ್ ಚಂದ ಅನ್ನೋದನ್ನ ಅವರು ಫೀಲ್ ಮಾಡ್ತಾರೆ. ಏ ಅಕ್ಷತ ಎಷ್ಟು ಚಂದ ಅಲ್ಲ ಮರೇತಿ ಅನ್ನೋ ತರ ಫೀಲ್ ಮಾಡ್ತಾರೆ. ಬೇಕಿದ್ರೆ ನೀವೊಂದ್ಸಲ ಟೆಸ್ಟ್ ಮಾಡಿ ಕಾಣಿ.
2: ಖಂಡಿತ,
1: ಈಗ ಅಕ್ಷತ ಅವರಿಗೆ ಫಸ್ಟ್ ಗೆ ಇಲ್ಲಿ ಊರ್ ಬದಿ ಬಂದಾಗಲಿಕ್ಕೆ ಕುಂದಾಪುರ ಕನ್ನಡ ಕೇಂದ್ರ ಒಂದು ಎಂಕ್ಲೆಗ ಅಪ್ಪುಜ್ಜಿ ಮಾರ್ರೆ ಅಂತ ಆಯ್ತಾ ಅಥವಾ ಹೆಂಗಾಯ್ತು?
2: ಅಂದ್ರೆ ಎರಡ್ ರೀತಿಲ ಆಯ್ತು. ಒಂದು, ನನ್ನ ಅಮ್ಮನ ಮನೆ ಇಲ್ಲೇ ಮಣೂರು. ಸೊ ನನ್ನ ಅಮ್ಮಂದು ಸ್ಟಾರ್ಟಿಂಗ್ ಇಂದ ಹುಟ್ಟಿದಾಗಿಂದ ಇಲ್ಲೂ ಒಂದೆರಡು ಕಡೆ ಅಮ್ಮಂದು ಭಾಷೆಯಲ್ಲೂ ಕೂಡ ಕುಂದಾಪುರ ಕನ್ನಡ ಇಣಿಕೆ ಕಾಣ್ತಿದ್ದಿತ್ತು. ಮತ್ತೆ ನನ್ನ ಮನೆಯಲ್ಲಿ ಮನೆ ಭಾಷೆ ಕನ್ನಡ. ಕನ್ನಡ ಆದ್ಮೇಲೆ ನಮ್ಗೆ ಆಚೆ ಈಚೆ ಮನೆಯಲ್ಲೆಲ್ಲ ನಾವು ತುಳು ಮಾತಾಡ್ತಿದ್ದೋ, ಕಾಲೇಜಲ್ಲಿ ತುಳು, ಸ್ಕೂಲಲ್ಲಿ ತುಳು, ಎಲ್ಲ ಕಡೆ ತುಳು ಮಾತಾಡ್ತಿದ್ದೋ. ಅರೆ, ನಮ್ಗೆ ಇಲ್ಲಿ ಬಂದಾಗ ಏನೋ ಒಂದು ಬೇರೆ ಲೋಕಕ್ಕೆ ಬಂದ ಅನುಭವ ಆದಂತ ಸತ್ಯ. ಎಂತಕ್ಕಂತ ಹೇಳ್ರೆ, ನಿಮ್ಗೆ ಇಲ್ಲಿದ್ದು ಕೆಲವೊಂದು ಭಾಷೆಗಳು, ನಾವು ಮಂಗಳೂರಿನವರು ಬಿಡಿಸಿ ಮಾತಾಡ್ತೇವೆ, ನಾವು ಹೋಗಿ ಬರುತ್ತೇವೆ ಅಂದ್ರೆ ನಾವು ಇಷ್ಟು ಚಂದ, ನಮ್ಮದು ಕನ್ನಡವು ಚಂದ ಅಂದ್ ಬಿಡಿಸಿ ಮಾತಾಡುವ ಕನ್ನಡ. ಇಲ್ಲಿ ಕನ್ನಡ ಕೂಡ ಒಂದ್ ರೀತಿಲಿ ಚಂದ. ಇಲ್ಲಿ ನಿಮ್ಗೆ ನಂಗೊಬ್ರು, ನಮ್ ಸರ್ ಒಬ್ರು ಹೇಳೋದುಂಟು, ನೀವು ಮಂಗಳೂರಿನವರು ಹೋಗಿ ಬರುತ್ತೇನೆ ಅನ್ನೋದ್ರೊಳಗೆ ನಾವು ಹೋಗಿ ಬಂದ.
1: ನಮ್ದು
2: ಇಲ್ಲಿದ ಕನ್ನಡ ಫುಲ್ ಸ್ಪೀಡ್. ಆಕ್ಚುಲಿ ನನಗೆ ಒಂದು ವಿಷಯ ಹೇಳಕ್ಕಿತ್ತು. ನಾನು ಮದುವೆ ಆದ ಫಸ್ಟ್ ಒಂದು ತಿಂಗಳನೋ ಆಗಿತ್ತು, ನಾನು ಕೂತ್ಕೊಂಡು ತರಕಾರಿ ಹೆಚ್ಚುತ್ತಾ ಇದ್ದೆ. ಅಷ್ಟೊತ್ತಿಗೆ ನಮ್ಮ ಅತ್ತೆ ಬಂದ್ರು, ಅತ್ತೆ ಬಂದು ಹೇಳ್ರು ಬೆಂಡೆಕಾಯಿ ಎಲ್ಲ ತೊಳಿತಾ ಇದ್ದೆ. ಅತ್ತೆ ಬಂದು ಹೇಳ್ರು ಹಾ ಇದೆಲ್ಲ ಅರ್ಧಿಡು, ನಾನು ಬರ್ತೇನೆ ನಿಂಗೆ ಮತ್ತೆ ಮಸಾಲ ಹೆಂಗಂದ್ರೆ ಹೇಳ್ತೆ ಅಂದ್ರು.
1: ಅರ್ಧಿಡು
2: ಹಾ, ನಾನು ಎಂತ ಮಾಡಿದೆ ಎಲ್ಲ ತಗೊಂಡೆ ಎಲ್ಲ ಕಟ್ ಮಾಡಿದೆ, ಕಟ್ ಮಾಡಿದವಳು ಮಿಕ್ಸಿಗೆ ಹಾಕಿದೆ, ಮಿಕ್ಸಿಗೆ ಹಾಕಿ ಇಟ್ಕೊಂಡೆ. ಇಟ್ಟರು ನಂಗೆ ಒಂದು ಸಂಶಯ ಇದಿತ್ತು, ನಂಗೆ ಅವಾಗ ಅಡುಗೆ ಅಷ್ಟು ಬರ್ತಿರ್ಲಿಲ್ಲ. ಆದ್ರೆ ಒಂದು ಎಂತ ಗೊತ್ತಿದೆ ಅಂತಂದ್ರೆ ಮಿಕ್ಸಿಯಲ್ಲಿ ಬೆಂಡೆಕಾಯಿ ಅರ್ದ್ರು ನೋಳೆ ಹತ್ತಂದಳಿ ಗೊತ್ತಿದೆ ಆಯ್ತಾ. ಆದ್ರೆ ಸ್ಟಿಲ್ ಅತ್ತೆ ಬೇರೆ ಹೇಳಿಟ್ಟಿರಾ ಹಂಗಾರೆ ಏನೋ ಒಂದು ಸ್ಪೆಷಲ್ ಇರ್ಬೋದು ಅಂತೇಳಿ ಹಾಕಿಟ್ಟೆ. ಬಟ್ ಮಿಕ್ಸಿ ಆನ್ ಮಾಡೋಕೋ ಇಲ್ಲ. ಇವ್ರಿಗೆ ಬಂದವರಿಗೆ ಶಾಕ್ ಆಯ್ತು, ಏ ಅಂತಕ್ಕಿದ್ದಲ್ಲಿ ಹಾಕಿ ಅಲ್ಲ ನೀವು ಹೇಳಿರಿಯಲ್ಲ ಅರ್ದಿಡು ಅಂದೇಳಿ. ಅಯ್ಯೋ ಮರೈತಿ ಕುಂದಾಪ್ರಕರಣ ಅರ್ದಿಡು ಅಂದ್ರೆ ಕಟ್ ಮಾಡಿ ಇಡ ಅಂದೇಳಿ, ಗ್ರೈಂಡ್ ಮಾಡಿ ಇಡ ಅಂತೇಳಿ. ಅಲ್ಲ
1: ಮಾಯಿ ನಿಮ್ಮನ್ನ ಅರಿತಿದ್ರು
2: ಮಿಕ್ಸಿ ಅಲ್ಲ. ಸೊ ಏನಂದ್ರೆ ಹಿಂಗೆ ಸುಮಾರಾಯ್ತು ಅಂದ್ರೆ ಎಲ್ಲ ಆಗ್ತಂದ್ರೆ ನಾವು ಈ ಇವೆಂಟ್ಗಳಿಗೆ ಹೋದಾಗ ಇಲ್ಲ ಪ್ರೋಗ್ರಾಮ್ಗಳಿಗೆ ಹೋದಾಗ, ಅದಕ್ಕಿಂತ ಹೆಚ್ಚಾಗಿ ನಾವು ಈ ಚಾನಲಲ್ಲೆಲ್ಲ ವರ್ಕ್ ಮಾಡ್ತಾ ಇದ್ದಾಗ ಕೆಲವು ಹಳ್ಳಿಗಳಿಗೆ ಹೋಗ್ತಾ ಇದ್ದು, ಅಲ್ಲಿ ಅವರ ಕನ್ನಡ ಭಾರಿ ಚಂದ ಅಂದ್ರೆ ತುಂಬಾ ಅದು ಮಾತಾಡೋ ಶೈಲಿಯು ಹಂಗೆ ಇರುತ್ತ. ಅದೇನಂದ್ರೆ ನಮ್ ದೇವ್ರನೇ ಅರ್ಥ ಆತಿಲ್ಲ, ಅವ್ರ ಹತ್ರ ಹೇಳು ಹಂಗೂ ಇಲ್ಲ. ನಾನು ಅದನ್ನ ಅರ್ಧಂಬರ್ಧ ಕೇಳ್ಕೊಂಡ್ ಗಿರೀಶ್ ಐ ಮೀನ್ ನನ್ನ ಹಸ್ಬೆಂಡ್ ಹತ್ರಕ್ಕೆ ಹಿಂಗೆ ಅಂದ್ರೆ ಎಂತ ಮಾರ್ರೆ ಹಂಗಂದ್ರೆ ಅಂತ, ಅದು ನನ್ನ ಬಾಯಿಗೆ ಬಂದಾಗ ಅದು ಬೇರೇನೂ ಆಗಿರುತ್ತೆ. ಇದು ನಂಗೆ
1: ಗಮ್ಮತ್ತ
2: ತುಂಬಾ ಗಮ್ಮತ್ ಕೊಟ್ಟಿತ್ತು. ನಾನು ಯಾವಾಗ್ಲೂ ಹೇಳ್ತೆ ಅದು ಮಂಗಳೂರು ಕನ್ನಡ ಒಂದ್ ರೀತಿಯಲ್ಲಿ ಅದು ಭಾಷೆ ನಂಗೆ ಜೀವ ಕೊಟ್ರೆ ಈ ಭಾಷೆ ನಂಗೆ ಜೀವನ ಕೊಟ್ಟಿತ್ತು ಅಂತ. ಕುಂದಾಪುರ ಕನ್ನಡ ಜೀವನವನ್ನೇ ಕೊಟ್ಟಿತ್ತು ನಂಗೆ.
1: ಈಗ ನಿಮ್ ಮಗ ಹತ್ತ ಕುಂದಾಪುರ ಕನ್ನಡ?
2: ಹಾ, ಅವ ಫುಲ್ ಕುಂದಾಪುರ ಕನ್ನಡ. ಕೆಲವೊಮ್ಮೆ ಅವ ಮಾತಾಡೋದು ನಂಗೂ ಅರ್ಥತಿಲ್ಲ, ಆ ಲೆವೆಲ್ ಕನ್ನಡ, ಆ ಲೆವೆಲ್ ಕುಂದಾಪುರ ಕನ್ನಡ ಮಾತಾಡ್ತಾ. ಬಟ್ ಅವನಿಗೆ ನಾನು ಅದನ್ನ ಹೇಳು, ನೀನ್ ಎಂತದಾರು ಮಾತಾಡು, ಅದ್ರ ಕನ್ನಡವನ್ನು ಕನ್ನಡದಂಗೆ ಮಾತಾಡು. ನೀ ಕುಂದಾಪುರ ಕನ್ನಡ ಮಾತಾಡೋ, ಮಂಗಳೂರು ಕನ್ನಡ ಮಾತಾಡೋ, ಇಲ್ಲ ಕನ್ನಡವೇ ಮಾತಾಡ ಅಂದ್ರೆ ಬೆಂಗಳೂರು ಯಾವ ಕನ್ನಡ ಬೇಕಾದ್ರೆ ಮಾತಾಡು, ಅಂದ್ರೆ ಕನ್ನಡವನ್ನು ಕನ್ನಡದಂಗೆ ಮಾತಾಡು. ಅದನ್ನೊಂದು ಇಂಗ್ಲಿಷ್ ಕನ್ನಡದಂಗೆ ಮಾತಾಡಿ ಆ ಕನ್ನಡದ ಸ್ವಾರಸ್ಯವನ್ನೇ ಹಾಳು ಮಾಡುವಂಗ ಒಂದು ಮಾಡ್ಬೇಡ ಅಂತ ಹೇಳಿ ಅದನ್ನ. ಹಾ, ನನ್ ಎಲ್ಲ ಮಕ್ಳಿಗೂ ಅದನ್ನ ಹೇಳುದು, ನಮ್ ಕನ್ನಡ ತುಂಬಾ ಚಂದ, ನೀವ್ ಅದು ಯಾವ ಭಾಷೆ ಬೇಕು, ನೀವು ಬೆಳಗಾವಿ ಮಾತಾಡಿ, ಬೆಂಗಳೂರು ಮಾತಾಡಿ, ಮಂಗಳೂರು ಮಾತಾಡಿ, ಕುಂದಾಪುರ ಮಾತಾಡಿ, ಬಟ್ ತುಂಬಾ ಚಂದ ಇತ್ತು, ಕೇಮ್ಕು ಖುಷಿ ಆಯ್ತು. ಅದನ್ನೊಂದು ಈಗಿನಲ್ಲಿ ಇಂಗ್ಲಿಷಿಗೆ ಅದನ್ನೊಂದು ಏನೋ ಒಂದು ಅದಕ್ಕೆ ಸ್ಟೈಲ್ ಅಂತ ಮಾಡಕ್ ಹೋಗಿ ಆ ಭಾಷೆದು ಆ ಸೌಂದರ್ಯವನ್ನೇ ಹಾಳು ಮಾಡ್ತಾರಲ್ಲ.
1: ಕನ್ನಡ ಭಾಷೆಗೆಲ್ಲ ಆಕ್ಸೆಂಟ್ ಹಾಕ್ಬೇಡಿ.
2: ಎಕ್ಸಾಕ್ಟ್ಲಿ,
1: ಅಲ್ಲ ಅದನ್ನ ಕನ್ನಡ ತರನೇ ಮಾತಾಡಿ,
2: ಕನ್ನಡವನ್ನ ಕನ್ನಡದ ಹಾಗೆ ಮಾತಾಡಿ.
1: ಈಗ ನೀವು ಕನ್ನಡ ಸಾಹಿತ್ಯ ಪರಿಷತ್ ಆಗಲಿದ್ರೆ ನಿಮ್ ಕನ್ನಡ ಪ್ರೀತಿ ಅದ್ರಂಗೆ ಗೊತ್ತಾಗ್ತ. ಸೊ ಅದ್ರಲ್ಲಿ ಎಂತಲ್ಲ ಎಂತಲ್ಲ ಆಯ್ದ್ರಿ, ಎಂತಲ್ಲ ಕೆಲಸ ಮಾಡ್ರಿ?
2: ಇಲ್ಲ, ನಾನು ಕುಂದಾಪುರ ತಾಲೂಕಿದು ಕಾರ್ಯದರ್ಶಿ, ಗೌರವ ಕಾರ್ಯದರ್ಶಿ. ನನ್ನೊಟ್ಟಿಗೆ ಅವರು ದಿನಕರ್ ಶೆಟ್ರು, ಅವರು ಸಹ ಗೌರವ ಕಾರ್ಯದರ್ಶಿಗಳು. ಆಮೇಲೆ ನಮ್ಮ ಅಧ್ಯಕ್ಷರಾಗಿ ನಮ್ಮ ಡಾಕ್ಟರ್ ಉಮೇಶ್ ಪುತ್ರನ್, ವೈದ್ಯ ಸಾಹಿತಿ ಅಂತಂದ್ರು ತಪ್ಪಾಗ್ಲಿಕ್ಕಿಲ್ಲ. ಸೊ ಅವ್ರು ತುಂಬಾ ಇನ್ಸ್ಪೈರಿಂಗ್ ಅವ್ರು. ಅಂದ್ರೆ ನಿಮ್ಗೆ ಹ್ಯಾಂಗ ಅಂತ ಹೇಳಿದ್ರೆ, ನಮ್ಗೇನಾದ್ರು ಗೊತ್ತಿಲ್ಲ ಅಂತ ಹೇಳಿ ಅವ್ರ ಹತ್ರ ಏನಾದ್ರು ಹೋಗಿ ಏನಾದ್ರು ಕೇಂದಾಗ ಒಂದು ನೀವು ಲೈಬ್ರರಿ ಒಳಗೆ ಹೋದಂಗೆ ಅನುಭವ ಆಯ್ತು. ಅಷ್ಟು ಚಂದ ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿ, ಅದು ಪರವಾಗಿಲ್ಲ, ಅದು ಪರವಾಗಿಲ್ಲ ಅಕ್ಷತ, ಅದನ್ನ ಮಾಡ್ಬೋದು ಅಂತ. ಅಂದ್ರೆ ನಿಮ್ಗೆ ಯಾವಾಗ ಎದುರಿದ್ದ ಪರ್ಸನಾಲಿಟಿ ಅಷ್ಟು ಇನ್ಸ್ಪೈರ್ ಆಗಿ ಮಾತಾಡಿದಾಗ ನಮಗೂ ಕೂಡ ಏನೋ ಒಂದು ಹಾ ಏನೋ ಮಾಡ್ಬೋದು, ಏನೋ ಇದು ಮಾಡ್ಬೋದು ಅಂತ ಅನ್ಸತ್ತ. ಹಂಗಾಗಿ ಅವರೊಟ್ಟಿಗೆ ಅವರ ಕೆಲವು ಪ್ರೋಗ್ರಾಮ್ಗಳಿಗೆ ಒಟ್ಟಿಗೆ ಹೋಗುವಂಥದ್ದು, ನಿರೂಪಣೆ ಮಾಡುವಂಥದ್ದು. ಮತ್ತು ದಿನಕರ್ ಸರ್ ಅವರು ಸಹ ಹಂಗೆ, ಅವರು ಯಾವತ್ತೂ ಕೂಡ ಅವಳು ಕಾರ್ಯದರ್ಶಿ ನಾನು ಸಹ ಕಾರ್ಯದರ್ಶಿ, ನಾನೇ ಯಾಕೆ ಮಾಡ್ಬೇಕು ಅವಳು ಮಾಡಲಿ ಅಂತ ಆ ರೀತಿಯಲ್ಲಿ ಅವ್ರು ಯಾವತ್ತೂ ತಗೊಂಡವರಲ್ಲ. ಅವ್ರು ನನ್ನ ಹತ್ರ ಕೇಳ್ಬತ್ತೀವಿ ನಿಂಗೆ ಪುರ್ಸೋತಿತ್ತ ಮಗ, ನಿಂಗೆ ಬಾತ್ತ, ನಿಂಗೆ ಬರ್ತೀಯಾ, ಹಿಂಗೆ ಮಾತಾಡೋದು. ಹಂಗಾದ ಕಾರಣ ನಮ್ಗೆ ಎಂತ ಅಂದರೆ ನಾವೊಂಥರ ಈ ಸ್ವಾತಂತ್ರ್ಯವಾದ ಕೈಗಳು ಅಂತಾರಲ್ಲ, ಅಂದರೆ ನಮ್ಗೆ ನಮ್ಗೇನು ಸಹ ನಾವು ಮಾಡ್ಕೊಂಡು ಹೋಗುವಂತದ್ದೊಂದು ಇದು ಕೊಟ್ಟಿದ್ರು ಅವ್ರು. ಹಂಗಾಗಿ ಅವ್ರು ಮಾಡುವಂತ ಪ್ರೋಗ್ರಾಮ್ಗಳಿಗೆಲ್ಲ ಹೋಗುವಂತದ್ದು, ಅಲ್ಲಿ ಉಪಸ್ಥಿತಿ, ಏನಾದ್ರೂ ಅವರು ಜವಾಬ್ದಾರಿ ಕೊಟ್ರೆ ಆ ಜವಾಬ್ದಾರಿ ಮಾಡುವಂತದ್ದು, ಇಷ್ಟ ನನ್ನ ಮಾಡ್ಕೊಂಡು
1: ಬಾರಿ ಖುಷಿಯಲ್ಲಿ.
2: ಹಾ, ಅದ್ ಖುಷಿಯಲ್ಲಿ ಅಂಡ್ ಅದಾದ ಮೇಲೆ ಒಂದು ತೃಪ್ತಿಯಲ್ಲಿ ಹೊರಗೆ ಬರ್ತು. ದಟ್ ಇಸ್ ವೆರಿ ಇಂಪಾರ್ಟೆಂಟ್.
1: ನಾನು ಅದೇ ಕಂಡದ್ದು ಅಕ್ಷತ ಅವರಲ್ಲಿ. ಈಗ ಅಕ್ಷತ ಅವರು ಕೆಲಸಕ್ಕೆ ಇಳಿದ್ರೆ ಟೈಮ್ ಗೀ ಮಲ ಕಾಂತಿಲ್ಲ, ಓ ಮನೆಗೆ ಗೊತ್ತಾಯ್ತು ಈಗ ಹೊಯ್ಕೆ ಗಂಡ ಕಾಯ್ತಾರೆ ಮೈ ಬೈತರು ಈ ತರ, ಯು ಡೋಂಟ್ ಥಿಂಕ್ ಅಲ್ಲ ಯೂಶುವಲಿ ನೀವು ಅದ್ ಮಾಡೋದಿಲ್ಲ. ನೀವು ಅದ್ ಕೆಲಸಕ್ಕೆ ಫುಲ್ ಇನ್ವಾಲ್ವ್ ಆದ್ರೆ ಅಂದ್ರೆ ಹೆಚ್ಚಾಗಿ ನಾ ಹೆಣ್ಮಕ್ಳು ಕಂಡಾಗ ಹೆಣ್ಮಕ್ಳು ಎಂತಕ್ಕೆ ಈ ಬೇರೆ ತರ ಜವಾಬ್ದಾರಿ ತಕಂತಿಲ್ಲ ಅಂತ ಕೇಳ್ರೆ, ಅವರಿಗೆ ಮನೆ ಕಡೆ ಜವಾಬ್ದಾರಿಯೇ ಜಾಸ್ತಿ ಇರುತ್ತೆ. ಇಲ್ಲಿ 3 ಗಂಟೆಗೆ ಬಂದ್ರೆ 3:30-4 ಗಂಟೆಗೆ ಹೋಗಿ ಜನಿನ ಹಾಲು ಕರಿಕ, ಡೈರಿಗೆ ಹಾಲು ಕೊಡ್ಕ, ಅಲ್ಲಿ ಮಾಯಿ ಮಾವಂಗೆ ಚಾ ಮಾಡಿ ಕೊಡ್ಕ, ಗಂಡಂಗೆ ಮತ್ತೆ ಮಾಡಿ ಕೊಡ್ಕ, ಮಕ್ಕಳ ಶಾಲೆಯಿಂದ ಬತ್ತೋ. ಈ ಕಮಿಟ್ಮೆಂಟ್ಗಳಿಗೆಲ್ಲ ಒಳಗ ಇದ್ಕೊಂಡು ಇದೆಲ್ಲ ನಮ್ಮ ಬ್ಯಾಡ್ ದಬ್ಬ್ಯೋ ಅಂತ ಹಾಂಕಂಡ್ರೆ ಅಕ್ಷತಾ ಗಿರೀಶ್ ಐತಾಳ್ ಅವರು ಕನ್ನಡ ಸಾಹಿತ್ಯ ಪರಿಷತ್ತಲ್ಲೂ ಇದ್ರು, ರೋಟ್ರಿಯಲ್ಲೂ ಇದ್ರು, ಸಮಾಜ ಸೇವೆ ಅಂದ್ರೆ ಅಲ್ಲೂ ಇದ್ರು, ಯಾವ್ದಾದ್ರು ಪ್ರೋಗ್ರಾಮಿಂಗ್ ಎಷ್ಟೇ ಕಳೆದ್ರು ಅಲ್ಲೂ ಇದ್ರು ಅಲ್ದಾ. ಹೆಂಗ್ ಮ್ಯಾನೇಜ್ ಮಾಡ್ತೀರಿ ನೀವು?
2: ಎಂತ ಗೊತ್ತಾ, ಒಂದು ನಾನು ಕಂಡಂತ ಒಂದು ಸತ್ಯ, ನಮ್ಗಿರೋದೆಲ್ಲ ಒಂದೇ ಜೀವನ ಆಯ್ತಾ. ನಿಮ್ಗೆ ಪುನರ್ಜನ್ಮದ ಬಗ್ಗೆ ನಂಬಿಕೆ, ಅದು ಬೇರೆ ವಿಷಯಕ್ಕೆ ಹೋಗಿ ಬಿಡತ್ತ. ಎಲ್ಲರಿಗಿರೋದೊಂದು ಜೀವನ. ಜ್ಯೋತಿಯವರ ಲೈಫ್ ನನ್ನ ಕನಸಾಗಿರ್ಬೋದು, ಅಥವಾ ನನ್ನ ಲೈಫ್ ಇನ್ನೊಬ್ಬರ ಕನಸು. ನಾನೇನೀಗ ಜೀವನ ಮಾಡ್ತಾ ಇದ್ದೆ, ಆ ಜೀವನ ಯಾರ್ದೋ ಒಬ್ರ ಕನಸು ಆಯ್ತಾ. ಸೊ ಅಂಥದ್ರಲ್ಲಿ ನನಗಿರುವ ಒಂದು ಜೀವನದಲ್ಲಿ ನನಗೆಷ್ಟು ಸಾಧನೆ ಮಾಡ್ಲಿಕ್ಕೆ ಆಗತ್ತ ಅಷ್ಟು ಸಾಧನೆ ಮಾಡಿ ಬಿಡಬೇಕು ಅಂತ ಹೇಳುವಂಥದ್ದು ನನ್ನ ಪಾಲಿಸಿ. ಈ ಟೈಮ್ ಏನಂತ ಹೇಳ್ತಾರಲ್ಲ, ನೀವೀಗ ಹೇಳ್ದಂಗೆ ಅದರಲ್ಲಿ ಇದರಲ್ಲಿ ಎಲ್ಲದರಲ್ಲೂ ಇರುವಂಥದ್ದು ಏನಂತಲ್ಲ, ಅದು ಒಂದು ನಮ್ಮದೊಂದು ಪ್ಯಾಷನ್ ಆಗಿಬಿಡತ್ತೆ. ಅಂದರೆ ನನ್ನ ಕೈಯಿಂದ ಇದನ್ನು ಹ್ಯಾಂಡಲ್ ಮಾಡೋಕ್ಕಾಗ್ತು ಅಂತ ಹೇಳುವಂಥದ್ದೊಂದು ನನ್ನ ಮನಸ್ಥಿತಿ. ಇದು ಬಂತಂತಂದ್ರೆ ನಾನು ಐ ಕ್ಯಾನ್ ಹ್ಯಾಂಡಲ್ ಆಯ್ತಾ. ಎರಡನೇದೇನು ಗೊತ್ತಾ, ನಾನು ಯಾವಾಗಲೂ ಈ ಲೇಡೀಸ್ ಟಾಕ್ ಹೋದಾಗ ನಾನು ಹೇಳೋದಿತ್ತು, ನೀವು ನಾಳೆ ಬೆಳಿಗ್ಗೆ ಬೇಗ ಎದ್ಕೊಂಡು 4 ಗಂಟೆಗೆ ನನ್ನ ಮಗಂಗೆ ಟೂರಿಗೆ ಹೋಯ್ಕು ಅಂತ ಆದರೆ 3 ಗಂಟೆಗೆ ಹೇಳೋಳು ನಾನೇ ಅಮ್ಮನೆ. 3 ಗಂಟೆಗೆ ಎದ್ದು ಅವನಿಗೆ ಪ್ಯಾಕಿಂಗ್ ಮಾಡಿ ಬಟ್ಟೆ ಪ್ಯಾಕ್ ಮಾಡಿಕೊಟ್ಟು ಎಲ್ಲ ಮಾಡಿಕೊಟ್ಟು ಹೋತೆ. ನನ್ನ ಗಂಡ ನಾಳೆ ಬೆಳಿಗ್ಗೆ ಎಲ್ಲೋ ದುಬೈಗೆ ಹೋಯ್ಕೋ, ಇಲ್ಲ ಫಾರಿನಿಗೆ ಹೋಯ್ಕೋ, ಇಲ್ಲ ಊರಿಗೆ ಬಿಟ್ಟು ಎಲ್ಲೋ ಹೋಯ್ಕಂತಾದ್ರೆ ಬೆಳಿಗ್ಗೆ ರಾತ್ರಿ ಇಡೀ ಕೂತ್ಕೊಂಡು ಅವ್ನ ಬಟ್ಟೆ ಪ್ಯಾಕ್ ಮಾಡ್ಕೊಂಡು ಅವ್ರಿಗೆ ಬೇಕಾದಂಗೆಲ್ಲ ವ್ಯವಸ್ಥೆ ಮಾಡಿಕೊಟ್ಟು ಅವ್ರನ್ನ ಎಬ್ಸಿ ಅವ್ರಿಗೆ ಟ್ರೈನಿಗೋ ಬಸ್ಸಿಗೋ ಫ್ಲೈಟಿಗೋ ಕಳಿಸೋಳು ನಾನೇ.
1: ಕರೆಕ್ಟ್.
2: ಆದರೆ ನನಗೆ ಅಂತ ಹೇಳುವಂಥದ್ದು, ಯಾವುದೋ ಒಂದು ಸಮ್ಮೇಳನವೋ ಯಾವುದೋ ಒಂದು ಸಂಘಟನೆಯೋ ಯಾವುದೋ ಒಂದು ಸಂಘ ಸಂಸ್ಥೆಯೋ ನನ್ನನ್ನು ಕರಿತಾ ಉಂಟು ಅಂತ ಹೇಳಿದಾಗ ನನಗೆ ಅನ್ನುವಾಗ ನನ್ನ ಹತ್ರ ಸಮಯ ಇರೋದಿಲ್ಲ. ಇದು ನಮ್ಮಲ್ಲಿರುವಂಥದ್ದು ಒಂದು ದೊಡ್ಡ ಡ್ರಾಬ್ಯಾಕ್, ಅದು ಎಸ್ಪೆಷಲಿ ನಮ್ಗೆ ಲೇಡೀಸಲ್ಲಿ. ನೀವು ಯಾವಾಗ ನನಗೆ ಅಂತ ಹೇಳುವಂಥದ್ದು ಒಂದು ಸಮಯವನ್ನು ನೀವು ಹುಡುಕ್ತೀರಿ ಕಾಣೆ, ಆವಾಗ ನಿಮ್ಗೆ ಎಲ್ಲದಕ್ಕೂ ಸಮಯ ಸಿಗತ್ತೆ. ನನ್ನ ಆಸ್ ಅ ಜೆ ಸಿಯಲ್ಲಿ ಸಹ ನಾನು ಫಸ್ಟ್ ಲೇಡಿ ಪ್ರೆಸಿಡೆಂಟ್ ಆಗಿ ಇದ್ದವಳು. ಈಗ ರೋಟರಿಯಲ್ಲೂ ಕೂಡ ನಾನು ನೆಕ್ಸ್ಟ್ ಫಸ್ಟ್ ಪ್ರೆಸಿಡೆಂಟ್ ಲೇಡಿ ಪ್ರೆಸಿಡೆಂಟ್ ಆಗಿ ಇತ್ತಂತ ಇದ್ದೆ. ನಾನು ಅದನ್ನು ತುಂಬ ಬಿಲೀವ್ ಮಾಡ್ತೆ. ಎಂತ ಅಂತ ಹೇಳ್ರೆ, ನೀನು ಯಾವಾಗ ನನಗೆ ನನಗೆ ಟೈಮ್ ಕೊಟ್ಕೊಂಡೆ, ನನ್ನನ್ನು ನಾನು ಈ ರೀತಿ ಬೆಳಿಬೇಕು ಅಂತೇಳಿ ನನ್ನ ಬಗ್ಗೆ ನಾನು ಕನಸು ಕಾಮಕ್ಕೆ ಶುರು ಮಾಡ್ತೀನಲ್ಲ, ಆವಾಗ ನನಗೆ ಎಲ್ಲದೂ ಕೂಡ ಸಾಧ್ಯ ಆಗತ್ತೆ. ಜೊತೆಯವರು ನಾವು ಯಾವಾಗ ಸೋಲ್ತು ಅಂತ ಹೇಳ್ರೆ, ಯಾವಾಗ ನಾವು ನಮ್ಮ ಬಗ್ಗೆ ಕನಸು ಕಾಮದನ್ನು ಬಿಡ್ತು ಕಾಣಿ. ಒಂದು ಒಂದು ಇದಿದೆ ಏನಂದ್ರೆ, ಒಂದ್ಸಲಕ್ಕೆ ನಮ್ಗೆ ಮದ್ವೆ ಆಯ್ತು, ಮದ್ವೆ ಆದ ಕೂಡಲೇ ನಾವು ನಮ್ಮ ಬಗ್ಗೆ ಕನಸು ಕಾಮದನ್ನ ಸ್ಟಾಪ್ ಮಾಡಿಬಿಡ್ತು. ನಾವು ನಮ್ಮ ಮನೆ ಬಗ್ಗೆ, ನಮ್ಮ ಮಕ್ಳ ಬಗ್ಗೆ, ನಮ್ಮ ಅತ್ತೆ ಮಾವ ಅಥವಾ ನಮ್ಮ ತವರು ಮನೆ, ಇಲ್ಲ ನನ್ನ ಗಂಡ, ಇಷ್ಟು ಕನಸು ಕಾಮಕ್ಕೆ ಶುರು ಮಾಡ್ತು. ಏ ನಂದ ಅಯ್ಯೋ ಅಡಿಲಪ್ಪ, ನಂಗೆ ನನ್ನ ಗಂಡ ಇದ್ರು ಕಣ್ಕಂತ್ರ, ಅಯ್ಯೋ ನಂಗೆ ಮುಂದೆ ನನ್ನ ಮಕ್ಳಿದ್ರು ಕಣ್ಕಂತ್ರ, ಈ ಲೆವೆಲ್ಗೆ ಬಂದ್ಬಿಡ್ತು ನಾವು. ಇದು ಬಂದ ಕೂಡಲೇ ನಮ್ಮ ಬೆಳವಣಿಗೆ ಕುಂಠಿತ ಆಗಿಬಿಡುತ್ತೆ. ಸೊ ನಾ ಹೇಳೋದೇನು ಗೊತ್ತಾ, ಎಲ್ಲರೂ ಸಂಘ ಸಂಸ್ಥೆಗೆ ಬನ್ನಿ, ಸಂಘ ಸಂಸ್ಥೆಯಲ್ಲಿ ಮಾತ್ರ ನಿಮಗೆ ಜೀವನ ಉಂಟು ಅಂತ ನಾ ಹೇಳೋದಿಲ್ಲ. ನೀವು ಮನೇಲಿದ್ರೂ ಕೂಡ ನಿಮಗೋಸ್ಕರ ಬದುಕಿ. ನಾನು ಇಷ್ಟನ್ನು ಮಾತ್ರ ಹೇಳೋದು, ಒಂದು ಸರ್ಟನ್ ಏಜ್ ಆದ ನಂತರ ನಾನು ಯಾವಾಗಲೂ ಹೇಳೋದಿತ್ತು, 30 ವರ್ಷ ಆದ್ಕೂ ನಮ್ಮ ಬಗ್ಗೆ ನಮ್ಮ ಸೌಂದರ್ಯದ ಮೇಲೂ ಸಹ ನಮಗೆ ಆಸಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ. ಯಾವುದೋ ಒಂದು ಒಳ್ಳೆ ಸೀರೆ ಉಡ್ಕೊಂಡ್ಕೊಳ, ಅಯ್ಯೋ ಎಂತಕ್ಕೆ ಮಗ, 2 ಮಕ್ಕಳಾಯ್ತು ಇನ್ನಿ ಅಂತ ಅಂತ ಈ ರೀತಿ ಮನಸ್ಥಿತಿಗೆ ಬಂದ್ಬಿಡ್ತಾ ನಾವು. ಕೊನೆಗೆ ಅದೇ ಒಂದು ಹಳೆ ನೈಟಿ ಮೇಲೆ ಒಂದು ವೈರಸ್ ಆಯ್ತು, ಹೊರಗಡೆ ಹೊರಟ್ಬಿಡ್ತು. ಸೊ ಇದನ್ನ ನಾವು ಸ್ಟಾಪ್ ಮಾಡುವ, ಇದು ನಿಜವಾದ ಒಂದು ಮಹಿಳೆಯರಿಗೆ ಬೇಕಾದಂತ ಒಂದು ಬದಲಾವಣೆ ಅಂತ ನಂಗೆ ಅನ್ಸುವಂಥದ್ದು. ಸೊ ಇದಾಯ್ತಂತಾದಾಗ ನಮ್ಗೆಲ್ಲದ ಕಡೆಗೂ ಸಹಿತ ನಮಗೆ ಸಮಯ ಕೊಡೋಕ್ಕೆ ನಮ್ಮ ಹತ್ರ ಕೂಡ ಸಮಯ ಇರುತ್ತೆ. ಯಾಕಂದ್ರೆ ನನಗಿರೋದು 24 ಗಂಟೆ, ನಿಮ್ಗಿರೋದು 24 ಗಂಟೆ, ಮನೇಲಿ ಇಬ್ಬರಿಗೂ 24 ಗಂಟೆ, ಎಲ್ಲರಿಗೂ 24 ಗಂಟೆನೆ. ಬಟ್ ಎಲ್ಲಿದ್ರು ಸಮೇತ ಅದನ್ನೊಂದು ರೀತಿಯಾಗಿ ಕ್ರಿಯೇಟಿವ್ ಆಗಿರಿ ಅಂತ ಹೇಳುವಂಥದ್ದು ಅಷ್ಟೆ.
1: ತುಂಬಾ ಲೈಕ್ ಹೇಳ್ರಿ ಮಾತ್ರ ಈ ಎಕ್ಸ್ಪ್ಲನೇಷನ್, ಬಹುಶಃ ರೇಡಿಯೋ ಕುಂದಾಪುರ ಕೇಂದ್ರ ಮಹಿಳೆಯರಿಗೆಲ್ಲ ಒಂದು ಒಳ್ಳೆ ವಾಕ್ಯಗಳಿದ್ದು. ಹಾ ಹೌದಲ್ಲ, ನಮ್ಮನ್ನ ನಾವು ಪ್ರೀತಿಸ್ಕೊಂಡ್ಕ, ನಮಗ್ ನಾವು ಟೈಮ್ ಕೊಡ್ಕ, ನಮ್ಮ ಪ್ರಯಾರಿಟಿ ನಾವಿರ್ಕ, ನಮ್ಮ ಪ್ರಯಾರಿಟಿಯೇ ಬದಲಾಗಿ ಬಿಡುತ್ತೆ.
2: ಖಂಡಿತ. ಒಂದು ಸಲ ಅದು ಎಲ್ಲಿಗೆ ಅಂದ್ರೆ, ನಮ್ದು ಮದ್ವೆ ಅನ್ನುವಂಥದ್ದು ಒಂದು ಆದ ತಕ್ಷಣ ಇತ್ತಲ್ಲ, ನಾವು ನಮ್ಮ ಪ್ರಯಾರಿಟಿ ನಾವು ಚೇಂಜ್ ಮಾಡಿ ಬಿಡ್ತೋ ಅಂತ ತನ್ನಷ್ಟೇ. ಅದು ಬೇರೆಯವ್ರು ಮಾಡುದಲ್ಲ, ಬೇರೆಯವ್ರು ಯಾರು ಮಾಡುದಲ್ಲ, ನಮಗ್ ನಾವೇ ಮಾಡ್ಕೊಂಬುದು ಅಂತ ನನ್ನ ಒಂದು ಅನಿಸಿಕೆ. ಇನ್ನೊಂದು ನಿಮ್ಗೆ ಹೇಳುವಂಥದ್ದು, ನಾನು ಎಲ್ಲದಕ್ಕೂ ನನ್ನ ಮಕ್ಕಳನ್ನ ಡಿಪೆಂಡ್ ಆಗುವಂಥದ್ದು. ಈಗ ನಾವು ಈಗ ಕೆಲವು ಕಡೆ ಟಾಕಿಗೆ ಹೋಗ್ತಾ ಇರ್ತೀವಿ, ಕೆಲವ್ರು ಬಂದು ನನ್ನ ಹತ್ರ ಕೇಂದಿತ್ತು, ಮೇಡಮ್ ಒಂದು ಸೆಲ್ಫಿ ತಿಕ್ಕಂಬ, ಇಲ್ಲ ಮೇಡಮ್ ಒಂದು ನಂಬರ್ ಕೊಡಿ ಅಂತ. ಅವರ ಮೊಬೈಲ್ ಪಾಸ್ವರ್ಡ್ ಸಮೇತ ಅವ್ರ ಮಕ್ಕಳಿಗೆ ಗೊತ್ತಿಪ್ಪದು, ಅವ್ರಿಗೆ ಗೊತ್ತಿರೋದಿಲ್ಲ. ಆಯ್ತಾ, ಅವ್ರು ಅದನ್ನ ತುಂಬಾ ಪ್ರೌಡ್ಲಿ ಹೇಳ್ಕಂತರು, ಅಯ್ಯೋ ನನ್ನ ಮಗಂಗ್ ಗುದಿತ್ತು, ಅವ್ನ ಮಗ ಎಷ್ಟನೇ ಕ್ಲಾಸ್, ಮೂರನೇ ಕ್ಲಾಸ್, ನಾಲ್ಕನೇ ಕ್ಲಾಸ್ ಇಟ್ರಿ, ಅಲ್ಲಿ ಓಡ್ಕೊಂಬಂದು ಹೇಳ್ತೇ ಬಿಡ ಕೂಡ ಇಲ್ಲ ಅಂತ ಹೇಳ್ಕೊಂಡು ಅದೇ ಹಾಕಿ ಕೊಟ್ಟು ಹೋಗುತ್ತೆ. ಸೊ ಇದು ನಾನು ಎಂತ ಹೇಳುದಂದ್ರೆ ಪ್ರತಿಯೊಂದು ಮಹಿಳೆಗೆ ಹೇಳುವಂಥದ್ದು, ನಿಮ್ಗೆ ಏನಾದ್ರು ಒಂದು ವಿಷಯ ಗೊತ್ತಿಲ್ಲಯಾ, ನಿಮ್ ಫ್ರೆಂಡ್ ಸರ್ಕಲ್ ಕೇಳಿ, ಇಲ್ಲ ಈಗ ಗೂಗಲ್ ನಿಮ್ಗೆ ಎವ್ರಿಥಿಂಗ್ ಅಲ್ಲಿ ಚಾಟ್ ಜಿಪಿಟಿ ಪ್ರತಿಯೊಂದು ಸಿಗುತ್ತೆ ನಿಮ್ಗೆ, ಅಲ್ಲೆಲ್ಲಾರು ಕೇಳಿ, ಇಲ್ಲಾಂದ್ರೆ ನಿಮ್ಗೆ ನಿಮ್ಮ ಪರಿಚಯದವ್ರ ಹತ್ರ ಹೋಗಿ ಅದ್ರ ಬಗ್ಗೆ ವಿಚಾರಿಸಿ. ನಿಮ್ಗೆ ಗೊತ್ತಿಲ್ಲದರ ವಿಷಯವನ್ನ ನಿಮ್ದ ಸಣ್ಣ ಮಕ್ಳ ಹತ್ರ ಕೆಂಪು, ಅದು ಆದ ತಕ್ಷಣ ಅವ್ರಿಗೆ ಏನ್ ಅನ್ಸತ್ತಂದ್ರೆ ಅಮ್ಮಂಗೇನು ಗೊತ್ತಿಲ್ಲ. ಈಗ ನಾವು ನಮ್ಮತ್ರ ನಮ್ದೊಂದು ದುರಾದೃಷ್ಟವಾದಂತಹ ಜನರೇಷನ್ ಜ್ಯೋತಿಯವ್ರೆ, ನಾವು ಅಪ್ಪ ಅಮ್ಮಂಗೂ ಹೆದರಿದ್ದು ಮಕ್ಳಿಗೂ ಹೆದರುತ್ತಿದ್ದು. ಸಿ ದಿಸ್ ಇಸ್ ಅ ಲಾಸ್ಟ್ ಜನರೇಷನ್, ಇನ್ನ ಜನರೇಷನ್ ಮಕ್ಳು ಅಪ್ಪ ಅಮ್ಮಂಗ್ ಹೆದರುದಿಲ್ಲ, ಅವ್ರ ಮಕ್ಳಿಗೆ ಹೆದರ್ರೆ ಸಾಕು. ನಾವು ಹಂಗಲ್ಲ, ನಾವು ಆಚೆ ಮಕ್ಳಿಗೂ ಹೆದರ್ತಾ ಇದ್ದು, ಈಚೆ ಅಪ್ಪ ಅಮ್ಮಂಗೂ ಹೆದರ್ತಾ ಇದ್ದು. ಸೊ ಈ ಜನರೇಷನ್ ಅಲ್ಲಿ ಮಕ್ಳನ್ನ ಸಾಕುವಂಥದ್ದು ಅಥವಾ ನಮ್ಮನ್ನ ನಾವು ಮೋಟಿವೇಟ್ ಮಾಡ್ಕೊಂಬಂತ ತುಂಬಾ ಕಷ್ಟ ಆಯ್ತು. ಸೊ ಆವಾಗ ನಾವು ನಮ್ಗೆ ಸಮಯ ಕೊಡ್ಕೆ
1: ತುಂಬಾ ಲೈಕ್ ಹೇಳ್ರಿ ಈಗ ನಮ್ಮ ಅಕ್ಷತಾ ಮೇಡಮ್ ಎಂತಂದ್ರೆ, ನಮಗ್ ನಾವು ಟೈಮ್ ಕೊಡ್ಕೊಂಡ್ಕ ಅಂತ ಹೇಳ್ಕೊಂಡ್, ಇದ್ರ ಮಧ್ಯೆ ನೀವು ನಿಮ್ಮ ಭಾಷೆಗೆ ಎಂಬತ್ತಿ ಗೊತ್ತತ್ತ ನೀವು ಲೈಕ್ ಓದ್ತ್ರಿ ಅಂತ, ಲೈಕ್ ಓದ್ರೆ ಶಾಲೆಗೆ ಇಪ್ಪತ್ತು ಲೈಕ್ ಓದ್ತ್ರಿ ಅಂದ್ರೆ ನಂಗೆ ಗೊತ್ತಿಲ್ಲ. ಆದ್ರೆ ಈಗ ನಿಮ್ಮ ಬೌದ್ಧಿಕತೆಗೆ ಬೇಕಾಪಂಗೆ ನೀವು ತುಂಬಾ ಓದ್ರಿ ಅಂತ, ಎಂತೆಲ್ಲ ಓದ್ರಿ, ಹೆಂಗೆ ಜ್ಞಾನ ವಿಸ್ತರಣೆ, ಹೆಂಗದು
2: ಜ್ಞಾನ ವಿಸ್ತರಣೆ ಅನ್ನುವಂತ ಪದಕ್ಕೆ ನಾನು ಸೂಟ್ ಆಗ್ತಾಗ್ಲೇ ಗೊತ್ತಿಲ್ಲ. ಓದ್ತೆ ನಾನು, ಅಂದ್ರೆ ಓದ್ತೆ ಅನ್ನೋದಕ್ಕಿಂತ ನಂಗೆ ಈ ಸಣ್ಣ ಸಣ್ಣ ಸ್ಟೋರೀಸ್ಗಳು ಇಲ್ಲ ನಿಮ್ಗೆ ಮೋಟಿವೇಶನ್ ಆಗಿರುವಂತದ್ದು ಕೆಲವೆಲ್ಲ ಸ್ಟೋರಿಗಳು ಆಗಿರ್ಬೋದು, ಈಗ ಇವ್ರು ನಮ್ಮ ಮಣಿಕಾಂತ ಸರ್ ಇದು ಕೆಲವು ಪುಸ್ತಕಗಳು, ಅದರ ನಂತರದಲ್ಲಿ ನಾನು ತುಂಬಾ ಕೆಲವೊಮ್ಮೆ ಇವ್ರದ್ದು ಯಾರು ಹೇಳ್ತಾರೆ ರವಿ ಬೆಳಗೆರೆ ಸರ್ ಇದು ಬಾಟಮ್ ಐಟಮ್ ಅಂತದೆಲ್ಲ ಇದು, ಅಂದ್ರೆ ನನಗೆ ನನ್ನ ಕಮ್ಯುನಿಕೇಶನ್ಗೆ ಯಾವುದು ಬೇಕಾಗತ್ತೆ ಅಂತ ಪುಸ್ತಕಗಳನ್ನೆಲ್ಲ ನಾನು ಓದ್ತಾ ಇರ್ತೇನೆ. ಕುವೆಂಪು ಅವರದ್ದಾಗಿರ್ಬೋದು, ಪೂರ್ಣಚಂದ್ರ ತೇಜಸ್ವಿ ಅವರದ್ದಾಗಿರ್ಬೋದು. ಮತ್ತೆ ನನ್ಗೇನಂದ್ರೆ ನಾನೊಂಥರ ಶಾರ್ಟ್ ಆಗಿ ನಾನು ಪಟ ಪಟ ಅಂತ ಹೇಳಿ ಮುಗಿಸುವ ಪ್ರಯತ್ನ ಮಾಡುವಳು. ನಾನು ಯಾವ ವಿಚಾರವನ್ನು ಕೂಡ ತುಂಬ ಲೆಂದಿಯಾಗಿ ಎಲ್ಲ ವಿಷಯದಲ್ಲೂ ಅಷ್ಟೇ ನಾನು ತುಂಬ ಲೆಂದಿಯಾಗಿ ಹೋಗುವಳಲ್ಲ. ನನಗೆ ಎಲ್ಲ ಕೆಲಸಗಳು ಸಮೇತ ಅಚ್ಚುಕಟ್ಟಾಗಿ ಕೂಡಲೇ ಆಗಿಬಿಡ್ಬೇಕು. ಅದು ತುಂಬಾ ಹೆವಿ ಆಗಿ ಅದನ್ನ ಒಂದು ವಿಷಯವನ್ನ ಇಡ್ಕೊಂಡು ಅದನ್ನ ಎಳ್ಕೊಂಡು ಹೋಗುವಂಥದ್ದು ಅಂಥದ್ದೆಲ್ಲ ಮಾಡೋಕೆ ನಂಗೆ ಅಷ್ಟು ಇದಿಲ್ಲ. ಹಾಗಾಗಿ ನಾನು ಅಂಥದ್ದನ್ನೇ ಸ್ವಲ್ಪ ಜಾಸ್ತಿಯಾಗಿ ಫೋಕಸ್ ಮಾಡೋ ಕಾರಣ ಆ ರೀತಿಯಾಗಿ ಮೋಟಿವೇಶನ್ ಆಗುವಂಥ ಪುಸ್ತಕಗಳನ್ನ ಜಾಸ್ತಿಯಾಗಿ ನಾನು ಓದ್ತಾ ಹೋಗ್ತೇನೆ. ಇತ್ತೀಚೆಗೆ ನನ್ನ ಫ್ರೆಂಡ್ ಒಬ್ರು ನಂಗೊಂದು ಎಸ್ ಎಲ್ ಭೈರಪ್ಪ ಅವ್ರದ್ದೊಂದು ಆವರಣ ಪುಸ್ತಕ ಕೊಟ್ಟಿದೆ, ಅದೀಗ ಅರ್ಧ ಓದಿದೆ. ಸೂಪರ್, ಅದಂದ್ರೆ ನಿಮ್ಗೆ ಒಂದ್ ಬದಿ ಕೂತ್ಕೊಂಡು ನೀವು ಒಂದು ಬಿಸಿ ಕಾಫಿ ಒಟ್ಟಿಗೆ ಕೂತ್ಕೊಂಡ್ರಿ ಅಂತಂದ್ರೆ ನಿಮ್ ದೇವಸ ಆಗ್ತದ್ರ.
1: ಆದ್ರೆ ಹೆಣ್ಮಕ್ಳಿಗೆಲ್ಲ ಅಂತ ಸೌಭಾಗ್ಯ ಇರತ್ತೆ, ಒಂದ್ ಬಿಸಿ ಕಾಫಿ ಒಟ್ಟಿಗೆ ಒಂದ್ ಪುಸ್ತಕ ಇಟ್ಕೊಂಡು ಇಡೀ ದಿನ
2: ಇಡೀ ದಿನ ಅಂತಲ್ಲ, ಬಟ್ ನಿಮ್ಗೆ ಕೂತ್ಕೊಳ್ಬಹುದು. ನಾನು ಅದೇ ಹೇಳದ್ನಲ್ಲ, ಎಲ್ಲದೂ ನಿಮ್ ಕೈಯಲ್ಲೇ ಇರತ್ತ.
1: ನನ್ಗೆ ಸುಮಾರು ಸಲ ಆಸೆ ಅಪ್ಪದಿತ್ತು, ಈಗ ಗಂಡ್ ಮಕ್ಳು ಹೆಂಗಂತ ಕೇಂದ್ರೆ ಯೂಶ್ವಲಿ ಬೆಳಿಗ್ಗೆ ಎದ್ರು ಪೇಪರ್ ತಕೊಂಡ್ರ ಕಿಚನ್ ಟೈಮ್ ಅವ್ರದ್ದಲ್ಲ. ಆಯ್ತಾ ಆಯ್ತಾ, ಪೇಪರ್ ನ ಫಸ್ಟ್ ಪೇಜ್ ಇಂದ ಲಾಸ್ಟ್ ಪೇಜ್ ಇದ್ದು ಸಣ್ಣ ಸಣ್ಣ ನ್ಯೂಸ್ ಇಂದ ಬೇಕಾಗಿದ್ದಾರೆ ತನಕ ಪೂರ್ತಿ ಓದಿಬಿಡ್ತಾರೆ. ಹೆಣ್ಮಕ್ಳು ಎಂತ ಕೇಂದ್ರ ಆಚೆಗೋತ ಇಚ್ಚಗೋತ ಹೆಡ್ಲೈನ್ ಅಂತ ಇತ್ತು, ಓ ಇವತ್ತು ರಾಜಕೀಯದಲ್ಲಿ ಈ ತರ ಬದಲಾವಣೆ, ಓಕೆ ಮಳೆ ಮುಂದೋಯ್ತು, ಓ ಮಳೆ ಬಂತ, ಹಿಂದು ಹೆಡ್ಲೈನ್ ಕಂಡ್ಕೊಂಡೆ ಇವ್ರು ಉಳಿದ ನ್ಯೂಸ್ಗಳನ್ನ ಊಹಿಸಿಕೊಳ್ಳೋದು. ಈಗ ಹೆಣ್ಮಕ್ಳು ಪುಸ್ತಕನ ಹಿಡಿಬೇಕು ಅಂದ್ರೆ ಬೆಳಿಗ್ಗೆ ಕಾಫಿ ಒಟ್ಟಿಗೆ ಆ ಆಹ್ಲಾದದ ವಾತಾವರಣದಲ್ಲಿ ಆಕೆ ಪುಸ್ತಕ ಹಿಡಿಯೋ ತುಂಬಾ ಕಷ್ಟ ಪರಿಸ್ಥಿತಿ. ಅವಳು ಎಷ್ಟೊತ್ತಿಗೆ ಹಿಡಿತಾಳ ಕೇಂದ್ರೆ, ಮಧ್ಯಾಹ್ನ ಎಲ್ಲ ತೊಳೆದು ಬೆಳೆದು ಎಲ್ಲ ಉಂಡೆಲ್ಲ ಆರ್ ಮೇಲೆ 7 ಗಂಟೆ 7:30 ಮೇಲೆ ಎಲ್ಲ ಮಲ್ಕೊಂಬತ್ತು ಒಂದಿರುತ್ತಲ್ಲ ಬ್ರೇಕ್ ಟೈಮ್, ಅವಳು ಮನೆಗಿದ್ರೆ
2: ಇದ್ರೆ
1: ಆಯ್ತಾ ಒಂದು 4 ಗಂಟೆವರೆಗೆ ಅವಳು ಪುಸ್ತಕ ಹಿಡಿಬಹುದು. ಮತ್ತೆ ರಾತ್ರಿ ಎಲ್ಲ ಮುನ್ಕೊಂಡು 6 ಮೇಲೆ 10 ಗಂಟೆ ಮೇಲೆ, ಈಗ ನಿಮ್ಗೂ ಅಭ್ಯಾಸ ಇದೆ ಅನ್ಕೋತೀನಿ ರಾತ್ರಿ ಹೊತ್ತು, ಸೊ ಅವಳು ಆ ಟೈಮ್ ನನ್ಗೆ ನಾವು ಓದ್ತೆ ಅಂತ ಹೇಳ್ಕೊಂಡು ಅದ ಆ ತರದ್ದೊಂದು ಇರುತ್ತಲ್ಲ ಅಂದ್ರೆ ಹಿಂಗ್ ಇಟ್ಕೊಂಡು ನಾವು ಓದ್ತಾ ಇರ್ತೀವಿ. ಫಾರ್ ಎಕ್ಸಾಂಪಲ್ ಈಗ ನಮ್ಮ ಕಾರಂತರು ಅಥವಾ ಕುವೆಂಪು ಅವರು ಯಾರನ್ನ ತಕಣಿ ನೀವು, ಅವ್ರು ಒಂದ್ಸಲ ಬರ ಕೂತ್ರ ತಪಸ್ ಅಂತೆ, ಮತ್ತೆ ಬಿಡುದಿಲ್ಲ, ಅವ್ರು ಎಲ್ಲಿ ಅಂಡರ್ ಗ್ರೌಂಡ್ ಆಯ್ತು ಯಾರಿಗೂ ಗೊತ್ತಿಪ್ಪುದಿಲ್ಲ ಅಲ್ಲ. ಆ ಥಾಟ್ಸ್ ಬಪ್ಪದೆ ಹಂಗೆ ಬರವಣಿಗೆ ಥಾಟ್ಸ್ ಹಂಗೆ ಇರತ್ತ, ಅದು ಮತ್ತೆಲ್ಲೂ ಬ್ರೇಕಪ್ ಆಗ ಆ ಲಹರಿಗೆ ಬಂದ್ಮೇಲೆ ಬರಿತ ಹೋಯ್ಕ. ಆದ್ರೆ ಎಷ್ಟು ಹೆಣ್ಮಕ್ಳಿಗೆ ಅದು ಆ ಸೌಭಾಗ್ಯ ಇತ್ತು. ಈಗ ನಂಗೆ ನಿಮ್ಗೆ ತಕೊಂಡ್ರು, ಈಗ ನಾವು ತುಂಬಾ
2: ನಮ್ಗೂ ಆ ಸೌಭಾಗ್ಯ ಇಲ್ಲ, ನಾವು ಸೌಭಾಗ್ಯ ತಗಂತ ಇದ್ದು ಅಷ್ಟೇ, ಅದನ್ನ ನಾವು ಕ್ರಿಯೇಟ್ ಮಾಡ್ಕಂತಿದ್ದು ಅಷ್ಟು ಬಿಟ್ರೆ ಜ್ಯೋತಿಯವರಿಗೆ 1 ಗಂಟೆ ಹೊತ್ತು ಅಥವಾ 1 ದಿವಸ ಇಡೀ ನಿಮ್ಗೆ ಕುತ್ಕೊಂಡು ಓದುವಷ್ಟು ನಿಮ್ಮ ಹತ್ರ ಟೈಮ್ ಇತ್ತ? ಇಲ್ಲ, ಖಂಡಿತ ಇಲ್ಲ,
1: ನಿಜ ಇಲ್ಲ.
2: ನಿಮ್ಗೆ ಇಲ್ಲಿ ಬರಬೇಕು, ನಿಮ್ದು ಬೇರೆ ನಿರೂಪಣೆ ಆಗಿರ್ಬೋದು, ನಿಮ್ಮ ಹತ್ರ ನನ್ಕಿಂತ ಜಾಸ್ತಿ ಹೊರಬಿತ್ತು. ಆದ್ರೂ ಸಮೇತ ನೀವು ಅದನ್ನ ಓದ್ರಿ ಅಂತಾದ್ರೆ ಅದ್ರ ಮೇಲಿರುವಂತ ನಿಮ್ಮ ಆಸಕ್ತಿ, ಅಂಡ್ ಸೆಕೆಂಡ್ ಥಿಂಗ್ ನಿಮ್ಗೆ ಗೊತ್ತಿದೆ, ಅದರಿಂದಾಗಿ ನಿಮ್ಗೊಂದು ಏನೋ ಒಂದು ಸಿಗ್ತದೆ ಅನ್ನುವಂಥದ್ದು ಗೊತ್ತಿತ್ತು ನಿಮ್ಗೆ.
1: ಕರೆಕ್ಟ್
2: ಆಯ್ತಾ. ಗಿಣಿ ನಾನು ಒಂದು ಹೇಳ್ತೆ, ಖಂಡಿತ ನೀವು ಹೇಳೋದಕ್ಕೆಲ್ಲ ಒಪ್ಕಂತೆ, ನನಗೆ ಒಂದು ಸೀರೆ ಅಂಗಡಿಗೆ ಹೋಗಿ ಈ ಕಲರಿನ ಸೀರೆಗೆ ಈ ಅಂಚೆ ಇರ್ಕಂದ್ ಹೇಳಿ ನಾನು ಒಂದೂವರೆ ಗಂಟೆ ಹೊತ್ತು ಒಂದು ಸೀರೆ ಹುಡ್ಕೋಕೆ ನಾನು ಟೈಮ್ ಕೊಡ್ತೆ ಅಂತಂದ್ರೆ ನನ್ನ ಹತ್ರ ಟೈಮ್ ಉಂಟು ಅಂತ ಲೆಕ್ಕ.
1: ಎಕ್ಸಾಕ್ಟ್ಲಿ,
2: ಆ ಟೈಮ್ ಉಂಟು ಅಂತಾದಾಗ ನಂಗೆ ಅದನ್ನ ಎಲ್ಲಿ ಉಪಯೋಗಿಸ್ಕೊಂಡು ಕನ್ನಡಿ ಗೊತ್ತಿಲ್ಲ. ನಾನು ಅದನ್ನ ಎಲ್ಲೋ ಒಂದ್ ಕಡೆ ಸೀರೆ ಅಂಗಡಿಯಲ್ಲೋ ಇಲ್ಲ ಮಕ್ಕಳೊಟ್ಟಿಗೋ, ಅಂದ್ರೆ ಮಕ್ಕಳೊಟ್ಟಿಗೆ ಸುಮ್ಮನೆ ಏನೋ ಒಂದ್ ಮಾತು, ಇಲ್ಲ ಯಾರ ಜೊತೆಗೋ ಒಂದ್ ಗಾಸಿಪ್, ನಿಂಗೆ ಗೊತ್ತಿತ್ತ ಮಾರೈತಿಯೋ, ಉಳ್ ಮನೆ ಕತ್ತಿ ಗೊತ್ತಿತ್ತ ನಿಂಗೆ, ಉಳ್ ಮನೆ ಕತ್ತಿ ಗೊತ್ತಿತ್ತ
1: ಮಾರೈತಿ. ನಾವ್ ಹೆಣ್ಮಕ್ಳು ತುಂಬಾ ಮಾಡ್ತಾವ್, ಇದ್ ನಮ್ದು ಫುಲ್ ಟೈಮ್ ಬಿಸ್ನೆಸ್. ಪುರ್ಸೋದಿದ್ರೆ ಸಾಕು, ಅವ್ಳ ತಂಗಿ ಕಾಲ್ ಮಾಡಿ ಆಯ್ತು, ಬೆಸ್ಟ್ ಫ್ರೆಂಡ್ ಕಾಲ್ ಮಾಡಿ ಆಯ್ತು, ಆಚೆ ಮನೆಯಲ್ಲಿ ಕಾಲ್ ಮಾಡಿ, ಹೇ ಗೊತ್ತಿತ್ತ ನಿಂಗೆ ಹಿಂಗ ಆಯ್ತಮ್ರ ಅಂತ.
2: ಸೊ ನಾ ಹೇಳುದಿನ್ ಗೊತ್ತಾ, ಈ ಎಲ್ಲದನ್ನ ಕಟ್ ಮಾಡಿ ಅಂತ ಹೇಳುದು. ಇಲ್ಲ ಇಲ್ಲ, ನಾನು ಮಾತಾಡ್ತೆ, ನಾನು ಮಾತಾಡೋದಿಲ್ಲ ಅಂತಿಲ್ಲ, ನಾನು ಮಾತಾಡ್ತೆ. ಬಟ್ ನಾನು ಹೇಳುದು, ಈ ಸಿಚುವೇಶನ್ಸ್ಗಳನ್ನ ನೀವು ಒಂದು ಗಂಟೆ ಮಾಡೋದನ್ನ ಅರ್ಧ ಗಂಟೆ ಮಾಡಿ, ಉಳಿದ ಅರ್ಧ ಗಂಟೆ ಉಂಟಲ್ಲ ನಿಮ್ಗೇನು ಎಣಿಸಿದ್ರಿ ಅಲ್ಲ ಅದನ್ನ ಮಾಡು ಕೆಟ್ಕಣಿ, ಅವಾಗ ನಿಮ್ಗೆ 100% ನಿಮ್ಮ ಹತ್ರ ಟೈಮ್ ಸಿಗುತ್ತೆ. ನೀವು ಆ ಅರ್ಧ ಗಂಟೆ ಒಟ್ಟಿಗೆ ಇನ್ನರ್ಧ ಗಂಟೆಯೂ ಸೇರಿಸಿರಿ ಅಂತ ಅಂದ್ರೆ ಅಲ್ಲಿಗೆ ಅದು ಏನು ಮಾಡೋಕ್ಕಾಗ್ತಿಲ್ಲ, ಅಲ್ಲಿಗೆ ಹೋಯ್ತು. ನಾ ಅದಕ್ಕೆ ಯಾವಾಗ್ಲೂ ಹೇಳುದು, ನೀವು ಸೀರೆ ಅಂಗಡಿಗೆ ಕೊಡುವಂತ ಸಮಯವನ್ನ, ನೀವು ಚಿನ್ನದ ಅಂಗಡಿಲಿ ಕೊಡುವಂತ ಸಮಯವನ್ನ ಚೂರು ಕಟ್ ಆಫ್ ಮಾಡಿ. ಈಗ ಸೀರೆ ಅಂಗಡಿ ನಾವೇನು ಡೈಲಿ ಹೋತ್ವಾ ಅಂತ ಕೇಂತ್ರಿ ಎಲ್ಲರೂ, ಬಟ್ ನೀವು ಡೈಲಿ ಹೋಗದಿದ್ರು ಸಮೇತ ನಿಮ್ಮಲ್ಲಿ ಅಂದ್ರೆ ಆ ಡೈಲಿಗೆ ಆ ಒಂದೂವರೆ ಗಂಟೆ ಉಂಟು ಅಂತ ಆಗುತ್ತೆ. ಆದ್ರೆ ನಮ್ಗೆ ಅದನ್ನ ನೀವು ಮ್ಯಾನೇಜ್ ಮಾಡ್ಕೊಂಬ ನಮ್ಗೆ ಗೊತ್ತಾಗ್ತಾ ಇಲ್ಲ. ನಿಮ್ಗೆ ನೆನ್ಪಿತ್ತೋ ಇಲ್ಲ, ನಾವು ಪಿ ಯು ಸಿಯಲ್ಲೆಲ್ಲ ಓದೋದು ನೆನ್ಪಿತ್ತು ನಂಗೆ, ನೀವು ಎರಡನ್ನೋ ಕೆಲಸವನ್ನ ಒಟ್ಟಿಗೆ ಹೆಂಗ್ ಮರ್ಜ್ ಮಾಡ್ತೀರಿ ಅಂತ. ಯಾವ್ಯಾವ ಕೆಲಸವನ್ನ ಮಾಡ್ಬೋದು, ಕಾಫಿ ಕುಡಿತಾ ಪೇಪರ್ ಓದ್ಬೋದು, ಇಲ್ಲ ಕಾಫಿ ಕುಡಿದ್ರೆ ಒಂದು ಅರ್ಧ ಗಂಟೆ ಹೋಗುತ್ತೆ, ಪೇಪರ್ ಓದಿದ್ರೆ ಅರ್ಧ ಗಂಟೆ ಹೋಗ್ತದೆ, ಈ ಒಂದು ಗಂಟೆಯನ್ನು ಒಟ್ಟಿಗೆ ಅರ್ಧ ಗಂಟೆಯಲ್ಲಿ ಎರಡನ್ನು ಸೇರಿಸಿ ಮಾಡ್ಬೋದು ಅಂತ ಹೇಳಿ. ಹಂಗೆ ಅಂದ್ರೆ ನೀವು ಎಲ್ಲೆಲ್ಲಿ ನಿಮ್ಗೆ ಸಮಯವನ್ನ ಕಮ್ಮಿ ಮಾಡ್ಕೊಳ್ಳಿ. ಅಡುಗೆ ಮನೆಯಲ್ಲಿ 3 ಗಂಟೆ ಕುತ್ಕೊಂಡು ಮಾಡುವ ಅಡುಗೆಯು, 2 ಗಂಟೆಯಲ್ಲಿ ಮಾಡುವ ಅಡುಗೆಯು, 1 ಗಂಟೆಯಲ್ಲಿ ಮಾಡುವ ಅಡುಗೆಯು ಟೇಸ್ಟ್ ಇರುವಂತದ್ದು ಒಂದೇ ಟೈಪ್. ನನ್ನ ದೊಡ್ಡ ಮಗಂಗೆ ಇಡ್ಲಿ ಹಾಯ್ಕ, ನನ್ನ ಸಣ್ಣ ಮಗಂಗೆ ದೋಸೆ ಹಾಯ್ಕ ಅಂತ ಹೇಳ್ಕೊಂಡು ಕೂತ್ರಿ ಅಂತಂದ್ರೆ ನೀವು ಅಡುಗೆ ಮನೆಯಲ್ಲಿ ಫಿಕ್ಸ್. ನಾನು ಮಾಡೋದನ್ನ ನೀವು ತಿನ್ಕ ಅಂತ ಹೇಳಿ ಕೂತ್ರಿ ಅಂತಂದ್ರೆ ನೀವು ಅರ್ಧ ಗಂಟೆಲಿ ಹೊರಗೆ ಬರ್ಲಾಕ್. ಇದು ಅಮ್ಮಂದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ತಾಯಂದ್ರ ಮೇಲೆ ಡಿಪೆಂಡ್.
1: ನಿಮ್ಮ ಟೈಮ್ ನೀವು ಸ್ಮಾರ್ಟ್ ಆಗಿ ಮ್ಯಾನೇಜ್ ಮಾಡ್ಕ ಅಂತ ಹೇಳ್ಕೊಂಡು,
2: ನಿಮ್ಗೆ ಇನ್ಯಾರೋ ಬಂದು 24 ಗಂಟೆ ಮಗನಿನ ಹತ್ರ ಟೈಮ್ ಇಲ್ಲ, ನಿಂಗೆ 1.5 ಗಂಟೆ ಎಕ್ಸ್ಟ್ರಾ ಕೊಡ್ತೇನೆ ಅಂತ ಹೇಳಿ ಯಾವನು ಕೊಡುವನಿಲ್ಲ, ನೀವೇ ತಗೊಳಕ್ 24 ಗಂಟೆ ಒಳಗೆ ನೀವು ಏನಾರೊಂದು ಮ್ಯಾನೇಜ್ ಮಾಡ್ಕೊಂಡ್. ನಾನು ಅದಕ್ಕೋಸ್ಕರ ಯಾವತ್ತು ನಮ್ದೊಬ್ರು ಫ್ರೆಂಡ್ಸ್ ಹತ್ರ ನಾವು ಮಾತಾಡುವಾಗ ಹೇಳೋದಿತ್ತು, ರಾತ್ರಿ ನಂದು ಟೈಮು 10 ಗಂಟೆ ಮೇಲೆ ಇತ್ತಲ್ಲ, 1 ಗಂಟೆ ಹೊತ್ತು ನನ್ನ ಟೈಮ್, ಅದು ನಂಗೆ ಯಾರು ರಗಳೆ ಕೊಡೋಕ್ಕಿಲ್ಲ, ನಂಗೆ ಯಾರು ಉಪದ್ರ ಕೊಡೋಕ್ಕಿಲ್ಲ, ನಂಗೆ ಎಂತ ಸಹ ಮಾಡ್ಲಕ್ಕ 1 ಗಂಟೆ, ನಾ ಡ್ಯಾನ್ಸ್ ಮಾಡ್ಲಕ್ಕ, ಹಾಡು ಹೇಳಕ್ಕ, ಕೇಳ್ದಿರೋ ಅಡ್ಡಿಲ್ಲ, ನಂಗೆ ಯಾರು ಆಡಿಯನ್ಸ್ ಬೇಡ, ನಂಗೆ ನಾನೇ ಆಡಿಯನ್ಸ್, ನಾನು ಕನ್ನಡಿ ಮುಂದೆ ನಿಂತ್ಕೊಂಡು ಭಾಷಣ ಮಾಡ್ಲಕ್ಕ, ನಾಳೆ ಏನೋ ಒಂದು ಪ್ರೋಗ್ರಾಮ್ ಇತ್ತು ಅದಕ್ಕೆ ನಾವು ಪ್ರಿಪ್ರೇಷನ್ ಮಾಡ್ಕೊಳ್ಳಕ್ಕೆ, ಎಂತ ಬೇಕಾದ್ರೂ ಮಾಡ್ಲಕ್ಕ, 1 ಅವರ್ ನಂದೇ ಟೈಮ್ ಅದು, ನಂಗೆ ಯಾರು ಡಿಸ್ಟರ್ಬ್ ಮಾಡೋಕ್ಕಾಗ ಅಂತೇಳಿ. ಇದನ್ನು ನಂಗೆ ನಾನು ಅಕ್ಷತ ಹೇಳಲಕ್ಕ ಅದನ್ನು ಗೊತ್ತಾಯ್ತಾ, ಬಟ್ ಕೆಲವರಿಗೆ ಅದನ್ನು ಹೇಳೋಕ್ಕಾಗ್ತಿಲ್ಲ. ಅವಾಗೇನಂದ್ರೆ ನಮ್ಮೊಳಗೆ ನಾವೇ ಎಣಿಸ್ಕೊಂಡು ಆ 1 ಗಂಟೆ ನಾವು ನಮ್ಮಷ್ಟಕ್ಕೆ ನಾವು ಇಟ್ಕೊಂಡ್ಕಾಗ್ತಾ.
1: ಕರೆಕ್ಟ್. ಈಗ ಅಕ್ಷತಾ ಅವರು ಅಡುಗೆ ಮನೆ ಅಂದಾಗ ನೆನಪಾಯ್ತ, ನಿಮ್ದೇ ಹೋಟ್ಲ್ ಇತ್ತು, ಅದರಲ್ಲೂ ನೀವು ಅದನ್ನು ಮ್ಯಾನೇಜ್ ಮಾಡ್ತೀರಿ. ಸೊ ಇದೆಲ್ಲದ್ರೊಟ್ಟಿಗೆ ಅದನ್ನು ಮ್ಯಾನೇಜ್ ಮಾಡ್ತೀರಿ, ಅದೆಲ್ಲ ಹೆಂಗ ಈಗ ಹೋಟ್ಲಿದ ಅಡುಗೆ ಮನೆ ಅಡುಗೆ ಊಟ ಹೆಂಗೆ, ಯಾಕೆಂದ್ರೆ ಎಲ್ಲೆಲ್ಲ ಕಾಲ ಹಾಕೋದು
2: ಹೋಟ್ಲ್ ಅಡುಗೆ ಮನೆ ಅಡುಗೆ ಅಂತ ಹೇಳಿದ್ರೆ ನಮ್ದು ಹೋಟ್ಲಿಗೆ ಅಡ್ವರ್ಟೈಸ್ಮೆಂಟ್ ಅಲ್ಲ ಅನ್ನುವಂತ ಸತ್ಯ ವಿಷಯ.
1: ಓಕೆ.
2: ಸೊ ಇಲ್ಲ, ನಮಗೆ ಮನೆಗೆ ನಾವು ಸಪರೇಟ್ ಮಾಡ್ಕೊಂಡು,
1: ಯಾಕಂದ್ರೆ ಯೂಶಲಿ ಹೋಟ್ಲ್ ಇದ್ದವ್ರನ್ನೆಲ್ಲ ಕಾಮ್ದು ಅವಳಿಗೆ ಅಂತ ಚಾನ್ಸ್ ಹೋಟ್ಲ್ ಇದೆಲ್ಲ ಬತ್ತಲ್ಲ.
2: ಎಕ್ಸಾಕ್ಟ್ಲಿ, ಅದನ್ನೊಂದು ನಾನು ಯಾವತ್ತು ಕೇಂತ ಇರ್ತೆ, ನಿಂಗೆ ಏನು ಮರ ಇದ್ದಿ ಹೋಟ್ಲ್ ಇತ್ತು ಅಲ್ಲ, ವಿಷಯ ಸತ್ಯ, ನಿಂಗೆ ಏನೂ ಇಲ್ಲ ಅಂತ ಹೇಳ್ತಾರಲ್ಲ, ಸಮಥಿಂಗ್ ಇಸ್ ಬೆಟರ್ ದೆನ್ ನಥಿಂಗ್ ಅಂತ ಹೇಳ್ತಾರಲ್ಲ, ಹಾಗೆ ಅಂದರೆ ನಿಮಗೆ ಹಾತೆ ಇಲ್ಲ ಪುರ್ಸೋತೆ ಇಲ್ಲ ಅಂತ ಹೇಳೋತ್ತಿಗೆ ಒಂದು ಅಪ್ಪಕ್ಕ ನನ್ನ ಗಂಡ ಯಾವತ್ತು ಹೇಳಿದೆ, ನೀ ಅದೆಲ್ಲ ಮಾಡ್ತು ಕೂತ್ಕೊಂಬೇಡ, ಅಲ್ಲಿ ಹೋಟ್ಲಿಗೆ ಬಂದೊಂದು 2 ಇಡ್ಲಿ ತಿನ್ಕೊಂಡು ಹೋಗ ಅಂತ ಹೇಳೋದು. ಅಂದರೆ ನಿಮಗೆ ಆತೆ ಇಲ್ಲ, ನನ್ಗೆ ಇನ್ನು ಎಡಿತೇ ಇಲ್ಲ, ನಾನು ಮಾಡೋಕೆ ಆಗ್ತಿಲ್ಲ ಅಂಬತ್ತಿಗೆ ಒಂದು ಹೋಟ್ಲ್ ಅನ್ನುವಂಥದ್ದು ಉಂಟು ಅನ್ನುವಂಥದ್ದು ಒಂದು ಧೈರ್ಯ. ಆ್ಯಂಡ್ ಸೆಕೆಂಡ್ ಥಿಂಗ್ ಇಸ್, ಇಲ್ಲ ನಮ್ಗಂದ್ರೆ ಮನೇಲಿ ನಾವು ಅಡುಗೆ ಸಪ್ರೇಟಾಗಿ, ಈಗ ಅತ್ತೆ ಸಹ ಮಾಡ್ತರು ಇಲ್ಲ ನಾನು ಮಾಡ್ತೆ, ಮಗರ ಹೆಂಗೂ ಬೇಕಾಗ್ತು ನಮ್ಮಲ್ಲ, ಇವರಿಗೂ ಅವರಿಗೆ ಮನೆ ಅಡುಗೆನೆ
1: ಬೇಕು
2: ಸ್ವಲ್ಪ ಜಾಸ್ತಿ
1: ಪ್ರಿಫರ್
2: ಅಂದ್ರೆ, ನಮ್ಮಲ್ಲಿ ಏನಂದ್ರೆ ಅನ್ನ ಒಂಚೂರು ಮೆದು ಬೇಕು, ಸೊ ಹಿಂಗಿದ್ದೆಲ್ಲ ಜಾಸ್ತಿ ಇರುವಂಥದ್ದು. ನಮ್ಗೆ ಇರುವಂತದ್ದು ಒಂದು ದೊಡ್ಡ ಸಮಸ್ಯೆಗಳಂದ್ರೆ ನನ್ನ ಅಡುಗೆ ಸ್ವಲ್ಪ ಖಾರ, ನಮ್ಮನೇಲಿ ಸ್ವಲ್ಪ ಚಪ್ಪೆ, ಅಂದ್ರೆ ನಾವು ಸ್ವಲ್ಪ ಮಂಗಳೂರು ಸೈಡ್ ಆದ್ಕಣವೇನೋ ಗೊತ್ತಿಲ್ಲ, ಒಂಚೂರು ಖಾರ ನಂದು ಒಂಚೂರು ಮುಂದೆ ಬರುತ್ತೆ, ಬಟ್ ಓಕೆ ಅಂದ್ರೆ ಮ್ಯಾನೇಜಬಲ್.
1: ಸುಮ್ಮನೆ
2: ನನ್ನ ಬಾಯಿಗೋ ಅಥವಾ ಅಡುಗೆ ರುಚಿಗೋ ಗೊತ್ತಿಲ್ಲ.
1: ಓಕೆ, ಈಗ ನೀವು ಒಂದು ವೆಬ್ಸೈಟ್ ಕೂಡ ಮಾಡಿದಿರಿ, ಪತ್ರಕರ್ತೆ ಕೂಡ ನೀವು. ಸೊ ಅದ್ರ ಬಗ್ಗೆ ಒಂಚೂರು ಹೇಳಿ ಕಂಬ. ಈಗ ಪತ್ರಕರ್ತೆಯಾಗಿ ನೀವು ವೆಬ್ಸೈಟ್ ಮಾಡ್ಕೊಂಡು ಸುಮ್ಮನೆ ಕೂಕೊಂಡು ಇಲ್ಲಿ ಅಡ್ಗೆ ಮಾಡ್ಕೊಂಡು ಅಲ್ಲಿ ಹೋಟ್ಲಿಗೆ ಹೋಯ್ಕೊಂಡು ಇಲ್ಲಿ ಭಾಷಣ ಮಾಡ್ಕೊ ಕೂತರಾತಿಲ್ಲ, ಅದಕ್ಕೆ ಬೇಕಾಗಿರೋ ನ್ಯೂಸ್ಗಳನ್ನು ಕಲೆಕ್ಟ್ ಮಾಡ್ಕೊ, ಅದಕ್ಕೆ ಬೇಕಾಗಿರುವಂತ ಕಂಟೆಂಟ್ಗಳನ್ನ ಫೀಡ್ ಮಾಡ್ತಾ ಇರ್ಕ. ಸೊ ಅದನ್ನೆಲ್ಲ ಹ್ಯಾಂಗ್ ಮಾಡ್ತೀರಿ ನೀವು?
2: ಆಕ್ಚುಲಿ ಈ ಪ್ರಶ್ನೆ ಎಲ್ಲರೂ ನಮ್ ಸರ್ ಕೇಳ್ರಂತಾದ್ರೆ ನನ್ನ ವೆಬ್ಸೈಟ್ ಇಂದ ಹೊರಗೆ ಆಗ್ತದೆ. ಯಾಕಂದ್ರೆ ನಾನು ರೀಸೆಂಟ್ ಆಗಿ ಒಂದು ಬಹುಶಃ ಈಗ ಒಂದು 6-7 ತಿಂಗಳ ಮೇಲೆ ಆಯ್ತೇನೋ, ಅಂದ್ರೆ ಈ ಎಲ್ಲ ಜಂಜಾಟದೊಳಗೆ ನಂಗೆ ಹೋಪಕ್ಕೆ ಆಗ್ತಾ ಇಲ್ಲ. ಆಫೀಸ್ ಕಡೆಗೂ ಹೋಗ್ತೇನೆ. ಮೊನ್ನೆ ಇತ್ತೀಚೆಗೆ ನಂಗೆ ಅವ್ರು ಯಾವಾಗ್ಲೂ ತಮಾಷೆ ಮಾಡಿದ್ದು, ಗೂಗಲ್ ಮ್ಯಾಪ್ ಹಾಕೊಂಡ್ ಬಾ, ಆಫೀಸ್ ಎಲ್ಲಿತ್ತು ನನಗೆ ಗೊತ್ತಾಗ್ತೀನಿ ಅಂತ ಹೇಳಿ. ಉಮೇಶ್ ಮಾರ್ಪಳ್ಳಿ ಅಂತ ಇಸ್ ಮೈ ಸೀನಿಯರ್ ಅಂಡ್ ಆಲ್ಸೋ ನನ್ನ ವೆಬ್ಸೈಟ್ ಪಾರ್ಟ್ನರ್ ಪ್ಲಸ್ ನನ್ನ ಗುರು ಅಂತ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಪ್ರತಿ ಒಂದು ಹಂತದಲ್ಲೂ ಕೂಡ ಏನೇ ಸಮಸ್ಯೆಗಳಿದ್ರು ಸಮೇತ ಅದನ್ನ ತಿದ್ದಿ ತೀಡಿ ಹಿಂಗ್ ಮಾಡ್ಕೊ ಹಿಂಗ್ ಮಾಡ್ಕೊಂಡೇಳಿ ಸ್ವಲ್ಪ ತುಂಬಾ ಗೈಡ್ ಮಾಡಿದಂತ ಒಬ್ಬ ಪರ್ಸನಾಲಿಟಿ. ಅವರು ಎಲ್ಲದನ್ನು ಹ್ಯಾಂಡಲ್ ಮಾಡುದು, ಟಚ್ ವುಡ್, ನನ್ಗೆ ಯಾವುದು ಟೆನ್ಷನ್ ಇಲ್ಲ. ಪ್ರತಿ ಒಂದು ಸಮೇತ ಅವರೇ ಹ್ಯಾಂಡಲ್ ಮಾಡ್ತಾ, ಅವರೇ ಈವನ್ ನ್ಯೂಸ್ ಇದೆಲ್ಲ ಮೇಯ್ನ್ ಅವರೇ. ಸೊ ನಾನೇನಿದ್ರು ಸಹಿತ ಸುಮ್ಮನೆ ಒಂದು ಕಾರ್ಡ್ ಇಟ್ಕಂತೆ. ಮತ್ತೆ ಇತ್ತೀಚೆಗೆ ಅಂದ್ರೆ ಇದಕ್ಕಿಂತ ಮೊದಲು ನಾನು ಹೋಗ್ತಿದ್ದೆ ಆಫೀಸಿಗೆ ಹೋಗಿ ಮಾಡಿ, ಬಟ್ ಈಗ ರೀಸೆಂಟ್ ಆಗಿ ಒಂದು 4-5 months ಆಯ್ತು ನಂದೆ ಕೆಲವೊಂದು ಈ ಹೋಟ್ಲು. ಅದ್ರ ನಂತರ ನಾವೊಂದು ನಂದಿನಿ ಪಾರ್ಲರ್ ಓಪನ್ ಮಾಡಿದ್ವು, ಅದು ಓಪನ್ ಆದ ನಂತರ ನಂಗೆ ಆಫೀಸ್ ಕಡೆ ಒಪ್ಪಿಗೆ ಆಗಿಲ್ಲ. ಬಟ್ ಎಲ್ಲೂ ಪಾಪ ಅವ್ರು ಇದು ಮಾಡ್ಲಿ, ಕೆಲವೊಮ್ಮೆ ಕೇಂದ್ರು ಎಂತ ಬಪ್ಪ ಪ್ಲಾನ್ ಇತ್ತ ಅಂತ ಹೇಳಿ ಕೇಂದ್ರ ಬಿಟ್ಟರೆ ಮತ್ತೆ ಎಲ್ಲೂ ಇದು ಮಾಡೋದಿಲ್ಲ. ಮತ್ತೆ ಎಲ್ಲ ಅವರೇ ಮ್ಯಾನೇಜ್ ಮಾಡ್ತಾ ಇದ್ರು, ಪ್ರತಿ ಒಂದು ಅವರೇ ಹ್ಯಾಂಡಲ್ ಮಾಡಿದ್ರು. ಇನ್ನೆಂತ ಅಂತ ಹೇಳಿದ್ರೆ ಇದ್ರು ಇದಕ್ಕಿಂತ ಮೊದಲು ನನ್ನ ಚಾನೆಲ್ಸ್ಗಳಲ್ಲಿ ವರ್ಕ್ ಮಾಡ್ತಾ ಇದ್ದೆ. ತುಂಬ ಚಾನಲ್ ನನಗೆ ಅನ್ನ ಕೊಟ್ಟಿತ್ತು. ನಮ್ಮ ನಾನು ಹೇಳೋದಂತಾದರೆ ನನ್ನ ಪ್ರೊಫೆಷನಲ್ ಲೈಫ್ ಸ್ಟಾರ್ಟ್ ಆಗೋಕ್ಕಿಂತ ಮೊದಲೇ ನನ್ನ ಕಾಲೇಜಲ್ಲಿ ಇರುವ ಹೊತ್ತಿಗೆ ನಾನು ನಮ್ಮ ಬಂಟ್ವಾಳ ಅಂತ ಹೇಳಿ ಬಂಟ್ವಾಳದಲ್ಲಿ ಒಂದು ಚಾನಲ್ ವರ್ಕ್ ಮಾಡ್ತಾ ಇದ್ದೆ. ಅದಾದ ಮೇಲೆ ಸಿ ಟಿ ವಿ ಅಂತ ಮಾಡಿದೆ. ಆಮೇಲೆ ನಮ್ಮ ಟಿ ವಿ ಅಂತ ಹೇಳುವ ಚಾನಲಲ್ಲಿ ನಾನು ನಮ್ಮ ರುಚಿ ಅಂತ ಹೇಳುವಂಥ ಒಂದು ಪ್ರೋಗ್ರಾಮನ್ನು ಹ್ಯಾಂಡಲ್ ಮಾಡ್ತಾ ಇದ್ದೆ. ಅದಾದ ಮೇಲೆ ನಂತರ ಮುಕ್ತ ಟಿ ವಿಯಲ್ಲಿ ವರ್ಕ್ ಮಾಡಿದೆ, ಸ್ಮೈಲ್ ಟಿ ವಿ ಕುಂದಾಪುರದಲ್ಲಿ, ಅದರಲ್ಲಿ ಸುಮಾರು ವರ್ಷ ಅಂದರೆ ನನಗೆ ಬೇಸ್ ಕೊಟ್ಟಿತ್ತು ಸ್ಮೈಲಲ್ಲಿ, ನನಗೆ ಬೇಸ್ ಸಿಕ್ಕಿತ್ತು. ಅದರ ನಂತರದಲ್ಲಿ ಡೈಜಿ ವರ್ಲ್ಡ್. ಸೊ ನನ್ನ ಲೈಫ್ ಇದು ಟರ್ನಿಂಗ್ ಪಾಯಿಂಟ್. ಅಂದರೆ ಡೈಜಿಯಲ್ಲಿ ನಾನು ಒಬ್ಳು ಆ್ಯಂಕರ್ ಆಗಿ ಜಾಯ್ನ್ ಆದವಳು, ಲಾಸ್ಟಿಗೆ ಪ್ರೊಡಕ್ಷನ್ ಇನ್ಚಾರ್ಜ್ ಆಗಿ ನಾನು ಹೊರಗಡೆ ಬಂದೆ. ಅದಾದ ನಂತರದಲ್ಲಿ ಉಡುಪಿ ಟೈಮ್ಸ್ ವೆಬ್ಸೈಟನ್ನು ನಾವುಗಳು ಅಲ್ಲಿಂದ ಹೊರಗೆ ಬಂದ್ಮೇಲೆ ನಾವು ಸ್ಟಾರ್ಟ್ ಮಾಡಿರುವಂಥದ್ದು. ಅಷ್ಟು ಅಲ್ಲೆಲ್ಲದೂ ಕೂಡ ನಾನು ಯಾವಾಗಲೂ ಹೇಳೋದಿತ್ತು, ಎಲ್ಲ ಚಾನಲ್ಗಳು ಕೂಡ ನಮಗೊಂದು ಜೀವನ ಕೊಟ್ಟಿತ್ತು, ಜೀವನ ಕೊಟ್ಟಿರೋ ಅನ್ನ ಕೊಟ್ಟಿರು, ಆಯ್ತಾ. ಸೊ ಹಂಗಾಗಿ ಪ್ರತಿಯೊಂದು ಚಾನಲಲ್ಲೂ ಕೂಡ ಒಂದೊಂದು ಹೊಸ ಹೊಸ ಎಕ್ಸ್ಪೀರಿಯನ್ಸ್ಗಳನ್ನು ಕಲ್ತ್ಕೊಂಡು ಬಂದಿದ್ದು. ಈಗ ನಾವು ಅದೆಲ್ಲ ಒಟ್ಟು ಮಾಡಿ ಒಂದು ಚಾನಲ್ ಮಾಡ್ತಾ ಕೇಳ್ರೆ ಇಲ್ಲ, ಯಾರು ಚಾನಲ್ಗೆ ಹೋಗೋರಿಗೂ ಅದನ್ನ ಅಡ್ವೈಸ್ ಮಾಡೋಕೆ ಅಷ್ಟು ಶಕ್ತಿ ಕೊಟ್ಟಿದ್ರು ದೇವರು.
1: ವೆರಿ ನೈಸ್. ಓಕೆ,
2: ಇದು ನಮ್ದೊಂದು
1: ಜರ್ನಿ.
2: ಮತ್ತೆ ಪ್ರತಿ ಒಂದು ಹಂತದಲ್ಲೂ ಕೂಡ ಒಬ್ಬೊಬ್ಬ ಒಂದು ಗುರುವಾಗಿ ನಮ್ಗೆ ಸಿಕ್ಕಿ ಗೈಡ್ ಮಾಡ್ತಾ ಹೋಗಿದ್ರು. ಯಾಕಂದ್ರೆ ಎಲ್ಲೂ ಕೂಡ ನಾನು ಕಲ್ತಾಯ್ತು, ನಂದು ಮುಗ್ದಾಯ್ತು ಅಂತಂದ್ರೆ ನಮ್ಗೆ ಮತ್ತೆ ಕಲಿಯೋಕೆ ಆಗ್ತಿಲ್ಲ. ಸೊ ನಾವ್ ಯಾವಾಗ್ಲೂ ತೆರೆದ ಪಾತ್ರವಾಗಿದ್ರೆ ಮಾತ್ರ ನಮ್ಗೆ ನಮ್ಮ ತಲೆಯೊಳಗೂ ಯಾರು ಏನಾರು ಒಂದು ತುಂಬಿಸ್ತರು, ಇಲ್ಲ ನಾನು ಕ್ಲೋಸ್ಡ್, ನನ್ಗೆಲ್ಲದು ಮುಗ್ದಾಯ್ತು ಅಂತಂದ್ರೆ ನಮ್ದು ಕೂಡ ಜರ್ನಿ ಕೂಡ ಅಲ್ಲಿಗೆ ಕ್ಲೋಸ್ ಆಗಿಬಿಡುತ್ತೆ.
1: ಈಗ ನೀವು ರೋಟರಿ ಕ್ಲಬ್ ಹಂಗೂ ಇದ್ರೆ, ಅಲ್ಲೂ ಸಮಾಜ ಸೇವೆ ಮಾಡುದು, ಈಗ ಗವರ್ನರ್ ಆತಿದ್ರೆ,
2: ಗವರ್ನರ್
1: ಸಾರಿ ಪ್ರೆಸಿಡೆಂಟ್ ಆಗ್ತಾ ಇದ್ರಿ, ಅದ್ರಲ್ಲಿ ಪ್ರೆಸಿಡೆಂಟ್ ಆಗ್ತಾ ಇದ್ರಿ, ಫಸ್ಟ್ ಟೈಮ್ ವಿಮೆನ್ ಪ್ರೆಸಿಡೆಂಟ್ ನಿಮ್ಮ
2: ಕ್ಲಬ್ ಅಲ್ಲಿ,
1: ನಿಮ್ ಕ್ಲಬ್ ಅಲ್ಲಿ. ಸೊ ಈ ತರ ಧೈರ್ಯ ಒಂದ್ ಪ್ರಶ್ನೆ. ಇನ್ನೊಂದು ಇದನ್ನು ಸೇರಿಸ್ಕೊ ನಾನು, ಎಂತಕ್ಕಂದ್ರೆ ನೀವು ತುಂಬಾ ಎಂತ ಹೇಳ್ತಾರೆ, ಎಲ್ಲರ ಜೊತೆ ಮಿಂಗಲ್ ಆದ್ರೆ, ಅದು ಗಂಡಸರಿರ್ಬೋದು ಹೆಂಗಸರಿರ್ಬೋದು ಅದೆಲ್ಲ ಕಾಣ್ತಿಲ್ಲ. ಸೊ ಹಂಗಾಗಿ ನೀವು ಮೀಡಿಯಾ ಫೀಲ್ಡ್ ತುಂಬಾ ಸೂಟ್ ಆದ್ರೆ, ಅಂದ್ರೆ ನಾನಿಲ್ಲ ಅವ್ರ ಹತ್ರ ಮಾತಾಡುದಿಲ್ಲ, ನಾನು ಇಲ್ಲಿಗೆ ಹೋಗ್ತಿಲ್ಲ, ಇವ್ರು ನಂಗೆ ಆತಿಲ್ಲ, ಗಂಡಸರು ಮಾತಾಡ್ಸೋಕಿಲ್ಲ, ಹಂಗಲ್ಲ ಇಟ್ಕೊಂಡು ಮೀಡಿಯಾ ಫೀಲ್ಡ್ ಅಲ್ಲಿ ಇಪ್ಪಕ್ ಆತಿಲ್ಲ, ಅಥವಾ ನೀವಿರುವಂತ ಸೋಷಿಯಲೈಸ್ಡ್ ಲೈಫಿಗೆ ಪಬ್ಲಿಕ್ ಲೈಫಿಗೆ ಅದು ಸೂಟ್ ಆಗ್ತೂ ಇಲ್ಲ. ಇದನ್ನೆಲ್ಲ ಹ್ಯಾಂಗ್ ಮ್ಯಾನೇಜ್ ಮಾಡ್ತಾರೆ? ಅವಳು ಕಾಣ ಅವನೊಟ್ಟಿಗೆ ಎಷ್ಟು ಮಾತಾಡ್ತಾಳೆ ಯೂಶ್ವಲಿ ಬರುವಂತ ಮಾತುಗಳು?
2: ನೀವು ಒಳ್ಳೆ ಪ್ರಶ್ನೆ. ಆಕ್ಚುಲಿ 2017 ಅಲ್ಲಿ ನಾನು ಜೆಸಿ ಕುಂದಾಪುರದ ಪ್ರೆಸಿಡೆಂಟ್ ಆಗಿದ್ದೆ. ಎಸ್ ಎನ್ ಹೆಬ್ಬಾರ್ ಸರ್ ಸ್ಟಾರ್ಟ್ ಮಾಡಿರುವಂತಹ ಸಂಸ್ಥೆ, ಸದಾನಂದ ನಾವು, ಶ್ರೀಧರ್ ಪಿ ಎಸ್, ಎ ಸಿ ತುಂಗ್ರು, ಇವರೆಲ್ಲ ಇರುವಂತ ಸಂಸ್ಥೆ. ಅದರಲ್ಲಿ ನಾನು ಫಸ್ಟ್ ಲೇಡಿ ಪ್ರೆಸಿಡೆಂಟ್, 43ನೇ ವರ್ಷಕ್ಕೆ ನಾನು ಫಸ್ಟ್ ಲೇಡಿ ಪ್ರೆಸಿಡೆಂಟ್ ಆದೆ. ಸೊ ಆವಾಗ ನನಗೆ ತುಂಬ ಪ್ರಶ್ನೆಗಳು ಇತ್ತು, ತುಂಬ ಸಮಸ್ಯೆಗಳು ಇತ್ತು, ತುಂಬ ಆನ್ಸರ್ಗಳು ಇತ್ತು. ಅವಾಗೆಲ್ಲ ನಮ್ಗೆ ಎಂತ ಅಂದ್ರೆ ನಮ್ಮ ಈ ಪಾಸ್ಟ್ ಪ್ರೆಸಿಡೆಂಟ್ಸ್ ನಮ್ಗೆ ಧೈರ್ಯ, ಯಾರು ಹೆಬ್ಬಾರ್ ಸರ್ ಅವ್ರು ಒಂದ್ ಗಳಿಗೆ ಅವ್ರ ಹತ್ರ ಹೋಗಿ ಕೂತ್ಕೊಂಡು ಮಾತಾಡ್ರು ಅಂತಂದ್ರೆ ಒಂದು ಸಲಕ್ಕೆ ರಿಲ್ಯಾಕ್ಸ್ ಆಗಿ ಹೊರಗೆ ಬರ್ಲಂತ. ಸೊ ನಾವುಡ ಸರ್ ಆಗಿರ್ಬೋದು ಎಲ್ಲರೂ ನಮ್ಗೊಂಥರ ಧೈರ್ಯ ಕೊಟ್ಕೊಂಡು ಬಂದವರು. ನೀವು ಕೇಳ ಪ್ರಶ್ನೆಗೆ ಉತ್ತರ ಅಂದರೆ, ನಿಮ್ಮ ಮನೆಯಲ್ಲಿ ಏನು ಸಮಸ್ಯೆ ಇರೋದಿಲ್ಲ, ನೀವು ಯಾರ ಹತ್ತಿಗೆ ಬೇಕಾದ್ರೆ ಮಾತಾಡಿ, ಇಲ್ಲ ಯಾರ ಜೊತೆಗಾದ್ರೂ ಈಗ ನೈಟ್ ಆಯ್ತು ನಿಮ್ಗೆ ಯಾರೋ ಮನೆಗೆ ಕರ್ಕೊಂಬಂದ್ಬಿಟ್ರು, ಈಗ ಅಂತ ಸಿಚುವೇಶನ್ ಅಲ್ಲಿ ನಿಮ್ಮ ಮನೆಯವ್ರಿಗೆ ಏನು ಸಮಸ್ಯೆ ಇರೋದಿಲ್ಲ, ಸಮಸ್ಯೆ ಯಾರಿಗಿರುತ್ತೆ ಅಂದ್ರೆ ನಿಮ್ ಪಕ್ಕದ ಮನೆಯವ್ರಿಗೆ. ಅವಳ ಮೊನ್ನೆ ಯಾವುದೋ ಒಂದು ಕಾರಲ್ಲಿ ಬಂದ್ಲು ಕಾಣ, ನಿನ್ನೆ ಯಾವುದೋ ಬೇರೆ ಕಾರಲ್ಲಿ ಇದ್ದಿದ್ಲು ಅಂತ ಹೇಳಿ. ಅಲ್ಲಿ ನನ್ನ ಅತ್ತೆಗೂ ಸಮಸ್ಯೆ ಇಲ್ಲ, ನನ್ನ ಗಂಡಂಗೂ ಸಮಸ್ಯೆ ಇರೋದಿಲ್ಲ, ನನ್ನ ಮಗಂಗೂ ಸಮಸ್ಯೆ ಇರೋದಿಲ್ಲ, ಸಮಸ್ಯೆ ಇರುವಂಥದ್ದು ಬೇರೆಯವ್ರಿಗೆ. ಈ ಬೇರೆಯವ್ರಿಗೆ ಇರುವಂಥ ಸಮಸ್ಯೆಗಳ ಬಗ್ಗೆ ನಾವು ಟೆನ್ಷನ್ ತಗೊಳ್ಲಿಲ್ಲ ಅಂತಂದರೆ ನಾವು ಬೆಳಿಬಹುದು. ನನಗೆ ತುಂಬ ಇಷ್ಟ ಆಗಿದ್ದು, ಐ ಡೋಂಟ್ ನೋ ಅವ್ರ ಲೇಡಿದು ನೇಮ್ ಗೊತ್ತಿಲ್ಲ, ಒಬ್ರು ಲೇಡಿದು ಇಂಟರ್ವ್ಯೂವನ್ನು ನಾನು ಕೇಳ್ತಾ ಇದ್ದೆ. ಅವರೊಂದು ಚಂದದಲ್ಲಿ ಒಂದು ಹೇಳಿದ್ರು ಎಂತಂದ್ರೆ, ಎಲ್ಲಿಯೋ ಒಬ್ಬ ಕೂತ್ಕೊಂಡು ಅವರು ಸೋಷಿಯಲ್ ಮೀಡಿಯಾದಲ್ಲಿ ಬರುವ ಕಮೆಂಟ್ಸ್ಗಳ ಬಗ್ಗೆ ಹೇಳ್ತಾ ಇದ್ರು, ಎಲ್ಲಿಯೋ ಒಬ್ಬ ಕೂತಿರುವ ವ್ಯಕ್ತಿಯ ಕಮೆಂಟಿಗೆ ನೀವು ಟೆನ್ಷನ್ ಮಾಡ್ಕಂತ್ರಿ ಅಂತಂದ್ರೆ ನಿಮ್ಗೆ ಲೈಫಲ್ಲಿ ಮುಂದುವರಿಯೋಕೆ ಆಗ್ತಿಲ್ಲ. ಆ ಕಮೆಂಟ್ ಮಾಡಿರೋ ವ್ಯಕ್ತಿಯ ಮನೆಯಲ್ಲಿ ಏನೋ ಒಂದು ಸಮಸ್ಯೆ ಇರುತ್ತೆ, ಅವ ಎಲ್ಲೋ ಅವನ ಹೆಂಡತಿ ಹತ್ರ ಜಗಳ ಮಾಡಿರ್ತಾ, ಇಲ್ಲ ಅವನ ಮನೆಯಲ್ಲಿ ಏನೋ ಒಂದು ಸಾಲ ಬಾಧೆಯೋ ಏನೋ ಒಂದಿರುತ್ತೆ, ಅವ ಆ ಫ್ರಸ್ಟ್ರೇಷನ್ ಅಲ್ಲಿ ಓ ಇವತ್ತು ಅಕ್ಷತೆ ಇಲ್ಲಿಗೆ ಹೋದ್ಲಲ್ಲ ಇವಳಿಗೊಂದು ಕಮೆಂಟ್ ಹಾಕಿಬಿಡುವ ಅಂತ ಹೇಳ್ಕೊಂಡು ಕಮೆಂಟ್ ಹಾಕಿಬಿಡ್ತಾ. ಸೊ ಆ ಕಮೆಂಟಿಗೆ ನಾವಿಲ್ಲಿ ಕೂತ್ಕೊಂಡು ಅಂತ ಮಾಡ್ತಾವೆ, ಅಯ್ಯೋ ಇವನ್ ನನಗೆ ಹಿಂಗೆ ಅನ್ನಲ್ಲ ಅಂತ ಹೇಳಿ ನಾವು ಕೂತು ಅಂದರೆ ಅಲ್ಲಿಗದು ನಮ್ಮ ಲೈಫ್ ಜರ್ನಿಯೇ ಕ್ಲೋಸ್ ಆಗಿಬಿಡುತ್ತೆ. ಸೊ ಇದನ್ನು ನಾನು ಆಗ ನಂಗೆ ಅದನ್ನು ತುಂಬ ಟೈಮ್ ಬೇಕಾಯ್ತು ಅದು ಅರ್ಥ ಆಗಕ್ಕೆ. ಸೊ ಅದನ್ನು ಅರ್ಥ ಮಾಡ್ಕೊಂಡೆ. ನನಗೆ ಒಂದು ಅನಿಸಿದೆ ಏನಂದರೆ, ಸೋಷಿಯಲ್ ಲೈಫಲ್ಲಿ ಇತ್ತಲ್ಲ, ನೀವು ಸರಿ ಇದ್ರಿ ಅಂತಾದರೆ, ನಿಮ್ಮ ಹಾರ್ಟ್ ಕ್ಲೀನ್ ಇತ್ತು, ನೀವು ಯಾರನ್ನು ಕೂಡ ಕೆಟ್ಟದ್ದು ಯಾರಿಗೂ ಬಯಸೋದಿಲ್ಲ ಅಂತಾದರೆ ಉಂಟಲ್ಲ, ನಿಮ್ಮ ಜೊತೆಗೆ ಹೆಲ್ಪ್ ಮಾಡೋಕೆ ನಿಮ್ಮವ್ರೆ ತುಂಬ ಜನ ಬರ್ತರು. ಎರಡನೇದಾಗಿ ನಿಮ್ಮ ಕಮ್ಯುನಿಕೇಷನ್,
1: ಎಸ್
2: ಇಟ್ಸ್ ವೆರಿ ಇಂಪಾರ್ಟೆಂಟ್ ನಮ್ಮ ಮಾತಿನ ಶೈಲಿ. ಸೊ ನಾವು ಎಷ್ಟು ಪೊಲೈಟ್ ಆಗಿರ್ತೇವೆ, ನಾವೆಷ್ಟು ಚಂದದಲ್ಲಿ ಮಾತಾಡ್ತೇವೆ. ನಾನು ಯಾವಾಗಲೂ ಹೇಳೋದುಂಟು, ಮಾತಂದ್ರೆ ಹೆಂಗಿರ್ಕಂದ್ರೆ ಒಂಥರ ಜೇನ್ ಥರ ಇರ್ಕೊಂಬ್ರು, ಅದು ಸವಿತಾನೇ ಇರುವ ಅಂದ್ರೆ ಕೇಳ್ತಾ ಇರುವ ಅಂತ ಅನ್ಸುವಂಗಿರ್ಬೇಕು ಅಂತ. ಸೊ ಹಂಗಿತ್ತಂತಂದ್ರೆ 100% ಎಲ್ಲರೂ ನಮ್ಮವರೇ ಆಗ್ತರು
1: ಅಲ್ಲ. ನಾವು ಸರಿ ಇದ್ರ ಪ್ರಪಂಚ ಹೆಂಗಿದ್ದರೆ ಮೊದಲು ನಾವು ಸರಿ ಇರ್ಬೇಕಲ್ಲ, ನಮ್ಮ ಆತ್ಮಕ್ಕೆ ನಾವು ಉತ್ತರಿಸುವಂಗಿರ್ಬೇಕು
2: 100%. ನಾವು ಸರಿ ಇದ್ರೆ ಪ್ರಪಂಚದಲ್ಲಿ ಒಬ್ಬ ಮೂರ್ಖ ಕಮ್ಮಿ ಆಗ್ತಾವ.
1: ಈಗ ನಿಮ್ದು ರೋಟ್ರಿ, ಈಗ ರೋಟ್ರಿ ಅಂದ್ಕೊಂಡು ಹೇಳ್ತಾರೆ, ಅಲ್ಲ ಮಾಡೋ ಅದಕ್ಕೆಲ್ಲ ಅಷ್ಟು ದುಡ್ಡು ಬೇಕು, ಸುಮ್ಮನೆ ಎಲ್ಲ ಆತಿಲ್ಯ ರೋಟ್ರಿ ಪ್ರೆಸಿಡೆಂಟ್ ಆರ್ ಬರ್ದೆ ಅನ್ನ ಖರ್ಚು ಮಾಡಬಾರ್ದನ ಅವಳ ಹತ್ರ ಅಷ್ಟಪ್ಪ ಇತ್ತಕ್ಕಂತ. ಈಗ ಅದನ್ನ ಹೆಂಗ್ ನೀವ್ ಹತ್ರ ಇಷ್ಟಪ್ಪ ಇತ್ತ ಅಥವಾ ಹೆಂಗ್ ಮ್ಯಾನೇಜ್ ಮಾಡ್ತ್ರಿ ಹೆಂಗೆ?
2: ಯಾವತ್ತು ಒಂದು ನಾನೊಂದು ಯಾವಾಗ್ಲೂ ಒಂದು ತುಂಬಾ ಹಳೆಯ ಒಂದು ಸ್ಟೋರಿ ಓದಿದೆ, ಇಫ್ ಯು ಡೋಂಟ್ ಮೈಂಡ್ ಅದನ್ನ
1: ಹೇಳಿ ಹೇಳಿ ಹೇಳಿ.
2: ಎಂತ ಅಂದ್ರೆ, ಒಂದು ಗಂಡ ಹೆಂಡತಿ ಒಂದು ಹೊಸ ಬಾಡಿಗೆ ಮನೆಗೆ ಬರ್ತಾರೆ. ನಾವು ಹೆಚ್ಚು ಎಲ್ಲ ಭಾಷಣದಲ್ಲಿ ಇದನ್ನು ಹೇಳ್ತೆ. ಬಾಡಿಗೆ ಮನೆಗೆ ಬಂದಾಗ ಹೆಂಡತಿಗೆ ಯಾವಾಗ್ಲೂ ಅನ್ಸುದಮ್ರ, ಆ ಪಕ್ಕದ ಮನೆಯಲ್ಲಿ ಇಪ್ಪಂತ ಅವ್ರ ಬಟ್ಟೆ ದಿವಸಾಗ್ಲೂ ಒಣಗಿ ಹಾಕ್ತರಮ್ರ, ಆ ಬಟ್ಟೆಯಲ್ಲಿ ಕೊಳೆ ಇದ್ದಂಗ ಅನ್ಸುದ ಅವಳಿಗೆ. ಅವ್ರ ಗಂಡ ನನ್ ಕರ್ದು ಕರ್ದು ಹೇಳುದಮ್ರ, ಅಲ್ ಕಾಣಿ ಅವ್ರ ಮನೆ ಎಂತ ಮರ, ಆ ಹೆಂಗ್ಸಿಗೊಂದು ಕೊಯ್ ಸಮಯ ಇಲ್ಲ, ಹಂಗಾರ ಅಷ್ಟು ಬಟ್ಟೆ ಎಲ್ಲ ಒಣೆ ಇಲ್ಲ, ಇದು ಕೊಳೆ ಇತ್ತಲ್ಲ ಅದನ್ನೊಂದು ಚಂದ ಮಾಡಿ ತೊಳಕಾತಿಲಿ ಅವಳಿಗೆ ಅಂದೇಳಿ. ಇದು ದಿವಸ ಆದಿತ್ತ, ಗಂಡಂಗೆ 2-3 ದಿವಸ ಕೇಳ ನಂತರ ಗಂಡಂಗೆ ಟೆನ್ಷನ್ ಆಯ್ತು, ಆಯ್ತು ಮರಿತೆ ಅವ್ರು ಏನಾದ್ರು ಒಂದು ಮಾಡ್ಕೊಂಡು ನೀ ಎಂತ ಟೆನ್ಷನ್ ತಗೊಂತ, ಇಲ್ಲ ನಾನು ಇವತ್ತು ಹೋಯ್ ಒಂದು ಆ ಹೆಂಗ್ಸಿಗೆ ಹೇಳಿ ಬರ್ತಿ, ಇಲ್ಲ ನಾನೇ ಒಂದು ಸಾಬೂನು ಅಂತ ಕೊಟ್ಟು ಬರ್ತೆ ಅಂದೆ. ಇಲ್ಲ ಇಲ್ಲ ನೀ ಸುಮ್ಮನೆ ಇಕ್ಕೋ, ಅದೆಲ್ಲ ಟೆನ್ಷನ್ ತಗೊಂಬೇಡ, ನೀವೊಂದು ಕೆಲಸ ಮಾಡ, ಇವತ್ತು ನಮ್ಮ ಮನೆಯಲ್ಲೆಲ್ಲ ಸಾಲಿನ ಬಲ್ಲಿ ಇತ್ಕೊಂಡು ಎಲ್ಲ ಒಡೆದು ಗುಡಿಸಿ ಚಂದ ಮಾಡಿ ಕ್ಲೀನ್ ಮಾಡ, ಕಿಟಕಿ ಎಲ್ಲ ಒಂದು ಒರೆಸಿ ಬಿಡಿ ಇವತ್ತು ಅಂತ ಹೇಳಿ ಗಂಡ ಆಫೀಸಿಗೆ ಹೋದ. ಸಾಯಂಕಾಲ ಗಂಡ ಮನೆಗೆ ಬಂದು ಕಾಂಬತ್ತಿಗೆ ಹೆಂಡತಿ ಮರ್ತಿದ್ಲ, ಗಂಡಂಗೆ ಟೆನ್ಷನ್, ಮದಿ ಆಯಿ ಸ್ವಲ್ಪ ಟೈಮ್ ಆದಷ್ಟೇ, ನಾವು ಒಂದು ಹೇಳೋದು ಒಂದು ಕೆಲಸ, ಇವಳು ಈಗಲೇ ಇಲ್ಲಿ ಮರ್ಕೋಕ್ಕೆ ಶುರು ಮಾಡಲಲ್ಲ, ನಾನೆಂತ ತಪ್ಪು ಮಾಡಿದೆ ಅಂದೇಳಿ. ಎಂತಾಯ್ತು ಮರೆತಿ, ನನಗೆ ಎಂತ ಮಿಸ್ಟೇಕ್ ಮಾಡಕೇಳತ್ತಿಗೆ ಅವಳು ಹೇಳಮ್ರ, ಇಲ್ಲ ಮಾರೆ ನೀವು ಮಿಸ್ಟೇಕ್ ಮಾಡೋದಲ್ಲ, ಇಷ್ಟು ದಿವಸ ನಾನು ಮಿಸ್ಟೇಕ್ ಮಾಡ್ತಿದ್ದೆ, ನಾನು ಎಣಿಸ್ತಿದ್ದೆ ಅವ್ರ ಮನೆ ಇದು ಬಟ್ಟೆ ಎಲ್ಲ ಕೊಳೆ ಆಯ್ತು ಅಂದೇಳಿ, ನನಗೆ ಇವತ್ತು ನಮ್ಮನೆ ಕಿಟಕಿ ಒರೆಸಿ ಮೇಲೆ ಗೊತ್ತಾಯ್ತು ನಮ್ಮನೆ ಕಿಟಕಿಯೇ ಕೊಳೆ ಆದ್ದು, ಆ ಕೊಳೆ ಆದ ಕಿಟಕಿಯಲ್ಲಿ ನನ್ನ ಕಾಮಕ್ಕೋಸ್ಕರ ಆ ಬಟ್ಟೆ ಎಲ್ಲ ಕೊಳೆದಂಗೆ ಅನಿಸ್ತಿತ್ತು ನನಗೆ ಅಂದೇಳಿ. ಅಂದರೆ ನೀವು ಹೊರಗಿಂದ ಕೂತ್ ಕಂಡಾಗ ಉಂಟಲ್ಲ, ನಿಮ್ಗೆ ತುಂಬ ಅನ್ಸುತ್ತೆ ಓ ಅದು ಆ ಸಂಸ್ಥೆಯಾ, ಅದು ಬರೀ ಶ್ರೀಮಂತರಿಗೆ ಮಾರೆ, ಈ ಸಂಸ್ಥೆ ಅದು ಕೋಟಾ ಕಂಬೋರಿಗೆ ಮಾತ್ರ ಮಾರೆ, ಮತ್ತೊಂದು ಸಂಸ್ಥೆ ಅದು ಗಂಡಸರಿಗೆ ಮಾತ್ರ ಮಾರೆ ಅಂದೇಳಿ. ನೀವು ಯಾವಾಗ ಅದ್ರ ಒಳಗೆ ಹೋತ್ರಿ ಕಣಿ, ಆವಾಗ ನಿಮ್ಗೆ ಅದರದ್ದು ಟೇಸ್ಟ್ ಸಿಗುತ್ತೆ. ಈಗ ರೋಟ್ರಿ ಆಗಿರ್ಬೋದು, ಜೆ ಸಿ ಆಗಿರ್ಬೋದು, ಲಯನ್ಸ್ ಆಗಿರ್ಬೋದು, ನಿಮಗೆ ವರ್ಷಕ್ಕೆ ಒಂದು 12,000, 15,000, 20,000 ಖರ್ಚು ಮಾಡೋದು ಒಂದು ದೊಡ್ಡ ವಿಷಯ ಅಲ್ಲ. ನಾನು ಅಗೇನ್ ಇಲ್ಲಿಗೆ ಬರ್ತೆ, ನೀವೊಂದು ನಾವೊಂದು ಬಟ್ಟೆ ಅಂಗಡಿಗೆ ಹೋದ್ರೆ ನಮ್ದು ಅಷ್ಟು ಖರ್ಚಾತ್ತು.
1: ಹೌದು
2: ಹೌದಾ, ಹಂಗೆ ಹೇಳ್ಕೊಂಡು ನಾವು ಬಟ್ಟೆ ಮನೇಲಿ ಇಲ್ಲದೆ ಹೋಗ್ಬೋದಲ್ಲ, ನಮ್ಗೊಂದು ವೆರೈಟಿ ಬೇಕಂದೇಳಿ ಹೋಗ್ಬೋದು. ನಾವೀಗ ಬಟ್ಟೆ ಮನೇಲಿ ವಾರ್ಡ್ರೋಬ್ ಪೂರ್ತಿ ಖಾಲಿ ಆಯ್ತು, ನಾವು 4 ಬಟ್ಟೆ ತಗೊಂಬತ್ತೆ ಅಂದೇಳಿ ಹೋಗೋರು ಯಾರೂ ಇಲ್ಲ. ಜ್ಯೋತಿಯವ್ರು ಈ ಸೀರೆ ಉಟ್ಟಿರಿದ್ರಲ್ಲೇ ಬೇರೆ ಕಲರ್ ಇತ್ತ ಕಾಮ್ ಅಂದೇಳಿಯೇ ಹೋಗೋರು ನಾವು.
1: ಕರೆಕ್ಟ್.
2: ಅಲ್ದಾ. ಸೊ ನಾನು ಹೇಳೋದೆಂತ ಅಂದರೆ, ನೀವು ಖರ್ಚು ಮಾಡೋ ಅಂಥ ಅಮೌಂಟ್ ಏನಿದೆಯಲ್ಲ ಅದರಲ್ಲಿ ಸ್ವಲ್ಪ ಸೇವಿಂಗ್ಸನ್ನು ಸಂಘ ಸಂಸ್ಥೆಗಳಿಗೆ ಮಾಡಿ. ಕೇವಲ ರೋಟ್ರಿ, ಕೇವಲ ಜೆ ಸಿ, ಕೇವಲ ಅಲಯನ್ಸ್ ಅಂತ ನಾನು ಹೇಳೋದಿಲ್ಲ. ಯಾವುದೋ ಒಂದು ಸಂಘ ಸಂಸ್ಥೆ, ನಿಮ್ಮ ಮನೆ ಹತ್ತಿರ ಇರುವಂಥ ಯುವಕ ಮಂಡಲ ಆದರೂ ಅಡ್ಡಿಲ್ಲ, ಇಲ್ಲ ಮಹಿಳಾ ಸಂಘಟನೆ ಆದರೂ ಅಡ್ಡಿಲ್ಲ, ಯಾವುದೋ ಒಂದು ಸಂಘ ಸಂಸ್ಥೆಗೆ ಸೇರಿ. ಈ ಸಂಘ ಸಂಸ್ಥೆ ನಿಮಗೆ ತುಂಬ ಬೆಳವಣಿಗೆ ಕೊಡುತ್ತೆ, ತುಂಬ ತುಂಬ ಅವಕಾಶಗಳನ್ನು ಕೊಡುತ್ತೆ. ನೀವು ಅದನ್ನು ಉಪಯೋಗಿಸ್ಕೊಂತ್ರಿಯಾ ಬಿಡ್ತೀರಿಯಾ ಅದು ನಿಮ್ಗೆ ಬಿಟ್ಟಿರುವಂಥದ್ದು, ಆದರೆ ಸಂಘ ಸಂಸ್ಥೆ ನಿಮ್ಗೆ ಅವಕಾಶ ಕೊಡುತ್ತೆ. ಈ ಸಂಘ ಸಂಸ್ಥೆ ಅವಕಾಶದೊಟ್ಟಿಗೆ ನಿಮ್ಮ ತಲೆಯಲ್ಲಿರುವಂತಹ ಅಥವಾ ನಮ್ಮ ತಲೆಯಲ್ಲಿರುವಂಥದ್ದು ಅನೇಕ ನೆಗೆಟಿವ್ ವಿಷಯಗಳನ್ನು ಪಾಸಿಟಿವ್ ಆಗಿ ಟರ್ನ್ ಮಾಡುತ್ತೆ. ಈಗ ನಾನು ನೀವು ಫ್ರೆಂಡ್ಸ್, ನಾವು ನೀವು ಕೂತಾಗ ಉಂಟಲ್ಲ, ಒಂದಿಷ್ಟು ವಿಷಯ ಮಾತಾಡ್ಕೊಂಡು ನಿಮ್ಮಿಂದ ನಂಗೊಂದಿಷ್ಟು ಕಲಿಯುಗ್ ಸಿಗತ್ತೆ, ಆಯ್ತಾ, ನನ್ನಿಂದ ಇನ್ಯಾರಿಗೂ ಒಬ್ರಿಗೆ ಒಂದಿಷ್ಟು ಕಲಿಯುಗ್ ಸಿಗತ್ತೆ. ಸೊ ಇದು ಕಲಿಯುಗ್ ಸಿಗ್ಬೇಕು ಅಂತಂದ್ರೆ ನೀವು ಮನೆಯೊಳಗೆ ಕೂತ್ರಿ ಅಂತಾದಾಗ ನಿಮ್ಗೆ ಅದೇ ಗಾಸಿಪ್ ಟರ್ನ್ ಆಗ್ತಾ ಇರತ್ತೆ, ಅದೇ ಸೀರಿಯಲ್ ಸಾಯಂಕಾಲ ಕರ್ಣ ಎಂತ ಮಾಡ್ದ, ಅಗ್ನಿಸಾಕ್ಷಿ ಅಂತ ಇತ್ತು, ಇದೇ ಟರ್ನ್ ಅಂತ ಬಿಟ್ರೆ ನಿಮ್ಗೆ ಹೊರಗಿನ ಪ್ರಪಂಚ ಸಿಗುದಿಲ್ಲ. ನೀವು ಹೊರಗಿನ ಪ್ರಪಂಚಕ್ಕೆ ಬರ್ಕ, ನೀವು ಯಾವ್ದಾದ್ರು ಒಂದು ಸಂಘ ಸಂಸ್ಥೆಗೆ ಸೇರಿ ಅಂತ ಹೇಳೋದು. ನಾನು ಹೆಚ್ಚಾಗಿ ನನ್ನ ಮಹಿಳೆಯರಿಗೆ ಹೇಳುವಂಥದ್ದು ಅದೇ, ಈಗಿನ ಯುವಕರು ಫಸ್ಟ್ ಆಫ್ ಆಲ್ ಈಗಿನ ಯುವಕರು ಉಂಟಲ್ಲ, ಯಾವ್ದಾದ್ರು ಒಂದು ಸಂಘ ಸಂಸ್ಥೆಯನ್ನ ಅವರು ಇದು ಮಾಡಿದಾಗ ಉಂಟಲ್ಲ, ಒಂದು ಸ್ವಲ್ಪ ಅವರಲ್ಲಿ ಬದಲಾವಣೆಗಳಾಗುತ್ತೆ. ಇಲ್ಲ ಅಂದ್ರೆ ಅವರು ಆ ಒಂದು ಸರ್ಕಲ್ ಒಳಗೆ ಇರ್ತಾರೆ ಅವರು, ಅದರಿಂದ ಹೊರಗಡೆ ನಾವು ಹೇಳ್ತೀವಲ್ಲ ನಮ್ದೇ ಆದಂತ ಒಂದು ಕಂಫರ್ಟ್ ಝೋನ್ ಅಂತ, ಕಂಫರ್ಟ್ ಝೋನ್ ಇಂದ ಹೊರಗೆ ಬಂದಾಗ ಮಾತ್ರ ನಮ್ಗೆ ಏನಾದ್ರೂ ಒಂದು ಸಿಗುವಂತದ್ದು. ಸೊ ಈಗ ಹಂಗೆ ರೋಟ್ರಿ ಸಹ ಹಂಗೆ, ನಂಗೆ ಒಂದು ಅಷ್ಟಪ್ಪ ಇತ್ತಂದ ಹೇಳಿದಕ್ಕಿಂತ ಸಹ ಒಂದಷ್ಟಪ್ಪ ಸಿಗುತ್ತಂದ ಹೇಳಿ ಹೋಗುವಂಥದ್ದು. ಯಾಕಂದ್ರೆ ಅಲ್ಲಿ ಇರುವಂಥದ್ದು, ಅಲ್ಲಿ ನಮ್ದು ನಾನು ಹೇಳಲೇಬೇಕು, ರೋಟ್ರಿ ಕ್ಲಬ್ ಕೋಟೇಶ್ವರ ನಮ್ದು ಕೂಡ ತುಂಬ ಹಳೆಯ ಸಂಸ್ಥೆ, 37 ಇಯರ್ಸ್ನ ಇದರಲ್ಲಿ ಇರುವಂಥದ್ದು. ಇದರಲ್ಲಿ ಹೆಂಗ ನನಗೆ ಖುಷಿ ಅಂದ್ರೆ ನನ್ನ ಮಾವ ಅಧ್ಯಕ್ಷರಾದಂಥ ಸಂಸ್ಥೆ ಅದು. ಸೊ ನನ್ನ ಮಾವ ಅಧ್ಯಕ್ಷರಾಗಿ ನೆಕ್ಸ್ಟ್ ಅಧ್ಯಕ್ಷಕ್ಕೆ ನಾನು ಇದು ಮಾಡುವಂಥದ್ದು, ನನ್ನ ನಂಬ್ಕೊಂಡು ಅಧ್ಯಕ್ಷಗಿರಿಯನ್ನು ಕೊಟ್ಟಿದ್ರು. ಅಂದರೆ ಈಗ ನಮ್ಗೆ ಹೆಂಗೆ ಅಯ್ಯೋ ಗಂಡಸ್ರಿಪ್ಪ ಅಂತ ಸಂಸ್ಥೆ ನಾವು ಹೆಂಗಸ್ರು ಹೆಂಗೆ ಅಧ್ಯಕ್ಷರಪ್ಪದ ಅಂತ ಹೇಳುತ್ತಿರುತ್ತೋ, ಹಾಗೆ ಅವ್ರುಗಳಿಗೂ ಒಂದು ಮೆಂಟಾಲಿಟಿ ಇರ್ಬೋದು. ಒಂದು ಲೇಡಿಗೆ ನಾನು ಕೊಡುವತ್ತಿಗೆ ಹೆಂಗೆ ಮಾಡ್ಬೋದು, ಅವಳು ಯಾವ ರೀತಿ ಮಾಡ್ಬೋದು, ಯಾಕಂದ್ರೆ ನಾವು ಇಮೋಷ್ನಲ್ ಆಗಿಯೂ ಕೂಡ ನಾವು ಕೆಲವೊಂದು ಮೂಮೆಂಟಲ್ಲಿ ಸೆಂಟಿಮೆಂಟ್ ಆಗಿ ವೀಕ್ ಆಗಿರ್ತೇವೆ ಅಂತ.
1: ಕರೆಕ್ಟ್.
2: ಅಂಥದ್ರಲ್ಲಿ ನನ್ನನ್ನು ನಂಬ್ಕೊಂಡು ಅವರ ಈ ಸಂಸ್ಥೆ ಒಂದು ಚುಕ್ಕಾಣಿಯನ್ನು ಹಿಡಿಕೊಟ್ಟಿರು. ಸೊ ಆಗ ನಂಗೆ ಅನಿಸಿದ್ದು, ಇಲ್ಲ ಪ್ರತಿಯೊಬ್ಬರಿಗೂ ಸಾಧ್ಯ, ಈಗ ಅಕ್ಷತಂಗೆ ಸಾಧ್ಯ ಆಯ್ತು ಅಂತಂದ್ರೆ ಪ್ರತಿಯೊಬ್ಬರಿಗೂ ಸಾಧ್ಯ. ಆದರೆ ಅದನ್ನು ನಾವು ಅರ್ಥ ಮಾಡ್ಕೊಳಕಷ್ಟೇ, ನಮ್ಗೆ ಆತ್ತು ಅಂತ ಹೇಳುವಂಥದ್ದು ಅರ್ಥ ಮಾಡ್ಕೊಂಡ್ರೆ ಆಗತ್ತೆ. ನಮ್ಮದು ಆ್ಯನ್ಸ್ ಅಂತ ಇದೆ, ಅಂದರೆ ರೋಟ್ರಿಯಲ್ಲಿಯೇ ಒಂದು ಲೇಡಿ ವಿಂಗ್ ತುಂಬ ಸ್ಟ್ರಾಂಗ್, ನಾವು ಅದರಲ್ಲಿ ಥ್ರೋಬಾಲ್ ಆಡೋಕೆ ಹೋಗ್ತೋ. ಸೊ ನಮ್ದೊಂದು ಥ್ರೋಬಾಲ್ ಟೀಮ್ ಇತ್ತು, ನಾವು ಡಿಸ್ಟ್ರಿಕ್ಟ್ ಆಲ್ಮೋಸ್ಟ್ 3-4 ವರ್ಷದಿಂದ ಡಿಸ್ಟ್ರಿಕ್ಟ್ ಅಲ್ಲಿ ವಿನ್ ಆಗಿ ಬಂದಿದ್ದೋ. ಸೊ ನಮ್ದೊಂದು ಟೀಮ್, ನಾವು ಅಲ್ಲಿ ಕೂತಾಗ ನಮ್ದು ಯಾರ ಮನೇದು ಗಾಸಿಪ್ ಇಲ್ಲ, ನಾವು ಕೂತ್ವ ನಮ್ದು ಏನೋ ಒಂದು ಥ್ರೋಬಾಲ್ ಬಗ್ಗೆ ಅಲ್ಲಿ ಬಗ್ಗೆ ಅದ್ರ ಬಗ್ಗೆ ಇದ್ರ ಬಗ್ಗೆ ಅಂತಲ್ಲೂ ವಿಚಾರಗಳು ಮಾತಾಡುವಂಥದ್ದು. 1 ಗಂಟೆ ಹೊತ್ತು 2 ಗಂಟೆ ಹೊತ್ತು ಆ ಒಂದು ಸರ್ಕಲ್ ಒಳಗಿದ್ದಾಗ ನನ್ನದು ಮನೆಯಲ್ಲಿರುವ ಸಮಸ್ಯೆಗಳು, ನನ್ನ ಹೋಟೆಲಲ್ಲಿರುವ ಸಮಸ್ಯೆಗಳು, ಅಥವಾ ನನ್ನದು ಮತ್ತೆ ಗಿರೀಶ್ ಮದ್ದು ಏನೋ ಒಂದು ಸಣ್ಣ ಜಗಳ ಆಯಿತು, ಇಲ್ಲ ಅನ್ನ ಮತ್ತು ನನ್ನ ಮಗನ ಮದ್ದು ಏನೋ ಒಂದು ಸಣ್ಣ ಇದಾಗಿದೆ, ಪ್ರಾಬ್ಲಮ್ ಆಯಿತು, ಎಂತ ಇದ್ರೂ ಸಹಿತ ಆ 1 ಗಂಟೆ 2 ಗಂಟೆ ನಾನು ಮರ್ತು ಬಿಡ್ತೆ.
1: ಕರೆಕ್ಟ್.
2: ಆ ಎನರ್ಜಿ ಅನ್ನುವಂಥದ್ದು ನನಗೆ ನೆಕ್ಸ್ಟ್ ಡೇ ವರ್ಕ್ ಮಾಡಲಿಕ್ಕಾಗತ್ತೆ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಇದು ಹೆಂಗಸ್ರಿಗೆ ತುಂಬ ಇಂಪಾರ್ಟೆಂಟ್. ಸೊ ಹಂಗಾಗಿ ನಾನು ಹೆಚ್ಚಾಗಿ ಹೇಳು, ಸಂಘ ಸಂಸ್ಥೆಗಳಿಗೆ ಬರುವಂಥದ್ದನ್ನ ಮಾಡ್ಕೊಳ್ಳಿ, ಸ್ವಲ್ಪ ಸಮಯ ಮಾಡ್ಕೊಳ್ಳಿ ಅನ್ನುವಂಥದ್ದು.
1: ಸೂಪರ್ ಅಕ್ಷತಾ ಗಿರೀಶ್ ಐತಾಳ್ ಅವರ ಕುಂದಾಪುರ ಕನ್ನಡ ಎಷ್ಟು ಲೈಕ್ ಮಾತಾಡ್ರಿ ಅಂದ್ರೆ ನಂಗೆ ನೀವು ಮಂಗಳೂರಿನ ತುಳು ಅವ್ರ ಅಂತೇಳಿ ಅದೊಂದು ಸಪ್ರೇಟ್ ಮಾಡಿ ಹೇಳುದಲ್ಲ, ಬಟ್ ಮಾತೃಭಾಷೆ ಅಂತ ಒಂದಿರುತ್ತಲ್ಲ ಅಂತೇಳಿ ಮರ್ತೋಯ್ತು ನಂಗೆ. ಬಟ್ ಇನ್ನೊಂದು ಖುಷಿ ಆದ್ದು, ಯೂಶುವಲಿ ತುಳು ಭಾಷೆ ಮಾತಾಡೋರು ಅಷ್ಟು ಸುಲಭದಲ್ಲಿ ಕುಂದಾಪುರ ಕನ್ನಡ ಎಲ್ಲ ಕೊಲ್ಲುದಿಲ್ಲ, ಅವ್ರ ಎಂತಾರ ಅವ್ರ ಆಕ್ಸೆಂಟ್ ಹಂಗೆ ಇರುತ್ತ ಅದೆಲ್ಲ ಅಷ್ಟಂದ್ರೆ ಸಣ್ಣದ್ರಿಂದ ಅದು ಒಳಗೆ ಇಪ್ಪುದಲ್ಲ, ಅಷ್ಟು ಬೇಗ ಹಾಪುದು ಅಲ್ಲ. ಆದ್ರೆ ನೀವು ಅದನ್ನ ಅರ್ಧ ಕುಡ್ದು ಬಿಟ್ರಿ, ಮೋಸ್ಟ್ಲಿ ಅಜ್ಜಿ ಮನೆ ಮಣೂರ ಅಪ್ಪಕೋ ಏನೋ ಅದ್ರದ್ದು ಇನ್ಫ್ಲುಯೆನ್ಸ್ ಜಾಸ್ತಿ ಐತೆ ಅಂತ ತುಂಬಾ ಲೈಕ್ ಮಾತಾಡ್ರಿ. ನಾನು ಅದನ್ನ ಅಬ್ಸರ್ವ್ ಮಾಡ್ತಿದ್ದೆ, ಕುಂದಾಪುರ ಕನ್ನಡ ಎಲ್ಲಾರು ತಪ್ಪುತ್ತಾ ಅಂತ ಹೇಳ್ಕೊಂಡು, ಹಂಗಲ್ಲ ಒಂಚೂರು ನಮ್ದೇ ತಪ್ಪುತ್ತವ್ರ. ಬಟ್ ತುಂಬಾ ಖುಷಿ ಆದದ್ದು, ನೀವು ಒಂದು ಭಾಷೆನ ನಂಗೆ ಯಾವಾಗ್ಲೂ ಅನ್ಸುದು, ನಾವೀಗ ಹೆಚ್ಚಿನರು ನಮ್ಮ ಬದಿ ಬಿಟ್ಟು ಇನ್ನೊಂದು ಬದಿಗೆ ಹೊತ್ತಲ್ಲ, ಇಲ್ಲ ಅದ್ನ ಕೊಲ್ಲುದಿಲ್ಲ ನಾನು ಹಿಂಗೆ ಅಂತಿಪ್ಪುದಲ್ಲ, ನಾನು ನೀರ್ ಎಲ್ಲೋ ಯಾವ್ದಕ್ ಬೆರೆಸ್ರು ನಾನು ಬೆರ್ಕಂತೆ.
2: ಖಂಡಿತ.
1: ಆ ಊರಿಗೆ ಹೋನ ಅದು ನನ್ನ ಊರು, ಆ ಭಾಷೆ ನನ್ನ ಭಾಷೆ, ಆ ಜನ ನನ್ನ ಜನ, ಅಲ್ಲಿನ ಕಲ್ಚರ್ ನನ್ನ ಕಲ್ಚರ್ ಅಂತ ಅದನ್ನ ಒಪ್ಪಿಕೊಳ್ಳೋದು ನಾವು ಪ್ರತಿಯೊಬ್ರು
2: ಮಾಡ್ಬೇಕು. ಅದಕ್ಕೆ ಯಾವುದೇ ರೀತಿಯ ಒಂದು ಕುಂದುಕೊರತೆ ಆಗದಿದ್ದಂಗೆ ನಾವು ನೋಡ್ಕೊಳ್ಬೇಕು. ನಾನು ಯಾವಾಗ್ಲೂ ಒಂದು ಹೇಳುದಿತ್ತು, ನನ್ನ ಕನ್ನಡಕ್ಕೆ ಅವಮಾನ ಆಗದೆ ಇರುವ ರೀತಿಯಲ್ಲಿ ನನ್ನ ನಿರೂಪಣೆ ಬಂದ್ರೆ ಸಾಕು ಅಂತ.
1: ಕರೆಕ್ಟ್.
2: ಎಲ್ಲೂ ಕೂಡ ನನ್ನ ಕನ್ನಡಕ್ಕೆ ಅವಮಾನ ಆಗಬಾರ್ದು. ನನ್ನ ಭಾಷೆಯ ಅಥವಾ ನನ್ನ ಭಾಷೆ ಹಿಡಿತ ಎಲ್ಲೂ ಕೂಡ ಆಚೀಚೆ ಆಗ್ಬಾರ್ದು. ಇದನ್ನೊಂದು ನಾವು ತಲೆಯಲ್ಲಿ ಇಟ್ಕೊಂಡು ಅಂತಂದ್ರೆ ಒಳ್ಳೆ ರೀತಿಯಲ್ಲಿ ಕನ್ನಡವನ್ನ ಇಷ್ಟಪಡಬಹುದು.
1: ಎಸ್, ಸೂಪರ್ ಆಗಿ ಹೇಳ್ರಿ, ತುಂಬಾ ಖುಷಿ ಆಯ್ತು, ನಿಮ್ಮ ಭಾಷೆ ಖುಷಿ ಆಯ್ತು, ನಿಮ್ಮ ಮಾತು ಖುಷಿ ಆಯ್ತು, ನಿಮ್ಮ ಅನುಭವ ಖುಷಿ ಆಯ್ತು ನಮ್ಗೆ. ಆಕ್ಚುಲಿ ನೀವು ಇನ್ಸ್ಪಿರೇಷನ್ ಆತ್ರಿ ಹೆಣ್ಮಕ್ಳ ಕೇಂದ್ರತಿಗೆ, ಈಗ ನಮ್ಮ ರೇಡಿಯೋ ಕುಂದಾಪುರದ ಈ ಮಾತುಕತೆ ಕೇಂದ್ರ. ಹೌದಲ್ಲ, ನಾವ್ ಹಿಂಗ್ ಯೋಚನೆ ಮಾಡ್ಲಿಲ್ಲ, ನಾವ್ ಹಿಂಗ್ ಒಂದ್ ಟೈಮ್ ಕೊಡ್ಕೊಂತಳಿ ಆಲೋಚನೆ ಬರ್ಲಿ ಅಲ್ಲ, ಹಿಂಗ್ ಒಂದ್ ಡ್ರೆಸ್ ಮಾಡ್ಕೊಂಕೂ ಅತ್ತ, ನಮಗ್ ಟೈಮ್ ಕೊಡ್ಕೊಂಡು ಈ ತರ ಸಂಘ ಸಂಸ್ಥೆಗೆ ಹಾಪಕ್ಕೂ ಅತ್ತ, ಅಲ್ಲಿ ನಾವ್ ಒಂದ್ ಒಳ್ಳೆ ಹುದ್ದೆನ ಅಲಂಕರಿಸಕ್ಕೂ ಅತ್ತ, ಇದೆಲ್ಲದ್ರ ಬಗ್ಗೆ ಒಂದು ಯೋಚನೆಗೆ ನೀವು ದಾರಿ ಮಾಡಿ ಕೊಟ್ರಿ ಈಗ ನಿಮ್ ಮಾತು ಮೂಲಕ. ತುಂಬಾ ಧನ್ಯವಾದಗಳು ನಿಮ್ಗೆ ರೇಡಿಯೋ ಕುಂದಾಪುರಕ್ಕೆ ಬಂದದ್ದಕ್ಕೆ, ಇಷ್ಟೊತ್ತು ಕೂಗೊಂಡು ಸ್ವಲ್ಪ ಹೊತ್ತು ಮಾತಾಡ್ತಾಕನೆ, ಇಷ್ಟೊತ್ತು ಕೂತ್ಕೊಂಡು ಮಾತಾಡಿದಕ್ಕೆ ಅನಂತ ಅನಂತ ಧನ್ಯವಾದಗಳು.
2: ಥ್ಯಾಂಕ್ ಯು ಸೋ ಮಚ್ ನನ್ನನ್ನ ಕರೆಸಿದಕ್ಕೆ. ಅದ್ರ ಮೇಲೆ ನಂಗೆ ಮತ್ತೆ ಪುನಃ ನಂಗೊಂದ್ಸಲ ಅಡ್ಡಿಲ್ಲ, ನಾನು ಕುಂದಾಪುರ ಕನ್ನಡ ಚಂದಲ್ಲೇ ಮಾತಾಡು ಕಾತು ನನ್ನ ಕೈಯಿಂದ ಅಂತ ಅನ್ಸುದಕ್ಕೆ. ಯಾಕಂದ್ರೆ ನಾವು ನಿರೂಪಣೆಗೆಲ್ಲ ಹೋದಲ್ಲ, ನಮ್ಗೇನ್ ಸಮಸ್ಯೆ ಅಂತ ಹೇಳಿದ್ರೆ, ನಾವು ಒಂದ್ಸಲ ಯಾವ ಭಾಷೆಯನ್ನ ಸ್ಟಾರ್ಟ್ ಮಾಡ್ತವಲ್ಲ ಆ ಭಾಷೆಗೆ ಅಲ್ಲಿಂದ ಅದು ಕಂಟಿನ್ಯೂಷನ್ ಆಗುತ್ತೆ, ಅಲ್ಲಿಂದ ನಮ್ಗೆ ಈ ಬದಿ ಬಪ್ಪಕಾತಿಲ್ಲ. ಇದೊಂಥರ ನಾವು ಮನೆಯಲ್ಲಿ ಜಗಳಲ್ಲಿ ಕೂತ್ ಮಾತಾಡಿ ಹೆಂಗ ಅನ್ಸುತ್ತೆ. ಹಂಗಾಗಿ ಜ್ಯೋತಿಯವ್ರು ಒಳ್ಳೆ ಫ್ರೆಂಡ್ ನೀವು ನಂಗೆ, ಸೊ ನಮ್ಮಿಬ್ಬರ ಫ್ರೆಂಡ್ಶಿಪ್ ಕೂಡ ಹಿಂಗೆ ಮುಂದುವರಿತಾ ಇರಲಿ ಅಂತ ಹೇಳುವಂತ ಒಂದು ಆಶಯ. ಅಂಡ್ ನಿಮ್ಮ ಈ ಒಂದು ಪ್ರೋಗ್ರಾಮ್ ನನ್ನ ಕಣಂಗಿನವರು ಸುಮಾರು ಜನ ಇಲ್ಲಿ ಬಪ್ಪಂಗಾಯಲಿ ಅಂತ ಹೇಳುವಂತ ಒಂದು ಆಶಯವನ್ನು ವ್ಯಕ್ತಪಡಿಸ್ತಾ ನಿಮಗೂ ಕೂಡ ಅನಂತಾನಂತ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಅರ್ಪಿಸ್ತಾ ಇದ್ದೆ.
1: ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಕೇಳುಗ್ರೆ, ಕುಂದಾಪುರ ಮಾತುಕತೆಯಲ್ಲಿ ಅಕ್ಷತಾ ಗಿರೀಶ್ ಐತಾಳ್ ಅವರ ಮಾತನ್ನು ಇಷ್ಟು ತರಿಕೆ ಅಂತಲ್ಲ, ಇನ್ನು ಮುಂದಿನ ಕಾರ್ಯಕ್ರಮದಲ್ಲಿ ಯಾರಿತ್ತರ ಕಾಂಬಾ ಸರಿಗೆ ಇನ್ನೊಂದ್ಸಲ ಥ್ಯಾಂಕ್ ಯು ಹೇಳ್ತಾ ಹೊರಡುವ. ಕೇಂತಾರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ, ಭಂಡಾರ್ಕಾಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಮತ್ ಸಿಕ್ವಕ.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮನೆ ಹುಡುಗ ಸುಬ್ರಹ್ಮಣ್ಯ ಪೂಜಾರಿ ಕುಂದ ಬರಂದಾಡೆ. ಇವತ್ತಿನ ನಮ್ಮ ಚಿನ್ನರ ಚಿಲಿಪಿಲಿಯಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಟ್ಟಿಕುದ್ರು, ಇಲ್ಲಿನ ಮಕ್ಕಳು ನಡೆಸಿಕೊಡುವ ಕಾರ್ಯಕ್ರಮ, ಹಾಗಿದ್ಮೇಲೆ ತಡ ಮಾಡೋದು ಬೇಡ. ಮಕ್ಕಳ ಕಾರ್ಯಕ್ರಮ ಕೇಂಬಲ್ದ.
4: ಎಲ್ಲರಿಗೂ ನಮಸ್ಕಾರ. ಮಕ್ಕಳ ಮನಸ್ಸು ಎಂದರೆ ಮುದ್ದಾದ ಹೂವಿನಂತೆ, ಅವರ ನಗು ಆಟ ಮಾತು ಎಲ್ಲವೂ ಚಿಲಿಪಿಲಿ ಚಿಲಿಪಿಲಿ ಎಂದು ಮನವನ್ನು ಹರ್ಷಗೊಳಿಸುತ್ತದೆ. ಅಂತಹ ನಮ್ಮ ಪುಟ್ಟ ಪ್ರತಿಭೆಗಳ ಸೊಗಸಾದ ಕಾರ್ಯಕ್ರಮವೇ ಇಂದಿನ ಚಿಣ್ಣರ ಚಿಲಿಪಿಲಿ ಕಾರ್ಯಕ್ರಮ. ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಟ್ಟಿಕುದ್ರು, ಇಲ್ಲಿನ ಮಕ್ಕಳು ತಮ್ಮ ಹಾಡು ನಾಟಕ ವಿವಿಧ ಕಲಾತ್ಮಕ ಪ್ರದರ್ಶನಗಳ ಮೂಲಕ ತಮ್ಮ ಪ್ರತಿಭೆಯನ್ನು ತೋರಲಿದ್ದಾರೆ. ಅವರ ಪ್ರದರ್ಶನದಲ್ಲಿ ಪ್ರತಿಭೆಯ ಕಿರಣ ಹೊಳೆಯಲಿದೆ. ಯಾವುದೇ ಕಾರ್ಯಕ್ರಮವನ್ನು ಮಾಡಬೇಕಾದರೆ ಆ ಕಾರ್ಯಕ್ರಮಕ್ಕೆ ವಿಘ್ನಗಳು ಉಂಟಾಗದಂತೆ ಗಣೇಶನನ್ನು ಸ್ತುತಿಸುವುದು ವಾಡಿಕೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಯಾವುದೇ ವಿಘ್ನಗಳು ಉಂಟಾಗದಂತೆ ಗಣೇಶನನ್ನು ಸ್ತುತಿಸಲು ಬರುತ್ತಿದ್ದಾರೆ ಅಭೀಶ್ ಮತ್ತು ಸನತ್ ಕುಮಾರ್.

0: ಸಹಾಯ.
1: ನಮ್ಮ ಕಾರ್ಯಕ್ರಮಕ್ಕೆ ಯಾವುದೇ ವಿಘ್ನಗಳು ಉಂಟಾಗದಂತೆ ಗಣೇಶನನ್ನು ಸ್ತುತಿಸಿದ ಅಭೀಶ್ ಮತ್ತು ಸನತ್ ಇವರಿಗೆ ಅಭಿನಂದನೆಗಳು. ಈಗ ನಮ್ಮ ಶಾಲೆಯನ್ನು ಹೊಗಳಿ ಹಾಡನ್ನು ಹಾಡಲಿದ್ದಾನೆ ನಮ್ಮ ಶಾಲೆಯ 3ನೇ ತರಗತಿಯ

ಇದ್ದ ಮಕ್ಕಳು ಎಲ್ಲ ಶಾಲೆಗೆ ಬಂದ್ರೆ ಯೋಗವು ಒಮ್ಮೆ ಬರುವುದು ನಮಗೆ ಯೋಗ್ಯತೆ ಒಂದೇ.

ಶಾಲೆ ಎಂದರೆ ಕೇವಲ ವಿದ್ಯಾಭ್ಯಾಸ ಮಾಡುವ ಸ್ಥಳವಲ್ಲ, ಅದು ನಮ್ಮ ಕನಸುಗಳಿಗೆ ರೆಕ್ಕೆ ನೀಡುವ ಪವಿತ್ರ ಮಂದಿರ. ಇಲ್ಲಿ ನಾವು ಅಕ್ಷರ ಜ್ಞಾನವಷ್ಟೇ ಅಲ್ಲ, ಶಿಸ್ತು, ಸಂಸ್ಕಾರ, ಸ್ನೇಹ ಮತ್ತು ಜೀವನದ ಮೌಲ್ಯಗಳನ್ನು ಕಲಿಯುತ್ತೇವೆ. ನಮ್ಮ ವ್ಯಕ್ತಿತ್ವವನ್ನು ರೂಪಿಸುವ ತಾಯಿ ಸಮಾನವಾದ ಈ ಶಾಲೆ ನಮ್ಮೆಲ್ಲರ ಹೆಮ್ಮೆ ಎಂದು ಹಾಡಿನ ಮೂಲಕ ವ್ಯಕ್ತಪಡಿಸಿದ ಪ್ರಣಮ್ ಇವನಿಗೆ ಅಭಿನಂದನೆಗಳು. ಹಾಡು ಎಂದರೆ ಕೇವಲ ಸ್ವರಗಳ ಸರಮಾಲೆಯಲ್ಲ, ಅದು ಭಾವನೆಗಳ ಅಭಿವ್ಯಕ್ತಿ. ಕೆಲವೊಮ್ಮೆ ಮಾತಿನಲ್ಲಿ ಹೇಳಲಾಗದ ಭಾವನೆಗಳನ್ನು ನಾವು ಹಾಡಿನ ಮೂಲಕ ವ್ಯಕ್ತಪಡಿಸುತ್ತೇವೆ. ಮನ ತುಂಬಿದ ಸಂತೋಷ, ಕೃತಜ್ಞತೆಯನ್ನು ಹಾಡಿನ ಮೂಲಕ ವ್ಯಕ್ತಪಡಿಸಲಿದ್ದಾನೆ 6ನೇ ತರಗತಿಯ ವಿದ್ಯಾರ್ಥಿ ಸನತ್ ಕುಮಾರ್.

अदवे बहु

ಜನ ದಿವ್ಯ ಪಾದವಾ, ಪಂಕಜಾಸನ ಹೃದಯದಲ್ಲಿ ನಲಿವ ಪಾದವಾ, ಸಂಕಟಾರಣ ವೆಂಕಟೇಶನ ದಿವ್ಯ ಪಾದವಾ. ಇಕೋ ನೋಡೆ ಇಕೋ ನೋಡೆ ಇಕೋ ನೋಡೆ ರಂಗನಾಥನ ಚಿಕ್ಕಪ್ಪ.

ಚಿಕ್ಕ ಪಾದವ ಬಂಡೆಯ ಬಲೆಯ ಮಾಡಿದ ಉದ್ದಂಡ ಪಾದವ ಬಂಡಿಲಿದ್ದ ಜಗಟಾಸುರನ ಹದ್ದ ಪಾದವ ಬಂಡೆಯ ಬಲೆಯ ಮಾಡಿದ ಉದ್ದ

0: తన చిక్క పాదవా చిక్క పాదవా చిక్క పాదవా.
1: భక్తిగీతెగಳು ನಮ್ಮ ಮನಸ್ಸನ್ನು ಶುದ್ಧಗೊಳಿಸಿ ಒಳಗಿನ ಚೈತನ್ಯವನ್ನು ಜಾಗೃತಗೊಳಿಸುತ್ತವೆ. ಭಕ್ತಿಭಾವದಿಂದ ಸುಂದರ ಭಕ್ತಿಗೀತೆಯನ್ನು ಹಾಡಿದ ಅಭೀಶ್ ಇವನಿಗೆ ಹೃದಯಪೂರ್ವಕ ಅಭಿನಂದನೆಗಳು. ಈಗ ನಾಲ್ಕನೇ ತರಗತಿಯ ಇಂಗ್ಲಿಷ್ ಪಠ್ಯ ಪುಸ್ತಕದ ಪದ್ಯವನ್ನು ಹಾಡಲಿದ್ದಾನೆ ನಾಲ್ಕನೇ ತರಗತಿಯ ವಿದ್ಯಾರ್ಥಿ ಅದ್ವಿತ್.

ಉತ್ತಮವಾದ ರೀತಿಯಲ್ಲಿ ಹಾಡನ್ನು ಹಾಡಿರುವ ಅದ್ವಿತ್ ಇವನಿಗೆ ಹೃದಯ ಸ್ಪರ್ಶಿ ಅಭಿನಂದನೆಗಳು. ಜೀವನದಲ್ಲಿ ಪರಿವರ್ತನೆ ಎಂದರೆ ಬದಲಾವಣೆ, ಬದಲಾವಣೆ ಎಂದರೆ ಬೆಳವಣಿಗೆ. ಕೆಲವೊಮ್ಮೆ ಸಣ್ಣ ತಪ್ಪುಗಳು, ತಪ್ಪು ನಡೆಗಳು ಅಥವಾ ಅಜ್ಞಾನದಿಂದ ನಾವು ತಪ್ಪು ದಾರಿಯಲ್ಲಿ ಸಾಗುತ್ತೇವೆ. ಆದರೆ ಅರಿವು, ಪ್ರೀತಿ, ಮಾರ್ಗದರ್ಶನ ಮತ್ತು ಅನುಭವಗಳು ನಮ್ಮ ಜೀವನವನ್ನು ಸಕಾರಾತ್ಮಕವಾಗಿ ಬದಲಾಯಿಸುತ್ತವೆ ಎಂದು ತೋರಿಸುವ ಪರಿವರ್ತನೆ ಎಂಬ ಕಿರುಪ್ರಾಸನವನ್ನು ಮಾಡಿ ತೋರಿಸಲಿದ್ದಾರೆ ನಮ್ಮ ಶಾಲೆಯ 4, 5, 6 ಮತ್ತು 7ನೇ ತರಗತಿಯ ವಿದ್ಯಾರ್ಥಿಗಳು.

0: ಏ ಎಂತ ಬಾಗೋತ್ ಕೇಳ್ದಾನ,
1: ಆಟ ಮುಗ್ದೇ ಹೋಯ್ತಲ್ಲ, ಬಾರಿ ಬೇಜಾರ್ ಕಣ್ಮರೆ.
2: ಅಲ್ಲ ಹೊಟ್ಟಿ ಕೂದ್ರು ಶಾಲೆ ಮಕ್ಳು ಇಸ್ಲೈ ಕುಣಿತಲ್ದ, ಆ ಮಕ್ಳೇ ಹಂಗೆ ಎಲ್ಲಾದ್ರಲ್ಲೂ ಚುರ್ಕ್ ಹೌದಲ್ದ,
3: ಬೆಳಗೋರಿಗೆ ಆಟ ಮಾಡಿ ಕಣ್ಕಂಡೇ ಮನೆಗೆಲ್ಲ ಕಿಡಿತಲ್ದ.
1: ಹೌದೌದ್, ಈಗೆಲ್ಲ ಕಾಲಮಿತಿ ಅಲ್ದನ, ಮಧ್ಯರಾತ್ರಿಯ ಆಟ ಮುಗುದ್.
3: ಹೌದೌದ್ ಮನಿ ಅಪ್ಪ ಬನ್ನಿ.
4: ಭಾಗವತ್ರೆ ನೀವು ಬಹಳ ಲಾಯಕ್ ಮಕ್ಕಳಿಗೆ ಅಜ್ಜಿ ಹೇಳಿಕೊಟ್ಟಿರಿ,
1: ಮುಂದಿನ ಸಲ ನಮ್ಮೂರಿನ ಆಟಕ್ಕೆ ನೀವೇ ಬರ್ಕ.
4: ಈಗ ನೀ ನಮ್ದೊಂದ್ ಸಣ್ಣ ಕಿರುಕಾಣಿಕೆ,
5: ನಿಮ್ಮೆಲ್ಲರೂ ಉತ್ಸಾಹದಿಂದ ಮಕ್ಕಳು ಒಂದಿಷ್ಟಾರು ಯಕ್ಷಗಾನದ ಅಜ್ಜಿ ಕಲ್ತ್ರು.
6: ಅಲ್ಲ ಗಂಟೆ ಹನ್ನೊಂದೈತ, ನಮ್ಗೆ ಅಂತಾರು ಆಪಕ್ ವ್ಯವಸ್ಥೆ ಮಾಡಿರಿ. ಹಂಗೆ
4: ಆಯ್ಲಿ, ಆ ರಸ್ತೆ ತುದೇರಗೂ ನಮ್ಮವ್ರ ನಿಮ್ಮನ್ ಬಿಟ್ ಬತ್ತ.
6: ಇನ್ನೇ ನಡ್ಕಂಡೆ ಹೋತು, ನಾನು ಶಂಕರ ಪಟ್ಟಂಗೋಡಿ ತೋರೆ, ಯಾವ ಭೂತೂ ನಮ್ಮಿನ್ ಬತ್ತಿಲ್ಲ.
7: ಹೌದೌ, ಮತ್ತೆ ನಂಗ್ ಸ್ವಲ್ಪ ಧೈರ್ಯ ಜಾಸ್ತಿ, ನಾನ್ ಇದ್ರು ಸಾಕ್ ಈ ಭಾಗವತ್ರಿಗೆ ಮತ್ತ ಚಂಡಿಯರಿಗೆ ಧೈರ್ಯ ಅದ ಭಾಗವತ್ರೆ.
5: ಹೌದಪ್ಪ ಹೌದು, ಸರಿ ತಡ ಮಾಡಬೇಡ, ಇನ್ನ ವಾಪಲ್ಲ.
7: ಹಾ.

0: ಅವ್ರದ ಕಿಸಿ ಕಾಣ್ ಬಾಳ ದಪ್ಪ ಕಾಣ್ತಿತ್ತು. ಈ ಮನುಷ್ಯರು ಹಣ ಕದ್ರು ನಮ್ದು ಇವತ್ತಿನ ಕೆಲ್ಸ ಮುಗ್ದಂಗೆ.
1: ಮನೆಗೋಯ್ ಲಾಯ್ಕ್ ನಿದ್ರೆ ಮಾಡ್ಲಕ್ಕ.
2: ಆಯ್ತಾಯ್ತು, ಎಲ್ರು ಒಂದೊಂದ ಬದಿಗ ಹೊಕ್ಕಣಿ.
0: ಅಯ್ಯಯ್ಯೋ ಭಾಗವತ್ರೆ, ಭೂತ ಭೂತ ಹೆದ್ರಬೇಡ, ಎಂತೈತೆ ಅಂತೈತೆ. ಹೌದ, ಅದು ಮರ ಮರ್ಯ. ಭಾಗವತ್ರೆ, ಯಾಕೋ ನಾವು ಎಲ್ಲೋ ದಾರಿ ತಪ್ಪಿದ್ದೇವೆ ಅನ್ಸುತ್ತೆ. ಕೈಯಲ್ಲಿದ್ದ ಬ್ಯಾಟ್ರಿ ಕೂಡ ಡೌನ್ ಆಯ್ತ.
3: ಅಲ್ಲ, ನಾನ್ ಹಿಂಗಾಗಲೇ ಹೇಳಿದ್ದೆ, ನಾವು ಬಲಕ್ ತಿರ್ಗಕಿದ್ದಿ. ಬುದ್ಧಿವಂತ ಮಜ್ಜರ್ ಮಾತ್ ಕಳ್ಕೊಂಡ್ ಕೋಳಿ ಪಡಿಯ. ಈಗ ನಮ್ ದಾರಿ ತಪ್ಪಿಸಿ ಈ ರಾತ್ರಿ ನಾವೆಲ್ಲಂತ ಒಪ್ಪದ.
0: ನೀವೆಂತ ಅದಾರ ಜಲೀಕರಣ ಮಾಡುದ, ಹಿಂದಕ್ ಹಾಕ್ದು ಬೇಡ ಅಂದಾರ. ನೀವೇ ಹೇಳ್ದಲ್ದ,
4: ಸಾಕ್ ನಿಲ್ಸಿ ನಿಂದಗಳು.
0: ಅಯ್ಯಯ್ಯೋ, ನಂಗಂತೂ ತುಂಬಾ ಹೆದರಿಕೆ ಆತಿತ್ತ. ಇಲ್ಲ ಮೋಹಿನಿ ಪಿಶಾಚಿ ಭೂತ ಎಲ್ಲ ಇತ್ತಂಬ್ರ. ಈ ಹಬ್ಬ ನನಗಂತೂ ತುಂಬಾ ಹೆದರಿಕೆ ಆತಿತ್ತ.
4: ಸಮಾಧಾನ ಸಮಾಧಾನ, ಈ ರಾತ್ರಿ ಕಾಟನ್ ಸುತ್ತಿ ಸುತ್ತಿ ಸುತ್ತ ಆಗುದ್ ಬದ್ಲು ಇಲ್ಲೇ ಮರದ್ ಬಿಡ್ದೇಗ್ ಇವತ್ತಿನ ರಾತ್ರಿ ಕಳುವ.
0: ಅಯ್ಯಯ್ಯೋ ಇಲ್ಲ, ನಂಗಾತಿಲ್ಲಪ್ಪ, ಒಂದೆರಡು ಇತ್ತ ಇಲ್ಲ. ಏ ಪಂಜರ್ಲಿ, ಏ ಮಹಾಗಣಪತಿ, ಏ ಅಕ್ಷಿ ಶಿವರಾಯ, ನೀನೇ ನನ್ನ ಕಾಪಾಡ್ಬೇಕ.
4: ಮನೆ ಕಂಡಂಗೆ ನಿದ್ರೆ ಮಾಡುದ್ ಬೇಡ. ಇಲ್ಲೇ ಹೊಡ್ಲೆ ಕಂಡ ಹೂ ಕಂಡ ಸುತ್ತ ಕೂಗಂಡ ಬೆಳಗ್ ಮಾಡುವ. ಇಲ್ಲಿದ್ರೆ ಒಂದ್ ಪ್ರಸಂಗದ ಪದ ಹೇಳಕ್ಕಿ.
0: ಇದೆಯಂತ ಗ್ರಹಚಾರ ಮರ್ರೆ.
1: ಒಬ್ಬೊಬ್ಬರ ಸ್ವರ ಬಂದ್ರೆ ಚರ್ಮ ಸುಲಿತೆ. ನಿಮ್ಮ ಕೈಯಾಗ ಎಂತಲಾಯ್ತ್ ಅದನ್ನೆಲ್ಲ ನಮ್ ಕೊಟ್ಬಿಡಿ.
0: ಎಲ್ಲ ಇವಳ ಇವಳು ಕಳ್ಳಿ ಮರ್ರೆ.
3: ಇದೆಂತ ಕಾಲ್ವಾ, ಹೆಣ್ಮಕ್ಳು ಕಳ್ತನ ಮಾಡೋಕ್ ಶುರು ಮಾಡಿರಾ?
5: ಏಯ್ ಮುಚ್ಚಬಾಯ್, ನಿಮ್ಮ ಹತ್ರ ಇದ್ದ ಪೂರ್ತಿ ಹಣ ಕೊಟ್ಬಿಡಿ.
4: ಶಾಂತಿ ಶಾಂತಿ ಶಾಂತಿ ಸ್ನೇಹಿತರೆ.
1: ಆ ಸ್ನೇಹಿತರ,
3: ಏಯ್ ಈ ತರಹದ ನಾಟಕ ಬೇಡ. ಇದ್ದಕ್ ಪೂರ್ತಿ ಕೊಟ್ಬಿಡಿ.
4: ರಾತ್ರಿಯಲ್ಲೇ ನಾವೇ ಮೂವರು ಅನ್ಕೊಂಡಿದ್ದೀವಿ. ನೀವು ಸಿಕ್ಕಿರೋ ನಮ್ ಪುಣ್ಯ, ನೀವು ನಮ್ ಸ್ನೇಹಿತರು. ಕೇಳಿ, ನಿಮಗೆ ನಾನು ನನ್ನಲ್ಲಿರೋದಕ್ಕಿಂತ ಹೆಚ್ಚಿನ ಹಣವನ್ನು ಕೊಡ್ತೇನೆ. ಆದ್ರೆ ನಂದೊಂದ್ ಶರತ್, ನೀವು ಅದನ್ನ ಕೇಳ್ರೆ ನಿಮ್ ಬದುಕೇ ಬದಲಾಗುತ್ತೆ.
1: ಹಾ, ಜಾಸ್ತಿ ಹಣ ಕೊಡ್ತೀರಾ, ಬದುಕನ್ನೇ ಬದಲಾಯಿಸ್ತೀರಾ? ಹಾ, ಜಾಸ್ತಿ ಹಣ ಕೊಡ್ತೀರಾ, ಬದುಕನ್ನೇ ಬದಲಾಯಿಸ್ತೀರಾ?
4: ನಾವು ಯಕ್ಷಗಾನದವರು, ಈ ಕತ್ತಲಲ್ಲಿ ದಾರಿ ತಪ್ಪಿ ಈ ಕಾಡಿನಲ್ಲಿ ಅಲೆಯುತ್ತಿದ್ದೇವೆ. ಬೆಳಗಾಗುವವರೆಗೆ ಇಲ್ಲೇ ಪದ ಹೇಳ್ಬೇಕಂತ ತೀರ್ಮಾನ ಮಾಡಿದ್ದೇವೆ.
3: ಹೌದು, ನೀವು ನಮ್ ಜೊತೆ ಬನ್ನಿ.
1: ಏಯ್, ಅದಕ್ಕೆಲ್ಲ ನಮ್ಮ ಹತ್ರ ಪುರ್ಸೋತಿಲ್ಲ.
4: ದಿನ ರಾತ್ರಿ ನಿಮ್ದಿದೇ ಕೆಲ್ಸ ಅಲ್ವಾ? ಇವತ್ತೊಂದ್ ದಿನ ನಮ್ ಪದ ಕೇಳಿ, ದುಡ್ಡು ಸಿಗುತ್ತೆ, ಜೊತೆಗೆ ಖುಷಿಯೂ ಸಿಗುತ್ತೆ. ಸ್ವಲ್ಪ ಯೋಚನೆ ಮಾಡಿ.
1: ನಂಗಂತೂ ಆಟ ಅಂದ್ರೆ ತುಂಬಾ ಇಷ್ಟ. ಒಂದ್ಗಳಿಗೆ ಆಟ ಕಾಂಬಲೆ. ಎಲ್ಲಾದರೂ ನಮ್ಮನ್ನೆಲ್ಲ ಸಿಕ್ಕಾಗುಕ್ಕೆ ನೋಡಿದ್ರೆ ನಿಮ್ಮೆಲ್ಲರ ಕತ್ತು ಕಜಾಕ್.
4: ಆಗಲಿ, ನೀವೆಲ್ಲ ನಿಮ್ಮ ಆಯುಧಗಳನ್ನು ಪಕ್ಕಕ್ಕಿಟ್ಟು ಸಮಾಧಾನದಿಂದ ಕುಳಿತುಕೊಂಡು ಆಟ ನೋಡಿ. ಏ ಶಂಕರ, ಮುಂದಲ್ಲ ಹೆದರ್ಬೇಡ.

0: ಪದ ಹೇಳ್ರಿ ಭಾಗವತ್ರೆ, ಅದ್ಭುತ. ನಿದ್ರೆ ಮಾಡ್ತಿದ್ದೆ, ನಿಮ್ ಪದ ಕೇಂದ್ ಓಡೋಡಿ ಬಂದೆ.
1: ನಿಮ್ ಬಾಮಿನಿ ಸ್ವಲ್ಪ ಕೇಂದ ನನ್ ಕಣ್ಣಾಗ ನೀರ್ ಬಂತ.
2: ತಕಡೆ ಭಾಗವತ್ರೆ, ಅಡ್ವಾನ್ಸ್ ನಮ್ಮೂರಿನ ಅಗೆಂಡದ ಬಗ್ಗೆ ನೀವೇ ಆಟ ಮಾಡ್ಕಲ್ದ?
0: ಇವರಲ್ಲ ಯಾರ ನಮ್ಮೂರಿನ ತರ ಕಾಣ್ತಿಲ್ಲ, ಕಳ್ರ?
3: ಅಲ್ಲ ಅಲ್ಲ, ಇವ್ರು ಕಳ್ರ ಅಲ್ಲ, ಇವ್ರು ನಮ್ ಸ್ನೇಹಿತರು. ಇವರಿಗಾಗಿ ಇವತ್ತಿನ ಕಾರ್ಯಕ್ರಮ ಮಾಡಿದ್ದು.
0: ಸರಿ ಭಾಗವತ್ರೆ, ನಾವಿನ್ನು ಬತ್ತು.
3: ಸ್ನೇಹಿತರೆ, ಈ ಹಣವನ್ನು ತಗೊಳ್ಳಿ, ಇಷ್ಟು ನಿಮಗೆ.
0: ಬೇಡ ಭಾಗವತರೆ, ಬೇಡ.
4: ಭಾಗವತ್ರೆ, ನೀವು ಸುಲಭವಾಗಿ ಊರಿನ ಜನರಿಗೆ ನಮ್ಮನ್ನ ಹಿಡ್ಕೊಟ್ಟು ನಿಮ್ಮನ್ನ ನೀವು ರಕ್ಷಿಸಿಕೊಳ್ಳಕ್ಕಿತ್ತಲ್ಲ.
5: ಆದರೆ ಜನಗಳು ಕೊಟ್ಟ ಹಣವನ್ನು ನಮ್ಗೆ ಕೊಡ್ತಾ ಇದ್ದೀರಿ.
0: ಬೇಡ ಭಾಗವತರೆ, ಬೇಡ. ನೀವು ಇಷ್ಟು ಚಂದ ಪದ ಹೇಳಿದ್ದಕ್ಕೆ ನಾವೇ ನಿಮಗೆ ಹಣ ಕೊಡ್ಕೋ.
3: ಬೇಡಪ್ಪ ಬೇಡ, ನೀವು ಕದ್ದು ತಂದ ಹಣವನ್ನು ನಾನು ಸ್ವೀಕರಿಸುವುದಿಲ್ಲ. ನೀವು ಒಳ್ಳೆ ರೀತಿಯಿಂದ ಸಂಪಾದನೆ ಮಾಡಿದರೆ ಮಾತ್ರ ಕೊಡಿ.
6: ಇಲ್ಲ ಭಾಗವತರೆ, ನಮ್ಗಾರಿಗೂ ಒಳ್ಳೆ ರೀತಿಯಲ್ಲಿ ಸಂಪಾದನೆ ಮಾಡಿ ಗೊತ್ತಿಲ್ಲ.
3: ತಗೊಳ್ಳಿ, ಈ ಹಣದಿಂದ ಸಣ್ಣ ಪುಟ್ಟ ವ್ಯವಹಾರ ಶುರು ಮಾಡಿ, ಅದರಿಂದ ಗೌರವ ಸಿಗುತ್ತೆ. ಈಗ ಕಳ್ತನದಿಂದ ನಿಮ್ಗೇನ್ ಸಿಗುತ್ತೆ? ಪೊಲೀಸರ ಭಯ ಅಷ್ಟೇ. ಅದನ್ನೆಲ್ಲ ಬಿಟ್ಟು ಎಲ್ಲರೊಂದಿಗೆ ಸುಖವಾಗಿ ಜೀವಿಸಿರಿ.
0: ಹೌದು ಭಾಗವತ್ರೆ, ನಮಗೂ ನಿಮ್ಮ ತರಾನೇ ಜನರ ಪ್ರೀತಿ ಗೌರವ ಬೇಕು.
6: ಹೌದು ಭಾಗವತ್ರೆ, ನಮಗೂ ನಿಮ್ ತರಾನೇ ಜನರ ಪ್ರೀತಿ ಗೌರವ ಬೇಕು.
0: ಇನ್ಮೇಲಿಂದ ನಾವ್ಯಾರು ಕಳ್ತನ ಮಾಡೋದಿಲ್ಲ.
6: ಹೌದು ಭಾಗವತ್ರೆ, ಇನ್ಮೇಲಿಂದ ನಾವ್ಯಾರು ಕಳ್ತನ ಮಾಡೋದಿಲ್ಲ.
0: ಹೌದು ಭಾಗವತ್ರೆ, ನಮಗೂ ಭಾಗವತಿಗೆ ಹೇಳಿಕೊಡ್ತೀರಾ?
3: ಖಂಡಿತ, ನಮ್ಮ ಬನ್ನಿ, ಒಳ್ಳೆ ರೀತಿಯ ಸಂಪಾದನೆ ಸಿಗುತ್ತೆ, ಜೊತೆಗೆ ಜನರ ಪ್ರೀತಿ ಗೌರವನು ಸಿಗುತ್ತೆ.
7: ಮೊದ್ಲೇ ನಂಗೂ ಸ್ವಲ್ಪ ಮೊದ್ಲು ಹೇಳಿಕೊಡ್ತೀಯಾ?
3: ಖಂಡಿತ.
5: ಚಂಡಿ ಅವರೇ, ನಂಗೂ ಸ್ವಲ್ಪ ಚಂಡಿ ಹೇಳಿಕೊಡ್ತೀಯಾ?
3: ಆಯ್ತಾಯ್ತು, ಆಯ್ಲಿ. ನಮ್ದು

ಇದೀಗ ನಾವು ಕೇಳಿದ ಪರಿವರ್ತನೆ ಕಿರುಪ್ರಾಸನವು ಒಂದು ಮಹತ್ವದ ಸಂದೇಶವನ್ನು ನೀಡಿದೆ. ಜೀವನದಲ್ಲಿ ತಪ್ಪು ಮಾಡುವುದು ಮಾನವೀಯ, ಆದರೆ ಆ ತಪ್ಪನ್ನು ಅರಿತು ಸರಿಯಾದ ದಾರಿಗೆ ಮರಳುವುದು ಮಹತ್ವದ ಗುಣ. ನಿಜವಾದ ಬದಲಾವಣೆ ಹೊರಗೆ ಕಾಣಿಸಿಕೊಳ್ಳುವುದಲ್ಲ, ಅದು ನಮ್ಮ ಮನಸ್ಸಿನಲ್ಲಿ ಆರಂಭವಾಗುತ್ತದೆ. ಈ ಪ್ರಾಸನದ ಮೂಲಕ ನಮ್ಮ ವಿದ್ಯಾರ್ಥಿಗಳು ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ನೀಡಿದ್ದಾರೆ. ಅವರ ಅಭಿನಯ, ಸಂಭಾಷಣೆ ಹಾಗೂ ಪರಿಶ್ರಮಕ್ಕೆ ಹೃತ್ಪೂರ್ವಕ ಅಭಿನಂದನೆಗಳು. ಹಿಮಾಲಯ ಪರ್ವತವು ನಮ್ಮ ದೇಶದ ಗರ್ವ, ಶಕ್ತಿ ಮತ್ತು ಶಾಂತಿಯ ಪ್ರತೀಕ. ಅದರ ಎತ್ತರವಾದ ಶೃಂಗಗಳು ನಮ್ಮನ್ನು ಧೈರ್ಯ, ಸ್ಥೈರ್ಯ ಮತ್ತು ಮಹತ್ವಾಕಾಂಕ್ಷೆಯತ್ತ ಪ್ರೇರೇಪಿಸುತ್ತದೆ. ಪ್ರಕೃತಿಯ ವೈಭವ ಮತ್ತು ದೇಶಭಕ್ತಿಯನ್ನು ಸಾರುವ ಪದ್ಯವನ್ನು ಹಾಡಲಿದ್ದಾನೆ 6ನೇ ತರಗತಿಯ ವಿದ್ಯಾರ್ಥಿ ಸನತ್ ಕುಮಾರ್.

0: ಇದೀಗ ನಾವು ಆಲಿಸಿದ ಹಿಮಗಿರಿಯ ಶೃಂಗ ಪದ್ಯವು ಹಿಮಾಲಯದ ವೈಭವವನ್ನು ನಮ್ಮ ಮನಸ್ಸಿನಲ್ಲಿ ಮೂಡಿಸಿದೆ. ಅದರ ಎತ್ತರದ ಶೃಂಗಗಳು ನಮ್ಮನ್ನು ಉನ್ನತ ಗುರಿಗಳತ್ತ ಹೆಜ್ಜೆ ಇಡಲು ಪ್ರೇರೇಪಿಸುತ್ತದೆ. ಉತ್ತಮವಾದ ರೀತಿಯಲ್ಲಿ ಭಾವಪೂರ್ವಕವಾಗಿ ಹಾಡಿರುವ ಸನತ್ ಕುಮಾರ್ ಇವರಿಗೆ ಪ್ರೀತಿಪೂರ್ವಕ ಅಭಿನಂದನೆಗಳು. ಇಷ್ಟು ಸಮಯದವರೆಗೆ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಟ್ಟಿಕುದ್ರು ಇಲ್ಲಿನ ಮಕ್ಕಳು ವೈವಿಧ್ಯಮಯ ಕಾರ್ಯಕ್ರಮವನ್ನು ಆಸಕ್ತಿಯಿಂದ ಆಲಿಸಿರುವಂತಹ ತಮಗೆಲ್ಲರಿಗೂ ಹೃದಯ ಸ್ಪರ್ಶಿ ಅಭಿನಂದನೆಗಳು.
1: ಇಂದಿನ ನಮ್ಮ ಚಿನ್ನರ ಚಿಲಿಪಿಲಿಯಲ್ಲಿ ಭಾಗವಹಿಸಿದ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಟ್ಟಿಕುದ್ರು ಇಲ್ಲಿನ ಮಕ್ಕಳು ನಡೆಸಿಕೊಟ್ಟ ಕಾರ್ಯಕ್ರಮ ಕೇಂದ್ರೀಯ ಅಲ್ಲದ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದ ಶಾಲಾ ಮುಖ್ಯ ಶಿಕ್ಷಕರಾದ ಶ್ರೀಮತಿ ಅನಿತಾ, ಸಹ ಶಿಕ್ಷಕರಾದ ಸುಧಾಕರ್, ಪದವಿ ಶಿಕ್ಷಕರಾದ ಪ್ರಕಾಶ್ ಬಿಲ್ಲವ, ಗೌರವ ಶಿಕ್ಷಕರಾದ ಆಶಾ, ರವೀಂದ್ರ, ಯಶೋಧ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಮಕ್ಕಳ ಪರವಾಗಿ ಶಾಲೆಗೆ ಸ್ಮರಣಿಕೆ ನೀಡಿ ಗೌರವಿಸಿದ ಬ್ರಹ್ಮಶ್ರೀ ಆಟೋ ವರ್ಕರ್ಸ್ನ ಮಾಲೀಕರಾದ ಕಿಶೋರಾಚಾರ್ಯ ತಲ್ಲೂರು ಕೋಟಿಬಾಗಿಲು, ನೆರವು ನೀಡಿದ ಚಂದ್ರಮಗವೇರ ಕಟ್ಬೆಲ್ತೂರು, ಇವರೆಲ್ಲರಿಗೂ ನಮ್ಮ ರೇಡಿಯೋ ಕುಂದಾಪುರದ ಕಾರ್ಯಕ್ರಮ ಸಂಯೋಜಕಿ ಜ್ಯೋತಿ ಸಾಲಿಗ್ರಾಮ ಇವರ ಕಡೆಯಿಂದ ಧನ್ಯವಾದಗಳನ್ನು ಹೇಳ್ತಾ ನಾನು ನಿಮಗೆ ಸಿಗ್ತೆ ಇನ್ನೊಂದು ಶಾಲೆಯ ಮಕ್ಕಳೊಂದಿಗೆ. ಅಲ್ಲಿವರೆಗೆ ನೀವು ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM, ಇದು ಕಂದಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮನಿ ಹುಡುಗ ಸುಬ್ರಹ್ಮಣ್ಯ ಪೂಜಾರಿ ಕುಂದಬಾರಂದಾಡಿ.
2: ಈಗ ಕೇನಿ ಪ್ರಕಾಶ್ ಕುಂದಾಪುರ ಹಾಡಿರುವ, ಹರೀಶ್ ಕಂಚುಗೋಡ್ ಸಾಹಿತ್ಯ ನೀಡಿರುವ ಗುರು ಕುಂದಾಪುರ ಫಿಲ್ಮ್ಸ್ ಅವರ ಈ ಹಾಡು ಎದ್ಯಂಗಿಪ್ಪು ಹೆಸರು ಕುಂದಾಪುರದ ಭಾಷೆ.

ಈಗ ಕೇಳಿ ಗುರು ಕುಂದಾಪುರ ಫಿಲ್ಮ್ಸ್ ರವರ ಕ್ಯಾನಿಮುಡಿ ಚಿತ್ರದ ಯತಿರಾಜ್ ಉಪ್ಪೂರು ಅವರು ಸಂಗೀತ ನೀಡಿ ಹಾಡಿರುವ, ನಾಗರಾಜ್ ವಿಠಲವಾಡಿಯವರು ಸಾಹಿತ್ಯ ನೀಡಿರುವ ಹಾಡು.

ನಮ್ಮ ಕುಂದಾಪುರದ ಹೆಮ್ಮೆಯ ಚಿತ್ರ ಸಾಹಿತಿ ಪ್ರಮೋದ್ ಮರವಂತೆಯವರ ಭಾವಗೀತೆ. ಈ ಗೀತೆಗೆ ಸಂಗೀತ ಮತ್ತೆ ಗಾಯನ ರಾಘವೇಂದ್ರ ಬಿಜಾಡಿಯವರಿಂದ. ಕೇಳಿ, ಮಾತನಾಡದೆ ಇರಬೇಡ.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ವೃಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.

0: जीने वालों ले लो जीने का मजा।
1: आए हो तो देख लो दुनिया जरा।

खुशी सब कुछ तुम्हारे हाथ है, जो खड़ी है ये जवान।

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.
2: ಬಳಸುತ್ತೀ ಮಾತು ಬಳಸುತ್ತೀ.

0: ಸ್ವರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನಾನು ಡಾಕ್ಟರ್ HS ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ. ಅದನ್ನು ಕೇಳ್ತಾ ಇರಿ, ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟದಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ, ಭಂಡಾರ್ಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರದಲ್ಲಿ ನಾನು ಆರ್ಜೆ ಜ್ಯೋತಿ ನಿಮ್ಮೊಟ್ಟಿಗೆ ಇವತ್ತಿನ ಕುಂದಾಪುರ ಮಾತುಕತೆಯಲ್ಲಿ. ಹೌದು, ಇವತ್ತಿನ ಕುಂದಾಪುರ ಮಾತುಕತೆಯಲ್ಲಿ ಎಂತ ಹರಟೆ! ಇದು ಸಾಮಾನ್ಯ ಹರಟೆ ಅಲ್ಲ, ನಮ್ಮ ಪ್ರತಿಯೊಬ್ಬ ಕುಂದಾಪುರ ಕನ್ನಡಿಗರು ಕೇಳಲೇಬೇಕಾದಂತ ಹರಟೆ. ಯಾಕಂತ ಕೇಂದ್ರೆ, ಮಳೆ ಬತ್ತಿಲ್ಲ ಅಬ್ಬ್ಯೋ ಇನ್ನೊಂದು ವರ್ಷ ಅಂದ್ರೆ ಈ ವರ್ಷ ಅಕೇರಿಗೆ ಅಕೇರಿಗೆಲ್ಲ ಬೇಡ, ಮೋಸ್ಟ್ಲಿ ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿಯೇ ನೀರಿರುತ್ತೋ ಇಲ್ಲೋ ಹಿಂಗೆ ಮಳೆ ನಿಂತ್ರೆ, ಮಳೆ ಬರ್ದೇ ಇದ್ರೆ ಬ್ಯಾಸಾಯ ಅಂತೂ ಕೇಳ್ಬೇಡಿ, ಸಾಗೋಳಿ ಮಾಡುದೇ ಕಷ್ಟದಾಗೆ. ಗದ್ದೆಗೆ ನೀರಿಲ್ಲ, ಏ ದೇವ್ರ ಈ ಸಲ ಬೆಳಿ ಅಂತ ಆತೋ, ಅಕ್ಕಿ ತಕಂ ಕಾತೋ ಇಲ್ಲೋ, ತರಕಾರಿ ತಕಂ ಕಾತೋ ಇಲ್ಲೋ, ನೀರಿನ ಕಾತಿ ಅಂತ ಆತೋ. ನಿಜವಾಗ್ಲೂ ಇದ್ರ ಬಗ್ಗೆ ಕನ್ಸರ್ನ್ ಇರೋರಿಗೆ ಟೆನ್ಷನ್ ಅಂತೂ ಆಯೇ ಆತ್. ನಂಗೆ ಇವತ್ತೊಂದು ಇದ್ರೆ ಸಾಕು, ನಾಳೆ ಕಾಂಬಂಬರಿಗಲ್ಲ. ಇದ ನನ್ನ ನಾಳೆಯ ಬಗ್ಗೆ ಯೋಚನೆ ಇರೋರಿಗೆ ಈ ಮಳೆ ಬರ್ತಾ ಇಲ್ಲ ಅನ್ನುವಂಥದ್ದು ಬಹಳಷ್ಟು ಟೆನ್ಷನ್ ಮಾಡ್ತಿದ್ದೆ, ನನಗಂತೂ ನಿಜವಾಗ್ಲೂ ಮಾಡ್ತಿತ್ತೆ. ಹಾಂಗಾಗಿ ಇವತ್ತು ನಮ್ಮ ರೇಡಿಯೋ ಕುಂದಾಪುರದ ಕುಂದಾಪುರ ಮಾತುಕತೆಯಲ್ಲಿ ನಮ್ಮ ಕುಂದಾಪುರದವರೇ ಆಗಿರೋರೊಬ್ರು, ಇವರು ಆಕ್ಚುಲಿ ದೊಡ್ಡ ಜಿಯೋಲಜಿಸ್ಟ್, ಸೀನಿಯರ್ ಜಿಯೋಲಜಿಸ್ಟ್, ಜಿಯೋಲಜಿಸ್ಟ್ಗೆ ಹಿರಿಯ ಜಿಯೋಲಜಿಸ್ಟ್ಗೆ ಭೂವಿಜ್ಞಾನಿ ಅಂತ. ಇವರು ಹಿರಿಯ ಭೂವಿಜ್ಞಾನಿ, ಅಂತರ್ಜಲ ನಿರ್ದೇಶನಾಲಯ ಉಡುಪಿ ರಜತಾದ್ರಿಯಲ್ಲಿ, ಅಂದ್ರೆ ಡಿಸ್ಟ್ರಿಕ್ಟ್ ಗ್ರೌಂಡ್ ವಾಟರ್ ಡೈರೆಕ್ಟೊರೇಟ್ ಅಲ್ಲಿ ಉಡುಪಿನಲ್ಲಿ ಇವರು ಸೀನಿಯರ್ ಜಿಯೋಲಜಿಸ್ಟ್ ಆಗಿ ಕೆಲಸ ಮಾಡ್ತಾ ಇರೋರು. ನಂಬದಿಯರೇ ಅಂದ್ರೆ ನಮ್ಮೂರವರೇ ಡಾಕ್ಟರ್ ಎಂ ದಿನಕರ್ ಶೆಟ್ಟಿ ಅವರಿದ್ದಾರೆ. ಇವರೊಟ್ಟಿಗೆ ಇವತ್ತು ನಾವು ಮಳೆ, ನೀರು, ಅಂತರ್ಜಲ ಇದ್ರ ಬಗ್ಗೆ ಮಾತಾಡಿಕೆ, ಈ ವಿಷಯ ಒಂದು ತಿಳ್ಕೊಳಕೆ. ಯಾಕನ್ಕೇಂದ್ರೆ ಇರುವ ನೀರನ್ನಾದ್ರೂ ನಾವು ಸಂರಕ್ಷಿಸಿ ಇಟ್ಕೊಳ್ಳುದು ಹೆಂಗೆ? ಈಗ ಮಳೆಗೆ ಬರ್ಲಪ್ಪ, ಮಳೆ ನಮ್ಗೇನ್ ತೋರ್ಸುಕತ್ತ, ಮೋಡ ಬಿತ್ತನೆ ಅಂತೆಲ್ಲ ಹೇಳ್ತಾರೆ, ಇದೆಲ್ಲ ನಮ್ ಕೂಕಣಿಲ್ ಮಾಡೋಕತ್ತ? ಖಂಡಿತವಾಗ್ಲೂ ಇಲ್ಲ. ಪ್ರಕೃತಿ ಕೊಟ್ರೆ ಕೊಡ್ತು, ಕೊಟ್ಟಿಲ್ಲ ಅಂದ್ರೆ ಪ್ರಕೃತಿಯೊಟ್ಟಿ ಬದುಕುದ ಹೆಂಗ ಎಂಬುದನ್ನ ನಾವೀಗ ಕಲಿಯಬೇಕಾಗಿರೋ ಅನಿವಾರ್ಯತೆ. ಅದಕ್ಕಾಗಿ ನಮ್ಮೊಟ್ಟಿಗೆ ಡಾಕ್ಟರ್ ಎಂ ದಿನಕರ್ ಶೆಟ್ಟಿ ಅವರು, ಸೀನಿಯರ್ ಜಿಯೋಲಜಿಸ್ಟ್ ಜೊತೆ ಮಾತಾಡುವ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ತೆ ಮೇಡಮ್.
2: ಹೆಂಗಿದ್ರಿ ಸರ್, ಹುಷಾರಿದ್ರಿಯಾ? ನಂಗೆ ಖುಷಿ ಅದೇ ಅಂತ ಅನ್ಕೇಂದ್ರೆ, ಮೊನ್ನೆ ನಿಮ್ಮೊಟ್ಟಿಗೆ ಮಾತಾಡೋತ್ತಿಗೆ ನೀವು ಬರೀ ಜಿಯಾಲಜಿಸ್ಟ್ ಮಾತ್ರ ಅಲ್ಲ, ಈವನ್ ಅಗ್ರಿಕಲ್ಚರಿಸ್ಟ್ ಅಂತ. ಕೃಷಿ ಮಾಡ್ತೀರಿ, ಆ ಮಣ್ಣಿನ ಬಗ್ಗೆ ಪ್ರೀತಿ ನಿಮ್ಗೆ ಎಷ್ಟಿದೆ ಅಂತ, ಅದಕ್ಕೆ ನೀವು ಜಿಯಾಲಜಿಸ್ಟ್ ಆದ ಸರ್?
3: ಇಲ್ಲ ಮೇಡಮ್, ಆಕ್ಚುಲಿ ನಮ್ಮ ಸ್ಟ್ರೆಸ್ ಮೇನ್ ರಿಲೀಸ್ ಮಾಡ್ಲಿಕ್ಕೆ ಕೃಷಿ ಅನ್ನೋದು ಬಹಳ ಉತ್ತಮ ಅಂತ ಕೊಂಡಿದ್ದೆ.
2: ಒತ್ತಡ ರಿಲೀಸ್ ಮಾಡೋಕೆ, ಈ ಕೆಲಸದ ಒತ್ತಡ ಏ ದೇವರ ಸಾಕಾಯಿ ಹೋಗಿರುತ್ತ ಅಲ್ಲ. ಜಿಯಾಲಜಿ ಅಂಡ್ ಅಗ್ರಿಕಲ್ಚರ್ ಎರಡು ತುಂಬಾ ಹತ್ರ ಅಲ್ಲ
3: ಸರ್? ಡೆಫಿನೆಟ್ಲಿ ಹತ್ರ ಮೇಡಮ್.
2: ನೀವು ಭೂ ವಿಜ್ಞಾನಿಗಳು, ಭೂಮಿಯೊಟ್ಟಿಗೆ ಇರೋರು, ಜೊತೆಗೆ ಕೃಷಿನ ಸೇರ್ಕೊಂಡ್ರೆ ನಿಮ್ಮ ವಿಜ್ಞಾನ ಅಲ್ಲೂ ಕೂಡ ಅಪ್ಲೈ ಆಗ್ತ ಅನ್ಸುತ್ತೆ.
3: ಖಂಡಿತ ಅಪ್ಲೈ ಆಗತ್ತೆ. ಹೇಗೆ ಕಡಿದ್ರೆ ನಾವು ಅಂತರ್ಜಲದ ಬಗ್ಗೆ, ನೀರನ್ನ ಹೇಗೆ ಬಳಕೆ ಮಾಡಬೇಕು, ಕೃಷಿಯಲ್ಲಿ ಹೇಗೆ ಬಳಕೆ ಮಾಡಬೇಕು, ಅದನ್ನ ಸಂರಕ್ಷಿಸುವುದು ಹೇಗೆ ಅನ್ನೋದು ನಾವು ಕೃಷಿ ಮಾಡಿದ್ರೆ ಮಾತ್ರ, ಪ್ರಾಕ್ಟಿಕಲಿ ಮಾಡಿದ್ರೆ ಮಾತ್ರ ಗೊತ್ತಾಗತ್ತೆ ನಮ್ಗೆ.
2: ನಾವು ಗೆದ್ದಿಗಿಳಿದು ಮೈ ಕೈ ಕೆಸರು ಮಾಡ್ಕೊಂಡು ಮಣ್ಣು ಮಾಡ್ಕೊಂಡು ಗೊಬ್ಬರ ಮಾಡ್ಕೊಂಡು ಮಾಡಿದಾಗ ನೀರನ್ನ ಹೆಂಗ್ ಬಳಕೆ ಮಾಡಬಹುದು, ಆ ನೀರನ್ನ ಹೆಂಗೆ ಸಂರಕ್ಷಿಸಬಹುದು ಅನ್ನೋದು ಗೊತ್ತಾಗ್ತದೆ. ಕರೆಕ್ಟ್ ಹೇಳಿದ್ರಿ ಸರ್. ಈಗ ಫುಲ್ ತಲೆಬಿಸಿ ಆಯ್ತು, ಎಂತಕ್ಕೆಂದ್ರೆ ಮಳೆ ಸಮ ಬತ್ತಿಲ್ಲ. ಎಂತಕ್ಕೆ ಮಳೆ ಬತ್ತಿಲ್ಲ ಅದನ್ನೆಲ್ಲ ಈಗ ಡಿಸ್ಕಸ್ ಮಾಡುವಂತದ್ದು ವಿಷಯ ಅಲ್ಲ ಇವತ್ತು, ಆ ಟಾಪಿಕ್ ಅಲ್ಲ. ಈ ಮಳೆ ಬತ್ತಿಲ್ಲ ಆದ್ರೆ ಮಳೆ ಬರ್ದೆ ನೀರಿಲ್ಲ, ನೀರ ಇಲ್ದಿದ್ದಂಗ ಆದ್ರೆ ನಾವ್ ಹೆಂಗ್ ಬದುಕೋದು, ಈಗ ಇರುವ ನೀರನ್ನ ನಾವ್ ಹೆಂಗೆ ಸಂರಕ್ಷಿಸೋದು? ಫಸ್ಟ್ ಆಫ್ ಆಲ್ ನಂಗೊಂದು ಹೇಳಿ ಸರ್, ನಮ್ಮ ಕರಾವಳಿಯಲ್ಲಿ, ನಮ್ಮ ಕುಂದಾಪುರದಲ್ಲಿ, ಇನ್ ಸ್ಪೆಷಲ್ ನಮ್ಮ ಕುಂದಾಪುರದಲ್ಲಿ ಈ ಮಳೆ ಎಷ್ಟು ಮಟ್ಟದಲ್ಲಿ ಬತ್ತ, ನಮ್ಮ ಅಂತರ್ಜಲ ಮಟ್ಟ ಹೆಂಗಿತ್ತು ರೈಟ್ ನಾವ್ ಫಾರ್ 2025 ಅಥವಾ 2026 ಹೆಂಗಿತ್ತು ಅದೊಂಚೂರು ಹೇಳಿ ಬಿಡಿ ಕಂಬ.
3: ಇದಕ್ಕಿಂತ ಮೊದಲು ನೀರ್ ಹೇಗಾಯ್ತು ಅನ್ನೋದ್ರ ಬಗ್ಗೆ ಒಂದ್ ಸ್ವಲ್ಪ ಹಿನ್ನೆಲೆ.
2: ಹೇಳಿ ಸರ್.
3: ಆಕ್ಚುಲಿ ಭೂವಿಜ್ಞಾನಿಗಳ ಅಂದಾಜಿನಂತೆ ಸಾಧಾರಣ 460 ಕೋಟಿ ವರ್ಷಗಳ ಹಿಂದೆ ನಮ್ಮ ಭೂಮಿ ಉಗಮ ಆಯ್ತು. ಭೂಮಿ ಹುಟ್ಟುವಾಗ ಅದು ಕೆಂಪು ಗಂಟದಂತಿತ್ತು, ಅದರಿಂದ ಉತ್ಪತ್ತಿಯಾದಂತ ಅದು ತಣ್ಣಗಾಗ್ತಾ ಹೋಗಿ ಅದರಿಂದ ವಾಯುಗಳು ಹೊರ ಬಂದವು. ಅದರಲ್ಲಿ ಹೈಡ್ರೋಜನ್ ಮತ್ತು ಆಕ್ಸಿಜನ್ ತಮಗರಿಯದ ರೀತಿಯಲ್ಲಿ ಸಂಯೋಜನೆಯಾಗಿ ನಮಗೆ ನೀರು ಆಯಿತು ಅಂತ ಹೇಳುವ ಒಂದು 300 ಕೋಟಿ ವರ್ಷಗಳನ್ನೇ ನೀರು ನಮಗೆ ಜನನವಾಯಿತು.
2: H2O
3: H2+O2 ತಮಗರಿಯದ ರೀತಿಯಲ್ಲಿ ಜಾಯಿನ್ ಆಗಿ H2O ಆಗಿದೆ ಅಂತ. ಹಾಗಾಗಿ ನಾವು ನೀರು ನಮಗೆ ಪ್ರಕೃತಿ ನೀಡಿದ ವರ ಅಥವಾ ಕೊಡುಗೆ ಅಂತ ಹೇಳ್ತಾರೆ ಅಂತ ಹೇಳಿದ್ರೆ ನಾನು ಭಾವಿಸಿದ್ದೇನೆ.
2: ಅದು ವರನೇ ಸರ್, ಒಂದು ಗಳಿಗೆ ನೀರಿಲ್ಲದ ಬದುಕು ಕತ್ತ ಸಾಧ್ಯವ? ಪ್ರಕೃತಿಗೆ ನಮ್ಗಷ್ಟು ಉಚಿತವಾಗಿ ಕೊಟ್ಟಿರುವಂತ ನೀರು, ಅದು ನಮ್ಮ ಕರಾವಳಿಯಲ್ಲಿ ನೀರಿಗೆ ಯಾವ ಕೊರತೆ ಇಲ್ಲಲ್ಲ ಸರ್. ಯಾವ ತೋಡ, ಯಾವ ಕೆರೆ, ಯಾವ ಹೊಳೆ, ಯಾವ ಸಮುದ್ರ, ಅಷ್ಟು ದೊಡ್ಡ ಸಮುದ್ರ ತುಂಬಿಕೊಂಡಿಪ್ಪು ನೀರು, ಎಲ್ಲಿ ಕಂಡ್ರು ನೀರೇ ನಮ್ಗೆ ಹೇಳಿ ಸರ್ ನೀವು.
3: ಮತ್ತೆ ನೀರಿನ ಹಂಚಿಕೆ ಭೂಮಿಯಲ್ಲಿ ಹೇಗಿದೆ ಅಂತ ಕೇಳಿದ್ರೆ, ಫಾರ್ ಎಕ್ಸಾಂಪಲ್ ಇದು ಭೂಮಿಯ ಮುಕ್ಕಾಲು ಭಾಗ ಆವರಿಸಲ್ಪಟ್ಟಿರುವುದು ನೀರಿಂದ. ಹಾಗಂತೇಳಿ ನಮಗೆ ಎಲ್ಲ ನೀರನ್ನ ಯೂಸ್ ಮಾಡ್ಲಿಕ್ಕೆ ಆಗುದಿಲ್ಲ. ಅದರಲ್ಲಿ 97% ನೀರು ಉಪ್ಪು ನೀರಿಂದ ಆವರಿಸಲ್ಪಟ್ಟಿದೆ, ಕೇವಲ 3% ಸವಿ ನೀರು. ಈ 3% ಸಹ 2% ಮಂಜುಗಡ್ಡೆ ರೂಪದಲ್ಲಿ, ಅದು ನಮಗೆ ಬಳಸಲಿಕ್ಕೆ ಆಗುದಿಲ್ಲ, ದೂರ ಪ್ರದೇಶದಲ್ಲಿದೆ. ಓನ್ಲಿ 1% ನೀರು ನದಿಗಳಲ್ಲಿ, ಕೆರೆಗಳಲ್ಲಿ, ಅಂತರ್ಜಲದಲ್ಲಿ ಹಂಚಿ ಹೋಗಿದೆ. ಇದು ಈಗ 1% ಅಂತ ಹೇಳ್ದಾವಾಗ ನಮ್ಗೆ ಗೊತ್ತಾಗುತ್ತೆ ಇದ್ರ ಅಮೂಲ್ಯತೆ ಎಷ್ಟಿದೆ ಅಂತ ಹೇಳುವಂತದ್ದು.
2: ಯಾವ ಅಡ್ಜಿಗೆ ಬಂದು ನಾವು
3: ನಿಂತ್ಕೊಂಡಿತ್ತು ಬಹಳ ಸರಳವಾಗಿ ಹೇಳ್ಬೇಕಂತ ಹೇಳಿದ್ರೆ, 1 ಲೀಟರ್ ಬಾಟ್ಲಿಯ 1 ಚಮಚದಷ್ಟು ನೀರನ್ನ ನಾವು ನಮ್ಮ ನಾನಾ ಉದ್ದೇಶಗಳಾದಂತ ಕೃಷಿಗೆ, ಕುಡಿಲಿಕ್ಕೆ, ಕೈಗಾರಿಕೆಗಳಿಗೆ, ಬುದ್ಧಿಜೀವಿಗಳಾದ ನಾವು ಮನಬಂದಂತೆ ಬಳಸ್ತಾ ಇರೋದ್ರಿಂದ, ಯಥೇಚ್ಛವಾಗಿ ಮಳೆಯಾಗುವಂತ ಈ ಪ್ರದೇಶದಲ್ಲೂ ಸಹ ಕುಡಿಯುವ ನೀರಿಗೆ ಹಾಹಾಕಾರ ಪಡುವಂತ ಪರಿಸ್ಥಿತಿ ಬಂದೋದಾಗಿದೆ.
2: ನಿಜವಾಗ್ಲು ಅದೊಂದು ವಿಪರ್ಯಾಸನೇ ಸರಿ ಸರ್. ವರ್ಷಕ್ಕೆ ನಮ್ಮಲ್ಲಿ, ನಮ್ಮ ಕರಾವಳಿಯಲ್ಲಿ ಅಥವಾ ನಮ್ಮ ಕುಂದಾಪುರದಲ್ಲಿ ಎಷ್ಟು ಮಳೆ ಆಗ್ತಾಳೆ? 4,500
3: ವಾಡಿಕೆ ಮಳೆ ಆಗ್ತದೆ. 4,000 ಈಗ ಸಾಮಾನ್ಯ ಜನರಿಗೆ 4,500 mm ಅಂದ್ರೆ ಹೇಳಿದ್ರೆ ಗೊತ್ತಾಗುದಿಲ್ಲ. ಅದ್ ಹೇಗೆ ಕೇಳಿದ್ರೆ, ನಮ್ಮಲ್ಲಿ ಬಿದ್ದಂತ ಮಳೆ ನೀರನ್ನ ಒಂದು ಸ್ವಲ್ಪನೂ ಇಂಗ್ಲಿಕ್ ಬಿಡದೇ ಇದ್ರೆ, ಒಂದು ಸ್ವಲ್ಪನೂ ಆವಿಯಾಗ್ಲಿಕ್ ಬಿಡದೇ ಇದ್ರೆ, ಒಂದು ಸ್ವಲ್ಪನೂ ಹರಿದೋಗ್ಲಿಕ್ ಬಿಡದೇ ಇದ್ರೆ, 4.5 meter ದಪ್ಪದ ಮಳೆ ಬೀಳ್ತದೆ ನಮ್ಮಲ್ಲಿ. 4.5 meter ದಪ್ಪ ಅಂದ್ರೆ ಆಲ್ಮೋಸ್ಟ್ ಸದನ ಎಷ್ಟು ಅಡಿ, 1 meter ಅಂದ್ರೆ 3.33
2: ಕರೆಕ್ಟ್
3: ಎಸ್ ಇಂಟು
2: 12-15 feet.
3: ಇಷ್ಟು ಮಳೆ ಬಿದ್ರೂ ಸಹ ನಮ್ಗೆ ಅದರಲ್ಲಿ ಆ ಬಿದ್ದಂತ ಮಳೆಯಲ್ಲಿ 8-10% ಮಾತ್ರ ಭೂಮಿಗೆ ಇಂಗುವಂತದ್ದು.
2: ಅಲ್ಲ ಸರ್, ನೀವು 15 feet ತನಕ ಮಳೆನ ನಾನು ಜಸ್ಟ್ ಕಲ್ಪಿಸಿಕೊಂಡೀಗ, ಅಷ್ಟಪ್ಪ ಮಳೆಯಲ್ಲ ನನ್ ಕಣಗಿದ್ರೆ 5 feet ಮೂರ್ ಸಲ ಮುಳುಗಿ ಹತ್ತ ಅಲ್ದಾ. ಸೊ ಅಂತ ಅಷ್ಟು ಹೈಟ್ ಅಲ್ಲಿ ಇರುತ್ತೋ ಅಷ್ಟು ನೀರನ್ನ ನಾವು ಇಂಗ್ಸು ಕಾಯಿರೆ. ನೀವ್ ಹೇಳ್ತಿದ್ರೆ 8%
3: ಎಷ್ಟು, 8-10% ನೀರು ನ್ಯಾಚುರಲಿ ಭೂಮಿಗೆ ಇಂಗುವಂತದ್ದು.
2: ನ್ಯಾಚುರಲ್
3: ಆಗಿ ಈಗ ಆಲ್ಮೋಸ್ಟ್ ನಾವು ತಕೊಂಡ್ರೆ ಮ್ಯಾಕ್ಸಿಮಮ್ ಜನ ನ್ಯಾಚುರಲ್ ಇಂಗುವ ನೀರನ್ನೇ ಬಳಸ್ತಾ ಇದ್ದಾರೆ ಬಿಟ್ಟದಿದ್ರೆ, ನೀರು ಇಂಗಿಸುವ ಸಂಖ್ಯೆ ಕಮ್ಮಿ ಆಗಿದೆ. ನಮ್ಮ ನೀರು ಜಲಕ್ಷಾಮಕ್ಕೆ ಮೇಜರ್ ಕಾರಣ ಏನ್ ಕೇಳಿದ್ರೆ, ನೀರಿನ ಬಳಕೆ ಮತ್ತು ಪೂರೈಕೆ ನಡುವಿನ ಅಗಾಧ ವ್ಯತ್ಯಾಸ.
2: ಬಳಕೆ ಮತ್ತು ಪೂರೈಕೆ
3: ಅಂತ ಹೇಳಿದ್ರೆ ನಾವು ಮರುಪೂರ್ಣ ಮಾಡದೇ ಇರುವಂತದ್ದು, ಬಳಕೆ ಅನ್ನುವಂಥದ್ದು ನಾವು ಇದಕ್ಕೆಲ್ಲ ಬಳಸ್ತಾ ಇರುವಂತದ್ದು.
2: ನಮ್ಮಲ್ಲಿ ಬರೀ ಬಳಸುದು ಮಾತ್ರ ಸರ್,
3: ಎಸ್ ಎಸ್,
2: ಮರುಪೂರಣ ರೀಚಾರ್ಜ್ ಅದನ್ನ ಇಂಗಿಸುದು ಈ ಮಾತೇ ನಮ್ಗೆ ಗೊತ್ತಿಲ್ಲ.
3: ಅದೊಂದು ವಿಚಾರ. ಇನ್ನು ಇತರ ಕಾರಣಗಳು ಯಾವ್ದು ಕೇಳಿದ್ರೆ, ಫಾರ್ ಎಕ್ಸಾಂಪಲ್ ನಮ್ಗೆ ನೋಡಿ ನೀರು ಇಂಗಿಸುವ ಬಗ್ಗೆ ಅಸಡ್ಡೆ. ಯುವ ಜನಾಂಗಕ್ಕೆ ಕೃಷಿ ಬಗ್ಗೆ ಆಸಕ್ತಿ ಇಲ್ಲದೆ ಇರುವಂತದ್ದು. ಕೃಷಿ ಯಾಕೆ ಕೇಳಿದ್ರೆ, ಮೊದಲು ನಾವು ಕೃಷಿ ಮಾಡ್ತಾ ಇತ್ತು. ಕೃಷಿ ಮಾಡ್ತಾ ಇರುವಾಗ ನಮ್ಗೆ ಕುಡಿಯೋ ನೀರಿನ ಸಮಸ್ಯೆ ಗೊತ್ತೇ ಇಲ್ಲ. ಕೃಷಿ ಲಾಭದಾಯಕ ಅಲ್ಲ ಅಂತೇಳಿ ಹೇಳಿ ನಾವು ಯಾವಾಗ ಬಿಟ್ಟೆವು, ಕೃಷಿಯೂ ಹೋಯ್ತು, ಕುಡಿಯೋ ನೀರು ಇಲ್ಲ.
2: ಇದು ಯಾವ ತರ, ಯಾವ ಕನೆಕ್ಷನ್ ಇದು, ಎಲ್ಲಿಂದ ಕನೆಕ್ಷನ್ ಅದೊಂಚೂರು ಹೇಳಿ. ಕೃಷಿಗೂ ಮತ್ತೆ ಕುಡಿಯುವ ನೀರು ಅಥವಾ ನಾವು ಬಳಸಬಹುದಾದ ನೀರನ್ನ ಉಳಿಸ್ಕೊಂಬಕ್ಕೆ ಯಾವ ತರ ಕನೆಕ್ಷನ್?
3: ಎಸ್ ಎಸ್, ಕೃಷಿಗೆ ಮತ್ತೆ ನಮ್ಗೆ ಇದು ಬಳಸ್ಕೊಳ್ಳೋದು ಹೇಗೆ ಕೇಳಿದ್ರೆ, ಈಗ ನಾವು ಮೊದಲು ಕೃಷಿ ಮಾಡ್ತಾ ಇದ್ದೇವೆ ಮೇಡಮ್. ಆಕ್ಚುಲಿ ನಮ್ಮ ಈ ಭಾಗದಲ್ಲಿ ತುಂಬಾ ಕೃಷಿ ಆಗ್ತದೆ,
2: ಎಲ್ಲರೂ ಕೃಷಿಕರೇ ಇದ್ದಾರೆ.
3: ಎಲ್ಲ ಕೃಷಿಗೂ ಯಾರು, ಪ್ರತಿಯೊಬ್ಬನು ಒನ್ನಾರ್ದ ಅದರ್ ವೇ ಅಲ್ಲಿ ಅವನ ಬೇಸಿಕ್ ಬಂದಿರೋದು ಕೃಷಿ.
2: ನಾವೆಲ್ಲರೂ ಕೃಷಿಕರ ಮಕ್ಕಳೇ,
3: ಕೃಷಿಕರ ಮಕ್ಕಳೇ. ಒಂದು ಇವಾಗ ಅವನ ಮನೆಯಲ್ಲಿ ಭೂಮಿ ಇಲ್ಲದೆ ಇದ್ರು ಬೇರೆ ದೊಡ್ಡಕ್ಕ ಅಥವಾ ಯಾವ್ದಾರು ರೀತಿಯಲ್ಲಿ ಕನೆಕ್ಷನ್ ಹೇಗೆ ಹೋಗ್ತಾ ಇತ್ತು.
2: ಹೌದು,
3: ನಾವು ಈಗಿನ ಯಾವುದು
2: ಟ್ರೆಂಡ್
3: ಈಗಿನ ಟ್ರೆಂಡಿಗೋಸ್ಕರ ಒಂದು ಕೃಷಿ ಲಾಭದಾಯಕ ಅಲ್ಲ ಅಂತ ಹೇಳ್ಕೊಂಡು ಬಿಟ್ಬಿಟ್ಟೆವು. ಇವನ್ನು ಫಸ್ಟ್ ಗೆ ಏನಾಯ್ತು, ಮಕ್ಕಿಗದ್ದೆಗಳನ್ನ ಬಿಟ್ಟೆವು, ಈಗ ಬಯಲುಗದ್ದೆನೂ ಬಿಡ್ತಾ ಇದ್ದೇವೆ. ಇವನ್ ಸುಗ್ಗಿ ಮಾಡುವಾಗ ನಾವು ನಾರ್ಮಲಿ ಇಲ್ಲಿ ಏನಾಗುತ್ತೆ, ನಮ್ಮ ತೋಡ್ಗಳಿರ್ತಿದ್ದವು, ತೋಡ್ಗಳಿಗೆ ತುಂಬಾ ಕಟ್ಟುಗಳನ್ನ ಹಾಕ್ತಾ ಇದ್ದಾವೆ. ಕಟ್ಟುಗಳನ್ನ ಹಾಕ್ತಾ ಇರೋದ್ರಿಂದ ಅದು ಗದ್ದೆಯಲ್ಲಿ ನೀರು ನಿಂತ್ಕೊಳ್ಳೋದ್ರಿಂದ ನ್ಯಾಚುರಲಿ ಕೃಷಿಯೂ ಆಗ್ತಾ ಇತ್ತು, ಪ್ಲಸ್ ನಮ್ಮ ಬಾವಿಗಳಿಗೆ ನೀರಿನ ಕೊರತೆ ಆಗ್ತಾ ಇಲ್ಲ.
2: ಎಕ್ಸಾಕ್ಟ್ಲಿ, ಅಲ್ಲಿ
3: ನೀರು ಇಂಗ್ತಾ ಇತ್ತು. ಈಗ ಏನಾಗಿದೆ, ಕಟ್ಟಾಕೋದು ಕೈ ಮಾಡಿದೆ, ಈಗ ಸಾಗೊಳ್ಳೆ ಮಾಡೋದಿಲ್ಲ. ಯಾಕೆ ನಾವು ಕಟ್ಟಾಕ್ಬೇಕು ಅಂತ, ಮನೋಸ್ಥಿತಿ. ಅದು ಆ ಕಟ್ಟಾಗದೇ ಇರೋದ್ರಿಂದ ಕೃಷಿನೂ ಇಲ್ಲ, ಕುಡಿಯುವ ನೀರಿಗೂ ಪ್ರಾಬ್ಲಮ್ ಆಗಿದೆ. ಅದೊಂದು. ಮತ್ತೊಂದು ಫಾರ್ ಎಕ್ಸಾಂಪಲ್, ಈಗ ನೀವು ನಮ್ದು ಬೆಟ್ಟ ಜಾಗದಲ್ಲಿ ಅಂತ ಹೇಳಿದ್ರೆ ಹೆಚ್ಚಿನ ಈ ಕಡೆಗಳಲ್ಲಿ ಮದಗಗಳಿದ್ದವು. ಈ ಮದಗಗಳು ಎಲ್ಲಿದ್ದಾವ ಅಂತೇಳಿ ಗೊತ್ತಿಲ್ಲ ಯಾರಿಗೂ.
2: ಹೌದು,
3: ಈ ಆಕ್ಚುಲಿ ನಾವು ಇಲ್ಲಿರುವಂತಹ ಬೀಳುವಂತಹ ಮಳೆ ನೀರನ್ನ ನಾವು ಸಮರ್ಪಕ ಒಂದು ಅಸಮರ್ಪಕವಾಗಿ ನೀರಿನ ನಿರ್ವಹಣೆಯನ್ನ ನಾವು ಸಮರ್ಪಕ ಮಾಡ್ಕೊಳ್ತಾ ಇಲ್ಲ. ಅಸಮರ್ಪಕವಾಗಿ ಮಳೆ ನೀರನ್ನ ಇಂಗ್ಸ್ಲಿಕ್ಕೆ ಅಥವಾ ಯಾವುದೇ ರೀತಿಯಲ್ಲಿ ನಾವು ಒತ್ತು ಕೊಡದೆ ಇರುವಂತದ್ದು. ಮತ್ತೊಂದು, ಉಚಿತ ವಿದ್ಯುತ್ತು ಸಹ ಮಾರಕವಾಗಿ ಬಿಟ್ಟಿದೆ. ಆಕ್ಚುಲಿ ಮನುಷ್ಯನಿಗೆ ಯಾವುದೇ ಇದರಲ್ಲಿ ಉಚಿತ ಅಂತ ಬಂದಾವಾಗ ಅದಕ್ಕೆ ನಾವು ಬೆಲೆ ಕೊಡುವುದಿಲ್ಲ.
2: ಇದು ಹೆಂಗ್ ಮಾರಕ
3: ಹೇಗೆ ಕೇಳಿದ್ರೆ, ನಾವು ಫ್ರೀ ಕರೆಂಟ್ ಅಲ್ಲ, ಕರೆ ಇದು ಆನ್ ಮಾಡೋದು ಬಿಟ್ಟು ಕೂತ್ಕೊಂಡು ಬಿಡುದು ಅನ್ನೆಸರಿ. ಹೊರವಾಯಿಲಿ ಒಂದು ಒಂದು ಈ ಒಂದು ಕರೆಂಟು ವೇಸ್ಟ್, ನೀರು ವೇಸ್ಟ್, ಪ್ಲಸ್ ಬೆಳೆನು ಹಾಳಾಗ್ತದೆ. ಅದನ್ನು ತಿಳ್ಕೊಳ್ಳೋದಿಲ್ಲ.
2: ಅನವಶ್ಯಕ ನೀರು
3: ಇದೆಲ್ಲ ಆಕ್ಚುಲಿ ನಮ್ಗೆ ಇದು ಯಾವ್ದು ಇತರ ಕಾರಣಗಳು, ನಮ್ಮ ಜಲಕ್ಷಾಮಕ್ಕೆ ಇತರ ಕಾರಣಗಳು. ಆಕ್ಚುಲಿ
2: ನೀವ್ ಹೇಳ್ರಿ ಕಾಣಿ ಸರ್, ಮದ್ಗ ಅಂತ ಹೇಳಿದ್ರಿ, ಕೆರೆ ಅಂತ ಇತ್ತು ಮೊದ್ಲೆಲ್ಲ ಕಡೆ. ಕೆರಿ ಒಂದು ನಾಲ್ಕು ಮನೆ ಒಂದು ಕೆರೆ ಇರ್ತೆ ಇತ್ತು. ಆ ಕೊಡು ಒಬ್ರಿಗೆ, ಈ ಕೊಡು ಒಬ್ರಿಗೆ, ಈ ಕೊಡು ಒಬ್ರಿಗೆ, ಮತ್ತೊಂದ್ ಕೊಡು ಒಬ್ರಿಗೆ, ಇದು ಕೆರೆ. ಇದು ಈಗ ಕೆರಿನೆಲ್ಲ ಒತ್ತುವರಿ ಮಾಡ್ಕೊಂಡು ಅಲ್ಲೆಲ್ಲ ಮನೆಯೋ ಮತ್ತೆಂತೋ ತೋಟವೋ ಮಾಡ್ಕೊಂಡಿರ, ಅದು ಒಂದಾಯ್ತು. ಇನ್ನೊಂದು, ಕ್ಯಾರಿ ಇದ್ರು ಅದು ಹಾಳು ಬಿದ್ದಿತ್ತು, ಯಾರು ಅದ್ರ ಮೂಸುಕೋ ಹತ್ತಿಲ್ಲ. ಮೊದ್ಲೆಲ್ಲ ನಂಗೆ ಅಜ್ಜಿ ಮನೆಯಲ್ಲಿ ನಮ್ಗೆ ಬೇಸಿಗೆ ರಜೆಯಲ್ಲಿ ಕೆಲಸ ಅಂತ ಕೇಂದ್ರೆ ಕ್ಯಾರಿ ಇದಕ್ಕೆ ಕೆಸರು ಎತ್ತಿ ಮೇಲೆ ಹಾಕ್ಬೇಕು, ಇಲ್ಲ ಇದಕ್ಕೆ ಮರಣಕಟ್ಟಿಗೆಲ್ಲ ಹಾಕಕ್ಕ. ಕೆರೆ ಕ್ಲೀನ್ ಆತ್ತ, ಅದನ್ನ ಎಲ್ಲಾ ಮನೆಯವರು ಒಟ್ಟಾಗಿ ಮಾಡ್ಕ, ಅದೊಂಥರ ಸಾಮಾಜಿಕವಾಗಿ ಒಂದು ಜವಾಬ್ದಾರಿ ಇದ್ದಂಗೆ. ಈಗ ಅಂತ ಕೆರೆಗಳನ್ನ ಮೂಸೋರೆ ಇಲ್ಲ, ಅಂದ್ರೆ ಅದ್ ಹತ್ರ ಹಾಪರೇ ಇಲ್ಲ. ಮೊನ್ನೆ ನನ್ ಮಗಳಿಗೆ ಹೇಳ್ತಾ ಇದ್ದೆ, ಮಾಯದಂತ ಮಳೆ ಬಂತಣ್ಣ ಮದಗಾದ ಕೆರೆಗೆ. ಅದು ಎಕ್ಸ್ಪ್ಲೇನ್ ಮಾಡ್ಕೆ ಅರ್ಥ ಎಂತ ಅಂತ. ಈ ಮದಗ ಅಂದ್ರೆ ಎಂತ, ಮದಗ ಅಂದ್ರೆ ನಮಗೆ ಗೊತ್ತೇ ಇಲ್ಲ. ನಮ್ಗೂ ಈಗ ಮದಗ ಕಾಂಬಕ್ಕೆ ಎಲ್ಲಿತ್ತು, ನಾವು ಸಹ ಹುಡ್ತಾ ಬೆಳೀತಾ ಮದಗ ನಾನ್ ಎಲ್ಲಿ ಕಂಡಿದ್ ನಂಗೆ ಸಹ ನೆನ್ಪಿಲ್ಲ. ನಂಗೊಂದು ಕಲ್ಪನೆ ಇದೆ, ಮದಗ ಅಂದ್ರೆ ಇಷ್ಟು ದೊಡ್ಡದಾಗಿರೋ ಕೆರೆ ಅಂತ. ಈ ಮದಗಗಳೆಲ್ಲಗೂ ಒತ್ತುವರಿ
3: ಒತ್ತುವರಿ ಅನ್ನೋದಕ್ಕಿಂತ ಮೇಡಮ್ ಅಲ್ಲಿ ಏನಾಗಿದೆ, ಡೀಸಿಲ್ಟ್ ಆಗಿ ಮದಗವೇ ಅಂತ ಹೇಳುವ ನಾರ್ಮಲ್ ಲ್ಯಾಂಡ್ ಟೈಪ್ ಆಗ್ಬಿಟ್ಟಿದೆ.
2: ಕರೆಕ್ಟ್ ಲ್ಯಾಂಡ್. ಹೌದು,
3: ಈಗ ನಮ್ಗೆ ಇಲ್ಲಿ ನಾವೇನ್ ದೊಡ್ಡ ವಿಶೇಷ ಮಾಡ್ಲಿಕ್ಕೆ ಏನು ಇಲ್ಲ. ಈಗ ಇಲ್ಲಿ ಜಿಯಾಲಜಿಸ್ಟಿನ ಅಗತ್ಯ ಇಲ್ಲ, ಯಾರು ಇಲ್ಲ. ಈಗ ಫಾರ್ ಎಕ್ಸಾಂಪಲ್ ಫಿಷರ್ ಮ್ಯಾನ್ ಯಾವ್ದೇ ಆಕ್ಟಿವಿಟೀಸ್ಗೆ ಅವರು ಆಫೀಸರ್ ಬರೋದಕ್ಕಿಂತ ಲೋಕಲ್ ಫಿಷರ್ ಮ್ಯಾನ್ ಇರುವಷ್ಟು ನಾಲೆಜ್, ಪ್ರಾಕ್ಟಿಕಲ್ ನಾಲೆಜ್ ಇವರಿಗೆ ಇರೋದಿಲ್ಲ.
2: ಎಕ್ಸಾಕ್ಟ್ಲಿ
3: ಅದೇ ತರ ಇಲ್ಲಿ ಕೃಷಿಕರಿಗೆ, ನಮ್ ಬೇರೆ ಎಲ್ಲಿ ಕೇಳಲಿಕ್ಕೆ ಹೋಗೋದು ಬೇಡ. ಈಗ ಇರೋ ನಮ್ಮಲ್ಲಿ ಏನ್ ದೊಡ್ಡ ಸಮಸ್ಯೆ ಏನ್ ಕೇಳಿದ್ರೆ, ನಮ್ಮಲ್ಲಿ ಯೋಜನೆಗಳೆಲ್ಲ ಚೆನ್ನಾಗಿದ್ದಾವೆ, ನಿರ್ವಹಣೆ ವೀಕ್. ನಿರ್ವಹಣೆ ಇಲ್ಲ, ಒಂದು ಬಸ್ ಸ್ಟ್ಯಾಂಡ್ ಆಗ್ತದೆ ಅದಕ್ಕೆ ನಿರ್ವಹಣೆ ಇರುವುದಿಲ್ಲ. ಅದಕ್ಕಿಂತ ಬಸ್ ಸ್ಟ್ಯಾಂಡ್ ಹೋಗ್ಲಿ, ಇದ ಮತ್ತೊಂದು ಕಟ್ಟಬಹುದು, ಬಟ್ ಜನ ತಿಳಿದುಕೊಂಡಿಲ್ಲ ನೀರಿಗೆ ನೀರೇ ಪರ್ಯಾಯ.
2: ಎಸ್, ದರ್ ಇಸ್ ನೋ ಸಬ್ಸ್ಟಿಟ್ಯೂಟ್.
3: ಈಗ ನಾನು ಇಲ್ಲಿಗೆ ಬರುವಾಗ ನಡ್ಕೊಂಡು ಬರಬಹುದು, ಕಾರಲ್ಲೂ ಬರಬಹುದು, ಹೇಗೆ ಬರಬಹುದು, ಬಟ್ ಈ ನೀರಿಗೆ ಏನಾದರೂ ಸಬ್ಸ್ಟಿಟ್ಯೂಟ್ ಇದ್ದಿದ್ರೆ ಅದು ಮಳೆ.
2: ಕರೆಕ್ಟ್.
3: ಈ ಮಳೆಯನ್ನು ನಾವು ಸಮರ್ಪಕವಾಗಿ ಉಳಿಸ್ಕೋ ಇದು ಮಾಡ್ಕೊಂಡಿಲ್ಲ ಅಂತೇಳಿ ಹೇಳಿದ್ರೆ ಆಕ್ಚುಲಿ ನಮ್ಮಷ್ಟು ನನಗೆ ಒಂದೊಂದ್ಸಲ ಬಹಳ ಬೇಜಾರಾಗೋದು. ನಾವು ಪ್ರಜ್ಞಾವಂತರು ಹೌದು, ಬುದ್ಧಿವಂತರು ಹೌದು, ಆದ್ರೆ ನಮ್ಗೆ ಅಂತರ್ಜಲದ ಬಗ್ಗೆ, ನೀರಿನ ವಿಷಯದಲ್ಲಿ ನಾವು ನಮ್ಮ ಬುದ್ಧಿ ಸಾಲುವ ಅಥವಾ ಯಾಕೆ ಹಿಂಗ್ ಮಾಡ್ತಾ ಇದ್ದೇವೆ.
2: ಅಲ್ಲ ಸರ್, ಅದು ಅಸಡ್ಡೆ, ಇಟ್ ಈಸ್ ಕಾಲ್ಡ್ ಆಸ್ ನೆಗ್ಲಿಜೆನ್ಸಿ. ಯಾಕೆಂದ್ರೆ ಎಲ್ಲಿ ತನಕ ಬಿಸಿ ಮುಟ್ಟೋದಿಲ್ವೋ ಅಲ್ಲಿ ತನಕ ನಮ್ಗೆ ಅದ್ರದ್ದು ಇಂಪಾರ್ಟೆನ್ಸ್ ಗೊತ್ತಾಗೋದಿಲ್ಲ. ವೆರಿ ಸಿಂಪಲ್, ನಾನು ಇದೇ ಊರಂಗಿದ್ದವಳು ಕರಾವಳಿಯಲ್ಲಿ, ನಮ್ದು ಅದೇ 4,500 ಮಿಲಿಮೀಟರ್ ಮಳೆ ಕಂಡವ್ರು. ಎಲ್ಲಿ ಕಂಡ್ರು ನೀರು, ನಮ್ಗೆಲ್ಲ ನೀರಿನ ಕೊರತೆ ಇಲ್ಲ, ಆಯ್ತಾ. ಆದ್ರೆ ಬಾಂಬೆಗೆ ಹೋದಾಗ ನಂಗೆ ಅರ್ಥ ಆಯ್ತು, 8 ಗಂಟೆಗೆಲ್ಲ ನೀರು ಬರಲ ಅಂದ್ರೆ, ಒಂದಿನ ಅವ ನೀರು ಬಿಡ್ಲ ಅಂದ್ರೆ ಟಾಯ್ಲೆಟ್ಗೆ ಹೋಗಕ್ಕೂ ಯೋಚನೆ ಮಾಡ್ಬೇಕು, ಸ್ನಾನ ಮಾಡೋಕ್ಕೂ ಯೋಚನೆ ಮಾಡ್ಬೇಕು. ಟೆನ್ಷನ್ ಅಂತ ಕೇಂದ್ರೆ ನೀರು ಬರ್ತಿಲ್ಲ ಅಮ್ರು, ಅದೇ ಒಂದ್ ದೊಡ್ಡ ಟೆನ್ಷನ್. ನೀರಿಲ್ಲ ಅಂದ್ರೆ ಎಂತ ಅಂಬುದೊಂದು ಆ ಇಂಪಾರ್ಟೆನ್ಸ್ ಇತ್ತಲ್ಲ. ನೀರು ಬರ್ದೇ ಇದ್ದಾಗ, ನೀರು ಸಿಕ್ಕದೇ ಇದ್ದಾಗ ಗೊತ್ತಾಯ್ತು
3: ನಮ್ಮಲ್ಲಿ ಯಾವುದೇ ವಸ್ತುವಿನ ವ್ಯಾಲ್ಯೂ ನಮಗೆ ಅದು ಇಲ್ದಿದ್ದಾವಾಗ. ಆಕ್ಚುಲಿ ನೀರನ್ನ ನಮ್ದು ಒಟ್ಟು ಮರಣ ಹೊಂದುವ ಸಂಖ್ಯೆನೂ ತಕೊಂಡ್ರೆ ಮೇಡಮ್, ಆಕ್ಚುಲಿ ನೀರಿನ ಸಮಸ್ಯೆಯಿಂದಾಗಿ ಸಾಯುವ ಸಂಖ್ಯೆನೇ ಜಾಸ್ತಿ. ಆಕ್ಚುಲಿ
2: ಹೌದಾ,
3: ನೀರಿನ ಸಮಸ್ಯೆಯಿಂದಾಗಿ ಓವರ್ಆಲ್ ನಿಮ್ಗೆ ಮರಣ ಹೊಂದುವರ ಸ್ಟಾಟಿಸ್ಟಿಕ್ ತಗೊಂಡ್ರೆ ನಿಮ್ಗೆ ಪ್ರಪಂಚದಲ್ಲಿ ಒಂದೀಗ ನೀರಿನ ಸಮಸ್ಯೆಯಿಂದ ಸಾಯುವ ಸಂಖ್ಯೆ.
2: ಆರೋಗ್ಯಕರ ನೀರಿಲ್ಲ.
3: ಹೌದು, ಆರೋಗ್ಯಕರ ನೀರಿಲ್ಲದೆ ಕೆಲವೊಂದ್ ಕಡೆ ಇಲ್ದೆ ಇರುವಂತಹದ್ದು ಟೋಟಲ್. ಇದು ಆಕ್ಚುಲಿ ವಿಶ್ವಸಂಸ್ಥೆ ಒಂದು ಇದರಿಂದ ತಗೊಂಡ ಅಂಕಿಅಂಶದ ಇದ್ರ ಪ್ರಕಾರ ಆಕ್ಚುಲಿ ನೀರಿನ ಸಮಸ್ಯೆ. ಮತ್ತೊಂದು, ನಮ್ಗೆ ಆಕ್ಚುಲಿ ನೀರು ಇಲ್ದೇ ಇದ್ದಾವಾಗ ಫಸ್ಟ್ ಬಾಧಿತರಾಗುವುದು ಮಕ್ಕಳು, ಮಹಿಳೆಯರು.
2: ನಿಜ, ಒಪ್ತೆ ನಾನು.
3: ಮತ್ತೆ ನೀರಿನ ಸಮಸ್ಯೆ ಏನನ್ನೋದು ನೀವು ಹೇಳಿದಾಗ ನಮ್ಗೆ ಯಾಕೆ ಗೊತ್ತಿಲ್ಲ ಅಂತ ಕೇಳಿದ್ರೆ, ನನ್ನ ಜಾಯ್ನ್ ಆದ ನಾನು ಇದರಲ್ಲಿ ನಾನು ಕೋಲಾರಕ್ಕೆ ಹೋಗಿದ್ದೆ. ಅಲ್ಲಿ 1900 ಇಸ್ವಿಯಲ್ಲಿ ನಮ್ಮ ಕೋಸ್ಟಲ್ ಅಲ್ಲಿ ಹೇಗಿತ್ತು ಅದೇ ತರ ಬಾವಿಗಳಿದ್ದವಂತೆಲ್ಲಿ
2: 1900 ಇಸ್ವಿಯಲ್ಲಿ
3: ಅದೇ ತರ ಇತ್ತು. ಆಕ್ಚುಲಿ ಜಾಸ್ತಿ ಕೆರೆಗಳು ಇರುವುದು ಇದೆಲ್ಲ ಅಲ್ಲೇ ಇತ್ತು,
2: ಕೋಲಾರದಲ್ಲೇ
3: ಇತ್ತು. ಬಟ್ ಅಲ್ಲಿ ಏನಾಗಿದೆ ಈಗ 1700 ಫೀಟ್ ವರೆಗೆ ಹೋಗ್ತಿದೆ, ಫ್ಲೋರೈಡ್ ಕಂಟೆಂಟ್ ಇದೆ. ಅಲ್ಲಿಯ ಪರಿಸ್ಥಿತಿ ಹೇಗೆ ಅಂತ ಕೇಳಿದ್ರೆ ಅಲ್ಲಿಯ ಗಂಡು ಮಕ್ಕಳನ್ನು ಹೆಣ್ಣು ಮಕ್ಕಳನ್ನು ಬೇರೆಯವ್ರು ಮದುವೆ ಮಾಡ್ಕೊಂಡು ಹೋಗ್ಲಿಕ್ಕೆ ಒಪ್ಪುದಿಲ್ಲ.
2: ಯಸ್, ಇದು ನಾನು ತುಂಬಾ ಕಡೆ ಇಂತಹ ಕಥೆಗಳನ್ನ ಕೇಳಿದ್ದೀನಿ. ನೀರಿಲ್ಲ ಅಂದ್ರೆ ಹೆಣ್ಣು ಕೊಡುದಿಲ್ಲ.
3: ಅಲ್ಲ, ಆ ವಿಷಯ ಅಲ್ಲ, ಅಲ್ಲಿ ಹೇಗೆ ಕೇಳಿದ್ರೆ ಫ್ಲೋರೈಡ್ ಕಂಟೆಂಟ್ ಇದೆ. ಆಕ್ಚುಲಿ ಫ್ಲೋರೈಡ್ ಕಂಟೆಂಟ್ ಇರೋದ್ರಿಂದ ಅದರಲ್ಲಿ ಫಸ್ಟ್ ಗೆ ಏನಾಗುತ್ತೆ, ಹಲ್ಲಿಗೆ ಅಟ್ಯಾಕ್ ಆಗುತ್ತೆ, ಎಲ್ಲೋ ವಯಸ್ಸಲ್ಲಿ ಹಲ್ಲು ಬರುತ್ತದೆ, ಫ್ಲೋರೋಸಿಸ್ ಅನ್ನುವ ಕಾಯಿಲೆ ಬರ್ತದೆ. ಆಕ್ಚುಲಿ ಕಡೆಗೆ ಕಾಲುವೆ ಬೆಂಡ್ ಆಗುತ್ತೆ, ಹದಿಹರೆಯದವರು ಏಜಾದವರಾಗಿ ಕಳ್ತಾರೆ.
2: ಓ,
3: ಇದು ದೊಡ್ಡ ಸಮಸ್ಯೆ. ಆಕ್ಚುಲಿ ನಾವು ಸ್ವರ್ಗದಲ್ಲಿದ್ದೇವೆ, ನಮ್ಗೆ ಏನಾಗಿದೆ, ನಮ್ಗೆ ನೀರಿನ ವ್ಯಾಲ್ಯೂ ಗೊತ್ತಿಲ್ಲ. ಇದು ಆಕ್ಚುಲಿ ನಮ್ಗೆ ಎಲ್ಲಿನೋ ಅನ್ನುವಂತದ್ದು ನಮ್ಗೆ ಪಾಠ ಕಲ್ಸಿಕ್ ಬಂದಿದ್ದು ಅಂತ ಹೇಳ್ತೇನೆ.
2: ಆದ್ರೆ ಅರ್ಥ ಅರ್ಥ ನಂಗೆ ಅನ್ಸೋದು ಸರ್, ಎರಡು ವಿಷಯದಲ್ಲಿ ನಾವು ತುಂಬಾ ಎಡವಿದ್ದೇವೆ ಅಂತ, ಅಂಡ್ ಎಡವುತ್ತಾನೆ ಇದ್ದೇವೆ. ಒಂದು, ನಮ್ಗೆ ಮರ ಗಿಡಗಳನ್ನ ಉಳಿಸ್ಕೊಳ್ಳಕ್ ಆಗ್ಲಿಲ್ಲ. ಬೆಳೆಸೋದ್ ಬಿಡಿ, ಅದ್ ನಮ್ ಹಣಿ ಬರ್ದಂಗಿಲ್ಲೇನೋ, ಅಟ್ ಲೀಸ್ಟ್ ಇರೋ ಹಾಡಿಗಳನ್ನು ನಾವು ಉಳಿಸ್ಕೋತಿಲ್ಲ. ಎಲ್ಲ ಕಟ್ ಮಾಡಿ ಪ್ಲಾಟ್ ಮಾಡು ಸೇಲ್ ಮಾಡು, ಪ್ಲಾಟ್ ಮಾಡು ಸೇಲ್ ಮಾಡು, ದುಡ್ಡೇ ಮಾಡುದಂತ. ಆಯ್ತಾ, ಒಂದು ಅಲ್ಲಿ ಎಡವಿದ್ವಿ ನಾವು. ಓಕೆ, ಅದು ಆಯ್ತಪ್ಪ, ಅದು ಹಂಗೋಯ್ತು. ಈಗ ಜಾಗ ಎಲ್ಲ ಎಲ್ಲಿ ಗಿಡ ನೆಡುವುದು, ಅದನ್ನ ಸಾಕುದು ಯಾರು, ಈ ಪ್ರಶ್ನೆಗಳು ಹೋಗ್ಲಿ. ಇರೋ ನೀರನ್ನ ಬಳಸ್ಕೊಳ್ಳುವಂತಹ ಒಂದು ಅಂತ ಪ್ರಜ್ಞೆ ನಮ್ಗಿದ್ಯಾ,
3: ಇಲ್ಲೋ ಇಲ್ಲ.
2: ಅದ್ರ ಬೆಲೆ ಗೊತ್ತಿದ್ಯಾ? ಬಳಸೋವಾಗ ಹಿಂಗ್ ಆನ್ ಮಾಡ್ರಾಯ್ತು ಸರ್, ಲೈಫ್ ಈಸಿ ಮಾಡ್ಬಿಟ್ಟಿದ್ದಾನೆ ದೇವ್ರು. ಸ್ವಿಚ್ ಆನ್ ಮಾಡಿದ ಕೂಡಲೇ ನಿಮ್ಗೆ ಸೀದಾ ಬಾಮಿಯಿಂದ ಟ್ಯಾಂಕ್ ನೀರು ಹೊತ್ತು, ಇಲ್ಲ ನೊಳ್ಳಿ ತಿರ್ಸ್ರು ಕೂಡ ನೊಳ್ಳಿಗೆ ಬತ್ತು ಮತ್ತೆ ಅಂತಕ್ಕೆ ತಲೆಬಿಸಿ.
3: ಮೇಡಮ್, ನಿಮ್ಮ ಮಾತಿಗೆ ನಾನು ನಡ್ ಬಂದೆ.
2: ನಮ್ಗೆ
3: ಇವಾಗಲೂ ಇಷ್ಟ ಹೇಳ್ತಾರಲ್ಲ, ಅಥವಾ ಎಲ್ಲೂ ನೀರಿಲ್ಲ ಅಂತ ಹೇಳ್ತಾರಲ್ಲ, ಇವಾಗಲೂ ನಾವು ಬಾವಿಯಿಂದ ಸೇದಿ ತೆಗೆಯುವುದರ ನೀರು, ನಮ್ ನೀರಿನ ಸಮಸ್ಯೆ ಇಲ್ಲ.
2: ಎಕ್ಸಾಕ್ಟ್ಲಿ, ಕರೆಕ್ಟ್ ಆಗಿ ಹೇಳಿದ್ರಿ ನೀವು.
3: ನಮಗೆ ಯಾವುದೇ ಒಂದು ಈಸಿಯಾಗಿ ಸಿಕ್ಕಿದಾವಾಗ ಅದ್ರ ವ್ಯಾಲ್ಯೂ ಗೊತ್ತಿರುವುದಿಲ್ಲ. ಈಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಹೋಗ್ತೇವೆ ನಾವು, 5-6 ರೂಪಾಯಲ್ಲಿ ನಾನು ಪ್ರತಿ ವರ್ಷ ತಗೊಂಡ್ ಬಂದು ಇಷ್ಟು ಗಿಡ ನೆಡ್ತೇನೆ. ನಾನು ಯಾಕೆ ಕೇಳಿದ್ರೆ, ಎಷ್ಟೋ ಜನ ನಾನು ಕೆಲವೊಂದು ಇದರಲ್ಲಿ ಹೇಳಬೇಕೋ ಬೇಡೋ ನನಗೆ ಗೊತ್ತಿಲ್ಲ, ಅವರು ಮನಸ್ಪೂರ್ವಕವಾಗಿ, ಈಗ ನೀವು ಆಸಕ್ತಿಯಿಂದ ಮಾಡೋದು ಬೇರೆ, ಏನೋ ಒಂದು ಶೋಕಿಂಗ್ ಮಾಡೋದು ಬೇರೆ. ಆಕ್ಚುಲಿ ನಿಮ್ಗೆ ಆಸಕ್ತಿಯಿಂದ ಮಾಡಿದಾಗ ಅದರಲ್ಲಿ ಸಿಗುವಂತ ಖುಷಿ ಇತ್ತಲ್ಲ, ನಿಮ್ಗೆ ಅಲ್ಲಿ
2: ಬೇರೆ ಯಾವ್ದ್ರಲ್ಲೂ
3: ಸಿಗುದಿಲ್ಲ.
2: ಹೌದು,
3: ಅದಕ್ಕೆ ನಾನು ಕೃಷಿನ ಯಾಕೆ ಕೇಳಿದ್ರೆ, ನಾಳೆ ನನಗೆ ಜಾಬ್ ಇಲ್ಲ ಅಂದ್ರೂ ನಾನು ಹೆದರ್ಕೊಳ್ಳೋದಿಲ್ಲ. ನಮ್ಗೆ ಕೃಷಿಯಲ್ಲಿ ಹೋಗಿ ಬಂದು ಬೇಕಾದ್ರೆ ಅರ್ಧ ಗಂಟೆ ಇವನ್ನು ನನಗೆ ಈಗ ಬರುವಾಗ ನಾನು ನಿಮ್ಗೆ ಇದನ್ನು ಸಹ ಮೊನ್ನೆ ಮಾತಾಡುವಾಗ ಹೇಳಿದೆ, ನನಗೆ ಈಗ ಲೇಬರ್ ಪ್ರಾಬ್ಲಮ್ ಮೇಡಮ್, ಲೇಬರ್ ಏನು ಕೆಲಸ ಮಾಡೋದಿಲ್ಲ. ನಾನು ಬರುವಾಗ ಒಬ್ಬ ಕೆಲಸ ಮಾಡ್ತಾ ಇದ್ದಾನೆ, ನಾನೇ ಸರ್ಕಲ್ ಅಲ್ಲಿ ನೋಡಿ ಬಂದೆ, ಎಷ್ಟೋ ಜನ ಮಲಗಿದ್ದಾರೆ. ನಾನು ಅವರಿಗೆ ಇದೇ ಮಾತನ್ನ ಅಂತ ಹೇಳಿದ್ದೆ, ನೋಡಿ ನಮ್ಮ ಈಗಿರುವಂತ ಯಂಗ್ಸ್ಟರ್ಸು ಎಲ್ಲಾದ್ರೂ ಈ ಕೆಲಸಗಳಿಗೆ ಅಥವಾ ಇದಕ್ಕೆಲ್ಲಾದ್ರೂ ಬಂದ್ರ ಅಂತ ಹೇಳಿದ್ರೆ ನೀವು ಬೀದಿ ಪಾಲಾಗಬೇಕಾಗತ್ತೆ. ನಾನು ಹೇಳುದು ಪ್ರತಿಯೊಬ್ಬನು ಮಾಡುದು, ನಾನು ಎಷ್ಟು ಸಂಬಳ ತಗೊಳ್ತಾ ಇದ್ದೇನೆ, ನನಗೆ ಖುಷಿಯಾಗುವ ಲೆಕ್ಕದಲ್ಲಾದ್ರೂ ಕೆಲಸ ಮಾಡ್ಬೇಕನ್ನೋದು ನನ್ನ ಇದು.
2: ನಿಮ್ ಕಣಗಿದ್ದರು ಒಂದ 80 ಜನ 100 ರಂಗೆ 20 ಜನ ಬಿಡಿ, ಆದಷ್ಟು ಈ ಕೃಷಿ ಒಂದು ಕೃಷಿ ಇವತ್ತಂತೂ ಆತಿತ್ತು, ಯಾರಿಗೂ ಅದ್ರ ಮೇಲೆ ಆಸಕ್ತಿ ಇಲ್ಲ, ನಾಳೆ ಉಂಬುದೆ ಅಂತ ಅಂಬ ಚಿಂತೆನೂ ಇಲ್ಲ, ಒಂದ್ ಅದಾತಿತ್ತು. ಇನ್ನೊಂದು ನೀರಿನ ಬಗ್ಗೆ ಕಾಳಜಿಯೇ ಇಲ್ಲ ಸರ್. ಈಗ ನಾವು ಈ ಹೊತ್ತಲ್ಲಿ ಈ ಮಳೆ ತುಂಬಾ ಕಡಿಮೆ, ನಿನ್ನೇನೋ ಒಂದ್ ಸ್ವಲ್ಪ ಜಾಸ್ತಿ ಮಳೆ ಬಂತು, ಅಡ್ಡಿಲ್ಲ ಅಂಬಂಗ್ ಮಳೆ ಬಂತು, ಮಳೆಗಾಲ ಅಂಬ ಫೀಲ್ ಒಂಚೂರು ಬಂತು, ಇವತ್ತು ಅಗೇನ್ ದರ್ ಇಸ್ ನೋ ಮಳೆ, ಮತ್ತೆ ಸೆಕೆ ಆಗ್ತಿದೆ, ಎಷ್ಟೊತ್ತಿ ಮಳೆ ಬತ್ತಿ ಅಂತ ಗೊತ್ತಿಲ್ಲ. ಈ ಸಂದರ್ಭದಲ್ಲಿ ನಾವೀಗ ಇರೋ ನೀರನ್ನ ಬಳಸ್ಕೊಳ್ಳೋದ್ ಇದೀವಿ, ಉಳಿಸೋದು ನಾಟ್ ಜಸ್ಟ್ ಫಾರ್ ಅಸ್, ಇಟ್ ಇಸ್ ಫಾರ್ ದ ನೆಕ್ಸ್ಟ್ ಕಮಿಂಗ್ ಜನರೇಷನ್ ಆಲ್ಸೋ. ಹೆಂಗೆ, ಎಂತ ಮಾಡ್ಲಕ್ಕ, ಹೆಂಗ್ ಮಾಡ್ಲಕ್ಕ?
3: ಈಗ ಅದ್ ಹೇಗೆ ಅಂತ ಕೇಳಿದ್ರೆ ಮೇಡಮ್, ನಮ್ಗೆ ಯಾವ್ದಕ್ಕೂ ಒಂದ್ ಲೆಕ್ಕ ಬೇಕು. ಈಗ ಸಮುದ್ರಕ್ಕೆ ಕಲ್ಲು ಹಾಕೋದಿಗೆ ಒಂದ್ ಲೆಕ್ಕ ಬೇಕು. ಈಗ 1 ಚದರ ಮೀಟರ್ ಅಲ್ಲಿ 1 ಮಿಲಿಮೀಟರ್ ಮಳೆ ಬಿದ್ರೆ 1 ಲೀಟರ್ ನೀರ್ ಸಂಗ್ರಹ ಆಗತ್ತೆ.
2: ಓಕೆ,
3: 1 ಚದರ ಮೀಟರ್ ಅಲ್ಲಿ 1 ಮಿಲಿಮೀಟರ್ ಮಳೆ ಬಿದ್ರೆ 1 ಲೀಟರ್ ನೀರ್ ಸಂಗ್ರಹ ಆಗತ್ತೆ.
2: ಬರೀ 1 ಲೀಟರ್?
3: 1 ಲೀಟರ್, 1 ಚದರ ಮೀಟರ್ ಹೇಳಿದ್
2: ಅದೇ ನಾ ಹೇಳಿದ್ದು.
3: ಈಗ ನೋಡಿ ಇಲ್ಲಿ ಫಾರ್ ಎಕ್ಸಾಂಪಲ್ ನಮ್ದೊಂದು ಚಿಕ್ಕ ಸಂಸಾರ ಅಂತ ನೆನ್ಸ್ಕೊಳ್ಳಿ, ಒಂದು ಚಿಕ್ಕ ಸಂಸಾರ ಅಂದ್ರೆ ಗಂಡ ಹೆಂಡತಿ 2 ಮಕ್ಕಳು. ಬೇಡ ಒಬ್ರನ್ನ ಎಡಿಷನ್ ಆಗಿ ತಗೊಳ್ಳಿ, ಯಾರೋ ನಂಟರು ಬರ್ತಾರೆ, ಅಥವಾ ನಮ್ಗೆ ವರ್ಷಕ್ಕೆ ಇರುವಂತಹದ್ದು 365 ದಿವಸ, ನಮ್ಗೆ ಇಲ್ಲಿ ಬೀಳುವಂತ ಮಳೆ 4,500 ಮಿಲಿಮೀಟರ್ ಮಳೆ, ವಾಡಿಕೆ ಮಳೆ, ಬಟ್ ಲಾಸ್ಟ್ ಇಯರ್ ಜಾಸ್ತಿ ಬಿತ್ತು, 1 ವರ್ಷ ಕಮ್ಮಿ ಆಗತ್ತೆ. ನಾನು ಈ ಒಂದು ಚಿಕ್ಕ ಸಂಸಾರಕ್ಕೆ ಲೆಕ್ಕಾಚಾರದಲ್ಲಿ ಹೇಳುವಂತದ್ದಾದ್ರೆ, ನಿಮಗೆ ಒಬ್ರಿಗೆ 100 ಲೀಟರ್ ಅಂತೇಳಿ ಆಗಿದ್ರೆ, ಒಂದು ಮನೆಯಲ್ಲಿ 4 ಜನ ಅಲ್ಲ 5 ಜನ ಅಂತ ತಗೊಳ್ಳುವ, ವರ್ಷಕ್ಕೆ ಅವರಿಗೆ ಅವಶ್ಯಕತೆ ಇರುವುದು ನೀರಿಂದು 2 ಲಕ್ಷ ಲೀಟರ್ ನೀರು
2: ಒಬ್ಬೊಬ್ಬರಿಗೆ
3: ಅಲ್ಲ,
2: ಇಡೀ ಮನೆ,
3: ಇಡೀ ಮನೆಗೆ ಸಾಕಾಗುವಂತದ್ದು 100 ಲೀಟರ್ ಪರ್ ಪರ್ಸನ್, 100 ಲೀಟರ್ ಪರ್ ಡೇ ಅಂತೇಳಿ ತಗೊಂಡಿದ್ರು, 2 ಲಕ್ಷ ಲೀಟರ್ ನೀರು ಬೇಕಾಗತ್ತೆ ಆ ಮನೆಗೆ ಬೇಕಾಗುವಂತದ್ದು. ಈಗ ನಮ್ಮಲ್ಲಿ ಈಗ ಬೀಳುವಂತ ಮಳೆ 4,500 ಬೇಡ, 3,000 ಅಂತ ತಗೊಳ್ಳಿ, ಅದರಲ್ಲೂ 90% ಸ್ಟಾರ್ಟಿಂಗ್ ಬೀಳುದು ಎಂಡಿಂಗ್ ಬೀಳುದು ಇದ್ ಮಾಡಿ, 3000 ಮಿಲಿಮೀಟರ್ ಬಳೆ, ಇದನ್ನ 100 ಸ್ಕ್ವೇರ್ ಮೀಟರ್ ಇರುವಂತ ಯಾವುದು ರೂಫ್ ಟಾಪ್ ಇರುವವರು ಸಂಗ್ರಹ ಮಾಡಿದ್ರೆ 770,000 ಲೀಟರ್ ನೀರನ್ನ ಸಂಗ್ರಹ ಮಾಡಬಹುದು. 100 ಸ್ಕ್ವೇರ್ ಮೀಟರ್ ಅಂದ್ರೆ 1000 ಸ್ಕ್ವೇರ್ ಫೀಟ್ ಸಮಥಿಂಗ್ ಬರುತ್ತೆ ಆಕ್ಚುಲಿ. ಅಷ್ಟು ಸ್ಕ್ವೇರ್ ಫೀಟ್ ಇರುವಂತ ಮನೆಯವರು ಈ ಬರೇ ಒಂದು ಟ್ಯಾಂಕ್ ಅಲ್ಲಿ ಸ್ಟೋರ್ ಮಾಡಿದ್ರು. ಈಗ ಫಾರ್ ಎಕ್ಸಾಂಪಲ್ ಆ ಜಾಗದಲ್ಲಿ ಏನಾಗುತ್ತೆ, ಒಂದು ಪ್ರದೇಶದ ನೀರಿನ ಲಭ್ಯತೆ ಮತ್ತೆ ಪ್ರಮಾಣ ಒಂದು ಪ್ರಮುಖವಾಗಿ 3 ರೀಸನ್ ಇಂದ ಹೊಂದ್ಕೊಂಡಿದೆ. ಒಂದು ಅಲ್ಲಿಯ ಮಳೆ, ಹವಾಗುಣ, ಒಂದೇ ಶಿಲಾರಚನೆ. ಈ ಶಿಲಾರಚನೆ ಇರೋದ್ರಿಂದ ಈಗ ನಾನು ಇಲ್ಲಿದ್ದು ಶಿಲಾರಚನೆ ಹೇಳಲೇಬೇಕಾಗತ್ತೆ ಮೇಡಮ್.
2: ಹಿಂಗೆ
3: ಜಿಯಾಲಜಿಸ್ಟ್ ನಾನು ಹೇಳಲಿಲ್ಲ ಅಂದ್ರೆ ತಪ್ಪಾಗತ್ತೆ.
2: ನಾವು ಕೇಳಲೇಬೇಕಿದು.
3: ಈಗ ಏನ್ ಕೇಳಿದ್ರೆ, ಇಲ್ಲಿ ನಮ್ದು ಕೋಸ್ಟಲ್ ಬೆಟ್ ಅಲ್ಲಿ ಲ್ಯಾಟ್ರೈಟ್ ಇರೋದು. ಲ್ಯಾಟ್ರೈಟ್ ಅಂತ ಹೇಳಿ ಇಡೋದು ಇಂಗ್ಲಿಷ್ ಅನ್ನೋ ಮುರಕಲ್ ಇರುತ್ತೆ. ಈ ಮುರಕಲ್ಲಿನ ಒಂದು ವಿಶೇಷ ಗುಣ ಏನ್ ಕೇಳಿದ್ರೆ, ಇಟ್ಸ್ ಎ ಹೈ ಪೋರಸ್ ಅಂಡ್ ಹೈ ಪರ್ಮಿಯಬಲ್. ಎಷ್ಟು ಕ್ವಿಕ್ ನೀರನ್ನ ಹೀರ್ಕೊಳ್ತದೋ ಅಷ್ಟೇ ಕ್ವಿಕ್ ನೀರನ್ನ ಬಿಡ್ತದೆ. ಇದು ಒಳ್ಳೇದು ಇದೆ, ಕೆಟ್ಟದ್ದು ಇದೆ. ಇದು ಏನಾಗುತ್ತೆ, ಮಳೆ ಬಂದಾಗ ಕ್ವಿಕ್ ಆಗಿ ಹೀರ್ಕೊಳ್ತದೆ. ಅದೇ 2 ದಿನ ಮಳೆ ಇಲ್ಲ ಅಂದಾಗ ನಿಮ್ಗೆ ಗೊತ್ತಾಗುತ್ತೆ, ನಿಮ್ ಬಾವಿಯೆಲ್ಲ ಸಡನ್ನ 1 ಮೀಟರ್ 1 ಫೀಟ್ ಇಳಿದೋಗುತ್ತೆ. ಇದನ್ನ ನಮ್ಗೆ ಸರಿ ಮಾಡ್ಲಿಕ್ಕೆ ಆಗುದಿಲ್ಲ. ಒಂದು ಸೆಕೆಂಡ್ ಥಿಂಗ್, ಲಿಥೋಲಿಕ್ಲೆ ಅಂತ ಇದೆ. ಲಿಥೋಲಿಕ್ಲೆ ಅಂದ್ರೆ ನಮ್ಮ ಆಡು ಭಾಷೆಯಲ್ಲಿ ಹೇಳಿದ್ರೆ ಶೇಡಿ ಮಣ್ಣು. ಈ ಶೇಡಿ ಮಣ್ಣಲ್ಲಿ ಏನಾಗುತ್ತೆ, ಇದು ನೀರನ್ನ ಇನ್ಫಿಲ್ಟ್ರೇಟ್ ಮಾಡ್ಕೊಳ್ಳೋದು ಕಮ್ಮಿ, ಬಿಟ್ಕೊಡೋದು ಕಮ್ಮಿ. ಹೀಗಿರೋದ್ರಿಂದ ಭೂಮಿಗೆ ಆತರ ಪ್ರದೇಶ ಇದ್ದಲ್ಲಿ ನೀರು ಇಂಗುದೂ ಇಲ್ಲ. ಮತ್ತೆ ನಮ್ಮ ಹಾರ್ಡ್ ರಾಕ್ ಅಲ್ಲಿ ಫೆನಿಸ್ಯುಲಾರ್ ನೈಸ್ ಅಂತ ಹೇಳ್ತೇವೆ. ಫೆನಿಸ್ಯುಲಾರ್ ನೈಸ್ ನ ಕೆಲವೊಂದು ಮ್ಯಾಸ್ಯೂ ರಾಕ್ ಇರೋದ್ರಿಂದ ಅದರಲ್ಲಿ ಪೋರ್ ಸ್ಪೇಸ್ ಕಮ್ಮಿ ಇರ್ತದೆ. ಪೋರ್ ಸ್ಪೇಸ್ ಕಮ್ಮಿ ಇರುವಾಗ ಅದಕ್ಕೆ ಇನ್ಫಿಲ್ಟ್ರೇಟ್ ಆಗೋದಿಲ್ಲ. ಕೆಲವೊಂದು ಪ್ಲೇಸ್ ಅಲ್ಲಿ ನಿಮ್ಗೆ ಎಷ್ಟು ಡ್ರಿಲ್ ಮಾಡಿದ್ರು ಬೋರ್ ಫೇಲ್ ಆಗ್ತದೆ,
2: ನೀರೇ ಸಿಕ್ಕುದಿಲ್ಲ.
3: ಅದರಲ್ಲಿ ಫ್ರಾಕ್ಚರ್ಸ್ ಇರುವುದಿಲ್ಲ, ನೀರೇ ಸಿಕ್ಕುದಿಲ್ಲ. ಇನ್ನೊಂದು ನಮ್ದು ಇಲ್ಲಿಯ ಭೌಗೋಳಿಕ ಲಕ್ಷಣ ಹೇಗಿದೆ ಅಂದ್ರೆ ಹೈ ಗ್ರೇಡಿಯಂಟ್.
2: ಹಂಗಂದ್ರೆ
3: ಹೈ ಗ್ರೇಡಿಯಂಟ್ ಅಂದ್ರೆ ನಮ್ದು ಅಂಡ್ಯುಲೇಟರಿ ಟೆರೇನ್. ಹೀಗೆ ನಮ್ಗೆ ಹೀಗೆ ಭೂಮಿ ಇದ್ದಿರ ನೀರಿಂಗುತ್ತೆ. ನಮ್ಮ ನೀರಿನ ಸೂತ್ರನೇ ಏನ್ ಕೇಳಿದ್ರೆ ನಿಮ್ಗೆ, ಓಡುವ ನೀರನ್ನ ಚಲಿಸುವಂತೆ ಮಾಡುದು, ಚಲಿಸುವ ನೀರನ್ನ ತೆವಳುವಂತೆ, ತೆವಳುವ ನೀರನ್ನ ನಿಲ್ಲುವಂತೆ, ನಿಂತ ನೀರನ್ನ ಹಿಂಗ್ಸುವಂತೆ ಮಾಡುದು. ಇದಕ್ಕೆ ಏನಾಗತ್ತೆ, ನಮ್ಮ ಇಲ್ಲಿಯ ಈ ನಮ್ಮ ಜಿಯೋಗ್ರಫಿಗೆ ಇಲ್ಲಿಯೇ ಬೀಳುವ ಮಳೆ ಪೂರಕ ಅಲ್ಲ, ಸ್ವಲ್ಪ ಮಟ್ಟಿ ಮಾರಕನೂ ಹೌದು. ಹೇಗೆ ಮಾರಕ ಅಂತ ಕೇಳಬಹುದು. ನಮಗೆ 2 ಮಳೆ ಬರ್ತದೆ, ಮುಂಗಾರು ಮಳೆ ಮತ್ತೆ ಹಿಂಗಾರು ಮಳೆ ಅಂತ. ಮುಂಗಾರು ಮಳೆಯಲ್ಲಿ 75-80% ರೈನ್ಫಾಲ್ ಆಗ್ತದೆ, ಅದೇ ಹಿಂಗಾರು ಮಳೆಯಲ್ಲಿ ಮತ್ತುಳಿದ ಭಾಗ ಆಗ್ತದೆ.
2: ಸೊ ಹಿಂಗಾರು ಮಳೆ ಸೆಪ್ಟೆಂಬರ್ ಇಂದ
3: ಹೌದು ಸೆಪ್ಟೆಂಬರ್. ಏನು ಇದ್ರ ನಂತರ ನಾವು ತಗೊಂಡ್ರೆ 2 ಭಾಗ ಮಾಡಿದ್ರೆ, ಈಗ ಫಾರ್ ಎಕ್ಸಾಂಪಲ್ ಸೌತ್ ಈಸ್ಟ್ ಮಾನ್ಸೂನ್, ನಾರ್ತ್ ಈಸ್ಟ್ ಮಾನ್ಸೂನ್, ಅದನ್ನ ತಗೊಂಡದಿದ್ರೆ ನಮ್ಮಲ್ಲಿ ಏನಾಗತ್ತೆ, ಇಲ್ಲಿ ಇಂಟೆನ್ಸಿಟಿ ಆಫ್ ರೈನ್ಫಾಲ್ ಜಾಸ್ತಿ ಇದ್ದಾವಾಗ, ನಾನು ಹೇಳಿದ್ನಲ್ಲ ನಿಮ್ಗೆ ಜಲಚಕ್ರ ಅಂದ್ರೆ ನಮ್ಗೆ ಭೂಮಿಗೆ ಮಳೆ ಬಿದ್ದಾವಾಗ ನ್ಯಾಚುರಲಿ ರೀಚಾರ್ಜ್ ಆಗುವಂತಹದ್ದು 8-10%, ಮಿಕ್ಕುಳದೆಲ್ಲ ಸಮುದ್ರಕ್ಕೆ ಹೋಗ್ತದೆ. ನಮ್ಗೆ ಇಲ್ಲಿ ಏನು ಇಂಟೆನ್ಸಿಟಿ ಆಫ್ ರೈನ್ಫಾಲ್ ಇಂಪಾರ್ಟೆಂಟ್ ಅಲ್ಲ, ಫ್ರೀಕ್ವೆನ್ಸಿ ಆಫ್ ರೈನ್ಫಾಲ್ ಇಂಪಾರ್ಟೆಂಟ್. ನಮ್ಗೆ ಮಳೆಯ ದಿನಗಳ ಸಂಖ್ಯೆ ಜಾಸ್ತಿ ಆಗ್ಬೇಕು. ನೀವು ಹೇಳಿದ್ರಿ ಮೇಡಮ್ ಸರ್ ಮಳೆ ನಿನ್ನೆ ಬಂತು ಇವತ್ತಿಲ್ಲ, ಅದು ದೊಡ್ಡ ಸಮಸ್ಯೆ ಅಲ್ಲ. ನಮಗೆ ಹೀಗೆ ದಿವಸಕ್ಕೆ 1-2 ಮಳೆ ಬಂತು. ಮೊನ್ನೆ ಏನಾಯ್ತು, 3-4 ದಿವಸ ಮಳೆ ಬರಲಿಲ್ಲ.
2: ಕರೆಕ್ಟ್.
3: ಆ ಪರಿಸ್ಥಿತಿ ಆಗ್ಬಾರ್ದು ನಮ್ಗೆ. ನಮಗೆ ಹೀಗೆ ಬರ್ತಾ ಇದ್ದಿದ್ರೆ ನಿಮ್ಗೆ ಇಲ್ಲೂ ನೀರಿನ ಸಮಸ್ಯೆ ಆಗ್ತಾ ಇಲ್ಲ. ನಮ್ಗೆ ಹಿಂಗಾರು ಚೆನ್ನಾಗಿ ಯಾವಾಗ ಆಗತ್ತೆ ನೋಡಿ, ನೀವು ಯಾವುದೇ ಸ್ಟಾಟಿಸ್ಟಿಕ್ ತಗೊಂಡು ನೋಡಿದ್ರೆ ನಮ್ಗೆ ಮುಂಗಾರು ಮಳೆ ಚೆನ್ನಾಗಾಗಿಲ್ಲ, ಹಿಂಗಾರು ಮಳೆ ಚೆನ್ನಾಗಾಯ್ತು ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಜನವರಿ ಫೆಬ್ರವರಿ ಮಾರ್ಚ್ ಇತರೆಲ್ಲ ಮೇಲೆ ಮಳೆ ಬಂತು ಅಂತ ಹೇಳಿದ್ರೆ ನಮ್ಗೆ ನೀರಿನ ಸಮಸ್ಯೆ ಆಗುದಿಲ್ಲ. ಆಕ್ಚುಲಿ ಇದಕ್ಕೆ ಹೋಗಿದ್ದೇನ ಕೇಳಿ, ನಾವೀಗ ಫಸ್ಟಿಗೆ ಬಾವಿ ಮಾಡ್ತೇವೆ, ಬಾವಿಯಲ್ಲಿ ನೀರು ಸಿಕ್ಕಿಲ್ಲ ಅಂದ್ರೆ ಬೋರಿಗೆ ಹೋಗ್ತೇವೆ. ಬಾವಿಯಲ್ಲಿ ನೀರು ಸಿಕ್ಕಿದ್ರೆ ಯಾರು ಬೋರಿಗೆ ಹೋಗ್ತಾರ? ಆಕ್ಚುಲಿ ನಿಮ್ಗೆ ಬೋರ್ ನೀರ್ಕಿಂತನೂ ನೀರಲ್ಲಿ ಬಾವಿ ನೀರು ಬೆಟರ್. ಕುಡಿಲಿಕ್ಕೆ ನಿಮ್ಗೆ ಅದರಲ್ಲಿ ಆಗುವ ಮಜಾ ಬೋರ್ ನೀರಲ್ಲಿ ಇರುವುದಿಲ್ಲ.
2: ಕರೆಕ್ಟ್. ಆ ರುಚಿ
3: ಈಗ ಫಾರ್ ಎಕ್ಸಾಂಪಲ್ ನೀವು ಇದೇನಾಗುತ್ತೆ, ನಾವು ಬೋರ್ ನೀರು ಅಂದ್ರೆ ಒಂಥರ ಅಂಗಲ್ಸ್ಗೆ ಕುಡ್ದಾಗ ಹೇಳ್ಬಹುದು, ಇದು ನಮ್ ಕುಂದಾಪುರ ಭಾಷೆ ಹೇಳಿದ ಕಚ್ಚಿಗೆ ಕುಡ್ದಾಗ.
2: ಕರೆಕ್ಟ್.
3: ಅದರಲ್ಲಿ ಇರುವಂತದ್ದು ಬಟ್ ಈ ಜಿಯಾಲಜಿ.
2: ಈಗ ನಂಗೆ ನೀವು ಬೋರ್ ಅಂದ್ಕೊಂಡು ನೆನಪಾಯ್ತು, ನಾನು ಮಳೆ ನೀರು ಕೊಯ್ಲ್ ಅಂತ ಹೇಳ್ಕೊಂಡು ಕೆಲವು ಕಡೆ ಸುಮಾರು ಮನೆಗೆಲ್ಲ ಹೋಯ್ದೆ, ಅವ್ರ ಮನೆಗೂ ಕಂಡಿದೆ ಏನಂತ ಕೇಳಿದ್ರೆ ಇಲ್ಲೊಂದು ಬೋರ್ ತೆಗ್ದ್ರೆ ನೀರ್ ಬರಲ್ಲ, ಒಂದ್ ಬದೆ ಎಲ್ಲ ಒಂದು ಊರು, ಊರ ಹೆಸರು ಎಕ್ಸ್ ವೈ ಝಡ್ ಆಯ್ತಾ, ಒಂದ್ ಬದೆ ತೆಗ್ದ್ರ ಬೋರ್ವೆಲ್ ಅಲ್ಲಿ ನೀರ್ ಸಿಕ್ಲ. ಅದೇ ತೋಟ ಅವ್ರ ಮಂಡೆ ಇಲ್ಲಿ ಸಿಕ್ದಿರ ಆ ಮೂಲಕ್ ಸಿಕ್ಕುವೇನೋ ಅಂತ ಅಲ್ಲೂ ತೆಗ್ದ್ರ ಅಲ್ಲೂ ನೀರ್ ಸಿಕ್ಲ. ಅವ್ರ ಮಂಡೆಗೆ ಅಂತ ಇಲ್ಲಿ ಸಿಕ್ಲಲ್ಲ ಆ ಇನ್ನೊಂದ್ ಮೂಲ ಇತ್ತಲ್ಲ ಅಲ್ಲಿ ತೆಗಿತಿ ಅಂತ. ಅಲ್ಲೂ ತೆಗ್ದ್ರು, ಅಲ್ಲೂ ನೀರ್ ಸಿಕ್ಲ. ಅಲ್ದೆ ನಮ್ ಊರ್ ಮೂರ್ ಬೋದೆ ತೆಗ್ದಿ ಮಾರ್ರೆ ಬೋರ್, ಎಲ್ಲೂ ನೀರ್ ಸಿಕ್ಲ ಅಂತ ಹೇಳ್ಕೊಂಡು. ಫಸ್ಟ್ ಥಿಂಗ್ ನನ್ಗೆ ಡೌಟ್ ಆಗುತ್ತೆ ಅಂತ ಗೊತ್ತಾ ಸರ್, ನಮ್ಮ ಕರಾವಳಿ, ನಾನೀಗ ಕುಂದಾಪುರ ಮೇನ್ ಇಟ್ಕೊಂಡಿದ್ದೆ, ಇವನ್ ಬ್ರಹ್ಮಾವರ ಉಡುಪಿ ಕೂಡ, ಈ ಏರಿಯಾದಲ್ಲಿ ಬೋರ್ವೆಲ್ ಗಳು ಬೇಕಾ, ನಮ್ಮ ಏರಿಯಾಕ್ಕೆ ಬೋರ್ವೆಲ್ ಬೇಕಾ, ಇದು ನನ್ನ ಮೊದಲ ಪ್ರಶ್ನೆ. ಇನ್ನೊಂದು, ಸರ್ಕಾರದ ಬೋರ್ವೆಲ್ ತೆಗ್ಸೋಕೆ ಎಂತದೋ ಫ್ರೀ ಆಗಿ ಅಂತೆಲ್ಲ ಸಿಗುದು, ಸಬ್ಸಿಡಿ ತರ ಯೋಜನೆ ಬಂತ, ಅದು ಬಂದದ್ದೇ ಇಲ್ಲಿನರೆಲ್ಲ ಅಡ್ಡ ಬಿದ್ದು ಬೋರ್ವೆಲ್ ತೆಗದ್ದೇ ತೆಗದ್. ಇದು ನಮ್ಮಲ್ಲಿಗೆ ಬೇಕಿತ್ತ? ಯಾಕೆಂದ್ರೆ ಅಂತರ್ಜಲ ಮಟ್ಟ ನಾನು ನನ್ನ ಮಟ್ಟಿಗೆ ಚಿಕ್ಕದಾಗಿ ತಿಳ್ಕೊಂಡಿರೋ ಮಟ್ಟಿಗೆ ತುಂಬಾ ತುಂಬಾ ತುಂಬಾ ಎಳ್ಕಂದು ಬೋರ್ವೆಲ್ ಬಾವಿಗಿಂತ ಜಾಸ್ತಿ. ಇದು ಹೌದಾ ಸರ್?
3: ಇಲ್ಲ, ಆಗಿಲ್ಲ ಮೇಡಮ್. ಆಕ್ಚುಲಿ ಏನಾಗತ್ತೆ ಕೇಳಿದ್ರೆ ನಿಮ್ಗೆ, ನಾವ್ ಯಾವಾಗ ಬೋರಿಗೆ ಹೋಗ್ತೇವೆ ಅಂತ ಹೇಳುವಂತದ್ದು, ಫಾರ್ ಎಕ್ಸಾಂಪಲ್ ಒಂದು 50-60 ಫೀಟ್ ವರೆಗೆ ನಾವು ಬಾವಿನ ಮಾಡಬಹುದು, ಅದಕ್ಕಿಂತ ಜಾಸ್ತಿ ನಂತರ ಬಾವಿ ಮಾಡ್ಲಿಕ್ಕೂ ಆಗುದಿಲ್ಲ. ಅದು ಒಂದು ಈಗಿನ ಪರಿಸ್ಥಿತಿಯಲ್ಲಿ ನಾವ್ ಯಾಕೆ ಬೋರಿಗೆ ಹೋಗ್ತಾ ಇದ್ದೇವೆ ಅಂತ ಕೇಳಿದೆ. ಒಂದು ಎಕ್ಸ್ಪೆಂಡಿಚರ್ ವಯಸ್ಸು ಕಮ್ಮಿ ಆಗತ್ತೆ, ಇದರಲ್ಲಿ ಒಂದು 5-6 ಲಕ್ಷ ಖರ್ಚಾದ್ರೆ
2: ಬೋರ್ವೆಲ್ ಎಷ್ಟು ಸರ್?
3: ಅದ್ರ ಅರ್ಧ ಇದರಲ್ಲೇ ಆಗುತ್ತೆ
2: ಬೋರ್ವೆಲ್,
3: ನಿಮಗೆ 4-5 ಗಂಟೆ ಒಳಗೆ ನಿಮ್ ರಿಸಲ್ಟ್ ಬಂದ್ಬಿಡುತ್ತೆ.
2: ಓಕೆ ಓಕೆ.
3: ಇಲ್ಲಿ ಲೇಬರ್ಸ್ ಇಂದ ಇದರಿಂದ ಮಾಡ್ಲಿಕ್ಕೂ ಆಗುದಿಲ್ಲ. ಯೂಶ್ವಲಿ ನಾವು ಬಾವಿ ಮಾಡುವಂತದ್ದು ಸಾಧಾರಣ ಒಂದು ಏಪ್ರಿಲ್ ಮೇ ಅಲ್ಲಿ, ಅವಾಗಲೂ ಮಾಡುದು ಜನ ಸಿಗುದಿಲ್ಲ, ಈ ತರ ಸಮಸ್ಯೆಗಳು. ಮತ್ತೆ ಒಂದ್ಸಲ ನಿಮ್ಗೆ ಚಿಕ್ಕ ಜಾಗ ಇರುವವರು ಬೋರ್ವೆಲ್ ಮಾಡಿದವಾಗ
2: ಸ್ಪೇಸ್
3: ಉಳಿಯುತ್ತದೆ, ಸ್ಪೇಸ್ ಉಳಿಯುತ್ತೆ. ಮತ್ತೆ ನಮ್ಗೆ ಇಲ್ಲಿ ಒಂದು ಸಾಮಾನ್ಯವಾಗಿ ನಮ್ಗೆ ಬರುವ ಕಂಪ್ಲೇಂಟ್ ಅಲ್ಲಿ ಮೇಡಮ್, ಆಕ್ಚುಲಿ ಅವ್ನು ಬೋರ್ ಮಾಡ್ತಾನೆ, ಅವ್ನು ಬಾವಿ ನೀರು ಹೋಗ್ತಾನೆ.
2: ಹೌದು,
3: ಇದೊಂದು
2: ಅವ್ರ ಬೋರಿಂದ ನಮ್ಮ ಅಂತರ್ಜಲ ಮಟ್ಟ ಕಡಿಮೆ ಆಯ್ತು, ನಮ್ ಬಾವಿ ನೀರ್ ಕುಸಿತು. ಅದೌದಾ?
3: ಈಗ ಮೇಡಮ್ ಏನಾಗತ್ತೆ, ನಮ್ಮಲ್ಲಿ 2 ಅಕ್ವಿಫರ್ ಬರ್ತಾರೆ. 2 ಅಕ್ವಿಫರ್ ಈಗ ಹೇಗೆ ಕೇಳಿದ್ರೆ, ಈಗ ನಮ್ಗೆ ಜಲಚಕ್ರದ ಮೂಲಕ ಒಂದು 8-9% ಭೂಮಿಗೆ ನೀರು ಹಿಡಿತದೆ ಹೇಳಿದೆ ನಾನು. 8-9% ಭೂಮಿಗೆ ನೀರು ಹಿಡಿದಾವಾಗ ಮಣ್ಣಿನ ಕಣಗಳ ನಡುವೆ ಶೇಖರಣೆ ಆಗಿರುವಂತ ನೀರನ್ನು ತೆರೆದ ಜಲಚರ ಅಥವಾ ಅನ್ಕನ್ಫೈನ್ಡ್ ಅಕ್ವಿಫರ್ ಅಂತ ಹೇಳ್ತೇವೆ. ಅದೇ ಶಿಲಾಪದರುಗಳಲ್ಲಿ ಸಂಗ್ರಹವಾಗೋ ನೀರಿಗೆ ಕನ್ಫೈನ್ಡ್ ಅಕ್ವಿಫರ್ ಅಂತ ಹೇಳ್ತೇವೆ. ನಾವೇನೀಗ ಬೋರ್ವೆಲ್ ಏನ್ ಮಾಡ್ತಾ ಇರ್ತೇವೆ, ಅಪ್ ಟು ರಾಕ್ ಹೋಗಿ 1 ಫೀಟ್ ವರೆಗೆ ಆ ಕೇಸಿಂಗ್ ಪೈಪ್ ಅಂತ ಹಾಕ್ತೇವೆ. ತಾವು ನೋಡಿರ್ಬೋದು, ಕೇಸಿಂಗ್ ಪೈಪ್ಗೆ ಹೋಲ್ ಇರೋದಿಲ್ಲ. ಹೋಲ್ ಇಲ್ಲದೆ ಇರೋದ್ರಿಂದ ಇವರು ತೆಗೆಯೋದಿಂತ ಸಾಧ್ಯತೆಗಳು ಬಹಳ ಕಡಿಮೆ ಇರ್ತದೆ. ಆಕ್ಚುಲಿ ಈಗ ಬಾವಿ ಅವ್ನು ಬೋರ್ ಮಾಡಿದ್ರಿಂದ ನನ್ನ ಬಾವಿ ನೀರು ಹೋಯ್ತು ಅಂತ ಹೇಳುದು, ಒಂದು ಜಾಗದಲ್ಲಿ ಬೋರಿಗೆ ನೀರು ಬರ್ಬೋದು, ಬಾವಿಗೆ ನೀರು ಬರುದಿಲ್ಲ. ಒಂದು ಜಾಗದಲ್ಲಿ ಬಾವಿಗೆ ನೀರು ಬರ್ಬೋದು, ಬೋರಿಗೆ ಬರುದಿಲ್ಲ. ಒಂದ್ ಜಾಗದಲ್ಲಿ 2 ಬರ್ತದೆ. ಅವ ಎಷ್ಟು ಕ್ವಾಂಟಮ್ ಆಫ್ ವಾಟರ್ ತೆಗಿತಾನೆ ಅನ್ನೋದು ದೊಡ್ಡ ಇಂಪಾರ್ಟೆಂಟ್. ಆಕ್ಚುಲಿ ಇನ್ ಕೇಸ್ ಆ ಬೋರ್ವೆಲ್ ಮಾಡಿ ಅದರಲ್ಲಿ ನೀರು ಚೆನ್ನಾಗಿ ಬಂತಂದ್ರೆ ಇದಕ್ಕೆ ಏನ್ ಮಾಡ್ಬೇಕಂದ್ರೆ ಪ್ರತಿಯೊಬ್ಬರು ರೀಚಾರ್ಜ್ ಮಾಡ್ಬೇಕು ಮೇಡಮ್. ನಮ್ಮಲ್ಲಿ ಏನ್ ಮಾಡ್ತಾರೆ ಕೇಳಿದ್ರೆ, ನಮ್ಗೆ ತಕೊಂಡ್ ಮಾತ್ರ ಗೊತ್ತು, ನೀವು ಹೇಳ್ದೆ ಕೊಡುದು ಗೊತ್ತು.
2: ಇದು ಒಂದು ಬಿಲೀಫ್ ಏನು ಅಂದ್ರೆ, ನಿಮ್ಮ ಮನೆ ಪಕ್ಕದಲ್ಲಿ, ನಿಮ್ಮ ಮನೆಗೆ ಬಾವಿ ಪಕ್ಕದಲ್ಲಿ ಬೋರ್
3: ಮೇಡಮ್, ಮನೆಯಲ್ಲಿ ಬಾವಿನೂ ಇದೆ, ಬೋರು ಇದೆ. ನನ್ನ ಇದರಲ್ಲಿ ನಾನು 2 ನನ್ನ ಆಲ್ಮೋಸ್ಟ್ ನನ್ನ ಬೋರ್ಗಳು, ಈವನ್ ಫಾರ್ ಎಕ್ಸಾಂಪಲ್ ನನ್ನ ದೇಲ್ಕುಂದ ಇಲ್ಲಿದೆ, ಇದರಲ್ಲೂ ಬಾವಿ ಪಕ್ಕ ಅಷ್ಟೇ, ಇಲ್ಲಿ ಬಾವಿ ಪಕ್ಕಕ್ಕಿಲ್ಲ. ನನ್ನ ನಾನೊಂದು ಜಾಗ ತಗೊಂಡಿದ್ದೆ, ಇದರಲ್ಲಿ ಬಾವಿ ಪಕ್ಕಕ್ಕೆ ಬೋರ್ ಇದೆ. ಬಟ್ ನಾನು ಬಾವಿ ಪಕ್ಕ ಬೋರ್ ಪಕ್ಕಕ್ಕೆ ಬಾವಿ ಮಾಡಿದ್ದೇನೆ. ಯಾಕೆ ಕೇಳಿದ್ರೆ, ಅಲ್ಲಿ ಚೆನ್ನಾಗಿ ರೀಚಾರ್ಜ್ ಮಾಡ್ಲಿಕ್ಕೆ ಆಗದಿದ್ರು ಈ ನೀರಲ್ಲಿ ಹೋಗಿ ರೀಚಾರ್ಜ್ ಆಗಲಿ ಅಂತ. ಬಟ್ ಏನಾಗುತ್ತೆ, ನಮ್ಮಲ್ಲಿ ಪ್ರತಿಯೊಬ್ಬರು ಮಾಡಿದವರು ರೀಚಾರ್ಜ್ಗೆ ಒತ್ತು ಕೊಡ್ತಾ ಇಲ್ಲ. ಇದೇ ದೊಡ್ಡ ಸಮಸ್ಯೆ ನಮ್ಗೆ. ನಮಗೆ ನೋಡಿ, ಅದರಲ್ಲಿ ನೀರು ಬಂತಂತ ಹೇಳಿದ್ರೆ ಅದೊಂದು ಕಿಟಕಿ ಇದ್ದಾಗೆ ನಮ್ಗೆ. ಆಕ್ಚುಲಿ ಇಲ್ಲಿ ನೀರು ರೀಚಾರ್ಜ್ ಆಗ್ತದೆ ಅಂತ ಅರ್ಥ. ನಿಮ್ಗೆ ಡ್ರೈ ಬೋರ್ವೆಲ್ಗೆ ರೀಚಾರ್ಜ್ ಮಾಡ್ಲಿಕ್ಕೆ ಬರುವುದಿಲ್ಲ,
2: ಆಗುದಿಲ್ಲ. ಬೋರ್ವೆಲ್ಗೆ ರೀಚಾರ್ಜ್ ಮಾಡಿ ಉಪಯೋಗ ಇಲ್ಲ,
3: ಉಪಯೋಗ ಇಲ್ಲ. ಯಾವುದು ನೀರು ತಗೊಳ್ತದೆ ನಮ್ಗೆ ಟೆಸ್ಟ್ ಮಾಡ್ಲಿಕ್ಕೆ ಬಹಳ ಸುಲಭ. ಈಗ ಫಾರ್ ಎಕ್ಸಾಂಪಲ್ ಕೆಲವೊಂದು ಡ್ರೈ ಜಾಯಿಂಟ್ಸ್ ಅಂತ ಹೇಳ್ತಾರೆ, ನಮಗೆ ಬೋರ್ವೆಲ್ ಅಲ್ಲಿ ಅದ ನೀರು ತಗೊಳ್ತಾ ನೆನ್ಸ್ಕೊಳ್ಳಿ, ಆ ತರ ಬೋರ್ವೆಲ್ ಮಾತ್ರ ರೀಚಾರ್ಜ್ ಮಾಡ್ಬೇಕು.
2: ಓಕೆ,
3: ಇಲ್ಲೇ ಸುಮ್ಮನೆ ಫಾರ್ ಎಕ್ಸಾಂಪಲ್ ಹೈ ಎಲಿವೇಶನ್ ಅಲ್ಲಿ ಇದ್ದು ಅಲ್ಲಿ ಒಂದು ಚೂರು ನೀರು ಹೋಗದೆ ಕೆಲವರು ರೀಚಾರ್ಜ್ ಮಾಡ್ತಾರೆ. ಇದು ಅನ್ಸೈಂಟಿಫಿಕ್. ಆಕ್ಚುಲಿ ಆ ತರ ಮೂಮೆಂಟ್ ಅಲ್ಲಿ ಟೆಕ್ನಿಕಲ್ ಪರ್ಸನ್ ಕನ್ಸಲ್ಟ್ ಮಾಡಿ ಮಾಡುವಂತದ್ದು ಉತ್ತಮ.
2: ಈಗ ಇಲ್ಲಿ ನನ್ನ ಪ್ರಶ್ನೆ ಇದೆ ಏನಂದ್ರೆ, ಈಗ ಒಬ್ಬರದ ಬಾವಿ ಎತ್ತರದಾಗಿತ್ತು, ಅವ್ರ ಮನೆ ಜಾಗ ಎತ್ತರ, ಒಬ್ಬರದ ಅದ್ರ ಕೆಳಗೆ 20. ಓಕೆ, ಇವ್ರ ತಲೆಯಲ್ಲಿ ಅಂತ ಕೇಂದ್ರೆ, ಇವ್ರದ್ ಬಾವಿದ ನೀರೆಲ್ಲ ಹೊರ್ಕೊಂಡು ಆ ಕೆಳಗಿದ ಬಾವಿಗೆ ನೀರ್ ಹತ್ತ, ಅವ್ರಿಗೆ ನೀರ್ ಜಾಸ್ತಿ, ನಮ್ದು ಬೇಗ ಕುಸಿತ್ತ, ಬೇಸಿಗೆ ಬಂದಂಗೆ ಆ ಕೆರಿ ಬಂದಂಗೆ ನಮ್ಮದು ನೀರಿನ ಮಟ್ಟ ಕೆಳಗೆ ಹೊತ್ತ. ಇದು ಹೌದಾ?
3: ಆ ಸಾಧ್ಯತೆಗಳನ್ನು ಬಹಳ ಕಮ್ಮಿ ಮೇಡಮ್. ಆಕ್ಚುಲಿ ಇವ್ರದನ್ ಹೇಗೆ ಹೇಳ್ತಾರೆ, ಈಗ ನಾನು ಎಷ್ಟು ನಮಗೆ ಈ ತರದ ನಾರ್ಮಲ್ ಕಂಪ್ಲೇಂಟ್ ಗಳು ಬರ್ತವೆ. ಒಂದು ನೀವು ಹೇಳ್ದಾಗೆ ಬಾವಿ ಪಕ್ಕದಲ್ಲಿ ಬೋರ್ವೆಲ್ ಮಾಡಿದಾಗ ನಮ್ ನೀರು ಪೂರ್ತಿ ಹೋಗುತ್ತೆ ಅಂತ. ಈಗ ಇವ್ರದ್ದು ನೀರ್ ಅಂತ ಹೇಳ್ಕೊಂಡು ಇವ್ರ ಹೆಂಗ್ ಹೇಳ್ತಾರೆ ಹೇಳಿ?
2: ಇದು ಜಸ್ಟ್ ಅಸಂಪ್ಷನ್ ಅಷ್ಟೇ.
3: ಈಗ ಆ ನೀರು ಇದ್ರದ್ ನೀರು ಅಂತ ಪ್ರತಿಯೊಬ್ರು ಏನ್ ಪ್ರಕೃತಿ ನಮ್ನ ಎಷ್ಟು ಚೆನ್ನಾಗಿ ಮಾಡಿ ಇಟ್ಕೊಂಡಿದೆ ಅಂತ ಕೇಳಿದ್ರು ಮೇಡಮ್. ಒಂದು ಈ ಊರಲ್ಲಿ ಎಷ್ಟು ನೀರಿನ ಸೈದು, ಫಾರ್ ಎಕ್ಸಾಂಪಲ್ ಮದಕ್ಕೆ ಅಥವಾ ನೀರು ಸೋರ್ಸ್ ಇದೆ. ಈಗ ನಮ್ಗೆ ನದಿ ಆಗ್ಬೇಕಿದ್ರೆ ಏನಳಿ, ಅಲ್ಲಿ ಒಂದು ಗುಡ್ಡ ಇರಬೇಕು. ಗುಡ್ಡ ಇಲ್ದಿದ್ರೆ ನದಿ ಆಗ್ತದ? ನಾವೇನ್ ಮಾಡ್ತೇವೆ, ನಮ್ಮ ದುರಾಸೆಗೋಸ್ಕರ ಗುಡ್ಡ ತೆಗಿತೇವೆ, ಅಲ್ಲಿ ಇದನ್ನ ನಾವು ಡಿಸ್ಟರ್ಬ್ ಮಾಡ್ತೇವೆ. ಈಗ ನಾನು ಬೇಕಾದ ಲೇಔಟ್ ಮಾಡ್ಲಿ, ನಾನು ಅಭಿವೃದ್ಧಿ ಆಗಬಾರ್ದಂತ ನಾನು ಯಾವಾಗಲೂ ಇದಲ್ಲ, ಅಭಿವೃದ್ಧಿ ವಿರೋಧಿನೂ ಅಲ್ಲ ನಾನು, ಅಭಿವೃದ್ಧಿ ಅವನತಿಗೆ ಕಾರಣ ಆಗಬಾರ್ದು ಅನ್ನೋದೇ ನನ್ನ ಮೇನ್ ಇದೆ.
2: ಬಟ್
3: ನನ್ನಿಂದ ಆಗಬಾರ್ದು
2: ನಂಗೆ ಅರ್ಥ ಆಯ್ತು. ಬಟ್ ಆದ್ರೆ ನಾವು ಆ ಮೂಲಗಳನ್ನ ಅರ್ಥ ಮಾಡ್ಕೊಳ್ಳಲ್ಲ ಅನ್ನೋದು.
3: ಈಗ ಫಾರ್ ಎಕ್ಸಾಂಪಲ್ ಒಂದು ಲೇಔಟ್ ಮಾಡ್ತಾರೆ, ಅಲ್ಲಿ ಚೆನ್ನಾಗಿರುವ ಬಾವಿ ಇರ್ತದೆ, ಆ ಬಾವಿನ ಅವ್ರು ಉಳಿಸ್ಕೊಳ್ಬೇಕು. ಅದನ್ನ ಅಟ್ ಲೀಸ್ಟ್ ನೋಡಿ, ಅಷ್ಟು ದೊಡ್ಡ ಬಿಲ್ಡಿಂಗ್ ಆದವಾಗ ಅದಕ್ಕೆ ರೀಚಾರ್ಜ್, ಅಲ್ಲಿ ಯಾರು ಪಕ್ಕಕ್ಕೆ ಬೇಕಾದ ಒಂದು ಬೋರ್ವೆಲ್ ಹಾಕೊಳ್ಳಿ, ಇದ್ ಮಾಡ್ಲಿ.
2: ಅಲ್ಲಿ ಇಷ್ಟೆಲ್ಲ ಅಂಬತ್ತಿಗೆ ಇನ್ನೊಂದ್ ನೆನಪಾಯ್ತು ನಂಗೆ. ಈಗ ನಮ್ಮ ಉಡುಪಿ ಜಿಲ್ಲೆ

0: ಅಂತಲ್ಲ. ಇದಕ್ಕೆ ಅವರಿಗೆ ಅವ್ರದೇ ಆದ ಆಸಕ್ತಿ ಬೇಕು,
1: ವೈಯಕ್ತಿಕ ಆಸಕ್ತಿ,
0: ವೈಯಕ್ತಿಕ ಆಸಕ್ತಿ. ಈಗ ನೋಡಿ, ನಮ್ಗೆ ನಮ್ ಕುಂದಾ ಪ್ರಕರಣದಲ್ಲಿ ಇದು ಗಾದೆ ಇತ್ತು, ಹೊಡೋನಿಗೆ ಕೂತ್ಮಣಿ ಸಾಕಂತ. ಇಚ್ಛಾಶಕ್ತಿಯ ಕೊರತೆ ಇದೆ ನಮ್ಗೆ. ನಮ್ಗೆ ಇಚ್ಛೆ ಇದ್ದಿದ್ರೆ, ನಮ್ ಮಾಡ್ಬೇಕನ್ನೋ ಇದ್ದಿದ್ರೆ, ನೀವು ಅದ್ ಹೇಳಿದ್ನಲ್ಲಿ, ನೀವು ಖುಷಿಯಿಂದ ಮಾಡಿ, ಅದರಲ್ಲಿ ಸಿಗುವಂತ ರಿಸಲ್ಟು ಮತ್ತೆ ಆ ಖುಷಿ ಇತ್ತಲ್ಲ ನಿಮ್ಗೆ, ಅದು ಹಣದಿಂದ ತಗೊಂಡ್ ಬರ್ಲಿಕ್ಕಾಗಲ್ಲ. ನಮ್ಮಲ್ಲಿ ಒಂದು ಮತ್ತೊಂದು ಇದಿದೆ ಜನಕ್ಕೆ, ಹಣ ಆಗ್ಬಿಟ್ಟಿದೆ, ನಾವು ಹಣದಿಂದ ಎಲ್ಲವನ್ನೂ ಪರ್ಚೇಸ್ ಮಾಡಿ ಬಿಡ್ಬಹುದು ಅನ್ನುವಂತ ಒಂದು ಮನೋಸ್ಥಿತಿಗೆ ಬಂದ್ಬಿಟ್ಟಿದೆ. ಆಕ್ಚುಲಿ ನಮ್ ದುರಂತ ಅಂತ ಅನ್ಸ್ತದೆ.
1: ದುಡ್ಡು ಕೊಟ್ರೆ ನಂಗೆ
0: ಅವ ಏನೋ ಹೇಳ್ತಾ ಇದ್ದಾನೆ, ಅವನ್ ಇದ್ ಮಾಡ್ಬೇಕಂದ್ರೆ ನಾನು ಬೇರೆ ಆಂಗಲ್ ಅಲ್ಲಿ ಅವನ್ ಇದ್ ಮಾಡ್ತೇನೆ ಅಂತ. ಆ ಕಳಕಳಿ, ಆ ನೈತಿಕತೆ, ಅದೆಲ್ಲ ಬಹಳ ದೂರಕ್ಕೆ ಹೋಗ್ಬೇಕು.
1: ಅಲ್ಲ, ಮೊನ್ನೆ ಒಬ್ರು ನಂಗೆ ಅದೇ ಹೇಳ್ತಾ ಇದ್ರು ಸರ್, ಅವ್ರು ಕುಡಿಯೋ ನೀರ್ ಇಲ್ಲಿದೆ ಅಲ್ಲಂಬ್ರ, ಇಲ್ಲಿ ಬಾಮಿದಲ್ಲಿ ಅಲ್ಲಂಬ್ರ, ಡೆಲ್ಲಿಂದ ತಂದದ್ದು ನೀರ್ ಅಂಬ್ರಪ್ಪ ಕುಡುಕೆ, ಹತ್ತು ವರ್ಷ ದುಡ್ಡಿತ್ತ ಅಲ್ಲಿ ತೋರ್ಸ್ಕೊ ಕುಡುದಂಬ್ರು ಸರ್. ನಾನ್ ಅಂದ್ಕೊಂಡೆ ಇದರಷ್ಟು ಅಮೃತ ಇನ್ನೆಲ್ಲಿದೆ, ಇದನ್ ಲೈಕ್ ಮಾಡಿ ಇಟ್ಕೊಂಡ್ರೆ ಇದಕ್ಕಿಂತ ಇನ್ ಯಾವ್ದು ಬೇಕು?
0: ನೂರಕ್ಕೆ ನೂರು ಮೇಡಮ್, ನೂರಕ್ಕೆ ನೂರು. ನಮಗೆ ನೋಡಿ, ನೀವೇ ಕುಡಿದ್ ನೋಡಿ ಇಲ್ಲಿ, ಅಥವಾ ನೀವು ಹಾಡಿ ಸೈಡಿಂದ, ಅಥವಾ ಫಾರ್ ಎಕ್ಸಾಂಪಲ್ ಗುಡ್ಡ ಸೈಡಿಂದ ನೀರನ್ನು ಕುಡಿದ್ರೆ ಅದರಲ್ಲಿ ಸಿಗುವಂತದ ಇದು, ನಾವೆಲ್ಲಾ ಕಸ್ಕೊಳ್ತಾ ಇದ್ದೇವೆ. ನಮ್ಮ ಈಗಿನ ಇದಕ್ಕೆ ನಾನು ಸ್ವಲ್ಪ ಡೈವರ್ಟ್ ಆಗ್ತಾ ಇದ್ದೇನೆ, ನನಗೆ ಗೊತ್ತಿಲ್ಲ.
1: ಚೂರು ಡೈವರ್ಟ್ ಆಗ್ತಿದ್ದ, ಆದ್ರೆ ಇದು ಕೂಡ ನೀರಿಗೆ ಸಂಬಂಧ ಪಟ್ಟಿರೋದ್ರಿಂದ ನಾವು ಮಾತಾಡ್ತೀವಿ.
0: ಈಗ ಯಾಕೆ ಹೇಳ್ತಾ ಇದ್ದೇನೆ ನೋಡಿ, ಈಗ ನಾವು ಪೇರೆಂಟ್ಸ್ ಆದವರು ಸಹ, ನಾನೀಗ ಬರುವಾಗಲೂ ಒಂದು ನೋಡಿದೆ, ಮೊದ್ಲು ನಾವೆಲ್ಲ ಸರ್ಕಾರಿ ಶಾಲೆಗೆ ಹೋದವರು, ಆ ಮಕ್ಕಳ ಕೈಯಲ್ಲೇ ಬ್ಯಾಗ್ ಕೊಡ್ತಿತ್ತು. ಈಗ ಯಾರು ಪೇರೆಂಟ್ಸ್ ಮಕ್ಕಳ ಕೈಯಲ್ಲಿ ಬ್ಯಾಗ್ ಕೊಡುದಿಲ್ಲ, ಇವ್ರು ಎತ್ಕೊಂಡ್ರೆ ಶಾಲೆಯವರಿಗೆ ಬಿಡುದು, ಇವ್ರು ಎತ್ಕೊಂಡ್ರೆ ನೆಕ್ಸ್ಟ್ ಅವ್ರಿಗೆ. ಆ ಅಲ್ಲಿಯೂ ಸಹ ಸರ್ಕಾರಿ ಶಾಲೆ ಅನ್ನೋದು ಆ ಇದನ್ನ ಕಾನ್ಸೆಪ್ಟ್ ಅನ್ನೇ ಕೊಂದು ಬಿಡ್ತಾರಲ್ಲ ಇವ್ರು ಅಂತೇಳಿ ನನ್ಗೆ ಅದುವಂತಾರೆ ಬೇಸರ. ಆಕ್ಚುಲಿ
1: ನಿಜ ಅದ್ರೊಟ್ಟಿ ನೀವು ಹಂಗ ಅಂದ್ಕೊಳ್ಳಿ ನೆನಪಾಯ್ತು. ಇನ್ನೊಂದು ನೀರು, ಶುದ್ಧ ನೀರು ಯಾವ್ದು ನಮ್ ಬಾಮಿದಲ್ದೆ ಇಲ್ಲಿ ಅಕ್ವಾ ಗಾರ್ಡ್ ಹಾಕಿ ಅದು 24 times ಫಿಲ್ಟರ್ ಆಗಿ ಪ್ಯೂರಿಫೈ ಆಗಿ ಬರುತ್ತಲ್ಲ, ಅದು ಪರಿಶುದ್ಧವಾದ ನೀರು. ನೀವು ಇಷ್ಟು ಬ್ಯೂಟಿಫುಲ್ ಆಗಿ ಕಾಣ್ಲಿಕ್ಕೆ ಈಗ ಹೇಮಾ ಮಾಲಿ ನೀವು ಬಂದು ಹೇಳುದಲ್ಲ ಇತ್ತು ಕಾಣೆ, ಅಂತದೆಲ್ಲ ಬಂದಾಗ ಆ ನೀರು ಪರಿಶುದ್ಧ, ನಮ್ಮ ಬಾಮಿ ನೀರು ಪರಿಶುದ್ಧ ಅಲ್ಲ ಅಲ್ದಾ?
0: ಇಲ್ಲ ಇಲ್ಲ ಮೇಡಮ್, ಆಕ್ಚುಲಿ ಯಾಕಂದ್ರೆ ನಾನು ಈ ಮಾತನ್ನ ನಿಮ್ಗೆ ಹೇಳಲಿಕ್ಕೆ, ನಾನು ಲಾಭ ಮೊನ್ನೆ ನಿಮ್ ಮಾತಾಡುವಾಗ ಹೇಳಿದ್ದೆ. ನಾನು ಆಕ್ಚುಲಿ ನಾನು ಒಂದ್ ತಿಂಗಳು ನೆದರ್ಲೆಂಡ್ ಅಲ್ಲಿದ್ದೇನೆ, ಅಲ್ಲ ಡೈರೆಕ್ಟ್ ನಳ್ಳಿ ನೀರನ್ನೇ ಕುಡುದು. ನನ್ನ ಅಣ್ಣ ಯು ಕೆ ಅಲ್ಲಿ ಪಕ್ಕಕ್ಕೆ ಇರೋ ದೊಡ್ಡ, ಅವನಿಗೆ ಕೇಳಿದೆ, ನನ್ಗೆ ಗೊತ್ತಿಲ್ಲಲ್ಲ ಆಕ್ಚುಲಿ ಈ ನೀರು ಕುಡಿಲಕ್ಕ. ಹೌದು, ಇಲ್ಲ ಇಲ್ಲ ನೀನು ಹೊರಗಡೆ ಬಾಟ್ಲಿ ತಗೊಂಡ್ ಬಂದದ್ದಿದ್ದ ನೀರ್ಗಿಂತ ಇದು ಒಳ್ಳೇದು ಅಲ್ಲ. ನಾನು 400 ರೂಪಾಯಿ ಕೊಟ್ಟರು, ಒಂದು ಯೂರೋ ಪ್ರಕಾರ 400 ರೂಪಾಯಿ ಕೊಡಬೇಕು, ನೀನು ನಳ್ಳ ನೀರು ಫ್ರೀಯಾಗಿ ಅಂತ. ನಮ್ಗೆ ಇಂಡಿಯಾ ಭಾರತ ಇದ್ರದ್ದು ಬಗ್ಗೆ ಏನಂತ ಗೊತ್ತಾಗಿದ್ದು ನಾನು ಹೊರಗೆ ಹೋದ ಮೇಲೆ ಅದೇ. ಬಟ್ ನಾನು ಇಲ್ಲೇ ಕೂತ್ಕೊಂಡು ಹೇಳ್ತಿದ್ರೆ ಜನ ನಂಬುದಿಲ್ಲ. ನಮ್ಗೆ ಏನಾಗಿದೆ, ನಮ್ಗೆ ವಿದೇಶಿ ವ್ಯಾಮೋಹ ಬಂದ್ಬಿಟ್ಟಿದೆ, ನಾವು ಬೇರೆಯವರಿಗೋಸ್ಕರ ಬದುಕ್ತಾ ಇದ್ದೇವೆ.
1: ಅಲ್ಲ ಸರ್, ಮತ್ ನಮ್ ನೀರಿನ ಬೆಲೆ ಗೊತ್ತಿಲ್ಲ, ಬೆಲೆ ಗೊತ್ತ ತೇಗಳಿಗೆ ಗೊತ್ತಿತ್ತ? ಈ ಸ್ಪೆಷಲಿ ಬೇಸಿಗೆಯಲ್ಲಿ ಹೊರಗೆ ಟೂರ್ ಹೋಯ್ಕ್ ಸರ್, ಟೂರ್ ಹೋದಾಗ ನನ್ನ ಅನುಭವ ಕೂಡ, ಆ ಟೂರಿಗೆ ಹೋದಾಗ ನೀರಿಲ್ಲ ನೀವು ಎಲ್ಲಿ ಹೊರ ಬದುಕುಕತ್ತ ಇಲ್ಲ. ಆ ಬಾಟ್ಲ್ ಬಾಟ್ಲ್ ಕ್ಯಾನ್ ಕ್ಯಾನ್ ನಾವು ದುಡ್ಡು ಹಾಕದ್ ಕಾಣೆ, ನೀವು ಕೂಕೊಂಡು ಲೆಕ್ಕ ಹಾಕ್ರೆ ನಿಮ್ಮ ಫ್ಲೈಟ್ ಚಾರ್ಜಸ್ ಆಲ್ಮೋಸ್ಟ್ ನೀವು ನೀರಿಗೆ ಕೊಟ್ಟಿರ್ತೀರಿ.
0: ಇದು ಇಲ್ಲೇ ಒಂದು ಮೇಡಮ್, ನನಗೊಂದು ವಾಟ್ಸಪ್ ಅಲ್ಲಿ ಒಂದು ಸಂದೇಶ ನೆನಪಾಗ್ತಾ ಇದೆ. ಏನ್ ಕೇಳಿದ್ರೆ, ಈ ನಾವು ನಮ್ಮ ಅಜ್ಜ ಇದೆಲ್ಲ ನೀರಿನ ಯಥೇಷ್ಟತೆಯನ್ನ ನದಿಗಳಲ್ಲಿ ನೋಡ್ತಾ ಇದ್ರು. ನಮ್ ತಂದೆ ಕಾಲಕ್ಕೆ ಬಂದಾವಾಗ ಅದು ಬಾವಿಗೆ ಬಂತು, ನಾವು ಬಂದಾವಾಗ ಏನು ಬಂತು, ನಳ್ಳಿಗಳಲ್ಲಿ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಈಗ ನಮ್ಮ ಮಕ್ಕಳ ಕಾಲದಲ್ಲಿ ಬಾಟ್ಲು, ATM. ನಾವು ಇದೇ ತರ ನೀರಿನ ಬಗ್ಗೆ ಇದೇ ತರ ತಾಸಾರ ಮಾಡ್ತಾ ಹೋದ್ರೆ ಕ್ಯಾಪ್ಸೂಲ್ಗಳಲ್ಲಿ ಜಸ್ಟ್ ಕಣ್ಣೀರಲ್ಲಿ ನೋಡುವಂತ ಪರಿಸ್ಥಿತಿ ಬಂತು. ಇದು ಆಕ್ಚುಲಿ ನಮಗೆ ನಿಜವಾಗ್ಲೂ ನಾವು ಸ್ವರ್ಗದಲ್ಲಿದ್ದೇವೆ. ಯಾಕೆ ಕೇಳಿದ್ರೆ, ನೀರಿಗೆ ಮೂಲ ಅಂತೇಳಿ ಹೇಳುವಂತಹದ್ದು ಬೇರೆ ಯಾವ್ದಿಲ್ಲ, ನೀರನ್ನು ಸೃಷ್ಟಿಸಲಾಗದ ನೈಸರ್ಗಿಕ ಸಂಪತ್ತು. ನಮ್ಗೆ ಇಲ್ಲಿ ಮಳೆ ಇಷ್ಟು ಚೆನ್ನಾಗಿ ಬಿಡ್ತದೆ, ನಾನು ನಿಮ್ಗೆ ಒಂದು ಚಿಕ್ಕ ಲೆಕ್ಕ ಹೇಳಿದ್ದೆ, ಈ ಲೆಕ್ಕದಲ್ಲಿ ನಮ್ಗೆ ಎಷ್ಟು ನೀರನ್ನ ನಮ್ಗೆ ಯಾವ ಆಂಗಲ್ ನೋಡಿ ಕೆಲವರು ಹೇಳ್ಬೋದು ನಂಗೆ ಜಾಗ ಇಲ್ಲ ಅಂತ, ಒಂದು 2 ಸಸಿ ನಡ್ಲಿ ಅದು ನೀರಿನ ಫಿಲ್ಟ್ರೇಟಿಂಗ್ ಹೆಲ್ಪ್ ಮಾಡುತ್ತೆ. ಒನ್ 1 hour ನಾನು ಹೇಳುದು, ಈಗ ನಾನು 4 ಲೋಟ ನೀರು ಕುಡಿದೆ ಅಂತ ಹೇಳಿದ್ರೆ, ಅಟ್ಲೀಸ್ಟ್ ಒಂದು 2 ಲೋಟ ನೀರನ್ನಾದ್ರೂ ನಾನು ಭೂಮಿ ಕೊಟ್ಟದ್ದಿದ್ರೆ, 1 hour ಅದರ್ ವೇ ಕೊಟ್ಟದ್ದಿದ್ರೆ, ನಾವು ನಮ್ಗೆ ಸಮಸ್ಯೆ
1: ಭೂಮಿಯಲ್ಲಿ ಬದುಕಲು ಯೋಗ್ಯ ನೀನು ಅಂತ.
0: ಹೌದು, 100% ಮೇಡಮ್. ಈಗ ಏನಾಗುತ್ತೆ, ಮೊದಲು ಕೊಡೆಯನ್ನು ನಾವು ಹಿಂಗೆ ಇಟ್ಕೊಂಡೋಗಿ ಮೈ ಮೇಲೆ ನೀರು ಇಳಬಾರ್ದಂತ. ಈಗ ಕೆಲವೊಂದು ಘೋಷವಾಕ್ಯದಲ್ಲಿ ನಾವು ಕೊಡೆಯನ್ನು ಉಲ್ಟಾ ಇಡ್ತೇವೆ ನೋಡಿ. ಕ್ಯಾಚ್ ದ ರೈನ್ ವೇರ್ ಇಟ್ ಫಾಲ್ಸ್. ನಾವು ಏನ್ ಮಾಡ್ಬೇಕು, ಥಿಂಕ್ ಗ್ಲೋಬಲಿ ಆಕ್ಟ್ ಲೋಕಲಿ.
1: ಸೊ ಈಗ ಎಂತಲ್ಲ ಮಾಡ್ಲಕ್ ಇದನ್ನ ಒಂದ್ಸಲ ಸ್ವಲ್ಪ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಹೇಳ್ರ, ನಮ್ ಜನ ಈಗ ಕೇನ್ ತಿಪ್ಪಾರ, ಆಯ್ತಪ್ಪ ಇದು ನಾನು ಮಾಡ್ತೆ ಅಂಬತಾರ ಇದ್ರೆ ಮಾಡ್ಲಕ್ಕಂತ.
0: ಓಕೆ ಮೇಡಮ್, ನಾನೀಗ ಏನಾಗುತ್ತೆ, ನೀರಿನ ಸಂರಕ್ಷಣೆ ಬಗ್ಗೆ ಒಂದು 6 ಸೂತ್ರಗಳನ್ನ ಹೇಳ್ತೇನೆ. ಈಗ ಫಾರ್ ಎಕ್ಸಾಂಪಲ್ ರೆಡ್ಯೂಸ್ ಯೂಸೇಜ್, ರೆಡ್ಯೂಸ್ ಅಂದ್ರೆ ಮಿತ ಬಳಕೆ ಮಾಡಬೇಕು. ನಮ್ಗೆ ನೀರನ್ನ ನಮ್ಗೆ ಕೋಸ್ಟಲ್ನವರಿಗಂತೂ ಎಸ್ಪೆಷಲ್, ನಾನೀಗ ಕೋಸ್ಟಲ್ ಬಗ್ಗೆ ಮಾತಾಡೋದಾದ್ರೆ, ನಮ್ಗೆ ಮಳೆಗಾಲದಲ್ಲಿ ಬೇರೆ ಟೈಮಲ್ಲಿ ಎಷ್ಟು ಬೇಕಾದ್ರೆ ನೀರು ಯೂಸ್ ಮಾಡ್ಬೋದು, ಯಾಕೆಂದ್ರೆ ತನ್ನಿಂದ ತಾನೇ ಹರಿದೋಗ್ತದೆ. ನೀರಿನ ಬಳಕೆಯಲ್ಲಿ ಸ್ವಾತಂತ್ರ್ಯ ಇರಲಿ.

0: ಸ್ವೇಚ್ಛೆ ಬೇಡ ಅಂತೊಂದಂದೆದು. ಅವಶ್ಯಕತೆ ಇದ್ದಷ್ಟೇ ನೀರನ್ನು ಮಿತವಾಗಿ ಬಳಸೋದು. ಫಾರ್ ಎಕ್ಸಾಂಪಲ್ ಹೇಗೆ ಕೇಳಿದರೆ, ಈಗ ಒಂದು ಹೋಟ್ಲಿಗೆ ಹೋಗ್ತೀರಿ ನೀವು, ಒಂದು 4 ಲೋಟ ನೀರು, ನಾವು 4 ಜನ ಕೂತ್ಕೊಂಡು ಹೋಗಿ 4 ಲೋಟ ನೀರು ತಗೊಂಡು ಬಂದು ಕೊಡ್ತಾರೆ. ನಮ್ಗೆ ಬೇಡವಾ,
1: ತಗೊಂಡು ಪ್ಲೀಸ್
0: ತಗೊಂಡು ಹೋಗು ಅಂತೇಳಿ ಹೇಳಿದ್ರೆ ಅವ ಇನ್ನೊಬ್ಬನಿಗೆ ಕೊಡ್ತಾನೆ. ಆ ಆ್ಯಂಗಲಲ್ಲೂ ಸೇವ್ ಮಾಡ್ಬೋದು. ಈಗ ಕೃಷಿಯಲ್ಲೂ ನೋಡಿ, ಈಗ ಈ ಸಲ ಎಲ್ನಿನೋ ಇಯರ್ ಇದೆ, ಎಲ್ನೋ ಇಯರ್ ಇರೋದನ್ನ ಇರಲಿ ಬಿಡಲಿ, ನಾನು ನನ್ನ ಬೇರೆಯವ್ರು ಮಾಡ್ತಾರೋ ಬಿಡ್ತಾರೋ ನಾನು ನನ್ನ ಕೆಲಸವನ್ನು ಮಾಡ್ತೇನೆ. ತುಂತುರು ನೀರಾವರಿಗೆ ಅಥವಾ ಹನಿ ನೀರಾವರಿಗೆ ಈ ಥರದ್ದು, ಬೆಳಿಗ್ಗೆ ಮತ್ತು ಸಂಜೆ ಹೊತ್ತಲ್ಲಿ ನೀರನ್ನು ಬಿಡುವಂಥದ್ದು ಕೃಷಿಗೆ. ಮತ್ತು ನಾನು ಒಂದು ಬೋರ್ವೆಲ್ಲಿದ್ದು ಇಲ್ಲಿಯೂ ಹೇಳಬೇಕಂತೇಳಿ ಹೇಳಿದ್ರೆ, ಬೋರ್ವೆಲ್ ಚೆನ್ನಾಗಿ ನೀರು ಬಂತಂದ್ರೆ 24 ಗಂಟೆ ನೀರು ಹಾರಿಸೋದು. ನಾಳೆಗೆ ಆ ಬೋರ್ವೆಲ್ಲೇ ಫೇಲ್ ಆಗುತ್ತೆ ಆ್ಯಕ್ಚುಲಿ. ಅಲ್ಲಿ ಅಕ್ಕಿಫರ್ನ ನಾವು ಇದು ಮಾಡಿ ತೆಗೆದುಬಿಡ್ತೇವೆ. ಅಂದ್ರೆ ನನಗೇನಾಗಿದೆ, ನಾವು ಇವಾಗ್ಲೂ ನಾನು ಹೇಳ್ತೇನಲ್ಲ, ಎತ್ತಿ ತೆಗೆಯೋ ಕಾನ್ಸೆಪ್ಟ್ ಅಥವಾ ಇವನ್ನು ನಾನು ಹೇಳಬೇಕು ಬೇಡುವ ರೈತರು ನನ್ನ ಮೇಲೆ ಬೇಸರ ಮಾಡ್ಕೊಳ್ತಾರೋ ಏನೋ ನನಗೆ ಗೊತ್ತಿಲ್ಲ. ಆ ಉಚಿತ ವಿದ್ಯುತ್ ಅನ್ನುವಂತಹದ್ದು ಮರಕ್ಕೂ ಆಗಿದೆ ಆಕ್ಚುಲಿ. ಎಷ್ಟೋ ಜನ
1: ಉಚಿತ ವಿದ್ಯುತ್, ಉಚಿತ ನೀರು, ಈ ಪಂಚಾಯತ್ ಉಚಿತ
0: ಯಾವುದೇ ಇರಲಿ ಮೇಡಮ್, ನಮ್ಗೆ ಉಚಿತ ಅಂತ ಬಂದಾಗ ನಾವು ಫಾರ್ ಎಕ್ಸಾಂಪಲ್, ನಾನು ಸ್ವಲ್ಪ ಪ್ರತಿ ವರ್ಷ ಈ ಇದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ ಸಸಿ ತಗೊಂಡೋಗಿ ಒಂದು ಕಡೆ ಹಾಕುವಂತ, ನಾನು ತೋರಿಸ್ಕೊಳ್ತಾ ಇಲ್ಲ, ನನ್ನ ಇದರಲ್ಲಿ ಹಾಕ್ತೇನೆ ಎಲ್ಲಾ ಫ್ರೂಟ್ ಗಿಡಗಳನ್ನು, ಹೆಸಿನ ಇದ್ರದ್ದು ಅದ್ರದ್ದು. ಒಂದು ವರ್ಷ ಇನ್ನೂ 1-2 ರೂಪಾಯಿ ಜಾಸ್ತಿ ಮಾಡಿದ್ರು ಆಕ್ಚುಲಿ. ಅವರ ಕೊಟ್ಟೆ ಮಾಡಿ ಇದು ಮಾಡ್ಲಿಕ್ಕೆ ಅನಿಸಿದ್ರೆ ಅವ್ರಿಗೆ ಏನೂ ಪೂರೈಸೋದಿಲ್ಲ, 10 ಜನ ತಗೊಂಡು ಹೋಗಿಲ್ಲ ಅಂತ ಮತ್ತು ವಾಪಸ್ ಕಮ್ಮಿ ಮಾಡಿದ್ರು. ನಿಮ್ಗೆ ಪುಕ್ಕಟೆ ಅಂತ ಬರ್ಲಿ, ನಮ್ಗೆ ಅದ್ರದ್ದು ವ್ಯಾಲ್ಯೂನೇ ಗೊತ್ತಾಗೋದಿಲ್ಲ ಆಕ್ಚುಲಿ. ಅದೊಂದು ಇನ್ನ ಯಾವುದು, ಕೃಷಿಗೆ ಬೆಳಿಗ್ಗೆ ಮತ್ತೆ ಸಂಜೆ ಹೋಟ್ಲಲ್ಲಿ ಸಂಜೆ ಇದ್ರ ಹೊತ್ತಲ್ಲಿ ನೀರು ಇದು ಮಾಡುವಂತದ್ದು. ರೀಯೂಸ್, ರೀಯೂಸ್ ಇದು ಹೇಗೆ ಕೇಳಿದ್ರೆ ಮೇಡಮ್, ನಮ್ಮ ನಂಗೆ ಹಿಂದಿನವ್ರದ್ದು ನಾನು ತುಂಬಾ ಲೈಕ್ ಮಾಡ್ತೇನೆ ಕೆಲವೊಂದು, ಅವ್ರ ಪರಿಕಲ್ಪನೆ ಎಷ್ಟು ಚೆನ್ನಾಗಿದೆ ಅಂತೇಳಿ ಹೇಳಿದ್ರೆ ನೋಡಿ, ಒಂದು ಪಾತ್ರ ತೊಳಿತಾರೆ, ಪಾತ್ರ ತೊಳೆಯುವಾಗ ಒಂದು ಗಿಡದ ಹತ್ರ ಹೋಗಿ ತೊಳಿತಾರೆ, ತಿಳ್ಕೊಂಡು ನಾವು ಮಾಡ್ತೇವೆ ಆ ಕೆಲಸ. ಹಳ್ಳಿಯ ಪಾಪ ಎಷ್ಟು ಬಂದ್ರು, ಎಷ್ಟು ಕೆಲಸ, ನಮ್ಮ ತಾಯಿಯೆಲ್ಲ 6-8 ಮಕ್ಕಳಿದ್ರು, ಈಗ 1-2 ಮಕ್ಕಳಿದ್ದವ್ರು. ಈಗ ಯಾರು ಬಂದ್ರು ಅಂತೇಳಿ ಹೇಳಿದ್ರೆ ಒಂದು ಬಕೆಟ್ ನೀರನ್ನ ಯಾವ್ದಾದ್ರು ಗಿಡದ ಹತ್ರ ತಗೊಂಡೋಗಿ ಇಡ್ತಿದ್ರು. ಈ ಕಾನ್ಸೆಪ್ಟ್ ಅನ್ನ ನಾವು ಈಗಲೂ ಮಾಡಬಹುದಲ್ಲ.
1: ಮರಣಕಟ್ಟೆಗೆ ಕೈಕಾಲ್ ತೊಳೆದು,
0: ಮರಣಕಟ್ಟೆಗೆ ಕೈಕಾಲ್ ತೊಳೆದು, ಬೂದಿ ಹಾಕಿ ಪಾತ್ರ ತೊಳೆದು,
1: ಈವನ್ ಮೀಸುದು ಕೂಡ ಮಕ್ಕಳನ್ನ ಮರಿಗಳನ್ನ ಎಲ್ಲ
0: ಒಂದೊಂದು ಸಪರೇಟ್ ಗಿಡಗಳನ್ನ ಇರ್ತಿದ್ದು, ಅದಕ್ಕೆ ಸಪರೇಟ್ ಆಗಿ ನೀರು ಇರುವಂತ ಅವಶ್ಯಕತೆ ಇಲ್ಲ ಆಕ್ಚುಲಿ. ಈಗ ನೋಡಿ ಡಿಟರ್ಜೆಂಟ್ ಅಂತೇಳಿ ಈ ಕಾನ್ಸೆಪ್ಟ್ ಎಲ್ಲ ಈಗೀಗ ಬಂತು. ಮೊದಲು ನಿಮಗೂ ಗೊತ್ತಿರಬಹುದು, ಬಟ್ಟೆ ಹೋಗಿ ಅಟ್ಲಕಾಯಿ ಅಂತ ಇತ್ತಿತ್ತು, ಬೂದಿ ಹಾಕಿ ಪಾತ್ರ ತೊಳಿತಿದ್ದು. ಈಗ ಇತ್ತ ಕಾನ್ಸೆಪ್ಟ್
1: ಬೂದಿ ಅಂಡ್ ಸಗಣಿ, ಅದೇನದು ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಕೊಂಡು.
0: ಹೌದು, ಈವನ್ ಆ ಸಗಣಿ ಹೇಳಿದ್ರೆ ಪ್ರತಿಯೊಂದು ಪರಿಕಲ್ಪನೆ ಹಿಂದಿನವ್ರದ್ದು ಎಷ್ಟು ಚೆನ್ನಾಗಿತ್ತು.
1: ಮತ್ತೆ ಇನ್ನು ನಂಗೆ ನೆನಪಿದೆ ಸರ್, ನಮಶಾನಕ್ಕೆ 20ಗೆ ನಮ್ಗೆ ಪಾತ್ರ ತೊಳಕ್ಕೆ ಈ ಮಾಡಿ ಇರುತ್ತಲ್ಲ, ಮಾಡಲ್ಲಿ ನೀರ್ ಬೀಳುತ್ತಲ್ಲ, ಅಂದ್ರೆ ಅದು ನಮ್ದು ಓಲಿ ತೆಂಗಿನ ಗರಿಯಲ್ಲಿ ಮಾಡದಲ್ಲ, ಆ ಓಲಿಯಿಂದ ನೀರ್ ಬರುತ್ತಲ್ಲ, ಅದಕ್ಕೆ ಬಕೆಟ್ ಹಿಡಿದು ಅದು ಒಳ್ಳೆ ನೀರು, ಮಳೆ ಅಷ್ಟು ಬರ್ತಾ ಇರುತ್ತಲ್ಲ ಒಳ್ಳೆ ನೀರು, ಅದರಲ್ಲೇ ಪಾತ್ರ ತೊಳೆಯೋದು.
0: ಇವನ್ ಮಳೆ ನೀರಷ್ಟು ಪ್ಯೂರ್ ವಾಟರ್ ಬೇರೆ ಯಾವ್ದು, ಮಳೆ ನೀರಷ್ಟು ಪ್ಯೂರ್ ವಾಟರ್ ಇತ್ತಲ್ಲ ನಿಮ್ಗೆ ಬೇರೆ ಯಾವ್ದು ಅಲ್ವೇ ಅಲ್ಲ. ಇನ್ನೊಂದು ರೀಸೈಕಲ್, ರೀಸೈಕಲ್ ಅಂತ ಹೇಳಿದ್ರೆ ಯೂಸ್ ಮಾಡಿದ್ರೆ ವಾಟರ್. ಫಾರ್ ಎಕ್ಸಾಂಪಲ್ ದೊಡ್ಡ ಫ್ಲಾಟ್ ಗಳಲ್ಲಿ ತುಂಬಾ ಇದುಗಳು ಇರ್ತವೆ. ಈ ಒಂದು ಜಪಾನ್ ನಲ್ಲಿ ಕಾಮನ್ ಟ್ರೆಂಡ್ ಇದೆ, ಹೇಗೆ ಕೇಳಿದ್ರೆ ಫ್ಲಸ್ಟ್ ಇದು ಹ್ಯಾಂಡ್ ವಾಶ್ ಮಾಡೋದು, ಫ್ಲಸ್ಟ್ ಟ್ಯಾಂಕ್ ಹ್ಯಾಂಡ್ ವಾಶ್ ಮೇಲ್ಗಡೆ, ಫ್ಲಸ್ ಟ್ಯಾಂಕ್ ಕೆಳಗಡೆ, ವೇಸ್ಟ್ ಆಗ್ಬಾರ್ದು, ವೇಸ್ಟ್ ಆಗ್ಬಾರ್ದು. ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿದೆ. ಈಗ ಫಾರ್ ಎಕ್ಸಾಂಪಲ್, ಈಗ ನಾವು STP ಇಂದ ಈ ತರ ಟ್ರೀಟ್ ಮಾಡಿದ ವಾಟರ್ನ ಫ್ಲೋರ್ ವಾಶಿಗೂ ಅಥವಾ ಗಾರ್ಡನ್ಗೂ ಅಥವಾ ವೆಹಿಕಲ್ಗೂ ಈ ತರದಲ್ಲಿ ನಾವು ಸೇವ್ ಮಾಡಬಹುದು ಆಕ್ಚುಲಿ. ಇನ್ನೊಂದು ಏನ್ ಕೇಳಿದ್ರೆ ರೆಡ್ಯೂಸ್ ಪೊಲ್ಯೂಷನ್, ಇದು ಸಹ ಬಹಳ ಮುಖ್ಯ ಮೇಡಮ್. ಹಿಂದಿನವ್ರು ಎಷ್ಟು ನೋಡಿ, ನಾವು ಗದ್ದೆಗಳಿಗೆ ಇದು ಮಾಡ್ತಾ ಇದ್ರು, ಯಾರಿಗಾರು ಗೊತ್ತ, ನಾನು ಹಿಡಿದು ಟೊಮೆಟೊ ಒಂದು ತರಕಾರಿ ಬಿಟ್ಟು ಬೇರೆ ಯಾವ್ದಾದ್ರು ತರಕಾರಿ ತರ್ತಾ ಇದ್ರೆ ಯಾರು ಜನ?
1: ಖಂಡಿತ ಇರ್ಲಿಲ್ಲ,
0: ಬಹಳ ಕಮ್ಮಿ. ಎಲ್ಲೂ ಇವನ್ನ ಇದ್ರ ದಿನದಲ್ಲಿ ಅಥವಾ ಇದ್ರಲ್ಲಿ ಮಾತ್ರ ಏನೋ ಬಟಾಟಿಯೋ ಅಥವಾ ಬೇರೆ ಅಂತ ತಕೊಂಡ್ರೆ ಯಾವ್ದೊಂದು ಹಬ್ಬ ಹರಿದಿನಗಳಲ್ಲಿ ತರ್ತಾ ಇದ್ರೆ ಬಿಟ್ರೆ, ಮತ್ತೆ ಮ್ಯಾಕ್ಸಿಮಮ್ ತರಕಾರಿಗಳನ್ನ ಮನೆಯಲ್ಲೇ ಬೆಳ್ತಾ ಇದ್ರು. ಹಟ್ಟಿ ಗೊಬ್ಬರನ ಯೂಸ್ ಮಾಡ್ತಾ ಇದ್ರು, ಸುಡ್ಮಣ್ಣ ಹಾಕ್ತಾ ಇದ್ರು, ಬೂದಿ ಹಾಕ್ತಾ ಇದ್ರು, ದರ್ಲಿ ಹಾಕ್ತಾ ಇದ್ರು. ಎಲ್ಲೋ ಇವನ್ನು ಎಲ್ಲೋ ಒಂದು ಚೀಲ ಸುಪಲನೋ ಒಂದ್ ಚೀಲನೋ ಯೂರಿಯಾ ತಗೊಂಡು ಬಂದ್ರೆ ದೊಡ್ಡದವ್ರದ್ದು ಆಕ್ಚುಲಿ. ಈಗ ಇವನ್ ಯಾವ್ದು ತರಕಾರಿನೂ ಆಗುದಿಲ್ಲ, ಬಟ್ ನಾವು ಅದಕ್ಕೆ ಮಾರು ಹೋಗ್ಬಿಟ್ಟಿದ್ದೇವೆ. ಈ ಆ್ಯಂಗಲ್ ಅಲ್ಲಿ ಏನಾಗುತ್ತೆ, ನಮ್ದು 1% ನೀರು ಇರುವುದಲ್ಲ, ಈ 1% ನೀರಿಗೋಸ್ಕರ ರೆಡ್ಯೂಸ್ ಪೊಲ್ಯೂಷನ್ ಅಲ್ಲಿ ನಾವು ಇದನ್ನು.
1: ಸೊ ನಾವು ತರಕಾರಿ ಎಲ್ಲ ಮನೆಯಲ್ಲೇ ಬೆಳೆಯೋದ್ರಿಂದ ನೀರು ಹಿಡಿದಿಟ್ಕೊಳ್ಳುತ್ತೆ ಅಥವಾ ಹೆಂಗ?
0: ಡೆಫಿನೆಟ್ಲಿ ಮೇಡಮ್, ಯಾವುದೇ ಒಂದು ಗಿಡ ಮಾಡ್ಲಿ, ಯಾವುದೇ ಇದು ಮಾಡ್ಲಿ, ಗಿಡ ಹಾಕುದ್ರಿಂದ ಅಲ್ಲಿ ನೀರು ಇನ್ಫಿಲ್ಟ್ರೇಷನ್ಗೂ ಹೆಲ್ಪ್ ಮಾಡುತ್ತೆ. ಒಂದು ನಮ್ಮ ಈಗ ನಾವು ತರಕಾರಿ ಬೆಳ್ಕೊಂಡು ತಿನ್ನೋದ್ರಿಂದ, ನಾನು ನಿಮ್ಗೆ ಇದು ಕೇಳಿದೆ ಆಕ್ಚುಲಿ, ನಮ್ಮ ಈಗ ಆಹಾರವೇ ಔಷಧಿ ಆಗಬೇಕು ಬಿಟ್ಟರೆ ನಮ್ಮ ಔಷಧಿ ಆಹಾರ ಆಗಬಾರ್ದು.
1: ಕರೆಕ್ಟ್ ಸರ್, ಈಗ ಹೇಳಿದ್ರಿ ಸರ್ ನೀವು ಇದೊಂದು. ಇವತ್ತು ಔಷಧೀಯ ಆಹಾರ,
0: ನಮ್ಮ ಆಹಾರ ಏನ್ ಕೇಳಿದ್ರೆ ಔಷಧಿಯ ಆಹಾರ, ಹಾಗಾಗಬಾರ್ದು ಅನ್ನೋದು ಇದು. ಮತ್ತೆ ರೀಚಾರ್ಜ್, ರೀಚಾರ್ಜ್ ಬಗ್ಗೆ ನಾನು ಹೇಳಿದ್ದೇನೆ. ಆಕ್ಚುಲಿ ಏನ್ ಕೇಳಿದ್ರೆ, 1 ಮಿಲಿಮೀಟರ್ ಮಳೆ 1 ಚದರ ಮೀಟರ್ ಬಿದ್ರೆ 1 ಇದ್ರೆ ಅದೇ ರಕ್ತದಲ್ಲಿ ಒಂದು ಚಿಕ್ಕ ಸಂಸಾರಕ್ಕೆ ನಮಗೆ ಬೇಕಿರುವುದು 2 ಲಕ್ಷ ಲೀಟರ್ ನೀರು. ಬರೇ ನಮಗಿಲ್ಲ ಬೀಳುವ ಮರೆಯ 90% ತಗೊಂಡಿದ್ರು 70,000 ಲೀಟರ್ ಪ್ರತಿಯೊಂದು ಮನೆಯಿಂದ ಸೇವ್ ಮಾಡಬಹುದು. ಬೇರೆ ಏನು ಮಾಡುದು ಬೇಡ, ರೂಫ್ ವಾಟರ್ ಹಾರ್ವೆಸ್ಟಿಂಗ್ ಮಾಡಿದವಾಗ
1: ಅಷ್ಟೇ.
0: ಈಗ ಬರೇ ನಲ್ಲಿ ಅವರಿಗೆ ಓಕೆ, ಕೆಲವರು ಹೇಳ್ಬೋದು ನನಗೆ ರೂಫ್ ವಾಟರ್ ಹಾರ್ವೆಸ್ಟಿಂಗ್ ಮಾಡೋದು, 4 ಸಸಿ ನಡಲಿ. ಈಗ ಎಷ್ಟೋ ಮನೆಯಲ್ಲಿ ಇಂಟರ್ಲಾಕ್ ಹಾಕಿರ್ತಾರೆ, ಇಂಟರ್ಲಾಕ್ ಆದ್ರೂ ಸಮ್ ಎಕ್ಸ್ಟೆಂಟ್ ಅಲ್ಲಿ ರೀಚಾರ್ಜ್ ಆಗುತ್ತೆ. ಸೀದಾ ಕಾಂಕ್ರೀಟ್ ಹಾಕಿರ್ತಾರೆ, ಮಳೆಗಾಲದಲ್ಲಿ ಪೈಪ್ ತೆಗೆದು ಚರಂಡಿ ಕೊಡ್ತಾರೆ, ಚರಂಡಿಯೂ ಕಾಂಕ್ರೀಟು.
1: ಎಸ್, ಎಲ್ಲೂ ಹಿಂಗೋದಿಲ್ಲ ನೀರು,
0: ಎಲ್ಲೂ ನೀರು ಹಿಂಗ್ಲೇ ಇದೆ. ಏನಾಗಿದೆ? ಇಲ್ಲ ಸರ್, ನಮ್ಗೆ ಮತ್ತೊಂದು ಕಂಪ್ಲೇಂಟ್ ಬರೋದಿತ್ತು ಸರ್, ಅವ್ರು ಬೋರ್ವೆಲ್ ಮಾಡಬಾರ್ದು. ಯಾಕೆ? ನಮ್ದಿಲ್ಲ, ನಾವು ಇದನ್ನ ಮಾಡ್ಕೊಂಡಿದ್ದೇವೆ, ನಮ್ದು ಬಾವಿ ನೀರು ಹೋಗ್ತದೆ. ಈಗ ನೋಡಿ, ಒಂದಿಷ್ಟು ದೊಡ್ಡ ಏರಿಯಾ ನ್ಯಾಚುರಲಿ ತನ್ನಂತಾನು ರೀಚಾರ್ಜ್ ಮಾಡ್ಕೊಳ್ತಾ ಇರ್ತವೆ. 1 ಮನೆ ಇರುವ ಜಾಗದಲ್ಲಿ 10 ಮನೆ ಬಂದಿರ್ತದೆ, ಅಲ್ಲೊಂದಿಷ್ಟು ಜನ ಜಾಗಿ ಆಗಿದೆ, ಅಷ್ಟೊತ್ತಿಗೆ ಅದು ಶೇರ್ ಆಗಿ ಹೋಗಲೇಬೇಕಲ್ಲ. ಇದು ಪ್ರತಿಯೊಬ್ರು ನಾನು ತಪ್ಪು ಮಾಡ್ತಾ ಇದ್ದೇನೆ, ನಾವು ಇಲ್ಲಿ ಬಂದಿದ್ದೇವೆ ಅಂತ ಹೇಳಿದ್ರೆ ಅವರು ರೀಚಾರ್ಜಿಗೆ ಒತ್ತು ಕೊಡ್ಬೇಕು. ಆಕ್ಚುಲಿ ರೀಚಾರ್ಜಿಗೆ ಒತ್ತು ಕೊಟ್ಟಿಲ್ಲ. ಕೃಷಿ, ಈಗ ನೋಡಿ, ಕೃಷಿ ಮಾಡೋದ್ರಿಂದನೂ ಸಹ, ಈ ಕೃಷಿ ಮಾಡೋದ್ ಬಗ್ಗೆ ಯಂಗ್ಸ್ಟರ್ಸ್, ನಾನು ಹೇಳುದು ಕೃಷಿ ಬಗ್ಗೆ ಒಲವು ತೋರಿಸಿದ್ರೆ ಗ್ಯಾರಂಟಿ ಇದನ್ನ ಚೇಂಜ್ ಮಾಡಬಹುದು, ನಾವೇ
1: ಈ ಸಮಸ್ಯೆಗಳನ್ನ ಬದಲಾಯಿಸಬಹುದು.
0: ಡೆಫಿನೆಟ್ಲಿ ಡೆಫಿನೆಟ್ಲಿ ಮಾಡಬಹುದು. ಆಕ್ಚುಲಿ ಒಂದು ಈಗ ಎಷ್ಟೋ ಜನ ನಾನು ನೋಡಿದ್ದೇನೆ ಮೇಡಮ್, ನನಗೆ ಫಾರ್ ಎಕ್ಸಾಂಪಲ್ ಉತ್ತರ ಕನ್ನಡ ಎಡಿಷನಲ್ ಚಾರ್ಜ್ ಇರುವುದನ್ನ ಸಾಧಾರಣ ಇಬ್ರು ಇಂಜಿನಿಯರ್ ಇರೋದು, ಕೆಲವೊಬ್ರು ಒಂದು ಯಂಗ್ ಜನರೇಷನ್ಸ್ ಸ್ವಲ್ಪ ಕೃಷಿ ಹತ್ತ ಬರ್ತಾ ಇದ್ದಾರೆ, ಬೇರೆ ಬೇರೆ ಫ್ರೂಟ್ಗಳನ್ನ ಬೇರೆ ಬೇರೆ ಜಾಗ ತಗೊಂಡು ಇದು ಮಾಡುವಂತದ್ದು, ಅದು ಬರಲೇಬೇಕು. ಆಕ್ಚುಲಿ ಆಗ ಬಂದಾವಾಗ ಮಾತ್ರ ಏನಾದ್ರು ಕ್ರಾಂತಿ ಆದೀತು. ಆಕ್ಚುಲಿ ನಮ್ಗೆ ನಾವೇ ಮಾಡ್ಕೊಂಡ ಪ್ರಮಾದ ಅನ್ಸುತ್ತೆ. ಯಾಕೆ ಕೇಳಿದ್ರೆ, ನಮ್ಗೆ ಇಷ್ಟು ಚೆನ್ನಾಗಿ ಮಳೆ ಬೀಳೋದ್ರಿಂದ, ಮಳೆ ಇಲ್ಲದೆ ಇದ್ದಿದ್ರೆ ನಮ್ಗೆ, ಯಾಕೆಂದ್ರೆ ನೀರಿಗೆ ಸೋರ್ಸ್ ಅನ್ನುವಂಥದ್ದು ಮಳೆ.
1: ಕೆಲವ್ದು ಒಪ್ಪು ಸರ್, ಅಂದ್ರೆ ಕೆಲವ್ರದ್ದು ಹಳಿ ಬದಿ ಮನೆ ಎಲ್ಲ ಇರುತ್ತಲ್ಲ, ಅವ್ರಿಗೆ ಒಂಚೂರು ಉಪ್ಪು ನೀರು ಒಗ್ಗರ್ ನೀರು ಅದೆಲ್ಲ ಮಿಕ್ಸ್ ಇರುತ್ತೆ, ಅದೆಲ್ಲ ಸ್ವಲ್ಪ ಕುಡಿಲಿಕ್ಕೆ ಒಂಚೂರು ಪ್ರಾಬ್ಲಮ್ ಕೆಲವರು ಹಳಿ ಬದಿ ಹೆಂಗ್ ಇಪ್ಪರಿಗೆ. ಅದು ಬಿಟ್ರೆ ಮತ್ತೆ ಕುಡಿಯುವ ನೀರಿನ ಸಮಸ್ಯೆ ಇಲ್ಲ, ಮತ್ತೆ ಬಳಕೆ ನೀರಿಗಂತೂ ಸಮಸ್ಯೆಯೇ ಇಲ್ಲ.
0: ಸಮಸ್ಯೆನೇ ಇಲ್ಲ ಮೇಡಮ್, ನಾವು ಕ್ರಿಯೇಟ್ ಮಾಡ್ಕೊಂಡಿದ್ದು. ಈಗ ನೋಡಿ, ಒಂದೊಂದ್ಸಲ ಏನ್ ಮಾಡ್ತೇವೆ, ಇವನ್ ಬಾವಿ ಪಕ್ಕದಲ್ಲೇ ಪಿಟ್ಟುಗಳನ್ನ ತೆಗಿತೇವೆ. ಇದೊಂದು ಕಾಮನ್ ಸೆನ್ಸ್ ಯೂಸ್ ಮಾಡಿಕೊಂಡು ಇದು ಮಾಡಬೇಕು. ನಾವಲ್ಲಿ ಮಾಡಬೇಕಾ ಅಥವಾ ಇದರಿಂದ ಬೇರೆಯವ್ರಿಗೆ ತೊಂದರೆ ಆಗ್ತದೆ? ನಾವು ಇನ್ನೊಬ್ಬರ ಬಗ್ಗೆ ದೊಡ್ಡ ದೊಡ್ಡ ಕೆಲಸಗಳನ್ನು ಮಾಡಬೇಕಂತ ನಾನು ಹೇಳ್ತಾ ಇಲ್ಲ. ಪ್ರತಿಯೊಂದು, ಈಗ ಫಾರ್ ಎಕ್ಸಾಂಪಲ್, ನಮ್ಮ ಪಕ್ಕದಲ್ಲೇ ಒಂದು ರೋಡ್ ಮಾಡಿರ್ತಾರೆ, ರೋಡ್ ಮಾಡಿಕೊಂಡು ಮಳೆಗಾಲದಲ್ಲಿ ನೀರು ಬಂದು ತೊಯ್ದು ಹೋಗ್ತಾ ಇರ್ತದೆ ಅಂತ ನಮ್ಮ ಕಣ್ಣೇದೇ ನೋಡ್ತಾ ಇರ್ತೇವೆ ನಾವು. ಏನೋ ಎಲ್ಲೋ ಒಂದು ಫೋಟೋ ತಗೊಳ್ಳಿಕ್ಕೆ ಹೋಗ್ಕೊಂಡು ನಾವು ಅಲ್ಲಿ ನಿಂತ್ಕೊಂಡು ಇದು ಮಾಡೋದಕ್ಕಿಂತ ಒಂದು ಹಾಫ್ ಆನ್ ಅವರ್ ಅದಕ್ಕೆ ಸ್ಪೆಂಡ್ ಮಾಡಿದ್ದಿದ್ರೆ, ಈಗಿನ ಯಂಗ್ಸ್ಟರ್ಸ್ಗಳು ಇದ್ರಗಳು ಅಲ್ಲಿ ಆ ರೋಡ್ಗಳನ್ನ ಚರಂಡಿ ಬಿಡಿಸಿ ಕೊಟ್ಟದಿದ್ರೆ, ಸರ್ಕಾರ ಬರಬೇಕು ಅಥವಾ ಇದು ಬರಬೇಕು, ಅವರೇ ಬರಬೇಕು, ಇವರೇ ಬರಬೇಕು ಅನ್ನೋದು ಕಾಯೋದಕ್ಕಿಂತ, ನಾನು ಹೇಳುದು ನಾವು ಮಾಡುವ ಕೆಲಸ ಇನ್ನೊಬ್ಬರಿಗೆ ಬೇಷನ್ಸೋದಕ್ಕಿಂತ ನಮಗೆ ತೃಪ್ತಿ ಸಿಕ್ಕಿದ್ರೆ ಸಾಕು.
1: ಕರೆಕ್ಟ್.
0: ಆ ಕಳಕಳಿ ಬಂದದಿದ್ರೆ ನಮ್ಗೆ ಆಕ್ಚುಲಿ ಸಮಸ್ಯೆ ಇಲ್ಲ.
1: ಅಲ್ಲ, ನಾ ಮೊನ್ನೆ ಒಬ್ಬ ರಿಲೇಟಿವ್ ಮನೆಗೆ ಹೋಯ್ದೆ, ಅವ್ರ ಮನೆ ಬಾಮಿ ಎಲ್ಲ ಹುಡುಕ್ತಿದ್ದೆ, ಬಾಮಿ ಇಲ್ಲ, ನಳ್ಳಿತ್ತು, ಜಲ್ ಜೀವನ್ ಮಿಷನ್ ಅದೊಂದು ಹಾಕೊಂಡಿತ್ತಲ್ಲ. ನಾನು ಕೇಂದ್ರೆ, ನಿಮ್ಮ ಕುಡಿಯೋ ನೀರು ಎಲ್ಲಿಂದ ನಿಮ್ಗೆ? ಬಳಸೋ ನೀರು, ಕುಡಿಯೋ ನೀರು ಎಲ್ಲ ಪಂಚಾಯತ್ ನೀರು. ಬಾಮಿ ಇಲ್ಲ ಅಥವಾ ಯಾವ್ದು ಇಲ್ಲ ನಿಮ್ ಬೇರೆ ನೀರಿನ ಮೂಲ? ಇಲ್ಲ, ಜಾಗ ಇತ್ತು. ಇಲ್ಲ, ಪಂಚಾಯತ್ ನೀರು ಬತ್ತಲ್ಲ, ಮತ್ತೆಂತಕ್ಕೆ? ನಾ ಕೇಂದ್ರೆ, ಒಂದಿನ ಪಂಚಾಯತ್ ನೀರು ಬತ್ತಿಲ್ಲ, ಆಗ ಹಂಗಲಾತಿಲ್ಲೇ ಅಂತಂದ್ರು. ಹಂಗಾರೆ ಎಂತ ಮಾಡ್ತ್ರ? ಅಟ್ ಲೀಸ್ಟ್ ನಮ್ಗೊಂದು ನೀರಿನ ಸ್ವಾತಂತ್ರ್ಯ ಅಂತ ಇರ್ಕಲ್ದ ಸರ್.
0: ಅಲ್ಲ, ಅದ್ ಹೇಳಿದ್ ಮೇಡಮ್, ಅಷ್ಟೊತ್ತಿಗೆ ಏನ್ ಕೇಳಿದ್ರು ಕೂಡ, ಮತ್ತೆ ಕೇಳಿದ್ರೆ ಏನ್ ಹೇಳ್ತಾರೆ? ನಾವೇನ್ ಟ್ಯಾಕ್ಸ್ ಕಟ್ಟುದಿಲ್ವ?
1: ಗವರ್ಮೆಂಟ್ ಅವ್ರು ಕೊಡ್ಲಿ,
0: ಈಗ ಗವರ್ಮೆಂಟ್ ಅವ್ರು ಕೊಡ್ಲಿ, ಅವ್ರು ಕೊಡ್ಬೇಕು ಬದ್ಧತೆ. ನಾಳೆ ಭೂಮಿಯಲ್ಲೇ ನೀರಿಲ್ಲ ಅಂತ ಹೇಳಿದ್ರೆ ಗವರ್ಮೆಂಟ್ ಇಲ್ಲಿ ಕೊಡ್ತದೆ?
1: ಕರೆಕ್ಟ್.
0: ದುಡ್ಡಿನಿಂದ ಟ್ಯಾಕ್ಸಿನಿಂದ ನಾವು ನೀರನ್ನ ತಗೊಂಡು ಬರ್ಲಿಕ್ಕೆ ಆಗುದಿಲ್ಲ. ನಮ್ಮ ಸಮಸ್ಯೆಗೆ ನಾವೇ ಇದನ್ನ ಪರಿಹಾರ ಕಂಡುಕೊಳ್ಬೇಕೇ ವಿನ ನಾವು ಇನ್ನೊಬ್ಬರಿಗೋಸ್ಕರ ಕಾಯ್. ನಮ್ ಪ್ರಕೃತಿ, ಈಗ ನೋಡಿ, ನೀರು ಕೊಟ್ಟಿದ್ದು ಪ್ರಕೃತಿ. ಈಗ ಏನೀಗ ನಾವು ನೀರು ಬಳಸ್ತಾ ಇದ್ದೇವೆ, ಇದರಲ್ಲಿ ನಮ್ಮ ಪಾತ್ರ ಏನೂ ಇಲ್ಲ, ಏನೂ ಇಲ್ಲ, ನಮ್ಮ ಪಾತ್ರ ಏನೂ ಇಲ್ಲ. ಅದೇ ನೀರು ಕೊಟ್ಟಿದೆ, ನ್ಯಾಚುರಲ್ ಇರುವ ನೀರನ್ನ ನಾವೇ ತೆಗೆದು ಇಡ್ತೇವೆ. ನಮ್ಮ ಸಮಸ್ಯೆ ಆದಾಗ ಮಾತ್ರ ನಾವು ಕೂಗಾಡ್ತೇವೆ,
1: ಅಷ್ಟೇ
0: ಮಾಡ್ತಾ ಇರೋದು. ಬಿಟ್ಟದಿದ್ರೆ ಇನ್ನೊಂದು ಮೇಡಮ್, ರೆಸ್ಪೆಕ್ಟ್ ವಾಟರ್. ಇದು ಯಾಕೆ ಕೇಳಿದ್ರೆ, ರೆಸ್ಪೆಕ್ಟ್ ವಾಟರ್ ನಾನು ಹೇಳಲೇಬೇಕು. ನೀರಿನಿಂದ ನಾವು ಚಹಾ ಮಾಡ್ತೇವೆ,
1: ನಿಜ,
0: ಕಾಫಿ ಮಾಡ್ತೇವೆ, ತಂಪು ಪಾನೀಯ ಮಾಡ್ತೇವೆ, ಇದು ಯಾವುದ್ರಿಂದ ನೀರನ್ನ ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಅದ್ಯಾವ್ದನ್ನ ಚೊಲ್ಲಿದ್ರೆ ನಾವು ಬೇರೆಯವ್ರನ್ನ ಶಿಕ್ಷಿಸ್ತೇವೆ, ದಂಡಿಸ್ತೇವೆ. ಅದು ನೀರ್ ಚೆಲ್ಲಿದ ಅಂತೇಳಿ ಹೇಳ್ಕೊಂಡು ಅಲ್ಲಿ ಗಲೀಜಾಯ್ತು ಅಂತೇಳಿ ಜೋರ್ ಮಾಡಿರ್ಬಹುದು, ಬಿಟ್ರೆ
1: ನೀರೆಂತಕ್ಕೆ ಚೊಲ್ದೆ
0: ಅಂತೇಳಿ ಅವ್ರಿಗೆ ಯಾರು ಇದ್ ಮಾಡಿದ್ದಿತ್ತ?
1: ಖಂಡಿತ ಇಲ್ಲಪ್ಪ, ಅಸಡ್ಡೆ.
0: ಇಷ್ಟು ನಾವು ನೀರಿನ ಬಗ್ಗೆ. ಮತ್ತೆ ಫಾರ್ ಎಕ್ಸಾಂಪಲ್, ಯಾವ್ದಾದ್ರು ಒಂದು ನಾವು ವಿದ್ಯಾವಂತರೆ, ವಿದ್ಯಾವಂತರಕ್ಕಿಂತಲೂ. ಯಾವ್ದೋ ಒಂದು ಬಾವಿ ಮಾಡಿದ್ರೆ ಯಾರು ಆಚೆ ಕಣ್ಣಲ್ಲ ಒಂದು ಕಸ ತೆಗೆದು ಹಾಕೋದ್ಲ. ಇದರಿಂದ ಹೊರಗೆ ಬರಬೇಕು ಅಂತ ಹೇಳುವಂತದ್ದು ನಾವು. ಇದರಿಂದ ಹೊರಗೆ ಬರ್ದೇ ಇದ್ರೆ ಈಗ ನಮ್ಮ ಯಂಗ್ ಜನರೇಷನ್ನು, ಈವನ್ ಯಂಗ್ ಜನರೇಷನ್ ಅನ್ನೋದಕ್ಕಿಂತನೂ ಸ್ವಲ್ಪ ಓಲ್ಡ್, ನಮ್ಮ ಅಜ್ಜಿ ಕಂಡಾಗಿದ್ದವರು ಸಹ ನಮ್ಮಿದಕ್ಕೆ ಖುಷಿಯಾಗಿ ನಮ್ಗೆ ಹೇಳೋಕ್ಕಾಗದೆ, ನಾವು ಹೇಳಿದ್ರೆ ಅವ್ರು ಏನೋ ಬೇಜಾರು ಮಾಡ್ಕಂತ ಅಂತ ಹೇಳಿ ಅವ್ರು ನಮ್ಗೆ ಅಡ್ಜಸ್ಟ್ ಆಗ್ತಾ ಇದ್ದಾರೆ. ಅದು ತಪ್ಪಂತ ಹೇಳ್ತಾ ಇದ್ದು. ಮೊದಲು ನೋಡಿ, ನಾವು ಒಂದು ಮನೆಯಲ್ಲಿರುವಾಗ ಹಿರಿಯವರು ನಮ್ಗೆ ತಪ್ಪಿತ್ತಂದ್ರೆ ತಪ್ಪಿತ್ತಂದ ಹೇಳ್ಕೊಂಡೆ ಅವರು ಅದನ್ನ ಸರಿ ಆಗೋದಾರಿ ಬಿಡ್ತಾ ಇಲ್ಲ ಇತ್ತು. ಅವರು ಈಗ ನಮ್ಗೆ ಅಡ್ಜಸ್ಟ್ ಆಗ್ತಾ ಇದ್ದಾರೆ. ಅದು ಒಂಥರ ಮರಕ ಅನ್ಸುತ್ತೆ ನಂಗೆ. ಆಕ್ಚುಲಿ ನಾವು ನಮ್ಮ ಪೇರೆಂಟ್ಸ್ಗೆ ಗೌರವ ಕೊಟ್ರೆ, ನಾವು ನಮ್ಮ ನೀರಿಗೆ ಗೌರವ ಕೊಟ್ರೆ, ನಾವು ನಮ್ಮ ಜಲಕ್ಕೆ ಗೌರವ ಕೊಟ್ರೆ ನಮ್ಮ ಮಕ್ಕಳು ಕೊಡ್ತಾರೆ. ನಾವು ಕೊಡದಿದ್ದರೆ ಅವ ನಮ್ಮ ಮಕ್ಳು ಯಾಕೆ ಕೊಡ್ತಾರೆ ಹೇಳಿ.
1: ಎಕ್ಸಾಕ್ಟ್ಲಿ. ನೀವ ನೀರಿನ ಅಸಡ್ಡೆ ಅಂದ್ರಲ್ಲ ಸರ್, ಅದೊಂದು ಹೇಳೋದ್ರೆ ನಂಗೆ ನೆನಪಾಯ್ತು. ಮನೆ ಕಟ್ತ್ರಿ ಈಗ ನಂಬದಂಗೆ, ನಂಬದಿ ಮನೆ ಕಾಣಕ ಅರಮನೆ. ಅದನ್ನ ನಾವು ಪುಣೆ ಮುಂಬೈ ಹೋದಾಗ ಅದಕ್ಕೆಲ್ಲ ಅರಮನೆ ಅಂತಿದ್ರೆ ಅದು ಒಂದ್ ಎರಡು ಬೆಡ್ರೂಮ್ ಇದೆ. ನಾ ಹೇಳೋದು ನೀವು ನಂಬದಿ ಬನ್ನಿ ಕಾಣಿ, ಅರಮನೆ ನಮ್ಮಲ್ಲಿ ಇಪ್ಪದಂತ. ಒಬ್ರೊಬ್ರು ಮನೆ ಇಬ್ರೇ ಇಪ್ಪದ ಇಲ್ಲ ಒಬ್ರು ಇಪ್ಪದ. ಅದಕ್ಕಂತ ಅರಮನೆ ಕಟ್ಟಿ ಇಂಟೀರಿಯರ್ ಹಾಂಗಂಬ್ರು, ಬಾಮಿ ಹಿಂಗಂಬ್ರು, ಮತ್ತೊಂದು ಹಾಂಗಂಬ್ರೆಲ್ಲ ಮಾಡಿದವರು ಎಲ್ಲೂ ನೀರಿಗಾಗಿ ಎಂಥದ್ದು ಮಾಡುದಿಲ್ಲ ಸರ್. ಕೋಟಿ ಗಟ್ಟಲೆ ಖರ್ಚು ಮಾಡಿ ಮನೆ ಮಾಡಿದಾರ, ಒಂದು 50,000 ಈಗ ಪೈಪಿಂಗ್ ಎಲ್ಲ ಮಾಡ್ಕೊಂಡು ಅಷ್ಟೊತ್ತಿಗೆ ಒಂದು ನೀರಿಗೋಸ್ಕರ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡುವ ಎಂಥದ್ದು ಮಾಡುದಿಲ್ಲ. ನಾನಕ್ಕೆ ಎಂಬುದು ನೀವು ಅಷ್ಟಪ್ಪ ಮಾಡಿದ್ರೆ ನಾಳೆ ಕುಡುಕು ನೀರು ನಿಮ್ ಬ್ಯಾಡ್ದ? ಆ ಬಾಮೆ ನೀರಿಲ್ಲ ನಿಮ್ಗೆ ಇಪ್ಪಕ್ಕಾಗ್ತ ಈ ಮನೆಗೆ. ನೀವು ನೀರಿ ದುಡ್ಡು ಹಾಕೋಕೆ ಇನ್ವೆಸ್ಟ್ಮೆಂಟ್ ಫಾರ್ ದ ಫ್ಯೂಚರ್ ಅಂತ ಯಾಕೆ ಯೋಚನೆ ಮಾಡಲ್ಲ? ಮಾತೇಣೆ ಸುಮ್ಮನೆ ನೀರಿಗೆಲ್ಲ ದುಡ್ಡು ಖರ್ಚು ಮಾಡ್ತಾರ? ಇದು ನೀರಿಗೆಲ್ಲ ದುಡ್ಡು ಖರ್ಚು ಮಾಡ್ತಾರ? ನೀರು ಇರುತ್ತಪ್ಪ ಭೂಮಿನ ಬಾತ ಅದೇವ್ರು ಕೊಟ್ಟಂಗಿರತ್ ಅಂತ ಹೇಳೋರು ಯಾಕೆ ಇವತ್ ನಾನೊಂದು ಇಷ್ಟು ಏನೋ ಖರ್ಚು ಮಾಡಿ ಏನೋ ಒಂದ್ ಮಳೆ ನೀರ್ಕೊ ನಂಗೆ ಮಾಡ್ಕೊಂಡ್ ಬರ್ತಿಲ್ಲ, ಯಾರೋ ಮಾಡಿ ಕೊಡ್ತಾರ, ಮಾಡಿಸ್ಕೊಂಡ್ರೆ ಇದು ನಂಗೆ ಒಳ್ಳೇದು. ಅದೇನ್ ಸರ್ ಲೆಕ್ಕಾಚಾರ ಹಾಕ್ತಾರೆ ಅಂದ್ರೆ ನೀರಿಗೆ ಬೆಲೆ ಇಲ್ಲ. ಒಂದಿನ ಮಾತ್ರ ಬೆಲೆ ಗೊತ್ತಾಗ್ತಲ್ಲ, ಅದು ಮಾತ್ರ ಭೀಕರ. ಅದು
0: 100% ಮೇಡಮ್, 100%. ಆಕ್ಚುಲಿ ನಮ್ಗೆ ಅದ ಹೇಳಿದ್ನಲ್ಲ, ನಾವು ಭೂಮಿ ತಾಯಿ ಅಂತೇವೆ, ಪ್ರಕೃತಿ ಇದಂತ ಹೇಳಿ ಹೇಳ್ತೇವೆ. ನಾವು ನಮ್ಮಿಗಿನ ಯಂಗ್ ಜನರೇಷನ್ ಪ್ರಕೃತಿ ಜೊತೆ ಮಕ್ಕಳನ್ನ ಬಿಡ್ತಾ ಇಲ್ಲ. ಎಷ್ಟೋ ಮಕ್ಕಳಿಗೆ ಮರ್ಕೋಕೆ ಗೊತ್ತಿಲ್ಲ ಮೇಡಮ್, ನಗ್ಲಿಕ್ಕೆ ಗೊತ್ತಿಲ್ಲ. ಈಗ ನೋಡಿ ಎಷ್ಟು ಒಳ್ಳೇದಿದೆಯೋ ಅಷ್ಟೇ ಕೆಟ್ಟದಿದೆ. ನಾವು ನೀವು ಶಾಲೆಗೆ ಹೋಗುವಾಗ ಯಾವುದೇ ಒಂದು ಶಬ್ದಕ್ಕೆ ಮೀನಿಂಗ್ ನೋಡ್ಬೇಕಿದ್ರೆ ಯಾರೋ ಮನೆಯೆಲ್ಲ ಡಿಕ್ಷನರಿಯೋ ಯಾರ್ದೇ ನಿಂತೋ ಅಂತೇಳಿ ನೋಡ್ಬೇಕಿತ್ತು. ಈಗ ಫಿಂಗರ್ ಟಿಪ್ ಅಲ್ಲಿ ನಿಮ್ಗೆ ಬರ್ತದೆ, ಮತ್ತೆ ಅದು ಬಂದಿದ್ದೇ ಪ್ರಾಬ್ಲಮ್ ಅಂತೇಳಿ ಅದು ನೋಡ್ಕೊಂಡು ಹೋಗ್ಲಿಕ್ಕೂ ಟೈಮ್ ಇಲ್ಲ. ನಾವು ಆ ಮಟ್ಟಕ್ಕೆ ಬಂದ್ಬಿಟ್ಟಿದ್ದೇವೆ. ಆಕ್ಚುಲಿ ನಾನು ಇದನ್ನು ಮಾತಾಡ್ತಾ ಈಗ ನೋಡಿ, ನಮ್ಮ ತಂದೆ ತಾಯಿಗಳಿಗೆ ನಮ್ಗೇನ್ ಜಾಬ್ ಆಗತ್ತಾ ಏನಾಗತ್ತಾ ಅಂತೇಳಿ ಅವ್ರು ಏನು ಚಿಂತೆ ತಗೊಂಡವರಲ್ಲ.
1: ನಿಜ,
0: ನಮ್ಗೆ ಪೆಟ್ಟು ಸಹ ಕೊಟ್ಟು ನಮ್ನ ಸಾಕದವರು. ಬಟ್ ಅವ್ರನ್ನ ನಾವು ಬಹಳ ಪ್ರೀತಿಯಿಂದ ಕಾಣ್ತೇವೆ. ನಾವು ನಮ್ಮ ಮಕ್ಕಳನ್ನ ಏನ್ ಮಾಡ್ತೇವೆ, ಒಂದು ಪೆಟ್ಟು ಹೊಡೆಯುವುದಿಲ್ಲ ಅವ್ರಿಗೆ. ಏನು ಇದಾಗ್ಬೇಕು ಭಯ ಅನ್ನೋದೇ ಇಲ್ಲಲ್ಲ ಮೇಡಮ್. ನಮ್ಮ ಈಗ ಇವಾಗಲೂ ನೀವು ನಮ್ಮ ಸಾಧಾರಣ ಒಂದು ಹೈಸ್ಕೂಲ್ ಟೀಚರ್ಸಿಗೆ ನಾವು ಈಗ ಎದುರಿಸಿಕ್ರು ಅಂತಾರೆ, ಹೀಗೆ ಸ್ವಲ್ಪ ಇದ್ ಮಾಡ್ಕೊಂಡು ಹೋಗ್ತೇವೆ ನಾವೀಗ. ಈಗಲೂ ಭಯ ಇದೆ, ಆ ಭಯ ಹೋಗಿದೆ. ನಾನು ಹೇಳೋದು, ನನಗೆ ಈಗಲೂ ನನ್ನ ತಾಯಿ ಹೇಳಿದ್ದೊಂದು ಮಾತು ನೆನಪರೋದು, ನೀನು ಯಾರಿಗೆ ಹೆದರದಿರು ತೊಂದಿಲ್ಲ ಮಗ, ನಿನ್ನ ನೆರಳಿಗಾದ್ರೂ ನೀನು ಹೆದರು ಅಂತ. ನಾವು ಏನು ದೊಡ್ಡ ದೊಡ್ಡದು ಏನು ಮಾಡುವಂಥದ್ದು ಬೇಡ ಮೇಡಮ್. ನಾವು ಇನ್ನೊಬ್ರಿಗೆ ತೊಂದರೆ ಮಾಡಿದೆ, ನಮ್ಮನ್ನು ನಾವು ನೋಡಿಕೊಂಡು, ಎರಡನೇ ನಮ್ಮ ಪೇರೆಂಟ್ಸ್ ನೋಡಿ, ಮೂರನೇ ನಮ್ಮ ಸಮಾಜಕ್ಕೆ ಹೋಗಲಿ, ಈ ಕೆಲಸನ ಪ್ರತಿಯೊಬ್ಬ ಮಾಡಿದರೆ ಏನು ಸಮಸ್ಯೆ ಇಲ್ಲ. ನೀರಿನ ವಿಚಾರ ಅಂತಲ್ಲ, ಪ್ರತಿಯೊಂದು ವಿಚಾರದಲ್ಲೂ ನಾನು ಹೇಳ್ತಾ ಇರುವಂಥದ್ದು ಇದು ಮಾಡ್ತಾ ಇಲ್ಲ. ನಾವು ನಮಗೇನು ಬೇಕೇಳಿ, ಕೆಲವೊಂದು ವಿಚಾರ ಹೇಳ್ಬೋದು, ಬಟ್ ನಮಗೆ ಬೇಕೇ ಇಲ್ಲ. ನಮಗೆ ಒಂಥರ ಅವನು ಹೊರಗಿದ್ದ ಅಂತ ಹೇಳಿದ್ರು ಕೂಡ ಅವನ ಒಂದು ನೋಡುವ ರೀತಿಯೇ ಬೇಡ. ಕೃಷಿಕ ಅಂತ ಹೇಳಿದ್ರೆ ಅವನು ಬಹಳ ಸಸಾರ.
1: ಕೃಷಿಕನೀಗ ಅಯ್ಯೋ ಕೃಷಿಕ ಗೆದ್ದ ಕೆಲಸ ಮಾಡುದ ಹೆಣ್ಣು ಸಿಕ್ಕೋದಿಲ್ಲ.
0: ಅಲ್ಲಲ್ಲ, ಆಕ್ಚುಲಿ ಎಷ್ಟು ಜನ ಅದು ಯಾಕೋ, ಇವನ್ ಒಬ್ಬ ಇಂಜಿನಿಯರ್ ಓದ್ದವನು ಬೆಂಗಳೂರಲ್ಲಿ ಎಷ್ಟು ಪರದಾಡ್ತಾ ಇದ್ದಾನೆ ಇದರಲ್ಲಿ ಹೊರಗಡೆ ಅಂತ ನೋಡಿದ್ರೆ, ನಾನು ಹೇಳೋದು ಯಂಗ್ಸ್ಟರ್ಸ್ ಅಲ್ಲಿ ಹೋಗಿ ಒದ್ಕೊಂಡು ಸುಮ್ಮನೆ ಇದು ಮಾಡೋದಕ್ಕಿಂತ ಒಂದು ಇಷ್ಟು ಗುಂಪು ಕಟ್ಕೊಂಡು ನಾವು ಇದನ್ನ ಇದು ಮಾಡ್ತೇವೆ ಅಂತ ಅದೆಲ್ಲ ಹಾಕುವ ಎಫರ್ಟ್ಸ್ ನ ಒಂದು 10% ಬೇರೆ ಕಡೆ ಅವ್ರು ಹಾಕಿದ್ರೆ ಗ್ಯಾರಂಟಿ ಹೆಚ್ಚು ಮಾಡ್ತಾರೆ.
1: ಸೊ ಹಾಂಗಾಗಿ ನೀರಿಗಾಗಿ ಒಂಚೂರಾದ್ರೂ ಮನಸ್ಸು ಮಾಡಿ ಅಂತ. ಅಲ್ಲ, ಈಗ ಮಳಿ ಹೆಂಗ್ ಬತ್ತಿತ್ತು ನಿಜವಾಗ್ಲೂ ಚಿಂತೆ ಆಗಪ್ಪಂತ ವಿಷಯ. ಸೊ ಇರೋ ನೀರನ್ನ ನಾವು ಹೆಂಗೆ ಸೇವ್ ಮಾಡ್ಕೊಳ್ಬಹುದು? ಯಾರು ನೀರ್ ಕೊಡುದಿಲ್ಲ, ನಾಳೆ ಒಂದಿನ ಬತ್ತತ್ತು ಯಾರ ಹತ್ರ ನೀರ್ ಇಲ್ಲ ಕೊಡುಕೆ. ಸೊ ನೀರೇ ಕೊಡುದಿಲ್ಲ ಅಂತ ಸ್ಥಿತಿಯಲ್ಲಿ ನಾವು ತಂದುಕೊಳ್ಳದೆ ಒಂದ್ ಒಳ್ಳೆ ರೀತಿಯಲ್ಲಿ ಈಗ ಏನ್ ಸ್ವರ್ಗದಲ್ಲಿ ಇದ್ದೀವಿ ಅಂತ ಸರ್ ಆಗಿಂದ ಹೇಳ್ತಾ ಇದ್ರಲ್ಲ, ಆ ತರ ಸ್ವರ್ಗದಲ್ಲೇ ನಾವ್ ಇರ್ಕಂದ್ರೆ ಆ ನೀರನ್ನ ನಾವ್ ಹೆಂಗ್ ಸೇವ್ ಮಾಡ್ಬೇಕು, ಪರ್ಸನಲ್ ಆಗಿ ನಾನು ಏನ್ ಮಾಡಬಹುದು, ವೈಯಕ್ತಿಕವಾಗಿ ನಾನು ನೀರನ್ನ ಹೆಂಗ್ ಎಷ್ಟು ಸೇವ್ ಮಾಡಬಹುದು. ಸ್ನಾನಕ್ಕೆ ನಾನು ಮೂರ್ ಬಕೆಟ್ ಹಾಕೊಂಡು ಹೋಯ್ಕೊಂಡು ಮೀತಾ ಇದ್ರೆ ನಂಗೆ ಒಂದ್ ಬಕೆಟ್ಗೆ ನಿಲ್ಸುಕಾತ ಸ್ನಾನ ಖಂಡಿತ ಆತ. ಆ ಪಾತ್ರೆ ತೊಳೆಯೋದು, ಬಟ್ಟೆ ತೊಳೆಯೋದು, ಇದೆಲ್ಲದ್ರಲ್ಲಿ ನಾನು ಎಲ್ಲೆಲ್ಲ ನೀರನ್ನ ಸೇವ್ ಮಾಡಬಹುದು, ಮಕ್ಳಿಗೆ ನೀರ್ ಬಗ್ಗೆ ಎಂತ ಎಜುಕೇಶನ್ ನಾನು ಕೊಡಬಹುದು, ಇದು ವೆರಿ ಇಂಪಾರ್ಟೆಂಟ್. ಅಟ್ಲೀಸ್ಟ್ ಸರ್ ಅಲ್ಲಿ ಎರಡು ಗಿಡ ನೆಡಿಯಲ್ಲ, ಎರಡು ಮರನಾದ್ರೂ ಬೆಳೆಸಿಯಲ್ಲ, ಸೊ ಅದು ಮಾಡ್ಕೊಂಡ್ರೆ ನಾನು ಎಂತ ಮಾಡಬಹುದು, ಕೃಷಿ ಮಾಡೋಕತ್ತ ಅದನ್ ಕಂಬ ರೀಚಾರ್ಜ್ ಮಾಡೋದು, ಜಲ ಮರುಪೂರಣ, ನಮ್ಮನೆಗೆ ಬಾವಿ ಇತ್ತು, ಬೋರ್ವೆಲ್ ಇತ್ತು, ಇಲ್ಲ ಇಂಗು ಗುಂಡಿ ಮಾಡ್ತೇವೆ ನಾವು. ಸೊ ಏನಾದ್ರೂ ಒಂದು ಸಣ್ಣ ಸ್ಟೆಪ್ ತಗೊಂಡ್ರೆ ಈ ನೀರು ಬೇರೆಯವರಿಗಲ್ಲ ನಮಗೋಸ್ಕರ ನಾವು ಉಳಿಸ್ಕೊಂಬುದು.
0: ಆಕ್ಚುಲಿ ನಮ್ಮ ಈ ನೆಲ ಜಲ ಗಾಳಿ ನಮಗೆ ಪ್ರಕೃತಿ ಸಿಕ್ಕಿದ್ ಮೇಡಮ್ ಸಾಲ ರೂಪದಲ್ಲಿ. ಆಕ್ಚುಲಿ ನಾವು ನಮ್ಮ ಮಕ್ಕಳಿಗೆ ಆಸ್ತಿ ಮಾಡೋದು ಬೇಡ, ಇದು ನಮಗೆ ಸಾಲ. ಯೂಸ್ವಲಿ ಸಾಲ ಅಂತ ಬಂದವಾಗ ನಾವು ಬಡ್ಡಿ ಕೊಡಬೇಕಾಗತ್ತೆ, ಇದು ಬಡ್ಡಿ ಬೇಡ. ಅಟ್ಲೀಸ್ಟ್ ಅದೇ ಸ್ಥಿತಿಯಲ್ಲಾದ್ರೂ ನಾವು ಇದು ಕೊಟ್ಟರೆ ಅದೇ ದೊಡ್ಡ ಕೊಡುಗೆ, ಅಸಲು ಹಾಗೆ ವಾಪಸ್ ಮಾಡ್ರೆ ಅದೇ ದೊಡ್ಡ ಕೊಡುಗೆ, ಬೇರೆ ಏನು ಮಾಡುವಂತ ಅವಶ್ಯಕತೆ ಇಲ್ಲ.
1: ಆಯ್ಲಿ ಸರ್, ತುಂಬಾ ಖುಷಿ ಆಯ್ತು ನೀವು ಎಷ್ಟು ಬ್ಯುಸಿ ಆದ್ರೂ ನನ್ನೊಂದು ಕರೆದಾಗ ಸರ್ ಬನ್ನಿ ಸರ್ ಒಂಚೂರು ನೀರ್ ಬಗ್ಗೆ ಮಾತಾಡು ಅಂದಾಗ ನೀವು ಟೈಮ್ ಮಾಡ್ಕೊಂಡು ಬಂದ್ರೆ ನನ್ನ ಫೇವ್ರೆಟ್ ಟಾಪಿಕ್ ನನ್ನ ಮನಸ್ಸಿಗೆ ತುಂಬಾ ಹತ್ರ. ನಾಳೆ ನೀರಿಗೋಸ್ಕರ ಎಂತರೂ ಮಾಡ್ಕು, ಎಂತರು ನೀರ್ ಇರಕ್ಕೆ ನಮ್ ಭೂಮಿ ಮೇಲೆ ಅನ್ನೋ ಒಂದು ತುಡಿತ ನಂಗಂತೂ ವೈಯಕ್ತಿಕವಾಗಿ ತುಂಬಾ ಇದೆ ಸರ್. ಹಂಗೆ ನಾನು ಈ ಕಾನ್ವರ್ಸೇಷನ್ ಅಲ್ಲಿ ತುಂಬಾ ಸ್ವಲ್ಪ ಜಾಸ್ತಿ ಇನ್ವಾಲ್ವ್ ಆದೆ ಅನ್ಸುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ತನಕ ಬಂದು ನಮ್ ಜೊತೆ ಮಾತಾಡಿದವರು. ಪ್ರಿಯ ಕೇಳುಗರೆ, ಡಾಕ್ಟರ್ ಎಂ ದಿನಕರ್ ಶೆಟ್ಟಿ ಅವರು ಹಿರಿಯ ಭೂವಿಜ್ಞಾನಿಗಳು, ಅಂತರ್ಜಲ ನಿರ್ದೇಶನಾಲಯ ಉಡುಪಿ ಜಿಲ್ಲೆ ರಜತಾದ್ರಿ. ಥ್ಯಾಂಕ್ ಯು ಸೋ ಮಚ್ ಸರ್.
0: ಮೇಡಮ್ ನನಗೆ ಇಲ್ಲಿ ಬಂದು, ನಾನು ಇಲ್ಲಿ ಹಳೆ ವಿದ್ಯಾರ್ಥಿ.
1: ಹಾ, ಇದನ್ನ ನಾವು ಹೇಳಲ್ಲ, ಭಂಡಾರಕರ್ಸ್ ಕಾಲೇಜಿನ ಹಳೆ ವಿದ್ಯಾರ್ಥಿ ಅಂತ. ಓಕೆ, ಥ್ಯಾಂಕ್ ಯು.
0: ಯಾಕೆ ಹೇಳಿದ್ರು ಮೇಡಮ್, ನಂಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮಗೂ ಹಾಗೂ ತಮ್ಮ ತಂಡದವರಿಗೆ ಅನಂತ ಧನ್ಯವಾದ ನೀಡ್ತೇನೆ.
1: ತುಂಬಾ ಖುಷಿ ಆಯ್ತು ಸರ್, ನಮ್ಮ ಕಾಲೇಜಿನ ಹಳೆ ವಿದ್ಯಾರ್ಥಿಯನ್ನು ನೋಡಿಯು, ಜಿಯೋಲಜಿಸ್ಟ್ ಭೂ ವಿಜ್ಞಾನಿಯನ್ನು ನೋಡಿ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಪ್ರಿಯ ಕೇಳುಗ್ರೆ, ಇಷ್ಟು ಕೇಂದ್ರ ಈಚೆಗೆ ಮೇಕೆ ನಾಚಿಕೆ ಮೇ ಬಿಡ್ಬೇಡಿ, ದಯವಿಟ್ಟು ಬೇಡ್ಕಂತೋ ಏನಂದ್ರೆ ನೀರನ್ನು ಉಳಿಸೋಕೆ ನಮ್ಮಿಂದ ನಿಮ್ಮಿಂದ ಎಷ್ಟು ಸಣ್ಣ ಮಟ್ಟಕ್ಕೆ ಕತ್ತು ಕಾಣಿ, ದಯವಿಟ್ಟು ಮಾಡಿ ಮತ್ತೆ ಮಕ್ಕಳಿಗೆ ನೀರಿನ ಬಗ್ಗೆ ಅರಿವನ್ನ ಮೂಡಿಸಿ. ಫಸ್ಟ್ ನಾವು ತಕೊಂಡ್ಕ ಮತ್ತೆ ಮಕ್ಕಳಿಗೆ ಮೂಡಿಸ್ಕೊ, ನೀರು ಇವತ್ತು ಉಳಿಸ್ರೆ ನಮ್ಮ ಮಕ್ಕಳು ಮರಿ ಮಕ್ಕಳು ಎಲ್ಲ ಒಳ್ಳೆ ರೀತಿಯಲ್ಲಿ ಇರ್ತರು. ಸರಿ ಹಂಗಾರೆ ಹೋಯ್ ಬತ್ತೋ. ಕೇಂತಾರಿ ರೇಡಿಯೋ ಕುಂದಾಪುರ 89.6 FM, ಇದು ಭಂಡಾರ್ ಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಮತ್ಸಿಕ್ವಕ ಚಂದ್ರಶೇಖರ್ ಕಂಬಾರರ ಸಾಲುಗಳಿಗೆ ಮಹೇಶ್ ಯು ಅವರು ಸಾಲುಗಳನ್ನ ಸೇರಿಸಿ ಹಾಡಿದ್ದಾರೆ. ಭೃಂಗಾಕೆ ಉಡುಪ ಮತ್ತು ಮಹೇಶ್ ಯು.

0: ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ, ನಿಮ್ಮೊಟ್ಟಿಗೆ ಪ್ರಿಯ ಮನಸ್ಸೆ. ಇವತ್ತಿನ ಈ ಪ್ರಿಯ ಮನಸ್ಸೆಯಲ್ಲಿ ನಮ್ಮ ಕುಂದಾಪುರದ ಪ್ರಸಿದ್ಧ ಆಪ್ತ ಸಮಾಲೋಚಕಿಯಾಗಿರುವಂತಹ ಸ್ವರ್ಣ ಕುಂದಾಪುರ ಅವರೇ ಇದ್ದಾರೆ. ಪ್ರಿಯ ಮನಸ್ಸೆ ಇಷ್ಟು ಎಪಿಸೋಡ್ಗಳು ಇಷ್ಟೊಂದು ಸಕ್ಸಸ್ಫುಲಿ ರನ್ ಆಗೋದಕ್ಕೆ ಇವರೇ ಕಾರಣ. ಇವರು ಮಾತಾಡೋ ರೀತಿ ಎಲ್ಲರೂ ತುಂಬಾ ಇಷ್ಟಪಡ್ತಿದ್ದಾರೆ. ಸೊ ಸ್ವರ್ಣ ಮೇಡಮ್, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ಕಾರ.
1: ಕಳೆದ ಎರಡು ಸಂಚಿಕೆಯಿಂದ ಅನ್ಕಂಡೀಷನಲ್ ಲವ್ ಬಗ್ಗೆ ಮಾತಾಡ್ತಾ ಇದ್ವಿ ಅಲ್ವಾ? ಅನ್ಕಂಡೀಷನಲ್ ಲವ್ ಅಲ್ಲಿ ಮೊನ್ನೆ ಯಾವ್ದೆಲ್ಲ ಮಾಪನಗಳು ಅಂತ ಮಾತಾಡಿದ್ವಿ, ಆಮೇಲೆ ಎಲ್ಲಿಗೆ ನಿಲ್ಸಿದ್ವಿ ನೆನ್ಪಿದ್ಯಾ?
2: ಮಕ್ಳಿಗೆ ಇನ್ ಮುಂದೆ ಹೇಗೆ ಇದನ್ನೆಲ್ಲ ಕಲ್ಸ್ಕೊಡೋದು?
1: ಎಸ್, ದೊಡ್ಡ ಚಾಲೆಂಜ್ ಅದು. ಈಗಿನ ಮಕ್ಳಿಗೆ ಅನ್ಕಂಡೀಷನಲ್ ಲವ್ ಅನ್ನ ಹೇಳ್ಕೊಡ್ಬೇಕು. ಮೊದ್ಲೆಲ್ಲ ಹೇಳ್ಕೊಡ್ಬೇಕಾಗಿರ್ಲಿಲ್ಲ, ಯಾಕಂದ್ರೆ ಮನೆಯಲ್ಲೇ ಪ್ರೀತಿ ಪ್ರೀತಿ ನೋಡಿ ನೋಡಿನೇ ಅವರು ಪ್ರೀತಿಸೋದನ್ನ ಕಲಿತಾ ಇದ್ರು. ಈಗ ಹಂಗಲ್ಲ, ಹೇಳ್ಕೊಡ್ಬೇಕಾಗಿದೆ, ಯಾಕಂದ್ರೆ ಬೇಡದನ್ನ ತುಂಬಾ ನೋಡ್ತಾರೆ ಪ್ರೀತಿ ವಿಷಯದಲ್ಲಿ. ಸೊ ಹಾಗಾಗಿ ಅನ್ಕಂಡೀಷನಲ್ ಲವ್ ಬಗ್ಗೆ ಹೇಳೋದು ಬಹಳ ಅಗತ್ಯವಾಗಿದೆ, ಅದನ್ನ ಕಲ್ಸ್ಕೊಡೋದು ಬಹಳ ಇಂಪಾರ್ಟೆಂಟ್ ಆಗಿದೆ. ಸೊ ಹೆಂಗ್ ಕಲ್ಸ್ಕೊಡೋದು ಹೇಳ್ತೀರಾ?
2: ಅದಕ್ಕಿಂತ ಮುಂಚೆ ಒಂದೇ ಒಂದು ವಿಷಯ ಏನಂದ್ರೆ, ಈ ಎರಡು ಎಪಿಸೋಡ್ಗಳಲ್ಲಿ ನಾವು ಈ ವಿಷಯದ ಬಗ್ಗೆ ಮಾತಾಡಿದ ಮೇಲೆ ಕೆಲವರು ನನ್ಗೆ ಮೆಸೇಜ್ ಮಾಡಿ ಕಾಲ್ ಮಾಡಿ ಎಲ್ಲ ಹೇಳಿದ್ರು, ಮೇಡಮ್ ನಾವು ನಮ್ಮ ಹಳೆಯ ಫ್ರೆಂಡ್ಸ್ ಗೆ ನಾವು ಕಾಲ್ ಮಾಡಿ ಮಾಡಿದ್ರು, ಮನ್ಸು ತುಂಬಾ ಹಗುರ ಆಯ್ತು, ನಮ್ಗೆ ಈ ತರದ ಒಂದು ಐಡಿಯಾ ನೀವು ಕೊಟ್ಟಿದ್ದಕ್ಕಾಗಿ ನಿಮ್ಗೆ ಧನ್ಯವಾದಗಳು ಅಂತ ಹೇಳಿ ಕೆಲವರು ಹೇಳಿದ್ರು.
1: ಗುಡ್ ಗುಡ್ ಗುಡ್ ಗುಡ್.
2: ಅದ್ರ ಜೊತೆಗೆ ಒಂದಿಷ್ಟು ಯುವ ಜನತೆ, ಯಾಕಂದ್ರೆ ನಮ್ ಕಾಂಟ್ಯಾಕ್ಟ್ ಅಲ್ಲಿ ಇರೋದೇ ತುಂಬಾ ಈ ಕಾಲೇಜ್ ಮಕ್ಕಳು,
1: ಹೌದು,
2: ಇವರು ಒಂದು ಗಂಭೀರವಾದ ಒಂದು ಪ್ರಶ್ನೆಯನ್ನು ಕೂಡ ನನ್ಗೆ ಇಟ್ಟಿದ್ದಾರೆ. ಜೊತೆಗೆ ಈ ಒಂದು ಎಪಿಸೋಡ್ ಅಲ್ಲಿ ಅದಕ್ಕೆ ಉತ್ತರ ಕೊಡ್ಬೇಕು, ಯಾಕಂದ್ರೆ ನಮಗ್ ಮಾತ್ರ ಉತ್ತರ ಸಿಕ್ಕಿದ್ರೆ ಸಾಲದು, ಬೇರೆ ಉಳಿದ ಯೂತ್ಸ್ ಗೆ ಕೂಡ ಸಿಗ್ಬೇಕು ಅಂತ ಹೇಳುವಂತಹ ಒಂದು ಪ್ರಶ್ನೆಯನ್ನ ಇಟ್ಟಿದ್ದಾರೆ. ಅವರಿಗೊಂದು ಉತ್ತರ ಕೊಟ್ಕೊಂಡು ನಾವು ಮುಂದೆ ಹೋಗೋಣ.
1: ಖಂಡಿತ.
2: ಪ್ರಶ್ನೆ ಅಂತ ಕೇಳಿದ್ರೆ ಅವ್ರು ಕೇಳಿರೋದು, ಮ್ಯಾಮ್ ನಿಜವಾದ ಸ್ನೇಹವನ್ನ ಉಳಿಸ್ಕೊಳ್ಬೇಕು ಅನ್ನುವಂತ ಆಸೆ ನಮಗೂ ಕೂಡ ಇದೆ, ಆದ್ರೆ ಇವತ್ತಿನ ಒತ್ತಡದ ಬದುಕಿನಲ್ಲಿ ಕಾಂಪಿಟಿಷನ್ ಜಗತ್ತಿನಲ್ಲಿ ಆ ಕನೆಕ್ಷನ್ ಅನ್ನ ಲಾಂಗ್ ಟರ್ಮ್ ಆಗಿ ಉಳಿಸ್ಕೊಳ್ಳೋದು ಹೇಗೆ, ಅಥವಾ ಸ್ನೇಹದಲ್ಲಿ ಬಿರುಕು ಬಂದಾಗ ಏನ್ ಮಾಡ್ಬೇಕು ನಾವು ಅಂತ ಕೇಳಿದ್ದಾರೆ. ಹಾಗಾಗಿ ಈ ಇದರಲ್ಲಿ ಇದನ್ನ ಗಳಿಸಿದ ಸ್ನೇಹ, ಏನೋ ಸ್ನೇಹವನ್ನು ಗಳಿಸ್ಕೊಂಡಿದ್ದೇವೆ ನಾವು, ಅದನ್ನ ಕಳೆದುಕೊಳ್ಳೋದು ಹಾಗೆ ಕಾಯ್ಕೊಳ್ಳೋದು ಹೇಗೆ, ಸ್ನೇಹದ ಒಳಗೆ ನಾವು ಕಾಪಾಡಿಕೊಳ್ಬೇಕಾದಂತ ಆರೋಗ್ಯಕರವಾದ ಮಿತಿಗಳು ಯಾವುದು ಅಂತ ಹೇಳಿ ಕೇಳಿದ್ದಾರೆ. ಅದಕ್ಕೊಂದಿಷ್ಟು ಉತ್ತರ ನಾನು ಕೊಟ್ಬಿಡ್ತೀನಿ, ಆಮೇಲೆ ನಾವು ಉಳಿದಿದ್ದನ್ನ ಮುಂದುವರ್ಸ್ಕೊಂಡು ಹೋಗೋಣ. ಮೊದಲನೇದಾಗಿ ಸ್ನೇಹದ ಹೂಡಿಕೆ ಅಂತ ನಾವು ಏನ್ ಹೇಳ್ತೀವಿ, ಈಗ ಹೂಡಿಕೆ ಅನ್ನೋದಾಗ್ಬಿಟ್ಟಿದೆ, ಸಮಯ ಮತ್ತು ಗಮನವನ್ನ ನಾವು ಕೊಡ್ಬೇಕು ಅವರಿಗೆ. ನಮ್ಮ ದುಡ್ಡು ಯಾರು ಕೇಳೋದಿಲ್ಲ ಈಗಿನ ಕಾಲದಲ್ಲಿ, ನಮ್ಮ ಅಟೆನ್ಷನ್ ಅನ್ನ ಕೇಳ್ತಾರೆ. ಅತ್ಯಂತ ದುಬಾರಿಯಾದ ವಸ್ತು ಇವತ್ತು ಜಗತ್ತಿನಲ್ಲಿ ಹಣ ಅಲ್ಲ, ಅಂತಸ್ತಲ್ಲ, ಅದು ಅಟೆನ್ಷನ್. ಯಾಕಂದ್ರೆ ಮನಃಶಾಸ್ತ್ರದಲ್ಲಿ ಒಂದು ಸುಂದರವಾದ ಕಲ್ಪನೆ ಇದೆ, ಸೋಷಲ್ ಕನ್ವೆ ಮಾಡೆಲ್ ಅಂತ ಒಂದಿದೆ, ಭಾವನಾತ್ಮಕ ಒಡನಾಡಿಗಳ ವಲಯ ಅಂತ. ನಮ್ಮ ಇಡೀ ಬದುಕಿನ ಪ್ರಯಾಣದಲ್ಲಿ ಒಂದು ರೈಲಿನ ತರ ನಮ್ ಜೊತೆ ಸಾಗುವ ಕೆಲವು ಆಪ್ತ ಜೀವಗಳ ವಲಯ ಇದು, ಸದಾ ಹಸಿರಾಗಿರ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ನಿಯಮಿತವಾಗಿ ನಾವು ನೀರು, ಸಮಯದ ನೀರೆರಿಬೇಕು. ಸಮಯದ ನೀರು, ಸಮಯ ಕೊಡೋದಿಲ್ಲ ನಾವು. ಅನೇಕ ಬಾರಿ ನಾವು ಏನ್ ಅನ್ಕೊಳ್ತೇವೆ ಅಂದ್ರೆ, ಅವಳು ನನ್ ಬೆಸ್ಟ್ ಫ್ರೆಂಡ್ ಅಲ್ಲ, ನನ್ ಯಾವಾಗ ಮಾಡಿದ್ರು ಸಿಗ್ತಾಳೆ ಬಿಡು ಅಂತ.
1: ಎಸ್, ಟೇಕನ್ ಫಾರ್ ಗ್ರಾಂಟೆಡ್.
2: ಟೇಕನ್ ಫಾರ್ ಗ್ರಾಂಟೆಡ್. ಆದ್ರೆ ಸಂಪರ್ಕ ಇಲ್ಲದೆ ಕೇವಲ ಹಳೆಯ ನೆನಪುಗಳ ಮೇಲೆ ಸ್ನೇಹದ ಆಯುಷ್ಯ ಇರೋದಕ್ಕೆ ಸಾಧ್ಯ ಇಲ್ಲ.
1: ಕರೆಕ್ಟ್.
2: ವಾರಕ್ಕೊಂದು 10 ನಿಮಿಷ ಆದ್ರೂ ಕೂಡ ನನ್ ಎಲ್ಲ ಇಡೀ, ನಾನು ಮೊನ್ನೆನೆ ಹೇಳಿದ್ದೆ, 2 ಸರ್ಕಲ್ ಇರುತ್ತೆ, ಹೊರಗಡೆ ಒಂದು ಕೆಲ್ಸಕ್ಕೆ ಬರುವಂತದ್ದು, ಇನ್ನೊಂದು ಕಷ್ಟಕ್ಕೆ ಬರೋದು. ನಮ್ಮ ಕೋರ್ ಸರ್ಕಲ್, ಕೋರ್ ಸರ್ಕಲ್ ಅಂದ್ರೆ ತೀರಾ ತೀರಾ ಆಪ್ತರಾದಂತಹ ಸ್ನೇಹಿತರು, ಅದರಲ್ಲಿ ಏನು ತುಂಬಾ ಸಂಖ್ಯೆಗಳು ಇರೋದಿಲ್ಲ, ಜಾಸ್ತಿ ಅಂತ ಹೇಳಿದ್ರೆ 3-4 ಇರ್ಬಹುದು, ಅಥವಾ ಜಾಸ್ತಿ ಅಂದ್ರೆ 5-6 ಇರ್ಬಹುದು ಹೆಚ್ಚಿನವರಿಗೆ. ಅಂತಹ ಒಂದು ಕೋರ್ ಸರ್ಕಲ್ ನಲ್ಲಿ ಇರುವಂತಹ ಸ್ನೇಹಿತರಿಗೆ ಯಾವುದೇ ಕೆಲಸ ಇಲ್ಲದಿದ್ರೂ ಕೂಡ ಸುಮ್ನೆ ಒಂದು ಫೋನ್ ಮಾಡಿ, ಹೇಗಿದೀಯಾ, ನಿನ್ ದಿನ ಹೇಗಿತ್ತು ಅಂತ ಒಂದು 2 ಅಥವಾ 1 ನಿಮಿಷದ ಕನ್ವರ್ಸೇಷನ್ ತುಂಬಾ ತುಂಬಾ ಇಂಪಾರ್ಟೆಂಟ್. ಇದು ಪ್ರತಿದಿನ ನಾವು ಊಟ ಮಾಡ್ತೀವಲ್ಲ ಶಕ್ತಿ ಬರೋದಕ್ಕೆ, ಅದೇ ರೀತಿಯಾಗಿ ಆ ಸ್ನೇಹವನ್ನ ಜೀವಂತವಾಗಿಡೋದಕ್ಕೆ ನಾವು ಹಾಕುವಂತ, ನಾವು ಕೊಡುವಂತ ಆಹಾರ.
1: ಫುಡ್.
2: ಇನ್ನೊಂದು, ಸ್ನೇಹದಲ್ಲಿ ಒಂದು ಲಕ್ಷ್ಮಣ ರೇಖೆ ಇಟ್ಕೊಳ್ಳೋದು ಬಹಳ ಮುಖ್ಯ ಆಗತ್ತೆ.
1: ಲಕ್ಷ್ಮಣ ರೇಖೆ,
2: ಹೌದು. ಆರೋಗ್ಯಕರ ಮಿತಿಗಳು, ಇದೇನು ಹೀಗೆ ಎಲ್ಲವನ್ನ ಹೇಳ್ಕೊಳ್ಬಾರ್ದು ಆತರ ಅಲ್ಲ. ಒಂದು ಹೆಲ್ದಿ ಬೌಂಡ್ರೀಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸ್ನೇಹ ಅಂದ್ಮೇಲೆ ಮುಚ್ಚುಮರೆ ಇರಬಾರ್ದಲ್ವಾ, ಎಲ್ಲವನ್ನ ಹಂಚ್ಕೊಳ್ಬೇಕಲ್ವಾ ಅಂತ ತುಂಬಾ ಜನ ಕೇಳ್ತಾರೆ. ಖಂಡಿತವಾಗ್ಲೂ ಹೌದು, ಆದ್ರೆ ಅಲ್ಲಿ ಕೂಡ ಒಂದು ಬೌಂಡ್ರಿ ಅಥವಾ ಒಂದು ಆರೋಗ್ಯಕರವಾದಂತಹ ಒಂದು ಮಿತಿ ಇದ್ರೆ ಒಳ್ಳೇದು. ಅತಿ ಪ್ರೀತಿ ಮತ್ತೆ ಅತಿಯಾದ ಹಕ್ಕು ಜತಾಯಿಸೋದಿದೆಯಲ್ಲ, ಅದು ಕೆಲವು ಸಲ ಸ್ನೇಹವನ್ನ ಉಸಿರು ಕಟ್ಟಿಸುತ್ತೆ. ಮನಃಶಾಸ್ತ್ರದಲ್ಲಿ ಇದನ್ನ ಎನ್ಮೆಶ್ಮೆಂಟ್ ಅಥವಾ ಭಾವನಾತ್ಮಕ ಅತಿಕ್ರಮಣ ಅಂತ ನಾವು ಕರಿತೇವೆ. ಅಂದ್ರೆ ಸ್ನೇಹಿತರ ಬದುಕಿನ ಪ್ರತಿಯೊಂದು ವೈಯಕ್ತಿಕ ನಿರ್ಧಾರದಲ್ಲೂ ನಾವು ಹಸ್ತಕ್ಷೇಪವನ್ನ ಮಾಡೋದು. ಅವ್ರು ಇನ್ನೊಬ್ಬರ ಜೊತೆ ಮಾತಾಡೋ ಹಾಗಿಲ್ಲ, ಅದಕ್ಕೆ ಅಸೂಯೆ ಪಡೋದು, ಅಥವಾ ಅವರ ಒಂದು ಪ್ರೈವಸಿಗೆ ನಾವು ಗೌರವ ಕೊಡದೆ ಇರುವಂತದ್ದು. ಈಗ ಅವಳಿಗೆ ಮದ್ವೆ ಆಗಿದೆ, ಒಂದು ಹೊಸ ಜವಾಬ್ದಾರಿ ಬಂದಿದೆ, ಆದ್ರೂ ಕೂಡ ನೀನ್ ಮೊದ್ಲಿನ ಹಾಗೆ ನನಗೆ ಟೈಮ್ ಕೊಡ್ತಾ ಇಲ್ಲ ಅಂತ ಬ್ಲಾಕ್ ಮೇಲ್ ಮಾಡೋದು, ಅಥವಾ ಅವನ್ ತನ್ನ ಕೆರಿಯರ್ ಅಲ್ಲಿ ಇವಾಗ ಬ್ಯುಸಿ ಆಗಿದ್ದಾನೆ, ಈಗ ನಿನಗೆ ತುಂಬಾ ಕೊಬ್ಬು ಬಂದಿದೆ ಅಂತ ಹೇಳಿ ಕೀಳಾಗಿ ಮಾತನಾಡೋದು. ಅಂದ್ರೆ ನಿಜವಾದ ಸ್ನೇಹ ಅನ್ನೋದು ಬಿಗಿಯಾಗಿ ಹಿಡಿದಿಟ್ಕೊಳ್ಳೋದಲ್ಲ, ಬದಲಿಗೆ ರೆಕ್ಕೆಗಳನ್ನು ಕೊಟ್ಟು ನೀನ್ ಎಲ್ಲೇ ಹಾರಿದ್ರು ನೀನ್ ನಾನೆಲ್ಲಿ ಇರ್ತೀನಿ ಕಾಯ್ತಾ ಇರ್ತೀನಿ ಅನ್ನುವಂತ ಒಂದು ಭರವಸೆಯನ್ನ ಕೊಡುವುದು. ಇನ್ನು ಕೆಲವು ಸಲ ಈ ಸ್ನೇಹದಲ್ಲಿ ಬಿರುಕು ಬರುತ್ತೆ. ಸ್ನೇಹಿತರು ಇದ್ರೂ ಕೂಡ ಒಂದು ಒಂಟಿತನ ಅನ್ನುವಂಥದ್ದು ಕಾಡತ್ತೆ ಕೆಲವರಿಗೆ. ಅದು ಕೆಲವು ಸಲ ಈ ಸ್ನೇಹದ ದೂರವಾಗುವಿಕೆ ಅಥವಾ ಡ್ರಿಫ್ಟಿಂಗ್ ಅಂತ ನಾವು ಹೇಳ್ತೀವಿ. ಕಾಲೇಜಲ್ಲಿ ಈಗ ಜೊತೆಯಾಗಿರ್ತೀವಿ, ಜೊತೆಯಾಗಿ ಒಂದೇ ಬೆಂಚಲ್ಲಿ ಜೀವನ ಪೂರ್ತಿ ಕುತ್ಕೊಳಕ್ ಸಾಧ್ಯನಾ? ಒಂದೇ ಒಂದೊಂದು ಸಮಯದಲ್ಲಿ ಒಂದೇ ತಟ್ಟೆಯಲ್ಲಿ ಊಟ ಮಾಡ್ಕೊಂಡಿರ್ತಾರೆ, ಜೀವನ ಪೂರ್ತಿ ಇರೋದಕ್ಕೆ ಸಾಧ್ಯನಾ?
1: ಇಲ್ಲ
2: ಇಲ್ಲ. ಆದ್ರೆ ಅಂತಹ ಸ್ನೇಹಿತರು ಕೆಲವೊಮ್ಮೆ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಜೊತೆಯಾಗಿ ಒಂದೇ ಬೆಂಚ್ನಲ್ಲಿ ಕಳೆದವರು ಇವತ್ತು ಅರಚಿರ್ತಾರ ಹಾಗೆ ರಸ್ತೆಯಲ್ಲಿ ಹೋಗ್ತಾ ಇರ್ತಾರೆ, ಅವಾಗ ನಮಗೆ ತುಂಬಾ ಬೇಜಾರಾಗತ್ತೆ. ಓ, ಒಂದ್ ಕಾಲದಲ್ಲಿ ಒಂದೇ ಬೆಂಚಲ್ಲಿ ಕುತ್ಕೊಂಡಿದ್ವಲ್ಲ, ಇವತ್ತು ಅಷ್ಟೊಂದು ಕ್ಲೋಸ್ನೆಸ್ ಇಲ್ವಲ್ಲ ಅಂತ ಹೇಳಿ ಆಗತ್ತೆ. ಒಂದ್ ಕಾಲದಲ್ಲಿ ಒಂದೇ ತಟ್ಟೆಯಲ್ಲಿ ಊಟ ಮಾಡ್ಕೊಂಡಿದ್ವಿ, ಇವತ್ತ ಹಾಗಿಲ್ವಲ್ಲ ಅನ್ನುವಂತ ಕೆಲವು ಸಲ ನೋವು ಆಗುತ್ತೆ.
1: ನಿಜ,
2: ಇದು ಪ್ರತಿಯೊಬ್ಬರ ಬದುಕಿನ ಆದ್ಯತೆಗಳು ಮೌಲ್ಯಗಳು ವಯಸ್ಸಾಗ್ತಾ ಆಗ್ತಾ ಆಗ್ತಾ ಬದಲಾಗ್ತಾ ಹೋಗುತ್ತೆ.
1: ಅಲ್ಲ, ನಾನು ಇದ್ರಲ್ಲಿ ಮಧ್ಯದಲ್ಲಿ ಒಂದು ಇನ್ನೊಂದು ಪ್ರಶ್ನೆ ಸೇರಿಸ್ತಾ ಇದ್ದೀನಿ. ಇದೇನು ಅಂತ ಕೇಳಿದ್ರೆ, ಸ್ವಲ್ಪ ಇದಕ್ಕೆ ಸಂಬಂಧಪಟ್ಟಿದ್ದು ಸಂಬಂಧ ಪಡೆದೇ ಇರೋದು, ಆದ್ರೆ ನೀವು ಸ್ನೇಹಿತರ ಒಂದು ಸಂಬಂಧ ಹೇಗಿರ್ಬೇಕು ಅಂತ, ಹೆಂಗಿರ್ಕ ಲೈಫ್ ಲಾಂಗ್ ಒಂದು ಸಂಬಂಧ ಇಟ್ಕೋಬೇಕಾದ್ರೆ ಅನ್ನೋದಕ್ಕೆ ಒಂದು ಪ್ರಶ್ನೆ. ಈ ಹೆಣ್ಮಕ್ಕಳೆಲ್ಲ ಮದ್ಯಾರ ಕೂಡಲೇ ಕೆಲವೆಲ್ಲ ಮಾತಾಡದೆ ಬಿಡ್ತಲ್ಲ, ಫ್ರೆಂಡ್ಶಿಪ್ ಬಿಡ್ತವಲ್ಲ, ಅದನ್ನೆಲ್ಲ ಹೆಂಗ್ ಇಟ್ಕೊಂಬಾರ್ರೆ? ಅದ್ರಲ್ಲಿ ಹೆಣ್ಮಕ್ಳು ಆತರ ಆಪದೆ ಯಾಕೆ ಹಾಂಗೆ ಅಂತಕ್ಕದಂತ.
2: ಅದು ಕೆಲವು ಸಲ ಏನಾಗುತ್ತೆ ಅಂತ ಹೇಳಿದ್ರೆ, ಹೆಣ್ಣು ಮಕ್ಕಳಿಗೆ ಒಂದು ಬದುಕಿನಲ್ಲಿ ರಿಸ್ಟ್ರಿಕ್ಷನ್ಸ್ ಇದೆ. ಒಂದು, ಅವಳು ಮದ್ವೆ ಆಗಿ ಹೋದ ಮೇಲೆ ಗಂಡನ ಮನೆಯವರದಿರ್ಬೋದು, ಅಥವಾ ಅವಳು ಅವಳಿಗೆ ಹಾಕಿಕೊಳ್ಳುವಂತಹ ಒಂದಿಷ್ಟು ರಿಸ್ಟ್ರಿಕ್ಷನ್ಸ್ ಕೂಡ ಇರ್ಬೋದು. ಮಾತನಾಡಿದ್ರೆ ಎಲ್ಲಿ ತಪ್ಪು ತಿಳ್ಕೊಂಡ್ ಬಿಡ್ತಾರೋ ಏನೋ. ಅಥವಾ
1: ಅಲ್ಲ, ಹೆಣ್ಮಕ್ಳೊಟ್ಟಿಗೆ ಎಲ್ಲಾರು ಸಿಕ್ಕದಾಗ ಮಾತಾಡಿದ್ರೆ,
2: ಹೆಣ್ಮಕ್ಳೊಟ್ಟಿಗೆ ಹೇಳೋದು ನಾನು. ಈಗ ಸ್ನೇಹ ಅನ್ನುವಂಥದ್ದೇನ್ ಗಂಡ್ಮಕ್ಳು ಹೆಣ್ಮಕ್ಳು ಮಾತ್ರ ಮಾಡ್ಬೇಕಂತಿಲ್ಲ, ಹೆಣ್ಮಕ್ಳು ಈಗ ಇರ್ತಾರಲ್ವಾ, ಆದ್ರೆ ಅವರು ಅವರ ಒಂದು ಪ್ರಿಯೋರಿಟಿಗಳು ಚೇಂಜ್ ಆಗುತ್ತೆ ಮದ್ವೆ ಆದ ನಂತರ. ಬೇರೆ ಊರಿಗೆ ಹೋಗ್ಬಹುದು, ಅಥವಾ ಅವರ ಒಡನಾಟದ ವಲಯ ಚೇಂಜ್ ಆಗತ್ತೆ, ಆಲೋಚನಾ ರೀತಿಗಳು ಹೆಚ್ಚಿನವರದ್ದು ಬದಲಾವಣೆ ಆಗುತ್ತೆ ಮದ್ವೆ ಆದ್ಮೇಲೆ. ನಾನೀಗ ಇನ್ನು ಕೆಲವರಿಗೆ ಈಗಿನ ಒಂದು ಯೂತ್ ಅಲ್ಲಿ ನಾವು ನೋಡಿದಾಗ ಏನೋ ಒಂದಿಷ್ಟು ಇವರ ರಹಸ್ಯಗಳು ಅವರಿಗೆ ಗೊತ್ತಿರುತ್ತೆ.
1: ಕರೆಕ್ಟ್.
2: ಇದು ನನ್ ಕೌನ್ಸಿಲಿಂಗ್ ಗೆ ಬಂದ ಕೆಲವು ಇದ್ರಲ್ಲಿ ನಾನು ನಿಮ್ಗೆ ಹೇಳ್ತಾ ಇರೋದು. ಈಗ ಮಾತಾಡಿ ಅಥವಾ ಬಂದ್ರೆ ಏನಾದ್ರೂ ಬಾಯ್ ಬಿಟ್ಬಿಟ್ರೆ ನನ್ ಬಗ್ಗೆ ಅನ್ನುವಂತಹ ಒಂದು ಭಯ ಕೂಡ ಕೆಲವರಲ್ಲಿ ಇರುತ್ತೆ.
1: ಕರೆಕ್ಟ್.
2: ಆ ಒಂದು ಕಾರಣದಿಂದ ಕೂಡ ಕೆಲವರು ಮಾತನಾಡೋದನ್ನ ಬಿಡ್ತಾರೆ. ಅಥವಾ ಇನ್ನು ಕೆಲವರು ಸ್ವಲ್ಪ ಮೇಲ್ವರ್ಗದ ಒಂದು ಮನೆಗೆ ಹೋಗ್ತಾರೆ ಕೆಲವರು. ಅಂತ ಸಮಯದಲ್ಲಿ ಈ ಸ್ನೇಹದ ಪರಿಮಿತಿ ಅಥವಾ ಅದರದ್ದು ಅರ್ಥ ನಿಜವಾಗಿ ಗೊತ್ತಿಲ್ಲದೆ ಇರೋರು, ಓ ನಾನೀಗ ಒಂದು ಮೇಲ್ವರ್ಗದಲ್ಲಿ ಇದ್ದೇನೆ, ಈ ಸಣ್ಣ ಸಣ್ಣ ಜನರದ ಫ್ರೆಂಡ್ಶಿಪ್ ಎಲ್ಲ ನನ್ಗೆ ಯಾಕೆ, ಅಥವಾ ನನ್ನ ಒಂದು ಗೌರವ ಕಡಿಮೆ ಆಗಬಹುದೇನು ಈ ತರ ಇವರ ಸಹವಾಸ ಇವರು ಫ್ರೆಂಡ್ ನಂದು ಅಂತ ಹೇಳ್ಕೊಳ್ಳೋದ್ರಿಂದ ನನ್ಗೆ ಮರ್ಯಾದೆಗೆ ಕಡಿಮೆ ಆಗುತ್ತೇನೋ ಅಂತ ಹೇಳಿ ತಿಳ್ಕೊಂಡು ಆತರ ದೂರ ಮಾಡುವಂತಹ ಒಂದು ವರ್ಗವೂ ಇದೆ. ಇಲ್ಲ ಅಂತಿಲ್ಲ.
1: ಮತ್ ಇನ್ನೊಂದು ಇರುತ್ತೆ, ಏನ್ ಗೊತ್ತಾ, ನನಗ್ ಮದುವೆ ಆಯ್ತು ಅವಳಿ ಮದುವೆ ಇಲ್ಲ ಅಂತ, ಅದು ಅವ್ರ ಖುಷಿಯೋ ಬೇಜಾರೋ ಗೊತ್ತಿಲ್ಲ.
2: ಅದೇ ಆತರ ಬೇಕಾದಷ್ಟು, ಆದ್ರೆ ಪ್ರತಿಯೊಬ್ಬರದ್ದು ಬೇರೆ ಬೇರೆ ವೈಯಕ್ತಿಕ ಕಾರಣಗಳು ಅದ್ರ ಹಿಂದೆ ಇರುತ್ತೆ. ಮತ್ತೆ ನಾನು ಹೇಳ್ದ ಹಾಗೆ ಬದುಕಿನ ಆದ್ಯತೆಗಳು ಮೌಲ್ಯಗಳು ಬದಲಾಗ್ತಾ ಹೋದ ಹಾಗೆ ಕೆಲವು ಸಲ ಜಗಳ ಆಗದೇ ಇದ್ರೂ ಕೂಡ ಕೆಲವೊಮ್ಮೆ ಏನಾಗುತ್ತೆ ಅಂದ್ರೆ ಆಲೋಚನೆಗಳು ಹೋಗ್ತಾ ಹೋಗ್ತಾ ಮ್ಯಾಚ್ ಆಗೋದಿಲ್ಲ. ಈಗ ಆರಂಭದಲ್ಲಿ ಹೋ ನನ್ ತರನೇ ಅಥವಾ ನನ್ಗೆ ಇವ್ರು ಇಷ್ಟ ಆಗ್ತಾರೆ ಈ ತರ ಏನೋ ಒಂದ್ ರೀತಿಯಲ್ಲಿ ಫ್ರೆಂಡ್ಶಿಪ್ ಮಾಡ್ಕೊಂಡು ಹೋಗ್ತಾ ಹೋಗ್ತಾ ಅವರನ್ನ ಆಳವಾಗಿ ಅರ್ಥ ಮಾಡ್ಕೊಂಡಾಗ ಓ ಇವರದ್ದು ನಂದು ವೇವ್ ಲೆಂತ್ ಮ್ಯಾಚ್ ಆಗೋದಿಲ್ಲ, ಅಥವಾ ನಾವಿಬ್ಬರ ನಮ್ಮಿಬ್ಬರ ಆಲೋಚನಾ ರೀತಿಗಳೇ ಬೇರೆ ನಮ್ಮಿಬ್ಬರ ವ್ಯಕ್ತಿತ್ವನೇ ಬೇರೆ ತರದ್ದು ಅಂತ ಹೇಳಿದಾಗ ಕೆಲವರು ದೂರ ಆಗಿ ಬಿಡ್ತಾರೆ. ಇದು ಕೂಡ ಒಂದು ಕಾರಣ ಇರ್ಬೋದು. ಕೆಲವು ಸಲ ಅದನ್ನ ಎಷ್ಟೋ ನಮ್ಮ ಈಗಿನ ಒಂದು ಯುವ ಜನತೆ ಇದು ನನ್ನ ಪರ್ಸನಲ್ ಫೇಲ್ಯೂರ್ ಅಂತ ಹೇಳಿ ಭಾವಿಸ್ತಾರೆ. ಎಷ್ಟೋ ಕಾಲೇಜಿನ ಮಕ್ಕಳು ನನ್ನ ಹತ್ರ ಬಂದು ಹೇಳ್ಕೊಂಡಿದ್ದೆ, ಇದು ನನ್ನ ಫೇಲ್ಯೂರ್ ಇರ್ಬೋದು, ನನ್ನ ವೈಯಕ್ತಿಕ ಸೋಲ್ ಇರಬಹುದು, ನಾನು ಅಷ್ಟೊಂದು ಫ್ರೆಂಡ್ಶಿಪ್ಗೆ ಯೋಗ್ಯಳಲ್ಲ ಇರ್ಬೋದು ಅಥವಾ ಯೋಗ್ಯನಲ್ಲ ಇರಬಹುದು ಅಂತ ಈ ತರದೆಲ್ಲ ಒಂದು ಗಿಲ್ಟಿನೆಸ್ ಒಂದು ಒಳಗಡೆ ಇರುತ್ತೆ ಕೆಲವರಿಗೆ. ನಾನು ಇದಕ್ಕೆ ಯೋಗ್ಯತೆ, ನನ್ಗೆ ಯೋಗ್ಯತೆ ಇಲ್ಲ ಅಂತ ಹೇಳಿ. ಆದ್ರೆ ಕೆಲವು ನಾನು ಅವರಿಗೆ ಹೇಳೋದು, ಕೆಲವು ಸಂಬಂಧಗಳು ನಮ್ಮ ಬದುಕಲ್ಲಿ ಕೇವಲ ಒಂದು ನಿರ್ದಿಷ್ಟ ಅವಧಿಗೆ ಮಾತ್ರ ಬಂದಿರತ್ತೆ. ಅವ್ರು ನಮ್ಗೆ ಒಳ್ಳೆಯ ನೆನಪುಗಳನ್ನ ಅಥವಾ ದೊಡ್ಡ ಪಾಠಗಳನ್ನ ಕಲಿಸ್ಲಿಕ್ಕೆ ಬಂದಿರ್ತಾರೆ ಅಲ್ವಾ. ಹಾಗಾಗಿ ನಾವು ಅವ್ರ ಮೇಲೆ ದ್ವೇಷ ಸಾಧಿಸೋದು ಅಥವಾ ಅವ್ರು ನಿಮ್ಗೆ ಮೋಸ ಮಾಡಿದ್ರು ಅಂತ ಹೇಳೋದು, ಎಲ್ಲರ ಮುಂದೆ ಹೇಳ್ಕೊಂಡು ಬರೋದು, ಈ ತರ ಎಲ್ಲ ಮಾಡದೆ ಒಳ್ಳೆಯ ನೆನಪುಗಳು ಇದ್ರೆ ಅದಕ್ಕೆ ಕೃತಜ್ಞತೆ ಸಲ್ಲಿಸಿ, ಕೆಟ್ಟ ಪಾಠಗಳನ್ನ ಕಲಿಸಿದ್ರೆ ಅವರಿಗೆ ಧನ್ಯವಾದ ಹೇಳಿ, ಮನಸ್ಸಿನಲ್ಲೇ ಅವರಿಗೆ ಒಳ್ಳೇದಾಗ್ಲಿ ಅಂತ ಹಾರೈಸಿ ಗೌರವಯುತವಾಗಿ ದೂರ ಸರಿಯೋದನ್ನ ಕಲಿಬೇಕು ಅಲ್ವಾ. ಇದಕ್ಕೆ ನಾವು ಮನಃಶಾಸ್ತ್ರದಲ್ಲಿ ಇಮೋಷನಲ್ ಕ್ಲೋಸರ್ ಅಂತ ಹೇಳ್ತೀವಿ, ಭಾವನಾ ಮುಕ್ತಾಯ. ಆಯ್ತು, ಮತ್ತೆ ನಾವು ಅವರ ತಂಟೆಗೆ ಹೋಗೋದಿಲ್ಲ ಅಥವಾ ಅವರ ಬಗ್ಗೆ ಇಲ್ಲ ಸಲ್ಲದ ವಿಷಯಗಳನ್ನ ಹರಡಿಕೊಂಡು ಬರೋದು ಆ ತರದ್ದೆಲ್ಲ ನಾವು
1: ಮಾಡೋದಿಲ್ಲ.
2: ಅಷ್ಟೇ. ಈಗ ನಮ್ಮ ಮಕ್ಕಳಿಗೆ ಈಗ ನಾವು ಹೇಗ್ ಸ್ನೇಹ ಶಿಕ್ಷಣವನ್ನ ನೀಡಬೇಕು?
1: ಅದಕ್ಕಿಂತ ಮುಂಚೆ ಎಸ್ ತುಂಬಾ ಇಂಪಾರ್ಟೆಂಟ್ ಅಂತ ನನ್ಗೆ ಈಗ ತುಂಬಾ ಅನ್ನಿಸ್ತಿದೆ ಸ್ವರ್ಣ ಅವರೇ. ಯಾಕೆ ಅಂತ ಕೇಳಿದ್ರೆ, ಈಗ ಒಂದ್ ಘಟನೆ ಆಯ್ತು, ಈಗ ಬಿಸಿ ರೋಡ್ ನಲ್ಲಿ ಆ ಹುಡುಗ 21-23 ವರ್ಷದ ಹುಡುಗರ ಹುಡುಗಿಯರು ಪ್ರೀತಿ, ಆಮೇಲೆ ಅದರಿಂದ ಅವನು ಅವಳು ಬೇಡ ಅಂತ ಬ್ರೇಕಪ್ ಆಗಿತ್ತು, ಈಗ ಮಾತನಾಡಿಸ್ತಾ ಇಲ್ಲ, ಮತ್ತೆ ಪ್ರೀತಿ ಮಾಡ್ತಾ ಇಲ್ಲ ಅಂತ ಕೊಚ್ಚಿ ಕೊಲ್ಲೋದು. ಈ ತರ ಚಿಕ್ಕ ಚಿಕ್ಕ ಏಜ್ ಅದು, ಟೀನೇಜು, ಅದ್ರ ನಂತರದ ಒಂದು 21-24 ಹರೆಯದ ಒಳಗೆ ಈ ಏಜ್ ನಲ್ಲಿ ಈ ಮಕ್ಳು ಏನೀಗ ಮಾಡ್ತಿದ್ದಾರೆ? ಪ್ರೀತಿ ಹೆಸರಲ್ಲಿ ಈ ಹತ್ಯೆ, ಕೊಲೆ, ಅಪ್ಪ, ಈ ತರದೆಲ್ಲ ಹೆಂಗ್ ಸಾಧ್ಯ? ಅನ್ಕಂಡೀಷನಲ್ ಲವ್ ಬಗ್ಗೆ ನಾವ್ ಇವತ್ತು ತಿಳಿ ಹೇಳೋದು, ತಿಳಿಸಿ ಕೊಡೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ಈ ಘಟನೆಗಳು ತೋರಿಸುತ್ತೆ ನಂಗೆ. ಮುಖ್ಯವಾಗಿ ನೆಕ್ಸ್ಟ್ ಯಾವ್ದಾದ್ರು ಸಂಚಿಕೆಯಲ್ಲಿ ಪ್ರಿಯ ಮನಸ್ಸೆಯಲ್ಲಿ ಯಾಕೆ ಈ ತರ ನಾವು ವೈಲೆಂಟ್ ಆಗ್ತೀವಿ ಪ್ರೀತಿಯಲ್ಲಿ ಅನ್ನೋದ್ರ ಬಗ್ಗೆ ಮಾತಾಡ್ಬೇಕು.
2: ಖಂಡಿತವಾಗ್ಲೂ ಮಾತಾಡೋಣ. ಇದು ಈಗಿನ ಒಂದು ಪ್ರಸ್ತುತ ಕಾಲಮಾನಕ್ಕೆ ತುಂಬಾ ಅವಶ್ಯಕತೆ ಇರುವಂತದ್ದು.
1: ನಿಜ,
2: ಈ ತರದ ಘಟನೆಗಳು, ಇದು ಬರೀ ಹತ್ಯೆ ಮಾಡುವಂತದ್ದು ಮಾತ್ರ ಅಲ್ಲ, ಮೋಸ ಮಾಡುವಂತದ್ದು, ಪ್ರೀತಿಯ ಅರ್ಥವನ್ನೇ ಅವರು ತಿಳ್ಕೊಳ್ಳದೆ ಈ ತರ ಇದೆಲ್ಲ ಘಟನೆಗಳೆಲ್ಲ ಆಗತ್ತೆ. ಇದ್ರ ಬಗ್ಗೆ ನಾವು ಒಂದು ಎರಡು ಎಪಿಸೋಡ್ ಅನ್ನ ಮುಂದೆ ತಗೊಳ್ಳೋಣ, ಯಾಕಂದ್ರೆ ಈಗ ಮಧ್ಯದಲ್ಲಿ ಒಂದೆರಡು ಪಾಯಿಂಟ್ ಹೇಳಿದ್ರು ಅದು ಪ್ರಯೋಜನ ಆಗೋದಿಲ್ಲ.
1: ಖಂಡಿತ ಮಾಡೋಣ. ಮೊದಲು ನಾವೀಗ ನೀವ್ ಹೇಳ್ದಂಗೆ ಪ್ರೀತಿ ಅಥವಾ ಸ್ನೇಹದ ಶಿಕ್ಷಣ ಅಂದ್ರೆ ಅನ್ಕಂಡೀಷನಲ್ ಲವ್ ಅನ್ನ ಹೇಳ್ಕೊಡೋದು ಅಗತ್ಯ ತುಂಬಾ ಇದೆ, ಅದು ಹೆಂಗೆ ಅಂತ ಅದನ್ನ ಹೇಳ್ತೀರಿ?
2: ಹೌದು, ಈಗಿನ ನಮ್ಮ ಮಕ್ಕಳಿಗೆ ಈಗ ಪೋಷಕರು ಕೆಲವರು ಕಲಿಸ್ತಾರೆ, ನಾನು ನೋಡಿದ್ದೇನೆ, ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಮಾಡೋದು, ಪಬ್ಜಿ ಆಡೋದು, ಎಲ್ಲದೂ ಮಕ್ಕಳಿಗೆ ಗೊತ್ತಿದೆ. ಈಗ ತುಂಬಾ ಚಿಕ್ಕ ಮಕ್ಕಳನ್ನ ನೀವು ನೋಡಿರ್ಬೋದು, ಒಂದೆರಡು ವರ್ಷ 3 ವರ್ಷದ ಮಕ್ಕಳು ಕೂಡ ಮೊಬೈಲ್ ಆಪರೇಟ್ ಮಾಡ್ತಾರೆ, ತಮ್ಮ ತಂದೆ ತಾಯಿಗಳಿಗಿಂತ ಚೆನ್ನಾಗಿ ಮೊಬೈಲ್ ಆಪರೇಟ್ ಮಾಡ್ತಾರೆ. ಎಲ್ಲ ಮಕ್ಕಳು ತಂತ್ರಜ್ಞಾನದಲ್ಲಿ ತುಂಬಾ ಮುಂದುವರೆದಿದ್ದಾರೆ ಅಂತ ಹೇಳ್ಬಹುದು. ತುಂಬಾ ಚಿಕ್ಕ ವಯಸ್ಸಿನಲ್ಲಿ ಎಲ್ಲ ಅವರಿಗೆ ಟೆಕ್ನಾಲಜಿ ಗೊತ್ತು. ಈಗ ಆದ್ರೆ ಪಕ್ಕದ ಮನೆ ಮಗುವಿನ ಜೊತೆ ಆಟ ಆಡೋದಕ್ಕೆ ಗೊತ್ತಿದ್ಯಾ?
1: ಇಲ್ಲ. ಪಕ್ಕದ ಮನೆ ಮಗು ಬಂದ್ರೆ ಪಪ್ಪದ್ ಬೇಡ ಅಂತ ಈಗ ಮಗು.
2: ಹೌದು, ಮಕ್ಕಳು ಯಾಕೆ ಅಂತ ಹೇಳಿದ್ರೆ ತಂದೆ ತಾಯಿಗಳು ಕೂಡ ಅದನ್ನೇ ಕಲಿಸಿಕೊಡ್ತಾ ಇದ್ದಾರೆ. ನೀವು ನಿನ್ನೆ ಮೋಸ್ಟ್ಲಿ ನನ್ಗೀಗ ನೆಕ್ಸ್ಟ್ ಸಂಡೇ ಆ ಕೇಸ್ ಬರೋದಿದೆ, ನನ್ಗೆ ಕಾಲ್ ಮಾಡಿ ಹೇಳಿದ್ರು, ಒಂದು ಹುಡುಗಿ ಮನೆಯಲ್ಲೇ ಕುತ್ಕೊಳತ್ತೆ ಹೊರತು ಅವಳನ್ನ ಅವಳ ತಂದೆ ತಾಯಿಯೇ ಅವರ ಸಂಬಂಧಿಕರ ಜೊತೆಗಾಗ್ಲಿ ಅವಳ ಸ್ನೇಹಿತರ ಜೊತೆಗಾಗ್ಲಿ ಆಡೋದಕ್ಕೆ ಅಥವಾ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಡ್ತಾ ಇಲ್ಲ.
1: ಎಷ್ಟು ದೊಡ್ಡ ಹುಡುಗಿ?
2: ಅವಳು ಒಂದು 7-8 ಕ್ಲಾಸಿನ ಹುಡುಗಿ.
1: ಮನೆಯವರೇ ಬಿಡ್ತಾ ಇಲ್ಲ?
2: ಮನೆಯವರೇ ಬಿಡ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಓದ್ಬೇಕು, ಒಳ್ಳೆ ಮಾರ್ಕ್ಸ್ ತಗೊಳ್ಬೇಕು ಅನ್ನುವಂತಹ ಒಂದು ಕಾರಣಕ್ಕಾಗಿ. ಇದು ಆ ಹುಡುಗಿಗೆ ಡಿಪ್ರೆಷನ್ ಆಗಿದೆ. ಈಗ ಅವಳು ಪ್ರತಿದಿನ ನಾನು ಸಾಯ್ತೇನೆ ಅಂತ, ಅದು ತುಂಬಾ ದೊಡ್ಡ ಕತೆ ಇದೆ ಬಿಡಿ. ಆದ್ರೆ ಈ ತರದ ಒಂದು ಪೇರೆಂಟಿಂಗ್ ಏನಿದೆ ಅಲ್ಲ, ಇದರಿಂದಾಗಿ ಕೂಡ ಮಕ್ಕಳುಗಳಿಗೆ ಇವತ್ತು ಯಾವ್ದ್ರ ವ್ಯಾಲ್ಯೂ ಕೂಡ ಗೊತ್ತಾಗ್ತಾ ಇಲ್ಲ. ಏನ್ ಅಂದ್ಕೊಳ್ತಾರೆ ಪೇರೆಂಟ್ಸ್ ಅನ್ನ ಕೇಳಿದಾಗ ಅವ್ರು ಹೇಳ್ತಾರೆ, ಸುಮ್ನೆ ಆ ಕಡೆ ಮನೆಗೆ ಹೋಗೋದು, ಇವ್ರೇನೋ ಮಾತಾಡೋದು, ಅದ್ ನಾವು ಅವರಿಂದಾಗಿ ಜಗಳ ಆಡ್ಕೊಳ್ಳೋದು, ಇವ್ರೇನೋ ಗಲಾಟೆ ಮಾಡ್ಕೊಳ್ಳೋದು, ಅದರಿಂದಾಗಿ ನಾವು ದೊಡ್ಡವರು ಹೊಡೆದಾಟ್ಕೊಳ್ಳೋದು, ಅದೆಲ್ಲ ರಗಳೇನೆ ಬೇಡ, ಮನೆಯಲ್ಲೇ ಇವರು ಇರ್ಲಿ, ಮೊಬೈಲ್ ಇದೆ ಅಲ್ಲ ಅದನ್ನೇ ಹಿಡ್ಕೊಂಡಿರ್ಲಿ, ಟಿವಿ ನೋಡ್ತಾ ಇರ್ಲಿ, ಅಂತೂ ಪಕ್ಕದ ಮನೆಯವರೊಟ್ಟಿಗೆ ಅಥವಾ ಇನ್ನೊಬ್ಬರ ಜೊತೆಗೆ ಮಕ್ಕಳು ಆಟ ಆಡ್ಲಿಕ್ಕೆ ಹೋಗೋದು ಬೇಡ ಅನ್ನುವಂತ ಒಂದು ಇದಕ್ಕೆ ಬಂದಿದ್ದಾರೆ ಇವತ್ತು. ಇದರಿಂದ ಏನಾಗ್ತಾ ಇದೆ ಅಂದ್ರೆ, ಮಕ್ಕಳುಗಳು ತುಂಬಾ ಒಂಟಿತನ ಫೀಲ್ ಮಾಡ್ಕೋತಾರೆ, ಅದು ಬೇರೆ ವಿಷಯ. ಅದಕ್ಕಿಂತ ಜಾಸ್ತಿ ಮಕ್ಕಳಿಗೆ ಸೋಷಿಯಲ್ ಸ್ಕಿಲ್ ಇಲ್ಲ. ನಾನು ಹೋಗೋದು ದಿನ ಬೆಳಗಾದ್ರೆ ನಾನು ಕಾಲೇಜ್ ಸ್ಕೂಲ್ ಅಂತ ಹೇಳಿ ನಾನು ಹೋಗ್ತಾ ಇರೋದು. ಅಲ್ಲಿ ನಾನು ಹೋದಾಗ ನಾನು ನೋಡ್ತೇನೆ ಇವತ್ತಿನ ಮಕ್ಕಳಲ್ಲಿ ಆತ್ಮವಿಶ್ವಾಸನೇ ಇಲ್ಲ. ನಾವೀಗ ಏನಾದ್ರೂ ಒಂದು ಪ್ರಶ್ನೆ ಕೇಳಿದಾಗ ತೀರಾ ಪಾಠದ ಪ್ರಶ್ನೆಗಳಲ್ಲ ಅಲ್ವಾ, ನಿನ್ ಹೆಸರೇನು ಅಥವಾ ನಿಮ್ಗೇನ್ ಹವ್ಯಾಸ ಇದೆ, ನಿಮ್ ಬಗ್ಗೆ ಒಂದು ಸಾಲ ಹೇಳು ಅಂತ ಹೇಳಿದ್ರು ಕೂಡ ಮಕ್ಳು ಎದ್ದು ನಿಂತು ಹೇಳೋದಿಲ್ಲ, ಗೊತ್ತಿದ್ರು ಕೂಡ ಮುಂದ್ ಬರೋದಿಲ್ಲ. ಯಾಕೆಂದ್ರೆ ಸೋಷಿಯಲ್ ಸ್ಕಿಲ್ ಇಲ್ಲ ಮಕ್ಳಿಗೆ, ಇನ್ನೊಬ್ಬರ ಎದುರು ನಿಂತು ಮಾತಾಡುವಂತಹ ಅಭ್ಯಾಸನೇ ಇಲ್ಲ ಮಕ್ಳಿಗೆ. ಬರೀ ಮೊಬೈಲ್ ಮತ್ತೆ ಟಿವಿ ಮುಂದೆ ಕೂತಿರ್ತಾರೆ ಹೊರತು ಒಬ್ರು ಎದುರುಗಡೆ ಇದಾರೆ ಅಂತ ಹೇಳಿದಾಗ ಅವ್ರ ಎದುರುಗಡೆ ನಿಂತು ಅಟ್ ಲೀಸ್ಟ್ ನನ್ನ ಹೆಸರು ನನ್ನ ವಯಸ್ಸನ್ನಾದ್ರೂ ಕೂಡ ನಾನು ನಿರ್ಭೀತಿಯಿಂದ ನೇರವಾಗಿ ಸ್ಪಷ್ಟವಾಗಿ ಹೇಳೋದಕ್ಕೆ ಆಗ್ತಾ ಇಲ್ಲ ಇವತ್ತು. ಯಾಕಂದ್ರೆ ಸೋಷಿಯಲ್ ಸ್ಕಿಲ್ ಇಲ್ಲ. ಯಾರಿಗೂ ಕೂಡ ಹೊರಗಡೆ ಆಟ ಆಡೋದಕ್ಕೆ ಬಿಡೋದಿಲ್ಲ ಹೆಚ್ಚಿನವರು. ಸ್ಕೂಲ್ ಅಲ್ಲಿ ಫಾರ್ಮಾಲಿಟಿಗೋಸ್ಕರ ಒಂದಿಷ್ಟು ಆಟ ಆಡ್ತಾರೆ ಅಥವಾ ಮಾತಾಡ್ತಾರೆ, ಅದರಲ್ಲೂ ಕೂಡ ಕಂಪ್ಲೇಂಟ್ಸ್ಗಳು ಜಾಸ್ತಿ ಇರುತ್ತೆ, ಈ ಹೋಲಿಕೆಗಳು ಜಾಸ್ತಿ ಇರುತ್ತೆ, ಈ ತರದ ಒಂದು ಕಂಪ್ಯಾರಿಸನ್ಸ್ ಅಥವಾ ಅಸೂಯೆ ಪಡುವಂತದ್ದು, ಬರೀ ಚಾಡಿ ಹೇಳುವಂತದ್ದು, ಈ ತರದ್ದೇ ವಿಷಯಗಳಿರುತ್ತೆ ಹೊರತು. ಇನ್ನೂ ಸ್ವಲ್ಪ ದೊಡ್ಡ ಮಕ್ಕಳು ಬಂತು ಅಂದ್ರೆ, ನೀವು ಹೈಸ್ಕೂಲ್ಗೆ ಬಂತು ಅಂತ ಹೇಳಿದ್ರೆ ಬರೀ ಆ ಹುಡುಗ ಹೇಗಿದ್ದಾನೆ, ಇವಳು ಹೇಗಿದ್ದಾಳೆ, ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಮಾಡ್ಕೊಳ್ಳೋದು ಹೇಗೆ, ಈ ತರದ ವಿಷಯಗಳು ಇರುತ್ತೆ ಹೊರತು ಒಂದು ನಿಷ್ಕಲ್ಮಶವಾದಂತಹ ಒಂದು ಸ್ನೇಹ ಸಂಬಂಧಗಳ ಬಗ್ಗೆ ಮಾತನಾಡುವಂತಹ ಅಥವಾ ಅದರ ಅರಿವು ಇರುವಂತಹ ವಿಷಯ ಎಲ್ಲೂ ಕೂಡ ಬರ್ತಾ ಇಲ್ಲ. ಮಕ್ಕಳನ್ನ ನೋಡಿದ್ರೆ ಇದೇ ರೀತಿಯ ಚಟುವಟಿಕೆಗಳಲ್ಲೇ ತುಂಬಾ, ಇವತ್ತು ನನ್ ಒಂದೊಂದೆರಡು ಕಡೆ ಸ್ಕೂಲ್ಗಳಿಗೆಲ್ಲ ಹೋದ್ರೆ ತುಂಬಾ ಮಕ್ಕಳು ಕ್ಲೋಸ್ ಆದ್ರು ಅಂತ ಹೇಳಿದ್ರೆ ಈ ತರದ್ದೇ ವಿಷಯಗಳನ್ನ ನನ್ನ ಹತ್ರ ಬಂದು ಹೇಳ್ಕೊಳ್ತಾರೆ. ಹೊರತು ಒಂದು ಪ್ರೀತಿಯ ಒಂದು ನಿಷ್ಕಲ್ಮಶವಾದಂತಹ ಒಂದು ಸ್ನೇಹಿತರು, ಸ್ನೇಹಿತರಲ್ಲಿ ಕೂಡ ಪ್ರೀತಿ ಇರುತ್ತೆ ತಾನೇ, ಆತ್ಮದ ಒಂದು ಭಾವನೆಗಳು ಇಲ್ಲ ಮಕ್ಕಳಲ್ಲಿ, ಅಥವಾ ಯಾವುದೇ ಬಂಧ ಇಲ್ಲದೆ ಹೀಗೆ ಒಂದು ಪ್ರೀತಿಯಿಂದ ಮಾತನಾಡುವುದು, ಒಬ್ಬರ ಜೊತೆಗೆ ಏನಾದ್ರೂ ಒಂದು ಹಂಚಿಕೊಳ್ಳೋದು ಅಥವಾ ಕೊಡೋದು ತಗೊಳ್ಳೋದು ಈ ತರದ ವಿಷಯವೇ ಇಲ್ಲ. ಇದು ತುಂಬಾ ಕಡಿಮೆ ಆಗ್ತಾ ಇದೆ. ಈಗ ನಾವ್ ಅದಕ್ಕೆ ಏನ್ ಮಾಡ್ಬೇಕು ಮಕ್ಕಳಿಗೆ ಅಂತ ಹೇಳಿದ್ರೆ, ತುಂಬಾ ಚಿಕ್ಕ ಮಕ್ಕಳಿಗೆ ನಾವು ಟಿಫಿನ್ ಕೊಟ್ಟು ಕಳಿಸ್ತೀವಲ್ಲ, ಮಕ್ಕಳಿಗೆ ತುಂಬಾ ಚಿಕ್ಕ ಮಕ್ಕಳಿರುವಾಗ್ಲೇ ನಾವು ಟಿಫಿನ್ ಕೊಟ್ಟು ಕಳಿಸೋದನ್ನ ಅಭ್ಯಾಸ ಮಾಡ್ಕೊಂಡಿದೀವಿ ಈಗ ಅಲ್ವಾ. ಈ ನರ್ಸರಿ ಪ್ಲೇ ಸ್ಕೂಲ್ಗೆ ಹೋಗುವಾಗ್ಲೇ ನಾವೊಂದು ಟಿಫಿನ್ಗೆ ಒಂದೆರಡು ಬಿಸ್ಕೆಟ್ ಅಥವಾ ಒಂದು ಫ್ರೂಟ್ಸ್ ಏನೋ ಒಂದು ಹಾಕಿ ಕಳಿಸಿರ್ತೀವಲ್ಲ, ಆಗ ನಾವು ಆ ಮಗುವಿಗೆ ಏನ್ ಹೇಳ್ಬೇಕು ಅಂದ್ರೆ, ನಿನ್ ಫ್ರೆಂಡ್ ಯಾರಾದ್ರೂ ತರದೇ ಇದ್ರೆ ಅವ್ರಿಗೊಂದ್ ಪೀಸ್ ಕೊಟ್ಟು ತಿನ್ನು ಮಗ, ಇದನ್ನ ನಾವು ಹೇಳ್ಕೊಡ್ಬೇಕು ಮಕ್ಳಿಗೆ. ನಾವು ಏನ್ ಹೇಳ್ತೀವಿ, ಯಾರಿಗೂ ಕೊಡ್ಬೇಡ ನೀನೇ ತಿನ್ನು ಅಲ್ವಾ. ಅದನ್ನ ನಾವು ಆ ಮಕ್ಳಿಗೆ ಹೇಳ್ಕೊಟ್ಟಾಗ ಹಂಚಿಕೊಳ್ಳೋದ್ರಿಂದ ತಾನೇ ಶೇರಿಂಗ್ ಇಂದ ಕೇರಿಂಗ್ ಶುರು ಆಗತ್ತೆ, ಅದನ್ನ ನಾವು ಹೇಳ್ಕೊಡ್ಬೇಕು. ಇನ್ನೊಂದು ಸಮಾನತೆ, ಜಾತಿ ಧರ್ಮ ಆರ್ಥಿಕ ಕೆಲವರು, ನಾನು ನನ್ನ ಕಣ್ಣರೇ ಕಂಡಿರೋದು ತುಂಬಾ ಶ್ರೀಮಂತರು, ತುಂಬಾ ಶ್ರೀಮಂತರ ಮಕ್ಕಳನ್ನ ಮಾತ್ರ ಮಾತಾಡಿಸ್ತಾರೆ ಹೇಳ್ತಾರೆ,
1: ಅವ್ರ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊ ಅಂತ ಹೇಳ್ತಾರೆ.
2: ಹಾ, ಸ್ವಲ್ಪ ಬಡವ್ರ ಮನೆ ತುಂಬಾ ಯಾವ್ದೋ ಒಂದು ಆಟೋ ಡ್ರೈವರ್ ಅಥವಾ ಇನ್ಯಾವ್ದೋ ಒಂದು ಕೂಲಿ ಕೆಲ್ಸದವರು ಮಕ್ಕಳ ಜೊತೆ ಇವರು ಮಾತಾಡ್ತಾ ಇದ್ರೆ ತಂದೆ ತಾಯಿಗಳಿಗೆ ಅವರೇ ಬೈತಾರೆ, ನಿನ್ಗೆ ಅವ್ರದ್ದೇನ್ ಫ್ರೆಂಡ್ಸ್, ಅವನದೇನ್ ಫ್ರೆಂಡ್ಸ್, ಅವಳದ್ದೇನ್ ಫ್ರೆಂಡ್ಶಿಪ್ ನಿನ್ಗೆ, ಆತರ ಎಲ್ಲ ಮಾಡಬಾರ್ದು ಅಂತ ಇವ್ರು ಹೇಳ್ಕೊಡ್ತಾರೆ. ಆದ್ರೆ ಆ ಮಗುವಿಗೆ ಅದೆಲ್ಲ ಗೊತ್ತಿಲ್ಲಲ್ವಾ. ಪರಿಶುದ್ಧವಾದಂತಹ ಕೆಲವು ಮಕ್ಕಳಲ್ಲಿ ಇರುತ್ತೆ ಪರಿಶುದ್ಧವಾದಂತಹ ಸ್ನೇಹ, ಆದ್ರೆ ಅದನ್ನ ನಾವು ದೊಡ್ಡವರು ಚಿವುಟ್ತೀವಿ ಅದನ್ನ. ಹಾಗಾಗಿ ನಾವು ಅದನ್ನೆಲ್ಲ ಮಾಡದೆ ಯಾವುದೇ ಜಾತಿ ಧರ್ಮ ಅಥವಾ ಆರ್ಥಿಕ ಅಂತಸ್ತಿನ ಆಧಾರದ ಮೇಲೆ ಸ್ನೇಹಿತರನ್ನ ಅಳೆಯದ ಹಾಗೆ ಮಗುವಿನ ಮನಸ್ಸನ್ನು ಶುದ್ಧವಾಗಿರೋ ಹಾಗೆ ನಾವು ನೋಡ್ಕೋಬೇಕು. ಇನ್ನೊಂದು ಭಾವನಾತ್ಮಕ ಬೆಂಬಲ. ಈಗ ಫ್ರೆಂಡ್ಗೆ ಸ್ವಲ್ಪ ಕಡಿಮೆ ಮಾರ್ಕ್ ಬಂತು, ಬಂದಾಗ ಕ್ಲಾಸ್ ಅಲ್ಲಿ ಏನ್ ಮಾಡ್ತಾರೆ, ಎಲ್ರು ಟೀಸ್ ಮಾಡ್ತಾರೆ, ಹೇಳ್ತಾರೆ ನಿನ್ಗೆ ಹೀಗೆ ನೋಡು ನನಗೆ ಜಾಸ್ತಿ ಬಂದಿದೆ ಅಂತ, ಮಕ್ಕಳಲ್ಲಿ ಇದೆ ಅದು. ಆವಾಗ ನಾವು ಆ ಮಗುಗ್ ಹೇಳ್ಬೇಕು, ನಿನ್ ಫ್ರೆಂಡ್ಗೆ ಏನಾದ್ರು ಕಡಿಮೆ ಮಾರ್ಕ್ ಬಂದ್ರೆ ನೀನ್ ಅವನನ್ನ ಟೀಸ್ ಮಾಡಬಾರ್ದು, ನಿನ್ ಪರವಾಗಿಲ್ಲ ನೆಕ್ಸ್ಟ್ ಟೈಮ್ ನಾನು ನಿನ್ ಜೊತೆಗೆ ಓದ್ತೀನಿ ಅಥವಾ ನಾನ್ ಸ್ವಲ್ಪ ಹೇಳ್ಕೊಡ್ತೀನಿ ಅಂತ ಧೈರ್ಯ ತುಂಬುವ ಗುಣವನ್ನ ನಾವು ಮಕ್ಳಿಗೆ ಕಲ್ಸ್ಕೊಡ್ಬೇಕು. ಯಾಕೆ ಅಂತ ಹೇಳಿದ್ರೆ, ನಾವು ಬದುಕಿನ ಕೊನೆಯ ದಿನಗಳಲ್ಲಿ ನಾನು ಸಂಪಾದಿಸಿದ ಬ್ಯಾಂಕ್ ಬ್ಯಾಲೆನ್ಸ್ ನೋಡಿ ಯಾರು ಖುಷಿ ಪಡೋದಿಲ್ಲ ಅಲ್ವಾ? ನನ್ನ ಕಷ್ಟ ಕಾಲದಲ್ಲಿ ನನ್ ಬೇಜಾರು ಅಂತ ಹೇಳಿದಾಗ ನನ್ ಕೈ ಹಿಡಿದು ನಡೆಸಿದಂತ ಯಾರಾದ್ರೂ ಸ್ನೇಹಿತರು ಎಲ್ಲಿದ್ದಾರೆ ಅಂತ ಹೇಳಿ ನಮ್ ಕಣ್ಣುಗಳು ಆ ಸಮಯದಲ್ಲಿ ಹುಡುಕುತ್ತೆ. ನಾವು ವ್ಯವಹಾರದ ಜಗತ್ತಿನಲ್ಲಿ ದೊಡ್ಡ ಕೋಟೆಯನ್ನು ಕಟ್ಟಬಹುದು, ಆದ್ರೆ ನಮ್ ಆತ್ಮಕ್ಕೆ ಒಂದು ಬೆಂಬಲ ನೀಡುವಂತಹ ಒಂದು ನಾಲ್ಕೈದು ಜನರ ಒಂದು ಕೋರ್ ಫ್ರೆಂಡ್ಸ್ ಅಂದ್ರೆ ಭಾವನಾತ್ಮಕ ಕವಚವನ್ನು ನಾವು ಯಾವತ್ತೂ ಕಳ್ಕೊಳ್ಬಾರ್ದು. ನಾವು ಮಾತ್ರ ಅಷ್ಟು ಮಾಡಿದ್ರೆ ಸಾಕ? ನಮ್ ಮಕ್ಕಳುಗಳು ಕೂಡ ಹಾಗೆ ಚೆನ್ನಾಗಿರ್ಬೇಕಲ್ವಾ?
1: ಹೌದು,
2: ಅವರುಗಳಿಗೂ ಕೂಡ ನಾವು ಈ ಡಿಜಿಟಲ್ ಜಗತ್ತಿನಲ್ಲಿ ಎಲ್ಲವೂ ಕೃತಕತೆ, ಇಲ್ಲಿ ಎಲ್ಲ ಫೇಕ್ ರಿಲೇಶನ್ಶಿಪ್ ಎಲ್ಲದು. ಅಂತ ಸಮಯದಲ್ಲಿ ಅವರಿಗೆ ನಾವು ಈ ತರದ ಒಂದು ನೈಜವಾದಂತಹ ಸ್ನೇಹ, ನಿಷ್ಕಲ್ಮಶವಾಗಿರುವಂತಹ ಸ್ನೇಹವನ್ನ ನಾವು ಕಲಿಸ್ಕೊಡ್ಬೇಕು. ನಾವು ಇವತ್ತು ಒಂದು ಉದಾಹರಣೆ ನಾನು ನಿಮ್ಗೆ ಕೊಡ್ತೇನೆ. ನಿಮ್ ಮಗನ್ ಫ್ರೆಂಡ್ ಇದು ಬರ್ತ್ಡೇ ಇದೆ ಅಂತ ಇಟ್ಕೊಳ್ಳಿ, ಏನ್ ಮಾಡ್ತೀರಿ ನೀವು?
1: ಅವನಿಗೆ ಏನಾದ್ರು ಗಿಫ್ಟ್ ಕೊಡಪ್ಪ ಅಂತ ಹೇಳ್ತೀವಿ.
2: ಗಿಫ್ಟ್ ಕೊಡಪ್ಪ ಅಂತ ಹೇಳ್ತೀರಿ, ನೀವೇನೋ ಒಂದು ತೆಗ್ಸಿ ಕೊಟ್ಬಿಡ್ತೀರಿ ಅಲ್ವಾ?
1: ಕರೆಕ್ಟ್.
2: ಇದನ್ನ ನಾವು ಸ್ವಲ್ಪ ತಿದ್ಕೋಬೇಕು. ನಾವು ಏನ್ ಮಾಡ್ಬೇಕು ಅಂದ್ರೆ ಆ ಮಗು ಹತ್ರ, ನಿನ್ನ ಫ್ರೆಂಡ್ ಅಲ್ವಾ, ನೀನು ಸ್ವತಃ ನಿನ್ ಕೈಯಿಂದ ಏನಾದ್ರೂ ಮಾಡು. ನಿನ್ ಕೈಯಾರೆ ಒಂದು ಗ್ರೀಟಿಂಗ್ ಕಾರ್ಡ್ ಬರಿ, ನೀನೇ ಬನ್ನಿ, ಒಂದು ಸಣ್ಣದೇನಾದ್ರೂ ನೀನೇ ತಯಾರಿಸು. ಅದು ತಯಾರಿಸೋದು ಆ ಆತ್ಮೀಯತೆಯನ್ನ ಬೆಳೆಸುತ್ತೆ ನನ್ನ ಫ್ರೆಂಡ್ಗೋಸ್ಕರ. ಅದು ನೀವು ಹೊರಗಡೆಯಿಂದ ದುಡ್ಡು ಕೊಟ್ಟು ತಗೊಂಡು ಬಂದಿರೋದ್ರಲ್ಲಿ ಆ ಮಗುವಿಗೆ ಕನೆಕ್ಷನ್ ಬೆಳೆಯೋದಿಲ್ಲ.
1: ಹಾ ಸುವರ್ಣ ಅವರೇ, ನಾನು ನಿಮ್ಗೆ ಇಲ್ಲೊಂದು ಎಕ್ಸಾಂಪಲ್ ಹೇಳ್ಬೇಕು. ಇದು ನನ್ನ ರಿಯಲ್ ಲೈಫ್ ಎಕ್ಸಾಂಪಲ್. ನನ್ನ ಮಗಳಿಗೆ ನಾನು ಯಾವಾಗ್ಲೂ ಹೇಳೋದದೇ, ನಾವು ಬೇರೆ ತರೋದ್ ಬೇಡ, ಅವಳು ಚೆನ್ನಾಗಿ ಕ್ರಾಫ್ಟ್ ವರ್ಕ್ ಎಲ್ಲ ಮಾಡ್ತಾಳೆ, ಸೊ ನಿನ್ ಕೈಯಿಂದಾನೆ ಏನಾದ್ರು ಮಾಡ್ಕೊಡು ಅಂತ. ಈವನ್ ಅಪ್ಪಂಗು ಎಲ್ರಿಗೂ, ಅವ್ಳ ತಮ್ಮ ತಂಗಿಗೆಲ್ಲ ಅವಳೆ ಮಾಡ್ಕೊಡ್ತಾಳೆ ಏನಾದ್ರು ಹ್ಯಾಪಿ ಬರ್ಡೇ ಅಂತೆಲ್ಲ ಹೇಳಿ, ಆಯ್ತಾ? ಸೊ ಅವಳಿಗೆ ಇಷ್ಟ ಅದು. ಸೊ ಇದೇ ತರ ನಾನು ನನ್ನ ಕ್ಲೋಸ್ ರಿಲೇಟಿವ್, ನಂಗೆ ತುಂಬಾ ಕ್ಲೋಸ್ ಆ ಹುಡುಗ, ಚಿಕ್ಕ ಹುಡುಗ, ಒಂದು 8 ವರ್ಷ ಈಗ, ಅವನಿಗೆ ಅವನ್ ಬರ್ಡೇಗೆ ನಾನು ಅವಳ ಹತ್ರ ನೀನ್ ಮಾಡು ಅಂತ ಹೇಳಿದ್ದೆ, ಆಯ್ತಾ? ಇವಳು ಮಾಡಿದ್ಲು, ತುಂಬಾ ಚೆನ್ನಾಗಿ ಏನೋ ಒಂದಲ್ಲ ಮಾಡಿದ್ಲು. ಅದು ಒಳಗಡೆ ಓಪನ್ ಮಾಡೋದು ಡಿಫ್ರೆಂಟ್ ಡಿಫ್ರೆಂಟ್ ಆತರ ಮಾಡಿ, ಕೊನೆಗದ್ರೊಳಗೆ ಒಂದೆರಡು ಚಾಕ್ಲೇಟ್ ಹಂಗೆಲ್ಲ ಇಟ್ಟು ಕೊಟ್ಟಿದ್ಲು. ದಟ್ ಗಿಫ್ಟ್ ಇಸ್ ನಾಟ್ ಕಾಸ್ಟ್ಲಿ ಒನ್, ಅದು ನಾವು ಪರ್ಚೇಸ್ ಮಾಡಿದ್ದು ಕಾಸ್ಟ್ಲಿ ಗಿಫ್ಟ್ ಅಲ್ಲ, ಬಟ್ ಇಮೋಷನಲಿ ಇಟ್ ಇಸ್ ವೆರಿ ವೆರಿ ಪ್ರಿಶಿಯಸ್ ಗಿಫ್ಟ್ ಅದು, ಆಯ್ತಾ? ಇವಳು ತಗೊಂಡೋಗಿ ಕೊಟ್ಲು, ಕೊಟ್ಟಾದ್ಮೇಲೆ ಬೇರೆ ಬೇರೆ ಗಿಫ್ಟ್ಗಳು ಅವನಿಗೆ ಬಂದಿದೆ, ಬೇರೆ ಬೇರೆ ಅವರೆಲ್ಲ ಏನೇನೋ ಮೆಟೀರಿಯಲ್ಸ್ ಗಿಫ್ಟ್ ಕೊಟ್ಟಿದ್ದಾರೆ ಅವನಿಗೆ. ಅವನು ಪುಣ್ಯಾತ್ಮ ಅವಳಿಗೆ ಹೇಳ್ತಾನೆ, ಅವರೆಲ್ಲ ಹೋದ್ಮೇಲೆ ನಿಂದ್ಯಂತ ಇದ್ ಇದಂಚೂರು ಲೈಕ್ ಇಲ್ಲ, ಅವರೆಲ್ಲ ಕೊಟ್ಟದ್ ಕಾಣ ಎಷ್ಟು ಲೈಕ್ ಇದೆ ಅಂತ ಇದಂತ ಅವಳು ಎದುರಿಗೆ ಹೇಳ್ದ ಅವಳ ಮುಖಕ್ಕೆ. ಇವಳು ಫುಲ್ ಹರ್ಟ್ ಆಗಿ ತುಂಬಾ ಅಳ್ತಾ ಇದ್ಲು. ನಾನು ಹೋಗಿ ಕೇಳ್ದೆ ಎಂತ ಅಂತ ಕೇಳಿದ್ರೆ, ನಂದದ್ ಎಂತ ಗಿಫ್ಟ್ ಅದು, ನೀ ಅಂಗಡಿನ ತಂದದಲ್ಲ, ಇದೆಂತಕ್ಕಂತ ಕೇಳ ಅದೆಲ್ಲ ಕಾಣ ಅವರಲ್ಲ ಅದೆಲ್ಲ ಕೊಟ್ಟಿರ ಅಂತ ಹೇಳ್ದ ಅಂತ ತುಂಬಾ ಫೀಲ್ ಮಾಡ್ಕೊಂಡ್ಲು ಅವಳು. ನನಗದು ತುಂಬಾ ನನಗ್ ಫೀಲ್ ಆಯ್ತು ಸಿಕ್ಕಾಪಟ್ಟೆ. ಅಂದ್ರೆ ನನಗ್ ಫೀಲ್ ಆಗಿದ್ದೇನು ಕೇಳ್ದ, ಅವ್ನು ಹೇಳ್ದ ಅಂತಲ್ಲ, ಅಷ್ಟು ಚಿಕ್ಕ ಹುಡುಗ ಕೂಡ ದುಡ್ಡಲ್ಲಿ ಅಳಿತಾ ಇದ್ದಾನೆ ಗಿಫ್ಟ್ ಅನ್ನ ಅನ್ನೋದು. ಅಂದ್ರೆ ಅವನಿಗೆ ಎಲ್ಲಿಂದ ಬಂತು ಈ ಮೆಂಟಾಲಿಟಿಗಳು, ಹೇಗ್ ಬಂತು, ಯಾಕೆ ಈ ತರ ಅವನು ಯೋಚನೆ ಮಾಡ್ದೆ ಇಷ್ಟು ಚಿಕ್ಕ ವಯಸ್ಸಿಗೆ? ಅವನಿಗೆ ಈವನ್ ಇಮೋಷನ್ಸ್ ನು ಗುರುತಿಸುವಷ್ಟು ದೊಡ್ಡವನಲ್ಲ ಅವನು, ಆದ್ರೆ ಕೂಡ ಅಲ್ಲಿ ಹೆಂಗ್ ಕಂಪಾರಿಸನ್ ಮಾಡ್ಬಿಟ್ಟ. ನೆಕ್ಸ್ಟ್ ಟೈಮ್ ನನ್ ಮಗಳಿಗೆ ನಿನ್ ಕೈಯಲ್ಲಿ ಏನಾದ್ರು ಮಾಡ್ಕೊಡಂದ್ರೆ ಅವಳು ಕೊಡ್ತಾಳ? ಇಲ್ಲ, ಅವಳು ಹೇಳ್ತಾಳೆ ನನ್ಗೂ ಅಂಗಡಿಯಿಂದಾನೆ ಏನಾದ್ರೂ ಪರ್ಚೇಸ್ ಮಾಡ್ಬೇಕು, ನಿನ್ ಕರ್ಕೊಂಡು ಹೋಗು ಅಂತ ಹೇಳ್ತಾಳೆ. ಸಿ, ನೀವ್ ಈಗ ಹೇಳಿದ್ರಲ್ಲ ಈ ಇಮೋಷನಲ್ ಥಿಂಗ್ ಅಥವಾ ಈ ಜೆನ್ಯೂನ್ ಆಗಿ ಇಟ್ಕೊಳ್ಳೋದ್ರ ಬಗ್ಗೆ, ಇವತ್ತಿನ ಮಕ್ಕಳು ಅವ್ರ ವಾತಾವರಣದಲ್ಲೇ ಅವರು ಫುಲ್ ಮನಿ ಮೈಂಡ್ ಸೆಟ್ ಅಲ್ಲಿ ಬೆಳೆದಿರ್ತಾರೆ.
2: ಹೌದು,
1: ಅದು ಯಾರೋ ಒಬ್ರು ಇಬ್ರು ಆದ್ರೆ
2: ನಾವು ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳ್ತಿರೋದು, ಇದನ್ನೇ ನಾವು ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳ್ತಿರೋದು. ಈಗ ನೋಡಿ, ನೀವು ಈ ವಿಷಯಗಳಲ್ಲೆಲ್ಲ ಸ್ವಲ್ಪ ಅರಿವಿದ್ದವರು, ನೀವು ಈ ತರದ ಒಂದು ಭಾವನೆಯನ್ನ ನಿಮ್ಮ ಮಗಳಲ್ಲಿ ಬಿಟ್ಟಿದ್ರಿ. ಆದ್ರೆ ನೀವು ಯಾರಿಗೆ ಆ ಮಗುವಿಗೆ ಕೊಟ್ಟಿದ್ರಿ, ಆ ಮಗುವಿನ ತಂದೆ ತಾಯಿಗಳು ಆ ಮಗುವಿನಲ್ಲಿ ಇಂತಹ ಭಾವನೆಗಳನ್ನ ಬಿತ್ತಲು ಅಸಫಲರಾಗಿರೋದ್ರಿಂದ ತಾನೇ ಈ ತರದ ಒಂದು ಸಮಸ್ಯೆ ಉಂಟಾಗಿರೋದು.
1: ಅಲ್ಲ ಸುವರ್ಣ ಅವ್ರೆ, ಇದನ್ನು ನಾನು ತುಂಬಾ ಕ್ಲೋಸ್ ಆಗಿ ಅಬ್ಸರ್ವ್ ಮಾಡಿದೆ. ನಾನು ಮತ್ತೆ ಅವನನ್ನ ಕರೆದು ಕೂಡ ಹೇಳಿದೆ ಅವನಿಗೆ, ಮಗ ಅವಳು ಫುಲ್ ಡೇ ಒಂದ್ ಸಂಡೇ ಮಾರ್ನಿಂಗ್ ಟು ಈವ್ನಿಂಗ್ ತನಕ ಕೂತ್ಕೊಂಡು ನಿನಗೆ ಗಿಫ್ಟ್ ಪ್ರಿಪೇರ್ ಮಾಡಿದ್ದು, ಅವರೆಲ್ಲ ಜಸ್ಟ್ ದುಡ್ಡು ಕೊಟ್ಟು ತಂದದ್ದಷ್ಟೇ, ಅದು ನಾನ್ಸ ಮಾಡ್ತಿದ್ದೆ. ಬಟ್ ನಿನ್ನ ಪ್ರೀತಿಗೆ, ನಿನ್ ಮೇಲಿರೋ ಪ್ರೀತಿಗೆ ಅವಳು ಇಡೀ ದಿನನ ಅವಳ ಹೋಮ್ ವರ್ಕ್ ಸ್ಟಡೀಸ್ ಎಲ್ಲ ಬಿಟ್ಟು ಅವಳು ಅಷ್ಟು ಟೈಮ್ ಇನ್ವೆಸ್ಟ್ ಮಾಡಿದ್ದಾಳೆ ಈ ಗಿಫ್ಟ್. ಯಾವ ಗಿಫ್ಟ್ ಮುಂದೆನು ಇನ್ನ ಅದಕ್ಕಿಂತ ಎಷ್ಟು ತುಂಬಾ ಎತ್ತರದಲ್ಲಿರುವಂತ ಕಾಸ್ಟ್ಲಿ ಗಿಫ್ಟ್ ಇದು, ನೀನ್ ಅದ್ರ ವ್ಯಾಲ್ಯೂ ತಿಳ್ಕೊಬೇಕು ಮಗ ಅಂತ ಅವ್ನ್ ಹೇಳಿದೆ. ಬಟ್ ಅವನು ಚಿಕ್ಕವನು, ಅವನಿಗೆ ಅದ್ ಅರ್ಥ ಆಗಲ್ಲ. ಈವನ್ ಅವ್ರ ಪೇರೆಂಟ್ಸ್ ನೋಡಿದ್ರು ಕೂಡ ಅವರು ಯಾವ್ದೇ ಗಿಫ್ಟ್ ಅನ್ನ ದುಡ್ಡಲ್ಲಿ ಅಳಿಯೋರಲ್ಲ, ಆತರ ಇಲ್ಲ. ಓಕೆ, ಬಿಕಾಸ್ ನಂಗೆ ತುಂಬಾ ಕ್ಲೋಸ್ ಆಯ್ತಾ, ನಂಗೆ ಗೊತ್ತು ಅವ್ರು ದುಡ್ಡಲ್ಲಿ ಅಳಿಯೋರಲ್ಲ. ಆದ್ರೂ ಆ ಮಗು ಆ ತರದೊಂದು ಕ್ವಾಲಿಟೀಸ್ ನ ಎಲ್ಲಿಂದ ಅಡಾಪ್ಟ್ ಮಾಡ್ಕೊಂಡಿದೆ. ಸಿ, ನೀವು
2: ಅದೇ ಹೇಳಿದ್ನಲ್ಲ, ಈಗ ಮಕ್ಕಳು ತುಂಬಾ ಹೊರಗಡೆ ಕಲಿತಾರೆ, ತುಂಬಾ ಚಿಕ್ಕ ಪ್ರಾಯದಲ್ಲಿ ಎಲ್ಲ ಮೆಚುರಿಟಿ ಇರ್ತದೆ ಅವರಿಗೆ. ಹೊರಗಡೆಯ ಕ್ಲಾಸ್ ಅಲ್ಲಿ ಈಗ ಪ್ಲೇ ಹೋಮ್ ಅಲ್ಲಿ ಕೂಡ ಇಂತಹ ಪಾಲಿಟಿಕ್ಸ್ ಗಳು ನಡೆಯುತ್ತೆ. ಮಕ್ಕಳು ತುಂಬಾ ಮೆಚೂರ್ ಆಗಿದ್ದಾರೆ, ಎಲ್ಲವನ್ನ ಅಬ್ಸರ್ವ್ ಮಾಡ್ತಾರೆ. ಮೆಟೀರಿಯಲಿಸ್ಟಿಕ್ ಏನು ಫೀಲಿಂಗ್ಸ್ ಗಳು ಜಾಸ್ತಿ ಆಗ್ತಾ ಇದೆ ಹೊರತು ಭಾವನಾತ್ಮಕವಾದಂತಹ ಒಂದು ಸಂಬಂಧಗಳು ಅಥವಾ ಈ ಭಾವನಾತ್ಮಕ ಸಾಕ್ಷರತೆ ಅನ್ನುವಂಥದ್ದು ಏನಿದೆ ಅಲ್ಲ, ಅದು ಕೂಡ ಇವತ್ತು ಇಲ್ಲ. ಹಾಗಾಗಿ ಪ್ರತಿಯೊಬ್ರು ಕೂಡ ಇದೇ ರೀತಿ. ಇನ್ನು ಕೆಲವೊಮ್ಮೆ ನಾವು ಅಂದ್ಕೊಂಡಿರ್ತೀವಿ ಮಕ್ಕಳು ಏನೋ ಅರ್ಥ ಮಾಡ್ಕೊಳ್ಳಲ್ಲ ಅಂತ ಹೇಳಿ, ತಂದೆ ತಾಯಿಯ ಮಾತುಗಳು, ಅವರು ಮಾತನಾಡುವಂತಹ ರೀತಿ ನೀತಿಗಳು, ಜೊತೆಗೆ ಅವರ ಮನೆಯಲ್ಲಿ ಹಾಕಲಾಗುವಂತಹ ಟಿವಿಯ ಕಾರ್ಯಕ್ರಮಗಳು, ಇವುಗಳು ಕೂಡ ಮಕ್ಕಳ ಮೇಲೆ ತುಂಬಾ ಪರಿಣಾಮವನ್ನ ಬೀರುತ್ತೆ. ನೀವು ಬೇಕಾದ್ರೆ ಕೇಳ್ ನೋಡಿ ಆ ಮನೆಯಲ್ಲಿ ಯಾವ ತರದ ಕಾರ್ಯಕ್ರಮಗಳನ್ನ ಅವರು ನೋಡ್ತಾರೆ, ಅದರಲ್ಲಿ ಬರುವಂತಹ ಶಬ್ದಗಳು ಡೈಲಾಗ್ಸ್ಗಳು ಏನೇನಿದೆ ಇದೆಲ್ಲವೂ ಕೂಡ ಮಕ್ಕಳು ಅಬ್ಸರ್ವ್ ಮಾಡಿರ್ತಾರೆ. ಬರೀ ತಂದೆ ತಾಯಿಗಳು ಮಾತ್ರ ಕಲಿಸಿಕೊಡ್ಬೇಕು ಅಂತ ಏನಿಲ್ಲ, ಕಲಿಸಿಕೊಡೋದಕ್ಕೂ ಸಾಧ್ಯನೇ ಇಲ್ಲ, ಯಾಕಂದ್ರೆ ಮಕ್ಕಳು ಅಬ್ಸರ್ವ್ ಮಾಡಿನೇ ಕಲಿತಾರೆ ಹೊರತು ನೀವು ಹೇಳಿರೋದನ್ನ ಕೇಳಲ್ಲವ.
1: ಓಕೆ,
2: ನಾನು ಯಾವಾಗ್ಲೂ ಹೇಳೋದು, ಇದು ಒಂದು ಒಂದೆರಡು ಕೇಸ್ ಬಂದಿದೆ, ತುಂಬಾ ಚಿಕ್ಕ ಹುಡುಗಿ, ನೀವು ನಂಬೋದಕ್ಕೂ ಸಾಧ್ಯ ಇಲ್ಲದೆ ಇರುವಂತಹ ಒಂದು ಕೇಸ್ ಇದು. ತುಂಬಾ ಚಿಕ್ಕ ಹುಡುಗಿ, ಬರೀ ತೊದಲು ಮಾತನಾಡುವಂತ ಹುಡುಗಿ ಶಾಲೆಯಲ್ಲಿ ಹೋಗಿ ಹುಡುಗನಿಗೆ ಕಿಸ್ ಕೊಡೋದು ಆ ತರದ್ದೆಲ್ಲ ಮಾಡ್ತಾ ಇತ್ತು. ಅದನ್ನ ಎಲ್ಲಿ ತಂದೆ ತಾಯಿಗಳ ಹತ್ರ ನಾವೀಗ ಕೌನ್ಸಿಲಿಂಗ್ ಮಾಡುವಾಗ ಕೇಳ್ತೀವಿ, ನೀವೇನಾದ್ರೂ ಆ ಮಗುವಿನ ಎದುರುಗಡೆ ಹಾಗೇನಾದ್ರು ಮಾಡಿದ್ರ ಅಂತ ಹೇಳಿ, ಇಲ್ವೇ ಇಲ್ಲ ಅಂತ ಹೇಳಿದ್ರು ಅವ್ರು. ಆದ್ರೆ ಅವರು ಹಾಕ್ತಾ ಇರುವಂತಹ ಟಿವಿಯ ಕಾರ್ಯಕ್ರಮಗಳಿತ್ತಲ್ಲ, ಅದರಲ್ಲಿ ಇದನ್ನೆಲ್ಲ ಮಗು ನೋಡಿದೆ. ಹಾಗಾಗಿ ನಾವು ಮಕ್ಕಳ ಎದುರುಗಡೆ ಟಿವಿ ಹಾಕೋವಾಗ ಕೂಡ ತುಂಬಾ ಕೇರ್ಫುಲ್ ಆಗಿರ್ಬೇಕು. ನಮ್ಮ ಮಕ್ಕಳು ತುಂಬಾ ಒಳ್ಳೆಯವರಾಗಿರ್ಬೇಕು ಅಂತ ತುಂಬಾ ಜಾಗ್ರತೆ ಮಾಡ್ತೀವಿ, ಅವ್ರ ಎದುರುಗಡೆ ನಾವು ಹೆಚ್ಚಿನವರು ಒಳ್ಳೆಯ ಒಂದು ವರ್ತನೆಯನ್ನು ಕೂಡ ಅಳವಡಿಸ್ಕೊಳ್ತಾರೆ ನಿಜ. ಆದ್ರೆ ಎಲ್ಲಿಯೋ ಒಂದು ಸಣ್ಣ ಒಂದು ಪ್ರಮಾದ ಅಂದ್ರೆ ಇವರ ಒಂದು ನೆಗ್ಲಿಜೆನ್ಸ್ ಇಂದಾಗಿ ಆ ಟಿವಿ ಕಾರ್ಯಕ್ರಮ ಮಗು ನೋಡ್ತಾ ಇತ್ತಲ್ವಾ, ಇವತ್ತಿನ ಟಿವಿ ಕಾರ್ಯಕ್ರಮಗಳು ಹೇಗ್ ಮೂಡಿ ಬರ್ತಾ ಇದೆ, ರಿಯಾಲಿಟಿ ಶೋಗಳು ಹೇಗಿದೆ, ಅದನ್ನೆಲ್ಲ ನೋಡಿದಂತಹ ಮಗು ಏನ್ ಮಾಡತ್ತೆ, ಅದನ್ನೇ ಕಲಿಯುತ್ತೆ ತಾನೆ. ಅದನ್ನ ಕಲ್ತ ಮೇಲೆ ಅದೇನ್ ಮಾಡತ್ತೆ, ಅದನ್ನ ಮಾಡ್ಬೇಕಲ್ಲ, ತಾನೂ ಹಾಗೆ ಮಾಡ್ಬೇಕು.

0: ಇದರಲ್ಲಿ ನಾವು ಮಕ್ಕಳನ್ನ ಬೆಳೆಸ್ತಾ ಇದ್ದೇವೆ ಅಥವಾ ನಾವು ಮಕ್ಕಳು ಹೇಗ್ ಬೆಳೀತಿದ್ದಾರೆ ಅಂತ ನಾವು ನಮ್ ಗಮನಕ್ಕೆ ಬಂದಿರೋದಿಲ್ಲ. ನಾವೇನ್ ಅನ್ಕೊಳ್ತೀವಿ, ಕೆಲವು ಸಲ ನೀವು ಯೂನಿವರ್ಸಲ್ ಟ್ರೂತ್ ಇದೆ, ತುಂಬಾ ಎಷ್ಟು ಯಾವ ಪೇರೆಂಟ್ಸ್ ಹತ್ರ ಕೇಳಿದ್ರು ಅದನ್ನ ಒಪ್ಕೊಳ್ತಾರೆ. ಗಂಡ ಹೆಂಡತಿ ಮನೆಯಲ್ಲಿ ಮಾತಾಡ್ಕೊಳ್ತಾ ಇದ್ದಾರೆ ಅಂತ ಇಟ್ಕೊಳ್ಳಿ, ಮಗು ಒಂದ್ ಯಾವ್ದೋ ಆಟದ ಸಾಮಾನ್ ಜೊತೆ ಆಟ ಆಡ್ತಾ ಇದೆ ಅಂತ ಇಟ್ಕೊಳ್ಳಿ, ಆದ್ರೆ ಆ ಮಗುವಿನ ಗಮನ ಎಲ್ಲ ಇವ್ರ ಮಾತುಗಳ ಮೇಲೆ ಇರುತ್ತೆ. ನಿಜ ತಾನೆ?
1: ಹೌದು,
0: ಅದ್ ಕೇಳತ್ತೆ, ಅದು ಅರ್ಥ ಮಾಡ್ಕೊಳ್ಳುವಂತ ಏಜ್ ಅಲ್ಲಿ ಇವ್ರು ಅಂದ್ಕೊಳ್ತಾರೆ ಅದ್ ಆಟ ಆಡ್ತಿದೆ ಅಂತ, ಬಟ್ ಅದ್ರದ್ದು ಗಮನ ಎಲ್ಲ ಇವ್ರ ಮೇಲೆ ಇರುತ್ತೆ. ಹಾಗಾಗಿ ನಾವು ಅಂದ್ಕೊಳ್ಳೋದೇ ಇಲ್ಲ, ನಾವು ಅಂದ್ಕೊಳ್ಳದೇನೆ ಈ ಮಕ್ಕಳುಗಳು ಈ ತರದ ಒಂದು ನಡವಳಿಕೆಗಳನ್ನ ಬೆಳೆಸ್ಕೊಂಡು ಬಿಡ್ತಾರೆ. ಹಾಗಾಗಿ ನಾವು ಎಲ್ಲಾ ಮಕ್ಕಳಿಗೂ ಕೂಡ ಈ ತರದ ಒಂದು ಭಾವನೆಯನ್ನ ಹೇಳ್ಕೊಡ್ಬೇಕು. ಆ ಮಗುವಿಗೆ ಕೂಡ ಆಯ್ತು, ಈಗ ನೋಡಿ ಎಲ್ಲ ಹೊರಗಡೆಯಿಂದ ತಂದು ಕೊಟ್ಟಿರೋದು, ಅದಕ್ಕೆ ವ್ಯಾಲ್ಯೂ ಇಲ್ಲ. ಅದನ್ನ ಮೊದ್ಲಿಂದ ಕಲ್ಸಿದ್ದಿದ್ರೆ ಮೋಸ್ಟ್ಲಿ ಆ ಮಗು ಅದರದ್ದು ಒಂದು ಬೆಲೆಯನ್ನ ಅರ್ಥ ಮಾಡ್ಕೊಳ್ತಿತ್ತು. ಆ ಮೊಮೆಂಟ್ ಅಲ್ಲಿ ಏನು ನಾವ್ ಹೇಳ್ತೀವಲ್ಲ, ಬಾಯಾರಿಕೆ ಆದಾಗ ಬಾವಿ ತೋಡಿದ್ರೆ ನೀರ್ ಬರಲ್ಲ ಅಲ್ವಾ, ಮೊದ್ಲೇ ತೋಡಿ ಇಟ್ಕೊಂಡಿರ್ಬೇಕು ಅಂತ ಹೇಳ್ತಾರೆ ಅದಕ್ಕೆ. ಇದೆಲ್ಲ ಗಾದೆ ಮಾತುಗಳು. ಆದ್ರೆ ನಿಜವಾಗ್ಲು ನಾವು ಮಕ್ಕಳಿಗೆ ಮುಂಚೆಯಿಂದನೂ ಕಲ್ಸಿ ಕೊಟ್ರೆ, ಈಗ ನಿಮ್ಮ ಮಗಳಿಗೆ ಅವಳು ಮಾಡಿದಾಳೆ, ಈಗ ನಾಳೆ ಯಾರಾದ್ರೂ ಒಬ್ರು ಮಾಡಿ ತಂದು ಕೊಟ್ರೆ ಆ ವ್ಯಾಲ್ಯೂ ಅವಳಿಗೆ ಗೊತ್ತಿದೆಯೋ ಇಲ್ವೋ?
1: ಖಂಡಿತ ಗೊತ್ತಿರುತ್ತೆ ಅವಳಿಗೆ,
0: ಗೊತ್ತಿರುತ್ತೆ. ಆದ್ರೆ ಆ ಮಗು ತಂದು ಕೊಟ್ಟ ಮೇಲೆ ನೀವ್ ಆ ಮಗುಗೆ ಹೇಳಿದ್ರೆ ಅವಳಿಗೆ ಅರ್ಥ ಆಗತ್ತ ಅದು?
1: ಇಲ್ಲ.
0: ಅದನ್ನ ಮುಂಚೆ ಮಾಡ್ಬೇಕು ಅಂತ ನಾವು ಹೇಳೋದಂದ್ರೆ, ಮುಂಚೆಯಿಂದನೇ ಪ್ರತಿಯೊಂದು ಮಕ್ಕಳಿಗೂ ಕೂಡ ತಾನು ಮಾಡಿದಾಗ ಮಾತ್ರ ಅದ್ರ ವ್ಯಾಲ್ಯೂ ಗೊತ್ತಾಗುತ್ತೆ.
1: ಹೌದು,
0: ಆ ಮಗುವಿಗೆ ಕೂಡ ಅವ್ರು ಮುಂಚೆ ಯಾರಿಗಾದ್ರೂ ಗಿಫ್ಟ್ ಕೊಡೋದಕ್ಕೆ ಮಾಡಿಸಿದ್ದಿದ್ರೆ ಆ ಮಗುವಿಗೆ ಎಷ್ಟು ಖುಷಿ ಆಗ್ತಿತ್ತು ಇವಳು ಕೊಟ್ಟಿದ್ದನ್ನ ನೋಡಿ. ಆದ್ರೆ ಅವ್ರು ಮಾಡಿಸಿಲ್ಲ ತಾನೆ?
1: ಹೌದು, ಇರ್ಬಹುದು.
0: ಅದು ಅದು ಸತ್ಯ ಅದು. ಯಾಕಂದ್ರೆ ನಿಮ್ ಮಗಳಿಗೆ ಇವತ್ತು ವ್ಯಾಲ್ಯೂ ಯಾಕೆ ಗೊತ್ತಿದೆ, ಅವಳು ಮಾಡಿದಾಳೆ ಗೊತ್ತಿದೆ. ಅವಳು ಮಾಡಿಲ್ಲ ಅಂದ್ರೆ ಅವಳಿಗೂ ಗೊತ್ತಿರ್ತಾ ಇರ್ಲಿಲ್ಲ.
1: ಕರೆಕ್ಟ್.
0: ಬಟ್ ಅವಳದ್ರ ರಿಯಾಕ್ಷನ್ ಹೀಗೆ ಇರ್ತಾ ಇತ್ತು, ಏನ್ ಚೆನ್ನಾಗಿಲ್ಲ, ಅದೆಲ್ಲ ಎಷ್ಟು ಚೆನ್ನಾಗಿದೆ ದುಡ್ಡು ಕೊಟ್ಟಿರೋದಲ್ವಾ.
1: ಹೌದು.
0: ಅದಕ್ಕೆ ನಾವು ಪ್ರತಿಯೊಂದು ಮಗುವಿಗೂ ಕೂಡ ಚಿಕ್ಕಂದಿನಿಂದ ಆ ಒಂದು ಅಭ್ಯಾಸವನ್ನ ರೂಢಿಸ್ಬೇಕು ನಾವು ಅವರಿಗೆ. ನಿಂದು ಫ್ರೆಂಡ್ ಇದು ಬರ್ತ್ಡೇ ಇದೆಲ್ಲ ನೀನೇ ಕೂತ್ಕೊಂಡು ಮಾಡು ಮಗ, ನೀನೇ ಕೂತ್ಕೊಂಡು ಬರಿಲಿಕ್ಕೆ ಬರ್ಲಿಲ್ಲ ಅಂದ್ರೂ ಕಾಪಿ ಮಾಡು, ಜಸ್ಟ್ ನೋಡಿ ನೀನ್ ಬರಿ, ನಿನ್ನ ಅಕ್ಷರದಲ್ಲಿ ಬರಿ. ನಾನ್ ಅದನ್ನು ಕೆಲವರು ಮಾಡಿದ್ದಾರೆ ನಾವು ಹೇಳದ್ಮೇಲೆ, ಇದನ್ನ ನಾನು ತುಂಬಾ ಮಕ್ಕಳಿಗೆ ಹೇಳಿದ್ದೀನಿ ಮುಂಚೆ. ಪೇರೆಂಟ್ಸ್ ಗಳು ಏನ್ ಮಾಡ್ತಾರೆ ಅಂದ್ರೆ, ಇವರೇ ಹೆಲ್ಪ್ ಮಾಡಿ ಮಾಡ್ಕೊಡ್ತಾರೆ, ನನ್ ಮಗ ಮಾಡಿದ್ದು ನನ್ ಮಗಳು ಮಾಡಿದ್ದು ಅಂತ. ಬಟ್ ಈ ಒಂದು ಈ ತರದ ಒಂದು ಅಭ್ಯಾಸ ಇದೆ ಅಲ್ಲ, ತುಂಬಾ ಒಳ್ಳೆ ಅಭ್ಯಾಸ ಇದೆ. ಇವತ್ತು ನನ್ ಮಗಳು ಇಷ್ಟು ದೊಡ್ಡವಳಾಗಿದ್ದಾಳೆ, ನಂದು ಮೊನ್ನೆ ಮೇಯಲ್ಲಿ ನನ್ ಬರ್ತ್ಡೇ ಆದಾಗ ನನ್ ಬರ್ತ್ಡೇಗ್ ಅವಳು ಮಾಡಿದ್ಲು ಅದನ್ನ. ನಾನೊಬ್ಳು ಅಪ್ತು ಸಮಾಲೋಚಕಿ ಅಂತ ಹೇಳಿ ಅನ್ಕೊಂಡ ಮೇಲೆ ನೀವೇ ಯೋಚನೆ ಮಾಡಿ, ಅವಳು ನನ್ಗೊಂದು ಕಾರ್ಡ್ ಆ ತರದೆಲ್ಲ ಮಾಡಿಕೊಟ್ರೆ ಅದೇನು ದೊಡ್ಡದ ಅಂತ ಹೇಳಿ ನಾವೀಗ ಅಂದ್ಕೊಳ್ಬಹುದು. ಆದ್ರೆ ಅದ್ರ ಹಿಂದಿರುವ ಆ ಭಾವನೆಗಳು ನಮ್ಗೆ ಅರ್ಥ ಆಗತ್ತೆ ಅಂತ ಹೇಳಿ ಆದಾಗ
1: ಹೌದು,
0: ಅದು ಮುಂದುವರ್ಸ್ಕೊಂಡು ಹೋಗ್ಬೇಕು. ಚಿಕ್ಕ ಮಕ್ಕಳು ಮಾತ್ರ ಅಲ್ಲ, ದೊಡ್ಡವರು ಕೂಡ. ದೊಡ್ಡವರಾದ್ಮೇಲೂ ಅದನ್ನ ಮಾಡೋದ್ ಯಾಕೆ ಅಂತ ಹೇಳಿದ್ರೆ, ಒಂದು ನಮ್ಮ ಇಮೋಷನಲ್ ಏನು ಸ್ಟ್ರೆಸ್ ಅನ್ನ ರಿಲೀಸ್ ಮಾಡತ್ತೆ ಅದು. ಕೂತ್ಕೊಂಡಾಗ ಅದನ್ನ ಮಾಡೋದಕ್ಕೆ ನೀವು ಕೂತ್ಕೊಳ್ತೀರಲ್ಲ, ಕೂತ್ಕೊಂಡಾಗ ಅಷ್ಟು ಹೊತ್ತು ನಿಮ್ಗೆ ಯಾವ ಸ್ಟ್ರೆಸ್ಸು ಇರೋದಿಲ್ಲ. ಅದ್ರ ಹಿಂದಿರುವ ಭಾವನೆಗಳು, ಆ ಗ್ರಾಟಿಟ್ಯೂಡ್, ಅದೆಲ್ಲದೂ ಇದೆಯಲ್ಲ, ಅದೆಲ್ಲವೂ ನಮ್ಮ ಮಾನಸಿಕ ಆರೋಗ್ಯಕ್ಕೆ ತುಂಬಾ ಸಹಾಯಕಾರಿ. ಅದಕ್ಕೋಸ್ಕರ ಈ ತರದ ಅಭ್ಯಾಸಗಳನ್ನ ತುಂಬಾ ಚಿಕ್ಕ ಮಕ್ಕಳಲ್ಲಿ ನಾವು ಕಲಿಸ್ಕೊಡ್ಬೇಕು. ಇನ್ನೊಂದು, ಈ ಲಾಭದ ಗೆಳೆಯ ಮತ್ತೆ ಈ ಮನದ ಗೆಳೆಯ ಅಂತ ಹೇಗೆ ಈಗ ಇರ್ತದೆ ನೋಡಿ, ಏನೋ ಒಂದು ಅವರಿಗೆ ಲಾಭ ಇದೆ, ಅವ್ರ ಹತ್ರ ಐಪ್ಯಾಡ್ ಇದೆ, ಅದಕ್ಕೆ ನಾನು ಅವ್ರ ಜೊತೆ ಆಟ ಆಡ್ತೀನಿ, ಅವನಿಂದ ಏನೋ ಆಟ ಸಾಮಾನು ಅವನ ಹತ್ರ ದೊಡ್ಡದಿದೆ, ಕಾರ್ ಇದೆ, ದೊಡ್ಡದೇನೋ ಇದೆ, ಆತರ ಏನೋ ಇದೆ, ಅದಕ್ಕೋಸ್ಕರ ನಾನು ಅವ್ರ ಜೊತೆ ಆಟ ಆಡ್ತೀನಿ ಅನ್ನುವಂತಹ ಒಂದು ಮನೋಭಾವನೆ ಇರುತ್ತೆ ತುಂಬಾ ಚಿಕ್ಕ ಮಕ್ಕಳಲ್ಲಿ. ಆವಾಗ ನಾವು ಆ ಒಂದು ಮಕ್ಕಳಿಗೆ ನಾವ್ ಏನ್ ಮಾಡ್ಬೇಕು, ನಿನ್ ಫ್ರೆಂಡ್ಗೆ ಇವತ್ತೇನಾದ್ರೂ ನೀನ್ ಹೆಲ್ಪ್ ಮಾಡಿದ್ಯಾ, ನೀನ್ ತುಂಬಾ ಯಾರೋ ಬೇಜಾರಲ್ಲಿ ಇದ್ರು ಅಂದ್ರೆ ಆ ಮಕ್ಕಳಿಗೆ ಒಂದೆರಡು ಚಾಕ್ಲೇಟ್ ನಾವು ಇಟ್ಟು ಕಳಿಸ್ಬೇಕು. ನೀನ್ ತಿನ್ನೋದಕ್ಕಲ್ಲ ಮಗು, ನಿಮ್ ಕ್ಲಾಸ್ ಅಲ್ಲಿ ಯಾರಾದ್ರೂ ತುಂಬಾ ಬೇಜಾರಲ್ಲಿದ್ರೆ, ತುಂಬಾ ಅಳ್ತಾ ಇದ್ರೆ, ಆ ಒಂದ್ ಚಾಕ್ಲೇಟ್ ಅನ್ನ ಅವ್ರಿಗೆ ಕೊಡು ಅನ್ನುವಂತಹ ಒಂದು ಭಾವನೆಯನ್ನು ನಾವು ಅವ್ರಿಗೆ ಬೆಳೆಸಿದಾಗ ಆತರ ಇದಾಗತ್ತೆ. ಅವಾಗ ಏನಾಗತ್ತೆ, ನನಗೇನೋ ಒಂದು ಲಾಭ ಇದೆ ಅಂತ ಮಾತ್ರ ನಾನು ಫ್ರೆಂಡ್ಸ್ ಹತ್ರ ಹೋಗ್ಬಾರ್ದು, ಅವರ ಲಾಭಕ್ಕೂ ನಾನು ಆಗ್ಬೇಕಲ್ವಾ, ಅವರಿಗೂ ನಾನು ಸಹಾಯ ಮಾಡ್ಬೇಕು. ಅದು ಹೇಗೆ, ಈ ತರದ ಭಾವನಾತ್ಮಕ ಸಹಾಯ ಇದನ್ನ ನಾವು ಮಕ್ಕಳಿಗೆ ಹೇಳ್ಕೊಡ್ಬೇಕು. ಇನ್ನು ಕೆಲವರಿಗೆ ಈ ಸೋಲನ್ನ ಅಥವಾ ಒಂದು ಈ ಭಿನ್ನತೆ ಅನ್ನುವಂಥದ್ದು ಇರತ್ತೆ ನೋಡಿ, ಅದನ್ನ ಒಪ್ಕೊಳ್ಳೋದು ಅಥವಾ ಗೌರವಿಸೋದನ್ನ ನಾವು ಕಲ್ಸ್ಕೊಡ್ಬೇಕು ಮಕ್ಕಳಲ್ಲಿ. ನೀವು ಹೇಳಿದ್ರಲ್ಲ ಆವಾಗ್ಲೇ ಯಾಕೆ ಅವರು ಚುಚ್ತಾರೆ ಆತರ ಅಂತ, ಯಾಕಂದ್ರೆ ಸೋಲು ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ.

0: ಭಾವನೆ ದೊಡ್ಡದಾಗ್ತಾ ಆಗ್ತಾ ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಮಕ್ಕಳಲ್ಲಿ ನಾವು ಕಲಿಸಿರೋದಿಲ್ಲ ಸೋಲನ್ನು ಒಪ್ಕೊಳ್ಬೇಕು. ಕೆಲವರಿಗೆ ನೋಡಿ, ನಾನೇ ಫಸ್ಟ್ ಬರ್ಬೇಕು, ನಾನು ಅವರಿಗಿಂತ ಜಾಸ್ತಿ ಮಾರ್ಕ್ಸ್ ತಗೊಳ್ಬೇಕು, ನನ್ಗಿಂತ ಯಾರು ಮುಂದೆ ಹೋಗ್ಬಾರ್ದು ಅನ್ನುವಂತಹ ಒಂದು ಪೈಪೋಟಿಯನ್ನ ಯಾರು ಸೃಷ್ಟಿ ಮಾಡ್ತಾರೆ?
1: ಅಪ್ಪ ಅಮ್ಮನೆ
0: ಅಪ್ಪ ಅಮ್ಮನೆ ಮಾಡ್ತಾರೆ. ನೋಡು, ನೀನು ಇವತ್ತು ಫಸ್ಟ್ ಬರ್ತಾ ಇದೀಯ, ಇದು ಫಸ್ಟ್ ಬರ್ತಾ ಇರುವಂತ ಟಾಪರ್ಸ್ಗಳು ಅವರಾಗಿ ಶೇರ್ ಮಾಡ್ಕೊಂಡಿರುವಂತದ್ದು ನನ್ನ ಹತ್ರ. ನಾನು ಫಸ್ಟ್ ಬರ್ತೀನಿ ಕ್ಲಾಸ್ ಅಲ್ಲಿ ಟಾಪರ್, ನಾನ್ ಸಂತೋಷವಾಗಿದ್ದೀನಿ ಅಂತ ಅನ್ಕೋಬೇಡಿ ಮೇಡಮ್. ನಮ್ಗೆ ತುಂಬಾ ಪ್ರೆಷರ್ ಇದೆ, ನಮ್ ತಂದೆ ತಾಯಿಗಳಿಂದ ಪ್ರೆಷರ್ ಇದೆ, ಶಾಲೆಯಲ್ಲಿ ಪ್ರೆಷರ್ ಇದೆ, ಎಲ್ಲರಿಂದನು ಪ್ರೆಷರ್ ಇದೆ ನನ್ಗೆ ಅಂತ ಹೇಳಿ ಮಕ್ಕಳು ತಾನಾಗೆ ಹೇಳ್ಕೊಂಡಿದ್ದಾರೆ. ಇದರಿಂದ ಆ ತರದ ಭಾವನೆಗಳ ಕಲಿಸಿದಾಗ ಪ್ರತಿಸ್ಪರ್ಧಿಗಳನ್ನ ನಾವು ಹುಟ್ಟು ಹಾಕ್ತೇವೆ ಹೊರತು ಹೇಗೆ ಫ್ರೆಂಡ್ಸ್ ಅನ್ನ ಸೃಷ್ಟಿಸೋದಕ್ಕೆ ಸಾಧ್ಯ ಅಲ್ವಾ? ಆವಾಗ ನಾವು ಮಕ್ಳಿಗೆ ಹೇಳ್ಕೊಡ್ಬೇಕು, ನಿನ್ಗಿಂತ ಮಕ್ಕಳು ಯಾರಿಗಾದ್ರೂ ಕಡಿಮೆ ಮಾರ್ಕ್ ಬಂದವರಿಗೆ, ನಿನ್ ಜೊತೆ ಆಟದಲ್ಲಿ ಸೋತಂತಹ ಮಕ್ಕಳಿಗೆ, ಅಂತಹ ಮಕ್ಕಳಿಗೆ ನೀನು ಹೋಗಿ ಕೂತ್ಕೊಂಡು ಸಮಾಧಾನ ಮಾಡ್ಬೇಕು. ನಾವು ಹೇಗೆ ಸ್ನೇಹಿತರ ಗೆಲುವನ್ನ ಸಂಭ್ರಮಿಸ್ತೇವೋ ಹಾಗೆ ಅವರ ಸೋಲಿನಲ್ಲಿ ಬೆಂಬಲವಾಗಿ ನಿಲ್ಲೋದನ್ನು ಕೂಡ ನಾವು ಹೆತ್ತವರು ನಾವು ರೋಲ್ ಮಾಡೆಲ್ ಆಗಿ ತೋರಿಸ್ಕೊಡ್ಬೇಕು ಅವರಿಗೆ. ಆವಾಗ ಮಾತ್ರ ಮಕ್ಕಳು ಬೆಳೀತಾರೆ. ಇನ್ನೊಂದು, ಈ ಡಿಜಿಟಲ್ ಸ್ನೇಹದ ಅಪಾಯ ಏನಿದೆ ಅಲ್ಲ, ಅದನ್ನ ನಾವು ಮಕ್ಕಳಿಗೆ ಹೇಳ್ಕೊಡ್ಬೇಕು. ಅದು ಇವತ್ತಿನ ಕಾಲದಲ್ಲಿ ತುಂಬಾ ತುಂಬಾ ತುಂಬಾ ಡೇಂಜರಸ್.
1: ಸ್ವರ್ಣ ಮೇಡಮ್, ನಿಮ್ ಹತ್ರ ಮಾತಾಡ್ತಿದ್ರೆ, ನಿಮ್ ಮಾತನ್ನು ಕೇಂತಿದ್ರೆ ಇನ್ನು ಕೇಂತಿಪ್ಪ ಕೇಂತಿಪ್ಪ ಅಂಬಾಗ ಆತ್ತ. ಆದ್ರೆ ಸಮಯ ಅನ್ನೋದು ಒಂದ್ ಇದೆಯಲ್ಲ, ಅದು ಓಡ್ತಿರುತ್ತ, ಅದ್ರೊಟ್ಟಿಗೆ ನಾವು ಓಡ್ತಾ ಇರ್ಕ, ಅದು ಸ್ಟಾಪ್ ಬಂದಾಗ ನಿಲ್ಲಿಸ್ಲೇಬೇಕತ್ತ. ಈಗ ನಮ್ ಸ್ಟಾಪ್ ಬಂದಿತ್ ಮಾರ್ರೆ ಇಡೀ ಕತ್ತು. ಥ್ಯಾಂಕ್ ಯು ಸೋ ಮಚ್. ಸೊ ಡಿಜಿಟಲ್ ಯುಗದಲ್ಲಿ ಇದನ್ನೆಲ್ಲ ಹೆಂಗೆ ಮಕ್ಕಳ ಜೊತೆಗೆ ಅಲ್ದಾ ಆ ಸ್ನೇಹನ ಅನ್ಕಂಡೀಷನಲ್ ಆಗಿ ಹೆಂಗ್ ಇಟ್ಕೊಂಬ ಹೆಂಗ್ ಇಟ್ಕೊಂಬಂಗ್ ಮಾಡ್ಲಕ್ಕ, ಮಕ್ಳಿಗೆ ಹೆಂಗ್ ಹೇಳ್ಕೊಡ್ಲಕ್ಕ, ಇದ್ರ ಬಗ್ಗೆ ನಾವು ಮುಂದಿನ ಸಂಚಿಕೆಯಲ್ಲಿ ಮಾತಾಡುವ ಹಂಗಾರೆ.
0: ಖಂಡಿತವಾಗ್ಲೂ
1: ಅಕ್ಕ. ಥ್ಯಾಂಕ್ ಯು ಸೋ ಮಚ್ ಇಷ್ಟ ಲೈಕ್ ಮಾತಾಡೋದಕ್ಕೆ. ಧನ್ಯವಾದಗಳು.
0: ನಿಮ್ಗೂ ಕೂಡ ಥ್ಯಾಂಕ್ ಯು.
1: ಓಕೆ ಕೇಳುಗ್ರೆ, ಸರಿ, ಇವತ್ತಿನ ಪ್ರಿಯ ಮನಸ್ಸೇ ಈ ಸಂಚಿಕೆ ಅನ್ಕಂಡೀಷನಲ್ ಲವ್. ಸೋಣ ಮೇಡಮ್ ಇಷ್ಟ ತನಕ ಮಕ್ಳಿಗೆ ನಾವು ಅದನ್ನ ಹೆಂಗ್ ಹೇಳಿ ಕೊಡುದು ಅಂತ ಹೇಳ್ರಲ್ಲ, ಅಟ್ಲೀಸ್ಟ್ ಇದ್ರಾಗ ಒಂಚೂರಾದ್ರೂ ಫಾಲೋ ಮಾಡೋಕಾತ್ತ, ಅಡಾಪ್ಟ್ ಮಾಡೋಕಾತ್ತ, ನಾವು ನಮ್ ಜೀವನದಲ್ಲಿ ಅನುಸರಿಸೋಕಾತ್ತ ಅಂತ ಕಾಂಬ. ಅದ್ರಿಂದ ನಾಳೆ ನಮ್ ಮಕ್ಕಳು ಈ ಲವ್ ವಿಷಯದಲ್ಲಿ ತುಂಬಾ ಜಾಸ್ತಿ ಪ್ರಾಬ್ಲಮ್ ಬೀಳೋದಿಲ್ಲ. ಸೊ ಅದಕ್ಕೆ ಪ್ರಿಪೇರ್ ಮಾಡುವ, ಮುಂದಿನ ಸಂಚಿಕೆಯಲ್ಲಿ ಮತ್ ಮಾತಾಡುವ. ಕೇಂತಾ ಇರಿ ರೇಡಿಯೋ ಕುಂದಾಪುರ 89.6 FM, ಇದು ಭಂಡಾರ್ ಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಬಾನುಲಿ ಸಮುದಾಯ ಕೇಂದ್ರ. ಮತ್ತೆ ಸಿಕ್ವ, ತಡಾ. ಪ್ರಿಯ ಕೇಳುಗ್ರೆ, ರೇಡಿಯೋ ಕುಂದಾಪುರದ ಮುರುಳಿಗಾನದಲ್ಲಿ ಈಗ ಜಗದೋದ್ಧಾರನ ಹಾಡು ಕೊಳಲ್ ನುಡಿಸ್ತಾರೆ ಶ್ಯಾಮ್ ಜಿ ಎನ್ ಪೂಜಾರಿ ಗಂಗೊಳ್ಳಿ.

ರೇಡಿಯೋ ಕುಂದಾಪುರದ ಮುರುಳಿ ಗಾನದಲ್ಲಿ ಈಗ ತೂಹೀರೆ ಕೊಳಲಲ್ಲಿ ನುಡಿಸ್ತಾರೆ ಶ್ಯಾಮ್ ಜಿ ಎನ್ ಪೂಜಾರಿ ಗಂಗೊಳ್ಳಿ.

0: ಚೆಂಪಿ ದಿನೇಶ್ ರಚನೆಯ ರಾಗ ಸಂಯೋಜನೆ ಮತ್ತು ಗಾಯನದೊಂದಿಗೆ ವತ್ಸಲ ಶಾಸ್ತ್ರಿಯವರ ಧ್ವನಿಯಲ್ಲಿ ಕುಂದಾಪ್ರ ಕನ್ನಡದ ಈ ಹಾಡು.
1: ಕುಂದಾಪ್ರ ಅಂದ್ರೆ

ಕೇಳುಗ್ರೆ, ರೇಡಿಯೋ ಕುಂದಾಪುರದ ಮುರುಳಿಗಾನದಲ್ಲಿ ನಾಗಮಂಡಲ ಚಿತ್ರದ ಹಸಿರು ಸೀರೆಯಲ್ಲಿ ಹಾಡು ಕೊಳಲಿನಲ್ಲಿ ನುಡಿಸ್ತಾರೆ ಶ್ಯಾಮ್ ಜಿ ಎನ್ ಪೂಜಾರಿ, ಗಂಗೊಳ್ಳಿ.

0: ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪೂಜಾ. ಮಹಿಳಾ ದಿನದ ಈ ವಿಶೇಷ ಸಂದರ್ಭದಲ್ಲಿ ಎಲ್ಲ ಮಹಿಳೆಯರಿಗೂ ಹಾರ್ದಿಕ ಅಭಿನಂದನೆಗಳು. ಜೀವನದ ಪ್ರತಿಯೊಂದು ಹಂತದಲ್ಲೂ ಮಹಿಳೆಯರು ತಮ್ಮ ಧೈರ್ಯ, ಪ್ರೀತಿ, ಆತ್ಮವಿಶ್ವಾಸದಿಂದ ಜಗತ್ತನ್ನು ಪ್ರೇರೇಪಿಸುತ್ತಾರೆ. ಅವರ ಕನಸುಗಳಿಗೆ ನಾವು ರೆಕ್ಕೆಗಳನ್ನ ನೀಡೋಣ, ಅವರ ಗೌರವವನ್ನ ಕಾಪಾಡೋಣ. ಮಹಿಳೆಯರು ಸಬಲರಾದಾಗ ಸಮಾಜವು ಸಬಲವಾಗುತ್ತದೆ. ಮಹಿಳಾ ದಿನದ ಶುಭಾಶಯಗಳು.
1: ರೇಡಿಯೋ ಕೇಂದ್ರ ಎಲ್ಲರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲೇ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.
2: ಪ್ರಿಯ ಕೇಳುಗರೆ, ಕುಂದಾಪುರ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಈಗ ಕುಂದಾಪುರ ಕೃಷಿ ಇಲಾಖೆಯಿಂದ ವರದರಾಜ ಶೆಟ್ಟಿ ಸರ್ಕಾರಿ ಕಾಲೇಜು ಕಾಗೇರಿ ಇದರ ಹತ್ತಿರ ಸ್ಥಳಾಂತರಗೊಂಡಿದೆ. ಈ ಮಾಹಿತಿ ನಿಮ್ಮೆಲ್ಲರ ಗಮನಕ್ಕಾಗಿ. ಇಲ್ಲಿ ಬಿತ್ತನೆ ಬೀಜ, ಟಾರ್ಪಲ್, ಪೈಪ್ ಇತ್ಯಾದಿ ಸೌಲಭ್ಯಗಳು ಕಾಗೇರಿಯ ರೈತ ಸಂಪರ್ಕ ಕೇಂದ್ರದಲ್ಲಿ ದೊರೆಯುತ್ತದೆ. ಇದರ ವ್ಯಾಪ್ತಿಯಲ್ಲಿ ಬರುವ ಪಂಚಾಯತಿಗಳು ಮೊಳಹಳ್ಳಿ, ಅಮ್ಮಸ್ವೈಲು, ಹಾಲಾಡಿ, ಹಾರ್ದಳ್ಳಿ ಮಂಡಳಿ ಬಿತ್ತಲ್ಗಟ್ಟೆ, ಕುಂಬಡ್ ಮಂಡಳಿ ಹುಣಸ್ಮಕ್ಕಿ, ಬೇಳೂರು, ಕುಂಬಾಶಿ, ಆನಗಳ್ಳಿ, ಬಳಕೂರು, ಬಸರೂರು, ತೆಕ್ಕಟ್ಟೆ, ಹಂಗ್ಳೂರು, ಕೋಣೆ, ಕಂದಾವರ, ಕೋಟೇಶ್ವರ, ಬೀಜಾಡಿ, ಗೋಪಾಡಿ, ತೆಕ್ಕಟ್ಟೆ, ಕೆದೂರು, ಕುರ್ಗಿ, ಬೆಳುವೆ, ಮಡಮಕ್ಕಿ, ಕುಂದಾಪುರ ಪುರಸಭೆ. ರೈತರಿಗೆ ಸಂಬಂಧಿಸಿದ ಕಚೇರಿ ಕೆಲಸಕ್ಕಾಗಿ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿ ಕುಂದಾಪುರ, ಇಲ್ಲಿಗೆ ಬರಬೇಕಾಗುತ್ತದೆ.
3: ನಿಮ್ಮ ಹೆಸರು?
4: ನನ್ನ ಹೆಸರು ಶ್ರೀನಿಧಿಯಾ ಶೆಟ್ಟಿ. ಹ್ಯಾಪಿ ವಿಮೆನ್ಸ್ ಡೇ. ಥ್ಯಾಂಕ್ ಯು. ಸೇಮ್ ಟು ಯು. ಇವತ್ತು ವಿಶ್ವ ಮಹಿಳಾ ದಿನಾಚರಣೆ. ಈ ಒಂದು ಸಂದರ್ಭದಲ್ಲಿ ನಿಮ್ಮ ಪ್ರಕಾರ ಮಹಿಳೆ ಅಂದ್ರೆ ಯಾರು, ಈ ಮಹಿಳಾ ದಿನಾಚರಣೆ ವಿಶೇಷತೆ ಅಂತ, ಇದ್ರ ಮಹತ್ವ ಎಂತ ಅಂತ ಹೇಳ್ತೀಯಾ?
3: ಖಂಡಿತ. ನನ್ನ ಪ್ರಕಾರ ಮಹಿಳೆ ಅಂದ್ರೆ ಶಕ್ತಿ. ಮಹಿಳೆ ಕೇವಲ ನಾಲ್ಕು ಕೊಡಕ್ಕೆ ಸೀಮಿತ ಅಲ್ಲ. ಮಹಿಳೆ ಅಕ್ಕಿಯಂತೆ ರೆಕ್ಕೆ ಬಿಚ್ಚಿ ದಾನೆತ್ತರಕ್ಕೆ ಸಹ ಹಾರಾಡ್ತಿದ್ದಾಳೆ ಈ ಕಾಲದಲ್ಲಿ. ಮತ್ತೆ ಮಹಿಳೆಗೆ ನೀವು ಯಾವುದೇ ಕೆಲಸ ಕೊಟ್ಟು ನೋಡ್ಬೋದು, ತುಂಬಾ ಅಚ್ಚುಕಟ್ಟಾಗಿ ನಿರ್ವಹಿಸ್ತಾಳೆ. ಅದು ಆಫೀಸ್ ಕೆಲಸ ಆಗ್ಲಿ ಅಥವಾ ಮನೆ ಕೆಲಸ ಆಗ್ಲಿ, ಮಕ್ಕಳ ನೋಡ್ಕೊಳ್ಳೋದಾಗ್ಲಿ, ಗಂಡನ ನೋಡ್ಕೊಳ್ಳೋದ್ರಲ್ಲಿ, ಎಲ್ಲದನ್ನು ತುಂಬಾ ಅಚ್ಚುಕಟ್ಟಾಗಿ ನಿರ್ವಹಿಸ್ತಾಳೆ ನನ್ನ ಪ್ರಕಾರ ಹೇಳೋದಾದ್ರೆ. ಮತ್ತೆ ಮಹಿಳಾ ದಿನಾಚರಣೆ ಕೇವಲ ಒಂದೇ ದಿವಸಕ್ಕೆ ಸೀಮಿತ ಆಗಬಾರ್ದು. ಮಹಿಳೆಯರಿಗೆ ಗೌರವ ಕೊಡಬೇಕು, ಎಲ್ಲ ಕಡೆಗಳು ಉತ್ತಮ ಸ್ಥಾನಮಾನಗಳು ಕೊಡಬೇಕು. ಮತ್ತೆ ಮಹಿಳೆಯರ ಬಗ್ಗೆ ಖಾಲಿ ಸ್ಟೇಟಸ್ ಅಲ್ಲಿ ಅಥವಾ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಹ್ಯಾಪಿ ವುಮೆನ್ಸ್ ಡೇ ಅಥವಾ ಮಹಿಳಾ ದಿನಾಚರಣೆ ಅಂತ ಹಾಕೊಳ್ಳೋದಲ್ಲ. ಪ್ರತಿಯೊಂದು ದಿವಸವೂ ನಮ್ಮ ಮನಸ್ಸಲ್ಲಿ ಮಹಿಳೆಯರಿಗೆ ತುಂಬಾ ಗೌರವ ಇರಬೇಕು ನಾನು ಹೇಳೋದಾದ್ರೆ. ಮತ್ತೆ ಲಾಸ್ಟ್ ಮಾತಂತ ಹೇಳಿದರೆ, ಮಹಿಳೆ ಯಾವುದಕ್ಕೂ ಅಂಜಬಾರ್ದು, ಯಾವುದಕ್ಕೂ ಒಳಗಬಾರ್ದು. ಈಗ ಇನ್ನು ಉತ್ತಮ ಸಾಧನೆ ಮಾಡ್ತಾ ಮಾಡ್ತಾ ಒಂದು ವಿಶ್ವದ ಪ್ರತಿಯೊಂದು ಮೂಲೆ ಮೂಲೆಗೂ ಹೋಗ್ಬೇಕು. ಮೂಲೆ ಮೂಲೆಗೂ ಈಗ ಹಳ್ಳಿ ಹಳ್ಳಿಗಳಲ್ಲೂ ವುಮೆನ್ ಎಂಪವರ್ಮೆಂಟ್ ಆಗ, ಮಹಿಳಾ ಸಬಲೀಕರಣ ಆಗ್ಬೇಕು ನಾನು ಹೇಳೋದಾದ್ರೆ. ಎಲ್ಲಾ ಮಹಿಳೆಯರಿಗೂ ವಿಶ್ವ ಮಹಿಳಾ ದಿನಾಚರಣೆ ಶುಭಾಶಯಗಳು.
1: ರೇಡಿಯೋ ಕೇಂತಿಪ್ ಎಲ್ಲರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

ಆಯಾದ ಬಾಳೆ ಅನುರಾಗ ಶಾಲೆ, ಆಯಾದ ಬಾಳೆ ಅನುರಾಗ ಶಾಲೆ, ಸಂಸಾರ ಸೌಭಾಗ್ಯ ಸಂಬಂಧ ಮಾಲೆ, ಕಲ್ಯಾಣ ಈ ಕಲ್ಯಾಣ ನಮ್ಮ ಕಲ್ಯಾಣ.